0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಅಂತರಿಕ್ಷ.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ಟೀಚರ್ ಏನ್ ಮಾಡ್ಬೋದು ನಾನು, ಅವನ ವ್ಯಕ್ತಿತ್ವ ನಿರ್ಮಾಣಕ್ಕೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡಿ ಬೆಳೆಯೋದಕ್ಕೆ ಏನು ಬೇಕೋ ಸತ್ವ ಆ ಜೀವದಲ್ಲಿ ಇದೆ, ಒಳಗೆ ಇದೆ, ಅದು ಆ ಪರಿಪೂರ್ಣತೆ ಒಳಗೆ ಇದೆ, ಅದನ್ನು ಬೆಳೆಸುವಂಥ ಶಕ್ತಿ ಆಗಬೇಕು. ಇಲ್ಲಿ ಮಗುಗೆ ನಡಿಗೆ ಕಲಿಸೋದಿದೆಯಲ್ಲ, ದಯವಿಟ್ಟು ಕಣ್ಮನ್ ಕಲ್ಪನೆ ಮಾಡ್ಕೊಂಬಿಡಿ ಸ್ನೇಹಿತರೆ, ಇದರಂಥ ಅದ್ಭುತ ಕಲ್ಪನೆ ನನಗೆ ಸಿಕ್ಕಿಲ್ಲ ಇದುವರೆಗೂ. 11 ತಿಂಗಳ ಮಗು ನಡೆಯೋಕೆ ಶುರು ಮಾಡುತ್ತೆ ಅಂತ ಗಮನಿಸ್ಬೇಕು. ನಿಂತ್ಕೊಂಡು ಇದೆ, ತಾಯಿ ಏನು ಮಾಡ್ತಾಳೆ ಅಂದರೆ ಕೈ ಹಿಡ್ಕೊಂಡಿದ್ದಾಳೆ, ತಾಯಿ ಬಗ್ಗುತ್ತಾಳೆ. ಯಾವ ಹೈಟಿಗೆ ಬಗ್ತಾಳೆ? ತನಗೆ ಅನುಕೂಲ ಆಗೋ ಹೈಟ್ ಅಲ್ಲ, ಮಗುಗೆ ಅನುಕೂಲ ಆಗೋ ಹೈಟಿಗೆ. ನಿಂತ್ಕೊಂಡು ಸರ ಸರ ಹೋಗಲ್ಲ, ಆಕೆ ಬಗ್ಗೋದು ಮಗುಗೆ ಯಾವ ಹೈಟಿಗೆ ಅನುಕೂಲ ಆಗತ್ತೋ ಆ ಎತ್ತರಕ್ಕೆ ತಾಯಿ ಬಗ್ಗುತ್ತಾಳೆ. ಎರಡನೇದು ಕೈ ಹಿಡ್ಕೊಂಡಿರ್ತಾಳೆ, ಕೈ ಹೆಂಗೆ ಹಿಡ್ಕೋತಾಳೆ, ತುಂಬ ಬಿಗಿಯಾಗಿ ಹಿಡಿತಾಳ? ಇಲ್ಲ, ಮಗುಗೆ ನೋವಾಗತ್ತೆ, ತುಂಬ ಸರಳಬಿಟ್ಟು ಕೈ ಬಿದ್ದುಬಿಡುತ್ತೆ. ಅದನ್ನು ಹದವಾಗಿ ಹಿಡಿತಾಳೆ, ಅಂದರೆ ಎಷ್ಟು ಬೇಕೋ ಅಷ್ಟೇ ಪ್ರೆಷರ್ ಹಾಕಿ, ಹೆಚ್ಚು ಪ್ರೆಷರ್ ಆಗದ ಹಾಗೆ, ಕೈ ಬೀಳದ ಹಾಗೆ ಹಿಡ್ಕೊಂಡಿರ್ತಾಳೆ. ಮೂರನೇದು ಯಾವ ವೇಗದಲ್ಲಿ ತಾಯಿ ನಡೀತಾಳೆ? ಸರಾಸ ನಡ್ಕೊಂಡು ಹೋಗ್ತಾಳ, ನಡ್ಕೊಂಡು ಎಳ್ಕೊಂಡು ಹೋಗೋದ ಮಗುನ ತಾಯಿ ಮಾಡಲ್ಲ. ಕೆಲಸ ಮಗು ಜೋರಾಗಿ ಓಡುತ್ತೆ, ಆಗ ತಾನೂ ಓಡುತ್ತಾಳೆ. ಅಂದರೆ ಮಗುವಿನ ವೇಗಕ್ಕೆ ಅನುಗುಣವಾಗಿ ತನ್ನ ವೇಗವನ್ನು ಬದಲಾಯಿಸ್ಕೋತಾಳೆ. ಮೂರು ಹಂತ ಇದೆ ಸ್ನೇಹಿತರೆ ಇದರೊಳಗೆ. ಒಂದು ತಾಯಿಯ ಬಾಗುವಿಕೆ, ಎರಡನೇದು ಕೈಯನ್ನು ಹಿಡಿಯುವಂಥ ರೀತಿ, ಮೂರನೇದು ಮಗುವಿನಂತೆ ನಡೆಯುವಂಥ ವೇಗ. ಮೂರು ಇದನ್ನು ಶಿಕ್ಷಣಕ್ಕೆ ಹೋಲಿಸೋಣ. ನೀವು MSc ಮಾಡಿರ್ಬೋದು, PhD ಮಾಡ್ಬೋದು, ಅಥವಾ ದೊಡ್ಡ ದೊಡ್ಡ ಪುಸ್ತಕ ಓದಿರಬಹುದು, ಅದೆಲ್ಲ ಏನೂ ಪ್ರಯೋಜನ ಇಲ್ಲ ಮಗುವಿನ ಹಂತಕ್ಕೆ ನೀವು ಬರದೇ ಹೋದರೆ. ಮಗುವಿನ ಮಟ್ಟಕ್ಕೆ ನೀವು ಬರದೇ ಹೋದರೆ ನಿಮ್ಮ ಕಲಿಕೆಗೆ ಅರ್ಥ ಇಲ್ಲ. ಅದಕ್ಕೆ ಹೇಳ್ತಾರೆ, ಕಮ್ಯುನಿಕೇಷನ್ ಈಸ್ ಟು ಬಿ ಅಂಡರ್ಸ್ಟುಡ್. ನಾನು ಮಾತಾಡೋದು ಎದಕ್ಕೆ, ನಿಮ್ಗೆ ಅರ್ಥ ಆಗಬೇಕು. ನಮ್ಮ ಕಾಲೇಜಲ್ಲಿ ಇಬ್ಬರು ಪ್ರೊಫೆಸರ್ ಇದ್ದರು, ಒಬ್ಬರು ಇಂಗ್ಲೆಂಡಲ್ಲಿ PhD ಮಾಡ್ಕೊಂಬಂದವರು, ಇನ್ನೊಬ್ಬರು ಅಲ್ಲೇ MSc ಮಾಡಿ MA ಮಾಡ್ಕೊಂಡು ಹುಡುಗ, ಇಂಗ್ಲೀಷ್ ಹುಡುಗ. ನಾನು ಹುಡುಗರಿಗೆ ಕೇಳ್ತಾ ಇದ್ದೆ, ಇಂಗ್ಲೀಷ್ ಪಾಠ ಹೇಗಾಗ್ತಾ ಇದೆ ಪ್ರಿನ್ಸಿಪಾಲ್ ಅಂತ ಕೇಳ್ತಾ ಇದ್ದೆ. ಹೋಗಿ ಹುಡುಗರು ಹೇಳಿದರು, ಸಾರ್ ಮೇಡಮ್ ಇಂಗ್ಲೀಷ್ ಏನು ಚೆನ್ನಾಗಿದೆ ಸರ್, ಅಯ್ಯೋ ಅದ್ಭುತ ಸರ್, ಕೇಳ್ತಾ ಇದ್ರೆ ಕೇಳೋಣ ಅನಿಸುತ್ತೆ ಸರ್, ಆದರೆ ಅರ್ಥ ಆಗಲ್ಲ ಸರ್, ಭಾರಿ ಇಂಗ್ಲೀಷು ಅರ್ಥನೇ ಆಗಲ್ಲ. ಇವರು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಸರ್. ಕೊನೆ ಯಾರು ಸಕ್ಸಸ್ಫುಲ್ ಆದರು? ಎರಡನೇದವನು.

0: You are listening to Radio Sarang 107.8 FM.
1: ನಿಮಗೆ ಎಷ್ಟು ವಿಷಯ ಗೊತ್ತಿದೆ ಅನ್ನೋದು ಮುಖ್ಯ ಅಲ್ಲ, ನೀವು ಎಷ್ಟರ ಮಟ್ಟಿಗೆ ಮಗುವಿನ ಮಟ್ಟಕ್ಕೆ ಬರ್ತೀರಿ ಅನ್ನೋದು ಮುಖ್ಯ. ಬೆಂಡ್ ಡೌನ್ ಟು ದ ಲೆವೆಲ್, ಕಂಟೆಂಟ್, ವಿಷಯದ ಕಂಟೆಂಟು. ಎರಡನೇದು ಕೈ ಹಿಡ್ಕೊಳ್ಳೋದಿದೆಯಲ್ಲ, ಇದನ್ನು ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಅಂತ ಕರಿತೇನೆ ನಾನು. ಕೆಲವು ಕ್ಲಾಸ್ ನೋಡಬೇಕು, ಮೇಸ್ಟರ್ ಮಿನಿ ಹಿಟ್ಲರು, ತಲೆ ಅಗಲಾಡ್ಕೊಬಿಡಲ್ಲ, ಡೋಂಟ್ ಟರ್ನ್ ದಿಸ್ ಸೈಡ್, ಡೋಂಟ್ ಟರ್ನ್ ದ್ಯಾಟ್ ಸೈಡ್, ಹಿಂಗೆ ಕೂತಿರ್ಬೇಕು ಸೋಲ್ಜರ್ ಕೂತ್ಕೊಂಡಂಗೆ. ಇನ್ನು ಕೆಲವು ಕ್ಲಾಸು ಸಿಟಿ ಮಾರ್ಕೆಟು, ಹೋ ಅಂತ ಗಲಾಟೆ, ಪಕ್ಕದ್ರೂ ಕ್ಲಾಸ್ ತೊಳೋಕ್ಕಾಗಲ್ಲ. ಎರಡೂ ಪ್ರಯೋಜನ ಇಲ್ಲ. ಕ್ಲಾಸ್ ಹೇಗಿರಬೇಕು ಅಂದರೆ ತುಂಬ ರಿಜಿಡ್ ಆಗಿ ಕಲಿಕೆ ಆಗದ ಹಾಗೂ ಇರಬಾರ್ದು, ತುಂಬ ಸರಳವಾಗಿ ಅರ್ಥ ಆಗದೆ ಹಾಗೂ ಇರಬಾರ್ದು. ಎರಡನೇದು ಕೈ ಹಿಡ್ಕೊಳ್ಳೋದಿದೆಯಲ್ಲ, ಕ್ಲಾಸನ್ನು ಹದವಾಗಿ ಮಕ್ಕಳನ್ನ ಮಿಶ್ರಣ ಮಾಡ್ಕೊಂಡು ಹೇಳುವಂಥದ್ದು. ಮೂರನೇದು ಬಹಳ ಮುಖ್ಯವಾಗಿರೋದು, ಯಾವ ವೇಗದಲ್ಲಿ ಹೋಗಬೇಕು ಇದನ್ನು ಪಾಠ ಮಾಡುವಂಥ ವೇಗ. ಕೆಲವ್ರು ಏನು ಮಾಡ್ತಾರೆ, ಸಿಲೆಬಸ್ಸು ನಮ್ಗೆ ಇಷ್ಟ ಆಗಿರುವಂಥ ಲೆಸನ್ ಬಂತೋ ಮುಖ ಅರಳಿಬಿಡುತ್ತೆ, ವಿಸ್ತಾರವಾಗಿ ಹೇಳಿ ಹೇಳಿ ಹೇಳಿ ಹೇಳೋದು, ಮುಂದಿನ ಚಾಪ್ಟರ್ ಇಂಟ್ರೆಸ್ಟಿಂಗ್ ಇಲ್ಲ, ಉಯ್ ಅಂತ ಹೋಗ್ಬಿಡೋದು. ಅದು ನಾನು ಮೇಸ್ಟ್ ಹೇಳ್ತಾ ಇದ್ರು ಹೇಗಿದೆ ಅಂತಂದರೆ, ಬಸ್ಸಲ್ಲಿ ನಿಂತ್ಕೊಂಡಿದ್ದೀರಿ, ಅದು ಸ್ಟ್ಯಾಂಡಿಂಗ್ ಸೀಟ್ ಅಂತ ಕರೀತಾರೆ, ಯಾಕೋ ಗೊತ್ತಿಲ್ಲ, ಅದನ್ನು ಸೀಟೇ ಅಲ್ಲ ಅದು, ಆ್ಯಕ್ಚುಲಿ ಸ್ಟ್ಯಾಂಡಿಂಗ್ ಅಷ್ಟೇ. ನಿಂತ್ಕೊಂಡಿದ್ದೀರಿ ಬಸ್ಸಲ್ಲಿ, ಆ ಡ್ರೈವರು ಜೋರು ಎಕ್ಸಲೇಟರ್ ಹೊಡ್ತಾನೆ, ಬ್ರೇಕ್ ಹಾಕ್ತಾನೆ, ಜೋರಾಗಿ ಹೋಗ್ತಾನೆ, ಬ್ರೇಕ್ ಹಾಕ್ತಾನೆ, ಹೇಗಿರುತ್ತೆ ಪ್ರವಾಸ? ಮನೆ ಮುಟ್ಟೋತಿ ಬೆನ್ನೋ ಬಂದಿರುತ್ತೆ. ಮಕ್ಕಳಿಗೂ ಆಗೋದು ಅದೇನೆ, ಸರಿಯಾದ ವೇಗದಲ್ಲಿ ಆಗದೆ ಹೋದರೆ. ಈ ಮೂರನ್ನು ಗಮನ ಇಟ್ಕೊಳ್ಳೋದು. ಅಂದರೆ ಮುಖ್ಯವಾಗಿ ಏನು ಬೇಕಾಯಿತು ಅಂದರೆ, ನಾನು ಕಲಿಸುವಂಥ ರೀತಿ, ಕಲಿಸುವಂಥ ವಿಷಯ, ಕಲಿಸುವಂಥ ಜ್ಞಾನ ಮಕ್ಕಳ ಮಟ್ಟಕ್ಕೆ ಬರದೆ ಹೋದರೆ ಸಕ್ಸಸ್ಫುಲ್ ಆಗೋದಿಲ್ಲ. ಆ ದೃಷ್ಟಿ ಇದೆಯಲ್ಲ, ನಾನು ಕಲಿಸುವಂಥದ್ದು ಮಕ್ಕಳಿಗೆ ಅರ್ಥ ಆಗಬೇಕು ಅನ್ನೋಂಥದ್ದು. ಅದಕ್ಕೆ ಹೇಳ್ತಾರೆ, ಸ್ಟೂಡೆಂಟ್ಸ್ ನೆವರ್ ಫೇಲ್, ಇಟ್ ಈಸ್ ಓನ್ಲಿ ದ ಟೀಚರ್ ಹೂ ಫೇಲ್ಸ್ ಅಂತ.

0: रेडियो सारंग 107.8 FM।
1: ಬಹಳ ಅದ್ಭುತವಾದಂಥ ಮಾತು ಮಾರ್ಕ್ ಟ್ವೇನ್ ಹೇಳ್ತಾನೆ, ಸ್ಟೂಡೆಂಟ್ಸ್ ನೆವರ್ ಫೇಲ್, ಎ ಟೀಚರ್ ಫೇಲ್ಸ್. ನಿಮ್ಮ ಸ್ಕೂಟರ್ ಸ್ಟಾರ್ಟ್ ಆಗಲ್ಲ ಬೆಳಿಗ್ಗೆ ಒಂದು ವಾರ, ತೊಗೊಂಡಾಗ ಏನು ಮಾಡ್ತೀರಿ? ಮೆಕ್ಯಾನಿಕ್ ತೋರಿಸ್ತೀರಿ. ಅವ್ನು ಹೇಳ್ತಾನೆ ಒಂದು ದಿವಸ ಬಿಟ್ಬಿಡಿ ಸರ್, ಥರೋ ಚೆಕ್ ಮಾಡ್ತೀನಿ ಅಂತಾನೆ. ಮರು ದಿವಸ ಹೋದ್ರೆ ಹೇಳ್ತಾನೆ ಏನು ಸ್ಕೂಟರ್ ತಂದ್ರಿ ಸರ್, ಸ್ಟಾರ್ಟೇ ಆಗಲ್ಲ ಇದು ಅಂದರೆ. ಅವನು ಅಯ್ಯೋ ಸ್ಟಾರ್ಟ್ ಆಗಲ್ಲ ಅಂತ ತಂದಿದ್ದೇನಪ್ಪ, ಸ್ಟಾರ್ಟ್ ಆಗ್ತಿರ್ ತೊಗೊಂಡಾಗ ಬರ್ತಿದ್ದೆ ಇಲ್ಲ ನಾನು ಅಲ್ವಾ, ನಿನಗೆ ರಿಪೇರ್ ಮಾಡೋಕೆ ಬರಲಿಲ್ಲ ಅಂತ. ಹೀ ಫೇಲ್ಡ್, ಮೆಕ್ಯಾನಿಕ್ ಫೇಲ್ಡ್, ಸ್ಕೂಟರ್ ಡಿಡ್ ನಾಟ್ ಫೇಲ್. ಹಾಗೆ ಮಗು ಕ್ಲಾಸಲ್ಲಿ ಕೂತ ತಕ್ಷಣ ದ ಚೈಲ್ಡ್ ಡಿಕ್ಲೇರ್ಸ್, ಮಗು ಹೇಳ್ಬಿಡುತ್ತೆ ನನಗೆ ಗೊತ್ತಿಲ್ಲ ಸರ್. ಗೊತ್ತಿದ್ರೆ ಕ್ಲಾಸಲ್ಲಿ ಹಾಕಿರ್ತಿದ್ದ ಅವನು. ಮಗು ಕ್ಲಾಸಲ್ಲಿ ಕೂತ ತಕ್ಷಣ ಅವನು ಪ್ರಮಾಣ ಮಾಡಿಬಿಡ್ತಾನೆ, ನನಗೆ ಗೊತ್ತಿಲ್ಲ ಸರ್ ನೀವು ಪಾಠ ಮಾಡಿ ಅಂತ. ನಾವು ಒಂದು ವರ್ಷ ಪಾಠ ಮಾಡಿತ್ತು, ಅಯ್ಯೋ ಅರ್ಥನೇ ಆಗಲ್ಲ, ದಡ್ಡ ಹುಡುಗ ಅವನು ಅರ್ಥ ಆಗಲ್ಲ ಇವನಿಗೆ ಅಂದರೆ, ಒಂದು ವರ್ಷ ಪಾಠ ಮಾಡಿ ಅವನಿಗೆ ಅರ್ಥ ಮಾಡೋಕೆ ಆಗಲಿಲ್ಲ ನಮ್ಮ ಕೈಯಲ್ಲಿ ಅಂತ. ಅದಕ್ಕೆ ಹೇಳ್ತಾರೆ ಸ್ಟೂಡೆಂಟ್ ನೆವರ್ ಫೇಲ್ಸ್, ಎ ಟೀಚರ್ ಫೇಲ್ಸ್. ನಮ್ಮ ದೃಷ್ಟಿ ಧ್ಯೇಯ ಏನಪ್ಪ ಅಂದರೆ, ನನ್ನ ಕೈಯಲ್ಲಿ ಭಗವಂತ ಯಾವುದೋ ಒಂದು ವಸ್ತುವನ್ನು ಕೊಟ್ಟಿದ್ದಾನೆ, ಅದನ್ನು ಸರ್ವಶಕ್ತಿಯನ್ನು ಬೆಳೆಸೋಕೆ ಆಗತ್ತಾ ನೋಡಬೇಕು. ನಾನು ಒಬ್ಬ ರಾಷ್ಟ್ರಪತಿಯನ್ನು ಮಾಡೋಕ್ಕಾದರೆ, ಒಬ್ಬ ಪ್ರಧಾನಮಂತ್ರಿಯನ್ನು ಮಾಡೋಕ್ಕಾದರೆ, ಒಬ್ಬ ರಾಷ್ಟ್ರ ನಿರ್ಮಾಣ ಮಾಡುವಂಥ ವಿವೇಕಾನಂದರಾಗು. ಈ ವಿವೇಕಾನಂದ ಎಲ್ಲಿ ಬರ್ತಾರೆ ರೀ? ಆಕಾಶದಿಂದ ಬರ್ತಾರೆ. ದೆ ಕಮ್ ಫ್ರಮ್ ಅವರ್ ಓನ್ ಕ್ಲಾಸ್ ರೂಮ್ಸ್. ಯು ಹ್ಯಾವ್ ಎ ಚಾನ್ಸ್ ಆಫ್ ಮೇಕಿಂಗ್ ಎ ವಿವೇಕಾನಂದ, ಯು ಹ್ಯಾವ್ ಎ ಚಾನ್ಸ್ ಆಫ್ ಮೇಕಿಂಗ್ ಎ ಗಾಂಧಿ, ಯು ಹ್ಯಾವ್ ಎ ಚಾನ್ಸ್ ಆಫ್ ಮೇಕಿಂಗ್ ಎ ಗ್ರೇಟ್ ಸ್ಕಾಲರ್. ಆ ಅವಕಾಶ ನಮಗಿದೆ. ಮಾಡಿದರೆ ನಮ್ಮ ಜನ್ಮ ಸಾರ್ಥಕ, ಮಾಡದೆ ಹೋದರೆ ನಮ್ಮ ಜನ್ಮ ನಿಷ್ಪ್ರಯೋಜಕ ಆಗ್ತದೆ. ಶಿಕ್ಷಕರ ಬೆಲೆ ಬಹಳ ದೊಡ್ಡದು, ಅಳೆಯೋಕ್ಕಾಗೋದಿಲ್ಲ. ಅದರ ಬೆಲೆ ಅರಿತು ನಮ್ಮ ಬಾಳು ಅರಳಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ.

ಅಲ್ಲೇ ಹುಡುಗ ಶಿವಣ್ಣ ಅಂತ ಅವನ ಹೆಸರು. ಶಿವ ದೇವಸ್ಥಾನದಲ್ಲಿ ಶಿವಣ್ಣ. ಅವನ ಕೆಲಸ ಏನ್ ಗೊತ್ತಾ? ಒಂದೇ ಕೆಲಸ ಅವನಿಗೆ, ಮಂಗಳಾರತಿ ಆಗೋ ತನಕನು ಗಂಟೆ ಬಾರಿಸ್ಬೇಕು, ಟನ್ ಟನ್ ಟನ್ ಗಂಟೆ ಹೊಡಿಬೇಕು. ಅವಂದೇ ಕೆಲಸ, ಅವಗೊಂದು ಅದು ಅಭ್ಯಾಸ ಆಗೋಗಿತ್ತು ಹೆಂಗ್ ಬಾರಿಸ್ಬೇಕು ಅಂತ. ದೇವಸ್ಥಾನ ಕಸ ಗುಡಿಸೋದು, ನೆಲ ತೊಳೆಯೋದು, ಗಂಟೆ ಬಾರಿಸೋದು, ಇದರಲ್ಲೇ ಅವನ ಸಮಯ ಕಳೆದು ಹೋಗ್ತಿತ್ತು. ಅವನೇನ್ ಹುಡುಗನಾಗಿದೆ ಅಂತ ಇಲ್ಲೇ ಇದ್ದಾನ, ಅವನು ಈ ದೇವಸ್ಥಾನದಲ್ಲಿ ಇದ್ದಾನ ಅಷ್ಟು ವರ್ಷದಿಂದ. ಈಗ ಒಂದ್ ಸುಮಾರು 30-35 ವರ್ಷ ಅವನಿಗೆ. ದೇವಾಲಯ ಹೆಚ್ಚು ಪ್ರಖ್ಯಾತ ಆಗ್ತಾ ಇತ್ತು, ಕತೆ ಹಬ್ಬಿಡ್ತು, ಈ ದೇವಸ್ಥಾನ ಹರಕೆ ಹೊತ್ತರ ಆಗ್ಬಿಡುತ್ತೆ ಅಂತ ಹೇಳಿ ಜನ ಬರೋಕ್ ಶುರು ಮಾಡಿದ್ರು. ದೇಶ ವಿದೇಶಗಳನ್ನ ಜನ ಬರೋಕ್ ಶುರು ಮಾಡಿದ್ರು. ವಿದೇಶಿಯರು ಜಾಸ್ತಿ ಬರೋಕ್ ಶುರು ಮಾಡ್ಬಿಟ್ರು. ವಿದೇಶಿಯರು ಜಾಸ್ತಿ ಬಂದಾಗ ದೇವಸ್ಥಾನದಲ್ಲೂ ಕೆಲವು ಬದಲಾವಣೆ ಆಗೋಕ್ ಶುರುಆಯ್ತು. ಈ ಪರದೇಶಿಯರಿಗೆ ಅರ್ಥ ಆಗುವಂಗೆ ಹೇಳ್ಬೇಕಲ್ಲ, ಯಾರೋ ದೇವಸ್ಥಾನದ ಅಧಿಕಾರಿಗಳೇನಿರ್ತಾರೆ ಆಡಳಿತ ವರ್ಗದವ್ರು ಹೇಳಿದ್ರಂತೆ, ಇಲ್ಲಿ ಕೆಲಸ ಮಾಡೋರು ಎಲ್ಲರಿಗೂ ಇಂಗ್ಲಿಷ್ ಬರಬೇಕು. ಇಂಗ್ಲಿಷ್ ಬರದೆ ಹೋದ್ರೆ ಪರದೇಶಿ ಅರ್ಥ ಆಗೋಲ್ಲ, ತೆಗೆದು ಹಾಕ್ಬಿಡಿ ಅವ್ರನ್ನೆಲ್ಲ, ಇಂಗ್ಲಿಷ್ ಬರೋರು ಮಾತ್ರ ಇಟ್ಟುಕೊಳ್ಳಿ ಎಂದ್ರು. ಯಾಕಂದ್ರೆ ಮಠಗಳಿಗೆ ಹೆಚ್ಚು ಆದಾಯ ಬರೋದು ಪರದೇಶಿಗಳು ಬಂದಾಗಲೇ. ಎಲ್ಲರೂ ಪಾಪ ಅರ್ಚಕರು ಕೂಡ ತೀರ್ಥ ಕೊಡೋರು ಎಸ್ ನೋ ಆಲ್ ರೈಟ್ ಪ್ಲೀಸ್ ವೇಟ್ ಅಂತ ಎಲ್ಲ ಕಲೆಕ್ಷನ್ ಮಾಡಿದ್ರು ಅವರೆಲ್ಲ ಹೇಳೋಕೆ. ಶಿವಣ್ಣನ್ ಮಾತ್ರ ಇಂಗ್ಲಿಷ್ಗೆ ನೊಗಕ್ ಸಿಗಿಸೋಕ್ ಸಾಧ್ಯನೇ ಆಗಲಿಲ್ಲ, ಅವ್ನ್ ಬರೋಲ್ಲ ಪಾಪ. ಕೊನೆಗೆ ಧರ್ಮದರ್ಶಿಗಳು ಹೇಳಿದ್ರಂತೆ, ನೋಡಪ್ಪ ಒಂದ್ ತಿಂಗಳು ಸಮಯ ಕೊಡ್ತೀನಿ ನಿನಗೆ, ಅಷ್ಟೊಳಗೆ ಇಂಗ್ಲಿಷ್ ಕಲಿದೆ ಹೋದ್ರೆ ನಿನಗೆ ಕೆಲಸ ಇಲ್ಲ. ಆತ ಕೇಳ್ಕೊಂಡ, ಸ್ವಾಮಿ ಗಂಟೆ ಹೊಡೆಯೋದಕ್ಕೆ ಯಾಕೆ ಇಂಗ್ಲಿಷ್ ಬೇಕು ಅಂತ. ಇಲ್ಲಪ್ಪ, ಬಂದು ನಿನ್ ಕೇಳ್ತಾರೆ ದೇವಸ್ಥಾನ ಬಗ್ಗೆ, ನಿನಗೆ ಇಂಗ್ಲಿಷ್ ಬರಲ್ಲ, ಆದ್ರಿಂದ ಒಂದ್ ತಿಂಗಳು ತೆಗೆದು ಹಾಕ್ತೀವಿ ಕೆಲಸ ಅಂದ್ರು. ಪಾಪ ಹೆಂಗ್ ಕಲ್ತಾನ ಪಾಪ 35 ವರ್ಷಕ್ಕೆ, ಕೆಲಸ ಹೋಯ್ತು. ಇದುವರೆಗೂ ಬೇರೆ ಕೆಲಸ ಬಂದೇ ಇಲ್ಲ ಪಾಪ ಶಿವಣ್ಣನ, ಗಾಬರಿ ಆಗ್ಬಿಟ್ಟ. ಏನ್ ಮಾಡ್ಲಿ, ಸಂಸಾರ ನಡೀದ ಹೇಗೆ? ಯಾವ್ಯಾವುದೋ ಕೆಲಸ ಮಾಡ್ದ, ಯಾರ್ಯಾರನೋ ಕೇಳ್ಕೊಂಡ, ಯಾವುದು ಪೂರೈಸಲಿಲ್ಲ ಅವನಿಗೆ. ಒಂದ್ಸಲ ಹಿಂಗ್ ತಿರುಗಾಡ್ತಾ ಅಡ್ಡಾಡ್ತಿದ್ದ ರಸ್ತೆಯಲ್ಲಿ ನೀರಡಿಕೆ ಆಗ್ಬಿಡ್ತು. ಒಂದ್ ಸ್ವಲ್ಪ ಎಲ್ಲ ಚಹಾರ ಕುಡಿಬೇಕು, ಸೊ ಬಾಯಾರಿಕೆ ಕಮ್ಮಿ ಆಗ್ತದೆ ಅಂತ ಹೋಗ್ತಾನೆ. ಒಂದು ಚಹಾ ಅಂಗಡಿ ಇಲ್ಲ ಆ ರೋಡಲ್ಲಿ, ಒಂದು ಚಹಾ ಅಂಗಡಿ ಇಲ್ಲ. ಅವಾಗೊಂದು ತಲೆ ಹುಷಾರು ಹೊಳಿತು, ನನ್ನ ಹಾಗೆ ಬೇಕಾದಷ್ಟು ಜನ ಓಡಾಡಿರ್ಬೇಕಲ್ಲ ಇಲ್ಲಿ ಚಹಾ ಬೇಕು ಅಂತ ಹೇಳಿ, ಒಂದು ಅಂಗಡಿ ತೆಗೆದ್ಬಿಡೋಣ ಅಂತ. ತಾನೇ ಏನ್ ಮಾಡಿದ, ಅವನ್ ಹೆಂಡತಿ ಇಬ್ರು ಕೂಡ ಒಂದು ಸಣ್ಣ ಪೆಟ್ಟಿಗೆ ಅಂಗಡಿ ಹಾಕೊಂಡ್ರು, ಹೆಂಡತಿ ಸಹಾಯ ಪಾತ್ರೆ ಎಲ್ಲ ತೊಳಿತಿದ್ದು, ಇವನು ಚಹಾ ಮಾಡೋದು. ಏನು ಸಂಜೆವರೆಗೂ ಮಾಡೋರು, ಒಳ್ಳೆ ಚಹಾ ಮಾಡ್ತಿದ್ದ. ಅದ್ರ ಜೊತೆ ಹೆಂಡತಿ ರುಚಿ ರುಚಿ ತಿಂಡಿ ಮಾಡೋಕ್ ಶುರು ಮಾಡಿದ್ಲು. ಅದ್ರ ಪ್ರಸಿದ್ಧಿ ಅದ್ರದ್ದು ಶುರು ಆಯ್ತು. ಜನ ಸರದಿಯಲ್ಲಿ ನಿಂತ್ಕೊಂಡ್ಬಿಟ್ಟು ತಿಂಡಿ ತಿನ್ನೋಕೆ ಚೀ ಕುಡಿಯೋಕೆ ಬರ್ತಾ ಇದ್ರು. ಸ್ಲೋಲಿ ನಿಧಾನಕ್ಕೆ ಹೋಗಿ ಆ ಪೆಟ್ಟಿಗೆ ಅಂಗಡಿ ಹೋಗಿ ಅಲ್ಲಿ ಪಕ್ಕದ ಒಂದು ಬಿಲ್ಡಿಂಗ್ ತಗೊಂಡ, ಅದು ಹೋಟೆಲೇ ಆಯ್ತು. ದುಡ್ಡು ಸಂಪಾದನೆ ಹಾಕೋಕ್ ಶುರು ಆಯ್ತು. ಶಿವಣ್ಣನ ಬಿಡುವಿಲ್ದ ಕೆಲಸ, ಈಗ ಕೈಲಿ 16 ಹುಡುಗರು ಕೆಲಸ ಮಾಡೋಕ್ ಶುರು ಮಾಡಿದ್ರು. ಒಂದು 4-5 ವರ್ಷದೊಳಗೆ 4 ಹೋಟೆಲ್ ಆಯ್ತು. ಅಂತ ಅವನ್ ಬೆಳವಣಿಗೆ ಕಂಡಂತ ಶ್ರೀಮಂತರು ಬರಂದ್ರು, ಇದು ಮಾಡೋ, ದೊಡ್ಡ ಹೋಟೆಲ್ ಮಾಡಪ್ಪ, ಇಂಟರ್ನ್ಯಾಷನಲ್ ಹೋಟೆಲ್ ಮಾಡೋ, ನಾನು ಇನ್ವೆಸ್ಟ್ ಮಾಡ್ತೀನಿ ನಿನ್ ಮೇಲೆ ಅಂದ್ರು. ಆಯ್ತು ಇನ್ವೆಸ್ಟ್ ಮಾಡಿ ಅಂದ. ಏನು ಅಂಗಡಿ ತೆಗ್ದ ಶುರು ಮಾಡಿದವನು, ಇವತ್ತೊಂದು ಇಂಟರ್ನ್ಯಾಷನಲ್ ಹೋಟೆಲ್ ಮಾಡಿದ್ದಾನೆ. ಏನ್ ಲಕ್ಷಾಂತರ ವ್ಯವಹಾರ, ದಿನ ಲಕ್ಷಾಂತರ ವ್ಯವಹಾರ, 100 ಜನ ಬರಬೇಕು, ಚಾರ್ಟರ್ಡ್ ಅಕೌಂಟೆಂಟ್ ಇಟ್ಕೊಂಡ್ಬಿಟ್ಟಿದ್ದಾರೆ ಅವನ ಕಡೆಗೆ, 100 crore ವ್ಯವಹಾರ ಆಗಿ ಶುರು ಆಯ್ತು. ಒಂದ್ಸಲ ಈ ಕಂಪನಿಯವರು, ಚಾರ್ಟರ್ಡ್ ಅಕೌಂಟೆಂಟ್ ಕಂಪನಿಯವರು ಬಂದ್ರು ಶಿವಣ್ಣನ ಕಡೆ, ಕೆಲವು ದಾಖಲೆಗೆ ಸಹಿ ಹಾಕ್ಸ್ಕೋಬೇಕು ಅಂತ. ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಬೇಕಲ್ಲ, ಸಹಿ ಮಾಡಿಸ್ಕೊಳ್ಳೋಕೆ ಬಂದ್ರು. ಶಿವಣ್ಣ ಪೆನ್ ತಂದಾಗ, ಪೆನ್ ಬೇಡ ನನಗೆ, ಇಂಕ್ ಪ್ಯಾಡ್ ತಗೊಂಬನ್ನಿ ಅಂದ. ಯಾಕೆ ಪ್ಯಾಡ್ ಯಾಕೆ ಇದ್ರು, ನಾನು ಸಹಿ ಮಾಡಕ್ಕೆ ಬರಲ್ಲ, ಹೆಬ್ಬೆಟ್ಟು ಓದ್ಬೇಕಲ್ವಾ ಅಂದ ಅವನು. ಅವನು ಕೇಳಿದ, ಚಾರ್ಟರ್ಡ್ ಅಕೌಂಟೆಂಟ್ ಸರ್, ಏನ್ ಸರ್ ನೀವು 100 crore ವ್ಯವಹಾರ ಮಾಡ್ತೀರಿ, ಸಹಿ ಮಾಡಕ್ ಬರಲ್ವಾ ನಿಮಗೆ ಅಂತ. ಇಲ್ಲಪ್ಪ ಬರಲ್ಲ ನನಗೆ, ಶಾಲೆ ಕಲ್ತಿಲ್ಲ ನಾನು, ಇಂಗ್ಲಿಷೇ ಬರಲ್ಲ ನನಗೆ. ಆಗೊಬ್ಬನು ಕೇಳಿದ್ದಂತೆ, ಸ್ವಾಮಿ ಓದು ಬರಹ ಬರದೇನೆ, ಇಂಗ್ಲಿಷ್ ಏನೂ ಬರದೇನೆ, ಇಷ್ಟು 100 crore ವ್ಯವಹಾರ ಮಾಡ್ತೀರಿ, ನಿಜವಾಗ್ಲೂ ಶಿಕ್ಷಣ ಪಡ್ಕೊಂಡು ಇಂಗ್ಲಿಷ್ ಚೆನ್ನಾಗಿ ಕಲ್ತಿದ್ರಿ ಏನ್ ಮಾಡ್ತಿದ್ರಿ ನೀವು ಅಂತ ಕೇಳಿದಂತೆ. ಆಗ ಶಿವಣ್ಣ ಹೇಳಿದಂತೆ, ಇಂಗ್ಲಿಷ್ ಕಲ್ತಿದ್ರೆ ದೇವಸ್ಥಾನದ ಗಂಟೆ ಪಡ್ಕೊಂಡೇ ಇರ್ತಿದ್ದೆ ನಾನು ಅಲ್ವಾ, ಅದೇ ಮಾಡ್ತಿದ್ದಿಲ್ವ ಅವನು. ನಮಗೆ ಒಂದು ಶಕ್ತಿ ಇಲ್ಲ ಅಂತ ದುಃಖ ಪಡೋದು ಬೇಡ. ನಿಮ್ಗೆ ಶಕ್ತಿ ಇಲ್ಲ ಅಂತ ದುಃಖ ಪಡೋದಕ್ಕಿಂತ ಅದು ಬೇರೊಂದು ಸಾಧನೆಗೆ ಸಹಾಯಕ ಆಗಬಹುದು. ಒಂದು ಮಾತು ಸ್ನೇಹಿತರೆ ನಾನು ಹೇಳ್ತೀನಿ, ನಮ್ಮಲ್ಲಿ ಏನಿಲ್ಲ ಅಂತ ಚಿಂತಿಸಿ ಕೊರಗೋದು ಹೆಚ್ಚು. ನಾವು ನನಗೆ ಇದು ಬರೋಲ್ಲ, ಅಯ್ಯೋ ಅದಿಲ್ಲ ನನ್ನ ಕಡೆಗೆ, ಇದಿಲ್ಲ ಅಂತ ಒದ್ದಾಡ್ತೀವಿ. ನನಗೆ 100 ಗೊತ್ತಿರ್ಲಿಕ್ಕಿಲ್ಲ, 2 ಗೊತ್ತಿದೆಯೋ. ನಾನು ಇದೇ ಮಾತು ಕೇಳುದು, ಲತಾ ಮಂಗೇಶ್ಕರ್ ಏನ್ ಬರುತ್ತೆ, ಹಾಡೋದು ಬರುತ್ತೆ, ಹಾಡೋದು ಬಿಟ್ರೆ ಇನ್ನೇನ್ ಬರುತ್ತೋ ಗೊತ್ತಿಲ್ಲ. ತೆಂಡೂಲ್ಕರ್ಗೆ ಕ್ರಿಕೆಟ್ ಬ್ಯಾಟಿಂಗ್ ಬಿಟ್ರೆ ಇನ್ನೇನ್ ಬರುತ್ತೋ ಗೊತ್ತಿಲ್ಲ ನನಗೆ ಅಲ್ವಾ. ಒಂದೇ ಸಾಕಲ್ವಾ ಸ್ವಾಮಿ, ಒಂದು ಕ್ರಿಕೆಟ್ ಆಟದಿಂದ ಜಗದ್ವಿಖ್ಯಾತನಾದಂತ ತೆಂಡೂಲ್ಕರ್, ಒಂದು ಹಾಡಿನಿಂದ ಜಗದ್ವಿಖ್ಯಾತರಾದಂತ ಲತಾ ಮಂಗೇಶ್ಕರ್ ಕಣ್ಣು ಮುಂದೆ ಮಾದರಿ ಇಲ್ವಾ ನಮಗೆ? ನಮ್ಮ ಕಡೆ ಏನಿಲ್ಲ ಅಂತ ಚಿಂತಿಸಿ ಕೊರಗೋದಕ್ಕಿಂತ ನಮ್ಮಲ್ಲಿ ಇರಬಹುದಾದಂತ ಶಕ್ತಿ ಮೇಲೆ ಮನಸ್ಸನ್ನ ಕೇಂದ್ರೀಕೃತ ಮಾಡಿದಾಗ ಎಂತಿಂತ ಸಾಧನೆ ಆಗ್ತದೆ ಗೊತ್ತಾ?

0: ಈಗಿನ ದಿವಸದಲ್ಲಿ ಉಪದೇಶಗಳು ಬೇಕಾದಷ್ಟು ಸಿಗ್ತವೆ, ಬೇಕೋ ಬೇಡವೋ, ಪುಕ್ಕಟೆಯಾಗಿ ಸಿಗೋದು ಅದೊಂದೇ ಅಂತ ಅನ್ಸುತ್ತೆ. ಈಗ ಉಪದೇಶ ಎಲ್ಲರೂ ಕೊಡ್ತಾರೆ. ಅಂತಹದೊಂದು ಉಪದೇಶದ ಕಥೆ ಇದು. ಒಂದು ಹಳ್ಳಿಯಲ್ಲಿ ಒಬ್ಬ ರೈತ, ಹೊಲ ಏನ್ ಜಾಸ್ತಿ ಇಲ್ಲ ಅವನು, ಆದ್ರೆ ಅವನೇನ್ ಮಾಡಿದ, ಒಂದು 10 ಆಕಳು ಸಾಕೊಂಡಿದ್ದ, ಹಸು ಸಾಕೊಂಡಿದ್ದ. ಆ ಹಸು ಕರು ಹಾಕ್ತಿತ್ತು, ಕರು ಮಾರಬೇಕು, ದುಡ್ಡು ಬರೋದು. ಅದ್ರ ಜೊತೆಗೆ ಹಸುವಿನ ಹಾಲು ಮಾರಿ ಜೀವನ ಮಾಡ್ತಾ ಇದ್ದ. ಕಷ್ಟಪಟ್ಟು ಮಾಡೋನು, ಒಂದಿಷ್ಟು ಹಾಲು ಬರೋದು, ಒಂದಿಷ್ಟು ಲಾಭ ಬರೋದು. ಒಂದ್ಸಲ ರೈತ ವಿಚಾರ ಮಾಡಿದ, ನಮ್ಮೂರಲ್ಲಿ ಒಬ್ಬ ಪಂಡಿತ ಇದ್ದಾನೆ, ದೊಡ್ಡ ಪಂಡಿತ, ದೊಡ್ಡ ದೊಡ್ಡ ಪುಸ್ತಕ ಓದ್ತಾನೆ, ದೊಡ್ಡ ದಪ್ಪ ದಪ್ಪ ಪುಸ್ತಕ ಓದ್ತಾನೆ. ಅವನಿಗೆ ಬಹುಶಃ ಇನ್ನೂ ಏನಾದ್ರೂ ಹೊಸ ರೀತಿಗಳು ಗೊತ್ತಿದ್ರೆ ಕೇಳ್ಕೊಂಡ್ರೆ ಒಳ್ಳೇದಲ್ವಾ? ನಾನೇನೋ ಗೊತ್ತಿರೋ ವಿಷಯದಲ್ಲಿ ಮಾಡಿ ಹೈನು ಮಾಡ್ತಾ ಇದ್ದೀನಿ, ಹಾಲು ಮಾರ್ತಾ ಇದ್ದೀನಿ, ಅವ್ರನ್ನ ಕೇಳ್ಕೊಂಡ್ರೆ ಹಾಲು ಹೆಚ್ಚು ಬರುವಂತ ವಿಧಾನ ಸಿಗಬಹುದಾ ಅಂತ ಹೋಗಿ ಪಂಡಿತರನ್ನು ಕೇಳಿದ. ಪಂಡಿತರು ಇಲ್ಲ ಅನ್ಲಿಲ್ಲ, ಹೌದಪ್ಪ ಹೇಳ್ತೀನಿ, ನೀ ಹೆಂಗ್ ಸಾಕ್ತಾ ಇದ್ದೀಯ ಹಸುಗಳನ್ನ ಅಂತ ಕೇಳಿದ್ರು. ಅವನು ಹೇಳಿದ, ಇನ್ ಹೆಂಗ್ ಸಾಕೋದು ಸ್ವಾಮಿ, ದಿನ ಮೈ ತೊಳಿತೇನೆ, ಕರ್ಕೊಂಡು ಹೋಗ್ತೇನೆ ಕಾಡಿಗೆ, ಅಲ್ಲಿ ಹುಲ್ ತಿಂತಾವೆ, ಬಂದು ಗೋದ್ಲೆಯಲ್ಲಿ ಕಟ್ತೇನೆ, ಅದ್ರ ಮುಂದೆ ಒಂದಿಷ್ಟು ಹುಲ್ ಹಾಕ್ಬಿಡ್ತೇನೆ, ಒಂದ್ ಬಕೆಟ್ ನೀರ್ ಇಡ್ತೇನೆ, ಯಾವ ಬೇಕಾದ ತಿಂತಾವೆ, ಯಾವ ಬೇಕಾದ ನೀರ್ ಕುಡಿತಾವೆ, ಹಾಲು ಮಾರ್ತೀನಿ. ಓ ಹಿಂಗ್ ಮಾಡ್ತೀಯ ನೀನು, ಒಂದ್ ವಾರ ಬಿಟ್ಟು ಬಾ, ನಾನು ಪುಸ್ತಕ ಎಲ್ಲ ಓದ್ಬಿಟ್ಟು ಸರಿಯಾಗಿ ಬೆಳೆಸೋದ್ ಹೇಗೆ ಅಂತ ಹೇಳ್ತೀನಿ ಅಂದ್ರು. ಒಂದ್ ವಾರ ಬಿಟ್ಟು ಹೋದ, ಇವ್ರು ಹೇಳಿದ್ರು, ದಡ್ಡ ದಡ್ಡ ಹಿಂಗ್ ಮಾಡಿ ಹಾಳಾಗಿದೆಯಲ್ಲೋ ನೀನು, ನನ್ನ ಪುಸ್ತಕದಲ್ಲಿ ಬರ್ದಿದ್ದಾರೆ ಹಿಂಗ್ ಅಲ್ಲ ಬೆಳೆಸೋದ್ ಹಸುಗಳನ್ನ. ಹೇಗ್ ಮಾಡ್ಬೇಕೋತ, ಮೈ ತೊಳೆಯಲ್ಲ ಸರಿ, ಹುಲ್ ಹಾಕ್ತಿಯಲ್ಲ ತಪ್ಪು ಮಾಡ್ತೀಯ ನೀನು, ಒಂದ್ ಗುಡ್ಡೆ ಹುಲ್ ಹಾಕ್ಬಿಡ್ತೀಯ ಅದ್ರ ಮುಂದೆ, ಅದು ತುಂಬಾ ತಿಂದ್ಬಿಡ್ತದೆ, ಅದು ಹಾಲಿನ ಗುಣಮಟ್ಟ ಕಮ್ಮಿ ಆಗ್ತದೆ. ಅದಕ್ಕೇನ್ ಮಾಡ್ಬೇಕು ನಾನು ಹೇಳ್ತೀನಿ ಕೇಳು. ಬೆಳಗ್ಗೆ ಒಂದು ಮುಷ್ಟಿ ಹುಲ್ಲು, ಮಧ್ಯಾಹ್ನ ಒಂದು ಮುಷ್ಟಿ ಹುಲ್ಲು, ರಾತ್ರಿ ಒಂದು ಮುಷ್ಟಿ ಹುಲ್ಲು, ಅಷ್ಟೇ ಹಾಕ್ಬೇಕು, ಜಾಸ್ತಿ ಕೊಡ್ಬೇಡ, ಕೂಗಿದ್ರು ಹಾಕ್ಬೇಡ. ನೀರ್ ಕೂಡ ಬಕೆಟ್ ಗಡ್ಲೆ ನೀರ್ ಇಡಬೇಡ, ಒಳ್ಳೇದಲ್ಲ ಅದು, ಹಾಲು ನೀರ್ ಆಗ್ಬಿಡ್ತಾವೆ. ಅದಕ್ಕೆ ಒಂದ್ ಕಾಲು ಬಕೆಟ್ ನೀರ್ ಮಾತ್ರ ಇಡ್ಬೇಕು ಅಷ್ಟೇನೆ, ದಿವಸ ಕಾಲು ಬಕೆಟ್ ನೀರ್ ಅಷ್ಟೇನೆ, ಅಷ್ಟು ಮಾಡು, ಒಂದ್ ವಾರ ಬಿಟ್ಟು ಬಾ ಅಂದ್ರು. ಒಂದ್ ವಾರ ಬಿಟ್ಟು ರೈತ ಹೋದ, ಮುಖ ಎಲ್ಲ ಉದ್ದ ಆಗಿತ್ತು. ಯಾಕೋ ಹೆಂಗ್ ನಡೆದಿದೆ ಅಂತ ಕೇಳಿದ್ರು. ಏನ್ ಸ್ವಾಮಿ, ಮೂರ್ ಹಸು ಸತ್ತೋಯ್ತು ಅಂದ. ಮೂರ್ ಹಸು ಸತ್ತೋಯ್ತಾ? ಅಯ್ಯೋ ನೀನೋ ಸರಿಯಾಗಿ ಮಾಡ್ಲಿಲ್ಲ ಅನ್ಸುತ್ತೆ ಹೇಳಿದ್ದು, ನೀವ್ ಹೇಳದಂಗೆ ಮಾಡಿದೆ ಸ್ವಾಮಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಒಂದೊಂದು ಮುಷ್ಟಿ ಹುಲ್ಲು ಹಾಕಿದೆ, ಇಷ್ಟೇ ನೀರ್ ಕೊಟ್ಟೆ, ಸತ್ತೋಯ್ತು ಮೂರ್ ಹಸು ಅಂದ. ಆಯ್ತು, ಒಂದ್ ಕೆಲಸ ಮಾಡು, ಈಗೇನ್ ಮಾಡಿದ್ಯಲ್ಲ ಮಾಡಿದ್ಯಾ, ಒಂದ್ ಬದಲಾವಣೆ ಮಾಡ್ಬೇಕು ಅದ್ರೊಳಗೆ. ಈ ಹುಲ್ಲೇನ್ ಹಾಕ್ತಿಯಲ್ಲ ನೀನು, ಹಸಿ ಹುಲ್ಲು ಮಾತ್ರ ತಪ್ಪದೆ ಹಾಕ್ಬೇಡ. ಆ ಹುಲ್ಲನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು, ಬೆಳಗ್ಗೆ ಒಂದು ಮುಷ್ಟಿ ಒಣ ಹುಲ್ಲು, ಮಧ್ಯಾಹ್ನ ಒಂದು ಒಣ ಹುಲ್ಲು, ಸಾಯಂಕಾಲ ಒಂದು ಮುಷ್ಟಿ ಒಣ ಹುಲ್ಲು ಹಾಕು, ಅಷ್ಟೇ ನೀರು ಕೊಡು, ಜಾಸ್ತಿ ಕೊಡಬೇಡ, ನೋಡ್ಕೊಂಡು ಮುಂದಿನ ವಾರ ಬಾ ಅಂದ್ರು. ಮುಂದಿನ ವಾರ ಮತ್ತೆ ಹೋದ, ಮುಖ ಇನ್ನಷ್ಟು ಉದ್ದಾಗಿತ್ತು ಅವನು. ಯಾಕೋ ಕಣ್ಣಲ್ಲಿ ನೀರೇ ಬಂದ್ಬಿಟ್ಟಿತ್ತು ಅವನು. ಯಾಕೋ ಸ್ವಾಮಿ, ಇನ್ನು ಮೂರ್ ಹಸು ಸತ್ತೋಯ್ತು, ನಾಕೆ ಉಳಿದಿದ್ದಾವೆ ಅಂದ. ದಡ್ಡ ನೀ ಏನೋ ತಪ್ಪು ಮಾಡ್ತೀಯಪ್ಪ, ನಾ ಹೇಳ್ದಂಗ್ ಮಾಡ್ತಾ ಇಲ್ಲ ನೀನು, ಏನ್ ಮಾಡ್ಬೇಕು ಹೇಳಿ ಸ್ವಾಮಿ ಅಂದ. ಹುಲ್ ಎಲ್ಲಿಂದ ತರ್ತೀಯ ಅಂತ ಕೇಳಿದ್ರು. ಹುಲ್ಲೇನ್ ಸ್ವಾಮಿ, ನದಿ ದಂಡೆಗೆ ಹೋಗ್ತೀನಿ, ಚೆನ್ನಾಗಿ ಹುಲ್ ಬೆಳೆದ ತಗೊಂಡ್ಬರ್ತೀನಿ ಅಂದ. ನೀ ತಪ್ಪು ಮಾಡೋದು ಅಲ್ಲೇ ಅಪ್ಪ, ನನ್ ಪುಸ್ತಕ ಹೇಳುತ್ತೆ ನದಿ ಈ ಕಡೆ ದಂಡೆ ಹುಲ್ಲು ಚೆನ್ನಾಗಿಲ್ಲ, ಶಕ್ತಿಶಾಲಿ ಆಗಿಲ್ಲ, ಅದು ನದಿ ಆ ಕಡೆ ಇದೆಯಲ್ಲ, ಆ ಹುಲ್ ತಗೊಂಬಾ, ಅದನ್ನ ಹಾಕು, ಮತ್ತೆ ಒಣಗಿಸು. ನಾ ಹೇಳ್ದಂಗೆ ಒಂದ್ ಮುಷ್ಟಿ ಬೆಳಗ್ಗೆ, ಒಂದ್ ಮಧ್ಯಾಹ್ನ, ಒಂದ್ ರಾತ್ರಿ, ಇಷ್ಟೇ ಒಣ ಹುಲ್ ಕೊಡಬೇಕು, ಅಷ್ಟೇ ನೀರು ಕೊಡು, ಮುಂದಿನ ವಾರ ಬಾ ಅಂದ. ಮುಂದಿನ ವಾರ ತನಕ ಕಾಯಿಲೆ ಇಲ್ಲ ರೈತ. ಮೂರು ದಿವಸಕ್ಕೆ ಹೋದ, ಓ ಅಂತ ಅಳತಾ ಬಿದ್ದ್ಬಿಟ್ಟ ದಳದ ಮೇಲೆ. ಯಾಕೋ ಅಂತ ಕೇಳಿದ್ರು. ಒಂದು ಹಸು ಉಳಿದಿಲ್ಲ ಸ್ವಾಮಿ, 10 ಹಸು ಸತ್ತೋಯ್ತು ಅಂದ್ರು. ಅವನ್ ದುಃಖ ನೋಡಿ ತಡ್ಕೊಳಕ್ ಆಗ್ಲಿಲ್ಲ ಪಂಡಿತರಿಗೆ. ಅವ್ರೇನ್ ಹೇಳಿದ್ರು ಗೊತ್ತಾ, ಎಂತ ದುರ್ದೈವಿ ಇದೆಯೋ ಮರಾಯ ನೀನು, ಬಹಳ ದುರ್ದೈವಿ ಮನುಷ್ಯಪ್ಪ ನೀನು, ನನ್ನ ಕಡೆ ನನ್ನ ಪುಸ್ತಕದಲ್ಲಿ ಇನ್ನೂ ಬೇಕಾದಷ್ಟು ಸಲಹೆಗಳಿದ್ದಾವೆ, ಪ್ರಯೋಗ ಮಾಡೋದ್ ಕಡೆ ಹಸುನೇ ಉಳಿದಿಲ್ಲಲ್ಲೋ ಅಂದ್ರು. ನಮಗೂ ಸಲಹೆಗಳು ಹೆಂಗೆ ಬರ್ತಾವೆ, ಯಾರ್ದೋ ಹಸು ಯಾರೋ ಸಲಹೆ ಕೊಡೋರು. ಆದ್ರಿಂದ ಸಲಹೆಗಳು ನಮಗೆ ನೂರಾರು ಬರ್ತಾವೆ ಕೇಳುಗ್ರೆ, ಬೇಕೋ ಬೇಡವೋ, ನೀವೇನೇ ಮಾಡಿ. ರಾಜರತ್ನಂ ನನ್ನ ಹೇಳೋರು, ಬಹಳ ಚಂದ ಹೇಳ್ತಿದ್ರು ರಾಜರತ್ನಂ, ನೀವ್ ಮನೆ ಕಟ್ಸೋದಿದ್ರೆ ನಿಮ್ ಮನೆ ಡಿಸೈನ್ ಯಾರಿಗೂ ತೋರಿಸ್ಬೇಡಿ. ಯಾಕೆ ಅಂತ ಕೇಳಿದೆ. ಮನೆ ಕೋಣೆಯಲ್ಲಿ ಕಿಟಕಿಯಲ್ಲಿ ಇಡಬೇಕು ಅಂತ ಕೇಳಬೇಡಿ. 100 ಜನ 100 ಅಭಿಪ್ರಾಯ ಕೊಡ್ತಾರೆ, ಈ ಗೋಡೆ ಸರಿ ಇಲ್ಲ ಅಲ್ಲಿ ಇಡಿ ಅಂತಾರೆ, ಕೊನೆಗೆ ಕಿಟಕಿ ಕೈಯಲ್ಲಿ ಹಿಡ್ಕೊಂಡು ಓಡಾಡೋದಾಗುತ್ತೆ ಮನೆ ತುಂಬಾ ನೀವು. ಆದ್ರಿಂದ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೋ 4 ಜನನ ವಿಶ್ವಾಸ ಇರೋರನ್ನ ಕೇಳಿ. ಪುಕ್ಕಟೆ ಸಲಹೆ ಕೊಡುವಂತ ಪಂಡಿತರನ್ನ ದಯವಿಟ್ಟು ಹತ್ರ ಇಟ್ಕೋಬೇಡಿ. ಅವ್ರ ಸಲಹೆಗಳು ಒಳ್ಳೇದಿರ್ಬೋದೇನೋ, ಅದು ನಿಮಗೆ ಒಳ್ಳೇದಾಗಬೇಕಲ್ಲ. ಆದ್ರಿಂದ ನಿಮಗೆ ಒಳ್ಳೆಯದಾಗಿ ವಿಚಿಂತನೆ ಮಾಡುವಂತವರನ್ನ ಆಯ್ದ ಸ್ನೇಹಿತರನ್ನ 4 ಜನ ಕೇಳ್ಕೊಂಡು ಅಭಿಪ್ರಾಯ ತಗೊಳ್ಳಿ. ಬರೀ ಮತ್ತೊಬ್ಬರ ಅಭಿಪ್ರಾಯ ಮೇಲೆ ಜೀವನ ಮಾಡೋದಾದ್ರೆ ಜೀವನ ಸಂತೋಷವಾಗಿರೋಕೆ ಸಾಧ್ಯ ಇಲ್ಲ.
1: ರೇಡಿಯೋ ಸಾರಂಗ್ ಮಾರ್ನಿಂಗ್ ಮಂತ್ರದಲ್ಲಿ ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಇದೀಗ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ಸುದ್ದಿಗಳನ್ನು ಓದುತ್ತಿರುವುದು ನಾನು ನಿಮ್ಮ ಆರ್ಜೆ ಸೈಫುಲ್ಲಕುತ್ತ. ರಾಜಧಾನಿಯಲ್ಲಿ ಸರ್ಪಗಾವಲು, 20,000 ಪೊಲೀಸರು, 26,000 ಹೆಚ್ಚುವರಿ ಸಿಎಪಿಎಫ್ ಸಿಬ್ಬಂದಿ ನಿಯೋಜನೆ, ಕೊನೆಯ ಕ್ಷಣದಲ್ಲಿ 57 ಮೆಟ್ರೋ ನಿಲ್ದಾಣ ಬಂದ್ ನಿರ್ಧಾರ ಹಿಂತೆಗೆದುಕೊಂಡ ಸರ್ಕಾರ ಎಂದಿದೆ ಒಂದು ಪ್ರಮುಖ ಸುದ್ದಿ. ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ರಾಜೀನಾಮೆಗೆ ಆಗ್ರಹಿಸಿ ಅಭಿಜಿತ್ ದೀಪ್ಜೆ ನೇತೃತ್ವದ ಕಾಕ್ರೋಚ್ ಜನತಾ ಪಕ್ಷ ಶನಿವಾರ ನಡೆಸಲು ಉದ್ದೇಶಿಸಿರುವ ದೇಶವ್ಯಾಪಿ ಧರಣಿಯ ಹಿನ್ನೆಲೆಯಲ್ಲಿ ದಿಲ್ಲಿ ಪೊಲೀಸರು ರಾಷ್ಟ್ರ ರಾಜಧಾನಿಯಲ್ಲಿ ಸರ್ಪಗಾವಲು ಹಾಕಿದ್ದಾರೆ. ಜೊತೆಗೆ ವ್ಯಾಪಕ ಸಂಚಾರ ನಿರ್ಬಂಧಗಳನ್ನು ಜಾರಿಗೆ ತಂದಿದ್ದಾರೆ. 8 October to 12 October ಹೊಸ ದಿಲ್ಲಿಯಲ್ಲಿ ಕಟ್ಟುನಿಟ್ಟಾದ ಭದ್ರತೆಯನ್ನು ಏರ್ಪಡಿಸುವುದಕ್ಕಾಗಿ ಭಾರೀ ಪ್ರಮಾಣದ ಕೇಂದ್ರೀಯ ಪಡೆಗಳ ನಿಯೋಜನೆಗೆ ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯ ಅನುಮೋದನೆ ನೀಡಿದೆ. ರಾಷ್ಟ ರಾಜಧಾನಿಯಲ್ಲಿ ಸುಮಾರು 26,000 ಕೇಂದ್ರೀಯ ಸಶಸ್ತ ಪೊಲೀಸ್ ಪಡೆ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಸಿಜೆಪಿ ಧರಣಿಗಾಗಿ ಹೆಚ್ಚುವರಿಯಾಗಿ 221 ಸಿಎಪಿಎಫ್ ಕಂಪನಿಯನ್ನು ಗೃಹ ಸಚಿವಾಲಯ ಮಂಜೂರು ಮಾಡಿದೆ. ಇದು ದಿಲ್ಲಿ ಪೊಲೀಸರೊಂದಿಗೆ ಈಗಾಗಲೇ ಕಾರ್ಯನಿರ್ವಹಿಸುತ್ತಾ ಇರುವ 110 ಸಿಎಪಿಎಫ್ ಕಂಪನಿಗಳಿಗೆ ಹೆಚ್ಚುವರಿಯಾಗಿದೆ. ಹೊಸದಾಗಿ ನಿಯೋಜನೆಗೊಂಡಿರುವ ಅರೆಸೇನಾ ಪಡೆಯಲ್ಲಿ ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ 85 ಕಂಪನಿಗಳು, ಸಶಸ್ತ್ರ ಸೀಮಾ ಬಲ್ 10 ಕಂಪನಿಗಳು, ಇಂಡೋ ಟಿಬೆಟಿಯನ್ ಗಡಿ ಪೊಲೀಸ್ಯ 7 ಕಂಪನಿಗಳು, ರ್ಯಾಪಿಡ್ ಆಕ್ಷನ್ ಫೋರ್ಸ್ ಕಂಪನಿಗಳು, ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯು ಕಂಪನಿಯೂ ಕೂಡ ಸೇರಿದೆ. ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸುವ ಸಾಧ್ಯತೆ ಇರುವುದರಿಂದ ಅವರನ್ನು ನಿರ್ವಹಿಸಲು ಹೆಚ್ಚುವರಿಯಾಗಿ 450 ಮಹಿಳಾ ಅರೆಸೇನಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಶುಕ್ರವಾರ ರಾತ್ರಿ 9 PM ಶನಿವಾರ ಮುಂದಿನ ಆದೇಶದವರೆಗೆ ದಿಲ್ಲಿಯ 57 ಮೆಟ್ರೋ ನಿಲ್ದಾಣದಲ್ಲಿ ಪ್ರವೇಶ ನಿರ್ಗಮವನ್ನು ಸ್ಥಗಿತಗೊಳಿಸಲಾಗಿತ್ತು ಎಂದು ದಿಲ್ಲಿ ಮೆಟ್ರೋ ರೈಲ್ ಕಾರ್ಪೊರೇಷನ್ ಶುಕ್ರವಾರ ಆದೇಶ ಹೊರಡಿಸಿತ್ತಾದರೂ ರಾತ್ರಿ ವೇಳೆಗೆ ಅದನ್ನು ಹಿಂಪಡೆದಿದೆ. ಶನಿವಾರ ಜಂತರ್ ಮಂತರ್ನಲ್ಲಿ ಸಿಜೆಪಿ ನಡೆಸಲಿರುವ ಪ್ರತಿಭಟನೆಗೆ ಮುನ್ನೆಚ್ಚರಿಕೆಯಾಗಿ ಭದ್ರತಾ ದೃಷ್ಟಿಯಿಂದ 57 ಮೆಟ್ರೋ ನಿಲ್ದಾಣವನ್ನು ಮುಚ್ಚಲಾಗುತ್ತಿದೆ ಎಂದು ಅದು ತಿಳಿಸಿತ್ತು. ಇನ್ನು ಎಸ್ಐಆರ್ ಮೂಲಕ ಮತದಾರರ ಪಟ್ಟಿಯಲ್ಲಿ ನಡೆದಿದೆಯೆನ್ನಲಾದ ವ್ಯಾಪಕ ಅಕ್ರಮವನ್ನು ವಿರೋಧಿಸಿ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ರಾಜೀನಾಮೆಗೆ ಒತ್ತಾಯಿಸಿ ಕಾಂಗ್ರೆಸ್ ಜನತಾ ಪಕ್ಷವು ದಿಲ್ಲಿ ಚಲೋಗೆ ಕರೆ ನೀಡಿದ್ದು ಶನಿವಾರ ಜಂತರ್ ಮಂತರ್ನಲ್ಲಿ ಭಾರೀ ಪ್ರತಿಭಟನೆಗೆ ಸಜ್ಜಾಗಿದೆ. ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ದಿಲ್ಲಿಗೆ ಆಗಮಿಸುವಂತೆ ದೇಶಾದ್ಯಂತ ತನ್ನ ಬೆಂಬಲಿಗರಿಗೆ ಅದು ಕರೆ ಕೊಟ್ಟಿದೆ. ಸಿಜೆಪಿ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ರಾಜಧಾನಿ ದಿಲ್ಲಿಯಲ್ಲಿ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದ್ದು ಭಾರೀ ಸಂಖ್ಯೆಯಲ್ಲಿ ಭದ್ರತಾ ಪಡೆಯನ್ನು ನಿಯೋಜಿಸಲಾಗಿದೆ. 2 October ಮುಂಬೈಯ ಶಿವಾಜಿ ಪಾರ್ಕ್ನಲ್ಲಿ ನಡೆದ ಸಿಜೆಪಿ ರ್ಯಾಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸುವ ನಿರ್ಧಾರವನ್ನು ಕೈಗೊಳ್ಳಲಾಗಿತ್ತು. ಇನ್ನು ಕಾಂಗ್ರೆಸ್ ಜನತಾ ಪಾರ್ಟಿ ನಿಗದಿತ ಕಾಲಮಿತಿಯಲ್ಲಿ ಪ್ರತಿಭಟನೆಯ ಅನುಮತಿಗಾಗಿ ಅರ್ಜಿ ಸಲ್ಲಿಸಲು ವಿಫಲವಾಗಿರುವುದರಿಂದ ನಾಳೆ 10 October ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಅದು ನಡೆಸಲು ಉದ್ದೇಶಿಸಿರುವ ಪ್ರತಿಭಟನೆಗೆ ಅನುಮತಿಯನ್ನು ನಿರಾಕರಿಸಲಾಗಿದೆ ಎಂದು ದಿಲ್ಲಿ ಪೊಲೀಸರು ತಿಳಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆಯ ವಿವಾದದ ಹಿನ್ನೆಲೆಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಬೇಕು ಎಂದು ಆಗ್ರಹಿಸಿ ಕಾಂಗ್ರೆಸ್ ಜನತಾ ಪಾರ್ಟಿ ಶನಿವಾರ ಪ್ರತಿಭಟನೆ ನಡೆಸಲು ಯೋಜಿಸಿರುವುದರಿಂದ 57 ಮೆಟ್ರೋ ನಿಲ್ದಾಣವನ್ನು ಮುಚ್ಚುವಂತೆ ದಿಲ್ಲಿ ಮೆಟ್ರೋ ಪೊಲೀಸರು ಮನವಿ ಮಾಡಿದ್ದಾರೆ. ಪ್ರತಿಭಟನೆಗೆ ಅನುಮತಿ ಕೋರಿ ಕಾಂಗ್ರೆಸ್ ಜನತಾ ಪಾರ್ಟಿಯ ಸೌರವ್ ದಾಸ್ ಬುಧವಾರ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಆದರೆ ಹಾಲಿ ಮಾರ್ಗಸೂಚಿ ಅದರ ಅನ್ವಯ 10 ಮುಂಚಿತವಾಗಿ ಅನುಮತಿಗಾಗಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ದಕ್ಷಿಣ ಆಫ್ರಿಕಾದ ಭಾರತೀಯ ಮೂಲದ ಕಾನೂನು ತಜ್ಞೆ ನವನೀತಂ ನವಿ ಪಿಳ್ಳೆ ಅವರಿಗೆ 2026 ನೋಬೆಲ್ ಶಾಂತಿ ಪ್ರಶಸ್ತಿ ಘೋಷಿಸಲಾಗಿದೆ. ಯುದ್ಧಪರಾಧ, ನರಮೇಧ ಮತ್ತು ಮಾನವೀಯತೆಯ ವಿರುದ್ಧದ ಅಪರಾಧ ಎಸಗಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಅವರು ನಡೆಸಿದ ಪ್ರಯತ್ನವನ್ನು ಗುರುತಿಸಿ ಈ ಪ್ರಶಸ್ತಿ ನೀಡಲಾಗಿದೆ. ಇವರು ಆಕ್ರಮಿತ ಫಿಲಿಸ್ತೀನ್ ಪ್ರದೇಶದ ಕುರಿತು ವಿಶ್ವಸಂಸ್ಥೆ ರಚಿಸಿದ್ದ ತನಿಖಾ ಆಯೋಗದ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದರು. ದಕ್ಷಿಣ ಆಫ್ರಿಕಾದಲ್ಲಿ ವರ್ಣಭೇದ ನೀತಿ ಜಾರಿಯಲ್ಲಿದ್ದಾಗ ಡರ್ಬನ್ನಲ್ಲಿ ಭಾರತೀಯ ತಮಿಳು ಮೂಲದ ಕುಟುಂಬದಲ್ಲಿ ಪಿಳ್ಳೈ ಜನಿಸಿದರು. ಅವರು ವಕೀಲೆ, ಕಾನೂನು ತಜ್ಞೆಯಾಗಿ ಹೆಸರು ಗಳಿಸಿದರು. ದಕ್ಷಿಣ ಆಫ್ರಿಕಾದ ಹೈಕೋರ್ಟ್, ರುವಾಂಡಾದ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಮಂಡಳಿ, ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯ, ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಹೈಕಮಿಷನರ್ ಆಗಿಯೂ ಕೂಡ ಸೇವೆ ಸಲ್ಲಿಸಿದ್ದರು. ಇನ್ನು ಇನ್ನು ರಾಜ್ಯಾದ್ಯಂತ 45 ಐಸ್ಕ್ರೀಂ ಉತ್ಪಾದನಾ ಘಟಕದ ಮೇಲೆ ಆಹಾರ ಸುರಕ್ಷತಾ ಔಷಧಿ ಮಂಡಳಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದು 4 ಘಟಕದಲ್ಲಿ ಅವಧಿ ಮೀರಿದ ಆಹಾರ ಉತ್ಪನ್ನಗಳು ಲೇಬಲಿಂಗ್ನಲ್ಲಿನ ಲೋಪಗಳು ಅಸ್ವಚ್ಛ ಪರಿಸ್ಥಿತಿಯಂತಹ ಉಲ್ಲಂಘನೆಯನ್ನು ಪತ್ತೆ ಹಚ್ಚಿದ್ದಾರೆ. ಈ ವೇಳೆಯಲ್ಲಿ ಐಸ್ಕ್ರೀಂ, ಹಾಲು, ಹಾಲಿನ ಪುಡಿ, ಫ್ಲೇವರಿಂಗ್ ಪದಾರ್ಥಗಳು, ಸಕ್ಕರೆ, ವಿವಿಧ ಆಹಾರ ಸೇರ್ಪಡೆಗಳು ಸೇರಿದಂತೆ ಕಚ್ಚಾ ವಸ್ತುಗಳ ಒಟ್ಟು 70 ಮಾದರಿಯನ್ನು ಸಂಗ್ರಹಿಸಿ ಗುಣಮಟ್ಟ ಪರಿಶೀಲನೆಗಾಗಿ ಸರ್ಕಾರಿ ಆಹಾರ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ. ಬೆಂಗಳೂರಿನ ಜಯನಗರ 3ನೇ ಬ್ಲಾಕ್ನ ಸಾವರಂ ಐಸ್ಕ್ರೀಂ ಕೆಫೆಯಲ್ಲಿ ಅವಧಿ ಮೀರಿದ ಮಾರಿಗೋಲ್ಡ್, ಬ್ರಿಟಾನಿಯಾ ಬಿಸ್ಕತ್ಗಳು, ನಂದಿನಿ ಸಮೃದ್ಧಿ ಹಾಲು, ಚಹಾ ಕಾಫಿ ಮಿಶ್ರಣಗಳು ಹಾಗೂ ಒಣಗಿಸಿದ ತೆಂಗಿನ ತುರಿ ಪುಡಿಯನ್ನು ವಶಪಡಿಸಿಕೊಳ್ಳಲಾಗಿದೆ. ರಾಜ್ಯದಲ್ಲಿ ಬಡವರಿಗಾಗಿ ವಿತರಿಸಲಾಗುವ ಪಡಿತರ ಅಕ್ಕಿಯನ್ನು ಕಳ್ಳ ಸಾಗಣೆ ಮಾಡುವವರ ವಿರುದ್ಧ ಆಹಾರ ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಅಧಿಕಾರಿಗಳು ದಾಳಿ ನಡೆಸಿ ಒಟ್ಟು 4.75 ಕೋಟಿ ರೂಪಾಯಿ ಮೌಲ್ಯದ 565 ಮೆಟ್ರಿಕ್ ಟನ್ ಪಡಿತರ ಅಕ್ಕಿ ಕಳ್ಳ ಸಾಗಣೆಗೆ ಬಳಸುತ್ತಿದ್ದ 24 ಲಾರಿಯನ್ನು ಜಪ್ತಿ ಮಾಡಿದ್ದಾರೆ. ಆಹಾರ ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಸಚಿವ ರಿಜ್ವಾನ್ ಹರ್ಷದ್ ಅವರ ನಿರ್ದೇಶನದ ಮೇರೆಗೆ ಕಳೆದ 3 ದಿನದಿಂದ ಅಧಿಕಾರಿಗಳು ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ದಾಳಿ ನಡೆಸಿ ಅಗತ್ಯ ವಸ್ತುಗಳ ಕಾಯ್ದೆಯಡಿ 564,992 ಕೆಜಿ ಅಕ್ರಮ ಪಡಿತರ ಅಕ್ಕಿ ಜಪ್ತಿಯನ್ನು ಮಾಡಿದ್ದಾರೆ. ಒಟ್ಟು 9 ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಬಡವರ ಅಕ್ಕಿಯನ್ನು ಕಳ್ಳಸಾಗಣೆ ಮಾಡಿ ಲಾಭ ಮಾಡಿಕೊಳ್ಳುವುದು ಅತ್ಯಂತ ಹೀನ ಕೃತ್ಯವಾಗಿದ್ದು ಅಕ್ರಮದಲ್ಲಿ ತೊಡಗುವವರ ಅವರಿಗೆ ಸಹಕರಿಸುವ ಅಧಿಕಾರಿಗಳ ವಿರುದ್ಧ ದಾಕ್ಷಿಣ್ಯವಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಗ್ರಾಹಕ ವ್ಯವಹಾರಗಳ ಸಚಿವ ಆಹಾರ ನಾಗರಿಕ ಸರಬರಾಜು ಇದರ ಸಚಿವರಾಗಿರುವಂತಹ ರಿಜ್ವಾನ್ ಅರ್ಷದ್ ಅವರು ತಿಳಿಸಿದರು. ಇನ್ನು ಕೊಲೆ ಪ್ರಕರಣ ದಾಖಲಾದ ಹಿನ್ನೆಲೆಯಲ್ಲಿ 2.5 ತಿಂಗಳ ಹಿಂದೆ ಅಂತ್ಯಕ್ರಿಯೆ ನೆರವೇರಿಸಿದ್ದ ವೃದ್ಧರೊಬ್ಬರ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ಪೊಲೀಸರು ಶುಕ್ರವಾರ ಹೊರತೆಗೆದ ಘಟನೆ ನಗರದ ದೇರೆಬೈಲ್ನಲ್ಲಿ ನಡೆದಿರುವುದು ವರದಿಯಾಗಿದೆ. ಮಂಗಳೂರು ನಗರದ ಕೊಟ್ಟಾರ ಮೊದಲ ಅಡ್ಡರಸ್ತೆಯ ನಿವಾಸಿಯಾಗಿದ್ದ ಆಲ್ಬರ್ಟ್ ರೇಗು ಜುಲೈ 19 ಮೃತಪಟ್ಟಿದ್ದರು. ಆದರೆ ಆಲ್ಬರ್ಟ್ರನ್ನು ಅವರ ಮಗಳೇ ಕೊಲೆ ಮಾಡಿರುವ ಶಂಕೆ ಇದೆ ಎಂದು ಮೃತರ ಸ್ನೇಹಿತ ಹೆರಾಲ್ಡ್ ಪೆರೇರಾ ಎಂಬವರು ಉರುವ ಪೊಲೀಸ್ ಠಾಣೆಗೆ ದೂರು ನೀಡಿದ್ದರು. ಈ ಬಗ್ಗೆ ಸೆಪ್ಟೆಂಬರ್ 5 ಪ್ರಕರಣ ದಾಖಲಾಗಿತ್ತು. ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಆದೇಶದಂತೆ ತಹಶೀಲ್ದಾರರ ಮೇಲ್ವಿಚಾರಣೆಯಲ್ಲಿ ಮೃತದೇಹವನ್ನು ನಿನ್ನೆ ಹೊರತೆಗೆಯಲಾಗಿದೆ. ಎಫ್ಎಸ್ಎಲ್ ಅಧಿಕಾರಿಗಳು ಪರೀಕ್ಷೆಗಾಗಿ ಮೃತದೇಹದ ಅವಶೇಷಗಳನ್ನು ಸಂಗ್ರಹಿಸಿದ್ದಾರೆ. ಎಫ್ಎಸ್ಎಲ್ ವರದಿಯ ಬಳಿಕ ಸಾವಿನ ರಹಸ್ಯ ಹೊರಬೀಳುವ ಸಾಧ್ಯತೆ ಇದೆ. ಆಲ್ಬರ್ಟ್ ರೇಗೊ ಜುಲೈ 19 ಮೃತಪಟ್ಟಿದ್ದರು. ಆದರೆ ಆರೋಗ್ಯವಾಗಿದ್ದ ಆಲ್ಬರ್ಟ್ರ ಸಾವಿನ ಬಗ್ಗೆ ಸಂಶಯವಿದೆ. ಆಲ್ಬರ್ಟ್ರ ಪುತ್ರಿ ಮಾಯಾ ರೇಗೊ ತನ್ನ ಪ್ರಿಯಕರನ ಜೊತೆ ಸೇರಿ ಅವರನ್ನು ಕೊಲೆ ಮಾಡಿರುವ ಶಂಕೆ ಇದೆ ಎಂದು ಪೊಲೀಸ್ ದೂರಿನಲ್ಲಿ ಆರೋಪಿಸಲಾಗಿದೆ. ತಂದೆ ನಿಧನರಾದ ಬಗ್ಗೆ ಮಾಯಾ ರೇಗೊ ಸ್ಥಳೀಯ ಯಾರಿಗೂ ಮಾಹಿತಿ ನೀಡಿದೆ. ದೇರೆಬೈಲ್ನ ಚರ್ಚಿನ ದಫನ ಭೂಮಿಯಲ್ಲಿ ಆತುರಾತುರವಾಗಿ ಅಂತ್ಯಕ್ರಿಯೆ ನೆರವೇರಿಸಿದ್ದರು ಎಂದು ಪೊಲೀಸ್ ದೂರಿನಲ್ಲಿ ತಿಳಿಸಲಾಗಿದೆ. ಅದರಂತೆ ಮಾಯಾ ರೇಗೊ ಹಾಗೂ ಇತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವಿದೇಶದಲ್ಲಿ ಉದ್ಯೋಗದಲ್ಲಿದ್ದ ಆಲ್ಬರ್ಟ್ ರೇಗೊ ಸಾಕಷ್ಟು ಆಸ್ತಿ ಹೊಂದಿದ್ದರು. ಅವರ ಇನ್ನಿಬ್ಬರು ಮಕ್ಕಳು ಬೇರೆ ಕಡೆ ವಾಸಿಸುತ್ತಿದ್ದು ಪುತ್ರಿ ಮಾಯಾ ರೇಗೊ ಮಾತ್ರ ತಂದೆಯ ಜೊತೆಗಿದ್ದಳು ಎನ್ನಲಾಗಿದೆ. ಪುತ್ರಿ ತನಗೆ ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದಾಳೆ, ಆಕೆ ಬಲವಂತದಿಂದ ವೀಲುನಾಮೆ ಬರೆಸಿಕೊಂಡಿದ್ದಳು ಎಂದು ಆಲ್ಬರ್ಟ್ ರೇಗೊ ತನಗೆ ಹೇಳಿದ್ದರು ಎಂದು ಹೆರಾಲ್ಡ್ ಪೆರೇರಾ ಅವರು ಆರೋಪಿಸಿದ್ದಾರೆ. ಇನ್ನು ಆಲ್ಬರ್ಟ್ ರೇಗೊ ಅವರ ಕೊಲೆಯಾಗಿದೆ ಎಂಬ ದೂರಿನನ್ವಯ ಎಫ್ಐಆರ್ ದಾಖಲಿಸಲಾಗಿದೆ. ಮೃತದೇಹವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಆಯಾಮದಲ್ಲೂ ತನಿಖೆ ನಡೆಯುತ್ತಾ ಇದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಅವರು ತಿಳಿಸಿದ್ದಾರೆ. ಇನ್ನು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರ ಖಾತೆಗೆ ಜಮೆಯಾಗುವ ಮಾಸಿಕ 2,000 ರೂಪಾಯಿಯನ್ನು ಯಾವುದೇ ಕಾರಣಕ್ಕೂ ಸಾಲದ ಕಂತು, ಬಡ್ಡಿ ಅಥವಾ ಇತರ ಸಾಲದ ಬಾಕಿಗೆ ಹೊಂದಾಣಿಕೆ ಮಾಡಿಕೊಳ್ಳಬಾರದು ಎಂದು ಎಲ್ಲ ಬ್ಯಾಂಕುಗಳು, ಹಣಕಾಸು ಸಂಸ್ಥೆಗಳಿಗೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ಈ ಕುರಿತು ರಾಜ್ಯ ಮಟ್ಟದ ಬ್ಯಾಂಕರ್ಗಳ ಸಮಿತಿ ಸಂಚಾಲಕರಿಗೆ ಸರ್ಕಾರದ ಅವರ ಮುಖ್ಯ ಕಾರ್ಯದರ್ಶಿ ಅಭಿವೃದ್ಧಿ ಆಯುಕ್ತೆ ಉಮಾ ಮಹಾದೇವನ್ ನಿರ್ದೇಶನ ನೀಡಿದ್ದಾರೆ. ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ನಿತ್ಯದ ಅಗತ್ಯಗಳು, ಮಕ್ಕಳ ಶಿಕ್ಷಣ, ಮಹಿಳೆಯರ ಸ್ವಾವಲಂಬನೆಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮೆ ಮಾಡಲಾಗುತ್ತಿದೆ. ಆದರೆ ಇತ್ತೀಚೆಗೆ ಕೆಲವು ವಾಣಿಜ್ಯ ಬ್ಯಾಂಕುಗಳು, ಖಾಸಗಿ ಫೈನಾನ್ಸ್ ಕಂಪನಿಗಳು, ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು, ಸಂಘಗಳು ಹಣ ಜಮೆಯಾದ ತಕ್ಷಣವೇ ಹಳೆಯ ಸಾಲದ ಬಾಕಿ ಅಥವಾ ಬಡ್ಡಿಯ ನೆಪವೊಡ್ಡಿ ಬಲವಂತವಾಗಿ ಹಣ ಕಡಿತಗೊಳಿಸುತ್ತಿವೆ. ಕೆಲವು ಕಡೆಯಲ್ಲಿ ಫಲಾನುಭವಿಗಳಿಗೆ ತಿಳಿಸದೆ ಸ್ವಯಂಚಾಲಿತವಾಗಿ ಸಾಲಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳಲಾಗುತ್ತಿದೆ. ಇದರಿಂದಾಗಿ ಬಡ ಮಹಿಳೆಯರು ತೀವ್ರ ಕಂಗಾಲಾಗಿದ್ದು ಯೋಜನೆಯ ಮೂಲ ಉದ್ದೇಶಕ್ಕೆ ಧಕ್ಕೆಯುಂಟಾಗುತ್ತಿದೆ ಎಂದು ಹೇಳಿದ್ದಾರೆ. ಇನ್ನು ಶುಕ್ರವಾರ ಮಧ್ಯಾಹ್ನದ ಬಳಿಕ ಹಠಾತ್ ಬೀಸಿದ ಭಾರೀ ಗಾಳಿ ಮಳೆಗೆ ಬೆಳ್ತಂಗಡಿ ತಾಲೂಕಿನ ಮಾಲಾಡಿ ಗ್ರಾಮದ ಪುಂಜಾಲಕಟ್ಟೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮರಗಳು ಮುರಿದು ಬಿದ್ದಿವೆ. ಪುಂಜಾಲಕಟ್ಟೆ ಪುರಿಯ ಪರಿಸರದ ವಿವಿಧೆಡೆ ಮರಗಳ ಕೊಂಬೆಗಳು ಮುರಿದು ಬಿದ್ದಿವೆ. ಪುರಿಯದ ದಿವಂಗತ ರಂಜನ್ ಅವರ ಮನೆಯ ಮೇಲೆ ಕೂಡ ಮರ ಬಿದ್ದಿವೆ. ಗೇರು ಬೀಜ ಫ್ಯಾಕ್ಟರಿಯ ಶೀಟ್ ಛಾವಣಿ ಹಾರಿ ಹೋಗಿದೆ. ರಬ್ಬರ್ ತೋಟವೊಂದರ ಅನೇಕ ಗಿಡಗಳು ಬಿದ್ದಿವೆ. ಬಿರುಗಾಳಿಯ ರಭಸಕ್ಕೆ ಕೆಲವು ಕಡೆ ಮರದ ಕೊಂಬೆಗಳು ಮುರಿದು ಬಿದ್ದು ರಸ್ತೆಗೆ ಬಿದ್ದಿವೆ. ಇದರಿಂದಾಗಿ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ವಿದ್ಯುತ್ ತಂತಿಗಳ ಮೇಲೆಯೂ ಕೊಂಬೆಗಳು ಬಿದ್ದಿದ್ದು ಸಂಪರ್ಕ ಕಡಿತಗೊಂಡಿದೆ. ಪೂಂಜಾಲಕಟ್ಟೆ ಕೆಪಿಎಸ್ ಶಾಲೆಯ ಪ್ರಾಥಮಿಕ ವಿಭಾಗದ ಕೊಠಡಿಗಳ ಹೆಂಚುಗಳು ಹಾರಿ ಹೋಗಿವೆ. ಕೆಲವೆಡೆ ಅಡಿಕೆ ಮರಗಳಿಗೂ ಕೂಡ ಹಾನಿಯಾಗಿದೆ ಎಂದು ಹೇಳಲಾಗಿದೆ. ಇನ್ನು ಯಕ್ಷಗಾನದ ಸವ್ಯಸಾಚಿ ಕೆರೆಮನೆ ಮಹಾಬಲ ಹೆಗಡೆ ಭಾಗವತ ನೀಲಾವರ ರಾಮಕೃಷ್ಣಯ್ಯ ಅವರನ್ನು ಹೊರತುಪಡಿಸಿ ಅವರ ತಂಡದ ಉಳಿದ ಕಲಾವಿದರಿಗೆ ಡಾ ಶಿವರಾಮ ಕಾರಂತರು ಯಕ್ಷಗಾನ ಬ್ಯಾಲೆ ಮೂಲಕ ನಡೆಸಿದ ಪ್ರಯೋಗವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿರಲಿಲ್ಲ. ಹೀಗಾಗಿ ಅವರ ಹೊಸ ಪ್ರಯೋಗ ಯಶಸ್ಸು ಕಾಣಲಿಲ್ಲ ಎಂದು ಕಾರ್ಕಳದ ಕರಾವಳಿ ರಂಗಾಯಣದ ನಿರ್ದೇಶಕ ಬಿಆರ್ ವೆಂಕಟರಮಣ ಐತಾಳ್ ಅವರು ಅಭಿಪ್ರಾಯಪಟ್ಟರು. ರವೀಂದ್ರನಾಥ ಟಾಗೂರ್ರಂತೆ ಕಾರಂತರು ಸಹ ಯಕ್ಷಗಾನದ ಮೂಲಕ ಆಧುನಿಕ ರಂಗಭೂಮಿಯ ಪ್ರಯೋಗವನ್ನು ನಡೆಸಿದರು. ಅಂದಿನ ಕಾಲದಲ್ಲಿ ಯಕ್ಷಗಾನದಂತಹ ಸಾಂಪ್ರದಾಯಿಕ ಕಲೆಯಲ್ಲಿ ಕಾರಂತರು ಮಾಡಿದ ಪ್ರಯೋಗವನ್ನು ಜನರು ಸ್ವೀಕರಿಸಲು ಸಿದ್ಧರಿರಲಿಲ್ಲ. ಇದರಿಂದಾಗಿಯೇ ಕಾರಂತರು ತಮ್ಮ ಪ್ರಯೋಗಕ್ಕೆ ವೃತ್ತಿಪರ ಕಲಾವಿದರನ್ನು ಬಳಸಿಕೊಂಡರು. ಆದರೆ ಮಹಾಬಲ ಹೆಗಡೆ ರಾಮಕೃಷ್ಣಯ್ಯರಂತಹ ಒಬ್ಬಿಬ್ಬರನ್ನು ಹೊರತುಪಡಿಸಿ ಉಳಿದ ಯಾವುದೇ ಕಲಾವಿದರಿಗೆ ಅವರು ಯಕ್ಷಗಾನ ಬ್ಯಾಲೆ ಮೂಲಕ ನಡೆಸಿದ ಪ್ರಯೋಗವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದರು. ಕಾರಂತರು ಕನ್ನಡದ ಮೂಲ ಚಿಂತಕರಲ್ಲಿ ಒಬ್ಬರು. ಸುಮಾರು 8 ದಶಕಗಳ ಹಿಂದೆ ಅವರು ಬರೆದ ಬಾಳ್ವೆಯ ಬೆಳಕು ಕೃತಿಯನ್ನು ಕಾರಂತೋಪನಿಷತ್ತು ಎನ್ನಬಹುದು. ಅದು ಅವರ ಚಿಂತನೆಯ ಮೂಸೆಯಲ್ಲಿ ಮೂಡಿಬಂದ ಅಪೂರ್ವ ಮಾರ್ಗದರ್ಶಕ ಕೃತಿ ಎಂದು ವೆಂಕಟರಮಣ ಐತಾಳ್ ಅವರು ತಿಳಿಸಿದರು. ಪಡುಬಿದ್ರೆ ಗ್ರಾಮೀಣ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಗೃಹಲಕ್ಷ್ಮಿ ಫಲಾನುಭವಿಗಳ ಸಮಾವೇಶ ಪಂಚ ಗ್ಯಾರಂಟಿ ಸಂಭ್ರಮೋತ್ಸವ 10 October ಇವತ್ತು ಪಡುಬಿದ್ರೆ ಗ್ರಾಮ ಪಂಚಾಯತ್ ವಠಾರದಲ್ಲಿ ಬೆಳಿಗ್ಗೆ 10:30 ನಡೆಯಲಿದೆ. ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷ ರಮೇಶ್ ಹುಸೇನ್ ಸಮಾವೇಶವನ್ನು ಉದ್ಘಾಟಿಸಲಿದ್ದಾರೆ ಹಾಗೂ ಮತ್ತಿತರರು ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಕೇಳುಗರೆ, ಇಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು. ನಿರಂತರವಾಗಿ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಕೇಳುಗ್ರೆ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಇನ್ನು ಮುಂದೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಇದೀಗ ನಮ್ಮ ಸಂವಿಧಾನ ಕಾರ್ಯಕ್ರಮ ಮೂಡಿ ಬಂದರೆ 8:30ಕ್ಕೆ ಕೊಂಕಣಿ ಕಾರ್ಯಕ್ರಮ, 9:00 ಸುತ್ತಮುತ್ತ ಕಾರ್ಯಕ್ರಮ, 10:00 ಸಾರಂಗ್ ಸಂಗಮ. ಈ ವಾರದಲ್ಲಿ ಪ್ರಸಾರಗೊಂಡ ಎಲ್ಲ ಕಾರ್ಯಕ್ರಮಗಳ ಕುರಿತ ನೇರ ಪ್ರಸಾರದ ಕಾರ್ಯಕ್ರಮ, 10:30ಕ್ಕೆ ಬಹುಭಾಷಾ ಹಾಡುಗಳು, 11:00 ಯಕ್ಷಗಾನ ಶ್ರೀಮತಿ ಶ್ರೀಪತಿ ಭಾಗ 5 ಪ್ರಸಾರ, 11:30ಕ್ಕೆ ತುಳು ಕಾರ್ಯಕ್ರಮ ಪ್ರಸಾರ, 3:00 ವೃತ್ತಿ ಸಂತೃಪ್ತಿ, 4:00 ಊರು ಕೇರಿ, 6:00 ರೇಡಿಯೋ ಸಂಜೆ ಕಾರ್ಯಕ್ರಮ ಪ್ರಸಾರ, 8:00 ಯಕ್ಷಗಾನ, 8:30ಕ್ಕೆ ಎಂದು ಮರೆಯದ ಹಾಡುಗಳು ಪ್ರಸಾರ. ಕೇಳುಗರೆ, ಇದಿಂದು ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿ ಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ನಮಸ್ಕಾರ ಕೇಳುಗರೇ, ಕೇಳ್ತಾ ಇದ್ದೀರಾ? ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ನಮ್ಮ ಸಂವಿಧಾನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕಿದ್ದಾರೆ ಮಂಗಳೂರಿನ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವಂತಹ ಆಲ್ವಿನ್ ಡಿಸೋಜಾ.
1: ನಮಸ್ಕಾರ ಶ್ರೋತೃ ಮಿತ್ರರೇ, ಇಂದಿನ ಸಂವಿಧಾನ ಸಂಭಾಷಣಾ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಾನು ಆಲ್ವಿನ್ ಡಿಸೋಜಾ, ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದಿನ ನಮ್ಮ ಸಂವಿಧಾನ ಚಿಂತನೆ ಕಾರ್ಯಕ್ರಮದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಎರಡು ವಿಧಿಗಳ ಬಗ್ಗೆ ಮಾತನಾಡೋಣ, ವಿಧಿ 23 ಹಾಗೂ 24. ಈ ವಿಧಿಗಳು ಮಾನವೀಯತೆಯ ಮೂಲ ತತ್ವಗಳ ಮೇಲೆ ಆಧಾರಿತವಾಗಿವೆ. ಇವು ಶೋಷಣೆಯ ವಿರುದ್ಧ ಭಾರತೀಯ ಸಂವಿಧಾನದ ಘೋಷಣೆಗಳೆಂದೇ ಹೇಳಬಹುದು. ಮೊದಲು ಬನ್ನಿ ವಿಧಿ 23 ನೋಡೋಣ. ಈ ವಿಧಿ ಮಾನವ ಸಾಗಣೆ ಮತ್ತು ಇತರ ರೀತಿಯ ಬಲವಂತದ ದುಡಿಮೆಗಳನ್ನು ನಿಷೇಧಿಸುತ್ತದೆ. ಇದರಲ್ಲಿ ಮೊದಲನೆಯದಾಗಿ ಮಾನವ ಸಾಗಣೆಯ ಬಗ್ಗೆ ನೋಡೋಣ. ಮಾನವ ಸಾಗಣೆಗಳಿಗೆ ಹಲವು ಕಾರಣಗಳಿವೆ. ಇವುಗಳಲ್ಲಿ ಪ್ರಮುಖವಾಗಿ ಬಡತನ, ಶಿಕ್ಷಣದ ಕೊರತೆ, ಮಹಿಳೆ ಮತ್ತು ಮಕ್ಕಳ ಮೇಲೆ ಸಮಾಜದಲ್ಲಿರುವ ಶೋಷಣೆ, ಅಕ್ರಮ ದತ್ತು, ಲಾಭದ ಆಸೆಗಾಗಿ ಕೆಲಸ, ಲೈಂಗಿಕ ಶೋಷಣೆ, ಅಂಗಾಂಗ ವ್ಯಾಪಾರ ಮುಂತಾದವುಗಳು. ಈ ಅಂಶಗಳಲ್ಲಿ ಹೆಚ್ಚಿನವರು ಮಹಿಳೆಯರು ಮತ್ತು ಮಕ್ಕಳು. ಮಕ್ಕಳನ್ನು ಕೊಂಡುಕೊಳ್ಳುವ ಅಥವಾ ಮಾರುವಂತಹ ಕೆಲಸ ಸಂಪೂರ್ಣವಾಗಿ ಅಕ್ರಮ. ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳನ್ನು ದುಡಿಮೆಗೆ ಅಥವಾ ದತ್ತುಗೆ ಮಾರಾಟ ಮಾಡುವುದನ್ನು ಕಾಯ್ದೆಗಳು ಸಂಪೂರ್ಣ ನಿಷೇಧಿಸುತ್ತವೆ. ದತ್ತು ಪಡೆಯಬೇಕೆಂದರೆ ಕಾನೂನಾತ್ಮಕ ಮಾರ್ಗವಿದೆ, ಅದು ಕೇರಿಂಗ್ಸ್ ಅಂದರೆ ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸ್ ಇನ್ಫಾರ್ಮೇಶನ್ ಗೈಡೆನ್ಸ್ ಸಿಸ್ಟಮ್ ಎಂಬ ಸರ್ಕಾರದ ಪೋರ್ಟಲ್ ಮೂಲಕವೇ ನಡೆಯಬೇಕು. ನೇರವಾಗಿ ಯಾರಿಂದಲಾದರೂ ಹಣ ಕೊಟ್ಟು ಮಗುವನ್ನು ದತ್ತು ಪಡೆಯುವುದು ಅಕ್ರಮವಾಗಿದೆ. ಈಗ ಬನ್ನಿ ಈ ವಿಧಿಯಲ್ಲಿರುವ ಎರಡನೇ ಹಂತದ ಬಲವಂತದ ದುಡಿಮೆಯ ಬಗ್ಗೆ ನೋಡೋಣ. ಯಾರನ್ನಾದರೂ ಶಕ್ತಿಯಿಂದ ಅಥವಾ ಮೋಸದಿಂದ ಕೆಲಸಕ್ಕೆ ತೊಡಗಿಸುವುದು ಅಥವಾ ಮನುಷ್ಯರನ್ನು ವ್ಯಾಪಾರದ ವಸ್ತುವಾಗಿ ಬಳಸುವುದು ಕಾನೂನುಬದ್ಧವಲ್ಲ. ಉದಾಹರಣೆಗೆ, ಕೆಲವೆಡೆ ದಾರಿದ್ರ್ಯದ ನೆಪದಲ್ಲಿ ಜನರನ್ನು ಕೂಲಿ ಕೆಲಸಕ್ಕೆ ಕಳುಹಿಸುತ್ತಾರೆ, ಕೆಲವೊಮ್ಮೆ ಸಾಲದ ಪಾವತಿಗೆ ಬಲವಂತದ ಕೆಲಸ ಮಾಡಿಸುತ್ತಾರೆ, ಕೆಲವರು ಮಹಿಳೆಯರನ್ನು ಲೈಂಗಿಕ ಶೋಷಣೆಗೆ ಬಳಸುತ್ತಾರೆ. ಇದೆಲ್ಲವೂ ಈ ವಿಧಿ 23ರ ಶ್ರೇಷ್ಠ ಉಲ್ಲಂಘನೆ. ಈ ವಿಧಿಯಡಿಯಲ್ಲಿ ಯಾರು ಯಾರನ್ನು ಪೀಡಿಸುವ ಹಕ್ಕಿಲ್ಲ. ಈ ತೊಂದರೆಗಳ ವಿರುದ್ಧ ನಮ್ಮ ಕಣ್ಣು ತೆರೆಯಬೇಕಾಗಿದೆ. ಸರ್ಕಾರ ಮಾತ್ರವಲ್ಲ, ಪ್ರತಿ ನಾಗರಿಕನು ತಾನೇ ಬದಲಾವಣೆ ತರಬೇಕಾಗಿದೆ. ಒಬ್ಬ ವ್ಯಕ್ತಿ ಸಾಲವನ್ನು ತೀರಿಸಲು ವರ್ಷಗಳ ಕಾಲ ಒಂದು ಮನೆ, ಹೋಟೆಲ್ ಅಥವಾ ಬಟ್ಟೆಗಾರಿಕೆಯಲ್ಲಿ ದುಡಿದಾಗ ಇದನ್ನು ಬಾಂಧವ್ಯ ಶ್ರಮ ಅಂದರೆ ಬಾಂಡೆಡ್ ಲೇಬರ್ ಎನ್ನುತ್ತಾರೆ. ಇದು ಕೂಡ ವಿಧಿ 23ರ ಉಲ್ಲಂಘನೆ. 1976ರಲ್ಲಿ ಭಾರತ ಸರ್ಕಾರ ಬಾಂಧವ್ಯ ಶ್ರಮ ನಿಷೇಧ ಕಾಯ್ದೆ ತಂದಿದೆ, ಆದರೆ ಇನ್ನೂ ಕೆಲವೆಡೆ ಇದನ್ನು ಕಾಣಬಹುದು. ವಿಧಿ 23 ಬಲವಂತದ ಕೆಲಸವನ್ನು ನಿಷೇಧಿಸಿತಾದರೂ ಕೆಲವು ಸಂದರ್ಭಗಳಲ್ಲಿ ಸರ್ಕಾರವು ಜನರಿಗೆ ಕೆಲಸ ಮಾಡಲು ಸೂಚಿಸಬಹುದು. ಸಾಮರಸ್ಯಕ್ಕಾಗಿ ಅಥವಾ ರಾಷ್ಟ್ರದ ಸುರಕ್ಷತೆಗೆ ಸಂಬಂಧಿಸಿದ ಕೆಲಸಗಳು ಅಂದರೆ ಉದಾಹರಣೆಗೆ ಸೇನೆಗೆ ಸೇವೆ, ವಿಪತ್ತು ನಿರ್ವಹಣೆ ಅಥವಾ ಸಾಮಾಜಿಕ ಕೆಲಸಗಳು. ಆದರೂ ಈ ಕೆಲಸಗಳಿಗೆ ನ್ಯಾಯವಾದ ಸಂಬಳ ಕೊಡಲೇಬೇಕು. ಇದು ಶೋಷಣೆಯಲ್ಲ, ಅದು ದೇಶದ ಪರ ಸೇವೆ ಹೇಳಬಹುದು. ಈಗ ಬನ್ನಿ ವಿಧಿ 24ರ ಕಡೆ ಹೋಗೋಣ. ಇದು ಮಕ್ಕಳ ಹಕ್ಕುಗಳನ್ನು ರಕ್ಷಿಸುವ ವಿಧಿ. ಯಾವುದೇ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕೆಲಸಕ್ಕೆ ತೆಗೆದುಕೊಳ್ಳಬಾರದು. ಮಕ್ಕಳನ್ನು ಪೂರ್ಣಕಾಲಿಕ ಅಥವಾ ಭಾಗಕಾಲಿಕ ಅಂದರೆ ಪಾರ್ಟ್ ಟೈಮ್ ಕೆಲಸಕ್ಕೂ ಬಳಸಬಾರದು. ಅವರನ್ನು ಟೀ ಹೋಟೆಲ್, ಗ್ಯಾರೇಜ್, ಬಡಾವಣೆ ಅಂಗಡಿ, ಕಟ್ಟಡ ಕಾಮಗಾರಿ ಕೆಲಸಕ್ಕೆ ಹಾಕುವುದು ಅಕ್ರಮ. ಇದು ಮಕ್ಕಳ ಭವಿಷ್ಯದ ಬಗೆಗಿನ ಕಾಳಜಿಯ ಪರಿಚಯ. ಮಕ್ಕಳಿಗೆ ಪಾಠಶಾಲೆ, ಆಟ, ಬೆಳವಣಿಗೆ ಇವೇ ಮುಖ್ಯ. ಇವರ ಬಾಲ್ಯ ಕಾರ್ಖಾನೆಯಲ್ಲಿ ಅಥವಾ ರಾಸಾಯನಿಕ ತಯಾರಿಕಾ ಘಟಕದಲ್ಲಿ ಕಳೆದು ಹೋಗಲು ಬಿಡುವುದು ತಪ್ಪು. ಉದಾಹರಣೆಗೆ ಹಲವಾರು ಗ್ರಾಮೀಣ ಪ್ರದೇಶಗಳಲ್ಲಿ ಚಿಕ್ಕ ಮಕ್ಕಳು ಸಣ್ಣ ಉದ್ಯಮ, ಚರ್ಮ ತಯಾರಿಕಾ ಕೇಂದ್ರಗಳು ಅಥವಾ ಹೋಟೆಲ್ಗಳು, ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡುತ್ತಿರುವುದು ಕಂಡುಬರುತ್ತದೆ. ಇದು ಅಸಭ್ಯತೆಯಲ್ಲದೆ ಅಸಂವಿಧಾನಿಕ ಕೂಡ ಹೌದು. 2023 ಸರ್ಕಾರದ ವರದಿ ಪ್ರಕಾರ ಭಾರತದಲ್ಲಿ ಅಂದಾಜು 10 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಶೋಷಣೆಯಂತಹ ದುಡಿಮೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸರ್ಕಾರ ಪೆನ್ಸಿಲ್ ಅಂದರೆ ಪ್ಲಾಟ್ಫಾರ್ಮ್ ಫಾರ್ ಇಫೆಕ್ಟಿವ್ ಎನ್ಫೋರ್ಸ್ಮೆಂಟ್ ಫಾರ್ ನೋ ಚೈಲ್ಡ್ ಲೇಬರ್ ಎಂಬ ಪೋರ್ಟಲ್ ಮೂಲಕ ಮಕ್ಕಳ ಕಾರ್ಮಿಕ ಶೋಷಣೆಯ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತಿದೆ. ಭಾರತ ಸರ್ಕಾರ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಮೂಲಕ ಇವಿದಿಗೆ ಕಾನೂನು ಬಲ ನೀಡಿದೆ. ಆದರೆ ಕೇವಲ ಕಾನೂನು ಸಾಕಾಗದು, ಮಾನಸಿಕ ಬದಲಾವಣೆ ಕೂಡ ಅಗತ್ಯ. ಮಕ್ಕಳಿಗೆ ಶಿಕ್ಷಣದ ಹಕ್ಕು 86 ವಿಧಿಯ ಮೂಲಕ ನೀಡಲಾಗಿದೆ. ಆದ್ದರಿಂದ ಶೋಷಣೆಯಿಂದ ಅವರನ್ನು ತಪ್ಪಿಸಬೇಕಾದ ಹೊಣೆ ನಮ್ಮೆಲ್ಲರ ಮೇಲಿದೆ. ಪ್ರಿಯ ಶ್ರೋತೃ ಮಿತ್ರರೇ, ಭಾರತ ಸಂವಿಧಾನವು ಕೇವಲ ನಿಯಮಗಳ ಸಂಕಲನವಲ್ಲ, ಅದು ಮಾನವೀಯ ಮೌಲ್ಯಗಳ ಪ್ರತಿಬಿಂಬ. ಮಾನವನನ್ನು ಕೊಂಡುಕೊಳ್ಳುವುದು, ಮಾರುವುದು ಅಥವಾ ಬಲವಂತದ ದುಡಿಮೆಗಾಗಿ ಬಳಸುವುದು ಇದು ಅಪರಾಧ ಮಾತ್ರವಲ್ಲ, ಅದು ಮಾನವೀಯತೆಗೂ ವಿರುದ್ಧ. ನಾವು ಪ್ರತಿಯೊಬ್ಬರೂ ಜಾಗರೂಕರಾಗಿ ಮಕ್ಕಳ ಮತ್ತು ಮಹಿಳೆಯರ ರಕ್ಷಣೆಗೆ ಬೆನ್ನು ನೀಡಬೇಕು. ಮಗು ಆಟವಾಡಬೇಕು, ಕಲಿಯಬೇಕು, ಕೆಲಸ ಮಾಡಬಾರದು. ಇವತ್ತಿನ ದಿನಗಳಲ್ಲಿ ನಾವು ಈ ವಿಧಿಗಳನ್ನು ಕೇವಲ ಓದುವುದು ಮಾತ್ರವಲ್ಲ, ಅವುಗಳನ್ನು ಅನುಸರಿಸುವುದು, ಬಳಸುವುದು ಮತ್ತು ಪೋಷಿಸುವುದು ನಮ್ಮ ಧರ್ಮವಾಗಿದೆ. ಇಂತಹ ಹಕ್ಕುಗಳನ್ನು ತಿಳಿದುಕೊಂಡು ಇನ್ನೊಬ್ಬರ ಹಕ್ಕುಗಳ ಗೌರವವನ್ನು ಕಾಪಾಡೋಣ. ನಾನು ನಿಮ್ಮ ಆಲ್ವಿನ್ ಡಿಸೋಜಾ ಎಂದಿಗೆ ವಿದಾಯ ಪಡೆಯುತ್ತಿದ್ದೇನೆ. ಮುಂದಿನ ಸಂವಿಧಾನ ಸಂಭಾಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
0: ಕೇಳುಗರೆ, ಇಂದಿನ ನಮ್ಮ ಸಂವಿಧಾನ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮಂಗಳೂರಿನ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರು ಆಗಿರುವ ಆಲ್ವಿನ್ ಡಿಸೋಜಾ. ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು.
2: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
3: ಸಂಗಮ ಸಂಗಮ ಅನುರಾಗ ಸಂಗಮ.
4: ಪ್ರತಿ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
2: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
4: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ. ಇದು ರೇಡಿಯೋ ಸಾರಂಗ್ 107.8 FM.
2: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
3: ಸಂಗಮ ಸಂಗಮ ಅನುರಾಗ ಸಂಗಮ.
4: ಪ್ರತಿ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
2: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
4: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ. ಇದು ರೇಡಿಯೋ ಸಾರಂಗ್ 107.8 FM.

0: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಸುತ್ತಮುತ್ತ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ರೋಷನ್ ಕುಲಶೇಖರ.

ತುಳುನಾಡಿನ ಮಣ್ಣಿಂದ ಮಿಂದೆದ್ದ ಸುಗಂಧವತಿಯೇ ಮಲ್ಲಿಗೆ. ಮಂಗಳ ಕಾರ್ಯದಲ್ಲಿ ಇವಳಿಗೆ ಪ್ರಮುಖ ಸ್ಥಾನ. ಭೌಗೋಳಿಕ ಚಿಹ್ನೆಯ ಸ್ಥಾನಮಾನ ಪಡೆದ ಈಕೆ ಉಡುಪಿ ಜಿಲ್ಲೆಯ ಶಂಕರಪುರದವಳು. ಇವಳಿಗೆ ತನ್ನದೇ ಆದ ಸಾಂಪ್ರದಾಯಿಕ ಹಿನ್ನೆಲೆಯಿದೆ. ಈ ಹಿನ್ನೆಲೆಯೇ ಇವಳನ್ನು ಭೌಗೋಳಿಕವಾಗಿ ಪರಿಮಳದಿಂದ ಘಮಘಮಿಸುವಂತೆ ಮಾಡಿದೆ. ಶ್ವೇತವರ್ಣದ ಈ ಪುಟ್ಟ ಸುಂದರಿ ತನ್ನ ವಿಶೇಷತೆಯನ್ನು ಎಲ್ಲೂ ಬಿಟ್ಟುಕೊಟ್ಟಿಲ್ಲ, ತನ್ನ ಪಾವಿತ್ರ್ಯತೆಗೆ ಧಕ್ಕೆ ತಂದಿಲ್ಲ. ಅಂದಾಗೆ ಈಕೆಯ ಹೆಸರು ಶಂಕರಪುರ ಮಲ್ಲಿಗೆ.

ಇವಳ ಬಗ್ಗೆ ಸ್ವಲ್ಪ ತಿಳಿಯೋಣ. ಇವಳು ಜಗತ್ತಿಗೆ ಪ್ರಸಿದ್ಧಿಯಾದ ಕೆಲವೊಂದು ವಿಚಾರಗಳನ್ನು ಅರಿತುಕೊಳ್ಳೋಣ. ಮಲ್ಲಿಗೆಗೆ ಹಲವಾರು ಹೆಸರುಗಳಿವೆ. ಮಂಗಳೂರು ಮಲ್ಲಿಗೆ, ಮೈಸೂರು ಮಲ್ಲಿಗೆ, ಉಡುಪಿ ಮಲ್ಲಿಗೆ, ಭಟ್ಕಳ ಮಲ್ಲಿಗೆ, ಈ ರೀತಿ ಹಲವಾರು. ಮಂಗಳೂರು ಮಲ್ಲಿಗೆ ಗಾತ್ರದಲ್ಲಿ ಸ್ವಲ್ಪ ದೊಡ್ಡದಾದರೆ ಶಂಕರಪುರ ಮಲ್ಲಿಗೆ ಚಿಕ್ಕದು. ಮಂಗಳೂರಿನ ಮಲ್ಲಿಗೆಯ ಮೊಗ್ಗಿನ ತುದಿಯು ಮೊನಚಾದರೆ ಶಂಕರಪುರದ ಮಲ್ಲಿಗೆಯ ಮೊಗ್ಗು ಸ್ವಲ್ಪ ಮುಂಡು ತುದಿಯಿಂದ ಕೂಡಿದೆ. ಪೂಜಾ ಕಾರ್ಯದಲ್ಲಿ ಇದಕ್ಕೆ ಪ್ರಮುಖ ಸ್ಥಾನ. ದಾರದಿಂದ ಪೋಣಿತ ಈ ಮಲ್ಲಿಗೆಯ ಮಾಲೆಯು ಮದುಮಗಳ ಸಿಂಗಾರದ ನಂಬಿಕೆ. ಬ್ರಾಹ್ಮಣ, ಭಂಟರು, GSB, ಕ್ರೈಸ್ತ, ಈ ರೀತಿ ಹಲವಾರು ಸಮುದಾಯಗಳ ಪ್ರೀತಿಯ ಹೂವು ಇದಾಗಿದೆ. ಕರಾವಳಿಯ ಮಾರುಕಟ್ಟೆಯಲ್ಲಿ ತನ್ನದೇ ಆದ ಸ್ಥಾನಮಾನವನ್ನು ಪಡೆದುಕೊಂಡಿದೆ. ಇವಳಿದ್ದರೆ ಮಾರುಕಟ್ಟೆಯಲ್ಲಿ ಪರಿಮಳವೋ ಪರಿಮಳ. ಹಲವಾರು ಹೆಸರಿನ ಮಲ್ಲಿಗೆ ಇದ್ದರೂ ಶಂಕರಪುರ ಮಲ್ಲಿಗೆ ಮಾತ್ರ ಒಂದು ಬ್ರಾಂಡ್. ಈ ಬ್ರಾಂಡ್ ಶತಕದ ಹೊಸ್ತಿಲಲ್ಲಿ ಬಂದು ನಿಂತಿದೆ. ಈಕೆ ಇಂದಿಗೂ ತನ್ನ ಅದ್ಭುತ ಕಂಪನ್ನು ಬೀರಿ ರನ್ಮನ ತಣಿಸುವ ಚಿಲುವೆ ಆಗಿದ್ದಾಳೆ. ಬನ್ನಿ, ಇವಳ ಪರಿಚಯವನ್ನು ಇವತ್ತಿನ ಸುತ್ತಮುತ್ತ ಸಂಚಿಕೆಯಲ್ಲಿ ನಾವು ಆಲಿಸೋಣ. ಅಂದಹಾಗೆ ಈ ಚಿಲುವೆಯನ್ನು ಕಾಣಲು ನಾನು ಮತ್ತು ಎಡ್ವರ್ಡ್ ಶಂಕರಪುರಕ್ಕೆ ನಮ್ಮ ಪಯಣವನ್ನು ಆರಂಭಿಸಿದ್ದೇವೆ.

0: ದಾರಿಯುದ್ದಕ್ಕೂ ಎಡೆಬಿಡದ ಮಳೆಯಲ್ಲಿಯೂ ಈ ಪರಿಮಳದ ಸುಂದರಿಯನ್ನು ಭೇಟಿಯಾಗುವಂತಹ ತವಕ. ಅಂದಹಾಗೆ ನಾವೀಗ ಶಂಕರಪುರದ ಅರಸಿಕಟ್ಟೆಯಲ್ಲಿದ್ದೇವೆ. ರಸ್ತೆ ಬದಿಯಲ್ಲಿ ಬಿಳಿಯ ಒಂದು ದಿರಿಸು ಧರಿಸಿ 86 ಹರೆಯದ ವ್ಯಕ್ತಿಯೋರ್ವರು ನಮಗಾಗಿ ಕಾಯುತ್ತಾ ನಿಂತಿದ್ದಾರೆ. ಇವರನ್ನು 86 ಹಿರಿಯ ವ್ಯಕ್ತಿ ಎನ್ನುವುದಕ್ಕಿಂತಲೂ 18 ಚಿರ ಯುವಕನೆಂದು ಕರೆದರೆ ತಪ್ಪಾಗಲಾರದು. ಅನುಭವದ ಚಿಲುಮೆ ಎಂದರೆ ತಪ್ಪಾಗಲಾರದು. ಈ ಮಲ್ಲಿಗೆ ಕೃಷಿಯಲ್ಲಿ ಅವರಿಗೆ ಹಲವಾರು ವರ್ಷದ ಅನುಭವವಿದೆ. ಈ ಅನುಭವವೇ ಶಂಕರಪುರ ಮಲ್ಲಿಗೆಯ ಪರಿಚಯವನ್ನು ಅವರಿಂದ ನಮಗೆ ಮಾಡಿಸಿಕೊಳ್ಳಲು ಈಗ ಸಾಧ್ಯವಾಗಿದೆ. ಭಾರತೀಯ ಭೂಸೇನೆಯಲ್ಲಿ ಸೇವೆ ಸಲ್ಲಿಸಿದ ಇವರ ಹೆಸರು ಶ್ರೀ ಬೆನೆಡಿಕ್ಟ್ ಮಾರ್ಟಿಸ್ ಎಂದು. ಅವರು ಈ ದಿನ ಹಂತ ಹಂತವಾಗಿ ಶಂಕರಪುರ ಮಲ್ಲಿಗೆಯ ಪರಿಚಯವನ್ನು, ಮಲ್ಲಿಗೆಯ ಹಾರವನ್ನು ಪೋಣಿಸಿದಂತೆ ಕಥೆಯನ್ನು ಹೆಣೆಯುವ ಕಥೆಗಾರರಾಗಿ ಬಿಟ್ಟಿದ್ದಾರೆ. ಮಲ್ಲಿಗೆ ಊರಿನ ಮಣ್ಣಿನ ಮಗ, ಅನುಭವದ ಭಂಡಾರ ಈಗ ತಮ್ಮ ಮಾತುಗಳಲ್ಲಿ ಈ ಶಂಕರಪುರ ಮಲ್ಲಿಗೆಯ ಕಥೆಯನ್ನು ಹೆಣೆಯುತ್ತಾ ಇತರರಿಗೂ ಅವಕಾಶವನ್ನು ಕೊಡುತ್ತಾ.
1: ನಾನು ಬೆನೆಡಿಕ್ಟ್ ಮಾರ್ಟಿಸ್ ಅಂತ. ನಾನು ಶಂಕರಪುರ ನಿವಾಸಿ. ಶಂಕರಪುರದಿಂದ 2 ಕಿಲೋಮೀಟರ್ ಮುಂದಕ್ಕೆ ಅರಸಿಕಟ್ಟೆಯಲ್ಲಿ ನಮ್ಮ ಮನೆ ಇದೆ. ನಾವು ಮಲ್ಲಿಗೆ ಕೃಷಿಯನ್ನು ನನ್ನ ಅನುಭವದ ಪ್ರಕಾರ ಸಾಧಾರಣ ಒಂದು 85 ವರ್ಷದಿಂದ ಈ ಸ್ಥಳದಲ್ಲಿ ಮಾಡುತ್ತಾ ಇದ್ದೇವೆ. ಮಲ್ಲಿಗೆ ಕೃಷಿಯು ಇಲ್ಲಿ ಆರಂಭವಾಗಲು ನಮ್ಮ ಚರ್ಚಿನ ಗುರುಗಳು ನಮಗೆ ತುಂಬಾ ಸಹಾಯ ನೀಡಿದ್ದರು. ಈ ಮಲ್ಲಿಗೆ ಗಿಡಗಳು ನಮ್ಮ ಊರಿಗೆ ಭಟ್ಕಳನಿಂದ ಬಂದವು. ಅಲ್ಲಿ ಮಲ್ಲಿಗೆ ಕೃಷಿ ಆಗುತ್ತಾ ಇತ್ತು. ಈ ನಮ್ಮ ಊರಿನಲ್ಲಿ ಬಂಜರು ಪ್ರದೇಶವಾದ್ದರಿಂದ ಇಲ್ಲಿ ಏನೂ ನಮ್ಮ ದಿವಸ ತೆಗೆಯಲು ಬಹಳ ಕಷ್ಟವಾಗುತ್ತಿತ್ತು. ಆ ಸಮಯದಲ್ಲಿ ಗುರುಗಳು ನಮಗೆ ಉತ್ತೇಜನ ನೀಡಿ ಈ ಮಲ್ಲಿಗೆ ಹೂವನ್ನು ಭಟ್ಕಳದಿಂದ ತರಲಿಕ್ಕೆ ಹೇಳಿದರು. ಮೆಂದೋಸರ ಫ್ಯಾಮಿಲಿಯವರು ಈ ಹೂವಿನ ಗಿಡಗಳನ್ನು ನಮ್ಮ ಊರಿಗೆ ತಂದರು. ಇಲ್ಲಿ ಬಂಜರು ಪ್ರದೇಶವಾದ್ದರಿಂದ ಬೇರೆ ಏನೂ ಕೃಷಿ ಆಗುತ್ತೇ ಇರಲಿಲ್ಲ. ಈ ಮಲ್ಲಿಗೆ ಹೂವಿನ ಕೃಷಿ ಮಾಡಿ ಕೃಷಿಗೆ ನಮಗೆ ಉತ್ತೇಜನ ಸಿಗಲಿಕ್ಕೆ ಒಂದು ಕಾರಣವಿದೆ. ಇಲ್ಲಿ ಕೃಷ್ಣ ಮಠದಲ್ಲಿ ಮಲ್ಲಿಗೆ ಹೂವಿನ ಹೆಚ್ಚು ಡಿಮಾಂಡ್ ಇತ್ತು. ಆ ದೇವಸ್ಥಾನಕ್ಕೆ ಮಲ್ಲಿಗೆ ಹೂವನ್ನು ಬಾಳೆ ಎಲೆಯ ನಾರಿನಿಂದ ನಾವು ಕಟ್ಟುತ್ತಿದ್ದೆವು. ಭಟ್ಕಳದಲ್ಲಿ ಕಟ್ಟುವುದಾದರೆ ಅದಕ್ಕೆ ನೂಲಿನಿಂದ ಕಟ್ಟುತ್ತಾ ಇದ್ದರು. ಈ ಬಾಳೆ ಎಲೆಯ ದಾರವನ್ನು ಸಪೂರ ಮಾಡಿ ಅದನ್ನು ಕಟ್ಟುವುದರಿಂದ ಎಲ್ಲಾ ಕಡೆಯಲ್ಲಿ ಹೆಚ್ಚಾಗಿ ಇದಕ್ಕೆ ಬೇಡಿಕೆ ಇತ್ತು. ಆ ಸಮಯದಲ್ಲಿ ನಮ್ಮ ಊರಿನಿಂದ ತಲೆಯಲ್ಲಿ ಹೊತ್ತುಕೊಂಡು ಕಟ್ಟಿದ್ದ ಮಲ್ಲಿಗೆ ಹೂವನ್ನು ಕಾಪುಗೆ, ಕಾರ್ಕಳಕ್ಕೆ, ಉಡುಪಿಗೆ ಎಲ್ಲ ಕೊಂಡು ಹೋಗಿ ಮಾರುತ್ತಾ ಇದ್ದರು. ಆ ನಂತರ ಇದನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಇಲ್ಲಿಯ ಕೆಲವು ಜನರು ಮಲ್ಲಿಗೆ ಹೂವಿನ ತೆಗೆದುಕೊಂಡು ಮಾರಲು ಒಂದು ಕಟ್ಟೆಯನ್ನು ನಿರ್ಮಿಸಿದ್ದರು. ಇಲ್ಲಿ ಕಟ್ಟೆಯಲ್ಲಿ ನಿರ್ಮಿಸಿ ಎಲ್ಲ ಮನೆಯಿಂದ ಹೂವನ್ನು ಅವರು ತಂದು ಕೊಡಿಸಿ ಅದನ್ನು ಬೇರೆ ಕಡೆಗಳಿಗೆ ಸಾಗಿಸುತ್ತಿದ್ದರು. ಇಂತಹ ರೀತಿಯಲ್ಲಿ ನಮ್ಮ ಕೃಷಿ ಮುಂದೆ ಹೋಗುತ್ತಾ ಇದರ ವಿಸ್ತಾರವು ಶಂಕರಪುರಕ್ಕೆ ಅಲ್ಲ ಬೇರೆ ಕಡೆಗಳಲ್ಲಿಯೂ ಹೋಗುತ್ತಾ ಬಂತು.

0: ಶ್ರೀ ಬೆನೆಡಿಕ್ಟ್ ಮಾರ್ಟಿಸ್ ಅವರು ಶಂಕರಪುರ ಮಲ್ಲಿಗೆಯ ಕುರಿತು ಮಾತಾಡಲು ತಮ್ಮ ಜೊತೆಗೆ ಹಲವರಿಗೆ ಅವಕಾಶ ಕೊಟ್ಟಿದ್ದಾರೆ. ಇದೇ ಊರಿನ ಮಣ್ಣಿನ ಮಗ, ಹೆಸರಾಂತ ಶ್ರೀ ಎಚ್ ಆರ್ ಆಳ್ವ ಈಗ ಶಂಕರಪುರ ಮಲ್ಲಿಗೆಯ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಳ್ತಾರೆ.
1: ಮಲ್ಲಿಗೆ ಮಲ್ಲಿಗೆ ಮಲ್ಲಿಗೆ
2: ಬೇರೆ ಬೇರೆ ಊರುಗಳಲ್ಲಿ ಮಲ್ಲಿಗೆ ಹೂಗಳನ್ನು ಬೆಳೆಸಲಾಗುತ್ತದೆ. ಅವು ಗಾತ್ರ ಮತ್ತು ಪರಿಮಳಗಳಲ್ಲಿ ವಿಧ ವಿಧವಾಗಿರುತ್ತವೆ. ಒಂದೆರಡು ಉದಾಹರಣೆ ನೀಡುವುದಾದರೆ ಮೈಸೂರು ಮಲ್ಲಿಗೆ, ಭಟ್ಕಳ ಮಲ್ಲಿಗೆ, ಮಂಗಳೂರು ಮಲ್ಲಿಗೆ, ಶಂಕರ್ಪುರ ಮಲ್ಲಿಗೆ. ಶಂಕರ್ಪುರ ಮಲ್ಲಿಗೆ ಅದರ ಸಪೂರ ಗಾತ್ರ ಮತ್ತು ಸುವಾಸನೆಗೆ ಖ್ಯಾತಿ ಪಡೆದಿದೆ. ಇದನ್ನು ಪಾಂಗಳ ಮಲ್ಲಿಗೆ ಅಂತಲೂ ಕರೆಯುತ್ತಾರೆ. ಇಂಥ ಮಲ್ಲಿಗೆ ನಾಡಲ್ಲೇ ನಾನು ಹುಟ್ಟಿ ಮಲ್ಲಿಗೆಯೊಂದಿಗೆಯೇ ಬೆಳೆದಿದ್ದೆ. ಮಲ್ಲಿಗೆ ಕಂಪನ್ನು ಆಸ್ವಾದಿಸಿದ್ದೆ. ನಮ್ಮ ಮನೆಯಲ್ಲಿಯೂ ಮಲ್ಲಿಗೆ ಬೆಳೆಸಲಾಗುತ್ತಿತ್ತು, ಈಗಲೂ ಬೆಳೆಸಲಾಗುತ್ತದೆ. ಶಂಕರ್ಪುರ ಮಲ್ಲಿಗೆ ಬಗ್ಗೆ ಸೋಜಿಗದ ವಿಚಾರಗಳಿವೆ. ನಾನು ಹುಟ್ಟುವುದಕ್ಕಿಂತ ಸುಮಾರು 23 ವರ್ಷಗಳ ಹಿಂದೆ ಶಂಕರ್ಪುರಕ್ಕೆ ಮಲ್ಲಿಗೆ ಗಿಡಗಳ ಆಗಮನವಾಗಿತ್ತು. ಆ ಬಗ್ಗೆ ನಿಕಟವಾಗಿ ಬಲ್ಲ ನನ್ನ ಹಿರಿಯರಿಂದ ಕೇಳಿ ತಿಳಿದುಕೊಂಡಿದ್ದೆ. ಶಂಕರ್ಪುರದ ಮಲ್ಲಿಗೆ ಕೃಷಿಯ ಆಗಮನಕ್ಕೂ ಸುವಾರ್ತೆದಾರ ಸಂತ ಜೋನರಿಗೆ ಸಮರ್ಪಿಸಲ್ಪಟ್ಟ ಶಂಕರ್ಪುರದಲ್ಲಿರುವ ಪಾಂಗಾಳ ಕೆಥೋಲಿಕ್ ಧರ್ಮ ಕೇಂದ್ರಕ್ಕೂ ನಿಕಟ ಸಂಬಂಧವಿದೆ. ಈ ಧರ್ಮ ಕೇಂದ್ರದ ವಿಚಾರಣ ಗುರುವರಿಯರಾಗಿದ್ದ ವಂದನೀಯ ಬೇಜಿಲ್ ಸಲ್ವಾದೂರ್ ಪೇರಿಸ್ ತನ್ನ ವಿಚಾರಣಾ ಕ್ಷೇತ್ರದ ಭಕ್ತರ ಬಡುತನ ಕಂಡು ಅದಕ್ಕೊಂದು ಪರಿಹಾರ ನೀಡಲು ಮುಂದಾದುದೇ ಶಂಕರ್ಪುರಕ್ಕೆ ಮಲ್ಲಿಗೆ ಕೃಷಿಯ ಆಗಮನ ಮತ್ತು ಬೆಳವಣಿಗೆಗೆ ಕಾರಣವಾಯಿತು. ಇಂದಿಗೆ 100 ವರ್ಷಗಳ ಹಿಂದೆ ಪಾಂಗಾಳ ಶಂಕರ್ಪುರ ಪ್ರದೇಶದ ಸುಮಾರು 70-80 ಕೆಥೋಲಿಕ್ ಕುಟುಂಬಗಳು ಶಿರ್ವದ ಆರೋಗ್ಯ ಮಾತೆ ಧರ್ಮ ಕೇಂದ್ರಕ್ಕೆ ಒಳಪಟ್ಟಿದ್ದವು. ಕಡುಬಡತನದ ಕುಟುಂಬಗಳವು. 1934 ಪಾಂಗಾಳ ಚರ್ಚಿಗೆ ವಂದನೀಯ ಪೇರಿಸ್ರವರು ವಿಚಾರಣಾ ಧರ್ಮಗುರುಗಳಾಗಿ ಆಗಮಿಸಿದರು. ಜನರ ಬಡತನವನ್ನು ಕಂಡಾರೆ ಕಂಡರು. ಆದರೆ ಏರು ತಗ್ಗು, ಕಲ್ಲು ಮಿಶ್ರಿತ ಕೆಂಪು ಮಣ್ಣಿನ ನೀರಾಶ್ರಯವಿಲ್ಲದ ಭೂಮಿಯ ಕಾರಣ ಶಂಕರ್ಪುರದ ಕುಟುಂಬಗಳು ಆಗಿನ ಕಾಲದಲ್ಲಿ ಎಲ್ಲೆಡೆ ಪ್ರಚಲಿತವಿದ್ದ ಭತ್ತದ ಬೇಸಾಯ ಕೈಗೆಳ್ಳುವಂತಿರಲಿಲ್ಲ. ಆ ಪರಿಸ್ಥಿತಿಯಲ್ಲಿ ವಂದನೀಯ ಪೇರಿಸ್ ಗುರುಗಳಿಗೆ ಹೊಳೆದದ್ದೇ ಭಟ್ಕಳದಲ್ಲಿ ಪ್ರಚಲಿತವಿದ್ದ ಮಲ್ಲಿಗೆ ಕೃಷಿ. ಚರ್ಚಿನ ವಿಭಾಗವೊಂದರ ಗುರಿಕಾರರಾಗಿದ್ದು ಆಪ್ತರಾಗಿದ್ದ ಸೆಬೇಸ್ಟಿಯನ್ ಮೆಂಡೋನ್ಸ, ಯಾನೆ ಬೊಸ್ತು ಮೆಂಡೋಸ್ ಹಾಗೂ ಮೆಂಡೋಸ್ ಅವರ ಮಿತ್ರರಾಗಿದ್ದ ಪೀಟರ್ ಮತಾಯಸ್ ಮತ್ತು ಸಂತನ್ ಕ್ರಾಸ್ತ ಅವರನ್ನು ವಂದನೀಯ ಪೇರಿಸ್ರವರು ಮಲ್ಲಿಗೆ ಕೃಷಿಯ ಬಗ್ಗೆ ತಿಳುವಳಿಕೆ ಹೊಂದಲು ಮತ್ತು ಮಲ್ಲಿಗೆ ಗಿಡಗಳನ್ನು ತರುವ ಸಲುವಾಗಿ ಭಟ್ಕಳಕ್ಕೆ ಕಳುಹಿಸಿದರು. ಸಂಚಾರಕ್ಕೆ ಬಸ್ಸು ಅಥವಾ ಇತರ ವಾಹನಗಳಿಲ್ಲದ ಕಾಲವದು. ಬೊಸ್ತು ಮೆಂಡೋಸ್ ಮತ್ತಿಬ್ಬರು ಸುಮಾರು 100 ಕಿಲೋಮೀಟರ್ ನಡೆದೇ ಭಟ್ಕಳ ತಲುಪಿ ಅಲ್ಲಿ ಮಲ್ಲಿಗೆ ಕೃಷಿ ಬಗೆಗೆ ತಿಳುವಳಿಕೆ ಹೊಂದಿದರು. ವಾಪಸ್ ಬರುವಾಗ ಒಬ್ಬೊಬ್ಬರು 25-30 ಮಲ್ಲಿಗೆ ಗಿಡಗಳನ್ನು ತಲೆ ಮೇಲೆ ಹೊತ್ತು ತಂದರು. ಗಿಡಗಳನ್ನು ತಮ್ಮ ಬಂಧು ಮಿತ್ರರಿಗೆ ನೀಡಿ ಕೃಷಿಯ ಬಗ್ಗೆ ಮಾರ್ಗದರ್ಶನವಿತ್ತರು. ಗಿಡಗಳನ್ನು ಪಡೆದವರು ಅವುಗಳನ್ನು ಚೆನ್ನಾಗಿ ಸಲಹಿದರು. ಮೂಲ ಗಿಡಗಳಿಂದ ಹೊಸ ಗಿಡಗಳನ್ನು ಉತ್ಪಾದಿಸಿದರು. ಹೀಗೆ ಪಾಂಗಾಳ ಧರ್ಮಕ್ಷೇತ್ರದ ಎಲ್ಲೆಡೆ ಕೆಥೋಲಿಕ್ ಬಂಧುಗಳ ವಠಾರಗಳಲ್ಲಿ ಮಲ್ಲಿಗೆ ಕೃಷಿ ಆರಂಭಗೊಂಡಿತು. ಆರಂಭದ ವರ್ಷಗಳ ಮಲ್ಲಿಗೆ ಬೆಳೆಯನ್ನು ಶಂಕರ್ಪುರದ ತರುಣರು ಸಂಗ್ರಹಿಸಿ 12 ಕಿಲೋಮೀಟರ್ ದೂರದ ಉಡುಪಿಪೇಟೆಗೆ ಕೊಂಡು ಹೋಗಿ ಅಲ್ಲಿಯ ಹೂವಿನ ವ್ಯಾಪಾರಿಗಳಿಗೆ ನೀಡುತ್ತಿದ್ದರು. ವ್ಯಾಪಾರಿಗಳು ನೀಡಿದ ಹಣದಲ್ಲಿ ತಮ್ಮ ಶ್ರಮಕ್ಕೆ ತಕ್ಕ ಪಾಲನ್ನು ಮುರಿದು ಉಳಿದ ಮೊತ್ತವನ್ನು ಕೃಷಿಕರಿಗೆ ಪಾವತಿಸುತ್ತಿದ್ದರು. ಹೀಗೆ ಸಣ್ಣ ಮಟ್ಟದಲ್ಲಿ ಮಲ್ಲಿಗೆ ಮಾರಾಟ ವ್ಯವಸ್ಥೆ ರೂಪುಗೊಂಡಿತು. ಬಳಿಕ ಸೈಕಲ್ ಮೂಲಕ ಉಡುಪಿಗೆ ಮಲ್ಲಿಗೆ ಪೂರೈಸಿದರು. ಮುಂದಿನ ವರ್ಷಗಳಲ್ಲಿ 30 ಕಿಲೋಮೀಟರ್ ದೂರದ ಕಾರ್ಕಳಕ್ಕೆ ಮಲ್ಲಿಗೆ ಕೊಂಡು ಹೋಗಿ ಅಲ್ಲಿ ಮಲ್ಲಿಗೆ ಪೂರೈಸತೊಡಗಿದರು. ಆರಂಭದ ದಶಕಗಳಲ್ಲಿ ಮಲ್ಲಿಗೆಯನ್ನು ಪಾಂಗಾಳ ಶಂಕರಪುರ ಪ್ರದೇಶದಲ್ಲಿ ಮಾತ್ರ ಬೆಳೆಸಲಾಗುತ್ತಿತ್ತು. ಆದರೆ ಈಗ ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಾಚೆಯೂ ಮಲ್ಲಿಗೆ ಬೆಳೆಸಲಾಗುತ್ತದೆ. ಮಾರುಕಟ್ಟೆ ವ್ಯವಸ್ಥೆ ವಿಸ್ತಾರಗೊಂಡಿದೆ. ಸಂಚಾರ ಸಾರಿಗೆಯಲ್ಲಾದ ಬೆಳವಣಿಗೆಗಳಿಂದಾಗಿ ಶಂಕರ್ಪುರದಿಂದ ಹೊರಟ ಮಲ್ಲಿಗೆ ಇಂದು ಅಂದಂದೇ ಮುಂಬೈ, ದುಬೈ ಹೀಗೆ ಊರು ಪರವೂರುಗಳನ್ನು ತಲುಪುತ್ತದೆ. ಶಂಕರ್ಪುರ ಮಲ್ಲಿಗೆಗೆ GI ಅಂದರೆ ಜಿಯೋಗ್ರಫಿಕ್ ಇಂಡಿಕೇಶನ್ ಟ್ಯಾಗ್ ದೊರೆತಿರುವುದು ಹೆಮ್ಮೆಯ ವಿಚಾರವಾಗಿದೆ. ಭಟ್ಕಳದಲ್ಲಿ ಪ್ರಚಲಿತವಿದ್ದಂತೆ ಆರಂಭದಲ್ಲಿ ಶಂಕರ್ಪುರದಲ್ಲಿಯೂ ಮಲ್ಲಿಗೆ ಮೊಗ್ಗುಗಳನ್ನು ನೂಲಿನಲ್ಲಿ ಪೂಣಿಸಲಾಗುತ್ತಿತ್ತು. ಆದರೆ ಹೆಚ್ಚಿನ ಗ್ರಾಹಕರು ಇಂಥ ಮಲ್ಲಿಗೆಯನ್ನು ತಮ್ಮ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಉಪಯೋಗಿಸಲು ಹಿಂಜರಿಯುತ್ತಿದ್ದರು. ಬಾಳೆದಿಂಡಿನ ಸಪೂರ ಎಳೆಗಳಿಂದ ಪೋಣಿಸಿಕೊಡಲು ವಿನಂತಿಸಿದರು. ಕೃಷಿಕರು ಅವರ ಬೇಡಿಕೆಗೆ ಸ್ಪಂದಿಸಿದರು. ಹೀಗೆ ಒಂದೆಡೆ ಮಲ್ಲಿಗೆ ಕೃಷಿ ಉತ್ತುಂಗಕ್ಕೆ ಏರುವಾಗ ಇನ್ನೊಂದೆಡೆ ಬಾಳೆ ಕೃಷಿಗೂ ಮಹತ್ವ ಬರುವಂತಾಯಿತು. ಸುಮಾರು 1945 ಹೊತ್ತು ಶಂಕರ್ಪುರದಲ್ಲಿ ಮಲ್ಲಿಗೆಗೆ ದೈನಂದಿನ ದರ ನಿರ್ಣಯಿಸುವ ಮಲ್ಲಿಗೆ ಕಟ್ಟೆ ಆರಂಭಗೊಂಡಿತು. ಫ್ರಾನ್ಸಿಸ್ ಕ್ಯಾಸ್ಟೆಲಿನೋ, ಕಾಶ್ಮೀರ್ ಮೆಂಡೋನ್ಸಾ, ಪಾಸ್ಕಲ್ ಮೆಂಡೋನ್ಸಾ ಮತ್ತು ಜಾನ್ ರೊಡ್ರಿಗಸ್ ಶಂಕರಪುರದ ಮಲ್ಲಿಗೆ ಕಟ್ಟೆಯ ರೂವಾರಿಗಳು. ಇಂಥವರನ್ನು ಮಲ್ಲಿಗೆ ಸಾಹುಕಾರರೆಂದು ಕರೆಯಲಾಗುತ್ತದೆ. ಈಗಲೂ ಮಲ್ಲಿಗೆ ಕಟ್ಟೆಯಲ್ಲಿ ಬೆಳಿಗ್ಗೆ ಸುಮಾರು 11 ಗಂಟೆ ಹೊತ್ತಿಗೆ ಆಯಾ ದಿನದ ದರ ನಿರ್ಣಯವಾಗುತ್ತದೆ. ಚೆಂಡು ಮತ್ತು ಅಟ್ಟೆ ಮಲ್ಲಿಗೆ ಹೂವಿನ ಮಾಪನಗಳು. ಒಂದು ಚೆಂಡಿನಲ್ಲಿ ಸುಮಾರು 700-800 ಹೂಗಳಿರುತ್ತವೆ. 4 ಚೆಂಡು ಜೋಡಿಸಿದಾಗ ಅಟ್ಟೆಯಾಗುತ್ತದೆ. ಅಟ್ಟೆಗೆ ಕನಿಷ್ಠ ದರ ಸುಮಾರು 70 ರೂಪಾಯಿ ಮತ್ತು ಗರಿಷ್ಠ ದರ ₹2,000. ಈ ದರದ ಮೇಲೆ ಕನಿಷ್ಠ 10 ರೂಪಾಯಿ ಮತ್ತು ಗರಿಷ್ಠ 200 ರೂಪಾಯಿ ಸಾಹುಕಾರರಿಗೆ ಕಮಿಷನ್ ದೊರೆಯುತ್ತದೆ. ಕಾಲಕ್ರಮೇಣ ಕರಾವಳಿ ಪ್ರದೇಶಗಳಲ್ಲಿ ಬಸ್ ಸೇವೆ ಆರಂಭಗೊಂಡ ಬಳಿಕ ಮಂಗಳೂರು ಮತ್ತಿತರ ಊರುಗಳಿಗೆ ಬಸ್ ಮೂಲಕ ಮಲ್ಲಿಗೆಯನ್ನು ಕಳಿಸಿಕೊಡಲಾಗುತ್ತದೆ. ವಿಮಾನ ಸಂಚಾರ ಆರಂಭದ ಮೇಲೆ ಮುಂಬೈ ಮಾರುಕಟ್ಟೆಗೂ ಮಲ್ಲಿಗೆಯನ್ನು ರವಾನಿಸಲಾಯಿತು. ಅಲ್ಲಿಂದ ಗಲ್ಫ್ ರಾಷ್ಟ್ರಗಳಿಗೂ ಕಳುಹಿಸಿಕೊಡುತ್ತಿದೆ. ಹೂವಿನ ವ್ಯಾಪಾರಿಗಳು ರಕಂ ಮತ್ತು ಚಿಲ್ಲರೆಯಾಗಿ ಹೂವನ್ನು ಮಾರಾಟ ಮಾಡುತ್ತಾರೆ. ಬೇಡಿಕೆಯ ಮೇಲೆ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುವುದೂ ಇದೆ. ಒಂದು ಕಾಲದಲ್ಲಿ ಬಡತನದಿಂದಾಗಿ ಬೆಂದು ಹೋಗಿದ್ದ ಪಾಂಗಾಳ ಶಂಕರಪುರದ ಜನರಿಗೆ ಮಲ್ಲಿಗೆ ಕೃಷಿ ಆದಾಯದ ಮೂಲವಾಯಿತು. ಮಲ್ಲಿಗೆ ಕೃಷಿ ತೋರಿದ್ದಷ್ಟು ಸುಲಭವಿಲ್ಲ. ಇದಕ್ಕೆ ಕಠಿಣ ದುಡಿಮೆ ಅನಿವಾರ್ಯ. ಬೇರೆಡೆ ಲಗ್ನವಾಗಿ ಹೋದ ಶಂಕರಪುರದ ಹೆಣ್ಣು ಮಕ್ಕಳು ತಮ್ಮೊಂದಿಗೆ ಮಲ್ಲಿಗೆ ಕೃಷಿಯನ್ನೂ ಕಂಡೋದರು. ಆರಂಭದಲ್ಲಿ ಶಂಕರಪುರದ ಕ್ಯಾಥೋಲಿಕ್ ಕುಟುಂಬಗಳಲ್ಲಿ ಆರಂಭಗೊಂಡಿದ್ದ ಮಲ್ಲಿಗೆ ಕೃಷಿ ಇಂದು ಜಾತಿ ಮತ ಭೇದವಿಲ್ಲದೆ ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮತ್ತು ಹೊರಗಡೆಯೂ ಪಸರಿಸಿದೆ. ಜನರ ಬದುಕನ್ನು ಹಸನಗೊಳಿಸುವ ಸಾಧನವಾಗಿದೆ.
3: ಮಲ್ಲಿಗೆ ಮಲ್ಲಿಗೆ ಮಲ್ಲಿಗೆ.
0: ಶ್ರೀ HR ಆಳ್ವ ಅವರ ಮಾತುಗಳು ಕೇಳಿದಾಗ ಮನಸ್ಸು ಪ್ರಫುಲ್ಲತೆಯಿಂದ ಕೂಡಿತು. ಅವರ ಮಲ್ಲಿಗೆಯ ಅಟ್ಟೆಯಿಂದ ಹಲವಾರು ಚೆಂಡುಗಳು ನಮಗೆ ಸಿಕ್ಕಿದಂತಾಯಿತು.

ಶಂಕರ ಪ್ರಭು ಈ ಸಮುದ್ರ ತೀರದಿಂದ ಸಾಧಾರಣ 8 ಕಿಲೋಮೀಟರ್ ಮುಂದಕ್ಕಿದೆ. ಅಲ್ಲಿನ ಮಣ್ಣು ಈ ಮಲ್ಲಿಗೆ ಬೆಳೆಗೆ ತುಂಬಾ ಉಪಯುಕ್ತವಾಗಿತ್ತು. ಹೆಚ್ಚಿಗೆ ಇದಕ್ಕೆ ಹತ್ತಿರವಿದ್ದ ಸ್ಥಳದಲ್ಲಿ ಕಾಪುವಿನಿಂದ ಈ 8 ಕಿಲೋಮೀಟರ್ ಮುಂದಕ್ಕೆ ಆ ಒಂದು ಬೆಲ್ಟ್ ಇದೆ. ಆ ಪರಿಸರದಲ್ಲಿ ಮಣಿಪಾಲದಲ್ಲಿ ಆಗುವುದಿಲ್ಲ, ಆದರೆ ಮಣ್ಣಿನ ಸ್ಥಳವು ಉತ್ತಮವಾಗಿದ್ದು ಕೆಂಪು ಮಣ್ಣು ಇದ್ದರೆ ಇದರ ಬೆಳೆಯು ಬಹಳ ಉತ್ತಮವಾಗಿ ಆಗುತ್ತೆ. ಹೆಚ್ಚಾಗಿ ಕ್ರಿಶ್ಚಿಯನ್ ಕುಟುಂಬದವರಿಗೆ ಬೇರೆ ಏನು ಸಹಾಯ ಇಲ್ಲದಿರುವುದರಿಂದ ಈ ಮಳೆಗಾಲದಲ್ಲಿ ಮಾತ್ರ ಕೃಷಿ ಮಾಡುತ್ತಿದ್ದರು. ಬೇರೆ ಸಮಯದಲ್ಲಿ ಈ ಹೂವನ್ನು ಬೆಳೆಸಿ ಇದನ್ನು ಮಾರಿ ವ್ಯವಸ್ಥಿತ ರೀತಿಯಲ್ಲಿ ಅದಕ್ಕೆ ತಕ್ಕಂತೆ ಹೇಗೆ ಡಿಮಾಂಡ್ ಅಂಡ್ ಸಪ್ಲೈ ಎಂಬ ಒಂದು ರೀತಿಯಲ್ಲಿದೆ. ಇದಕ್ಕೆ ಎಲ್ಲಿ ಊರಲ್ಲಿ ಹೇಗೆ ಹೆಚ್ಚಿನ ಬೇಕಾದಲ್ಲಿ ನಾವು ಹೂವನ್ನು ಬರುತ್ತಾ ಉಂಟು. ಅದನ್ನು ಈ ಮರ್ಚೆಂಟ್ಸ್ನವರು ಒಂದು ಕಟ್ಟೆಯನ್ನು ನಿರ್ಮಿಸಿ ಅಲ್ಲಿ ಹೂವನ್ನು ಸೇರಿಸಿ ಅದನ್ನು ಬೇರೆ ಕಡೆಗೆ ಸಾಗಿಸುತ್ತಿದ್ದರು. ಈ ಕೃಷಿಯಿಂದ ಮುಂದಕ್ಕೆ ವರ್ಷಗಳು ಸಾರಿದಂತೆ ಈಗ ಸಾಧಾರಣ ನನಗೆ ತಿಳಿದ ಪಂಟಿಗೆ 80 ವರ್ಷ ಕಳೆದು ಹೋಗಿದೆ. ಈ ಮನೆಯಲ್ಲಿ ನಮಗೆ ಇದರಿಂದಲೇ ಜೀವನ ನಡೆಸುತ್ತಾ ಹೋಗುತ್ತಾ ಇದ್ದೆವು. ಈಗಾದರೆ ಬೇರೆ ಊರಿಗೆ ಹೋಗಿ ಹಣ ಸಂಪಾದಿಸಿ ಬರ್ತಾರೆ. ಆ ಸಮಯದಲ್ಲಿ ಎಂಥ ವ್ಯವಸ್ಥೆ ಇರಲಿಲ್ಲ. ಈ ಹಳ್ಳಿಯಲ್ಲಿ ಈ ಮಲ್ಲಿಗೆ ಹೂ ಇದ್ದುದರಿಂದ ನಮ್ಮ ಕುಟುಂಬಕ್ಕೆ ಒಂದು ರೀತಿಯ ಸಂಪಾದನೆ ಆಗುತ್ತಿತ್ತು, ದಿವಸ ಕೂಡ ಸಾಗುತ್ತಾ ಇತ್ತು. ಇದೇ ರೀತಿಯಲ್ಲಿ ಶಂಕರ ಪ್ರಭು ಮಲ್ಲಿಗೆ ಹೂಗೆ ಒಂದು ಸ್ಥಳವಾಗಿದೆ. ಎಲ್ಲಾ ಕಡೆಗಳಲ್ಲಿ ಈಗ ಇದು ವಿಸ್ತರಿಸ್ತಾ ಹೋಗಿದೆ. ಶಂಕರಪುರದಿಂದ ಶಿರ್ವಕ್ಕೆ, ಬೆಳ್ಮಣೆಗೆ, ಧರ್ಮಸ್ಥಳಕ್ಕೆ ಮತ್ತೆ ಕಾರ್ಕಳದವರೆಗೆ ಕೂಡ ಇದರ ಈ ಕಡೆಗಳಲ್ಲಿ ಕೂಡ ಇದನ್ನು ಬೆಳೆಸ್ತಾ ಇದ್ದಾರೆ. ಇದರಿಂದ ಈಗ ಇದರ ಅನುಕೂಲತೆಯು ಹೆಚ್ಚಾಗಿದ್ದರಿಂದ ಜನರಿಗೆ ಬಹಳ ಖುಷಿಯಾಗುತ್ತಾ ಉಂಟು. ಅವರು ಬೆಳೆಸಿದ ಮನೆಯಲ್ಲೇ ಕೆಲಸ ಮಾಡಿ ತಮಗೆ ಬೇಕಾದ ಒಂದು ಹಣವನ್ನು ಸಂಪಾದಿಸಿ ಅವರ ದಿವಸವನ್ನು ತೆಗೆಯಲು ಇದು ತುಂಬಾ ಸಹಕಾರಿಯಾಗುತ್ತದೆ.

0: ಶಂಕರಪುರ ಪಾಂಗ್ಳ ಎಂದಾಗ ಪ್ರತಿಯೊಬ್ಬ ವ್ಯಕ್ತಿಗೂ ಶಂಕರಪುರ ಮಲ್ಲಿಗೆ ಎಂದೇ ಎರಡನೇ ಹೆಸರಿನಿಂದ ಕರೆಯುತ್ತಾರೆ. ಕೊಂಕಣಿಯಲ್ಲಂತೂ ವಿಲ್ಫೆರೆ ಬಿಂಬಸ್ ಅವರು ಮಂಗಳೂರಿನ ಹಂಚು ಉತ್ತಮ, ಪಾಂಗ್ಲಾದ ಮಲ್ಲಿಗೆ ಪ್ರಸಿದ್ಧ, ಉರ್ವಾದ ಹುಡುಗಿಯರು ಒಳ್ಳೆಯವರು, ಅರ್ವದ ದನಗಳು ಬೆಲೆ ಬಾಳುವಂತದ್ದು ಎಂದು ಬರೆದಿರುತ್ತಾರೆ. ಹಾಗಾಗಿ ಈ ಹೊತ್ತಲ್ಲಿ ಪಾಂಗ್ಲಾದ ಕೊಳ ಎಂದು ಗುರುತಿಸಲ್ಪಡುವ ಶ್ರೀ ವಾಲ್ಸ್ಟನ್ ದೇಸ ತಮ್ಮ ಊರಿನ ಕೀರ್ತಿ ಪತಾಕೆಯನ್ನು ಜಗತ್ತಿಗೆ ತೋರಿಸಿದ ಶಂಕರಪುರ ಮಲ್ಲಿಗೆಯ ಬಗ್ಗೆ ಹಿರಿದು ಹೀಗನ್ನುತ್ತಾರೆ.
1: ಶಂಕರಪುರದ ಮಲ್ಲಿಗೆ. ಮಲ್ಲಿಗೆಯ ಕುರಿತು ಮಾತನಾಡುವಾಗಲೇ ಮಲ್ಲಿಗೆಯ ಕಂಪು ನನ್ನ ಮನಗಳಿಗೆ ತಟ್ಟಿ ಮನಸ್ಸು ಪ್ರಫುಲ್ಲಗೊಳ್ಳುತ್ತೆ. ಮಲ್ಲಿಗೆಯ ಮಹಾತ್ಮೆ ಮತ್ತು ವೈಭವೇ ಅಂತದ್ದು ಕಣ್ರಿ. ಮಲ್ಲಿಗೆಯಲ್ಲಿ ಎಷ್ಟೇ ವೈವಿಧ್ಯಗಳಿದ್ದರೂ ತಕ್ಷಣ ನೆನಪಾಗುವುದು ನನ್ನೂರ ಶಂಕರಪುರ ಮಲ್ಲಿಗೆ. ಸಕಲ ಮಲ್ಲಿಗೆಗಳಿಗೂ ಶಂಕರಪುರದ ಮಲ್ಲಿಗೆ ರಾಣಿ ಇದ್ದಂತೆ. ತನ್ನ ಸೊಬಗು ಮತ್ತು ಪರಿಮಳಕ್ಕೆ ಇದಕ್ಕೆ ಇದುವೇ ಸಾಟಿ, ಜಗತ್ತಿಗೆ ಪ್ರಸಿದ್ಧಿ. ಶಂಕರಪುರದ ಮಲ್ಲಿಗೆಗೆ ನನ್ನೂರಲ್ಲಿ ಸುಮಾರು ಏಳೆಂಟು ದಶಕಗಳು ಮಿಕ್ಕಿದ ಚರಿತ್ರೆ ಇದೆ. ಆ ದಿನದ ಮತ್ತು ಈ ದಿನದ ಮಲ್ಲಿಗೆಯಲ್ಲಿ ದರದಗತಿಯಲ್ಲಿ ಏರಿಕೆ ಹೊರತು ಚಂದ ಅಂದ ಪರಿಮಳದಲ್ಲಿ ಏನೇನೂ ವ್ಯತ್ಯಾಸವಿಲ್ಲ. ಇಂದಿಗೂ ಈ ವರಪುಷ್ಪ ಮಲ್ಲಿಗೆ ತನ್ನ ನವನವೀನತೆಯನ್ನ ಹಂಗೆ ಕಾಪಾಡಿದೆ. ಮಲ್ಲಿಗೆಯ ಹೂವು ಚಂದ, ಅದ ಮುಡಿದ ನಾರಿ ಚಂದವೋ ಚಂದ ಎಂಬ ಮಾತು ಎಲ್ಲೆಲ್ಲೂ ಜನಜನಿತ. ಮುಂಜಾನೆಯ ಮಲ್ಲಿಗೆಯ ನೋಟ ಚಂದ, ಸಂಜೆಯ ಅರಳು ಮಲ್ಲಿಗೆಯ ಪರಿಮಳ ಗಂಧ. ಇದು ನನ್ನ ಸ್ವರಚಿತ ವಾಕ್ಯವಾದರೂ ಮಲ್ಲಿಗೆಗೆ ನೂರಕ್ಕೆ ನೂರು ಅನ್ವಯ. ಒಂದು ಕಾಲವಿತ್ತು, ಮಲ್ಲಿಗೆ ಮುಡಿದ ವಿನಃ ಯಾವುದೇ ನಾರಿ ಮನೆಯಂಗಳ ದಾಟುತ್ತಿರಲಿಲ್ಲ. ಯಾವುದೇ ಶುಭ ಕಾರ್ಯನೂ ಮಲ್ಲಿಗೆ ಇಲ್ಲದೆ ನಡೆಯುತ್ತಿರಲಿಲ್ಲ. ಮದುವೆ ಮುಂತಾದ ಸಂಭ್ರಮಗಳಲ್ಲಂತೂ ನೆರೆದ ಮಹಿಳೆಯರಿಗೆಲ್ಲರಿಗೂ ಒಂದೊಂದು ಎಳೆ ಮಲ್ಲಿಗೆ ಹೂವನ್ನ ಕಡ್ಡಾಯವಾಗಿ ಹಂಚಲಾಗುತ್ತಿತ್ತು. ದಾನ ಧರ್ಮ ಮಾನ ಸನ್ಮಾನ ಉಡುಗೊರೆ ಇತ್ಯಾದಿ ನೀಡುವಾಗ ಅದರೊಂದಿಗೆ ಚೆಂಡು ಮಲ್ಲಿಗೆಯು ಸೇರುತ್ತಿತ್ತು. ಹೂವಿನೊಂದಿಗೆ ಕಾಣಿಕೆ ಉಡುಗೊರೆ ನೀಡುವವರ ಹೂ ಮನ ಸೇರಿ ಸ್ವೀಕರಿಸುವವರಿಗೂ ನೀಡುವವರಿಗೂ ನೋಡುವವರಿಗೂ ಹಬ್ಬ ಎನಿಸುತ್ತಿತ್ತು. ಈ ಕಾಲ ನಿಮಗೊತ್ತು, ಅಭಿವೃದ್ಧಿ ಹೊಸತನದ ನೆಪದಲ್ಲಿ ಇವೆಲ್ಲವೂ ನೇಪಥ್ಯಕ್ಕೆ ಸರಿಯುತ್ತಿದೆ. ಹೂವು ಇಳುವರಿಯೊಂದಿಗೆ ಮುಡಿಯುವ ಮುತ್ತೈದೆಯರ ಸಂಖ್ಯೆಯು ಇಳಿಮುಖವಾಗಿದೆ. ತಪ್ಪಿ ಎಲ್ಲಾದರೂ ಹೂ ಮುಡಿದರೆ ನನ್ನನ್ನ ಗರತಿ ಗಂಗಮ್ಮ, ಹಳ್ಳಿ ಹೆಂಗಸು, ಅನಕ್ಷರಸ್ತೆ, ಅನಾಗರಿಕೆ ಎಂದು ತಿಳಿದಾರು ಎಂಬ ಅಂಜಿಕೆ ಇಂದಿನ ಮಹಿಳೆಯರಿಗೆ. ಮದುವೆ ಮತ್ತಿತರ ಸಂಭ್ರಮಗಳಿಗೆ ಈಗಂತೂ ಚನ್ನರಾಯಪಟ್ಟಣ ನೆಲಮಂಗಲದಿಂದ ಬೆಳ್ಳಂ ಬೆಳಂಗೆ, ಕಾಕಡ, ಸೇವಂತಿಗೆಯಂತ ಬಣ್ಣ ಬಣ್ಣದ ಪುಷ್ಪಗಳು ಮೂಟೆ ಕಟ್ಟಿ ಬಸ್ ಇಳಿಯೋದ್ರಿಂದ ನಮ್ಮ ಜನ ಅದರತ್ತ ಮುಗಿಬೀಳುತ್ತಿದ್ದಾರೆ. ಸನ್ಮಾನಗಳಿಗೆ ಯಾವುದೋ ಮರದ ಕೀಸುಲಿಗೆ ಕೃತಕ ಗಂಧದೆಣ್ಣೆ ಸವರಿ ಗಮ್ ಅಂತ ಪರಿಮಳಿಸಿ ಯಾರ್ದೋ ಕೊರಳಿಗೆ ಹಾಕಿಬಿಟ್ರೆ ಹಾಕಿದವರಿಗೂ ಹಾಕಿಸಿಕೊಂಡವರಿಗೂ ಆನಂದವೋ ಆನಂದ. ಮರುದಿನ ಆ ಗಂಧದ ಮಾಲೆಯನ್ನು ತಿಪ್ಪರಳಾಗ ಹಾಕಿ ಮೂಸಿದರೂ ವಾಸನೆಯೂ ಬರಲ್ಲ ಬಿಡಿ. ಎಷ್ಟೋ ಮನೆಗಳ ಗೋಡೆ ಚಿತ್ರಗಳಲ್ಲಿ ಅಲ್ಲಲ್ಲಿ ನೇತು ಹಾಕಿದ ಈ ಗಂಧದ ಮಾಲೆಗಳು ಧೂಳು ಹಿಡಿದು ಹಳೆಯ ಪಡಿಯುಳಿಕೆಯಂತೆ ಕಂಡಾಗ ಕರುಳು ಚುರುಕಂತದೆ. ಇನ್ನು ಸಮಾರಂಭಗಳ ಶೃಂಗಾರಕ್ಕೆ ಬಳಸುವ ಹೂಗಳ ಬಗ್ಗೆ ಬರೆಯುವುದೇ ಕಷ್ಟ. ಎಲ್ಲವೂ ಪ್ಲಾಸ್ಟಿಕ್ ಮಯ. ರಾತ್ರಿ ಹೊತ್ತು ಕಾರ್ಯಕ್ರಮದ ಸುತ್ತಮುತ್ತ ಈ ಪ್ಲಾಸ್ಟಿಕ್ ನಿರ್ಮಿತ ಹೂಗಳ ಜಲ್ಲಿ ಜಲ್ಲೆ ಮಾಲೆ ಬಿಡಿಸಿ ಅದನ್ನು ಬೆಳಕು ಹಾಯಿಸಿದರೆ ಕತೆ ಮುಗಿತು ಬಿಡಿ. ಪರಿಸರವೆಲ್ಲ ಮಯಮಯ ಜಗಮಗ, ನಾವು ಮಾತ್ರ ಮಂಗಮಯ. ಅವು ಈಗ ತಾನೇ ಗಿಡಗಳಿಂದ ಕಿತ್ತು ತಂದ ಫ್ರೆಶ್ ಹೂಗಳಂತೆ ನಮ್ಮ ಕಣ್ಣುಗಳಿಗೆ ನಾವೇ ನಂಬದ ಪರಿಸ್ಥಿತಿಯನ್ನು ತಂದೊಡ್ಡುತ್ತೆ. ಒಂದೇ ಯಾರೂ ನೋಡದಂತೆ ಆ ಹೂಗಳ ಸಮೀಪಕ್ಕೆ ತೆರಳಿ ಅದನ್ನು ಕಿವುಚಿ ನೋಡಬೇಕು, ಅಥವಾ ಕಚ್ಚಬೇಕು, ಅಥವಾ ಮಾಲೆಯನ್ನು ಹಿಡಿದು ನೇತಾಡಬೇಕು. ಆಗಲೇ ಅದರ ಅಸಲಿಯತ್ತು ತಿಳಿಯೋದು. ನಮ್ಮ ಶಂಕರಪುರದ ಮಲ್ಲಿಗೆಯಂತೂ ಅದೆಷ್ಟು ಕುಟುಂಬಗಳ ಹೊಟ್ಟೆಯನ್ನ ತಣ್ಣಗಿಟ್ಟಿದೆ. ಮಹಿಳೆಯರ ಮುಡಿಗೆ ಬಣ್ಣ ಕೊಟ್ಟಿದೆ, ದೇವರ ಭಕ್ತಿಯ ಮೆರುಗು ಇಟ್ಟಿದೆ. ಇದು ನನ್ನೂರ ಶಂಕರಪುರದ ಹೆಮ್ಮೆಯ ಮಲ್ಲಿಗೆ. ಇದು ನನ್ನೂರ ಶಂಕರಪುರದ ಮಲ್ಲಿಗೆಯ ಮಹಿಮೆ.

ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಒಂದು 3-4 ಅಡಿ ಅಂತರವಿರಬೇಕು. ಗಿಡವನ್ನು ನಾವು ಕಸಿ ಕಟ್ಟುತ್ತಿದ್ದೇವೆ, ಅದೇ ರೀತಿಯಲ್ಲಿ ಕಟ್ಟಿ ಗಿಡ ಮಾಡಿ ಅದನ್ನು ನಟ್ಟಿ ನಾವು ಗಿಡವನ್ನು ಬೆಳೆಸ್ತಾ ಇದ್ದೇವೆ. ಇದೇ ರೀತಿಯಲ್ಲಿ ಯಾರಾದರೂ ಬೇಕಾದಲ್ಲಿ ಈ ಗಿಡಗಳಿಗೆ ಹೆಚ್ಚು ಡಿಮಾಂಡ್ ಬಂದಲ್ಲಿ ಇದನ್ನು ಹೆಚ್ಚು ಕಸಿ ಕಟ್ಟಿ ಈ ಗಿಡಗಳಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಮತ್ತು ಈ ಗಿಡವು ಒಂದು ಸಾಧಾರಣ 6 ತಿಂಗಳಲ್ಲಿ ಬೆಳೆದು ದೊಡ್ಡದಾಗ್ತಾ 1 ವರ್ಷಕ್ಕೆ ಹೂವು ನಮಗೆ ಬರುತ್ತಾ ಇದೆ. ಮುಂಚಿನ ಸಮಯದಲ್ಲಿ ನಾವು ಇದಕ್ಕೆಲ್ಲ ಹಟ್ಟಿ ಗೊಬ್ಬರವನ್ನೇ ಉಪಯೋಗಿಸ್ತಾ ಇದ್ದೆವು. ಆಗಸ್ಟ್ನಲ್ಲಿ ಹಟ್ಟಿ ಗೊಬ್ಬರವು ಹಾಕಿ ಅದಕ್ಕೆ ಒಂದು ಕಟ್ಟೆ ಮಾಡ್ತಾ ಇದ್ದೆವು. ಯಾಕೆಂದರೆ ಈ ಮಳೆಗಾಲ ನಂತರ ಅದಕ್ಕೆ ನೀರು ಹಾಕುವ ಒಂದು ವ್ಯವಸ್ಥೆ ಉಂಟು. ಅದಕ್ಕೋಸ್ಕರ ಒಂದು ಕಟ್ಟೆಯನ್ನು ಕಟ್ಟಿ ಅದಕ್ಕೆ ಒಂದು ಸುಡು ಮಣ್ಣು ಕೂಡ ಹಾಕಿ ಅದನ್ನು ಬೆಳೆಸುತ್ತಾ ಇದರಿಂದ ತುಂಬ ಸಹಕಾರಿಯಾಗಿ ಈಗ ಹಟ್ಟಿ ಗೊಬ್ಬರದ ವ್ಯವಸ್ಥೆಯು ತುಂಬ ಕಮ್ಮಿ ಆದರೂ ಅದರ ನಿಜವಾಗಿ ಹೇಳುವುದಾದರೆ ಹಟ್ಟಿ ಗೊಬ್ಬರ ಮತ್ತು ಸುಡು ಮಣ್ಣು ಈ ಎರಡು ಮಿಕ್ಸ್ ಮಾಡಿ ಅದನ್ನು ಹಾಕಿದರೆ ನಮಗೆ ಒಳ್ಳೆಯ ಗಿಡಗಳು ವೃದ್ಧಿಯಾಗುತ್ತಾ ಅದರ ಬೆಳೆಯೂ ಕೂಡ ಒಳ್ಳೆಯದಾಗ್ತಾ ಸಿಗುತ್ತದೆ.

ತಾನು ಹುಟ್ಟಿದ್ದು ಇಲ್ಲೇ, ಮದುವೆ ಮಾಡಿಕೊಟ್ಟದ್ದು ನನಗೆ ಇಲ್ಲೇ, ಇದೇ ಊರು ನನ್ನ ಸರ್ವಸ್ವ. ಈ ಊರಿನ ಮಣ್ಣು, ಈ ಊರಿನ ಮಲ್ಲಿಗೆಯ ಪರಿಸರ ನನ್ನನ್ನು ಬೇರೆ ಕಡೆಗೆ ಹೋಗಲು ಬಿಡಲಿಲ್ಲ. ಹಾಗಾಗಿ ಮಲ್ಲಿಗೆಯ ಊರಿನ ಮುದ್ದಿನ ಮಗಳು ನಾನು ಎಂದು ಶ್ರೀಮತಿ ಕಾರ್ಮೆನ್ ಡಿಸೋಜಾರವರು ತಮ್ಮ ಊರಿನ ಈ ಅಭಿಮಾನದ ಶಂಕರಪುರ ಮಲ್ಲಿಗೆಯ ಕುರಿತು ನಮ್ಮೊಂದಿಗೆ ಮಾತುಗಳಲ್ಲಿ.

ಪುತಾರು ಕರ್ಮಿನ ಬಾಯಿ ಎಂದದು ಏನ್ ಪುಟದಿನ ಶಂಕರ್ ಪುರಟು ಎನ್ನ ಅಪ್ಪ ಮನೆ ಇಲ್ಲಾಡ್ಲ ಕೂತಾನೆ ಕೃಷಿ ಆ ಪೂಟೆ ಎಂಕುಲು ದಿನ ಕಲೆ ಒಂದಿತ್ತ ಮುಖ ಮಸ್ತ್ ಕೆಲಸಲಗಿಲೆಂದಿದ್ದು ಪುಗೊಯ್ದು ಐಕ ನೀರ್ ಪಾಡ್ದು ಐಟು ಪೋಷಣಡು ಎಂಕ ಭಾರಿ ಪಂಡ ಪೂತ ಭಾರಿ ವಿಷಯ ಎಂಕ ಗಿಂಜಿಡ್ದಾರ ಉರ್ಲೇನು ಅಂಚಾದ ಎಂಕ ಪೂಟು ಭಾರಿ ಮೋಕೆ ಮತ್ತೆ ಅದು ಕೊರ್ತಿನ ಇಲ್ಲ ಪೂತ ಊರಿಗೆ ಶಂಕರ್ ಪುರಟ್ಟೆ ಉರ್ಲೇನು ತೆಲ ಎಂಕ ಭಾರಿ ಇದು ಪ್ರಾಯ ಅಂಡಲ ಪೂತ ಕೆಲಸ ಏನು ಬುಡ್ಪುಜಿ ಬುಡ್ಸಿ ಬಂಡರಟಲ ಬಾಕಿ ಕಾಂಡ ಲಕ್ಕದು ಬೇಗ ಪೋದು ಪೂರ ಕೆಲಸ ಬೇಗ ಮಲ್ತದ್ದು ಪೂ ಕುಯ್ಪಿನ ಒಂದು ಎಂಕಲ್ಲ ಅಭ್ಯಾಸ ಮಕ್ಕ ಪೂಗೊಯ್ದು ಲೈಕ್ ಬಲ್ಲ ಓಡು ಆಯ್ತ ಕೆಲಸ ಸುಮಾರು ಉಂಡು ಎಂಕಲೇಗ ಅದಾಗ 15 ಗಂಟೆ ಮುಟ್ಟಲ ಇತ್ತು ತೆರೆ 1 ಗಂಟೆ ಮುಟ್ಟಲ ಕಡದ್ ಕೊರೊಂದಿತ್ತ ಎಂಕುಲು ಇತ್ತೆ ಮಾತ್ರ ಒಂಥೂರು ಬೇಗ ಓಡು ಅಂಚಾದಿತ್ತೆ ಪಿದಾಯ್ದಾಗ ಮತ್ತೆ ಕಟ್ಟದು ಬಸದು ಉರ್ಲ ಎಂಕುಲು ಮಲ್ತದ ಕೆಲಸ ಅದುಂಬು ರೇಟ್ ಪೂತ ದಲ ಎತ್ತಿ ಇತ್ತೆ ಮಾತ್ರ ಪೂಕ್ ರೇಟ್ ಆದ ಪೂ ಕಡಿಮೆ ಆತ ನಿಂಕಲ್ನ ಪುರ ಕುಡಿ ಕಡೆ ಪೋತುಂಡು ಕೃಷಿ ಶಂಕರ್ ಪುರಾಟ ಎತ್ತ ಇತ್ತೆ ಮಾತೆಲ್ಲ ಮಲ್ಪಿಯರು ಶಂಕರ್ ಪುರಾಟು ಜಾಸ್ತಿ ಇತ್ತುಂಡು ಎಂಕುಲು ಬಾರದೈಟ್ ತಿಕ್ತದ್ ಪಾಡ್ದು ಬಲ್ಲು ಮಲ್ಪುವ ನುಂಗಾದ ಬೊಕ್ಕ ಆ ಬಲ್ಲಿಡೆ ಎಂಕುಲು ಒಲಿನ ಸಪುರ ಮಲ್ತದ ಮಲ್ಪುನು ಒಲಿ ಮುದ್ದೆ ಮಲ್ತದ ದೀರ್ತೀನಿ ಬೊಕ್ಕ ಅವಯ ಪೂಟು ಕಾಂಡೆ ಬಯ್ಯಾಗ ಮಲ್ತದ ಏಡ ಕಾಂಡೆ ಪೂ ಕಟ್ಟಿನಾಗ ಅವೇ ಉಪಯೋಗಿಸೋದಿಲ್ಲ ಎಂಕುಲು ಪೂ ಕಟ್ಟನ್ ಬಂಡ ಚಮತ್ಕಾರ ಮಲ್ತಿಲಕ್ಕ ಉಂಡಾಯ್ಟು ಚಮತ್ಕಾರ ಮಲ್ತನೆ ಎಂಕುಲು 4 ಚೆಂಡು ಪೂಲ ಗಂಟೆ ಕಟ್ಟುವೇರು ತತ್ತಂಡೆಲ್ಲ ರಡ್ ಮುಜೆ ಮಿತ್ತ ಕಟ್ಟೋಲಿ ಇಟ್ಲ ಸುಮಾರ ಪ್ರಯೋಜನ ಉಂಡು ಕಟ್ಟಿದ್ರೆಲ್ಲ ಆವಾಡು ಎಂಕಲ್ಲ ಚಮತ್ಕಾರ ಮಲ್ತಿನ ಪೂ ಎಂಕಲ್ಲಿ ಓದಾಗೂಂಡು ಕೊಂಚ 15 ಗಂಟೆ ದುಲಾಯ್ ಪೂ ಕಟ್ಟದು ಕೊರೋಡು ಬೇಗ ಬೇಗ ಆವಾಡು ಅಂಚಾದ ಎಂಕುಲು ಪೂ ಪಂಡ ಭಾರಿ ಮೋಕೆ ಎಂಕ್ ಪೂಟು ಏನು ಮಸ್ತ್ ಕಷ್ಟ ಬೈದೆ ಆ ಪೂಟೆ ಏನು ಈ ಜೋಕುಲಿನ ಮತ್ತೆ ಸತ್ಯ ಐಕಿಲೆಲ್ಲ ಕಲ್ಪದೆ ಜೋಕುಲಿಗಲ ಪುರ ಕನ್ನ ಪುರ ಕಂಕರ್ ಪುರೋಟು ಮತ್ತೆ ಶಾಲೆ ಪೂಡಂಡಲ್ಲ ಜೋಕುಲು ಮುಂಚೆ ಪೂ ಕಟ್ಟದೆ ಪೋತಿನಗುಲು ಪುರ ಕೆಲಸ ಮಲ್ತದೆ ಆಗಲು ಪುನು ಅವನಿ ದುಡ್ಡು ಇತ್ತಂಡಲ್ಲ ಇಂಚಿನ ಇತ್ತಂಡಲ್ಲ ಪೂತ ಕೆಲಸ ಒಂಜಿ ಮುಡ್ಪಿನ ಮಂಡ ಶಂಕರ್ ಬರದಾಗಲು ಬುಡ್ ಪೂಜೆರು ಅಂಚೆ ಅದು ಏನೇ ಬುಡ್ ಪೂಜೆ ಇತ್ತೆ ಪೂಟುರ್ಲೇನು ಇತ್ತೆಲ್ಲ ಕೊಯ್ಪೆ ಪಟ್ಟುವೆ ಪುರ ಮಲ್ಪೆ ಭೂಮಂಡ ಮಂಡೆ ದೀಪಿನ ಮಂಡಲ ಭಾರಿ ತಲ ರೆಡ್ಡು ಬಂಡೆ ದಿ ಒಂದು ಯಾನ್ಗೆ ಇಲ್ಲ ಬಿದಾರುಜ್ಜಿ ಓರೆಗಲ ಒಂದೇ ಪೋನಾಗ ಫಂಕ್ಷನ್ ಗಾಡಿ ಪೋನಾಗ ಒಂಕಲ ಮಲ್ಲಿಗೆ ಪೂ ಬಂಡ ಮಾತ್ರೆಗಲ ಇಷ್ಟ ಇಂಚಾದ ಒಂಕಲೆಗೆ ಊಟ ಭಾರಿ

ವಯಸ್ಸು 75 ದಾಟಿದರೂ ಇನ್ನೂ ನನಗೆ ಮಲ್ಲಿಗೆ ಬೇಕು. ಅವಳೇ ನನ್ನ ಸಂಗಾತಿ. ಅವಳನ್ನು ಬಿಟ್ಟು ಈ ಜೀವ ನಿಲ್ಲದು ಎಂದು ಶ್ರೀಮತಿ ಕಾರ್ಮಿನ್ ಬಾಯಿ ಮಾತಾಡಿದಾಗ ಮಲ್ಲಿಗೆಯಿಂದ ಆಕೆ ಜೀವನವನ್ನು ಕಟ್ಟಿಕೊಂಡ ರೀತಿ ನಮ್ಮ ಕಣ್ಮುಂದೆ ಬಂದಿರಬಹುದು.

ಶಂಕರಪುರದ ಮಲ್ಲಿಗೆ ಇದೆ ಎಂದೇಳಿದರೆ ಇಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಇದನ್ನು ಬೆಳೆಸಿ ತುಂಬಾ ಕಡೆಗೆ ಹೆಚ್ಚು ಬೇಕಾದಲ್ಲಿ ಇದನ್ನು ಕಳಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾವು ಮುಂದೆ ತಿಳಿದಿದ್ದಾಗೆ ಮುಂಚೆ ಭಟ್ಕಳದಲ್ಲಿ ಇದನ್ನು ಬೆಳೆಸ್ತಾ ಇದ್ದರು, ಆ ನಂತರ ಇಲ್ಲಿಗೆ ಬಂತು. ಆ ರೀತಿಯಲ್ಲಿ ನಾವು ನೋಡುದಾದ್ರೆ ವಿಜಯಲ್ಲಿ ಮ್ಯಾಂಗ್ಳೂರಲ್ಲಿ ಕೂಡ ಮಲ್ಲಿಗೆ ಹೂ ಇದೆ, ಅದರ ಒಂದು ಸ್ವಲ್ಪ ದೊಡ್ಡದಾಗಿದೆ. ಈ ರೀತಿಯಲ್ಲಿ ಸ್ವಲ್ಪ ಸಣ್ಣದಾಗಿಲ್ಲ ನಮ್ಮ ಹೂ ಇದು ಅಷ್ಟು ಮಂಗಳೂರಿನಲ್ಲಿ ವಿಜಯಲ್ಲಿ ಅಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆಸುವುದಿಲ್ಲ. ಈ ನಾವು ಅಲ್ಲಿ ನೋಡುತ್ತಿದ್ದೇವೆ ಮಂಗಳೂರು ಪೇಂಟೆಯಲ್ಲಿ ಅದನ್ನು ಹೆಂಗಸರೆಲ್ಲ ತಂದು ಅದನ್ನು ಹೆಣೆದು ಒಳ್ಳೆಯ ರೀತಿಯಲ್ಲಿ ಇದು ಮಾಡ್ತಾರೆ. ಆದರೆ ದೊಡ್ಡ ಮಟ್ಟದಲ್ಲಿ ಬೇಕಾದಲ್ಲಿ ಇದರ ವ್ಯವಸ್ಥಿತ ರೀತಿಯಲ್ಲಿ ಶಂಕರಪುರದಲ್ಲಿ ಬೆಳೆದು ಮತ್ತೆ ಪರಿಸರದಿಂದ ಎಲ್ಲ ಬಂದು ಇಲ್ಲಿ ಒಂದು ಮಾರುಕಟ್ಟೆ ಒಂದು ಆಗಿದೆ. ಈ ಮಾರುಕಟ್ಟೆಯಲ್ಲಿ ಡಿಮಾಂಡ್ ಆ್ಯಂಡ್ ಸಪ್ಲೈ ಅಂತ ಹೇಳ್ತಾರೆ, ಬೇಕಾದಷ್ಟು ನಮಗೆ ಹೇಳ್ತಾ ಇರ್ತಾರೆ ಬೇರೆ ಕಡೆಯಿಂದ ಎಷ್ಟು ಹೂ ಬೇಕಂತ. ಆ ರೀತಿಯಲ್ಲಿ ನೋಡಿ ನಮಗೆ ಎಷ್ಟು ಕಲೆಕ್ಟ್ ಆಗ್ತದೆ, ಎಷ್ಟು ಒಟ್ಟಿಗೆ ಸೇರುತ್ತದೆ, ಆ ಹೂವಿನಿಂದ ಅದಕ್ಕೊಂದು ದರವನ್ನು ನಿರ್ಮಿಸ್ತಾರೆ. ಆ ದರಕ್ಕೆ ಎಲ್ಲ ಕಡೆಗಳಲ್ಲಿ ಅದನ್ನು ಹೇಳ್ತಾರೆ. ಅದೇ ಕಟ್ಟೆಯಲ್ಲಿ ಹೂ ಕಳಿಸುವಾಗ ಚೀಟನ್ನು ಕಳಿಸಿ ಹೇಳ್ತಾರೆ. ಈಗ ನಾವು ತಿಳಿದಾದ್ರೆ ಕಾಪುಗೆ, ಕಾರ್ಕಳಕ್ಕೆ, ಬೇರೆ ಕಡೆಗಳಿಗೂ ಕೂಡ ಈಗ ಮುಂಬೈಗೆ ಕೂಡ ಹೋಗ್ತಾ ಉಂಟು ಹೂ, ಮುಂಬೈಯಿಂದ ಬೇರೆ ಕಡೆ ಕೂಡ ಹೂ ಹೋಗ್ತಾ ಇದೆ. ಅದಕ್ಕೆ ಹೆಸರೇ ಶಂಕರಪುರ ಮಲ್ಲಿಗೆ ಅಂತ ಹೆಚ್ಚಾಗಿ ಅದರ ಹೆಸರು ಬಂದಿದೆ. ಬೇರೆ ಕಡೆಯಲ್ಲಿ ಇದರ ಈಗ ಬೆಳೆ ಆಗ್ತಾ ಉಂಟು, ಹೆಚ್ಚು ಹೆಚ್ಚು ಬೆಳೆದ ಹಾಗೆ ಅದಕ್ಕೆ ವ್ಯವಸ್ಥಿತ ರೀತಿಯಲ್ಲಿ ಅದನ್ನು ಕಳಿಸುವ ವಿಧಾನಗಳು ಕೂಡ ಈಗ ವಿಮಾನದಲ್ಲಿ ಕೂಡ ಹೂವು ಮಂಗಳೂರಿನಿಂದ ಈಗ ಬಾಂಬೆಗೆ, ಮುಂಬೈನಿಂದ ಅಬುದಾಬಿಗೆಲ್ಲ ಹೂ ಹೋಗ್ತದೆ. ಒಂದೇ ದಿವಸಕ್ಕೆ ಎಷ್ಟು ಹೂ ನಾವು ಕಲೆಕ್ಟ್ ಮಾಡ್ತೇವೆ ಅದರ ನಮ್ಮ ಜನರು ಹೇಗೆ ಮುಂಬೈಯಲ್ಲಿದ್ದಾರೆ, ಮುಂಬೈಯಿಂದ ದುಬೈಯಲ್ಲಿ ಇದ್ದಾರೆ, ಬೇರೆ ಕಡೆಗಳಲ್ಲಿದ್ದಾರೆ, ಅರಬ್ ಕಂಟ್ರಿಗಳಲ್ಲಿ ಅಲ್ಲಿ ಕೂಡ ಈ ಹೂವು ಹೋಗ್ತಾ ಉಂಟು. ಅದೇ ರೀತಿಯಲ್ಲಿ ಅದಕ್ಕೆ ನಮಗೆ ಒಳ್ಳೆಯ ಫಲ ಕೂಡ ಸಿಗುತ್ತದೆ. ಈಗ ಅದರ ಈಗ ದರವು ಮುಂಚೆ ಒಂದು ಅಟ್ಟಿಗೆ 40 ರೂಪಾಯಿ ಇತ್ತು ನಾನು ಸಣ್ಣದಿರುವಾಗ, ಈಗ ಅದಕ್ಕೆ ಒಂದು ಅಟ್ಟಿಗೆ 1,200 ರೂಪಾಯಿವರೆಗೆ ಕೂಡ ಹೋಗಿದೆ. ಇದರ ಬೇಡಿಕೆಯಿಂದ ಈಗಿನ ಕಾಲದ ವ್ಯವಸ್ಥಿತ ರೀತಿಯಲ್ಲಿ ಈ ಬೆಳೆಯನ್ನು ನಾವು ಬೆಳೆಸಿ ಅದರಿಂದ ತುಂಬಾ ಲಾಭವನ್ನು ಪಡೆಯುತ್ತಾ ಇದ್ದೇವೆ. ಇದರಿಂದ ಒಂದು ಕುಟುಂಬದ ದಿವಸ ಸಾಗಲು ಸಾಕು. ಒಂದು 4 ಮಂದಿ ಇದ್ದ ಒಂದು ಕುಟುಂಬಕ್ಕೆ ಈ ಹೂವಿನಿಂದ ಕೃಷಿಯಿಂದಲೇ ಜೀವನ ಸಾಗಿಸಲು ಸಾಧ್ಯವಾಗುತ್ತೆ.

0: ಶಂಕರ್ಪುರ ಮಲ್ಲಿಗೆಯ ಕೆಲಸ ಒಂದು ಪುಟ್ಟ ಮಗುವನ್ನು ನೋಡಿಕೊಳ್ಳುವುದಕ್ಕಿಂತಲೂ ಹೆಚ್ಚು ಭಿನ್ನವಾಗಿದೆ ಮತ್ತು ಕಠಿಣವಾದುದು. ಆದರೆ ಅದರಿಂದ ಸಿಕ್ಕಿದ ತೃಪ್ತಿ ಮಾತ್ರ ವರ್ಣಿಸಲು ಅಸಾಧ್ಯ. ಈ ಮಾತುಗಳಲ್ಲಿ ಶ್ರೀಮತಿ ಸರೋಜಿನಿ ನಮ್ಮೊಂದಿಗೆ.
1: ಏನಪ್ಪ ದರ್ ಸರೋಜಿನಿ, ಕಲೆಗೊಂದು ಐಟಿ ಖರ್ಚಿ ಮಾತ ಉಪಪುಣತೆ ಐಕಿ ಇಷ್ಟ. ಕೆಲವು ವರ್ಷ ಪಪ್ಪನಗಳು ಮಲ್ಪಯೋಕ ಇಂಕಲ ಸೇವಿನಿ ಮಲ್ಪುಣಿತೆ ಬೇತೆ ಉದ್ಯೋಗದ ಲಜ್ಜಾತೆ ಅವೈತೆ ಮಲ್ಲಿಗೆ ಕೃಷಿ ಇತ ಇಲ್ಲಡಿ ಮಲ್ಪುಣ ಕಲೆಗೆ ಪದ್ರಾಡ್ ಚಿಂಡಿ ಚಾಪುಣು ದುಮಸ್ತು ಅಂದಿತೆ ಅಂತ ಕಡಿಮೆ ಇತ ಒಂದ ಒಂದೆ ಲಾಸ್ ಆಂಡತಿ ಇವತ್ತ ಮಲ್ಲಿಗೆ ಕೃಷಿ ಒಂದು ಬತ್ತು ಸಿಕ್ಕ ಬತ್ತು ದೂರ ಅಂದಂಜಾದು. ಹಾ ಬುಲೆ ಕಮ್ಮಿ ಆತನ ಸರ್ ಒಂಜಿ ಗಂಟೆ ಬಿಟ್ಟು ಇಂಕಲನೆ ಹಾಕೊಂಡು ಇಂಕಲ ಇಪ್ಪುನು ಎರಡು ಜನ ಅಮ್ಮನೆ ಅಲ್ಲ ಅಲ್ಲಿ ಬೇಗ ಏಳು ಗಂಟೆಗೆ ಕೊಯ್ಪ ಕುಪ್ಪದ ಗಂಟೆ ಮಟ್ಟ ಉಳ್ಳೀರು ಕಟ್ಟೆದಾಗಲು ಇಲ್ಲಡಿ ಬತ್ತು ಕೊನೊಪ್ಪೀರು ಅಂದ.

0: ಶ್ರೀಮತಿ ಸರೋಜಿನಿ ಅವರ ಮಾತುಗಳಿಂದ ಪ್ರೇರಿತರಾಗಿ ನಾವು ಶಂಕರಪುರಕ್ಕೆ ಮಲ್ಲಿಗೆಯ ಕುರಿತು ತಿಳಿಯಲು ಬಂದಿದ್ದೇವೆ ಎಂದು ಅರಸಿಕಟ್ಟೆಯಿಂದ ನಮ್ಮನ್ನು ಅರಸಿ ಬಂದಂತಹ ರೇಖರವರು ಕೂಡ ನಮ್ಮೊಂದಿಗಿದ್ದಾರೆ. ಅವರ ಮಾತುಗಳು ಖಂಡಿತವಾಗಿಯೂ ನಮಗೆ ಸಂತಸ ಕೊಡಲಿವೆ.
1: ನನ್ನ ಹೆಸರು ರೇಖಾ ಅಂತ, ಅರಸಿಕಟ್ಟೆ ಮನೆ. ನಮ್ಗೆ ಮುಂಚೆ ಮಲ್ಲಿಗೆ ತುಂಬಾ ಇತ್ತು. ನಾವೆಲ್ಲ ಮಲ್ಲಿಗೆ ಶಾಲೆಗೆ ಹೋಗುವಾಗ ಎಲ್ಲ ಕಟ್ಟಿ ಕೊಯ್ತು ಕೊಡ್ತಿದ್ದೇವೆ. ಮತ್ತೆ ತುಂಬಾ ಆಗ್ತಿತ್ತು ಮಲ್ಲಿಗೆ. ಈಗ ನಾವು ಈಗ ಮದುವೆ ಆದ್ಮೇಲೆಲ್ಲ ಮಲ್ಲಿಗೆ ಬಿಟ್ಟಿದ್ದೇವೆ. ಈಗ ಇದು ಮಾಡ್ತಾ ಇಲ್ಲ. ಮುಂಚೆ ಎಲ್ಲ ನಮ್ಗೆ ಆಧಾರವೇ ಮಲ್ಲಿಗೆ ಗಿಡ. ನಾವು ಎಲ್ಲೆಲ್ಲಿ ಆ ಕಡೆ ಇತ್ತು ಮಲ್ಲಿಗೆ, ಅಲ್ಲಿ ಕೊಯ್ದು ಕಟ್ಟಿ ಇದು ಕಟ್ಟೆಗೆಲ್ಲ ಕೊಡ್ತಿದ್ವಿ. ನಮ್ಗೆ ಒಂದು 5 cents ಅಲ್ಲಿ ಇತ್ತು ಮಲ್ಲಿಗೆ. ಅದೇ ನಮ್ಗೆ ಆಧಾರವೇ ಅದೇ ಆಗಿತ್ತು ಅವಾಗ, ಅಪ್ಪ ಅಮ್ಮ ಇರುವಾಗ. ಈಗ ನಮ್ಗೆ ಅದೆಲ್ಲ ಬಿಟ್ಟಿದ್ದೀವಿ. ಬಿಟ್ಟು ಒಂದು 10 ವರ್ಷ ಆಯ್ತು.
2: ಮಲ್ಲಿಗೆ
0: ರೇಖರವರ ಮಾತು ಮುಗಿದ ಕೂಡಲೇ ಶ್ರೀ ಬೆನೆಡಿಕ್ಟ್ ಮಾರ್ಟಿಸ್ ಅವರು ನಮ್ಮನ್ನು ಎಚ್ಚರಿಸಿದರು. ಪ್ರತಿಯೊಬ್ಬರನ್ನು ಎಚ್ಚರಿಸುವುದು ಮತ್ತು ಎಚ್ಚರದಿಂದ ನೋಡುವುದು ಸೈನಿಕನ ಕರ್ತವ್ಯವಾಗಿರುತ್ತದೆ. ಭಾರತೀಯ ಭೂಸೇನೆಯಲ್ಲಿ ಇದೇ ಅನುಭವವನ್ನು ಅವರು ಹೊಂದಿದ್ದಾರೆ. ಸಮಯ ಪಾಲನೆಗೆ ಅವರು ಮೊದಲ ಆದ್ಯತೆಯನ್ನು ನೀಡುತ್ತಾರೆ.

ನಾನು ತಿಳಿದ ಮಟ್ಟಿಗೆ ಸಾಯಂಕಾಲದ ಹೊತ್ತಿಗೆ ಇದರ ಪರಿಮಳದ ಹೆಚ್ಚು ವ್ಯತ್ಯಾಸ ನನಗೆ ಕಂಡಿಲ್ಲ. ಮಂಗಳೂರಿನಲ್ಲಿ ಇದ್ದರೂ ಏನು ನನಗೆ ಅಷ್ಟು ಗೊತ್ತಿಲ್ಲ. ಆದರೆ ಮಲ್ಲಿಗೆ ಮತ್ತು ಜಾಜಿ ಹೂವು ಇದರಲ್ಲಿ ವ್ಯವಸ್ಥಿತ ಇದರ ಪರಿಮಳ ಹೆಚ್ಚಿದೆ. ಜಾಜಿಗೆ ಹೂವು ಹೆಚ್ಚಿಗೆ ಪರಿಮಳ, ಅದು ಬೇಗ ಹಾಳಾಗ್ತಾ ಇದೆ. ಆದರೆ ಮಲ್ಲಿಗೆ ಹೂವಿಗೆ ಸಾಧಾರಣ ಒಳ್ಳೆಯ ಪರಿಮಳ. ಮಲ್ಲಿಗೆಯ ಪರಿಮಳ ಒಂದು ಹೆಸರುವಾಸಿಯಾದ ಒಂದು ಪರಿಮಳ. ಮಲ್ಲಿಗೆ ಹೂವನ್ನೇ ಮೈಸೂರಿನಲ್ಲಿ ಕೂಡ ನೋಡಿದ್ದೇವೆ, ಟಿವಿಗಳಲ್ಲಿ ನೋಡ್ತಾ ಇದ್ದೆ. ಅಲ್ಲಿಯ ಪರಿಮಳಕ್ಕೂ ಇಲ್ಲಿಯ ಪರಿಮಳಕ್ಕೂ ವ್ಯತ್ಯಾಸ ಇದ್ದರೂ ಮಲ್ಲಿಗೆ ಅಂತ ಹೇಳಿದ ಕೂಡಲೇ ಆ ಒಂದು ಹೂವಿಗೆ ಒಂದು ರೀತಿಯ ಆಕರ್ಷಣೆ ಇದೆ. ಹೂ ತೆಗೆಯುವ ಸಮಯವು ಬೆಳಿಗ್ಗೆ ಬೇಗ ಹೂವು ತೆಗೆದು ಎಂದು ಹೇಳಿದರೆ, ನಾವು ಈ ನಮ್ಮ ಮನೆಯಲ್ಲಿ ಇದ್ದ ಹಾಗೆ ಒಂದು ಸಾಧಾರಣ 6 ಗಂಟೆಗೆ ನಾವು ಹೂವಿನ ಗಿಡಗಳಿಗೆ ಹೋಗ್ತಾ ಹೂವು ಆಗ ನೋಡ್ಲಿಕ್ಕೆ ಸಿಗುತ್ತದೆ. ಅದನ್ನು ತೆಗೆಯಲಿಕ್ಕೆ ಸುಲಭ ಆಗುತ್ತದೆ. ಸೂರ್ಯನ ಪ್ರಕಾಶ ಬೀಳದಂಗಿದ ಮುಂಚೆ ಅದನ್ನು ಹೂವನ್ನು ತೆಗೆಯಲು ತುಂಬಾ ಸಾಂಗವಾಗಿದೆ. ಅದನ್ನು ನಾವು ತೆಗೆಯುತ್ತಾ ಹೋಗ್ತೇವೆ. ಅದನ್ನ 6 ಗಂಟೆಯಿಂದ ಹಿಡಿದು 1-8 ಗಂಟೆವರೆಗೆ ಹೂವನ್ನು ಕೊಯ್ದು ಆ ನಂತರ ಮನೆಗೆ ಬಂದು ಅದನ್ನು ಪೋಣಿಸ್ತಾ ಇರುತ್ತೇವೆ. ಅದನ್ನು ಮಾರುಕಟ್ಟೆ ಸಾಧಾರಣ ಅವರು ಕಲೆಕ್ಟ್ ಮಾಡುವ ರೀತಿ ಅಂದರೆ 10 ಗಂಟೆ ಸಮಯಕ್ಕೆ ಅವರು ಒಟ್ಟಿಗೆ ಸೇರುತ್ತಾರೆ. ಎಲ್ಲ ಮರ್ಚೆಂಟ್ಸ್ನವರು ಅವರು ಬೇರೆ ಬೇರೆ ಊರಿನಿಂದ ಬಂದವರಲ್ಲ, ಹತ್ತಿರದವರು ಇದ್ದ ಒಟ್ಟಿಗೆ ಕೂಡಿ ಒಂದು 5-10 ಮಂದಿ ಸೇರಿ ಅಲ್ಲಿ 10-11 ಗಂಟೆ ಹೆಚ್ಚಿದ್ದ ಬೆಳೆ ಇದ್ದಲ್ಲಿ ಹೆಚ್ಚು 11 ಗಂಟೆವರೆಗೆ ಕೂಡ ಹೂವನ್ನು ತೆಗೊಳ್ತಾರೆ. ತದನಂತರ ಹತ್ತಿರದಿಂದ ದೂರದಿಂದ ಜನರು ಬಂದು ಅದನ್ನು ಕಲೆಕ್ಟ್ ಮಾಡಿ ಕೊಂಡೋಗ್ತಾರೆ. ಇಲ್ಲದಾದರೆ ಮಂಗಳೂರಿಗೆ ನಾವು ಸಪ್ಲೈ ಮಾಡೋದಾದರೆ ಇಲ್ಲಿಂದ ಸೈಕಲ್ನಲ್ಲಿ, ನನಗೆ ತಿಳಿದ ಮಟ್ಟಿಗೆ ನನ್ನ ಚಿಕ್ಕ ತಂದೆಯವರು ಅವರ ಒಬ್ಬ ಮಗನನ್ನು ಇಲ್ಲಿಂದ ಮಂಗಳೂರಿಗೆ ಮತ್ತೆ ಕಾಪುವಲ್ಲಿ ಕೊಂಡೋಗಿ ಆ ಕಟ್ಟಪಾಡಿಯಲ್ಲಿ ಹಿಡಿದು ಆ ಕಟ್ಟನ್ನು ಕಟ್ಟಿ ಮಂಗಳೂರಿಗೆ ಬೇರೆ ಬೇರೆ ಊರುಗಳಿಗೆ ಕಳಿಸ್ತಾ ಇದ್ದರು. ಇದು ಸಪ್ಲೈ ಆಗುವ ಒಂದು ರೀತಿ. ಫೆಸ್ಟಿವಲ್ ಸೀಸನ್ ಅಂತ ಹೇಳ್ತಾರೆ, ಹಬ್ಬದ ದಿನಗಳಲ್ಲಿ ಹೆಚ್ಚಾಗಿ ಈ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಮಲ್ಲಿಗೆ ಬೇಡಿಕೆ ಇರ್ತದೆ. ಆದರೆ ಅವರ ಹಬ್ಬಗಳಲ್ಲಿ ಅದನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ಬೇರೆ ಇದ ವೇಳೆಯಲ್ಲಿ ಕೂಡ ಈ ಮಲ್ಲಿಗೆ ಹೂವನ್ನು ತೆಗೊಂಡು ಅದಕ್ಕೆ ಇರುವ ಒಂದು ಪ್ರಸಿದ್ಧತೆ ಇದೆ ಏನು ಹೇಳಿದರೆ ಅದು ಒಳ್ಳೆಯ ಪರಿಮಳ ಬೀರ್ತದೆ. ಹೆಚ್ಚು ಪರಿಮಳ ಕೂಡ ಅಲ್ಲ, ಒಳ್ಳೆಯ ರೀತಿಯಲ್ಲಿ ಒಂದು ಉತ್ತಮ ರೀತಿಯ ಪರಿಮಳ ಇರ್ತದೆ. ಜಾಜಿಗೆ ನಾನು ಹೇಳಿದಾಗೆ ತುಂಬ ಪರಿಮಳ ಇದ್ದರೆ ಅಷ್ಟನ್ನು ನಾವು ಕಾಣುವುದಿಲ್ಲ. ಸ್ವಲ್ಪ ಮಳೆದು ಇದ್ದರೆ ಅದು ತುಂಬ ಖುಷಿಯಾಗುತ್ತದೆ.

0: ಶ್ರೀ ಬೆನೆಡಿಕ್ಟ್ ಮಾರ್ಟಿಸ್ ಅವರು ಈಗ ಮಲ್ಲಿಗೆ ಕಟ್ಟೆಯು ತೆರೆಯುವಂತ ಹೊತ್ತು ಎಂದರು. ಬನ್ನಿ ನನ್ನೊಂದಿಗೆ ನಾವು ಶಂಕರಪುರದ ಮಲ್ಲಿಗೆ ಕಟ್ಟೆಗೆ ಹೋಗೋಣ ಎಂದು ಅವರು ಹೂವಿನ ಕಟ್ಟೆಗೆ ನಮ್ಮನ್ನು ಈಗ ಕರೆದುಕೊಂಡು ಬಂದಿದ್ದಾರೆ. ಇಲ್ಲಿ ತುಂಬಾ ಜನರು, ಮಾರಾಟಗಾರರು, ಹೂ ಬೆಳೆದವರು ಬಂದು ಸೇರಿದ್ದಾರೆ. ಹೆಚ್ಚಿನವರು ಮಲ್ಲಿಗೆಯೊಂದಿಗೆ ಬಂದಿದ್ದಾರೆ. ಕೆಲವರಲ್ಲಿ ಅಲ್ಪ ಸ್ವಲ್ಪ ಜಾಜಿ ಕೂಡ ಇದೆ. ಮೊದಲನೇದಾಗಿ ಇಲ್ಲಿ ನಮಗೆ ಸಿಕ್ಕಿದ ವ್ಯಕ್ತಿಯೇ ಸಾಹುಕಾರ ಶ್ರೀ ವಿನ್ಸೆನ್ ರೋಡ್ರಿಗಸ್. ಇವರಿಗೆ ಈ ಹೊತ್ತು ತುಂಬಾ ಅಮೂಲ್ಯವಾದಂತಹ ಹೊತ್ತು. ಪ್ರತಿಯೊಂದು ನಿಮಿಷವು 2 ಗಂಟೆಗೆ ಸಮನಾಗಿರುತ್ತದೆ. ಆದರೂ ದೂರ ದೂರಿನಿಂದ ಬಂದ ನಮ್ಮನ್ನು ಅಭಿಮಾನದಿಂದ ಮಾತನಾಡಿಸಿದ್ದಾರೆ ಮತ್ತು ಹಿರಿಯರಾದ ಬೆನೆಡಿಕ್ಟ್ ಅವರ ಉತ್ಸಾಹ ನೋಡಿ ಕೆಲವೊಂದು ಮಹತ್ವಪೂರ್ಣ ಸಂಗತಿಗಳನ್ನು ಹಂಚಿಕೊಂಡಿದ್ದಾರೆ.
1: ಸಾವಿರ ಸಾವಿರ ಮಲ್ಲಿಗೆ,
2: ನನ್ನ ಹೆಸರು ವಿನ್ಸೆಂಟ್ ರಾಟಿಕ್ಸ್ ಅಂತೇಳಿ. ನಮ್ಮ ಇಲ್ಲಿ ಎಲ್ಲ ಊರಿನಲ್ಲಿ ಅಲ್ಲಲ್ಲಿ ಕೆಲವು ಮಲ್ಲಿಗೆ ಹೂವಿನ ಕಟ್ಟೆಗಳಿರ್ತವೆ. ಅಲ್ಲಿ ಕೆಲವು ನಮ್ಮ ಏಜೆಂಟ್ಗಳಿರ್ತಾರೆ, 100-150 ಜನ ಏಜೆಂಟ್ ಮಲ್ಲಿಗೆ ಬೆಳೆಗಾರರು ಇರ್ತಾರೆ. ಅವರು ಬೆಳಿಗ್ಗೆ 6 ಗಂಟೆಗೆ ಎದ್ದೇಳಿ ಮಲ್ಲಿಗೆ ತೆಗೆದು 9 ಗಂಟೆಯೊಳಗೆ ಮಾರ್ಕೆಟಿಗೆ ಸ್ವಲ್ಪ ನಮಗೆ ತಂದು ಕೊಡ್ತಾರೆ. ದೂರದವರಾದರೆ ನಾವೇ ಹೋಗಿ ಅವ್ರ ಮನೆಗೆ ಹೋಗಿ ತೆಗೆದುಕೊಂಡು ಬರ್ತೇವೆ. ದೂರ ದೂರ ಈಗ ತರಲಿಕ್ಕೆ ಆಗದಿಲ್ಲ, ತರದಿಲ್ಲ ಯಾರು ಮೊದಲಿಂದ. ಮತ್ತೆ ಉಳಿದದ್ದು 10-12 ಗಂಟೆಯೊಳಗೆ ಮಲ್ಲಿಗೆ ಬರುವ ಜಾಸ್ತಿ. ಈಗ ಜಾಸ್ತಿ ಆಗುವಾಗ 100-200 ಬರ್ತದೆ, ಕಡಿಮೆ ಆಗುವಾಗ 10-20 ಬರ್ತದೆ ಮಳೆಗಾಲದಲ್ಲಿ. ರೇಟ್ ಈಗ ಮಲ್ಲಿಗೆ ಜಾಸ್ತಿ ಇರೋದ್ರಿಂದ 120 ಅಟ್ಟಿಗೆ 150 ಆ ಥರ ಇರ್ತದೆ. ಮತ್ತೆ ಬೇರೆ ಟೈಮ್ನಲ್ಲಿ ಮಳೆ ಜಾಸ್ತಿ ಆಗಿ ಹೂ ಕಡಿಮೆ ಆಗುವಾಗ ಲಾಸ್ಟ್ ರೇಟ್ 2,100 ತನಕ ಇರ್ತದೆ ನಮ್ಮದು. ಈಗ ಕಡಿಮೆ, ಈಗ 120 ಆ ಥರ. ಬೇರೆ ಸೀಸನ್ ಎಲ್ಲ ಹಬ್ಬದ ಚೌತಿ ಟೈಮ್ನಲ್ಲಿ ಮೇನ್ ಏಜೆಂಟ್ನವರು 6-7 ಜನ ಇದ್ದೇವೆ. ರೇಟ್ ನಾವು ಆ್ಯಕ್ಷನ್ಗೆ ರೇಟ್ ಆಗದಂದರೆ ಒಬ್ಬೊಬ್ಬರು ಒಬ್ಬೊಬ್ಬರು ಏಜೆಂಟ್ ಇರ್ತಾರೆ, ಡೀಲರ್ನವರು ಇರ್ತಾರೆ. ಅವರು ಒಬ್ಬೊಬ್ಬರು ಪ್ರೊಡಕ್ಷನ್ ಎಷ್ಟುಂಟು ಮತ್ತು ಸೇಲ್ ಎಷ್ಟು ಅದರ ಮೇಲೆ ಹೋಗ್ತಾರೆ. ಆರ್ಡರ್ ಎಷ್ಟು, 3 ಐಟಮ್ ಉಂಟು: ಪ್ರೊಡಕ್ಷನ್, ಸ್ಟಾಕ್, ಆರ್ಡರ್, ಸೇಲ್. ಅದರ ಮೇಲೆ ರೇಟ್ ನಿಗದಿಪಡಿಸೋದು ನಾವು. ಯಾರಿಗಾರಿಗೆ ಆರ್ಡರ್ ಜಾಸ್ತಿ ಉಂಟು, ಯಾರಿಗಾರಿಗೆ ಇಲ್ಲ, ಇಲ್ಲದವರು ರೇಟಿಗೆ ಕೊಡ್ತಾರೆ, ಬೇಕಾದವರು ಕೊಡ್ತಾರೆ.

0: ಶಂಕರಪುರ ಮಲ್ಲಿಗೆ ಕುರಿತು ವಿನ್ಸೆಂಟ್ ರೋಡ್ರಿಗಸ್ ಅವರ ಮಾತುಗಳನ್ನು ಕೇಳಿದ ಬಳಿಕ ಹತ್ತಿರದಲ್ಲೇ ಇದ್ದಂತಹ ಶ್ರೀ ಪ್ರೇಮ್ ಅವರಿಗೂ ನಮ್ಮನ್ನು ನೋಡಿ ಖುಷಿಯಾಯಿತು. ಅವರು ಸಹ ಓರ್ವ ಸಗಟು ವ್ಯಾಪಾರಿ ಅಥವಾ ಹೋಲ್ಸೇಲ್ ಡೀಲರ್. ಅವರಿಗೆ ಸಾಕಷ್ಟು ವರ್ಷದ ಅನುಭವ ಇದೆ. ಮಲ್ಲಿಗೆ ಹೂ ಅವರ ಬದುಕನ್ನು ಕಟ್ಟಿಕೊಟ್ಟಿದೆ. ಶಂಕರಪುರ ಮಲ್ಲಿಗೆ ಕುರಿತು ಅವರು ತಮ್ಮ ಅನುಭವವನ್ನು ಹಂಚಿಕೊಳ್ಳುತ್ತಾರೆ.
1: ನನ್ನ ಹೆಸರು ಪ್ರೇಮ. ನಾವು ಇಲ್ಲಿ ಹೋಲ್ಸೇಲ್ ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಮಾರ್ಕೆಟ್ ಉಂಟು, ಇಲ್ಲಿ ಆಕ್ಷನ್ ಎಲ್ಲಿ ಆಗ್ತದೆ ಅಲ್ಲಿ ನಾವು ಕಟ್ಟೆಯನ್ನು ಅಂದ್ರೆ ಹೂವಿನ ವ್ಯವಹಾರ ನಡೆಸ್ತಿದ್ದೇವೆ ಹೋಲ್ಸೇಲ್ ಇದರಲ್ಲಿ ರೀತಿಯಲ್ಲಿ. ಮತ್ತು ನಮಗೆ ಇಲ್ಲಿ ಎಲ್ಲ ಕಡೆಯಿಂದ ಹೂ ಬರ್ತದೆ, ನಾವು ಅದನ್ನು ಮತ್ತು ಎಲ್ಲ ಕಡೆಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೇವೆ. ಇಲ್ಲಿ ಮಲ್ಲಿಗೆ ಇಳುವರಿ ಉಂಟು, ಅಲ್ಲಿಂದ ನಮಗೆ ಈ ಕಟ್ಟೆಗೆಲ್ಲ ಹೂ ಎಲ್ಲ ಕಡೆಯಿಂದ ಬರ್ತಾ ಹೋಗ್ತದೆ. ನಮ್ಮದು ಅಂಗಡಿ ಹೆಸರು ಜಾಸ್ಮಿನ್ ಲ್ಯಾಂಡ್ ಅಂತ. ನಮ್ಮದು ಕೇವಲ ಹೋಲ್ಸೇಲ್ ಮಾತ್ರ, ಇಲ್ಲಿ ರಿಟೇಲ್ ಆಗಿ ನಾವು ಮಾರಾಟ ಮಾಡೋದಿಲ್ಲ. ಮತ್ತು ಕೆಲವರು ಡೈರೆಕ್ಟ್ ಆಗಿ ಬೇರೆ ಕಡೆ ಕಳಿಸ್ತಾರೆ. 50% ಇಲ್ಲಿ ಬರ್ತದೆ, ಯಾಕಂದ್ರೆ ಇಲ್ಲಿ ಡೈಲಿ ರೇಟ್ ಆಗ್ತದೆ, ದರ ನಿಗದಿ ಆಗ್ತದೆ. ನಮ್ಮಲ್ಲಿ ಎಕ್ಸೆಸ್ ಇದ್ದರೆ ಒಂದು ಪರ್ಟಿಕ್ಯುಲರ್ ರೇಟ್ ನಿರ್ಧಾರ ಮಾಡ್ತಾರೆ. ಆ ರೇಟಿಗಿಂತ ನಮಗೆ ಎಕ್ಸೆಸ್ ಆಗಿ ಬಂದರೆ ನಾವು ಅದನ್ನು ಆಪ್ಷನ್ ಅಲ್ಲಿ ಹಾಕಿಬಿಡ್ತೀವಿ, ಅವರಿಗೆ ರೆಡಿ ಮಾಡಿದ್ದಾರೆ. ಇಲ್ಲಾಂದ್ರೆ ಡಿಮಾಂಡ್ ನಮಗೆ ಬೇಕಾದರೆ ನಾವು ಆಪ್ಷನ್ ಅಲ್ಲಿ ಅದನ್ನು ನಾವು ಡಿಮಾಂಡ್ ಮಾಡಿ ರೇಟನ್ನು ನಿಗದಿ ಮಾಡಿ ಆ ರೇಟ್ನ ಮೇಲೆ ನಾವು ಅದನ್ನು ಕೊಂಡುಕೊಳ್ತೇವೆ ಬೇರೆಯವರಿಂದ. ನಮ್ಮ ಮಂಗಳೂರಿಗೆ, ಉಡುಪಿಗೆ, ಬಾಂಬೆಗೆ ಮತ್ತು ಬೇರೆ ಕಡೆ ಕಿನಿಗೋಳಿ, ಬಜ್ಪೆ ಕಡೆಗೆ ಹೋಲ್ಸೇಲ್ ಆಗಿ ನಾವು ಅವರಿಗೆ ಕಳಿಸ್ತೇವೆ. ಅವರಲ್ಲಿ ರಿಟೇಲ್ ವ್ಯಾಪಾರ ಮಾಡ್ತಾರೆ. ನಾವು ಕೇವಲ ಅವರಿಗೆ ಮಲ್ಲಿಗೆ ಮಾತ್ರ ಇಲ್ಲಿಂದ ಕಳಿಸೋದು, ಬೇರೆ ಯಾವುದೇ ರೀತಿಯ ನಮ್ಮಲ್ಲಿ ಹೂ ಇಲ್ಲ. ಸೊ ಇಲ್ಲಿ ಮಾರ್ಕೆಟಲ್ಲಿ ನಾವು ಮಾರ್ಕೆಟ್ ರೇಟನ್ನು ಡಿಸೈಡ್ ಮಾಡಿ ಅವರಿಗೆ ನಾವು ಕಳಿಸಿಬಿಡ್ತೇವೆ. ನಮ್ಮದು ಎಲ್ಲ ಸ್ಟಾಫ್ ಇರ್ತಾರೆ, ಅವರಿಗೆ ಹೋಗಿ ಕಲೆಕ್ಟ್ ಮಾಡ್ತಾರೆ ಮಲ್ಲಿಗೆಯನ್ನು. ಮತ್ತು ಕೆಲವರು ಬೇರೆ ಕಡೆ ಕಟ್ಟೆ ಇರ್ತದೆ ಚಿಕ್ಕ ಚಿಕ್ಕದೇ, ಅವರು ಸಹ ನಮಗೆ ಇಲ್ಲಿ ಕಳಿಸಿಬಿಡ್ತಾರೆ. ಅವರಲ್ಲಿ ಕಲೆಕ್ಟ್ ಆದ ಹೂವನ್ನು ನಮಗೆ ಕಳಿಸ್ತಾರೆ ಮತ್ತು ಅವರಿಗೆ ಒಂದು ಇದೇ ರೇಟನ್ನು ನಾವು ಕೊಡ್ತೇವೆ ಅವರಿಗೆ. ಅಂದರೆ ಒಂದು ಅಟ್ಟೆ ಅಂದರೆ ಅದರಲ್ಲಿ 4 ಚೆಂಡು ಬರ್ತದೆ. 4 ಚೆಂಡು ಅಂದರೆ ಒಂದು ಚೆಂಡು ಆಲ್ಮೋಸ್ಟ್ ಮುಂಚೆ ಒಂದು 800 ಹೂವು ಬರ್ತಿತ್ತು, ಈಗ ಆದರೆ ಒಂದು ಸಾಧಾರಣ ಒಂದು 700 ಆದರೆ ಇರಬೇಕಂತ ನಾವು ಬಯಸ್ತೇವೆ. ಆ್ಯಕ್ಚುಲ್ ಇರಬೇಕು 800, ಆದರೆ 8 ಅಷ್ಟು ಹೂವು ಬರೋದಿಲ್ಲ. ಅಂದರೆ ಆಲ್ಮೋಸ್ಟ್ 1 ಮೀಟರ್ ಉದ್ದ ತನಕ ಬರ್ತದೆ ಒಂದು ಚೆಂಡು. ಬೆಳಿಗ್ಗೆ 8:30 ಸ್ಟಾರ್ಟ್ ಆದರೆ ಕಲೆಕ್ಟ್ ಮಾಡಲಿಕ್ಕೆ ಸಾಧಾರಣ 12 ಗಂಟೆ ಒಳಗೆ ಎಲ್ಲ ಕಲೆಕ್ಟ್ ಆಗಿ ಆಗ್ತದೆ.

ಈಗ ನಾವು ಹೆಚ್ಚಾಗಿ ಬಾಂಬೆ, ಮುಂಬೈ, ದುಬೈ ಕಂಟ್ರಿಗಳಿಗೆಲ್ಲ ನಮ್ಮ ಯೋಜನಾಂಗ ಹೋದ ನಂತರ ಅವರು ಇದಕ್ಕೆ ತೊಡಗುವುದು ಸ್ವಲ್ಪ ಕಮ್ಮಿ. ಮತ್ತೆ ನಾವು ಶಾಲೆಗೆ ಹೋಗುವಾಗ ನಮಗೆ ಆ ಟೈಮಿನಲ್ಲಿ ಆ ಸಮಯದಲ್ಲಿ ಹೂವನ್ನು ತೆಗೆದು ಅದನ್ನು ಕಟ್ಟಿ ನಾವು ಕಟ್ಟೆಗೆ ಕೊಂಡು ಹೋಗ್ತಾ ಇದ್ದೆವು. ಶಾಲೆಗೆ ಹೋಗುವ ಮುಂಚೆ ಒಂದು 9 ಗಂಟೆ 10 ಗಂಟೆಗೆ ಶಾಲೆ ಆದ್ರೆ 9 ಗಂಟೆಗೆ ನಾವು ಹೂವನ್ನು ಕೊಂಡೋಗಿ ಅಲ್ಲಿ ನಾವು ಕಟ್ಟೆಗೆ ಕೊಡ್ತಾ ಇದ್ದೆವು. ಬೇರೆ ಬೇರೆ ಮರ್ಚೆಂಟ್ಸ್ ಇರ್ತಾ ಇದ್ದರು, ಅವರವರಿಗೆ ಹೇಳ್ತಾ ಇದ್ರು ಒಂದೊಂದು ಊರಿನಿಂದ ಬೇರೆ ಕಡೆಯಿಂದ. ಆ ರೀತಿಯಲ್ಲಿ ಒಂದು 9 ಗಂಟೆಗೆ ಯುವ ಜನಾಂಗ, ಈ ರೀತಿಯಲ್ಲಿ ನಾವು ಹೇಳುದಾದ್ರೆ ಈಗ ನಮ್ಮಲ್ಲಿ ಕೂಡ ಯುವ ಜನಾಂಗಕ್ಕೆ ಹೆಚ್ಚು ಕೆಲಸ ಕೊಡುದು ಮನಸ್ಸು ಬರುವುದಿಲ್ಲ. ಮಕ್ಕಳಿಗೆ ಹೂ ಕಳಿಸಿ ಹೂ ತೆಗೆಯಲಿಕ್ಕೆ ಹೋಗ್ಲಿಕ್ಕೆ ಕೂಡ ಅಷ್ಟು ಸಂತೋಷ ಕೂಡ ಇರುವುದಿಲ್ಲ, ಒಂದು ಕಷ್ಟದ ಕೆಲಸ. ಆ ರೀತಿಯಲ್ಲಿ ಯುವ ಜನಾಂಗ ಅದರ ಈಗ ಬೇರೆ ಊರಿಗೆ ಹೋದುದರಿಂದ ಅದರ ಒಂದು ಆಸೆಯನ್ನು ಅಷ್ಟು ಇರುವುದಿಲ್ಲ ಅಂತ ನಾನು ಹೇಳ್ಬಹುದು. ಆದರೆ ಉಪಾಯ ಇಲ್ಲದಿದ್ದರೆ ನಮ್ಮ ಊರಿನಲ್ಲಿ ಆದರೆ ನಾವೆಲ್ಲನೂ ತೆಗೆದು ಇಲ್ಲಿಯ ಜನರೆಲ್ಲ ಹೂವನ್ನು ಕಟ್ಟಿ ಅದರ ಇದರ ಹೆಚ್ಚಿನ ಈಗ ಅದಕ್ಕೆ ಡಿಮ್ಯಾಂಡ್ ಹೆಚ್ಚಾಗುವುದರಿಂದ ಹೆಚ್ಚು ಹಣ ಸಿಗುವುದರಿಂದ ನಾವು ಹೆಚ್ಚಾಗಿ ಈ ಹೂವಿಗೆ ಯುವ ಜನಾಂಗ ಅಷ್ಟು ಮನಸ್ಸು ಮಾಡದಿದ್ದರೂ ಇಲ್ಲಿನ ಪರಿಸರದಲ್ಲಿ ಪ್ರತಿ ಮನೆಯಲ್ಲಿ ಹೂವಿನ ಬೇಸಾಯದ ಸ್ಥಳದಲ್ಲಿ ಅಲ್ಲ, ಮಣ್ಣಿನ ಹೆಚ್ಚು ಫಲವತ್ತಾದ ಮಣ್ಣಿದ್ದಲ್ಲಿ ಕುಮೇರಿ ಅಂತ ಹೇಳ್ತಾರೆ ಆ ಸ್ಥಳಗಳಲ್ಲಿ ಅಲ್ಲಿ ಬೆಳೆಸಿ ಹೆಚ್ಚು ಸ್ಥಳ ಕೂಡ ಬೇಕಾಗಿಲ್ಲ. ಇದಕ್ಕೊಂದು 4 ಸೆನ್ಸ್, 2 ಸೆನ್ಸ್, 3 ಸೆನ್ಸ್ ಜಾಗ ಒಂದು 40 ಗಿಡಗಳಿಗೆ ಸಾಕುತ್ತದೆ. ಒಂದು ಮನೆಗೆ ಒಂದು 40 ಗಿಡಗಳು ಇದ್ದು ಅದನ್ನು ಒಳ್ಳೆಯ ರೀತಿ ಪೋಷಿಸಿದರೆ ಅದರಿಂದ ನಮಗೆ ಹೆಚ್ಚು ಇಲ್ಲದಿದ್ದರೂ ಒಂದು ಕುಟುಂಬಕ್ಕೆ ಪೋಷಣೆಗೆ ಸಾಕಾಗುತ್ತದೆ. ಮರದ ಬೇರುಗಳು ಅದರ ಹತ್ತಿರ ಬರಬಾರದು. ಅದು ಬೆಳೆಯಬೇಕಾದ್ರೆ ಮರಗಳು ಸ್ವಲ್ಪ ದೂರ ಇರಬೇಕು. ಮತ್ತೆ ಮರದ ಮಳೆ ಹನಿ ಕೂಡ ಬೀಳಬಾರದು. ಹೆಚ್ಚು ಬೀಳ್ತದೆ ಮಳೆಯಲ್ಲಿ, ಅದರಿಂದ ಸ್ವಲ್ಪ ಹಾಳಾಗುತ್ತವೆ ಗಿಡಗಳು. ಆನಂತರ ಈಗಿನ ಕಾಲದಲ್ಲಿ ಎಲ್ಲ ಪೆಸ್ಟಿಸೈಡ್ಸ್ ಎಲ್ಲ ಹಾಕಿ ಗಿಡಗಳನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿ ಅದನ್ನು ಹೂವನ್ನು ತೆಗೆಯುತ್ತಾರೆ. ಮಳೆಗಾಲದಲ್ಲಿ ತೆಗೆಯುತ್ತಾರೆ, ಚಳಿಗಾಲದಲ್ಲಿ ಅದರ ಈಲ್ಡ್ ಸ್ವಲ್ಪ ಕಮ್ಮಿ ಇರ್ತದೆ, ಬೆಳೆ ಸ್ವಲ್ಪ ಕಮ್ಮಿ ಆಗ್ತದೆ. ಸೆಕೆಗಾಲದಲ್ಲಿ ತುಂಬಾ ಬೆಳೆ, ಅದಕ್ಕೆ ಒಳ್ಳೆ ನೀರನ್ನು ಕೊಟ್ಟು, ಸಾಧಾರಣ ತುಂಬಾ ನೀರಲ್ಲ, ಒಳ್ಳೆ ನೀರನ್ನು ಕೊಟ್ಟು ನಾವು ಸಾಯಂಕಾಲದ ಅದರ ಒಣಗಿದ ಗಿಡಗಳ ತುಂಡುಗಳನ್ನು ತೆಗೆದು ಅದನ್ನು ಒಳ್ಳೆ ರೀತಿಯಲ್ಲಿ ಪೋಷಿಸಿದರೆ ಗಿಡಗಳು ಬೇಸಿಗೆ ಕಾಲದಲ್ಲಿ ಒಳ್ಳೆಯ ಬೆಳೆಯನ್ನು ಕೊಡುತ್ತವೆ. ನಮ್ಮಲ್ಲಿ ಯಾರೂ ಅದನ್ನು ತೆಗೆಯಬಹುದು, ಅದಕ್ಕೆ ಒಂದು ಸೂತಕದ ಯಾವ ಒಂದು ರೀತಿಯ ಒಂದು ಅಡಚಣೆ ಇಲ್ಲ. ಹೂ ಬೆಳೆಸುವಲ್ಲಿ, ಹೂ ತೆಗೆಯುವಲ್ಲಿ ಎಲ್ಲರೂ ಇದರಲ್ಲಿ ಭಾಗಿಯಾಗಲು ಸಾಧ್ಯ ಉಂಟು. ಅದೊಂದು ಅಡಚಣೆ ಇಲ್ಲ ಅಂತ ನಾನು ತಿಳಿದಿದ್ದೇನೆ.

ನಾವು ಗಿಡಗಳನ್ನು ಬೆಳೆಸಿದ ಮಟ್ಟಿಗೆ ಒಂದು ರೀತಿಯಲ್ಲಿ ಒಂದು ಮನೆಯಲ್ಲಿ ಒಂದು 25 ಗಿಡಗಳಿದ್ದರೆ ಅದರಲ್ಲಿ ಒಂದು ಒಳ್ಳೆಯ ಬೆಳೆ ಆದ ಸಮಯದಲ್ಲಿ ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ಒಂದು 2-3 ಅಟ್ಟಿ ಕೂಡ ಆಗಬಹುದು, ಹೆಚ್ಚು ಕೂಡ ಆಗುತ್ತದೆ. ಒಂದು 40 ಗಿಡ ಇದ್ದಲ್ಲಿ ಆ ಬೆಳೆಯನ್ನು ನಾವು ಸಾಧಾರಣ ಒಂದು 5 ಅಟ್ಟಿ, ಹೆಚ್ಚಿನ ಸಮಯದಲ್ಲಿ 10 ಅಟ್ಟಿ ಕೂಡ ಬೆಳೆಸಿದ್ದು ಉಂಟು. ಅದಕ್ಕೆ ಒಳ್ಳೆಯ ಡಿಮ್ಯಾಂಡ್ ಇದ್ದಲ್ಲಿ ಜನರು ಒಳ್ಳೆಯ ಕೆಲಸ ಮಾಡಿ ಅದಕ್ಕೆ ಬೇಕಾದಂತೆ ಬೆಳೆಸಿ ಅದನ್ನು ಸಂಪಾದನೆಯನ್ನು ಹೆಚ್ಚಿಸುತ್ತಾರೆ. ಅದು ನಮ್ಮಲ್ಲಿ ಕ್ರಿಶ್ಚಿಯನ್ ಫ್ಯಾಮಿಲಿಯಲ್ಲಿ ಅಷ್ಟೊಂದು ಅದಕ್ಕೆ ಇದಿಲ್ಲದಿದ್ದರೂ ಹಿಂದೂ ಫ್ಯಾಮಿಲಿಗಳಲ್ಲಿ ಎಲ್ಲ ಹೂವನ್ನು ಮುಡಿಯುವ ಒಂದು ಸಂಪ್ರದಾಯ ಉಂಟು. ಸುದಿನಗಳಿಗೆ ಎಲ್ಲ ಅದನ್ನು ಮುಡಿಯುತ್ತಾರೆ. ಮತ್ತು ಈಗಿನ ಅದೊಂದು ಫ್ಯಾಷನ್ ಆಗಿರ್ಬೋದು, ಅವರಿಗೆ ಒಂದು ಮಾಡರ್ನ್ ಲಿವಿಂಗ್ನಲ್ಲಿ ಹೂ ಬೇಡ ಅಂತ ಕಾಣ್ಬೋದು. ಆದರೆ ಒಂದು ಕುಟುಂಬದಲ್ಲಿ ಒಂದು ಒಳ್ಳೆಯ ಸಂದರ್ಭದಲ್ಲಿ ಹೂವನ್ನು ಮುಡಿಯುವಂಥದ್ದು ಒಂದು ಸಂಪ್ರದಾಯ ಅಲ್ಲ. ಇನ್ನೊಂದು ಎಲ್ಲರೂ ಅದನ್ನು ಲೈಕ್ ಮಾಡ್ತಾರೆ ಅಂತೇಳಿದರೆ ಇದಕ್ಕೆ ಒಳ್ಳೆಯ ಮಾರು ಹೋಗ್ತಾರೆ ಮತ್ತು ಮುಡಿಯುತ್ತಾರೆ. ಅಷ್ಟು ಇಲ್ಲ ಅಂತ ಹೇಳಿದರೂ ಒಂದು ಅದರ ಸಂಪ್ರದಾಯ ಪ್ರಕಾರ ಒಂದು ಮುಡಿಯಲೇಬೇಕಂತ ಒಂದು ಹಿಂದೂ ಇದು ಫ್ಯಾಮಿಲಿಗಳಲ್ಲಿ ಇದೆ. ಕ್ರಿಶ್ಚಿಯನ್ ಫ್ಯಾಮಿಲಿಯಲ್ಲಿ ಕೂಡ ಮದುವೆ ಸಮಾರಂಭದಲ್ಲಿ ಅಷ್ಟು ಮುಡಿಯದಿದ್ದರೂ ಸ್ವಲ್ಪ ಆದರೆ ಒಂದು ಗಂಟೆ ಒಟ್ಟಿ ಹೂವನ್ನು ಮುಡಿಸ್ತಾರೆ. ಮತ್ತು ಬೇರೆ ಬೇರೆ ಸಂಪ್ರದಾಯದಲ್ಲಿ ಅದನ್ನು ಹೂವನ್ನು ಮುಡಿಯುವಂಥ ಸಂಪ್ರದಾಯವನ್ನು ನಾವು ನಮ್ಮಲ್ಲಿ ಕೂಡ ಕ್ರಿಶ್ಚಿಯನ್ ಫ್ಯಾಮಿಲಿಯಲ್ಲಿ ಕೂಡ ಇದೆ. ಮನೆ ಮದುವೆ ಸಮಾರಂಭಗಳಲ್ಲಿ ಮತ್ತು ಸೀಮಂತೆ ಅಂತ ಹೇಳ್ತಾರೆ, ಅದರಲ್ಲಿ ಆ ಸಮಯದಲ್ಲಿ ಕೂಡ ಸ್ವಲ್ಪ ಹೂವನ್ನು ಮುಡಿಯುವಂಥ ಸಂಪ್ರದಾಯ ಎಲ್ಲರೂ ಇದನ್ನು ಪಾಲಿಸ್ತಾ ಇದ್ದಾರೆ. ನಾನು ಇದನ್ನು ಹೇಳುವುದಾದರೆ ಶಂಕರಪುರದ ಮಲ್ಲಿಗೆ ಎಂದು ಇದರ ಪರಿಸರದಲ್ಲಿ ಅಲ್ಲ, ಬೇರೆ ಊರಲ್ಲಿ ಕೂಡ ಆಗಿದೆ. ಬೇರೆಯವರು ಕೂಡ ಇಲ್ಲಿಗೆ ಬಂದನ್ನು ಇದನ್ನು ನೋಡಿ ಈ ಇದರ ಬೆಳೆಯನ್ನು ನೋಡಿ ಎಲ್ಲರೂ ಕೂಡ ಇದನ್ನು ಬೆಳೆಯನ್ನು ಹೆಚ್ಚಿಸಿದರೆ ಎಲ್ಲರಿಗೂ ಕೂಡ ಒಂದು ಕುಟುಂಬಕ್ಕೆ ಜೀವಿಸಲು ಸಾಧ್ಯವಾಗುತ್ತದೆ ಅಂತ ನನ್ನ ಅನಿಸಿಕೆ. ನಿಮಗೆಲ್ಲರಿಗೂ ಧನ್ಯವಾದಗಳು.

ಮಲ್ಲಿಗೆಯೊಂದಿಗೆ ನಾವು ಮಂಗಳೂರಿಗೆ ಪಯಣಿಸುವಾಗ ನಮ್ಮ ವಾಹನವು ಮಲ್ಲಿಗೆಯ ಕಂಪಿನಿಂದ ಘಮಘಮಿಸುತ್ತಿತ್ತು. ನಮ್ಮ ಕಾರಲ್ಲಿ ಮಲ್ಲಿಗೆದೇ ಕಾರುಬಾರು. ಈ ಅನುಭವವಂತೂ ಎಂದೆಂದಿಗೂ ಮರೆಯದ ಅನುಭವವಾಗಿದೆ. ಖಂಡಿತವಾಗಿಯೂ ಈ ಶಂಕರಪುರ ಮಲ್ಲಿಗೆ ನಮ್ಮನ್ನು ಖುಷಿಗೊಳಿಸಿದೆ, ರನ್ಮನಗಳನ್ನು ತಣಿಸಿದೆ, ಮನಸ್ಸಿಗೆ ಮುದ ನೀಡಿದೆ. ಕೇಳುಗರೆ, ಇದು ಈ ವಾರದ ಸುತ್ತಮುತ್ತ ವಿಶೇಷ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾವು ನೀವು ಭೇಟಿಯಾಗೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಬುಧವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

ಹಲೋ, ಹಾಯ್, ನಮಸ್ಕಾರ ಕೇಳುಗರೆ. ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.85 ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 10:01. ಇವತ್ತಿನ ಸಾರಂಗ್ ಸಂಗಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿ ಈ ವಾರದಲ್ಲಿ ಪ್ರಸಾರಗೊಂಡ ಒಂದಿಷ್ಟು ಕಾರ್ಯಕ್ರಮಗಳ ಬಗ್ಗೆ, ಈ ವಾರದಲ್ಲಿ ಯಾವ್ಯಾವ ರೀತಿಯ ಕಾರ್ಯಕ್ರಮಗಳು ಪ್ರಸಾರಗೊಂಡಿತ್ತು, ಏನೇನು ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿತ್ತು, ಯಾವ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಬದಲಾವಣೆ ಬೇಕಿತ್ತು, ಅಥವಾ ಕಾರ್ಯಕ್ರಮ ಸರಿಯಾಗಿ ಪ್ರಸಾರಗೊಂಡಿಲ್ಲವೋ, ಅಥವಾ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಲೋಪದೋಷಗಳು, ಸೊ ಈ ರೀತಿ ಒಂದಿಷ್ಟು ನಿಮ್ಮ ಅಭಿಪ್ರಾಯ ಅನಿಸಿಕೆ ಅಂತೂ ಖಂಡಿತವಾಗಿಯೂ ಕೂಡ ಇರುತ್ತೆ. ಅಥವಾ ನಿಮ್ಮದೇ ಆದಂತಹ ಒಂದಿಷ್ಟು ಆಲೋಚನೆಗಳಾಗಿರ್ಬೋದು ಕಾರ್ಯಕ್ರಮದ ವಿಷಯದಲ್ಲಿ. ಈ ರೀತಿ ಅನೇಕ ವಿಚಾರಗಳು ಖಂಡಿತವಾಗಿಯೂ ಕೂಡ ನಮ್ಮ ಕೇಳುಗರಲ್ಲೇ ಮೂಡಿರುತ್ತೆ, ಬಂದಿರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲವನ್ನ ಒಟ್ಟು ಸೇರಿಸಿಕೊಂಡು ಹೇಳುವಂಥ ಒಂದು ಕಾರ್ಯಕ್ರಮವೇ ಈ ಒಂದು ಅರ್ಧ ತಾಸಿನ ಕಾರ್ಯಕ್ರಮ ಸಾರಂಗ್ ಸಂಗಮ. ಈ ಸಂಗಮ, ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮಲ್ಲಿರುವಂತಹ ಒಂದಿಷ್ಟು ಅಭಿಪ್ರಾಯ ಅನಿಸಿಕೆಯನ್ನು ನಮ್ಮ ಜೊತೆಗೆ ಹಂಚಿಕೊಳ್ಬೋದು. ಈ ವಾರದಲ್ಲಿ ಪ್ರಸಾರಗೊಂಡಂತಹ ಕಾರ್ಯಕ್ರಮಗಳ ಬಗ್ಗೆ ವಿವರ ಅಂತೂ ಖಂಡಿತವಾಗಿಯೂ ಕೂಡ ಹೇಳಬೇಕಾಗಿಲ್ಲ, ಯಾಕಂದರೆ ಪ್ರತಿನಿತ್ಯವೂ ಕೂಡ ನೀವು ಕಾರ್ಯಕ್ರಮವನ್ನು ಆಲಿಸುವವರಂಥವರೇ, ಪ್ರತಿನಿತ್ಯ ಕಾರ್ಯಕ್ರಮವನ್ನು ಕೇಳುವಂಥವರೇ. ಸೊ ಹಾಗಾಗಿ ಒಂದಿಷ್ಟು ಕಾರ್ಯಕ್ರಮಗಳು ಹೇಗೆ ಮೂಡಿ ಬಂದಿತ್ತು, ಅಥವಾ ಯಾವ ರೀತಿಯಲ್ಲಿ ಮೂಡಿ ಬಂದಿತ್ತು, ಯಾವ ಸಮಯದಲ್ಲಿ ಮೂಡಿ ಬಂದಿತ್ತು, ಪ್ರತಿಯೊಂದು ಕೂಡ ನಿಮಗೆ ಗೊತ್ತಿರುವಂಥದ್ದೇ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದಡಿಯಲ್ಲಿ ಆ ಒಂದು ಕಾರ್ಯಕ್ರಮಗಳು ಏನು ಇಷ್ಟ ಆಗಿತ್ತು, ಯಾಕೆ ಇಷ್ಟ ಆಗಿತ್ತು, ಮತ್ತು ಅದರಲ್ಲಿ ಸರಿಯಾಗಿ ಪ್ರಸಾರಗೊಂಡಿಲ್ಲವು, ಸೊ ಇದರ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಖಂಡಿತವಾಗಿಯೂ ಕೂಡ ಹಂಚಿಕೊಳ್ಬೋದು. ನೀವು ಕರೆ ಮಾಡಬೇಕಾದಂತಹ ನಮ್ಮ ಸಂಖ್ಯೆ 6364209499 ಈ ಒಂದು ಸಂಖ್ಯೆಗೆ. ಹಾಗಿನ ಕೇಳುಗರೆ, ಬೆಳಗ್ಗಿನ ಭಕ್ತಿ ಸಾರಂಗ್ನಿಂದ ಹಿಡಿದು ರಾತ್ರಿ ಎಂದೂ ಮರೆಯದ ಹಾಡಿನ ತನಕವೂ ಕೂಡ ಪ್ರತಿಯೊಂದು ಕಾರ್ಯಕ್ರಮಗಳು ನಮ್ಮ ನಿಲಯದಿಂದ ಕೂಡ ಮೂಡಿ ಬರ್ತಾ ಇದೆ. ಒಂದಿಷ್ಟು ಮಂದಿ ನಮ್ಮ ಮನೆಯಲ್ಲಿರುವಂತಹ ಸಣ್ಣ ರೇಡಿಯೋದ ಮೂಲಕ ಕೇಳ್ತಾ ಇದ್ರೆ, ಮತ್ತೆ ಒಂದಿಷ್ಟು ಮಂದಿ ಕಾರಿನಲ್ಲಿ ಟ್ಯೂನ್ ಮಾಡಿಕೊಂಡು, ಬಸ್ಸಿನಲ್ಲಿ ಟ್ಯೂನ್ ಮಾಡಿಕೊಂಡು, ಅಥವಾ ನಮ್ಮ ರಿಕ್ಷಾ, ಒಂದಿಷ್ಟು ಬೇರೆ ಬೇರೆ ಕಾರು, ಆ ರೀತಿ ಟ್ಯೂನ್ ಮಾಡಿಕೊಂಡು ಕೇಳ್ತಿರ್ತಾರೆ. ನಂತರದಲ್ಲಿ ಇರುವಂತಹ ಬಹುತೇಕರು ಕೂಡ ನಮ್ಮ ಆ್ಯಪ್ ಮೂಲಕವೂ ಕೂಡ ಕೇಳ್ತಿರ್ತಾರೆ. ಸೊ ಹಾಗಾಗಿ ಒಂದಿಷ್ಟು ಆ್ಯಪ್ನಲ್ಲಿ ವ್ಯತ್ಯಯ ಉಂಟಾಗಿರ್ಬೋದು, ತಾಂತ್ರಿಕ ಸಮಸ್ಯೆಗಳು ನಿಮಗೆ ಬರ್ತಾನೆ ಇರ್ಬೋದು. ಮತ್ತೊಂದು ಕಡೆ ರೇಡಿಯೋದಲ್ಲಿಯೂ ಕೂಡ ಒಂದಿಷ್ಟು ಬರಬರಗಳು ಅದೆಲ್ಲ ಆಗಿತ್ತು, ಆದರೂ ಕೂಡ ಅದನ್ನು ಸರಿಪಡಿಸುವಂತಹ ಕಾರ್ಯ ನಮ್ಮಿಂದ ಸಾಧ್ಯವಾಗಿದೆ. ಸೊ ಇನ್ನೂ ಕೂಡ ಅದೇ ರೀತಿ ಇದ್ದರೆ ಖಂಡಿತವಾಗಿಯೂ ಕೂಡ ಅದರ ಬಗ್ಗೆ ಕೂಡ ನೀವು ತಿಳಿಸಿದರೆ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಖಂಡಿತವಾಗಿಯೂ ಕೂಡ ನಾವು ನೋಡಿ ಏನು ಸರಿಪಡಿಸುವಂಥ ಕಾರ್ಯ ಖಂಡಿತವಾಗಿಯೂ ಕೂಡ ಮಾಡ್ತೀವಿ. ಆದರೂ ಕೂಡ ಏನೇ ಸಮಸ್ಯೆಗಳು ಯಾವ ರೀತಿಯಲ್ಲಿ ಕೂಡ ಬಂದರೂ ಕೂಡ ಪ್ರತಿ ಕಾರ್ಯಕ್ರಮವನ್ನು ಗಮನವಿಟ್ಟು, ಪ್ರತಿ ಕಾರ್ಯಕ್ರಮವನ್ನು ಪ್ರೀತಿಯಿಂದ, ಪ್ರತಿ ಕಾರ್ಯಕ್ರಮವನ್ನು ತಮ್ಮದೇ ಆದ ಸಮಯವನ್ನು ಬಿಡುವು ಮಾಡಿಕೊಂಡು ನೀವು ಕೇಳ್ತಾ ಇರುವಂಥದ್ದು ಏನಿದೆಯೋ ಅದರಲ್ಲಿ ಒಂದಿಷ್ಟು ನಿಮಗೆ ಖುಷಿ ಸಿಗುತ್ತೆ, ಮತ್ತೊಂದು ಕಡೆ ತೃಪ್ತಿ ಸಿಗುತ್ತೆ, ಅಥವಾ ನೀವೇನಾದರೂ ಒಂದು ಆ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ, ಸೊ ಅದರಲ್ಲಿ ನಿಮಗೂ ಕೂಡ ತುಂಬ ಸಂತೋಷ ಸಿಗುತ್ತೆ. ಈ ರೀತಿಯ ಒಂದಿಷ್ಟು ಸಂತೋಷಗಳು, ಈ ರೀತಿ ಒಂದಿಷ್ಟು ಖುಷಿ, ಈ ರೀತಿ ಒಂದಿಷ್ಟು ಏನು ಬೆರೆಯುವಿಕೆ ಅಂದರೆ ಆರ್ಜಿಗಳು ಮತ್ತು ನಮ್ಮ ಕೇಳುಗರು ಅವರ ಒಡನಾಟಗಳು, ಅಂದರೆ ಈ ಒಂದು ಕಾರ್ಯಕ್ರಮದ ಮೂಲಕ ಇರುವಂತಹ ಆ ಒಂದು ಸಂಭಾಷಣೆಗಳು, ಇದೆಲ್ಲವೂ ಕೂಡ ಒಂದು ಕಡೆ ನಿಮಗೂ ಖುಷಿ ಕೊಡುತ್ತೆ, ನಮಗೂ ಕೂಡ ಖುಷಿ ಕೊಡುತ್ತೆ. ಸೊ ಇದನ್ನೆಲ್ಲವನ್ನು ಒಟ್ಟು ಸೇರಿಸಿ ನೋಡಿದರೆ ರೇಡಿಯೋ ಅನ್ನುವಂತಹ ಈ ಒಂದು ಸಾಧನದಿಂದ ನಮಗೆ ಸಿಗ್ತಾ ಇರುವಂಥದ್ದು ತುಂಬಾ ಸಂತೋಷ. ನಮಗೆ ಸಿಗ್ತಾ ಇರುವಂಥದ್ದು ಏನೋ ಒಂದು ಸಾಧಿಸಿದ ಖುಷಿ, ಅದು ಖಂಡಿತವಾಗಿಯೂ ಕೂಡ ಇದ್ದೇ ಇರುತ್ತೆ. ಸೊ ಹಾಗಾಗಿ ಆ ಎಲ್ಲ ಸಮಯವನ್ನು ಒಂದು ಕಡೆ ಬದಿಗಿಟ್ಕೊಂಡು, ಒಂದಿಷ್ಟು ಬಿಡುವಿನ ಸಮಯದಲ್ಲೂ ಅಥವಾ ಒಂದಿಷ್ಟು ಬ್ಯುಸಿ ಇದ್ದರೂ ಕೂಡ ಅದಕ್ಕೂ ಕೂಡ ಸಮಯ ಮಾಡಿಕೊಂಡು ಪ್ರತಿ ಕಾರ್ಯಕ್ರಮಗಳನ್ನು ಅಷ್ಟೇ ನಿಷ್ಠೆಯಿಂದ ಕೇಳ್ತಾ ಇರುವಂತಹ ನನ್ನೆಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆಯೇ ಸಾರಂಗ್ ಸಂಗಮ ಅನ್ನುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಏನೆಲ್ಲ ನೀವು ಸಲಹೆಗಳನ್ನು ಕೊಡ್ತಾ ಇರ್ತೀರೋ ಆ ಸಲಹೆಗಳನ್ನು ಅದೇ ರೀತಿ ಸ್ವೀಕರಿಸಿಕೊಂಡು, ಸೊ ಅದು ಯಾವ ರೀತಿಯಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರಬಹುದು ಅನ್ನೋದರ ಬಗ್ಗೆ ವಿಶ್ಲೇಷಣೆ ಮಾಡಿ ಮತ್ತೆ ನಾವು ಅದನ್ನು ಕಾರ್ಯರೂಪಕ್ಕೆ ತರುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದೀವಿ. ಇದೆಲ್ಲವೂ ಕೂಡ ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಲಹೆಗಳ ಮೂಲಕ ಆಗ್ತಾ ಇರುವಂಥದ್ದು. ಅಂತಹ ಪ್ರೋತ್ಸಾಹ,
ಸಲಹೆಗಳು ಪ್ರತಿ ಕಾರ್ಯಕ್ರಮದಲ್ಲಿ ಹೇಳೋಕ್ಕಾಗುತ್ತಾ ಇಲ್ಲ. ಆದರೂ ಕೂಡ ಇಂತಹ ಸಾರಂಗ್ ಸಂಗಮ ಕಾರ್ಯಕ್ರಮದಲ್ಲಿ ನಿಮ್ಮ ಆ ಒಂದು ಅಭಿಪ್ರಾಯವನ್ನು, ನಿಮ್ಮ ಸಲಹೆಗಳನ್ನು, ನಿಮ್ಮ ಮಾರ್ಗದರ್ಶನವನ್ನು, ಅದನ್ನು ಕೂಡ ನಾವು ಇಲ್ಲೇ ಅದೇ ರೀತಿಯಲ್ಲಿ ಗೌರವಪೂರ್ವಕವಾಗಿಯೂ ಕೂಡ ನಾವು ಸ್ವೀಕರಿಸ್ತೀವಿ. ಸೊ ಹಾಗಾಗಿ ಏನಾದರೂ ಒಂದು ಅಭಿಪ್ರಾಯ ಅನಿಸಿಕೆ ಇದ್ದರೆ ನೀವು ಕರೆ ಮಾಡಬಹುದು. 6364240949 ಈ ಒಂದು ಸಂಖ್ಯೆಗೆ. ಹಾಗೆಯೇ ಸಂದೇಶದ ಮೂಲಕವೂ ಕೂಡ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಬಹುದು. 6364240949. ಇನ್ನು ಪತ್ರ ಬಂದಿದೆಯಾ ಕೈಗೆ ನೋಡಿದರೆ? ಪತ್ರ ಅಂತೂ ಕೂಡ ನನ್ನ ಕೈಗೆ ಬಂದಿಲ್ಲ. ಬಹುಶಃ ಬರೆದಿರುವಂಥವರು ಖಂಡಿತವಾಗಿಯೂ ಕೂಡ ಇದ್ದಿರಬಹುದು, ಆದರೂ ಕೂಡ ಅದು ಬಂದು ತಲುಪಿಲ್ಲ ಅಂತ ಅನಿಸುತ್ತೆ. ಸೊ ನಮ್ಮ ರಿಸೆಪ್ಷನಿಸ್ಟ್ ನಮಗೆ ಕೊಟ್ಟಿರಲಿಲ್ಲ, ಸೊ ಹಾಗಾಗಿ ಪತ್ರ ಬಂದಿಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಪತ್ರ ಬಂದಿರ್ತಿದ್ರೆ ನಮ್ಮ ಕೈ ತಲುಪ್ತಿತ್ತು. ಯಾರು ಸಾರಂಗ್ ಸಂಗಮವನ್ನು ನಡೆಸ್ತಾರೋ ಸೊ ಅವರ ಕೈಗೆ ಬಂದು ತಲುಪುತ್ತೆ, ಅಂದರೆ ರಿಸೆಪ್ಷನಿಸ್ಟ್ ಬಂದು ಕೊಡ್ತಾರೆ. ಸೊ ಈ ಬಾರಿ ಕೊಟ್ಟಿಲ್ಲ ಅಂತ ಹೇಳಿದರೆ ಏನೋ ಪತ್ರ ಬಂದಿಲ್ಲ ಅಂತ ಕೂಡ ಅನಿಸುತ್ತೆ. ಕೇಳುಗ್ರೆ, ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಖಂಡಿತವಾಗಿಯೂ ಕೂಡ ತಿಳಿಸ್ಬೋದು. 6364240949 ಈ ಒಂದು ಸಂಖ್ಯೆಗೆ. ಸೊ ಇನ್ನು ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ಯಶೋತ್ರಗಳ ಕೇಳ್ತಾ ಇರುವುದು ರೇಡಿಯೋ ಸಾರಂಗ್ 107.85. ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ಇವತ್ತಿನ ಸಾರಂಗ್ ಸಂಗಮ ವಿಶೇಷ ಕಾರ್ಯಕ್ರಮದಲ್ಲಿದ್ದೀವಿ. ಈ ವಾರದಲ್ಲಿ ಪ್ರಸಾರಗೊಂಡ ಒಂದಿಷ್ಟು ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯವನ್ನು ತಿಳಿಸುವಂತಹ ಏನು ಕಾರ್ಯಕ್ರಮ. ಈ ವಾರದಲ್ಲಿ ಅನೇಕ ಕಾರ್ಯಕ್ರಮಗಳು ಕೂಡ ಮೂಡಿ ಬಂದಿವೆ. ಈ ವಾರದಲ್ಲಿ ಒಂದಿಷ್ಟು ನೇರ ಪ್ರಸಾರ ಕಾರ್ಯಕ್ರಮಗಳು ಮೂಡಿ ಬಂದಿತ್ತು. ಬೇರೆ ಬೇರೆ ರೀತಿಯ ಭಾಷೆಗೆ ಸಂಬಂಧಪಟ್ಟ ಹಾಗೆ ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲವೂ ಕೂಡ ಈ ವಾರದಲ್ಲಿ ಮೂಡಿ ಬಂದಿತ್ತು ಅಂತ ಕೂಡ ಹೇಳ್ಬೋದು. ನಿನ್ನೆ ಕೂಡ ಡಾಕ್ಟರ್ ಹಾರೂನ್ ಎಚ್ ಅವರು ಭಾಗವಹಿಸಿಕೊಂಡಿದ್ದರು. ಹಿರಿಯರ ಆರೈಕೆಯಲ್ಲಿ ಯುವಜನರ ಪಾತ್ರ, ಇದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬ ಚೆನ್ನಾಗಿ ಅವರು ಕಾರ್ಯಕ್ರಮ ಕೂಡ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದರು. ಹಾಗೆಯೇ ಒಂದಿಷ್ಟು ಕಾರ್ಯಕ್ರಮವನ್ನು ಏನು ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೂಡ ತಿಳಿಸಿದರು. ಒಬ್ಬರು ಕರೆಯಲ್ಲಿದ್ದಾರೆ, ಯಾರು ಅಂತ ಕೇಳೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ. ಅಧ್ಯಪಾಡಿರ್ದು ಸುಶೀಲ ಮೇಡಮ್. ಎಂಕಲ್ ಸೌಖ್ಯ ಸೌಖ್ಯ ಸೌಖ್ಯ ಮೇಡಮ್.
1: ಬರೋಡು ನಾನಲ್ಲ
0: ಸಾರಂಗಿ
1: ಸುಶೀಲ
0: ಅಧ್ಯಪಾಡಿ ಅವರು ಅವರು ಮಾತನಾಡುವುದೇ ಒಂದು ಖುಷಿ. ಸೊ ಅವರ ಏನು ಕರೆಯನ್ನು ಸ್ವೀಕರಿಸುವುದೇ ನಮಗೆ ಇನ್ನೂ ಕೂಡ ಖುಷಿ. ಯಾಕಂದರೆ ಕರೆ ಸ್ವೀಕರಿಸಿದ ತಕ್ಷಣವೇ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ನೋಡಿ, ಅದು ನಮಗೆ ಖಂಡಿತವಾಗಿಯೂ ಕೂಡ ತುಂಬ ಏನೋ ಒಂದು ಖುಷಿ ಆಗ್ತಾ ಇರುತ್ತೆ. ಸೊ ಕಾರ್ಯಕ್ರಮದ ಬಗ್ಗೆ, ಕಾರ್ಯಕ್ರಮವನ್ನು ಆಲಿಸೋದು, ಕಾರ್ಯಕ್ರಮದ ಬಗ್ಗೆ ಒಂದಿಷ್ಟು ಫೀಡ್ಬ್ಯಾಕ್ ಅನ್ನು ಕೊಡ್ತಾ ಇರುವುದನ್ನು ನೋಡಿದರೂ ಕೂಡ ಅವರು ಕಾರ್ಯಕ್ರಮದ ಎಷ್ಟು ದೊಡ್ಡ ಅಭಿಮಾನಿ, ರೇಡಿಯೋ ಕಾರ್ಯಕ್ರಮದ ಎಷ್ಟೊಂದು ದೊಡ್ಡ ಅಭಿಮಾನಿ ಅಂತ ಗೊತ್ತಾಗುತ್ತೆ. ಹಾಗೆಯೇ ಮುಂದಿನ ಕರೆಯತ್ತ ಯಾರು ಅಂತ ಕೇಳಿ.
2: ಹಲೋ ಹಲೋ ಹಲೋ
0: ಹಲೋ, ನಮಸ್ತೆ.
2: ನಮಸ್ತೆ, ನಾನು ಎಚ್ ಮೊಹಮ್ಮದ್ ವೇಣೂರ್ ಮಾತಾಡ್ತಾ ಇದ್ದೇನೆ.
0: ವೇಣೂರ್ ಅವರೇ ಹೇಳಿ ಸರ್.
2: ಸೈಫರ್ಗೆ ವಂದನೆಗಳು.
0: ವಂದನೆಗಳು ನಿಮಗೂ ಕೂಡ ಹೇಳಿ.
2: ಈ ವಾರದ ಕಾರ್ಯಕ್ರಮಗಳು ಎಲ್ಲವೂ ಉತ್ತಮವಾಗಿತ್ತು ಅಂತ ಹೇಳಬಹುದು. ಅದರಲ್ಲೂ ನಮ್ಮ ವಾರದ ಕಾರ್ಯಕ್ರಮ ಮೈಕಾಲದ ಫಲಕ, ಇದು ಬಹಳಷ್ಟು ಉತ್ತಮ ಮಾಹಿತಿಯನ್ನು ತಾವು ಕೊಟ್ಟಿದ್ದೀರಿ, ಸಂದರ್ಶಕರಿಗೂ ಅವಕಾಶವನ್ನು ಕೊಟ್ಟಿದ್ದೀರಿ, ವಂದನೆಗಳು. ಅದು ಅಲ್ಲದೆ ಇಂದು ನಾನು ನಮ್ಮ ರೋಷನ್ ಅವರದು ಯಾವಾಗಲೂ ಕೊಂಕಣಿ ಕಾರ್ಯಕ್ರಮ ಕೇಳುವುದು ಕಡಿಮೆ, ಅರ್ಥ ಆಗುದಿಲ್ಲ. ಇವತ್ತು ಕೇಳಿದೆ ನಾನು ಸುತ್ತಮುತ್ತ ಕಾರ್ಯಕ್ರಮ, ಮಲ್ಲಿಗೆ ಮಲ್ಲಿಗೆ ಅಂತ. ಅದರಲ್ಲೂ ನಮ್ಮ ತಾಲೂಕಿನ ಇಬ್ಬರು ಮಹಿಳೆಯರ ಅವರನ್ನು ಸಂದರ್ಶಿಸಿದರು. ಹೌದು, ಒಬ್ಬರು ರೇಖಾ ಅಂತ. ಮತ್ತೆ ಆ ಸಂದರ್ಶನದಲ್ಲಿ ನಾನು ನೋಡಿದೆ ಏನಂದ್ರೆ, ನಮ್ಮ ತಾಲೂಕಿನ ಬಂದು ಸಂದರ್ಶನ ಮಾಡಿದ್ದಕ್ಕಾಗಿ ನನ್ನ ಅಭಿನಂದನೆಯನ್ನು ಅವರು ತಿಳಿಸ್ತೇನೆ. ಮತ್ತೆ ಎಲ್ಲ ಮತ್ತೆ ಅದರಲ್ಲಿ ಬೆನಡಿಕ್ಟ್ ಅಂತ ಒಬ್ಬರು ಮಾತಾಡಿದ್ರು ಲಾಸ್ಟ್ಗೆ. ಬಹಳಷ್ಟು ಅವರ ಅಭಿಪ್ರಾಯವನ್ನು ಹೇಳಿದಾಗ ನಮಗೂ ಮಲ್ಲಿಗೆ ಬೆಳೆಸುವ ಅಂತ ಭಾಸವಾಯಿತು. ಇಂತಹ ಕಾರ್ಯಕ್ರಮಗಳು ಬಹಳ ಮನ ಮೆಚ್ಚುತ್ತದೆ. ಅವರಿಗೂ ನಿಮಗೂ ವಂದನೆಗಳು. ಮತ್ತು ಏನಂದ್ರೆ, ನನ್ನ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಲಿಸಿದ್ದೇನೆ, ರೇಡಿಯೋ ಸಂಜೆ ಇದೆ, ಇದು ಸಹ ಉತ್ತಮವಾಗಿತ್ತು. ಮತ್ತು ಅದನ್ನು ವಿಮರ್ಶಿಸುವ ಅಗತ್ಯ ಇಲ್ಲ. ಮತ್ತೆ ಬೇರೆ ತುಳು ಕಾರ್ಯಕ್ರಮ, ಅದು ಕೇಳಿದ್ದೇನೆ. ಮತ್ತು ನನ್ನ ಒಂದು ಸಲಹೆ ಏನಂದ್ರೆ ಸರ್, ನೀವು ಕೆಲವು ಕಾರ್ಯಕ್ರಮವನ್ನು ಒಂದು ವರ್ಷದ ನಂತರ ಮರುಪ್ರಸಾರ ಮಾಡ್ತೀರಿ, ಆದರೂ ತೊಂದರೆ ಇಲ್ಲ, ಕೇಳಲಿಕ್ಕೆ ಗೊತ್ತಾಗುದಿಲ್ಲ. ಆದರೆ ಅದರ ಮಧ್ಯದಲ್ಲಿ ಒಂದು ಇದು ಹಿಂದೆ ಪ್ರಸಾರ ಆಗಿತ್ತು ಅಂತ ಒಂದು ಮಾಹಿತಿಯನ್ನು ಕೊಟ್ಟರೆ ಬಹಳ ಒಳ್ಳೇದಿತ್ತು ಅಂತ ಬಹಳ. ಯಾಕಂದ್ರೆ ಕೆಲವರು ಅದಕ್ಕಾಗಿ ಒಂದು ಗಂಟೆ ಕಾಯ್ತಾರೆ ಏನಾದರೂ ಅದರ ಬಗ್ಗೆ ಮಾತನಾಡುವ ಅಂತ, ಅವರಿಗೆ ಸ್ವಲ್ಪ ನಿರಾಸೆ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೇನಾದ್ರೂ ಈಗ ಡಿಜಿಟಲ್ ಸಿಸ್ಟಮ್ ನಲ್ಲಿ ಒಂದು 5-10 ನಿಮಿಷಕ್ಕೆ ಆ ಸುದ್ದಿ ಬರುವಂತೆ ಮಾಡ್ಬೇಕು ಸರ್.
0: ಇಲ್ಲ, ಹೆಚ್ಚಾಗಿ ಧ್ವನಿಮುದ್ರೆ ಪ್ರಸಾರ ಅಂತ ಆರಂಭದಲ್ಲೂ ಮತ್ತು ಕೊನೆಯಲ್ಲಿ ಕೂಡ ಕೊಡ್ತಾರೆ.
2: ಹೌದು, ಆ ಕಾರಣ ಅಂದ್ರೆ ಮಧ್ಯದಲ್ಲಿ ಕೇಳಿದ ಅವನಿಗೆ ಗೊತ್ತಾಗುದಿಲ್ಲ ಅಂತ.
0: ಮಧ್ಯದಲ್ಲಿ ಸ್ವಲ್ಪ ಜಾಸ್ತಿ ಕೊಟ್ಟರೆ ಒಳ್ಳೆಯದು ಅಂತ ನೀವು.
2: ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಮತ್ತೊಂದು ವಿಷಯ ಏನಂದ್ರೆ ಸರ್, ಈ ನಿಮ್ಮ ನೀವು ಈಗ ಒಂದು ಕಾರ್ಯಕ್ರಮಕ್ಕೆ ಜನಧನಿಗೆ ವಿಷಯವನ್ನು ಸಂಗ್ರಹಿಸ್ತಾ ಬರ್ತೀರಿ, ಕರೆಕ್ಟ್ ಮಾಡಿ, ಅದು ಸಂಗ್ರಹಿಸದಿದ್ರೆ ಒಂದು ಗಂಟೆ ಹೋಗುದಿಲ್ಲ. ಆದ್ರೆ ಕೆಲವರು ಅದರ ಮಧ್ಯದಲ್ಲಿ ಕ್ವಶನ್ ಕೇಳುವಾಗ ಅವರ ಫೋನ್ ಅನ್ನು ತಾವು ತೆಗೆಯುವುದಿಲ್ಲ ಅಂತ ಒಂದು ವಿಷಯ ಉಂಟು. ನಿಮ್ಮ ಮಾತು ಮುಗಿದ ನಂತರ ತೆಗೀತೀರಿ ಅಂತ, ಆಗ ಅವರಿಗೆ ಲೈನ್ ಸಿಗುದಿಲ್ಲ. ಅದನ್ನು ಸಹ ಸ್ವಲ್ಪ ಸಹಕರಿಸಬೇಕಂತ ನನ್ನ ಒಂದು ಸಲಹೆ. ಈ ಸಲಹೆಗಳನ್ನು ನಮ್ಮ ಇತರ ಶ್ರೋತೃಗಳು ಕೇಳಿ ಮೆಚ್ಚುಗೆ ಪಡೆಯಬಹುದು, ಇಲ್ಲದಿದ್ರೆ ಅದು ಬೇಡ ಅಂತ ಹೇಳ್ಬಹುದು, ಅವರಿಗೆ ಅವಕಾಶ ಇದೆ. ಒಟ್ಟಿನಲ್ಲಿ ಹೇಳುದಾದ್ರೆ ಸರ್, ಇವತ್ತು ಏನ ಮಲ್ಲಿಗೆ ಮಲ್ಲಿಗೆ ಕಾರ್ಯಕ್ರಮದಿಂದಾಗಿ ನಮ್ಮ ಈ ಸಾರಂಗ್ ಸಂಘಾಪನಕ್ಕೆ ಸ್ವಲ್ಪ ವೇಳೆಗೆ ಕಟ್ ಆಗಿದೆ ಅಂತ ನನ್ನ ಭಾಸವಾಗ್ತದೆ. ಥ್ಯಾಂಕ್ ಯು.
0: ಥ್ಯಾಂಕ್ ಯು ಸರ್ ತುಂಬ ಚೆನ್ನಾಗಿ ಅರ್ಥಪೂರ್ಣವಾಗಿ ನಮ್ಮ ಹಾರೂನ್ ರಶೀದ್ ಅವರು ತುಂಬ ಚೆನ್ನಾಗಿ ಹೇಳಿದರು. ಸೊ ಹಾಗೆಯೇ ಒಂದಿಷ್ಟು ವಿಷಯಗಳ ಬಗ್ಗೆ ಕೂಡ ತಾವು ಗಮನ ಹರಿಸಿ ಅನ್ನೋದ್ರ ಬಗ್ಗೆ ಕೂಡ ಸಲಹೆಯನ್ನು ನೀಡಿದ್ದಾರೆ. ಸೊ ಖಂಡಿತವಾಗಿಯೂ ಕೂಡ ಆ ಸಲಹೆಯನ್ನು ನಾವು ಪರಿಗಣಿಸಿಕೊಂಡು ಆ ಸಲಹೆಯನ್ನು ಸ್ವೀಕರಿಸ್ತೀವಿ ಅಂತ ನಾವು ಹೇಳೋಕೆ ಇಷ್ಟಪಡ್ತಾ ಇದ್ದೀವಿ.
3: ಹಲೋ ಹಲೋ, ನಮಸ್ತೆ ಸರ್.
4: This call is now being recorded.
3: Hello.
0: Namaste, namaste. ಹೇಳಿ ಸರ್.
3: ನಮಸ್ತೆ ಸರ್, ಸಿಟಿ ಜನಶೇಖರ್ ಅತ್ತಿ ಜೋಡನಹಳ್ಳಿ ಹೊಳೆಸ್ಪರ್ಧಾಲ ಹಾಸನ ಜಿಲ್ಲೆ.
0: ಓಕೆ, ಹೇಳಿ ಸರ್. ಹೇಳಿ,
3: ನಿಮ್ಮ ಸಾರಂಗದ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸರ್. ಬೆಳಿಗ್ಗೆ ಭಕ್ತಿ ಸಂಗೀತ, ಭಕ್ತಿ ಸಾರಂಗ ಇವೆಲ್ಲ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಹೋದ ವಾರ ಇದು ನಾರಾಯಣ ಅಂತ ಅವ್ರದು ಸಂದರ್ಶನ ಇದು ಮಾಡಿದ್ರು, ಕಲಾಮೇಳ ಇದು ಮಾಡಿದ್ರಲ್ಲ, ಅದು ತುಂಬಾ ಚೆನ್ನಾಗಿತ್ತು ಸರ್. ಅವ್ರಿಗೊಂದು ಧನ್ಯವಾದ ಹೇಳ್ಬೇಕಾಯ್ತು. ಆಮೇಲೆ ನಮ್ಮ ಒಲವಿನಾಡು ಅಂತ ಬರ್ತಲ್ಲ ಸರ್, ನಿಮ್ಮ ಒಲವಿನಾಡು ಇಲ್ಲ, ಇನ್ನೊಂದು ಎಂದು ಮರೆಯದ ಹಾಡುಗಳು ಬರ್ತಲ್ಲ, ಎಂದು ಮರೆ ಬರುತ್ತಲ್ಲ, ಅದರಲ್ಲಿ ಡೀಟೇಲ್ ಹಾಡುಗಳು ಡೀಟೇಲ್ಸ್ ಹೇಳುತ್ತೆ. ಈಗ ಹಾಡು ಅಂದ್ರೆ ಯಾವ ಸಿನಿಮಾದ ರಚನೆಕಾರರು, ಸಂಗೀತ, ಗಾಯಕರು ಇವೆಲ್ಲ ಹೇಳಿದ್ರೆ ಜನಗಳಿಗೆ ಅದು ಇದಾಗುತ್ತೆ, ವಿಷಯ ಗೊತ್ತಾಗುತ್ತೆ. ಈಗ ಅಪರೂಪದ ಗಾಯಕರು ಇರ್ತಾರೆ, ಅಪರೂಪದ ಸಂಗೀತಗಾರರು ಇರ್ತಾರೆ, ಅದಂತ ಹಿಂದೆ ಬರೆದ ಹಾಡು ಕೂಡ ಅಂದ್ರೆ ಅದೇ ಆ ವಿಷಯ ಇರೋದ್ರಿಂದ ಅವ್ರದ ಎಂದು ಮರೆಯಕ್ ಆಗಲ್ಲ ಹಾಡುಗಳು, ಅದು ಎವರ್ ಗ್ರೀನ್ ಸಾಂಗ್ಸ್ ತರ. ಆಮೇಲೆ ಒಲವಿನ ಹಾಡುಗಳಲ್ಲಿ ಸಾಮಾನ್ಯ ನಮ್ಮ ಇತ್ತೀಚೆಗೆ ತಗತ ಎಲ್ಲ ಕಟ್ಟಾ ಇದೆ, ಕರೆ ಕಟ್ಟಾಗ್ತಾ ಇದೆ. ನಾವು ಮಾಡೋ ಉದ್ದೇಶ ಏನಂತ ಸರ್, ಈಗ ನಮ್ಮ ಕರಾವಳಿ ಸ್ನೇಹಿತರೆಲ್ಲ ಇದಾರಲ್ಲ, ಅವರೆಲ್ಲ ಹೊಸ ಹೊಸ ಹಾಡುಗಳು ಕೇಳಿ ಹೊಸ ಹೊಸ ಗಾಯಕರುಗಳನ್ನ ಪರಿಚಯ ಮಾಡ್ಕೊಳ್ಳಿ ಅಂತ ನಮ್ಮ ಆಸೆ. ಅದಕ್ಕೋಸ್ಕರ ನಾವು ಕೇಳಿದ ಅಂತ ಅಪರೂಪದ ಹಾಡುಗಳು, ಯಾಕೆಂದ್ರೆ ಈಗ ಕೆಲವು ಗಾಯಕರು ಗೊತ್ತೇ ಇರಲ್ಲ ಕೆಲವರಿಗೆ, ಕೆಲವು ಸಿನಿಮಾನು ಗೊತ್ತಿರಲ್ಲ, ಹಾಗಾಗಿ ಅವರೆಲ್ಲ ಕೇಳಿ ಸಂತೋಷ ಪಡ್ತಾರೆ. ಅದು ಅಪರೂಪದ ಹಾಡು ಹಾಕಿದ್ರೆ ನಮ್ಗೆ ಮೆಸೇಜ್ ಆಗ್ತಾರಲ್ಲ, ಫೋನ್ ಮಾಡ್ತಾರೆ, ಈ ಹಾಡು ನಾವು ಕೇಳೇ ಇರ್ತೇ ಇಲ್ಲ ಅಂತ. ಒಂದ್ ಟೈಮ್ ನಿಮ್ಮ ಸಾರಂಗ ಸಂಗಮದ ನಿಮ್ಮ ಸಂಗಮ ಇದರಲ್ಲಿ ಸಾರಂಗಲು ಆ ಹಾಡುಗಳು ಪ್ರಸಾರ ಆಗಿರೋಣ, ಕೆಲವು ನಾವು ಕೇಳುವಂತ ಹಾಡು.
0: ಅಲ್ಲ, ಅದೇ ಕರೆಕ್ಟ್ ನಾವು ಹೇಳ್ತಿರೋದೇನೆ ಏನಂದ್ರೆ, ಇವಾಗ ನೀವು ಕರೆ ಮಾಡ್ತಿರ್ತೀರಿ ಎಲ್ಲರೂ ಕೂಡ ಓಕೆ, ಬಟ್ ಆದ್ರೂ ಕೂಡ ಇವಾಗ ಯಾರದು ಕೇಳ್ತಿರ್ತಾರೋ ಸೊ ಅವ್ರಿಗೂ ಕೂಡ ಕರೆ ಮಾಡ್ಲಿ ಅಂತ, ಆಗ ಹೊಸಬರಿಗೆ ಅವರಿಗೂ ಕೂಡ ಒಂದು ಅವಕಾಶನೇ ಅಲ್ವಾ?
3: ಇರ್ಲಿ, ನಾವ್ ಯಾವಾಗ್ಲೂ ಮಾಡಲ್ಲ, ನಾವು ಅಪರೂಪಕ್ಕೆ ಮಾಡ್ತೀವಿ. ಈಗ
0: ಅದೇ ಯಾರು ಕೇಳ್ತಿದ್ದಾರೋ ಸೊ ಅವರು ಅವರಾಗಿ ಕಾಲ್ ಮಾಡಿದ್ರೆ ನೀವು ಪ್ರೋತ್ಸಾಹ ಮಾಡಿ, ಯಾಕಂದ್ರೆ ತುಂಬಾ
3: ನಮ್ಮ ಹಾಡುಗಳನ್ನ ಕೆಲವರು ನಾವು ಹಾಡುಗಳ ಕೆಲವರು ಇಷ್ಟಪಡ್ತಾರೆ ಸರ್, ಅವರು ತುಂಬಾ ಚೆನ್ನಾಗಿತ್ತು ಹಾಡುಗಳು, ಅವರು ಒಂದ್ಸಲ ಕೆಲವು ಬಾರಿ ಕೇಳ್ತಾರೆ ಅದೇ ಹಾಡ್ನ ಸ್ವಲ್ಪ ದಿವಸ ಬಿಟ್ಕೊಂಡು.
0: ಅಲ್ಲ, ಕರೆಕ್ಟ್ ನೀವು ಹೇಳ್ತಿರೋದು ಕರೆಕ್ಟ್, ಯಾಕಂದ್ರೆ ಕೆಲವೊಂದು ಕೇಳುಗರಿಗೆ ಸ್ವಲ್ಪ ಭಯ ಇರುತ್ತೆ, ಅಯ್ಯೋ ನಾನು ಯಾವ ರೀತಿಯಲ್ಲಿ ಮಾತನಾಡಲಿ, ಹೇಗೆ ಮಾತನಾಡಲಿ. ಇವಾಗ ನಿಮಗೆಲ್ಲ ಅಭ್ಯಾಸ ಆಗಿಬಿಟ್ಟಿದೆ ಅಲ್ವಾ,
3: ಇವಾಗ
0: ಧೈರ್ಯ ಬರುತ್ತೆ, ಎಷ್ಟು ಬೇಕಾದ್ರೆ ನೀವು ಮಾತನಾಡ್ತೀರಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಾತನಾಡ್ತೀರಿ, ಯಾಕಂದ್ರೆ ನಿಮ್ಮ ತಲೆಯಲ್ಲಿ ಇರುತ್ತೆ
3: ಎಷ್ಟು.
0: ಹೌದೌದು, ಅಂದ್ರೆ ಅದು ನಿಮ್ಮ ಒಂದು ಅದೊಂದು ಟ್ಯಾಲೆಂಟ್ ಅದು, ಯಾಕಂದ್ರೆ ಕರೆ ಮಾಡುವುದು ಮಾತನಾಡುವುದು ಆ ರೀತಿ. ಸೊ ತುಂಬಾ ರೀತಿಯಲ್ಲಿ ಭಯದಲ್ಲೇ ಇರ್ತಾರೆ, ಅಯ್ಯೋ ನಾನು ಕಾಲ್ ಮಾಡಿದ್ರೆ ಹೇಗೆ, ನಾನು ಕಾಲ್ ಮಾಡಿದ್ರೆ ಏನ್ ಅನ್ಕೊಳ್ತಾರೋ ಏನು, ಆ ರೀತಿ ಎಲ್ಲ ಆಗ್ತಾ ಇರುತ್ತೆ.
3: ಒಂದ್ಸಲ ಮಾಡಿದ್ರೆ ರೂಢಿ ಆಗುತ್ತೆ ಅವ್ರಿಗೆ, ಅವ್ರಿಗೆ ಅದೇ
0: ಹೇಳ್ತಿರೋದು. ನಾವು ಅದಕ್ಕೇನೆ ಹೇಳುವಂತದ್ದು, ಹೊಸಬರು ಸಾಧ್ಯವಾದಷ್ಟು ಕರೆ ಮಾಡಿ, ನೀವು ಕೂಡ ಏನು ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದಿಷ್ಟು ನಿಮ್ಮ ಸಲಹೆಗಳನ್ನ ನೀಡಿ, ಮತ್ತೆ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಕೂಡ ಸಾಧ್ಯವಾದಷ್ಟು ನೀವು ಪಾರ್ಟಿಸಿಪೇಟ್ ಮಾಡಿ ಅಂತಾನೆ ನಾವು ಹೇಳ್ತಿರುವಂತದ್ದು.
3: ಹೌದು, ಮಾಡ್ತೀವಿ ಸರ್. ನಾವು ಅಪರೂಪದ ಹಾಡುಗಳು ಕೆಲ ಕನ್ನಡದಲ್ಲಿ ಅಂತ ಅದ್ಭುತ ಹಾಡುಗಳಿದೆ.
0: ಹೌದು,
3: ಅಂತ ಹಾಡುಗಳನ್ನ ಜನಗಳಿಗೆ ಪರಿಚಯ ಮಾಡಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ನಮ್ಮ ಹೆಸರು ಬರೋದು ಕೂಡ ನೆಕ್ಸ್ಟ್ ಅಂದ್ರೆ ಹಾಡುಗಳು ಇದೆ ಅಂತ ಗಾಯಕರಿದ್ದಾರೆ ಅಂತ ಜನಗಳಿಗೆ ಪರಿಚಯ ಆಗ್ಲಿಲ್ಲ, ಅದು ಒಂದು ನಮ್ಮ ಅಭಿಪ್ರಾಯ. ಮತ್ತೆ ಶನಿವಾರ ಭಾನುವಾರಕ್ಕೆ ನೀನ್ ಅಂತ ವಿಶೇಷ ಕಾರ್ಯಕ್ರಮ ನಾವು ಮನವಿ ಮಾಡಿಸ್ತಾ ಇದೀವಿ, ನೀವೇನು ಗಮನ ತಗೊಂಡಿಲ್ಲ ಅಂತ ಕಾಣುತ್ತೆ.
0: ಹೌದಾ,
3: ಕೇಳುಗರ ಸಂಖ್ಯೆ ಜಾಸ್ತಿ ಆಗಿದೆ. ಈಗ ಕೇಳುಗರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸಾರಂಗ ದಿನೇ ದಿನ ಜನಪ್ರಿಯ ಆಗ್ತಾ ಇದೆ.
0: ಅದೆಲ್ಲ ನಿಮ್ಮ ಪ್ರೋತ್ಸಾಹದಿಂದ ಅಷ್ಟೇನೆ.
3: ಎಲ್ಲ ನಿಮ್ಮ ಸಲಹೆ ಸಹಕಾರ ಮುಖ್ಯ ಅಲ್ಲ ಸರ್, ಎಲ್ಲ ಒಬ್ಬರಿಂದ ಒಬ್ರು ಒಂದೇ ಕೈಯಲ್ಲಿ ಚಪ್ಪಾಳೆ ಹೊಡೆಯಕಾಗತ್ತೆ, ಎರಡ್ ಕೈ ಇದ್ರೆ ತರ ಚಪ್ಪಾಳೆ ಮಾಡೋದು. ನಮ್ಮ ಸಲಹೆ ಸೂಚನೆ ಸ್ಪಂದಿಸ್ತಿರಲ್ಲ, ಅದರಿಂದ ನಮ್ಗೆ ಬಹಳ ಖುಷಿ ಆಗುತ್ತೆ ಸಲಹೆ ಸೂಚನೆ ಕೊಡೋದಿಕ್ಕೆ. ಆಮೇಲೆ ಮುಂಗಡವಾಗಿ ದಸರಾ ದಿನ ದಸರಾ ಹಬ್ಬದ ಶುಭಾಶಯಗಳು ಸರ್, ನಿಮ್ಮ ನಿಮ್ಗೆ ಮತ್ತೆ ನಮ್ಮ ಶ್ರೋತೃಗಳಿಗೆ ನಿಮ್ ಟೀಮ್ಗೆ ಎಲ್ಲರಿಗೂ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ನಿಮಗೂ
3: ಧನ್ಯವಾದಗಳು,
0: ನವರಾತ್ರಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು
3: ಸರಿ ಸರ್, ಧನ್ಯವಾದಗಳು.
0: ಎಸ್, ಓಕೆ. ನಮ್ಮ ಸಿ ಟಿ ಚಂದ್ರಶೇಖರ್ ಅವರು ಕರೆ ಮಾಡಿದ್ರು, ಒಂದಿಷ್ಟು ಸಲಹೆಗಳನ್ನು ಕೂಡ ನೀಡಿದ್ರು. ಖಂಡಿತವಾಗಿಯೂ ಕೂಡ ಒಂದಿಷ್ಟು ಸಲಹೆಗಳು ಖಂಡಿತವಾಗಿಯೂ ಕೂಡ ಬೇಕೇ ಬೇಕಾಗುತ್ತೆ. ಮತ್ತೊಂದು ಏನು ನಿಮಗೆ ಕೆಲವೊಂದಿಷ್ಟು ವಿಷಯದಲ್ಲಿ ಅಸಮಾಧಾನ ಆಗುತ್ತೆ, ಸೊ ಅದನ್ನು ಮುಕ್ತವಾಗಿಯೂ ಕೂಡ ಹಂಚಿಕೊಳ್ತೀರಿ, ಸೊ ಅದು ಕೂಡ ನಮಗೆ ಖುಷಿಯಾಗುತ್ತೆ. ಸೊ ಒಮ್ಮೊಮ್ಮೆ ನಮಗೆ ಗೊತ್ತಾಗಲ್ಲ, ಯಾಕಂದರೆ ಇಲ್ಲಿ ರೊಟೇಟ್ ಆಗ್ತಾನೆ ಇರುತ್ತೆ, ಬೇರೆ ಬೇರೆ ಅರ್ಜಿಗಳು ಬರ್ತಾನೆ ಇರ್ತಾರೆ. ಸೊ ಆ ರೀತಿ, ಮತ್ತು ಕೆಲವೊಮ್ಮೆ ನಮ್ಮ ಕಾಲುಗಳನ್ನು ಪಿಕ್ ಮಾಡಲ್ಲ ಅನ್ನೋದು ಕೂಡ ಕೆಲವರ ವಾದ. ಸೊ ಯಾಕಂತ ಹೇಳಿದರೆ ಕೆಲವೊಮ್ಮೆ ರೆಗ್ಯುಲರ್ ಆಗಿ ಮಾಡ್ತಾ ಇದ್ರೆ ಅದು ಅದನ್ನು ಕೂಡ ಸ್ವಲ್ಪ ನಾವು ನೋಡ್ತಾ ಇರ್ತೀವಿ. ಸೊ ಅದನ್ನೆಲ್ಲವನ್ನು ಕೂಡ ನಾವು ಪರಿಗಣಿಸಲೇಬೇಕಾಗತ್ತೆ. ಮತ್ತು ಕೆಲವರು ಇನ್ನೂ ಕೂಡ ಭಯದಲ್ಲೇ ನಾನು ಕಾಲ್ ಮಾಡಿದರೆ ಹಂಗಾಗುತ್ತೆ ಹೀಗಾಗುತ್ತೆ ಏನು ಅನ್ಕೊಳ್ತಾರೋ, ಈ ರೀತಿಯಲ್ಲೇ ಕಾಲ್ ಮಾಡದೆ ಇನ್ನೊಬ್ಬರ ಹತ್ರ ಕಾಲ್ ಮಾಡಿಸುವಂಥವರೇ ತುಂಬ ಮಂದಿ ಇದ್ದಾರೆ ಅಂತ ಕೂಡ ಅಂದ್ಕೊಳ್ತೀನಿ. ಸೊ ಅಂಥವ್ರು ನಾನು ಹೇಳುವಂಥದ್ದು, ನೀವು ಕೂಡ ಕರೆ ಮಾಡಿ, ನೀವು ಕೂಡ ಕರೆ ಮಾಡಿದರೆ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ನಿಮ್ಮ ಏನು ಹೊಸ ಹೊಸ ಸಾಂಗ್ಗಳಿದೆ ಅಥವಾ ನಿಮಗೆ ಏನು ಇಷ್ಟವಾಗುವಂತಹ ಹಾಡುಗಳಿದೆ, ಸೊ ಅದನ್ನು ಕೇಳಿ, ಅಥವಾ ಇನ್ನಿತರ ಬೇರೆ ಕಾರ್ಯಕ್ರಮದಲ್ಲಾದರೂ ಕೂಡ ನೀವು ಮಾತನಾಡಬಹುದು. ಬಹುಶಃ ಇರುತ್ತೆ ಎಲ್ರಿಗೂ ಕೂಡ, ಇವಾಗ ಏನು ಒಮ್ಮೆಲೆ ಕರೆ ಮಾಡಿದ ತಕ್ಷಣ ಏನು ಆಗೋದಿಲ್ಲ, ಸ್ವಲ್ಪ ಅಭ್ಯಾಸ ಆಗಿ ಅದು ರೂಢಿ ಆಗ್ತಾ ಹೋದರೆ ಮತ್ತೆ ಆರಾಮವಾಗಿ ಎಷ್ಟೋ ಚೆನ್ನಾಗಿ ಮಾತನಾಡಬಹುದು. ಇವಾಗ ಎಷ್ಟೋ ಮಂದಿ ಕೇಳುಗರು ಕೂಡ ನೋಡಿ ಎಷ್ಟು ಚೆನ್ನಾಗಿ ಮಾತನಾಡ್ತಾರೆ, ಯಾಕಂತ ಹೇಳಿದರೆ ಅವರು ರೂಢಿ ಮಾಡಿಕೊಂಡ್ರು. ಸೊ ಆ ರೀತಿಯೇ ಒಂದು ಅಂತಹವರಿಗೆ ಅವಕಾಶ ಕೊಡುವಂತಹ ಒಂದು ಮಾಧ್ಯಮ ಅಂದರೆ ಅದು ರೇಡಿಯೋ ಮಾಧ್ಯಮ ಅಂತ ನಾವು ಹೇಳುವಂಥದ್ದು. ಸೊ ಅಂಥದ್ರಲ್ಲೂ ಕೂಡ ನಮ್ಮ ಸಾರಂಗ್ ಅದು ಕೂಡ ಎಷ್ಟೋ ಮಂದಿ ಕೇಳುಗರಿಗೂ ಕೂಡ ಅವಕಾಶವನ್ನು ಕೊಡ್ತಾ ಇದೆ. ಅಂತಹ ಕೇಳುಗರನ್ನು ಇಲ್ಲಿ ಕರೆಸಿಕೊಂಡು ಅವ್ರ ಜೊತೆಗೆ ಸಂದರ್ಶನ ಮಾಡ್ತೀವಿ. ಸೊ ಇದೆಲ್ಲವೂ ಕೂಡ ಒಂದು ರೀತಿಯ ವಿಶಿಷ್ಟ, ಇದು ಬೇರೆ ಯಾವ ಮಾಧ್ಯಮದಲ್ಲೂ ಕೂಡ ನಮಗೆ ನೋಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ಹಾಗಾಗಿ ಇಂತಹ ಕೆಲವೊಂದಿಷ್ಟು ವಿಚಾರಗಳಲ್ಲಿಯೂ ಕೂಡ ನಾವು ಏನು ಗಮನ ಹರಿಸಬೇಕು ಅಂತ ನಾವು ಹೇಳ್ತಿರುವಂಥದ್ದು. ಸೊ ಆ್ಯಪ್ ಮೂಲಕವೂ ಕೂಡ ಇವಾಗ ತುಂಬ ಮಂದಿ ಆ್ಯಪ್ನಲ್ಲೇ ಕೇಳ್ತಾ ಇರ್ತಾರೆ, ಯಾಕಂದರೆ ಇವಾಗ ಡಿಜಿಟಲ್ ಮಯವಾಗಿ ಬಿಟ್ಟಿದೆ. ಸೊ ಪ್ರತಿಯೊಬ್ಬರಲ್ಲೂ ಕೂಡ ಇವಾಗ ಮೊಬೈಲ್ ಅಂತೂ ಖಂಡಿತವಾಗಿಯೂ ಕೂಡ ಇದೆ. ಅದರಲ್ಲೂ ಕೂಡ ತಿಂಗಳಿಗೆ, ಮೂರು ತಿಂಗಳಿಗೆ, ಎರಡು ತಿಂಗಳಿಗೆ ರಿಚಾರ್ಜ್ ಮಾಡುವವರು ಕೂಡ ಜಾಸ್ತಿ ಇರ್ತಾರೆ. ಪ್ರತಿದಿನವೂ ಕೂಡ ಅನ್ಲಿಮಿಟೆಡ್ ಆಗಿ 5G ತೆಗೆಯುವವರು ಇರ್ತಾರೆ. ಕೆಲವರಿಗೆ ದಿನಕ್ಕೆ 3G, 3G ಈ ರೀತಿಯೆಲ್ಲ ಇರುತ್ತೆ. ಸೊ ಆವಾಗ ಈ ನಮ್ಮ ರೇಡಿಯೋ ಸಾರಂಗನ್ನು ಕೂಡ ಆರಾಮವಾಗಿ ಮನೆಯಲ್ಲಿ ಕೂತು, ಎಷ್ಟೋ ದೂರದಲ್ಲಿದ್ದರೂ ಕೂಡ ಅವರು ಆರಾಮವಾಗಿ ಕೂತು ಕೇಳ್ತಾ ಇರುವಂಥದ್ದು ಅವರನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಬಹುಶಃ ಅಂಥವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ, ಅದು ಕೂಡ ತುಂಬ ಖುಷಿಯ ವಿಚಾರನೇ. ಇನ್ನೂ ಕೂಡ ಕೆಲವರು ಪಾಪ ಮನೆಯಲ್ಲೇ ಸಣ್ಣ ರೇಡಿಯೋ ಇಟ್ಕೊಂಡು ಅದರಲ್ಲೂ ಕೂಡ ಕೇಳ್ತಾ ಇರುವಂಥವರು ಕೂಡ ತುಂಬ ಮಂದಿ ಇದ್ದಾರೆ. ಸೊ ಅವರ ಆ ಶ್ರಮವನ್ನು ಅದು ಖಂಡಿತವಾಗಿಯೂ ಕೂಡ ಮೆಚ್ಚಲೇಬೇಕಾಗತ್ತೆ. ಯಾಕಂತ ಹೇಳಿದರೆ ಒಂದು ಸಣ್ಣ ರೇಡಿಯೋ ಅದು ಸ್ವಲ್ಪ ಏನಾದರೂ ಒಂದು ಹಾಳಾದರೆ ಪಾಪ ಅದನ್ನು ಸರಿಪಡಿಸಲಿಕ್ಕೆ ಅವರು ಪಡುವಂತಹ ಸಾಹಸ, ಅದನ್ನು ಸರಿಪಡಿಸಲಿಕ್ಕಿಂತ ಎಲ್ಲೆಲ್ಲೋ ಪಾಪ ಈ ರೇಡಿಯೋ ರಿಪೇರಿ ಮಾಡುವವರ ಜೊತೆಗೆ ಹೋಗಿ ಅದನ್ನು ರಿಪೇರಿ ಮಾಡಿಸಿ ತರುವಂಥ ಅದು ಎಲ್ಲ ಕಷ್ಟ ನಷ್ಟ, ಮತ್ತು ಅದರ ಶ್ರಮ, ಆ ಒಂದು ಅದರನ್ನು ಆ ಕಲೆ. ಕೆಲವರು ರೇಡಿಯೋವನ್ನು ತಾವೇ ರಿಪೇರಿ ಮಾಡ್ತಿದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ, ಯಾಕಂದರೆ ಅದು ಕರಗತ್ತಾಗಿ ಹೋಗಿದೆ. ಎಲ್ಲಿ ಏನು ವೈರ್ ಅದು ಯಾವ ರೀತಿಯಲ್ಲಿ ಕೊಡಬೇಕು, ಅಥವಾ ಆ್ಯಂಟನಕ್ಕೆ ಯಾವ ರೀತಿಯಲ್ಲಿ ಸಿಗ್ನಲ್ ಕೊಟ್ಟರೆ ಹೇಗೆ ರೇಡಿಯೋ ಚೆನ್ನಾಗಿ ಬರುತ್ತೆ, ಅದು ಈಗಲೂ ಕೂಡ ಆ ಕಲೆಯನ್ನು ರೂಢಿಸ್ಕೊಂಡು ಬಂದಿದ್ದಿದೆಯಲ್ಲ. ಸೊ ಅದು ಎಲ್ಲವೂ ಕೂಡ ಒಂದು ಅದ್ಭುತವಾದ ಕಲೆ ಅಂತ ಹೇಳ್ಬೋದು. ಸೊ ಅಂಥವರಿಗೆ ನಾವು ಯಾವತ್ತೂ ಕೂಡ ಧನ್ಯವಾದವನ್ನು ತಿಳಿಸೋಕೆ ಇಷ್ಟಪಡ್ತಾನೆ ಇದ್ದೀವಿ. ಸೊ ಮುಂದಿನ ಒಬ್ಬರು ಸಂದೇಶ ಮಾಡಿದ್ದಾರೆ, ಬರೆಯುವುದು ಕೇವಲ ಕಾಗದದ ಮೇಲಿನ ಅಕ್ಷರಗಳಲ್ಲ, ಅದೊಂದು ಭಾವನೆಗಳ ವಿನಿಮಯ. ಬರೆದ ಪತ್ರಕ್ಕಾಗಿ ಕಾಯುವ ಮನಸ್ಸು, ಅದು ಬಾರದೇ ಇದ್ದಾಗ ಮುದುಡಿ ಹೋಗುತ್ತದೆ. ಬರೆಯುವ ಮನಸ್ಸು ಇರಲ್ಲ, ನಾಲ್ಕು ಪತ್ರ ಬರೆದು ಕಳಿಸಿ ಎರಡು ವಾರ ಆಯಿತು. ಓ, ನಮ್ಮ ಪೂರ್ಣಿಮಾ ಸಾಲತ್ತೂರವರು. ಸೊ ಅವರ ಪತ್ರ ಇನ್ನೂ ಕೂಡ ಬಂದಿಲ್ಲ ಅಂತ ಅನಿಸುತ್ತೆ. ಏನು ಗೊತ್ತಿಲ್ಲ, ನಮ್ಮ ಪೋಸ್ಟ್ ಆಫೀಸ್ ಈ ವಿಭಾಗದಲ್ಲಿ ಅವರು ತಂದು ಕೊಟ್ಟಿಲ್ವ ಏನು ಅಂತ ಕೂಡ ಗೊತ್ತಿಲ್ಲ. ಸೊ ಖಂಡಿತವಾಗಿಯೂ ಕೂಡ ಅದರ ಬಗ್ಗೆ ನಾವು ವಿಚಾರಿಸ್ತೀವಿ. ಸೊ ಮುಂದಿನ ಕರೆಯತ್ತ ಯಾರು ಅಂತ ಕೇಳೋಣ. ಹಲೋ
1: ಹಲೋ
0: ಹಲೋ, ನಮಸ್ತೆ, ಯಾರು ಮಾತನಾಡ್ತೀರಿ?
1: ನಮಸ್ತೆ ನಮಸ್ತೆ ನಮಸ್ತೆ
0: ನಮಸ್ತೆ, ರತ್ನ ಶೆಟ್ಟಿ ಅವರೇ. ಮೂರು ಬಾರಿ ನಮಸ್ಕಾರ ಅಂತ ಹೇಳಿದ್ರೆ ಅದು ನಮ್ಮ ರತ್ನ ಶೆಟ್ಟಿ.
1: ಅದು ಎಂತ ಗೊತ್ತಾ?
0: ಹಾ ಹೇಳಿ ಮೇಡಮ್.
1: ನಮಸ್ಕಾರ ನಮಸ್ಕಾರ ನಮಸ್ಕಾರ ಅಂತ ಹೇಳಿದ್ರೆ ಅಲ್ಲಿ ಗಣೇಶ್ ಬರ್ಬೇಕು. ಕಾಫಿ ಟೈಮ್. ಏನ್ ಗೊತ್ತಾ, ಮೊನ್ನೆ ನಿನ್ನೆ ನಿನ್ನೆ ಡಾಕ್ಟರ್ ಬಂದಿದ್ರಲ್ಲ,
0: ಹಾರೂನ್ ರಶೀದ್ ಹಿರಿಯ ನಾಗರಿಕ.
1: ಹೌದೌದು, ಅರುಣ್ ಎಚ್. ಅವರು ತುಂಬಾ ಚೆನ್ನಾಗಿ ಅದೇ ಏಜ್ ಆದವರನ್ನು ಹೇಗೆ ನೋಡಿಕೊಳ್ಬೇಕು ಅದು ಇದೆಲ್ಲ ಅದಕ್ಕೆ ಈಗ ಕೊಟ್ಟು ಕೇಳುದು. ನಮ್ಗೆ ಏಜ್ ಬರ್ಲಿಕ್ಕೆ ಉಂಟಲ್ಲ, ಏನ್ ನಾವು ಹೀಗೆ
0: ನಿರ್ತೇವೆ.
1: ನಾನಾಗ ಎಲ್ಲರೂ ಹೇಳಿದೆ, ನಮ್ದು ಇಲ್ಲಿ ಸೈಬರ್ ಅವ್ರದ್ದು ಒಂದು ಅಜ್ಜಿ ಇದ್ದಾರಂತೆ, 94 ಎಷ್ಟು ವರ್ಷ ಆಯ್ತು ಅವರವರ ಪ್ಯಾಕೇಜ್ ಹೋಗ್ತಾ ಇರ್ತಾರೆ, ಮನೆಯಲ್ಲಿ ಇದ್ದಾರೆ ಚಂದ ಮಾಡಿ ಅಂತ ನಾನು ಹೇಳುದು. ಒಂದೊಂದು ಕತೆ ಸಿಗ್ತದೆ ಅವಾಗ. ಮತ್ತೆ ಎಂತ ಗೊತ್ತಾ, ನಮ್ದು ರೇಡಿಯೋ ಸಾರಂಗ್ ಉಂಟಲ್ಲ, ಅದು 3 ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಚಾನಲ್ ಗೊತ್ತಲ್ಲ. ಅದಕ್ಕೆ ನಾವು ಯಾರನ್ನು ಅನುಕರಣೆ ಮಾಡುವ ಹಾಗಿಲ್ಲ. ಯಾರು ಸಾರಂಗ್ನವರು ಅಂದ್ರೆ ಬೇರೆಯವರನ್ನು ಅಂದ್ರೆ ನಾವು ಇರುವುದೆಂತ ವಿದ್ಯಾಸಂಸ್ಥೆ ಮಧ್ಯದಲ್ಲಿ ಇರುವವರು ಯಾರನ್ನು ಅನುಕರಣೆ ಮಾಡ್ಬೇಕಂತ ಇಲ್ಲ. ನಮ್ಮದಾದ್ರೆ ಬೇರೆಯವರಿಗೆ ಅನುಕರಣೆ ಮಾಡುದು ಕೇಳ್ತದೆ. ಏನ್ ಗೊತ್ತಾ, ಅಭಿಷೇಕ್ ರವರು ಈ ಹಾಡು ಹುಟ್ಟಿದ ಸಮಯ ಅದು ಹೇಗೆ ಅಂತ, ಅದು ಹಿಂದಿನ ಕತೆ ಹೇಗೆ ಅದು ಈಗ ಬೇರೆ ಚಾನಲ್ ಅಲ್ಲಿ ಬರ್ತಾ ಉಂಟು. ಆದ್ರೆ ನಮ್ಮ ಚಾನಲ್ ಆದ್ರೆ ಬೇರೆಯವರು ಅನುಕರಣೆ ಮಾಡ್ತಾರೆ, ನಾವು ಯಾರನ್ನು ಅನುಕರಣೆ ಮಾಡುದಿಲ್ಲ. ಅದು ಹೇಳು ಬರ್ದು ಅಲ್ಲಿ ಹಾಗೆ ಆಗ್ತದೆ ಇಲ್ಲಿ ಹೀಗೆ ಆಗ್ತದೆ ಅಂತ. ಅಂದ್ರೆ ನಮ್ಮ ಅಜ್ಜಿಯವರು ಎಲ್ಲ ಕಡೆ ಏನೆಲ್ಲ ಆಗ್ತದೆ ಅದೆಲ್ಲ ಗೊತ್ತಿರ್ತದೆ ಅವರಿಗೆ. ಹಾಗೆ ಆಯ್ತು, ನಾನಿನ್ನು ಕಾಲ್ ಮಾಡ್ಲಿಲ್ಲ ಅಂತ, ಏನು ಬೇಜಾರು ಮಾಡಿಕೊಳ್ಬೇಡಿ ಅಂತ ಮಾಡಿದ್ದು. ಓಕೆ, ಧನ್ಯವಾದಗಳು.
0: ಎಲ್ಲ ಕಾರ್ಯಕ್ರಮಗಳು ಖುಷಿ ಕೊಟ್ಟಿವೆ ಅಲ್ವಾ?
1: ಖುಷಿ ಕೊಟ್ಟಿದೆ.
0: ಓಕೆ, ಥ್ಯಾಂಕ್ ಯು ಎಸ್.
1: ನಮ್ಮ
0: ರತ್ನಶೆಟ್ಟಿ ಅವರು ಅದೇ ಹೇಳಿದ್ರು, ಎಲ್ಲ ಕಾರ್ಯಕ್ರಮಗಳು ಖುಷಿ ಕೊಟ್ಟಿದೆ. ಸೊ ಬೇರೆ ಬೇರೆ ಹಾಡು ಹುಟ್ಟಿದ ಸಮಯ ಥರ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಬೇರೆ ಚಾನೆಲ್ನಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹೇಳಿದರು. ನನಗೂ ಕೂಡ ಸರಿಯಾಗಿ ಏನೂಂತ ಅರ್ಥ ಆಗಲಿಲ್ಲ. ಏನಿವೆ, ನಮ್ಮ ರತ್ನ ಶೆಟ್ಟಿ ಅವರು ಕರೆ ಮಾಡಿ, ಅಂದರೆ ಎಲ್ಲ ಕಾರ್ಯಕ್ರಮಗಳು ಅವ್ರಿಗೆ ಖುಷಿ ಕೊಟ್ಟಿದ್ದಕ್ಕೇ ಅವರು ಕರೆ ಮಾಡಿ ಅವರು ನಮಗೆ ಪ್ರೀತಿಯಿಂದ ಮಾತನಾಡಿ ಕರೆ ಮಾಡಿದರು. ಸೊ ಹಾಗೆಯೇ ಮುಂದಿನ ಕರೆಯತ್ತ ಹಲೋ ಹಲೋ ಓಕೆ, ಕರೆಯಾಕೋ ಸಿಗಲಿಲ್ಲ. ಹಾಗೆಯೇ ಮುಂದಿನ ಸಂದೇಶ ಮಾಡಿದ್ದಾರೆ, ನಮಸ್ಕಾರ, ದಿನಾಂಕ 5/10/2026 ಸೋಮವಾರ ಸಂಜೆ 4 ಪ್ರಸಾರವಾದ ವಾಯ್ಸ್ ಆಫ್ ಮಂಜುಳಾ ಕಾರ್ಯಕ್ರಮದಲ್ಲಿ ಮಂಜುಳಾ ಮೇಡಮ್ ಅವರು ಕೆಲವು ಅಜ್ಜಿ ಕತೆ ಹೇಳಿದರು, ಕತೆಗಳು ತುಂಬ ಚೆನ್ನಾಗಿತ್ತು, ಕಾರ್ಯಕ್ರಮಕ್ಕೆ ತುಂಬ ಧನ್ಯವಾದಗಳು. ಸದಾನಂದ ನಾಯಕ್ ಬಂಟಕಲ್ಲು ಉಡುಪಿ ಇವರು. ಇವತ್ತು ಕಾರ್ಯಕ್ರಮದಲ್ಲಿ ಅನೌನ್ಸರ್ ಸ್ವರದ ವಾಲ್ಯೂಮ್ ತುಂಬ ಕಡಿಮೆ ಇದೆ, ಅಂದರೆ ನಾನು ಮಾತನಾಡುವುದು ತುಂಬ ಕಡಿಮೆ ಇದೆ ಅಂತ ಕೂಡ ಹೇಳುತ್ತಿದ್ದಾರೆ. ಕಾಣಬೇಕು, ನಮ್ಮ ಸದಾನಂದ ನಾಯಕ್ ಬಂಟಕಲ್ಲು ಉಡುಪಿಯಿಂದ ಇವರು ಸಂದೇಶವನ್ನು ಕಳುಹಿಸಿದ್ದಾರೆ. ಸೊ ಹಾಗೆ ನಮ್ಮ ಪೂರ್ಣಿಮಾ ಸಾಲತ್ತೂರ್ ಅವರು ಕೂಡ 4 ಪತ್ರ ಬರೆದು ಕಳಿಸಿ 2 ಆಯಿತು ಅಂತ ಹೇಳಿದ್ದಾರೆ. ಬಹುಶಃ ಪತ್ರ ಬಂದಿಲ್ಲ ಅಂತ ಅನಿಸುತ್ತೆ. ಅದು ಯಾಕೆ ಬಂದಿಲ್ಲ ಅಂತ ನಾವು ವಿಚಾರಿಸ್ತೀವಿ, ಯಾಕಂದರೆ ನಿಮ್ಮ ಪತ್ರಗಳು ಇಲ್ಲಿ ತಲುಪಿದ ಕೂಡಲೇ ನಮ್ಮ ಕೈಗೆ ಬಂದು ತಲುಪುತ್ತೆ. ಸೊ ಅದನ್ನು ನಮ್ಮ ರಿಸೆಪ್ಷನಿಸ್ಟ್ ಅದನ್ನು ಜವಾಬ್ದಾರಿಯುತವಾಗಿ ಅದನ್ನು ನಮ್ಮ ಕೈಗೆ ತಂದು ತಲುಪಿಸ್ತಾರೆ, ನೋಡಿ ಈ ರೀತಿ ಪತ್ರ ಬಂದಿದೆ, ಇವರು ಬರೆದಿರುವಂಥ ಪತ್ರ ಅಂತೆಲ್ಲ ಹೇಳಿ ನಮಗೆ ಕೊಡ್ತಾರೆ. ಬಟ್ ಒಮ್ಮೊಮ್ಮೆ ಕಾಲೇಜಿನಿಂದ ಆ ಪೋಸ್ಟ್ ಆಫೀಸಿಗೆ ಆ ಒಂದು ಪೋಸ್ಟ್ ಬಾಕ್ಸ್ ಸಂಖ್ಯೆ ಏನು ಬಂದರೂ ಕೂಡ ಅಲ್ಲಿಂದ ಈ ಕಡೆ ಬರುವಾಗ ಸ್ವಲ್ಪ ತಡವಾಗುತ್ತೋ ಏನಂತೂ ಕೂಡ ಗೊತ್ತಿಲ್ಲ. ಬಹುಶಃ ಅಲ್ಲಿಗೆ ಬಂದು ತಲುಪಿಲ್ಲವೇನು ಅಂತ ಕೂಡ ಗೊತ್ತಿಲ್ಲ. ಅದರ ಬಗ್ಗೆ ವಿಚಾರಿಸಿ ನಾವು ನೋಡ್ತೀವಿ ಮುಂದಿನ ಕಾರ್ಯಕ್ರಮದಲ್ಲಿ. ಆ ಪತ್ರಗಳನ್ನು, ನೀವು ಕಳಿಸಿರುವಂಥ ಪತ್ರಗಳನ್ನು ಎಲ್ಲವನ್ನು ಕೂಡ ಓದುವಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳುತ್ತಾ, ಹಾಗೆಯೇ ಕೇಳುಗ್ರೆ ಕರೆ ಮಾಡಿದವರಿಗೂ ಸಂದೇಶ ಮಾಡಿದವರಿಗೂ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಆಲಿಸಿದವರಿಗೂ, ಸಲಹೆ ಕೊಟ್ಟವರಿಗೂ, ಪ್ರೋತ್ಸಾಹ ನೀಡ್ತಾ ಇರುವವರಿಗೂ, ಆ್ಯಪ್ನಲ್ಲಿ ಕೇಳ್ತಿರುವವರಿಗೂ, ಎಲ್ಲ ನಮ್ಮ ಕಾರ್ಯಕ್ರಮವನ್ನು ಏನು ಕೇಳ್ತಿರುವಂತಹ ಎಲ್ಲ ನನ್ನ ಪ್ರೀತಿಯ ಶ್ರೋತೃ ಬಾಂಧವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಕೂಡ ಮುಗಿಸ್ತಾ ಇದ್ದೀನಿ. ಇದು ಇವತ್ತಿನ ಸಾರಂಗ್ ಸಂಗಮ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.85, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

0: ಈ ದನ ಕೆಲವು ದಿನದಿಂದ ಏನು ತಿನ್ನೋದಿಲ್ಲ ಅಂತೀನಿ. ನಿನ್ನೆ ಡಾಕ್ಟರ್ ಬಂದು ನೋಡ್ತಾರೆ, ಹೊಟ್ಟೆಯಲ್ಲಿ ಇಷ್ಟು ಪ್ಲಾಸ್ಟಿಕ್, ಧರ್ಮಕ್ಕೆ ಖರ್ಚು.
1: ಹೌದು, ಇವುಗಳು ಸಿಕ್ಕಿದ್ದೆಲ್ಲ ತಿನ್ನೋದು ನಮ್ಗಿಲ್ಲಿ ಕಷ್ಟ.
2: ಅಂದ್ಹಾಗೆ ತಪ್ಪು ಯಾರದ್ದು, ದನಗಳದ್ದೇ ಅಥವಾ ಆಹಾರವನ್ನ ಪ್ಲಾಸ್ಟಿಕ್ ನಲ್ಲಿ ಕಟ್ಟಿ ಸಿಕ್ಕಿದಲ್ಲಿ ಎಸೆದವರದ್ದ? ಈ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕಾದ ಅವಶ್ಯಕತೆ ಇದೆ. ಪ್ಲಾಸ್ಟಿಕ್ ಅನ್ನ ಎಲ್ಲೆಂದರಲ್ಲಿ ಎಸೆಯುವುದನ್ನ ನಿಲ್ಲಿಸೋಣ, ಪರಿಸರಕ್ಕೆ ಮತ್ತು ಮೂಕ ಪ್ರಾಣಿಗಳಿಗಾಗುವ ಆಪತ್ತನ್ನು ತಪ್ಪಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹೇ ಆಂಬ್ಯುಲೆನ್ಸ್ ಬರ್ತಿದೆ, ಸೈಡ್ ಕೊಡು.
1: ನಾವ್ಯಾಕೆ ಸೈಡ್ ಕೊಡ್ಬೇಕು? ಮೊದಲು ನಾವು ಹೋಗುವ.
0: ಹೇ ಅದರಲ್ಲಿ ಯಾರಿದ್ದಾರೋ ಏನೋ, ನಮ್ಮಿಂದಾಗಿ ಒಂದು ಪ್ರಾಣಾದರೂ ಉಳಿಯುತ್ತೆ ಕಣ.
2: ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ ಮತ್ತು ಆಂಬ್ಯುಲೆನ್ಸ್ ಹೋಗ್ತಾ ಇದ್ರೆ ಅದಕ್ಕೆ ಜಾಗ ಮಾಡಿಕೊಡಿ. ಆಂಬ್ಯುಲೆನ್ಸ್ ನಲ್ಲಿ ಒಂದು ಅಮೂಲ್ಯ ಜೀವವಿರಬಹುದು, ಅದು ನಮ್ಮವರೂ ಆಗಿರಬಹುದು. ಜನಹಿತಕ್ಕಾಗಿ ರೇಡಿಯೋ ಸಾರಣ 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದ್ರಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳಾದೇವಿ ದೇವಸ್ಥಾನದಲ್ಲಿ ನಡೆದ ಯಕ್ಷ ತುಳು ಪರ್ವ ಈ ಕಾರ್ಯಕ್ರಮದಲ್ಲಿ ಡಿ ಮನೋಹರ್ ಕುಮಾರ್ ಅವರ ರಚನೆಯ ಶ್ರೀಮತಿ ಶ್ರೀಪತಿ ತುಳು ಯಕ್ಷಗಾನ. ಭಾಗವತರು ರವಿಚಂದ್ರ ಕನ್ನಡಿಕಟ್ಟೆ, ಚೆಂಡೆ ಹಾಗೂ ಮದ್ದಳೆ, ಕುಮಾರ ಸುಬ್ರಹ್ಮಣ್ಯ ಭಟ್ ಒಳಕುಂಚ, ಚಂದ್ರಶೇಖರ ಗುರುವಾಯನಕೆರೆ. ಪಾತ್ರವರ್ಗದಲ್ಲಿ ಡಿ ಮನೋಹರ್ ಕುಮಾರ್, ವಿನೋದ್ ರೈ ಸೊರಕೆ, ತಿಲಕ್ ಹೆಗ್ಡೆ, ಡಿ ಸಂತೋಷ್ ಕುಮಾರ್, ಶಶಿಧರ ಬಾಚಕೆರೆ, ದಿವಾಕರ್ ರೈ, ದಿನೇಶ್ ಕೋಡಪದೌ, ಎಂ ಕೆ ರಮೇಶ್ ಆಚಾರ್ಯ, ಸಂಜಯ್ ಕುಮಾರ್ ಗೋಣಿಬೀಡು, ಕಡಬ ಶ್ರೀನಿವಾಸ್ ರೈ. ಈಗ ಶ್ರೀಮತಿ ಶ್ರೀಪತಿ ಈ ತುಳು ಯಕ್ಷಗಾನದ 5ನೇ ಕಂತು.
1: ಎನ್ನಡದು ಪಕ್ಕ ಈ ಊರಿನ ಮಹಾರಾಣಿ ಆದ ಈ ಬದುಕೋಡು ರಡ್ಡು ಜೋಕ್ಲು ನಿಕ್ಕಿ ಆಣ್ ಜೋಕ್ಲಿನ ಪೆದ್ದಿನ ಅಪ್ಪೆ ಆಯ್ಗು ವಿಧವೇ ಪಂಡದು ದಾಸಾರ ಅಂತಿದ್ದೇವೆ ಏನಲ್ಲ ಈ ಮಹಾರಾಣಿ ಆದಿಪುರ ಆಕೆಯನ್ನು ವಿದ್ಯಾ ಬುದ್ಧಿ ಮಾತ ಕಲ್ಪಾದಿ ಆಕಲು ಮಲ್ಲಕ್ಕ ಆಯ್ ಬೊಕ್ಕ ಊರದ ಅಧಿಕಾರನ ಆಕಲೇ ಬುಡಿದುಕೊರಲ ಶ್ರೀಕಂಠ ಶ್ರೀಪತಿ ಪಂಡದು ರಡ್ಡು ಆಣ್ ಜೋಕ್ಲು ಆಕಲಿನ ಬುಳೆಪಾಯ ನನ್ನ ತುಂಬಿಗು ಊರದ ಜನಕ್ಲಿನ ಮಾತ ಜೋಕ್ಲಿ ಲೆಕ್ಕ ಪೊರುಳುಡು ತೂವೊಂದು ಆಕಲಿ ಕೂಡಂದ ಅಂಡ ಆಕಲ್ನ ಬುದ್ಧಿ ಗುಳೆವು ಐಕು ವಿದ್ಯೆ ಮಾಧ್ಯಮ ಆದಿಪ್ಪುಡು ಅಂಚಾದೆ ಗುರುಮಠದ ಕಡಬುಡ್ನತ್ತ ಕಲ್ತದೆ ಅರಮನೆಗೆ ಬರ್ತದೆ ಆಕಲ್ನ ಅಭಿಪ್ರಾಯ ತೆರೆದು ತುಂಬ ಹೆಂಚಿನ ಅಂದ ಆಲೋಚನೆ ಮಲ್ಪಡತ್ತ.

0: ಮನೆಯ ಮೊದಲ ಪಾಠಶಾಲೆ, ಜನರು ತಾನೆ ಮೊದಲ ಗುರು, ಜನರಿಂದ ಪಾಠ ಕಲಿತ ಜನರ ಧನ್ಯ. ಎಂದೊಂದು ಅರ್ಥ ಗರ್ಭಿತವಾಗಿ ತಿಳ್ಕೊತೀರ
1: ಸಮ
0: ಅಬ್ಬೇ, ಎಡ್ಡ ಸಂಸ್ಕೃತದ ಪರಿಚಯ ಕೊರಿಯರಿ, ಯೋಗ್ಯ ಸಂಸ್ಕಾರ ಕೊರಿಯರಿ. ಅರಸು ಜೋಕಲ್ ಬರ್ಬಿಡ ಕಾರಣ ಸ್ವೇಚ್ಛಾಚಾರದ ಬದುಕಿಗೆ ಅವಕಾಶ ಕೊಡ್ತೀರಿ. ಪ್ರತಿ ಒಂದಿಟ್ಲ ನಿಯಂತ್ರಣ
1: ಜೀವನ
0: ಅರಸು ಜೋಕಲ್ ಬಂದದೆ ಎಂಟನ ಬದುಕರ್ ಬಂದ ಇಚ್ಛೆ ಇರುವಂತೆ ಈ ಸಮಾಜದ ಆಸ್ತಿ ಅವರು ಸ್ವರ್ಣ ಪುರತರಲ್ಲಿ ಕಣ್ಣಿಲ್ಲಕ್ಕ ರೆಡ್ಡು ಜೋಕಲೈತರು.
1: ಅಂದ್ರೆ
0: ಶ್ರೀಕಂಠಯ್ಯನೇ ಐದನ ಮಟ್ಟಕ್ಕೆ ಒಡನಾದ ವಿದ್ಯೆ ಕಲ್ತದೆ ಅವನು ಕಲ್ತನೆ ನಾಲ್ಕು ಗೋಡದ ಮಧ್ಯೆ ಮಾತ್ರ ಪ್ರಪಂಚ ಬಂದು ನಾವು ಪಾಠಶಾಲದ ವ್ಯವಹಾರ ಪೂರ್ತಿ ದಿಕ್ಕೇಜಿ ಅಮ್ಮ ಈ ಪೊತ್ತು ನಿಮಗೆ ಲೆಕ್ಕರತ್ತಿ ತಾಯಿಂದ ಬಂದ್ರೆ ಅಮ್ಮ.

0: ಭಾರಿ ಎಚ್ಚರಿಕೆಯಿಂದ ಹುರುಕಿ ಕೆಲವು ಪಾತ್ರೆ ಬಂತಾರೆ. ವಿದ್ಯೆ ವೃದ್ಧಿ ಬಂತಂದ್ರ ನಿಖಿಲು ಸುರುಕಾವಡ ನೆಂಚಿನ ಗುರುವಿನ ಗುಲಾಮನ ಆಗುವ ತನಕ ದೊರೆಯದಣ್ಣ ಮುಕುತಿ ಗುರುಕುಲ ಮನಸ್ಸಿನ ಗೆಂದಡು ಗುರುಕುಲ ಎತ್ತರ ವಿದ್ಯಾ ಸಂಪತ್ತನೇ ನಿಖಿಲು ಸಂಪೂರ್ಣ ಎತ್ತರಡು. ಅವು ಆ ರೀತಿ ಇದ್ದರಲ್ಲಿ ಗುರುಕುಲ ಮನಸ್ಸಿನ ಗೆದ್ದಿದೆ ವಿನಯಪೂರ್ವಕ ಅರಸು ಜೋಕಲು ಬಂದ ಅಹಂಕಾರ ತೋಜಾನೆ ಸಜ್ಜನರಾದ ಗುರು ಮಟ್ಟು ಇಪ್ಪಡು
1: ಸತ್ಯ
0: ಎಚ್ಚರಿಕೆ ಪಾತಿರ ಬಂಡಿ ಎಂಕಿಲ ನೆತ್ತಿದೆ ಮೆತ್ತಿದ್ದು ಕೈದಿದೆ ಗುರುಕುಲು ಹರಪಣ್ಣ ಪೊರ್ತು ಆರಂಭ ಪಾತಿರ ಬಂಡಿ ನಿಖಿಲ ಬೇಕಂದ್ರೆ ಶಿಷ್ಯರು ಪಡೆಯೋದಂಡೆ ಎಂಗ್ಲು ಭಾಗ್ಯವಂತಿರಲಿ. ಆ ಪೊರ್ತು ಯಾರಿಂಚಿ ನಿನ್ನೆ ಎಗುತ್ತೀನಿ ಎಡ್ಡೆಂದ ಅಪ್ಪಮ್ಮಗ ಜೋಕಲಾದ ಪುಟ್ಟೊಡ್ದಾಡಲ ಪೂರ್ವ ಜನ್ಮದ ಪುಣ್ಯದ ಫಲವೋಡು ಎಂಗ್ಲು ಭಾಗ್ಯವಂತಿರಲಿ ತಿಳಿಯೊಂಡೆ ಭಾಗ್ಯವಂತರ ಆಯ್ನಂಚಿನ ಎಂಕ್ಲಿಗೆ ಭಾಗ್ಯದ ತುಡರನ್ನು ತೋಜ ದೇವೆ ನೀರಿ ಭಾಗ್ಯ ದೇವತೆ ಆಯ್ನಂಚಿನ ಈರಿ ಆಶೀರ್ವಾದ ಮಂತ್ರದ ಕರಪಣ್ಣ ಹೇಳಿದ್ರ ಆಡಿತಂಚಿನ ವಿದ್ಯೆ ಪೂರ ದೇತೊಂಡೆ ಗುರುಕುಲು ಕಡಪಡ್ತು ಕೊಡ ಕೊಂಚ ಪಾತ್ರ ಬಂಡಿರಿ ಕೈ ತಿತ್ತಿನ ಪಣವು ಖರ್ಚಾಪಣ ಮಗ ಆಂಡ ಖರ್ಚಿ ಮಂತ್ರ ಅತಿ ಹೆಚ್ಚಿಗೆ ಆಪಣವು ವಿದ್ಯಾ ಸಂಪತ್ತು ಕಲ್ತರಾತ್ ಕಲ್ತರಾತ್ ಕಲ್ತರಾತ್ ಹೆಚ್ಚಿಗೆ ಆಗುಬೋಬ್ಳು ಪಣವು ಒಟ್ಟುಗು ಬರ್ಪುಜಿ ಆಂಡ ನಿನ್ನ ಸೈನ ಹೊರತುಗೂ ನಿನ್ನ ಒಟ್ಟುಗೂ ಲೀನವಾದ ಪೋಪ್ಲವು ವಿದ್ಯಾ ಸಂಪತ್ತಿ ಅವು ನಿನ್ನ ಒಟ್ಟುಗೆ ಎಪ್ಪುಡು ಆಯ್ನ ರಾತ್ರ ವಿದ್ಯಾವಂತರಾದ ಬುದ್ಧಿವಂತರಾದಿ ಲೋಕದ ಸೇವೆ ಮಲ್ಪಣ ಲೋಕ ಸೇವಕರಾದಿ ನಿಖಿಲ ಜೀವನವನ್ನು ಸಮರ್ಪಣೆ ಮಲ್ಪಲೆ ಏನ್ಬಂಡಿ
2: ಭಾರಿ ಅರ್ಥ ಗರ್ಭಿತ ಮಾಡಿದ ಉಪದೇಶ ಗುರುಕುಲ ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಶರ ಪರಪೀಡನಾಯ ಖಲಸ್ಯ ಸಾಧೋ ವಿಪರೀತ ಮೇತತಿ ಜ್ಞಾನಾಯ ದಾನಾಯ ಚ ರಕ್ಷಣಾಯ ಪೂರ್ಣದ ಪಾತ್ರ ಕನ್ನಡ ಇಪ್ಪಣ ವಿದ್ಯೆ ಬೊಕ್ಕರಡೆ ವಾದ ಮಂತದ್ದು ಗೆಲ್ಪರತ್ತಿ ತನ್ನ ಜ್ಞಾನ ಶಕ್ತಿನ ಹೆಚ್ಚಿ ಮಲ್ತೋರಿಗೆ ಪಣ ವಿಪುಣೆ ತನ್ನ ಅಹಂಕಾರ ಮಲ್ಲಾಪಿಯನ್ನು ತೋಜೆ ಇರುತ್ತಿ ಬಡ ಬಗ್ಗೆರಿಗೆ ದೀನ ದಲಿತರಿಗೆ ದಾನ ಧರ್ಮ ಮಲ್ಪಣ ಮೂಲಕ ಐಟ ಪುಣ್ಯ ಸಂಚಯನ ಮಟ್ಟಡು ಸಾಮರ್ಥ್ಯ ಪುಣ ಪಾಪದಾಗ ನಾನು ನೋಪರತ್ತಿ ಏನಿಗೆ ಬಡವಾಗ ಅನ್ಯಾಯ ಅಪ್ಪಡ ಆ ಪೊರ್ತು ಅನ್ಯಾಯ ಮಲ್ಪಣ ರಟ್ಟೆಡು ಬರ್ತದೆ ಅದು ಬುದ್ಧಿ ಕಲ್ಪಾರ ಶಕ್ತಿಯಲ್ಲಿ ಪ್ರಯೋಗ ಮಾಡ್ಕೊಂಡು ಗುರುಕುಲ ಪಾತ್ರ ಅಂತಾರಮ್ಮ
0: ಗುರುಕುಲು ಬಕ್ಕಂಜಿ ಪಾತ್ರ ನೆನಪು ಮಾಡ್ತೀರಿ ನಿಖಿಲ್ನ ಸೇವೆ ಜನಕಲಿಗೆ ಮುಟ್ಟಣ ಬರ್ತುಗು ನಿಖಿಲ್ನ ಎದುರು ಕುಲದಂಚಿನ ವ್ಯಕ್ತಿಲು ನಿಖಿಲೆಂದು ಮಲ್ಲಕ್ಕಲನ್ನು ತೆರೆಯಲಿ ನಿಖಿಲೆಂದು ಬುದ್ಧಿವಂತರನ್ನು ತೆರೆಯಲಿ ಅಕ್ಕಲೇನು ತೆರೆಯೋನು ನಿಖಿಲ್ ನಡತಾರ ನಾಂಡ ನಿಖಿಲ ಜೀವನದ ಅರ್ಥ ಬರ್ಕೊಂಡು ಒಂದು ತೆರಿಪಾಯ
2: ಸಾಧಯತೆ ಕಲ್ಪಲತೇ ಮಲ್ಲೆ ಬಂದದೆ ಗ್ರಹಣ ಮಂತದ ಬಾಯಿ ಮುಚ್ಚೋಣ ಮೇಲೆ ಮತ್ತೊಂದು
1: ಮಲ್ಲೆತ್ತಪ್ಪ ಎಕ್ಕಡೆ ಈ ಒಂದು ಪಾತ್ರ ಪಂಡ ಎಡ್ಡೆ ಅಪ್ಪ ಅಮ್ಮಗೆ ಜೋಕ್ಲಾದ ಪುಟ್ಟೋಟ ಅಂದ ಪುಣ್ಯ ಬೋಡು ಅವತ್ತೆ ಸತ್ಪುತ್ರರ ಜನನ ಮಾತಾ ಪಿತೃಗಳ ಅಭ್ಯುದಯ ಎಡ್ಡೆ ಜೋಕ್ಲು ಪುಟ್ಟೋಡ ಅಂದ ನಮ ಪುಣ್ಯ
0: ಬರ್ತದೆ.

0: ಜೀವನಕ್ಕೂ ಮೂಡಾಯನಾತ್ರಿ ಅಂದ ಪೂರ ಕಲ್ತದೆ ವಿಷಯ ಇಜ್ಜಿ ಸೈಪುನೇಟೇ ಕಲ್ತಂಡಲ್ಲ ಇಜ್ಜಿ ದಾಯಿಗೆ ಕಡಲ್ದ ತಡಿಟ್ಟಿತ್ತಿನ ತೂತು ಜರ ಐಟು ಒಂಜಿ ಪುಂಡಿದೆಪ್ಪಲ ಬೊಕ್ಕ ಏ ತೋರಿ ಉಂಡು ಏ ತೋರಿ ಪುಂಡ ಸೈಪುನೇಟೆ ಕಲ್ತಂಡ ಕಡಲ್ದ ಬರಿಟ್ಟಿತ್ತಿನ ಒಂಜಿ ಪುಂಡಿ ಕೊಯ್ಯದೆತ್ತಿ ಲೆಕ್ಕ ಆತಿ ಅವತ್ತಿ ಇಟ್ಲ ಪಂಡಿನ ಪಾತ್ರೆ ಕೇಂದ್ರ ಎನ್ನ ಯಾನ್ ಪರಂಪು ಪಂಡ್ತನ ಮದತ್ತು ಆತು ಕೊಸಿ ಅಂಡಿ
1: ಆತು ಪರಂಪು ಅತ್ತಿ
0: ಎಂಚಿನ ಅತ್ತಿ ವರಮಣಿ ಪತ್ತಿಕೊಳ್ಳು ಅವತ್ತು ದಾಯ ಪಂಡೆಯಾನ ಸಂಪತ್ತು ವಿದ್ಯಾ ಸಂಪತ್ತು ಆಯುಧ ಮಿತ್ರದ ಸಂಪತ್ತು ಬೇತೆ ಇಜ್ಜಿ ನಮ್ಮ ಬೋಯ್ನ ಬೋಡಾಯ್ನಾಥ ಪಣವು ಸಂಗ್ರಹ ಮಲ್ತದ ಅದಕ್ಕೆ ಮೂಜಿ ತರೊಟ್ಟ ಅಪಾಯ ಉಂಟು ಮಗ ಕಳವೆರೆ ಬತ್ತದ್ದು ಕಂಡು ಒಂದು ಹೋಗಲಿ
1: ರಾಜಭಯ
0: ಹಾ ಅತ್ತಿ ಆ ರಾಜ ಭಯ ಅಂಡೆ
1: ಚೋರ ಭಯ
0: ಹಾ
1: ಅಗ್ನಿ ಭಯ
0: ಇಲ್ಲ ಸೂಪುರ್ದು ಪೊತ್ತದ್ ಪೋಂಡಲ ಅಂಡಿ ಅವತ್ತು ವಿಷಯ ಏ ಫಲ ನಾಶ ಆವಂದಿನವು ಕ್ಷರ ಆವಂದಿನೈಕೆ ಅಕ್ಷರ ಅಂತ ಪಂಡ್ಕೊನೆ ಅಂಡ ಮಂಜಿ ಊರದಕ್ಕ ಪಂಡ್ ಚೇರ ಆನೆ ತಿಂದ ಬೇಲದ ಹಣ್ಣು ಪಂಡ ಕಂಠ ಪಾಠ ಇತ್ತಂಡ ಯಾವಂದಿ ಅದೇನು ಅಧ್ಯಯನ ಅಭ್ಯಾಸ ಮಲ್ತೊಂದು ಇಪ್ಪುಡು
1: ಸಮರ್ಪಕವಾದಿ
0: ಆ ದಯ ಪಂಡೆಯಾನ ನಿಕ್ಲಿ ಏತು ಕಲ್ತದಾರಿ ಒರಿ ಗಣಿತ ಶಾಸ್ತ್ರ ಕಲ್ತೇನೆ ಸುದೆ ಕಡತಿಲ್ಲ
1: ಅವಗೊತ್ತಿದ್ಯ
0: ಆ ಏ ಕಡಲ್ದ ಬರಿಟ್ಟು ಸುದೆ ಬರಿಟ್ಟು ಹೋಯಿರಿ ಹೋದು ನೀರು ಎತ್ತುಂಡು ನಡುಟ್ಟು ಬಾರಿ ಗುಂಡಿ ಉಂಡು ಅಂಚಿಡ್ದು ಇಂಚಿಡ್ದು ಜಾಸ್ತಿ ಆ ನಡು ತಿತ್ತಿನವೇನ ಆದ ಅಂಚಿದ್ದು ಬರಿಟ್ಟು ಆತ್ರಿ ಅಂಚಿದ ಬರಿಟ್ಟು ಇತ್ತು ಅಂಚ ಪಾಲು ಮಲ್ತಂಡ ಗಣಿತ
1: ಗಣಿತ
0: ಪಾಲು ಮಲ್ತದ್ದು
1: ಲೆಕ್ಕ
0: ಓಡೋಡು ಹೋಯ್ ಹೋಯ್ ಓಡಾಡುತ್ತೆ
1: ನಡೆದು ಗುಂಡಿರಲ್ಲ
0: ನಡು ಸುದೇಕ ಪೋನಾಗ ಅಂಚ ಏನು ಬಂದಿ ಕಲ್ತಿನವೇನು ಪ್ರಾಯೋಗಿಕ ಶಿಕ್ಷಣ ಬೇಕೆ ಇಂಚ ಕಲ್ಪನಾ
1: ಅಧ್ಯಯನ
0: ನಿಕ್ಲಡಕ್ಕೆ ನರಮಣಿನ ಜೀವನ ಬಂಡ ಅಪಗಪಗ ಬದಲಾಗುವ ಆತೇತಿ ಪ್ರಪಂಚ ಪಂಪನ ಶಬ್ದಗೆ ಪರಿವರ್ತನಾಶೀಲವಾಯಿನವು ಅರ್ಥ ಅಂಚ ಅತ್ತ ಅಂಚ ಅಂಡ ಎಲ್ಲಿ ಜೋಕ್ಲಾದಿತ್ತಾರೆ
1: ಪರೀಕ್ಷೆ
0: ಪರೀಕ್ಷೆ ಇತ್ತೆ ಮದ್ಮೆ ಅವರ್ಚ
1: ಮದ್ಮೆ ಸಂತತಿ ತುಂಬುದ ಅವರ್ಚ
0: ಮದ್ಮೆ ಪಂಪನ ಒಂಜಿ ಸಂಸ್ಕಾರ ಮಗ ಒಂಜಿ ಪೊಣ್ಣಲ ಒಂಜಿ ಆನಲ ಸುಖ ಪಡೇರಿ ಬೋಡಾದ ಮಾತೇರಿನ ಒಂಜಿ ಪರವಾನಿಗೆ ಜೇತೊಂದ ಮೊತ್ತವು
1: ಪ್ರಜಾಭಿವೃದ್ಧಿ ಲಾ ಒಂದು ಜವಾಬ್ದಾರದ ಮೇಲೆ
0: ಧರ್ಮ ಸಂಪತ್ ಪ್ರಜಾ ಸಿದ್ಧಾರ್ಥಂ ಇಮಾಂ ಕನ್ಯಾ ವೃಣೀನೇ ಶಾಸ್ತ್ರ ತೆರಿನಕ್ಕೆ ಪಂಡಿತನ ಪಾತ್ರ ಅಂಚಾತ ನಿಕ್ಲೆ ಮದ್ಮೆ ಮಲ್ಪಾಭಯ ಅಡಿ ಲೊಕ್ಕ ಕಂಡಣಿ ಬಿಡಿದೀನಿ ಕೊಟ್ಟು ಸುಟ್ಟು ಬದುಕುವಾರು ನಿಕ್ಲೆ ನಿಕ್ಲೆ ಪೆದ್ದಿನ ಅಪ್ಪೆ ನಿಕಲ್ನ ಜೀವನದ ಆಧಾರವಾದ ಯಾನು ಮುಖ್ಯವೋ ಅತ್ತೆ ಇತ್ತೆ ಕೈಪತ್ತದ ಬರ್ತದೆ ಜೀವನ ಸಂಗಾತಿಯಾದ ತಿಕ್ಕು ನಾವು ಆಲ್ ಪ್ರಧಾನ
1: ಒಂಜ ಆನನ ಜೀವನಡು ಅಪ್ಪೆ ಪ್ರಾಮುಖ್ಯನ ಅದು ಬುಡೇದಿ ಪ್ರಾಮುಖ್ಯನ ಯಾರು ಯಾರು ಕೊರ್ಬೇಕು ಯಾರು

0: ಇವ್ರನ್ನ ಪಾತ್ರಕ್ಕೆ ವಿರುದ್ಧ ಪಾತ್ರ ಬಂದು ಎಣ್ಣೆ ಅಡೆ
1: ಇಜ್ಜಪ್ಪ
0: ಹುಟ್ಟಲಪ್ಪದು ಬಲತ್ತದ ಉಂತು ನಂಕಿನ ಜೋಕುಳ್ಳ ಅಪ್ರಸ್ತುತವಾದ ಪ್ರಶ್ನೆ ಎದುರುದಿಯಾರೆ
1: ಅಪ್ರಸ್ತುತ ದಾಯ ಮಗ
0: ಕೇವಲ ಅಕ್ಷರ ಜ್ಞಾನ ಮಾತ್ರ ಲೋಕಜ್ಞಾನ ತೆರಿನಕ್ಕಲು ಎಂಕುಲಾದಲ್ಲ ಜವನಿರತ್ತೆಮ್ಮ
1: ಓಹೋ
0: ನೀರಿನ ಪ್ರಶ್ನೆ ಅಪ್ಪ ಶ್ರೇಷ್ಠನ ಕೈಪತ್ತನ ಬಡತಿ ಶ್ರೇಷ್ಠನ ಅಂತತ್ತಿ
1: ಇತ್ತೆ ಅಪ್ಪಗೆ ನಮಸ್ಕಾರ ಮಾಡಿ ಬರ್ಲಿಕ್ಕೆ ಬುಡಿದಿಗಿಜ್ಜತ್ತ
0: ಅಮ್ಮ ಆತೈತೆ ಲೆಕ್ಕಾಚಾರ ಮಾಡ್ಲಿ ನಮಸ್ಕಾರ ಮಲ್ಪಡ ಜಾಗು ಶ್ರೇಷ್ಠವಾಯ್ನ ಆಯ್ನ ಮತ್ತೆ ನಂಬಿಕೆ ಇಟ್ಕೊಂಡು ವಿಶ್ವಾಸ ಇಟ್ಬಿಡು ಅಂದ್ರೆ ಆ ಕಾರಣಕ್ಕೋಸ್ಕರ ಪೂಜಾ ಅರ್ಹ ಬಂದ್ಬಿಡ ಕಾರಣ ನಮಸ್ಕಾರ ಮಲ್ಪ ಆಯ್ಕೆ ನಮ್ಮ ಮಟ್ಟ ಎಂಗಳಿಗೆ ಪಂಡಿತ ಕೊರ್ತೀನಿ ಅವಳು ವಿದ್ಯೆ ಕಲ್ಪ ಗುರುಕುಲ ಅಂದಲ್ಲ ಆರ್ಲ ತತ್ತದೆ ಗುರು ಶ್ರೇಷ್ಠ ಅಂತ ಬಂತಿಗೆ ಶುರು ಓವೇನು ಬಂದೇ ಬಂದ ಮಾತೃದೇವೋ ಭವ ಐದು ಮಕ್ಕ ಪಿತೃದೇವೋ ಭವ ಐದು ಮಕ್ಕ ಆಚಾರ್ಯ ದೇವೋ ಭವ ಕದಾತವು ಅತಿಥಿ ದೇವೋ ಭವ
1: ವಿಷಯ ಅಂದಪ್ಪ
0: ಪ್ರಥಮ ಪ್ರಾಶಸ್ತ್ಯ ಕೊಡ್ತಾನೆ ಅಪ್ಪರ್ತನ ಅಮ್ಮೆ ಶ್ರೇಷ್ಠ ಅನ್ನಲ್ಲ ಅಪ್ಪನೇ ಮಾತೃದೇವೋ ಭವ ಅಂತ ಬರ್ತೀರಿ ದೇವರೇ ನಿನ್ನ ಅಪ್ಪೇಡ ತೂಳ ಅಂದೆ ಮನೆಯಲ್ಲೇ ಕಾರಣಮ್ಮ ಒರ್ಮ ತಿಂಗಳು ತನ್ನ ಬಂಜಿಡು ಜಪ್ಪಡಾದಿ ಪತ್ತನ ತಿಂಗಳು ಲೋಕದ ಬಲ್ಪುಡು ತೋಜೇಣ ಅಪ್ಪನ ತ್ಯಾಗ ಎಲ್ಲವಮ್ಮ ರಾತ್ರಿಂದಿಜ್ಜಿ ಪಗಿಲಿಂದಿಜ್ಜಿ ಬಾಲದ ಚಲನ ಬಲನನ್ನು ತುಂದು ತಾನೇ ಪೆದ್ದದಿಪ್ಪಳ ಪೊರ್ತು ಅನುಭವಿಸೋಣ ಆ ಬಂಜಿನ ದಿವನ ಪೊರ್ತು ಅನುಭವಿಸೋಣ ವೇದನೆ ಆ ಬಾಲಿನ ತೂಯಿನ ತಕ್ಷಣ ಅಪ್ಪೆ ಮದಪ್ಪು ಅಲ್ಲಿಗೆ ಶಾಸ್ತ್ರರು ನನಂಜಿ ಸಂದರ್ಭ ಉಲ್ಲೇಖ ಮಾಡ್ತಿದ್ದೀರಿ ಕೈಪತ್ರ ಖಂಡನೆ ಬಿಡಿದಿ ಆದರ್ಶ ದಂಪತಿಲಾದಿತ್ತನ್ನಾಡಲ ತನ್ನ ಖಂಡನೆ ಅಕಾಲ ಮರಣವು ತುತ್ತಾದ ಕೊಂಡ ಬಡಿದ್ದಿ ದುಃಖ ಮಲ್ಪನೆ ಕೇವಲ ಒಂಜಿ ವರ್ಷ ಮಾತ್ರಗೆ ಒಂದೇ ವರ್ಷ ತನ್ನ ಏತ್ ಪ್ರೀತಿ ಪಾತ್ರ ಕಂಡನೆ ಅಂಡಲ ದೈತ್ಯ ನಾನು ಒಂದು ವರ್ಷದಲ್ಲೇ ಮದಪ್ಪು ಅಲೆ ಅಂತಾನೆ ತನ್ನ ಪ್ರೀತಿ ಪಾತ್ರ ಬಡಿದ್ದಿ ತೈತಲ್ಲ ಕಂಡನೇತ್ ಸಮಯ ಮನಸ್ಸಿನ ಬೇಜಾರಿಗೆ ಮಲ್ಪಬೇಕು ಕೇವಲ ಅಜೇ ತಿಂಗಳು ಆಜಿ ತಿಂಗಳು ಕರಿಬಿಟ್ಟಿ ನನಗೆ ಹೊಣ್ಣ ನಡೆದು ಒಬ್ಬ ಮದುವೆ ಅಂಡ ಅಪ್ಪೇನ ಅಂಚ ಬಂತೀರಿ ಪುತ್ರ ಶೋಕ ನಿರಂತರ ತಾನು ಪೆದ್ದನಂತಿನ ಬಾಲೆ ಬೋಲ ಆಕಸ್ಮಿಕ ತೈತನ್ನಾಡ ಆ ಬಾಲ್ಯದ ದುಃಖನು ಅಪ್ಪೇಣಲೆ ಜೀವನದ ಕಡೆಬುಟ್ಟ ದಿನಕ್ಕೂ ಒರಂಡಲ ಎಣ್ಣೆದು ಒಂಜಿ ತೊಟ್ಟು ಕನ ನೀರು ಜಪ್ಪಡ ಇದನ್ನ ಅಪ್ಪೆ ಅಪ್ಪೆತ್ತಿಗೆ ಅಪ್ಪಿಗೆ ಆತ್ಮಲ ಸ್ಥಾನಮಾನ ಕರ್ತರು ಅಪ್ಪಡೆ ಸರ್ವಗಳ ಶ್ರೇಷ್ಠ ಅಪ್ಪೆದ ಬಿಗಿನಾಯನ ಬಂಧುನೇ ಹೆಂಚೇರಿ ಅಂಚಿನ ಅಪ್ಪನ ಎದುರು ದೀವಣ್ಣ ಎಂಕುಳು ಆ ಕಾಲು ಬೊಡೆದಿ ಬಂಡ ಏರಿ ಗಾನ ಕನ್ನಡ ಗಾದಂಡತಿ ಹೆಂಡತಿ ನೀನು ಜೀವ ಹೆಂಡುತ್ತಿ ಆಡು ಜೀವನ ಪುಂಟೇರನೇ ಬರ್ಪಣಾಳೆ ಅರ್ಧ ಕೆರ್ರೆನೇ ಬರ್ಪಣಾಳೆ ಅಪ್ಪೆ ಅಪ್ಪನೇ ಶ್ರೇಷ್ಠ ಬಿಡು ನನ್ನ ಒಂಜಿ ಪಾತ್ರ ಬಣಪೆ ನಮ್ಮ ಪೇರು ಬರ್ಪತ್ತಮ್ಮ ಎಂಕುಳು ಇರ ಪೇರು ಬರ್ತಾ ಒಂದು ನಾಲ್ಕೈದು ವರ್ಷ ಇರು ಪೇರು ಕೊರ್ತಾರೆ ಐದು ಬಕ್ಕ ಅಪ್ಪಿನ ಜಾಗಡೆ ಪೇರು ಕೊರ್ತಲ್ಲ ಒಂದು ಸಂತತಿ ಉಂಡು ಈ ಲೋಕರು ಗೋವುದು ಬಂತೇರಿ ಅವನ ಬಜಿ ಪೆತ್ತ ಕೈಕಂಜಿ ಬಂತಿದ್ದೀರಿ ಗೋ ಮಾತೆ ಅಂದ್ ಬಂಡೇರಿ ಆ ಬಾಯಿ ಬರನ ಪಶುನ ಮಾತೆ ಅಂದ್ ಬಂಡೇರಿ ಅಟ್ಟಲ ಅಪ್ಪಿನ ತೂಲ ಅಂದ್ ಬಂಡದ ಸಂಸ್ಕಾರ ನಮ್ಮ ಸಂಸ್ಕೃತಿ ನಮ್ಮ ಪರ್ಪಣ ಪರತ್ರದ ಪೋಪಣ ನೀರು ಅಯ್ಯ ಬಜ್ಜಿ ನೀರನ್ನು ಬಂಡಿದ್ದೀರಿ ಜೀವ ಪೋಪಣ ಬರ್ತದು ಒಂಜಿ ತೊಟ್ಟು ನೀರು ಬಿಡ್ತು ಒಂದು ಗಂಗಾ ಮಾತೆ ಅಂದ್ ಬಂಡಿರಿ ಆ ನೀರಿನಲ್ಲ ಅಪ್ಪಿನೇ ತೂಯ ಅಪ್ಪಗ ತೈತದ್ದು ಸ್ವರ್ಗ ಸೇರಣ್ಣಲ ಆ ನೀರು ಅಪ್ಪದ ಸಮಾನ ಬರ್ತದೆ ಅಂತಿಮ ಸಂಸ್ಕಾರ ಕೊರಪುಡ ಅಪ್ಪೇರ್ದು ಮಿಗಿಲಾಯ್ನ ಸುತ್ತ ಈ ಜಗತ್ತು ಇಚ್ಚಮ್ಮ ಇಚ್ಚಮ್ಮ ದೇವರೇ ಬರ್ತದೆ ಅಂತ ಕೇಳಿದ್ವಿ ಯಾನು ಬೋಡ ಅಪ್ಪೆ ಬೋಡದ ಕಂಡ ಅಪ್ಪೆ
2: ಸಮರ್ಪಕವಾಯಿನ ಉತ್ತರ ಬೋಡ ಸಮಾಧಾನಕರವಾಯಿನ ಉತ್ತರ ಬೋಡ
1: ಎಂಕ ಸಮರ್ಪಕವಾಯಿನ ಉತ್ತರ
2: ಬಂಡೆ ಇರ್ರಿ ಕೇಂದ್ರ ಪ್ರಶ್ನೆ ಆ ರೀತಿ ಐಕ್ ಬಣ್ಣ
0: ಅಮ್ಮನ
2: ಅಮ್ಮನೇ ಬಣ್ಣ ಐದ ಬಣ್ಣೆ ಸಂಸ್ಕಾರ ಇತ್ತು ನಂಚಿನ ವ್ಯಕ್ತಿ ಕೊರಡ ರೀತಿಯ ಉತ್ತರ ಕೊಡ್ಬೇಕು ಯಾರು ಬಂದ್ರೆ

अलिया कंगे जा चलते हैं।

0: ವಿಶ್ಲೇಷಣೆ ಪ್ರಶ್ನೆ ಸರಿಯಾದ ತುಲನ ಮಲ್ತು ಬೇರೆಂಡು ಸರಿಯಾದ ವಿಮರ್ಶೆ ಮಲ್ಪೇರೆಂಡು ಈರಾಗಿ ತಕ್ಕ ಪಾತೇರ್ ಹೆಂಗ್ ಗೊತ್ತೂಚಿ ಎನ್ನಂಚಿನ ಟಾಟಾಡಣ್ಣ ಕಟ್ಟಿ ಬಲಿತಲಿಕ್ಕೆ ಬಾತಿರ್ರೆ
1: ಮೋಣೆ ತೂದು ಬಾತರೋಡ ತಂದೆ ಮೋಣೆಗೆ ತಕ್ಕ ಬಾತಿರ್ರೆ ಬನ್ನಿ
0: ಅಮ್ಮ ಅಣ್ಣೆ ಬಂಡಿ ಒರ್ಮ ತಿಂಗಳು ಬಂಜಿಡಿ ತೀರ್ದು ಪತ್ರೆ ತಿಂಗಳು ಬೆದ್ದರು ಒರ್ಮ ತಿಂಗಳು ಅಲ್ಲಿ ಬಂಜಿಡಿ ತೀರ್ದು ಪತ್ರೆ ತಿಂಗಳು ಬೆದ್ದಡೆ ಬಂಜಿಡಿ
2: ಉಂತಾರಂತುಜಿ ಆತ ಸಮಿ ಪೂರ
0: ಇಜ್ಜಿ ಯಾರು ಬಣ್ಣ ಒರ್ಮ ತಿಂಗಳು ಬಂಜಿಡಿ ದೀವು ಅಂಡ ಪತ್ರೆ ತಿಂಗಳು ಬೆದ್ದೋಡಿ
1: ಬೆದ್ದೋಡು
0: ಬೆದ್ದಿನ ಬಾರದ ಮಾತಾ ವ್ಯವಸ್ಥೆ ನಪ್ಪೆ ತೂವಡಿ ದಯ ತೂವಡು ಬಾಲೆವನ್ ಪೂಜೆ ನನ್ನ ಮೀ ಪಾಲಂದು ಬಾಲೆವನ್ ಪೂಜೆ ಪೇರು ಕೊರಲಾಂದು ಅಪ್ಪೆನ ಕರ್ತವ್ಯ ಅಪ್ಪೆ ಕೊಂಚ ಕರ್ತವ್ಯ ಅಂದ ಅಲ್ಲಿ ಮಲ್ಪಡೆ ಅಲ್ಲಿ ಮಲ್ಪಡೆ ನಮ್ ಅಪ್ಪೆ ಆಯ್ನ ಅಲ್ಲಿ ಮಲ್ಪಡೆ ಕರ್ತವ್ಯ ಆಂಡ ಬುಡೇದಿ ಆದ ಬರ್ಪಾಲತ್ತ
1: ಅಂದ್ರೆ
0: ಹಿರಿಯಕ್ಕಲ್ಲಿ ನಿಗಂಟು ಮಲ್ತನ ಮದುವೆ ಆಣು ಕೊಂಡನ ಮೋಣೆ ತೂದಿಪ್ಪಿದೆ ಹಿರಿಯಕ್ಕಲ್ಲಿ ಪಣ್ಣ ಬಾಂಧವ್ಯ ಗೋತೋನ್ ಮೇಲೆ ಮದುವೆದ ಮಂಟಪಕ್ಕೂ ಕರಿಯನ್ನು ಕಟ್ಟವಂಡ್ರೆ ಬಣ್ಣಗ ಮೋಣೆ ತುಂಬ ಆಣನ ಬಗ್ಗೆ ಆ ಪೊಣ್ಣು ಎಂಚಿನ ಎನ್ನಿ ವಾಲ್ ಗೊತ್ತೇ ಅಲ್ಲ ಅಪ್ಪಮ್ಮಗೆ ಬದುಕು ಬಾಕಿ ಬೋಡ್ದು ಎನ್ನು ಜಾಲು ಅಲ್ಲ ಮೆಗ್ಗೆ ಬಲಾಗಿ ಬದುಕು ಬಾಕಿ ಬೋಡ್ದು ಎನ್ನು ಜಾಲು ಅಲ್ಲಿ ಒಂಜಿನ ಎನ್ನಿನು ಎನ್ನ ಕಂಟೆಲ್ಗೆ ಕರಿಯನ್ನು ಕಟ್ಟಲು ಪುಣ್ಯಾತ್ಮಕ ದೀರ್ಘಾಯುಷ್ಯರು ಸರ್ವ ಸಂಪತ್ತು ಕೊರು ಐಶ್ವರ್ಯ ಆರೋಗ್ಯ ಕೊರು ಸ್ವಾರ್ಥ ಇದ್ದಂದ್ರೆ ತುವ್ವನ ಒಂಜ ಆಣನ ಬಗ್ಗೆ ಮಾತೆಲ್ಲ ಮರತದ ನನ ಒಂಜ ಇಲ್ಲದೆ ಬರ್ಪ ಪೊಣ್ಣು ಎನ್ನಿನವು ಅಪ್ಪಾಯನ ಅಲ್ಲಿ ಎಂಚಿನ ಬರ ಮಲ್ತಾಳೆ ಗಂಗೆಗೆ ಪಾವಿತ್ರ್ಯತೆ ಕೊರಿಯತ್ತ ಆ ಗಂಗಾದೇವಿ ಎಂಚಿನ ಮಲ್ತಾಳೆ ಪುಟ್ಟಿದಂಚಿನ ಏಳು ಜೋಕ್ಲ ನೀರಿನ ಮುರುಕ ಅದಕ್ಕೆ ಆತ ಪಾವಿತ್ರ್ಯತದ ಗಂಗೆ ನೀರಿನ ಮುರುಕ ಅದಕ್ಕೆ ಅಪ್ಪಗ ಆ ಜೋಕ್ಲ ಅಪ್ಪಿನ ಬಾಂಧವ್ಯ ಎಂಚಿನ ಸಂಬಂಧ ಅವ್ಯ ಹರಿಶ್ಚಂದ್ರ ಊರು ಬಿಡ್ದು ಅನಾಥ ಅದು ದಾಲಂಚಿನ ಕೈಗೆ ದೆಕ್ಕದು ಪೋಪ್ರಂಚಿನ ಬರ್ತು ಸ್ವಾಮಿ ಯಾರಿಲ್ಲೇ ಹಾಂ ಬೆರಿಯ ಪೋಯಾಲೆ ಖಂಡಣಿ ಮಂತ್ರ ಕೊರ್ನ ಪಾತ್ರ ವರಿಪಾಯ ಬೋಡಾದು ಖಂಡಣಿ ಅದು ನೀನಾನು ಯಾರು ಮಾರ್ವೆ ಸ್ವಾಮಿ ಈರೇಗೆ ಬೋಡಾದು ಸರ್ವ ತ್ಯಾಗಲ ಯಾರು ಮಲ್ಪೆ ಚಕ್ರವರ್ತಿ ಅದು ಮೆರೆ ಒಂದಿತ್ತ ಚಕ್ರವರ್ತಿನ ಬಿಡದಿ ಒಂದು ಪ್ರಾಣ ನಿಲ್ಲಲು ಬಾಜನೆ ತೆಕ್ಕೊಂಡಾಗ ಅಪಗಲ ಎನ್ನಿದ್ರೆ ಹೆಂಚಿನ ಗೊತ್ತಿದೆ ಎನ್ನ ಖಂಡಣಿಗೆ ಸುಖ ಸಿಕ್ಕಾಡು ಎನ್ನ ದುರ್ಬುದ್ಧಿ ಒಳಗಾದಿ ಮಾತೆಲ್ಲ ಕಳೆ ಬಂದು ಹೋಗಿತ್ತಿನ ನಲ್ಲ ಚಕ್ರವರ್ತಿ ರಾತ್ರದ ಬರ್ತು ಜೀತೆಗೆ ತುತ್ತಿನಂಚಿನ ಕುಂಟು ಪಕ್ಕಿ ಬತ್ತದ ಕೊನೋಡಿಗೆ ಮಾನ ಮುಚ್ಚರೆ ಕುಂಟಿಚ್ಚಿ ನನಗ ಬುಡೆದಿನ ಸೀರೆ ಸೆರಗನ ಅರ್ಧ ಬಾರಿತದ್ದು ತುತ್ತು ತುಡ್ದು ಬರೇ ಆ ಬರ್ತುಗಳ ದಮಯಂತಿ ಕೇಳ ಒಂಜಿ ಎನ್ನ ಕಣ್ಣಣಿ ಗೆಟ್ಟಕೋರಪ್ಪ ಎನ್ನ ಕಣ್ಣಣಿ ಗೆಟ್ಟಕೋ ಈತೇನೆ ನಟ್ಯಲ್ಲ ಪಟ್ಟಾಭಿಷೇಕನ ಬರ್ತುಗ ಪಟ್ಟಾಭಿಷೇಕನ ಕಲೆ ಒಂದು ಕಾಡಗ ಬಾಣಗ ಶ್ರೀರಾಮಚಂದ್ರ ಆದರ್ಶ ಬುಡ್ಚಿ ಆಯನ ಒತ್ತುಗೆ ಬಣ್ಣ ಸೀತಾದೇವಿ ಬಂಡಲ್ಗೆ ಅಯ್ಯ ಈ ರೀತಿಯನ್ನ ಈ ಮಣ್ಣೆಂಕು ಬುಡ್ಚಿ ಈ ರೀತಿಯನ್ನ ಈ ಮಣ್ಣೆಂಕು ಮಸಣ ಈರ್ನಟ್ಟು ಯಾನು ಬರ್ಪೆ ಅವಳು ಬುಡೆದಿಗೆ ಸ್ವಾರ್ಥ ಜಾತಿ ಬುಡೆದಿ ಬಂಟ್ಪಣಾಲು ಸ್ವಾರ್ಥೋಡಿ ಇಪ್ಪಣಾಲತ್ತೆ ಬುಡೆದಿ ಬಂಟ್ಪಣಾಲು ಭೂಮಿ ಅಪ್ಪಿನ ಆತ ತಾಳ್ಮೇಡು ಬರ್ಪಣಾಲು ಒಕೆ ಅಪ್ಪೆ ಅಪ್ಪೆ ಅಂದ್ರೆ ಸಾವಿರ ಸತ್ತಿ ಬಂಡತೆ ಅಪ್ಪೆ ಅವಡಂಡ ಸುರುಕು ಬುಡೆದಿ ಅಂಡನೆ ಅಪ್ಪೆ ಅಪ್ಪಿನ ಅಪ್ಪೆ ಚಾಬು ಯಾನ್ ಕೇಂದ್ರ ಪ್ರಶ್ನೆ ಉತ್ತರ ಗುರು ಅಪ್ಪೆ ಅಂದ ಅವಡಂಡ ದಾನೆ ಅವಳು ಸುರುಕು ಬುಡೆದಿ ಅವಳು ಸುರುಕು
3: ಇದುವರೆಗೆ ಇತ್ತೀಚೆಗೆ ಮಂಗಳಾದೇವಿ ದೇವಸ್ಥಾನದಲ್ಲಿ ನಡೆದ ಯಕ್ಷ ತುಳು ಪರ್ವ ಡಿ ಮನೋಹರ್ ಕುಮಾರ್ ಅವರ ರಚನೆಯ ಶ್ರೀಮತಿ ಶ್ರೀಪತಿ ತುಳು ಯಕ್ಷಗಾನದ 5ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: റേഡിയോ സാരംഗ് നോട്ട് 7.8 FM. ഇനിത്തെ ഈ തുളു കാര്യക്രമടും ഇഞ്ചിപ്പ കുഡ്ലത തുളുഭവനത സിരിച്ചാവടിയുടെ നടത്തിന കർണാടക തുളു സാഹിത്യ അക്കാദമി സംവാദ യുവ സമ്പന്മൂല കേന്ദ്ര കുഡ്ല മൊക്കുള്ള ഒട്ടുസേരികേട് അക്കാഡമിയുടെ ഒഞ്ചു ദിന ബലേ തുളു ഓതുക ഈ ലേസിഡ് പാത്തിരന് ആത്രാടി അമൃത ഷെട്ടി അർണ പാത്തിരന് കേനൊന്നു പറക്ക
1: சொல்மேந்த பண்பின சப்த நமஸ்கார அந்த பண்ட ஆப்புஜி சொல்மேந்த பண்ட தன்யவாத அந்த ஆப்புனது ஸோ அவன் பண்ணகெண்டு அந்த இந்து இன்ச்சின தத்தலசு உண்டு என்ன சப்தல ஆலோச்சனை வளர்த்துல தத்தலசு உண்டு என சொல்மேந்த பண்ணோட நமஸ்கார அந்த பண்ணோட அந்த பண்ண தயப்பண்ட ஹிரியாக்கள் பண்டின பாத்திர போகுண்டு அவன் சரியாது எந்த பண்ணுந்தான நமக்கு லாபம் உண்டு பண்பினேக்கே என் பண்ணதில்ல என தப்பு தெரியாடே யாரும் எல்லி கொஞ்சம் பதலாவணை பண்பேக்கேன் இல்லை நிக்கலேக்கு ഞാൻ ദിനോട്ട് കൊഞ്ച് രണ്ട് ഗണ്ട സമ്പൂർണ്ണം അത് മൊബൈൽ തുപ്പ എനിക്ക് പുരുഷോ സിക്കുന്നു രണ്ട് ഗണ്ടേ നാല് ഗണ്ട മുട്ട മാത്രം ഞാൻ ഇവിടെ കണ്ട പോന മാത്രം മേക്ക് പൊരുത് കുണ്ടങ്ങി പാടണ മണ്ടേക്ക് പറച്ചനെ പാടണ ഇജ്ജി നാൻ ഇല്ല പത്രട എന്നെ ഗുർത്താപ്പിച്ചില്ല ഞാൻ ആത്ത് ബേല മൽപ്പെ മണ്ണ് തൊട്ട് മണ്ണാതിപ്പുണല്ല ഞാൻ മുറി നെഞ്ചിനെ തൂന്ന് പറഞ്ഞ വിനോദ് രാജ്കുമാർ വിനോദ് രാജ്കുമാറിന ഒഞ്ച് ഇൻ്റർവ്യൂ തൂയേ കുഡ്ലത ജനക്കുളൊന്ന് പണിപ്പിന ഒഞ്ച് ചാനൽ തക്കൾ മൽദിന എഞ്ചിന തുളു പണ്ട അത്ഭുതമായ തുളു വിനോദ് രാജ് പാത്തിരന എനിക്ക് അനുസരിച്ച് ഇയർ കെപ്പി ഹക്കിലക്കാണ് എനിക്ക് കെപ്തണ്ടേ ഇല്ലക്കാണ്ട് ദയപണ്ട ബൈ മിസ്റ്റേക്ക് തപ്പൊന്ന് എത്തോ സാരി സ്ക്രോൾ മൽപ്പനക നമ്മ ഈ കുഡ്ലത ഉരുട് പുട്ടിനഞ്ചിന സിനിമുടി സിനിമുടിപ്പുനൈക്കലു നാട്ടക്കൊടിപ്പുനൈക്കലു കെലോ പാത്ര തുളുക്കേണ്ട മെയ്റ്റ് കുണ്ടുതാൻ്റെ ഉർബിലും തിലക്കാപ്പുണ്ട് ബേജാർ മൽപ്പടി ഏറല നിക്കലു ഞാൻ പണിപ്പിനേക്ക് ഞാൻ ദയ പണൊന്നില്ല പണന്നണ്ട ആ ബംഗളൂരു ഇത്തിനാറ് വിനോദ് രാജ ആത്തുപുറത്ത് തുളു പാത്തേരിയർ എത്തു എത്തു പരപ്പിന നീർതലക്കാർ തുളു പാത്തേരിയർ ഏപ്പ പർട്ടിക്കുലർ ആപ്പന ഭാഷത ബഗ്ഗെനിക്കൽ ഇംഗ്ലീഷ് പർട്ടിക്കുലർ ആപ്പന ആനിനു ശരണ്യ പാത്തിരലക്ക പാത്തിരുവർ ഭാഷത ബഗ്ഗെ പർട്ടിക്കുലർ ആവടെ കുടരുടെ പാത്തിരനക്ക് സംവാദം അൽപ്പനകനിക്കലു എന്ന ഭാഷ തുളു ഞാൻ തുളു പറന്തിനായുടെ പാത്തിരുന്നില്ല എന്ന് പണ്ണക നിങ്ങൾ പർട്ടിക്കുലർ അപ്പം എന്ന ഭാഷ എന്ന് പണിപ്പിന നിങ്ങളുടെ പർട്ടിക്കുലാരിറ്റി ഓവ് ബോർഡ് പണന്നണ്ട ഞാൻ പഞ്ച ദ്രാവിഡ ഭാഷയുടെ അത്ഭുതമായ ഒരു ವಿದ್ವಾಂಸರು ಪಣಿಪೇರು ಐದು ಪಂಚದ್ರಾವಿಡ ಭಾಷೆಗಳಲ್ಲಿ ಎಲ್ಲ ಬದಲಾವಣೆಗೆ ಹೊಂದಿಕೊಳ್ಳುವ ಒಂದು ಮೊದಲ ಭಾಷೆ ಇದ್ದರೆ ಅದು ತುಳು ಭಾಷೆ ಅಂತ ಪಣಿಪೇರ ಪೆರ್ಮೆದಿ ಒಂದು ಪಾತ್ರಲ್ಲೇ ನಿಗಳು ಪರ್ಟಿಕ್ಯುಲರ್ ಆಪಜರದಾಗ ದಾಯಪಂಡ ಕರೆಕ್ಟ್ ಅವು ಯಾನ್ ಅವನೇ ಬಯಕೆ ನನಗಳ್ಲ ತುಳುನು ಓದನಗ ನಿಗಳಿಗೆ ವಿಶೇಷ ಅಂದ ಎನ್ನೆರೆ ಬಲ್ಲಿ ತಿನ್ನಲು ನಮ್ಮೊಟ್ಟು ಉಪ್ಪು ನಾವು ಕನ್ನಡದ ಒಟ್ಟೊಟ್ಟು ಬುಲೆಯ ನಮ್ಮ ಆಡಲ ಕನ್ನಡೋಡ್ಲ ಕೈ ತಲುಪು ನಮ್ಮ ತುಳುಕು ಜಾಸ್ತಿ ಉಪ್ಪು ನೆಟ್ಟಾತ್ರ ತುಳುನು ಓದನಗ ಉಂದು ಹೆಂಗೆ ಪೊಸತ್ತು ಎನ್ನೆರೆ ಬಲ್ಲಿ ಉಂದು ಎನ್ನೋ ದಿನನಿತ್ಯದ ಉಂದಿಯಪ್ಪ ಎನ್ನುಂಡ ಆ ನೀ ನಮ್ಮ ಆ ಭಾಷೆಯನ್ನು ನಮ್ಮ ನಡುಟ್ಟು ನಂಗೆ ಕೋರಿ ಪೋಂಡ್ರೆ ಕಾಪುಂಡು ಯಾನು ದಾಯಿಗ ಭಾಷೆ ಮುಖ್ಯ ಅಂತ ಪಣಪಕ್ಕೆ ಏನಂದಂಡ ಸಂಸ್ಕೃತಿ ಅಂತ ಪಣಪ ಸಂಸ್ಕೃತಿಗೆ ತುಳುಟು ಒಂಜಿ ಪೊರ್ಲುದ ಶಬ್ದ ಉಂಡು ಗೊತ್ತುಂಡ ಇಜ್ಜತ್ತ ಸಂಸ್ಕೃತಿಗೆ ತುಳುತ ಶಬ್ದ ಪರಪೋಕು ಅಂದದು ಪರಪೋಕು ಅಂದದು ಪೋಕು ಪಂಡ ಬದುಕಿನ ಬದುಕು ಪೋಕು ಪಂಡದನ್ನು ಬದುಕನದು ಒರಿ ಸಾದಿಡು ಪೋಪೆಂದಂಡ ಒಡಿ ಪಣಪೆ ಕುಡೇರಿಯಾಗ ಅಲ್ಲ ಆಯನ ಪೋಕು ತುಲಯ ಅಂದದು ದಯಪಂಡ ನಮ್ಮ ಪಾತ್ರನ ಶಬ್ದದ ದುನ್ನ ಭಾರ ಉಂಡತ್ತ ವೇರಿಯೇಷನ್ಸ್ ಉಂಡತ್ತ ಸೌಂಡ್ ವೇರಿಯೇಷನ್ಸ್ ಅವು ಪಣಪುಣ ಒಂದು ಎಲ್ಲೇ ಉದಾಹರಣೆ ಪಣಪಿಕಲ್ಲ ಹೆಂಗೆ ಒಂದು ಕೆಟ್ಟ ಅಭ್ಯಾಸ ಉಂಡು ಯಾನು ಪ್ರೀತಿಡ್ಲ ಒಂದು ಯಾಣ ಬಾಲಿಗೆ ನೈದ ಮಗ ಅಂದ್ ಪಣಪೆ ಯಾನು ಕೋಪೋಡ್ಲ ನೈದ ಮಗ ಅಂದ್ ಪಣಪೆ ಹೆಂಗೆ ಓರರು ಇನ್ನು ಬಸ್ ಇಟ್ಟು ಬಂದಾಗ ಆಲೋಚನೆಗೆ ಬರ್ತೀನಿ ಹೆಂಗೆ ಶಬ್ದ ದೇನ್ ನಾನು ಬಸ್ ಸ್ಟ್ಯಾಂಡ್ ವರೆಯಾಗಿ ಒಂದು ಬಾಲಿಗೆ ನೈದ ಮಗ ಅಂದ್ ಪಣ್ದು ಬರ್ತೇನೆ ದಯಪಂಡ ತುಳುತ ಭಾಷೆಡು ಈ ಶಬ್ದದ ಏರಿಳಿತ ಉಂಡತೆ ಎಲ್ಲಿಯ ಬಾಲ್ಯ ಒಂದು ತಪ್ಪು ಮಲ್ ತಕ್ಕ ನಾಯ್ದ ಮಗ ಅಂದ ಅಜ್ಜಿ ಬಣ್ಪೋಲು ಅವು ಕೋಪದ ಹೊತ್ತು ದಾದಂಡ ತಪ್ಪಗೆ ನಾಯ್ದ ಮಗ ಅಂದ್ ಬಣ್ಪೋಲು ವೇರಿಯೇಷನ್ಸ್ ಅವು ಅವು ಆಗ ಈ ನಾಯ್ದ ಮಗ ಅಂದ ಪಣಪಿನ ತುಳುತವು ನೆರಡೆ ಹತ್ತು ನಾಯ್ದ ಮಗ ಅಂದ ಪಣಪಿನವು ಉಡಲ್ಗೆ ಕೈತಲಾಯಿನಂಚಿನ ಶಬ್ದ ಉಡಲು ಕೈ ಕರ್ತಲನ ಶಬ್ದ ಯಾನ ಐಕ್ಯ ಪಣ್ಣಿ ನಮ್ಮ ಸಂಸ್ಕೃತಿ ಭಾಷೆ ಸಂಸ್ಕೃತಿ ಪಣ್ಪಿನ ಪರಪೋಕುಂಡತ ಪೋಕು ಪಂಡ ಬದುಕನ ರೀತಿ ಆಯ್ ಶ್ರೀಮಂತ ಅಂದ್ರು ಆಯನ ಪೋಕುತು ಓಡಿಯಾ ಪಂಡಗ ಆಯನ ಪೋಕುತು ಪಣ್ಣ ಆಯನ ಬದುಕದ ರೀತಿ ತೋಡಂದು ಬಡ ಅಂದ್ರು ಅಯ್ಯೋ ಆಯನ ಪೋಕೆ ಪಣ್ಣ ಆಯನ ರೀತಿ ಅಂದ್ ಸೊ ಸಂಸ್ಕೃತಿ ಅಂತ ಪಣ್ಪಿನ ಪರಪೋಕು ಅಂದ್ ಪಣ್ಪಿನ ಒಟ್ಟುಡು ಸಂಸ್ಕೃತಿನ ಬುಲೆಪೋನಗ ಭಾಷೆಲ್ಲ ಒಂಜಿ ಭಾಷೆಲ್ಲ ಒಂಜಿ ಆ ಸಂಸ್ಕೃತಿದ ಮೂಲ ಇಪ್ಪುನೇ ತುಳುನಾಡು ಪೊಣ್ಣ ಮೂಲಡು ಓಲಾಂಡಲ ನಿಗಳು ಕೇಂದ್ರ ಪೊಣ್ಣು ಬಾಲೆ ಪುಟ್ಟೋಡು ದೇವರಿಗೆ ಪರಕೆ ತುಂಬನೋ ದೈವಲೆಗೆ ವಾ ಊರುಡಾಂಡ ಕೇಂದ್ರ ಒಲ್ಪಾಂಡ ಉಂಡ ಪೊಣ್ಣು ಜೋಕುಲು ಪುಟ್ಟೋಡು ಒಂದು ಪಂಡ ಪರಕೆ ತುಂಬನೋ ಊರ್ದ ಬುದಾರ ಓಲಾಂಡ ಗೊತ್ತುಂಡ ನಿಗಳಿಗೆ ಗೊತ್ತು ಜತ್ತ ಅಯ್ಯೋ ಪುಣ್ಯಾತ್ಮರು ಒಂದೇ ತುಳುನಾಡಿಡೆ ಈ ಪುಣ್ಯ ಭೂಮಿಡೆ ಪೊಣ್ಣು ಬಾಲೆ ಪುಟ್ಟಡಂದ ಅಪ್ಪೆಮ್ಮೆ ದೈವ ದೇವರೇ ಕೈ ಮುಗ್ಗಿನ ನಮ್ಮ ತುಳುನಾಡಿಡು ದಾಯ ಗೊತ್ತ ಸಂಸಾರ ಅಂದ ಪಣಪಿನ ಬುಲಿಪುನ ಆ ನಡ್ದತ್ತು ಪೊಣ್ಣಾಡದು ಇವತ್ತು ವಿಶೇಷ ಪಣ್ಣಂದಂಡ అప్పన కుటుంబడు ఎరేసయ్యాడు నమ్మ అమ్మ అప్పే పండుగ అర్థాపండి అమ్మ నక్కలు మమ్మీస్ అమ్మ నగలు నక్కుడు అప్పన కుటుంబడు ఏర్పోడుందంట సయ్యాడు అప్పన తమ్మలైనా తిద్దమ్మినా అవి ఎంచనా అవడు అక్కడ సై తిరిందన నంక మా తిరగల 14 దినత సూతక నమ్మేటు తుళునాడు అమ్మే సైతుండే ఏత దినత సూతక గుర్తుండా అమ్మేరు సైతుండే డాడీ డాడీ డాడీ నా కుటుంబ దగ్గర సైతుండే ఏత దినత సూతక గుర్తుండా ఓన్లీ 3 డేస్ మూజే దిన అయితే అర్థ దాదా పండుందండ తుళునాడద మన్ను నమ్మ మాతెర్ల అయ్యి హెచ్చిన కొత్తంపురి జీరిగ 14 జాతీలుల్ల ఆ జాతి మాత ఇత్తిన నాకు మూల ఓవు పండుందంట నమ్మ మాతెర్ల కాడుడుదే బతినంచిన నరమాలిన్లు పంపినావు నమ్మ పూలద కొలికే ఓలు పండు కాడుడుదు ఉండు పండు నమ్మ ఆవిన ఆలోచనే మళ్ళొండ పండుందంట ఈ భూమి భూమిగల ఈ భూమిడు పుట్టిన పొన్నగల వ్యత్యాసనే ఇజ్జి నమ్మ నిగులు కోల తూతారా ఏరండల కోల తూతారా కోల మాత ముగిదావనగా దైవ చావడికి పరపుండత చావడి బతినదగ పేరు ఏరుకొరిపిని ఏరుకొరి పేరు పొన్ను ఇడి ఖర్చు మలుతూ కోలమలు తినేయ అని చెప్పు పేరు దయ భూత పొన్ను అడగనుడు ఈ ప్రశ్నలు నిగలన ఉలాడి పుట్టుదిన అయ్యే పాండల నమ్మము తుళునాడద మన్ను పండుందండ కొంచెం ఎల్లి పాత్రడు నిగలి కొంచెం సంపూర్ణ అది పండిపాయి కన్నడడు కొంచెం గాధ ఉండు కొట్ట హెన్ను కులదింద హొరగే తుళునాడు కొట్ట హెన్ను కులదింద హొరగే అల్ల కొట్ట హెన్నిగే ఎల్లవు అప్పే బరి ఇందు పంపినవు నాకు జాతి బర్పిని అథవా నమ్మ ఇది అనాత్రాడి అమృత షెట్టి ఇందు పడుంది ఎన్న అమ్మి మాడ అందది ఎన్న అమ్మేరు నా జాతి దెబ్బ షెట్టింది ఎదురు మాడ అంది అర నజ్జర్ మాడ ఎన్న అమ్మేరు మాత్రం షెట్టిందే పడుంది ఎన్న అమ్మేరు ఎన్న అజ్జర్ మాడ అమ్మేరు నమ్మేర్ మాడ మహాబాల మాడ అందది అర నమ్మగే సంజీవ మాడ అందది ఎన్న అప్పే జలజా షెట్టి యాన్ షెట్టి అని మాడ అంద పడుంది ఎన్న ఎన్నవు అప్పెన బరి అమ్మేరుకి ఎంక సంబంధ జ్జింది అవి ఎంచె బత్తను పండుందంటే నాకు అళియ సంతాన కట్టు పంపిన ఉంచి ఉంచి కొంచెం సామాజిక వ్యవస్థ అయిట్ నెట్ నంక అప్పన బరి అవు మాత ముఖ్యత నంక ఈ మన్ను ఈ తుళునాడద మన్ను పొన్ననేత గౌరవుడు దూండు ఉందదు నికులు మాతెరలు పండుపారు ఫెమినైన్ అండ్ మస్కులైన్ అర్థాపుండత అర్థాపుండా ఇంగ్లీష్ పండుందిలే ఫెమినైన్ ఒక మస్కులైన్ ఆ పన్న శబ్దించండు ఫెమినైన్ వెరీ సాఫ్ట్ తుంబ స్మూత్ మస్కులైన్ పన్నగానే అయ్యే పురుష ఏంది పండిపిన ఈ పురుష ఆధిపత్య తుళునాడు ఇజ్జి నిజవాదండ మండద నమ్మ తూం పోయిందంట పురుషన అధిపత్య పొన్నగిజ్జి ఇడీ ఆస్తి తమ్మలేడిద అరువదకు పరిపిన పడిందని తమ్మలేడిద మర్మలగే పరిపిన ఎంక కొంచెం కథ నేను పాపడు ఇంకా లజ్జి పొన్ను తిత్తిన తుళునాడద పొన్ను ఎత్తు గట్టి గిత్తింది పండిపోయి కొంచెం ఉదాహరణ పండిపోయి కొంచెం కథ పండిపోయింది లజ్జి కథ ఆరితే కేరళద పండినత తుళుతో లజ్జి కథ పండిపోయింది భారీ బంగద ఇల్లు కొంచెం దీని ఇంచిన కటు మర్యాలకు బిన్యారు పరిపారు ఆ ఇల్లగు బిన్యారు పరిపారు అగలేదానికి గుర్తు ఇల్ల ఇల్ల దగ్గ ఏనా గర్వపుర అల్గుడు మాడిసోరు ఉండి పండి అగలే గుర్తించి బింజర్ పరిపేరు బింజర్ పరిపేరు ఇల్లడలి 4 జన జోకులు ఉల్ల బింజర్ పత్ అర్ని ఇల్లడు అల్ని ఇల్లడు వంచి పరేలు అరిత కాళిజీ ఇల్లాడు అల్ల మంటాడు అరిత మంటాడు వాళ్ళు దానే మలుపును పండుగ గొత్త ఆపుచలేగు అప్పుడు వాళ్ళు దానే మలుపులు గొత్త ఈ బారుతూరున గొత్తుండ నీ గొత్తు చేత గొత్తుండా జడ్డు బారు గొత్తుండా జడ్డు బారు పండు ఏనందు గొత్తుండా జొళ్ళు జొళ్ళు బత్త బారు బారు దుంబు అరి బారు బులెప్పవునా బార్ను గాలికి బత్తువేరు గాలికి బత్తన గెడ్డ బారు ఇంచికి పురుండు జడ్డు బారు అంచికి పోపుడు వాళ్ళు కోర్లేగింది పండు పాడింది కొన్ని మన్నద గురికేడు ఈ జడ్డు బారును పాడిది పోలు కటు మర్యాలడు ఆ తను అంచించి పోలు బిన్నేరు బైదరి అన్న మర్యాద వరియడు కొనుకోడు జడ్డు బారును పిదాయుడు మెత్తుండ మెత్తున గొత్తుండా మెత్తుండా ఎంచిన నిగులు కుట్ల దగ్గర బారు ఎడుపున అంది పండిపోయి ఎంకులు ఎంకులు ఉడిపిడు బారు మెయిపున అని పండు మెయిపున అని పండుప బారు మెయితున్నాడు గొత్తాపున పండు కడప్పి కల్లడ బారద బారు మెయితుంది జడ్డి బారు జడ్డు బారద అరి మలుపు పోలిగే అరి తిక్కడలేని నింగలు అరి తిక్కడు కజిప్పిగించిన మలుపున కజిప్పుకు దాలజ్జి ఆ తనకు పారా పారా దీపిన గుర్తుండా గుర్తు చేత పార అంది పండగైనా కోరి పారా దీపిన కోరిద కింజిని కెత్తిన పెరడ దాడిటే కింజ ఎవరి పార కట్టునంది పారగు దీతిన కెత్తిన కనతది కజిప్పు మలుతుంది బలసూలిగే అంచిన గట్టిగిత్యాలు అంచిన తుళునడద గట్టిగిత్తి దాయే పండుందండి ఆయన ఏ పళ్ళ పండు రెండు పొన్ను పండిపినావు కట్టునావు పొన్ను సంసారంను కట్టునాలు ఆణ్ అయితే ఆళ్తను ఎన్న ఉంది పండిపినా ఏ మాత్ర పొన్ను సంసారం కట్టున దాయే పండుందంట నాకు 1000 ఉదాహరణలు తక్కువ ఈ తుళునాడద సంస్కృతికి పున బదలావణే పండుందంట ఇతను గట్టదమిత్తుగల నమ్మ ఊరుగుల నమ్మ హోలికెమలతోండ పండుందంట విధవేంది పంపిన శబ్దండు కండనే సైతీనాలని పండు నమ్మ తుళునాడకి ఇంపార్టెన్సే ఇచ్చి విధవేంది పంపిన శబ్దగు విడో విడోవర్ విడోని పండిపిన శబ్దకు నమ్మ తుళునాడు ఇంపార్టెన్స్ ఇచ్చి విధవేంది పండిపిన శబ్దకు అవు ఈ ఘటన మిత్తు పోయిందండి విధవేంది పండుతున్నాడు దాయే పండుందాండ కండనే సైతి బొక్క ತಮ್ಮಲೇರ್ದ ಬತ್ತಿನೋ ತನ್ನ ಕುಟುಂಬದ ಬತ್ತಿನ ಎಕ್ಕರಗಟ್ಟಲೆ ಆಸ್ತಿನ ಕಾರಮಿತ್ತು ಕಾರ ಪಾಡ್ದು ಚಾರ್ಡ್ ಕುಲದ ಗುರುಕಾರ್ಮೆ ಮಲ್ತಿನ ತುಳುನಾಡ್ದ ಪೊಂಜು ಆ ಕೆಪಾಸಿಟಿ ಆ ಪೊಂಜು ಅವಡೆತ್ತಿನ ಇನ್ನಿಗಳು ಪರೀಕ್ಷೆಡ್ ಮಾರ್ಕ್ ಕಡಿಮೆ ಅಂದ್ರೆ ಡಿಪ್ರೆಷನ್ ಪೋಪರ್ ಒಂದೇ ಮಣ್ಣದ ಅರಿಬಾರ ತಿಂದದ ಬುಲೇನಗಲು ಎಂಕುಲು ನಿಗಲು ಒಂಜಿ ಪರೀಕ್ಷೆ ಎಕ್ಸಾಮ್ ಹುಡುಗಲು ಮಾರ್ಕ್ಸ್ ಕಡಿಮೆ ಬತ್ತಂದ ಅಯ್ಯೋ ಎಂಕು ಡಿಪ್ರೆಷನ್ ಅಂದದ್ದು ಯಾನ್ಕಿನ ವಾಟ್ ಇಸ್ ದ ಮೀನಿಂಗ್ ಆಫ್ ಡಿಪ್ರೆಷನ್ ಡಿಪ್ರೆಷನ್ ಮಣ್ಣು ಹೆಂಚಿನಪ್ಪ ಅಂದದ್ದು ಅವು ದಾಯ ಬರೋಡು ನಂಕು ಸೊ ಯಾನ್ ಪಣ್ಣನಿಗಲಿ ಹಾರ್ಸಿಂದ ಅನ್ಸವು ಡಿಪ್ರೆಷನ್ ದಾಯಗ ಬರೋಡು ತನ್ನನ್ನು ತಾನು ತಾಂಗೊಮಿನ ತಾಂಕನ್ಗೆ ತೂಕ ನಿಗಳ್ ಇಜ್ಜಿ ಪಣ್ಣದನ್ನು ಡಿಪ್ರೆಷನ್ ಬರ್ಪಡು ಮನಸ್ಸನ್ನು ಏಪಲ ನಮ್ಮ ಕಂಟ್ರೋಲ್ ದಿವಮಿನಂಚಿನ ಕೆಲಸ ನಮ್ಮ ಈ ಮಣ್ಣು ಮಣ್ಣದಾಗಲು ಮಲ್ತಿರ್ ನಂಕಿನಿ ಕಾತಜಿ ಅಣ್ಣನಡ ಕಾಲ ಬದಲಾತಂಡು ಕಾಲ ಬದಲಾತಂಡು ಬಿ ಎಂ ರೋಹಿಣಿ ಒಂದು ಕಡೆ ಇಟ್ಟು ಪಂಡ್ಪೇರು ತುಳುನಾಡು ಮಾತಲಾ ಪೊಣ್ಣಗೆ ಹಕ್ಕು ಪೊಣ್ಣೆ ಗುರ್ಕಾರ್ದಿ ಆಸ್ತಿದ ಹಕ್ಕಲ್ಲ ಕೈಟ್ಟು ಆನಂದಂಡ ಓಲ್ಪ ಪಂಡ ತರ್ಕೋಲನ್ನು ಸೊಂಟೋಡು ಕೀಲು ಸಿಕ್ಕೊಂಡ್ರೆ ಮಾತ್ರ ಅಂದದು ಯಾನ್ ಈತ ಮಾತ ಪಾತೇರಿಯತ್ತ ಆಂಡಲ ಪುರುಷ ಪ್ರಧಾನ ವ್ಯವಸ್ಥೆ ಓಲ್ ಉಂಡ ಆನಿದ ಕಾಲುಡಿತ್ತಲಕ್ಕೆ ಇನ್ನಿ ಬದಲಾವಣೆ ಆತನು ತರ್ಕೊಲ್ ಏನಡ ಉಂಡು ಎನ್ನೆಲ್ಲದ ಎಂಚನ ತಿಜೋರಿ ಇಂದ ಪಂಡ್ಪನ ಅಥವಾ ಪೆಟ್ಟಿಗೆ ಓ ಉಂಡು ಆಯ್ತ ತರ್ಕೋಲ್ ಎನ್ನ ಸೊಂಟೋಡು ಉಂಡು ಆಂಡ ಐಕ್ ತರ್ಕೋಲ್ಗೆ ಕೀಕ್ ತರ್ಕೋಲ್ ಪಡೆದು ಓಪನ್ ಮಲ್ಪನ ಯಾನತ್ತಿ ಅನ್ನ ಕಂಡೆನೇನೆ ಅವು ಬದಲಾವಣೆ ಪಲ್ಲಟ ಎಂಚ ಆಂಡ ಓಲು ಬುಡುಕೊರಿಯ ನಮ್ಮ ಅಂದದು ವಿದ್ಯಾಭ್ಯಾಸದ ಮುಖಾಂತರ ನಮ್ಮ ಗಟ್ಟಿಯಾ ಒಂದು ಪೋಯ ನಿನ್ಯ ವಿದ್ಯಾಭ್ಯಾಸದ ಮುಖಾಂತರ ಗಟ್ಟಿಯಾ ಒಂದು ಪೋಯ ಆ ವಿದ್ಯಾಭ್ಯಾಸ ನಮ್ಮನ್ನು ಪೊಣ್ಣ ಕುಲನು ಓಡೆ ಕನತ್ತನ ಅಂತ ಪಂಡ್ ಪ್ರಶ್ನೆ ಆಲು ಏರು ಬಿಂಜರ್ ಬತ್ತೆ ಅಂತ ಜಡ್ಡ ಬಾರದು ಮೈತದ ಪಾರೋಡಿತ್ತಿನ ಕೋರ್ದ ಕಚ್ಚು ಮಲ್ತನಲ್ಲಿ ವಿದ್ಯಾಭ್ಯಾಸ ಇದ್ದಣ ಅಲ್ಲಿ ಬದುಕನ್ನು ಕಟ್ಟದೋಲು ಇನ್ನು ನಂಕು ಬೋಡಾಪಿನ ಮಾತ ಸವಕರಣೆ ಸವಲತ್ತು ಉಂಡು ಅಣ್ಣ ನಂಕು ನಮ್ಮನ್ನು ನಮಕ್ಕೆ ಒರಿ ತೊಂಡ್ರೆಗ ಆತಂಡ ಇಜ್ಜಿ ಬೊಚ್ಚಿ ಬೊಡ್ಚಪ್ಪ ಬಸ್ ಇಟ್ಟು ಪೋವನಾಗ ಒಂಜಿ ಪೊಣ್ಣು ಮಗ ಕೊಂಜಿ ಆಣು ಮಗೆ ಅಥವಾ ಏರವರಿ ಆಣು ಮಗೆ ದಾದಾಂಡ ಮಿಸ್ ಬಿಹೇವ್ ಮಲ್ತೆ ಪಡೆದಂಡ ನಿಗುಲಿ ಏರಿ ಇದಂಬಿಟ ಬಸ್ ಇಡಲು ಅಕ್ಕದಂತದ ಏಯ್ ನಮ್ಮಲ್ಲಿ ತಂದು ಕೇಳಿ ನಕಲು ಏರಂಡ ಇತ್ತು ಕೈದಿರ್ಪ್ಲೆ ಜೀನ್ಸ್ ಪ್ಯಾಂಟ್ ಪಾಡುವರು ಪಾಶ್ ಅದು ತಿರುಗುವರು ಪೋನಾಗ ಹೆಂಗೆ ಖುಷಿ ಅನ್ಸೋಣಿಗಳು ಅಂತ ಓ ಪೊಣ್ಣು ಜೋಕಲು ಪಣ್ಣು ಇಂಚನ ಇಪ್ಪೋಡು ಅಂತ ಪಂಡು ಖುಷಿ ಅನ್ಸೋಡು ಎಡ್ಡೆ ಒಂಜಿ ಆಟಿಟ್ಯೂಡ್ ಒಂಜಿ ಪೊಣ್ಣು ಪೋನಾಗ ಏನು ಖುಷಿ ಪಡಪ್ಪೆ ದೇನಾಗ ಪೊಣ್ಣು ಇಂಚ ಒಪ್ಪೋಡು ಬಂದು ಬಟ್ ನಿಗಲೆಗಾಪಿನ ಒಂಜಿ ಎಲ್ಲೇ ಒಂಜಿ ಮಿಸ್ ಬಿಹೇವಿಯರ್ ಏರವರಿ ನಿಗಳ್ದ ಸರಿಯಾದ ರೀತಿ ನಡಕ್ಕೆ ಮಲ್ತಿ ಜಪ್ಪಣ ಬಸ್ ಇಟ್ಟು ನಿಗಲೇನೆ ಮಲ್ಪಡ ಈ ಸೀಟ್ ಕುಲದಾರ ಪಂಡ್ ರಡ್ಡ ಸೀಟ್ ಕುಲದಾರ ಪಂಡ್ ನಂಡನಿಗಳು ಆಯೇ ಆಯಾಗ ಮುಕ್ಕಾಲು ಸೀಟ್ ಬುಡುಗೊರ್ದಲ್ಲಿ ಪಿಜಂದಲಕ್ಕ ಮುಲ್ಗುಲ್ವಾರ ನಿಗಲು ನಿಗಲಿ ಎದುರಿಸಿನ ತಾಕತ್ತು ಓಲುಂಡು ಅಂದಾತ ತಾಕತ್ತು ಓಲುಂಡು ಒಂದು ಎಲ್ಲೇ ಉದ್ದೇ ಪಾಡ್ದನದಕ್ಕೆ ಪಡಿಪೇಕೇನ್ಲಿ ಒರಿ ನಲ್ಕೆದಾಯೇ ಜವಣೆ ಇಪ್ಪೆ ಅದ್ಭುತ ಆಯ್ ಭಾರಿ ಪೊರ್ಲು ಕೋಲ ಕಟ್ಟನೇ ಅಮ್ಮನ ಕಾಲ ಮುಗಿಪುಂಡು ಅಮ್ಮರ್ದ ಬೊಕ್ಕ ಮಗೆ ಕೋಲ ಕಟ್ಟ್ರೇಗ ಕೋಲ ಕಟ್ಟನಾಗ ಕೋಲ ಕಟ್ಟ್ರೆಗಿಂದ ಆಯಾಗ ನೆಂಚಿನ ಕೈಕ ಕಡಗ ಪುರಪಾಡ್ದ ಆಯ್ನ ಕೋಲ ಕಟ್ಟ್ರೆಗ ಆಯಾಗ ವೀಳ್ಯ ಕೊರ್ಪೇರು ಅಜಲ್ ಕೊರ್ಪೇರು ಕೊರ್ದವನಾಗ ಅಮ್ಮೆ ಪಣ್ಪಿ ನಿಕ್ಕ ಮದ್ಮೆ ಮಲ್ಪೋಡು ಮಗ ಅನ್ಪಂಡ್ದು ಒಂದು ತುಳುನಾಡ್ದ ಜನಪದ ಕತೆ ಮದ್ಮೆ ಮಲ್ಪೋಡು ಪಣ್ಪೇರು ಮದ್ಮೆ ಗೊತ್ತೊನ್ವೆ ನಾಡು ನಾಡು ಪೊರ್ಲುದ ಪೊಣ್ಣನ ಕನಪೇರು ಅಲ್ಲಿ ಭಾರಿ ಪೊರ್ಲು ಒಂದು ಪೊಣ್ಣನ ಮದ್ಮೆ ಮಲ್ತು ಕೊರ್ಪೇರು ಈ ಅರಸು ಏರುಲ್ಲೆ ಉರ್ದ ಗುರ್ಕಾರಿ ಏರುಲ್ಲೆ ಕೋಲ ಕಟ್ಟವನೇ ಆಯಾಗ ಈ ಪೊಣ್ಣನ ಮಿತ್ತು ಮನಸ್ಸಾಪುಂಡು ಎಲ್ಲ ಈ ಎನ್ನೆಲ್ಲಡ ಕೋಲ ಕಟ್ಟಿನ ಚಾಕ್ರಿದ ನಲ್ಕೆದಾಗಿ ಈತು ಪೊರ್ಲು ಪೊಣ್ಣ ಅಂದದು ಅಲ್ಲಿ ನೆಂಚಾಂಡ ಉಲ ಕೈ ಮಲ್ತು ನೋಡಿ ಬಂದು 14 ಸರ್ತಿ ಆ ಪೊಣ್ಣನ ಕೈ ತಲುಪೋಪೆ ಆ ಪೊಣ್ಣು ಅಲ್ಲ ಎಂಚಿನ ತಮ್ಮೇರಿನ ಬುಡ್ದು ಒಂಜಿ ಪದ್ಯ ಲಕ್ಷ್ಮಣ ರೇಖೆ ದಾಂಟದ ಆಯ್ನಡೆ ಬರ್ಪುಜಲು ಆತನು ಗುಮ್ಮ ಎಂಚಿನ ಈ ಸರ್ತಿದ ಕೋಲೋಡೆ ನೆಂಚಾಂಡ ಮಲ್ತದೆ ಅಲ್ಲಿ ನಾನು ಪಡೆತು ನೋಡು ಅಂತ ಪಂಡ್ದು ಒಂಬೆ ಕೋಲ ಕಟ್ಟವೆ ಗಿಲಿಕಿಂಡಿಡಿ ಕುಲ್ದು ಗಿಲಿಕಂಡಿ ಇಂದು ಪುಣಂಜಿ ದುಮ್ಮದ ಇಲ್ಲಲೆಡೆ ಗಿಲಿಕಂಡಿ ಇಂದು ಪುಣ್ ಪಣ್ಣ ಪೋಪಿನ ಬರ್ಪು ಗಿಲಿಕಂಡಿಡಿ ಕುಲ್ಲುದು ಈಡ್ದಿದ್ದು ಕೋಲ ಕಟ್ಟಿನ ಆಯ್ನ ಕೆರ್ಪೆ ನಲ್ಕೆದ ಆಯ್ನ ಕೆರ್ಪೆ ಕೆರ್ದಾದ ಬಣ್ಣ ಮೊಲೆ ಗೊತ್ತಾವಣಿ ಎನ್ನ ಕಣನನ್ನು ಕೆರ್ನಿ ಅರದಲ ಪಾಡ್ದಿನಾಯ್ನೇ ಕೆರ್ಪೇರು ಅರದಲ ಬಣ್ಣ ಬಣ್ಣ ಪೂಜಿದ್ನ ಯಾಸ ಪಾಡ್ದಿನಾಯ್ನೇ ಆಯ್ನ ನಲ್ಕೆದ ಆಯ್ನ ಕೆರ್ಪೆ ಧನಿಕುಲ್ ಕೆರ್ಪೆ ಕೆರ್ದವನ ಈ ಪೊಣ್ಣ ಗೊತ್ತಾಪುಂಡು ಆತನ ಪಣ್ಪೋಲು ಯಾನ ನಿನ್ನಡೆಗೆ ಬರ್ಪೆ ಯಾನ ಪಂಡಿಲಕ್ಕ ಈ ಮಲ್ಪು ಅನ ಅಂದದು ಆಯ್ ಒತ್ತೇನು ಸುರೂಕ ಪಣ್ಪೋಲು ನಿನ್ನ ಪೆಟ್ಟಿ ಪತ್ತಾಸದ ಇಲ್ಲ ಉಲ್ಲಾಡಿತ್ನ ಪತ್ತಾಸದ ಬಂಗಾರನ ಕನತದ ಎನ್ನ ಕಣನನ ಕಣನಗ ಕಾಟಗೂರ್ಲ ಅಂದದು ಕಾಟೋಗು ಪಾಡ್ಲ ಅಂದದು ಪಾಡುವೆ ನಿನ್ನ ಕಾಡಿಡಿತ್ನ ಗಂಧದ ಮರ ಕಾಣ್ತದೆ ಗಂಧದ ಮರತ ಕಾಟಗೂರ್ಲ ಎನ್ನ ಕಣನಗ ನಿನ್ನ ನಿನ್ನೊಟ್ಟು ಬರ್ಪೆ ಅಂದದು ಪೂರಲ ಮಲ್ ಪೂರಾಲು ಪಂಡಿಲಕ್ಕೇನ್ವೆ ಕಡೆಯಕ್ಕೆ ಮಣ್ಪೋಲು ನಿನ್ನ ಮಂಡ್ಯದ ತರೆತ್ರ ಉಂಡತ ಗುತ್ತದ ಪೇಟ ಪೇಟನ್ಗನತ ನೆಕ್ಕ ಕಾಟೋಗ ಪಾಡ್ಲ ಅಂದ ಆಯ ಮೊಲಗತ್ರ ಕಾಟೋಗ ಪೂರಲ ಪಾಡ್ವೆ ಆಯೆ ಪೇಟನ್ನು ಕಾಟ ಪಾಡ್ದ ಆಯೆ ರಾಜ ಪೋಯಿ ಕೂಡಲೇ ಮೋಲೆ ಕಾಟೋಗ ಬಿಡು ಸೈಪೋಲು ತನ್ನ ತನ್ನನ್ನು ಒರಿಪುಣತ್ರ ತಾಕತ್ತು ಸಮೇತ ಈ ಮಣ್ಣಿಡು ನಮ್ಮ ತುಳುನಾಡದ ಮಣ್ಣಿಡಿತ್ತನು ಅಂಡ ನಂಕಿನಿಕ್ಕೆ ವಿದ್ಯಾಭ್ಯಾಸ ಅಂದ ಪಣ್ಪಿನವು ಓದುನ ಬರೆವುನವು ಮಾತ್ರ ಅತ್ತನ್ ಪಂಡು ಇಡೀ ಸಮಾಜತೆ ಆಣು ಆಣುಗಳು ತೆರೆಯೋಡಿ ದೇನೆ ಯಾನ್ ಏಪಲ ಪಣ್ಪಿನ ಒಂದು ಪಾತ್ರಂಡು ಅಪ್ಪೆ ಪೊಣ್ಣಗ ಪಂಡು ಕೊರ್ಪಿನ ನಮಗ ಎಂಕೆ ಎನ್ನ ಅಪ್ಪ ಎನ್ನ ಎನ್ನ ಅಮ್ಮ ಎನ್ನ ಅಜ್ಜಿ ಬಂತಿರ್ದ ಅಂದ ಆಣ ಜೋಕಲು ಬತ್ತಿರಂದ ತೆಲ್ಪೆರೆ ಬಲ್ಲಿ ಪೊಣ್ಣುಲು ತೇಲ್ತಿನ ಕುಬಾಲ್ಗ ಕೇನ್ರೆ ಬಲ್ಲಿ ಕೆಲವು ಕಟ್ಟನ ಕಟ್ಟು ಪಾಡಲು ಅವೇನೇ ನಮ್ಮ ಮುಂದೆ ವರ್ಷೊಂದು ಬರ್ತದೆ ಪಣ್ಪುಜಾರ ಹಾ ಹೌದಾನೆ ಅಂಚೆ ತೆಲ್ಪುನ ಅಣ್ಣಮಗೆ ಮಾತ್ರ ತೆಲ್ಪೋಡು ಪೊಣ್ಣು ಜೋಕಲು ತೆಲ್ಪೆರೆ ಬಲ್ಲಿ ಗಾದೆ ಕಟ್ಟಂಡಿ ಈ ತುಳುನಾಡು ಕೆಸರಿತ್ನಲ್ಲಿ ದೊಂಕುವೆ ನೀರಿತ್ನಲ್ಲೇ ದೇಕೋನುವೆ అంటే పొన్ను ఏత్తి కల్తొల్ల మురం పుడుతు మిత్తే పొన్ను ఒక ఆణ పండిపోయిన వ్యత్యాసద గంటే అదే తువంది బతున్న బట్ అవి మీరు బతుకునంచినవు అయి తర్వాత యా నాణుడిది మళ్ళీ అని పంటున్నత్ ఎన్న కణని ఏపల నుంచి డైలాగ్ పండుగ తెలు యాన్ సైనేట్ అయిన మరపెరిజి ఆణకు పొన్ను ఏపల విరోధత్ దే ఆర్ నాట్ కాంట్రడిక్టరీ ఆణు పొక్క పొన్ను ఏపల దే ఆర్ నాట్ కాంట్రడిక్టరీ దే ఆర్ కాంప్లిమెంటరీ టు ఈచ్ అదర్ గండు హెన్ను ఒరియగొరి ಪೂರಕನೇ ವಿನೋಹ ಆ ವಿರೋಧಾಭಾಸ ಏಪಲತ್ತೆ ವಿರೋಧಾಭಾಸ ಅಂದ್ರೆ ನಾನು ಒಂದೇ ಕೊಂಚ ಸೇರಿ ಸಾಧ್ಯನೇ ಇದೆ ಸಮಾನಾಂತರ ರೇಖೆಗಳು ಓಲಂಡ ಸೇರುವನ ಸ್ಟ್ರೈಟ್ ಲೈನ್ಸ್ ಓಲಂಡ ಜಾಯಿನ್ ಆಪುಂಡ ಇಜ್ಜಿ ಬಟ್ ಆಣು ಪುಣ್ಣು ಜಾಯಿನ್ ಆಪುಂಡತ್ತೆ ಅಪ್ಪಂಡ ಅವು ಸ್ಟ್ರೈಟ್ ಲೈನ್ಸ್ ಆಪಿ ನಿಂಚವು ಅಕ್ಕು ಲೇಪಲ ಆಣು ಪುಣ್ಣು ಕಾಂಟ್ರಾಡಿಕ್ಟರಿ ಅಗಲು ಕಾಂಪ್ಲಿಮೆಂಟರಿ ಬಟ್ ಈ ಸಮಾಜ ಏನಮ್ಮಲ್ಲಿ ಪುಂಡ ಶಾಲೆ ಇಡ್ಲಂಚನೆ ಗಂಡು ವಿರೋಧ ಪದ ಯಾವುದು ಗಂಡಿಗೆ ವಿರೋಧ ಪದ ಹೆಣ್ಣು ಮಹಿಳೆಗೆ ವಿರೋಧ ಪದ ಪುರುಷ ಹೆಂಚಿನ ಅಪ್ಪದ್ಧ ಮಾರ್ಯಾರೆ ಆಣಗ ಪುಣ್ಣು ವಿರೋಧಗೆ ಪುರುಷಕ್ಕೆ ಮಹಿಳೆ ವಿರೋಧಗೆ ಒಂದು ಯಾಣನ್ಲ ಒಂದು ಪೊಣ್ಣಲ್ಲ ಮದ್ನೆ ಮಲ್ತಿ ಜೀವನ ಪರಿಂತಾರೆ ಲಡೆ ಮಲ್ತಿ ಸೈಲೆಂದು ಕಡಪಡ್ನ ಮಗಳು ಮತ್ತೆ ಸಂಸಾರ ಮಲ್ಪ್ಲೆಂದು ಕಡಪಡ ಸೊ ಈ ಎಲ್ಲೆಲ್ಲೇ ಬದಲಾವಣೆ ಇಲ್ಲತ್ತ ಉಂದೇನು ಗಟ್ಟಿ ಮಲ್ಪುನಂಚಿನ ತಾಕತ್ತು ಈ ಮಣ್ಣುಡುಂಡು ಅವೇನು ಏಪ ಮರಪು ಅನ ನಮ್ಮ ಆನೆ ನಮ್ಮ ಪೊಣ್ಣುಲಾದೇ ಒರಿಪ್ಪ ನಮ್ಮ ಪೊಣ್ಣುಲು ಪೊಣ್ಣುಲೆ ಆಂಡ ಪೊಣ್ಣನ ಉಲೆಯೊಂಜಿ ಆಣ ಮಗೆಪ್ಪೇ ಆಣನ ಉಲೆಯೊಂಜಿ ಅಪ್ಪೆಪ್ಪೋಲು ಆಣನ ಉಲಾಯಡೊಂಜಿ ಅಪ್ಪೆಲ್ಲೋಲು ಪೊಣ್ಣನ ಉಲಾಯಡೊಂಜಿ ಅಮ್ಮಿ ಉಪ್ಪಿ ಅಥವಾ ಆಣಮಗೆ ಉಪ್ಪಿ ಏನು ಪಂಡ್ ಆ ಪುರುಷತ್ವ ಬಕ್ಕ ಫೆಮಿನೈನ್ ಬಕ್ಕ ಏನ ಮಸ್ಕ್ಲೈನ್ ಪಂಪಿನವ್ರು ನಮ್ಮ ಉಲಾಯ್ಡ್ ರಡ್ಡಲ್ ಒಪ್ಪುಂಡು ಆಯ್ತ ಒಟ್ಟುಗೂ ವಿದ್ಯಾಭ್ಯಾಸ ನಿಗಲು ಓದ ಬರೋ ಕಲ್ತಿದಾರೆ ಆಯ್ತ ಮುಖಾಂತರ ಯಾನು ಒಂಜಿ ಜಾಗಿನ ಸೇರುವೆ ಅಂದ್ ಪಂಪಿನ ಇಂಟ್ರೆಸ್ಟ್ ಮಾತಲ್ಲ ಉಂಡು ಬಟ್ ಒಂಜಿ ತಿರಿಯೋನ್ಲೇ ಓದುನ ಬೊಕ್ಕ ಬರೆಯವನಂದು ಪಂಪಿನವು ಬಜಿ ರೀಡಿಂಗ್ ಆ್ಯಂಡ್ ರೈಟಿಂಗ್ ಅತ್ ಓದುನ ಬೊಕ್ಕ ಬರೆಯವನವು ಈ ಏರಿನ ಪಂಡು ನಿನ್ನ ಉಲತ್ತ ಉಲಾಯ್ಡ್ ನಿಕ್ಕು ಜಾಗೃತಿನ ಪುಟ್ಟವಡು ಆ ಓದು ಜಾಗೃತಿನ ಪುಟ್ಟಣ್ಣ ಮಾತ್ರ ಆ ಜಾಗೃತದ ಮುಖಾಂತರ ಬದುಕೆರೆ ಕಾಪಿನ ಇಜ್ಜಿಂದಂಡ ನಂಗೆ ಕೆರೆಗಲ ಬದುಕೆರೆ ಸಾಧ್ಯ ಅಂಚಿನ ಜಾಗೃತಿನ ಪುಟ್ಟ ಓಡ್ಪಂಡಂದಂಡ ನಿಗಲಿಗೆ ಸುರುಕು ಈ ತುಳುನಾಡದ ಕಲ್ಚರ್ ಗೊತ್ತುಗೋಡು ನಮ್ಮ ಆಹಾರಲ ಸಂಸ್ಕೃತಿದ ಒಂಜಿ ಭಾಗ ಅನ್ನದು ಕೋರಿಮಿನ್ನಿಗಲಿ ಪೊರ್ಲೋಡು ಜಪ್ಪುಣತ್ತ ಅವು ಫಸ್ಟ್ ಕ್ಲಾಸ್ ಇಷ್ಟ ಆಪುಂಡು ಯಾನ್ ಎನ್ನ ಮಗ ಪಂಡ್ರೆ ನಿಕ್ಕ ನಾಲಿ ತಿರ್ತು ಬೇತೇವಲ್ಲ ಬಸಳೆ ಕಜ್ಜಿ ಪೂ ತೌತ್ತೆ ಆಹಾ ಅಪ್ಪು ಜೀನ್ ಪಂಡ್ದು ದಾಯ ಪಂಡುಂದಲ್ಲೇ ಪಂಡಂದಂಡ ಜೋಕುಲು ನಿಗಲು ಬುಲೆದಾರಂದು ಎಂಕಲೆಗಲ ನಿಗಲೆಲ್ಲ ಜನ್ರೇಷನ್ ಗ್ಯಾಪ್ ಉಂಡು ನಿಗಲ್ನ ಆಲೋಚನಾ ಕ್ರಮಕ್ಕಲ ಎನ್ನ ಆಲೋಚನಾ ಕ್ರಮಕ್ಕಲ ಮಸ್ತ್ ವ್ಯತ್ಯಾಸ ಉಂಡು ಆಂಡ ಎನ್ನ ಕಾರ್ಲ ನಿಗಲ್ನ ಕಾರ್ಲ ಉಂತುದಿನ ಒಂದೇ ಮಣ್ಣಿಡು ಒಂದೇ ಮಂಡು ನಮ್ಮ ರಜನ್ಲ ಪಾದ ಊರ್ದು ಈ ಮಣ್ಣಿಡು ಉಂತುದ ಪಣ್ಣಂದಂಡ ಈ ಮಣ್ಣದ ಸಂಸ್ಕೃತಿದ ಬಗ್ಗೆ ತೆರೆ ನೋಡಾತನು ಪೊಣ್ಣು ಒಂದು ಪಣಪಿನವು ಮೂಲು ಏತು ಮುಖ್ಯ ಉಂಡೋ ಆ ಮುಖ್ಯದ ಮುಖ್ಯನು ನಮ್ಮ ಉರಿತುಮನಂಚಿನ ಕೆಲಸ ಮಲ್ಪೋಡು ಕಾನೂನು ಬೈದಂಡು ದುಂಬು ನಮ್ಮ ತುಳುನಾಡು ಮಾತೃಮೂಲ್ಯ ಸಮಾಜ ವ್ಯವಸ್ಥೆ ಅಥವಾ ಮೆಟ್ರಿಯಾರ್ಕಲ್ ಫ್ಯಾಮಿಲಿ ಸಿಸ್ಟಮ್ ಉಡು ಮಾತಲ ಪೊಣ್ಣಗ ಆಸ್ತಿದ ಹಕ್ಕಂದಿತ್ತಿನ ಇನ್ನಿಕ್ಕೆ ಕಾನೂನು ಬದಲಾತನ ಆಣಗ್ಲ ಸಮಾನ ಪಾಲುಂಡು ಕೊರ್ಕ ನಮ್ಮ ಒಪ್ಪ ಪುಟ್ಟಿನಕ್ಕಲು ಅವು ಪ್ರಶ್ನೆನೇ ಇಜ್ಜಿ ನಂಕ್ ನಮ್ಮ ಏನೆಲ್ಲ ಹೋಯ್ತು ದಿನ ಒಂದು ನಮ್ಮ ರೀತಿ ಆಗ್ತದೆ ತುಳುನಾಡದಲ್ಲಿ ಒರಿಯನ ಒಬ್ಬನ ಬಾಯಿಗೆ ಹಾಕದು ಮುಸುಂಟಿಗೆ ಹಾಕದು ಬಂಜಿಗೆ ಹಾಕದು ತಿಂದಿನಗಲತ್ ನಮ್ಮ ಪಟದ ತಿನ್ಪಿನಕ್ಕಲು ಕಕ್ಕೆ ಜಾತಿದಕ್ಕಲು ನಮ್ಮ ಒರಿಯನವೇನು ಪತ್ತ ಜನಕ್ಕೆ ಪಟ ತಿನ್ನಿಪ್ಪ ಆ ಒಂದು ವ್ಯಾಲ್ಯೂಸ್ ಉಂಡತ್ತ ನಮ್ಮ ಸಮಾಜದ ಒಳಡಪಿನ ವ್ಯಾಲ್ಯೂಸ್ ಉಂಡತ್ತ ಅವೇನು ಒರಿತುಮಿನಂಚಿನ ಕೆಲಸ ನಮ್ಮ ಮಲ್ತ ಪಣ್ಣಂದಂಡ ಬಹುಶಃ ನಂಕು ಈ ತುಳುನಾಡು ಇನ್ನು ನಿಗಲು ಹೆಂಗೆ ಆಶ್ಚರ್ಯ ಅನ್ಸ ಉಂಡು ಇಲ್ಲಡ್ ನಮ್ಮ ತುಳು ಪಾತಿರುವ ಅಂಡ ನಂಗೆ ತುಳು ಪುಸ್ತಕನು ಹೆಂಗ್ಲು ಸುರು ಓದುನು ಒಂದು ಪಣ್ಣಗ ಆಶ್ಚರ್ಯ ಅನ್ಸ ಉಂಡು ತುಳು ಪುಸ್ತಕನು ನಮ್ಮಿಲ್ಲಡು ನಮ್ಮ ಇಲ್ಲಡು ಇಜ್ಜಿ ಪಣ್ಣಂದಂಡ ಕೇರಳದ್ರದಕ್ಕೇನ್ಲೆ ಅಲ್ಲಿ ಕೇರಳದ್ರ ಮಲಯಾಳಿ ಭಾಷೆದ ಅರುಳು ಇರುತ್ತ ಅರ್ನೆಲ್ಲಡು ಮಲಯಾಳಿ ಭಾಷೆದ ಪುಸ್ತಕ ಜ ಉಂಡ ಜನ್ಕೇನ್ಲೆ ಮಲಯಾಳಿ ಭಾಷೆದ ಪುಸ್ತಕ ಜಪ್ಪ ಇರ್ನ ಇನ್ಲಡೆ ಬೊಕ ದಾಯೆ ನಂಕ ಭಾಷೆದ ಮಿತ್ತು ಪ್ರೀತಿ ಇಜ್ಜಿ ಆರು ಖುಷಿ ಆಣೆಂಕ್ ಆರು ಫಸ್ಟ್ಗೆ ಅನಾರೇನು ಹೆಂಚಿನ ಇರೇಗ ಸರೆಂಡರ್ ಆದ ಬಿಡಿಯ ದಾಯ ಪಣ್ಣಂದಂಡ ಹೆಚ್ಚಿನಗಲು ಉಬಾರ ಏನು ಪಣ್ಪೇರೆ ಒಪ್ಪಿನ ಅಂಗಡಿ ಯಾರು ಬತ್ವತ್ತಿ ಯಾನು ಉಬಾರದ ಏನು ಪಣ್ಣಂಗ ಭಾರಿ ಇಷ್ಟ ಅಂಡು ಭಾರಿ ಇಷ್ಟ ಅಂಡು ಅತ್ತಂದೆ ಆ ಉಬಾರಂದು ಪಣ್ಪಿನವು ಮುಸ್ಲಿಂ ಜನಾಂಗದ ಹೈಯೆಸ್ಟ್ ಸಾಹಿತ್ಯಲಿನ ದಕ್ಷಿಣ ಕನ್ನಡಕ್ಕೆ ಕೊಡ್ತೀನಿ ನಮ್ಮ ಬಿ ಎಂ ಮೆರೆಡ್ದು ಪತ್ತಿನ ಹನೀಫು ಅಕ್ಕಲು ಮಾತೆರಲ್ಲ ಉಪಾರದಕ್ಕಲು ಇರ್ನ ಹಂಚಿದಕ್ಕಲು ಉಬಾರ್ ಉಪ್ಪಿನ ಅಂಗಡಿ ಉಬಾರ್ ಪಣ್ಪಿನ ಊರು ಕನ್ನಡ ಬಕ್ಕ ತುಳು ಸಾಹಿತ್ಯ ಲೋಕಗೂ ಮಸ್ತ್ ಜನ ಬ್ಯಾರ್ಲೇನು ಕೊಡ್ತು ಬ್ಯಾರಿ ಜನಾಂಗದಾಗಲೇನು ಕೊಡ್ತು ಸೊ ಅವು ಎಂಚ ಬತ್ತಂಡು ಉಬಾರ್ ಅಂದು ಪಣ್ಪಿನ ಶಬ್ದ ಎಂಚ ಬತ್ತನ ರೇಗೋರಿಯಾಗ ಊರು ಲೇಗ ಪುದರುಂಡು ಧೂಮಾವತಿ ಇಂದು ಪಂಡರು ಧೂಮಾವತಿದ ಶರಣ್ಯ ಬಕ್ಕ ರಡ್ ಜನ ಧೂಮಾವತಿ ಓದಿಯರಂದು ಪಂಡ್ದು ನಿಕಲ್ನ ಗಮನ ಗಮನೋ ಗ್ಯಾನ್ ಯಾನ್ ತೇರಿಯಮಿನ ಧೂಮಾವತಿ ಪಣ್ಪಿನ ಧೈರ್ಯ ದೈವ ತುಳುನಾಡಿಡಿ ಇಜ್ಜಿ ಜುಮಾದಿ ಎಂದದು ಜುಮಾದಿ ಗೊತ್ತುಂಡತ್ತ ಕನ್ನಡೀಕರಣ ಆವನಗ ಇತ್ತ ನಮ್ಮ ಇತ್ತ ಯಾನ್ ಪೊಣ್ಣು ಪೊಣ್ಣನ ಅಪ್ಪೆ ಬರಿ ಎಂಚ ಬದಲಾವನೊಂದು ಪಂಡಿಲಕ್ಕ ನಮ್ಮ ದೈವಲು ಸಮೇತ ಕನ್ನಡೀಕರಣ ಆವೊಂದಿಲ್ಲ ಭಾಷಾಂತರ ಆವೊಂದಿಲ್ಲ ಜುಮಾದಿ ಪೋದು ಧೂಮಾವತಿ ಆವನಗ ವಾತರತ್ತ ಕಳೆವಂಬ ವಾ ತರತ್ತ ವಿಷಯಲು ನಮ್ಮ ಕೈ ತತ್ತು ಪೋಣು ಪಂಪಿನವೇ ನಮ್ಮ ತಿರುಂಡಿರತ್ತಂಡು ನಮ್ಮ ಮಾತಲ ಮುಳುಪಣನು ನಾಗಗ ತನಿಮ ತನುಮೈ ಪೋ ನಮ್ಮ ನಾಗಗ ತನುಮೈ ಪನ್ನ ಪೊಣ್ಣೇ ಬೋಡು ಪೊಣ್ಣನವೇ ಮೂಲ ಆನಂದಂಡ ಇನಿ ಕಾನಾಗ ನಾಗಾಗ ಕಟ್ಟೆ ಕಟ್ಟೆ ಸುರು ಮಲ್ತ ನಾಗಗ ಕಟ್ಟೆಗೆ ಒಂದು ಸರ್ತಿ ಆಲೋಚನೆ ಮಲ್ಪುಲೆ ಕಡೂ ಸುಡ್ಪಿನ ದೊಂಬಗೋ ನಾಗನ ಕಟ್ಟೆಡ ನಾಗ ಜಪ್ಪುವೇನ ಜತ್ತಂಡ ಫಸ್ಟ್ ಕ್ಲಾಸ್ ಡೀಪ್ ಫ್ರೈ ಆವಂದವು ಅಪ್ಪಣ ಜಫ್ರೈ. ನಮ್ಮ ಹಿರಿಯಾಕುಲು ಸಂಸ್ಕೃತಿದ ಭಾಗ ಆದ ನಾಗನ ಬನೊಕ್ಲಿನ ಒರಿಪಾಯರು ಎದುರುಂತಲೇ ನಿಗಲು ನಾಗನ ಕಟ್ಟ ಕಟ್ಟಿವರನ್ನ ನಿಲ್ಲಾಡು ತಪ್ಪು ಒಂದು ಪ್ರಕೃತಿಗೆ ಪಕ್ಕ ನಮ್ಮ ಬದುಕಿನ ರೀತಿಗೆ ತಪ್ಪು ಅಂದ್ಬಂಡು ಎದುರುಂತಲೆ ಎದುರಿಸಾಲೆ ದಾದ ಪಂಡ ಇನ್ನಿಗೆ ದ ಸಂಸ್ಕೃತಿ ಇಡೀ ನಮ್ಮ ತುಳುನಾಡದ ಸಂಸ್ಕೃತಿ ಹೆಂಚು ಹಾಳಾಣ್ಣು ಪಂಡಂದಂಡ ಎನ್ನಡಪ್ಪು ನಮ್ಮ ಮಲ್ಲಾದಿಗೆ ನೀ ಸಮಾಜಕ್ಕೂ ತೋಜವರೆ ಪೋಪಿನ ಕೆಲಸ ಮಲ್ಪಿನಿಟ್ಟಾತ್ರ ನಮ್ಮ ಸಂಸ್ಕೃತಿ ನಮ್ಮ ನಾಶ ಮಲ್ ತೊಂದಿಲ್ಲ. ಕಾಡು ಕಡ್ತ ಪ್ರತಿ ಒಂಜಲ ಭಾರಿ ಸುಲಭಂದು ಅನ್ಸವು ಆಂಡ ಮುಂದಿನ ಮಾತೇವಿನ ಜಾಗೃತಿ ಇಡು ಒರಿಪಾನಂಜಿನ ಕೆಲಸ ಮಲ್ಪಡ ನಮ್ಮ ಪೊಣ್ಣುಲೇ ಅಂದ ಅನ್ಸವು ನಿಂಕು ಆಣ ಮಗೆ ಒಂಜಿ ತಾರೆದೈ ನಡ್ಪೆ ಪೋಪೆ ಭಾಳ ಭಾರಿ ಸಲೀಸಾದ ಪಂಡ್ಪಣ್ಣ ತಾರೆದೈ ನಡ್ಪೆ ಪೋಪೆ ಆಯೇನು ಇಲ್ಲ ಎದುರು ಎಲ್ಲಿ ಒಂದು ಇಲ್ಲಿಂದ ಒಂದು ಕಲ್ಪನೆ ಒಂದು ಒಂದು ಅಸಂಪ್ಷನ್ ಬಲೆ ಒಂದು ಎಲ್ಲಿಯೇ ಇಲ್ಲ ಜಾಗ ಜಲೆ ಇಲ್ಲದೆದ್ರು ಒಂದು ತಾರದ ಮರ ಉಂಡು ಆಯೇ ನಡ್ತೆ ಪೋತೆ ನೀರ್ಮೈಪುನ ಅಲ್ಲಿಯರು ಪುಂಜವತ್ತ ಬಾಜಂದಕ್ಕಿನ ನೀರಿನ ಕೊಡೋದು ತಾರದ ಕಟ್ಟೆಗೆ ಮೈಪುವಲು ಮೊಲಲ ತಾರದ ಕಟ್ಟಿಡೇ ಮಲ್ಪುವಲು ಎಲ್ಲಿ ವಿಷಯ ಅನ್ನಿಸವು. ಬಟ್ ಈ ಸಮಾಜನು ಪೊಕ್ಕ ಈ ಬದುಕನ್ನು ಕಟ್ಟನಂಚಿನ ಕೆಲಸನು ಪೊಣ್ಣು ಮಲ್ಪುನ ಅತ್ತು ಪೊರ್ಲುಡೆ ಆಣಗ ಮಲ್ಪರೆಗ ಅಪ್ಪುಜಿ ಆ ಮೂಲದಕ್ಕುಲು ನಮ್ಮ ಅವೇ ನಮ್ಮ ಒರಿತಮಿನಂಚಿನ ಕೆಲಸ ಮಲ್ಪನಗ ಭಾಷೆ ಸಂಸ್ಕೃತದ ಭಾಗ ಆದ ನಮ್ಮ ನಮ್ಮ ಭಾಷೆ ಒಣಸು ತಿನಸು ನಮ್ಮ ತುತ್ತೈತ ನಮಕ್ಕೆ ನಮ್ಮವೇ ಆಯ್ ನಂಚಿನ ಒಂದು ತುತ್ತೈತ ಉಂಡು. ಯಾನು ಪಂಪಿನವನಿಗೆಲ್ಲ ಏತ ಜನಕ್ಕೆ ಇಷ್ಟ ಅಪ್ಪಣ ಅಂದು ಇಜ್ಜೆ ಅಂದು ಗೊತ್ತಿಜಿ ಯಾನು ನನ್ನ 1947 ಡೇ ಉಲ್ಲ ನಿಗಲ್ಲಕ್ಕೆ 2026 ಯಾನು ಏನು ಟ್ರಾನ್ಸ್ಫಾರ್ಮೇಷನ್ ಆತಜಿ ನಮ್ಮ ಮದ್ಮೇಡ್ರೆ ಅಡ್ಡೇ ಕೆಲಸ ಇತ್ತಿನ ದುಮ್ಮದ ಕಲೋಡು ಸರ್ ಒಂಜಿ ಬಯ್ಯದ ದುಮ್ಮನೇ ಬಯ್ಯಗ ಮಾದ್ರೆಂಗಿ ಮರ್ದಿನ ಭೂತಗು ಒಂಜಿ ರೂಪಾಯಿ ನಾಲಾಣೆ ಈಡ್ದೆತ್ತಿದ್ದು ರಡ್ಡು ತಾರಾಯಿ ತುಳಸಿ ಕಟ್ಟದೆದ್ದಿದ್ದು ಅಪ್ಪ ಈ ಪೊರ್ಲೂರು ಕಾರ್ಯನ್ ಪೊರ್ಲೂರು ಕರೀತದ ಕೊರ್ಲ ಬತ್ತನಿಗಲು ಪರಂದಾರಾಯ ಮಲ್ಪಿ ಅಂದದು. ಒಲ್ತುಡ್ದು ಬತ್ತನ ಸಂಗೀತ್ ಒಲ್ತುಡ್ದು ಬತ್ತನ ಮಂಜೋಲು ಶಾಸ್ತ್ರ ಇನ್ನು ಪ್ರತಿ ಒಂಜಿ ಪೊಣ್ಣು ಬಾಬಾಯಕ್ಕೂ ನಮ್ಮ ಮದ್ಮೇಡ ಸಂಗೀತ ಬೋಡುಂದದು ಸಂಗೀತನ ದೆತ್ತೊಂಡ ತನ್ನಮ್ಮ ಎಸ್ ರಿಸೀವ್ ಮಲ್ಪುಗ ಸಂಗೀತ ಬಕ್ಕೇನ ಬಕ್ಕೊಂಜಿನ ಹಲ್ದಿ ಮೆಹಂದಿ ಹಲ್ದಿ ಶಾಸ್ತ್ರ ಅಂದ್ಕೊಂಡು ಉಂಡಿಯೇ ಅವನಿಗೆ ಮಂಜಲ್ ನೀರ್ಮೈ ಪುನಃ ಹಳದಿ ಶಾ ಎಸ್ ರಿಸೀವ್ ಮಲ್ಪುಗ ಖುಷಿ ಬದಲಾತ ಕಾಲ ಬದಲಾತನ ಸಂಗೀತನ ದೆತ್ತೊಂಗ ಹಳದಿನ ದೆತ್ತೊಂಗ ಈ ಸಂಗೀತ ಪಕ್ಕ ಹಳದಿನ ದೆತ್ತೊಂದಾಗ ನಿಗಲು ನಿಗಲ್ನ ಆಯ್ನವೇನು ಓವೇನು

0: ಕುಣಪಿನ ನಮ್ಮ ಬೆತ್ತಡಿ ಬೆತ್ತಡಿ ಕುಣಪಿನ ಎಡ್ಡೆ ಕೆಲಸ ಮಲ್ಪುಗನಮ್ಮ. ಆ ಊರು ನಮ್ಮೊಟ್ಟು ಬತ್ತಂದನ ಆ ಊರದ ಸಂಸ್ಕೃತಿ, ಆ ಮಣ್ಣು, ಪ್ರತಿ ಒಂಜಲ. ಇನ್ನು ತೇರಾವತಿ ಐಶ್ವರ್ಯ ರೈನ ಬಗ್ಗೆ ಪಾತಿರುವನಮ್ಮ. ಅಲ್ಲಿ ಮಿಸ್ ವರ್ಲ್ಡ್ ಪಂಟ ತಿರುಗಿ ತಿರುಗಿದು ಒಡೆ ಬರ್ಪಿನಿ ಒಡೆ ಬರ್ಪುಂಡು ತುಳುನಾಡದ ಅಲ್ಲಿ ಕುಡ್ಲ ಬೊಂಬಾಯಿಡು ಕುಲೊಂದು ಅರ್ನ ಬದುಕಲ್ಲ ನಮ್ಮ ಬದುಕಲ್ಲಿ ಕಲ್ಪನೆ ಮಲ್ಪಿನ ಸಾಧ್ಯಜಿ. ಬಟ್ ಪೋಲು ಸಂಬಂಧ ಕೊಲ್ಕೆ ನಾಡೋಂದು ಪೋಮನಗ ಐಶ್ವರ್ಯನ ಕೊಲ್ಕೆ ಪುನುವಲು ಒಂದೇ ತುಳುನಾಡು. ಆ ಥರದ ಸಾಧನೆ ಮಲ್ಪರೆಗೆ ನಮ್ಗೆ ಮಾತರೆಗೆ ಆಪಣೆ ಬಂದಿದ್ವಿ. ಬಟ್ ನಮ್ಮ ನಮ್ಮ ಲೆವೆಲ್ಡ್ ನಮ್ಮ ಸಾಧನೆ ಮಲ್ತೊಂದು ಪೋಯಿ ಈ ತುಳು ತುಳುನಾಡ್ದ ಪುಂಜವು ಎತ್ತು ಗಟ್ಟಿಗಿತ್ತೆಯೋ ಆ ಗಟ್ಟಿ ಗಟ್ಟಿತನನು ಅಲ್ಲಿನ ಎದೆಗಾರಿಕೆ ನಮ್ಮ ಈ ಮಣ್ಣಿಡ ತೋಜಾಗ ಅನ್ಪಣೊಂದು ಎನ್ನ ಪಾತಿರೋ ನಾನು ಉಂತವೆ ಸೊಲ್ಮೆ.
1: ಬಾರಿ ಪೊರ್ಲುಳು ಬೊಕ್ಕ ಬಾರಿ ಗಳಿಸಲು ನಮ್ಮನ ಎದುರು ಅದನ್ನು ವಿಚಾರ ಮಂಡನೆ ಮಲ್ತೇರು ಅತ್ರಾಳಿ ಅಮೃತ ಶೆಟ್ಟಿ
2: ಈತನೇಟ ಇಂಚಿಪ್ಪ ತುಳುಭವನದ ಸಿರಿಚಾವಡಿಡು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಂಚನೆ ಸಂವಾದ ಯುವ ಸಂಪನ್ಮೂಲ ಕೇಂದ್ರ ಕುಡ್ಲ ಮೊಕುಲ್ನ ಒಟ್ಟು ಸೇರಿಗೆಡು ಅಕಾಡೆಮಿಡು ಒಂಜು ದಿನ ಬಲೆ ತುಳು ಓದುಗ ಈ ಕೂಟಡು ಪಾತೆರ್ನ ಆತ್ರಾಡಿ ಅಮೃತ ಶೆಟ್ಟಿ ಅರ್ನ ಪಾತೆರನ ಕೇನೊಂದು ಬತ್ತರು. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡು ಮಾತರೆಗ್ಲ ಸೊಲ್ಮೆಲು ಕೇನೊಂದುಪ್ಲಿ ರೇಡಿಯೋ ಸಾರಂಗ 7.8 FM ಒಂದು ರಂಗ ರಂಗದ ಬದುಕ.
3: ರೇಡಿಯೋ ಸಾರಂಗ್ ತುಳುಪೆ ಸಾರ ಕೇನೊಂದಲ್ಲರು ನನ್ನ ದುಂಬಗ್ ಎ ಕೆ ವಿಜಯ್ ಕೋಕಿಲ ಮೇರ್ನ ಸಂಗೀತದ ಕೆಲವೊಂಜಿ ಪದಕುಲೇನೆ ಕೇನೊಂದು ಬರ್ಕಾ.

0: ಚಿತ್ತು ಪಂಥಿ ಭತ್ತ ಕೊಟ್ಟು ಆಂಡು ಪಾವನ.
1: ನಮಸ್ಕಾರ, ನಿಖಿಲ್ದಾತಿನ ಕುಶಲ್ದರ ಸಿನ್ನ ವಿಂಡಿ ಪಡೀಲ್ ನಿಖಿಲ್ ಕೇಳೊಂದು ಪ್ಲೇ 107.8 FM ರಂಗರಂಗದ ಬದುಕು.

ಈತನೇಟ ಏಕೆ ವಿಜಯ್ ಕೋಕಿಲಾಂಬೆರ್ನ ಸಂಗೀತದ ಕೆಲವೊಂದು ತುಳು ಪದಕುಲೇನು ಕೇನೊಂದು ಬರ್ತಾರೆ. ಇಡಗ್ ಈ ಕಾರ್ಯಕ್ರಮ ಮುಗಿಂಡ ಮಾತೆರೆಗ್ಲ ಸೊಲ್ಮೇಲು ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕ.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
0: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ಜನಪದ ಗಮ್ಮತ್ತು.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಹದಿಹರೆಯದ ಹೆಣ್ಣು ಮಕ್ಕಳ ಸರ್ವಾಂಗೀಣ ವಿಕಸನದತ್ತ ಹೆಚ್ಚಿನ ಗಮನ ಹರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ರಕ್ಷಣಾ ವಲಯದಲ್ಲಿನ ಸ್ವಾವಲಂಬನೆಯೇ ಇಂದಿನ ರಾಷ್ಟೀಯ ಭದ್ರತೆ, ಸಚಿವ ರಾಜನಾಥ್ ಸಿಂಗ್. ಇಥಿಯೋಪಿಯಾ ಪ್ರಧಾನಿ ಅಬಿ ಅಹಮದ್ ಅವರೊಂದಿಗೆ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮಾತುಕತೆ, ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆ. ಉತ್ತರ ಪ್ರದೇಶದಿಂದ ಬಿಜೆಪಿಯ 8, ಸಮಾಜವಾದಿ ಪಕ್ಷದ 2 ಸೇರಿ ಒಟ್ಟು 10 ಅಭ್ಯರ್ಥಿಗಳು ರಾಜ್ಯಸಭೆಗೆ ಅವಿರೋಧ ಆಯ್ಕೆ. ವಿಶ್ವ ಬೌಲ್ಸ್ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಟೂರ್ನಿ, ಭಾರತದ ಪುತುಲ್ ಸೋನೋವಾಲ್ ಅವರಿಂದ ಮೊಟ್ಟಮೊದಲ ಪದಕ ಖಚಿತ. ವಾರ್ತೆಗಳ ವಿವರ. ಹದಿಹರೆಯದ ಹೆಣ್ಣು ಮಕ್ಕಳ ಆರೋಗ್ಯ, ಪೋಷಣೆ ಮತ್ತು ಸರ್ವಾಂಗೀಣ ವಿಕಸನದತ್ತ ಹೆಚ್ಚಿನ ಗಮನ ಹರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕುರಿತ 2 ದಿನಗಳ ರಾಷ್ಟೀಯ ಇಲಾಖಾ ಶೃಂಗಸಭೆಯ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಂಗನವಾಡಿ ಕೇಂದ್ರಗಳನ್ನು ಸಮುದಾಯ ಸಹಭಾಗಿತ್ವದ ಕೇಂದ್ರಗಳಾಗಿ ಅಭಿವೃದ್ಧಿಪಡಿಸಬೇಕು ಹಾಗೂ ಸ್ಥಳೀಯ ಕುಟುಂಬಗಳು ಪೌಷ್ಟಿಕ ಆಹಾರ ಆಟಿಕೆಗಳನ್ನು ಹಂಚಿಕೊಳ್ಳುವಂತೆ ಪ್ರೋತ್ಸಾಹಿಸಬೇಕು ಎಂದರು. ಮಹಿಳೆಯರ ಸುರಕ್ಷತೆ ಮತ್ತು ಸಬಲೀಕರಣಕ್ಕಾಗಿ ಮಕ್ಕಳಿಗೆ ಸೂಕ್ತವಾದ ಜಾಗೃತಿ ಪಠ್ಯಕ್ರಮಗಳನ್ನು ರೂಪಿಸಲು ಪ್ರಧಾನಿ ಸಲಹೆ ನೀಡಿದರು. ಸ್ಥಳೀಯ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಜಿಲ್ಲಾ, ನಗರಸಭೆ ಹಾಗೂ ಮಹಾನಗರ ಪಾಲಿಕೆ ಮಟ್ಟದಲ್ಲಿ ಚಿಂತನ ಶಿಬಿರ ಆಯೋಜಿಸುವಂತೆ ರಾಜ್ಯಗಳಿಗೆ ಸೂಚಿಸಿದರು. ಉತ್ತಮ ಆರೋಗ್ಯ ಮತ್ತು ಪೋಷಣೆ ನೈರ್ಮಲ್ಯದಿಂದಲೇ ಆರಂಭವಾಗುತ್ತದೆ. ಆದ್ದರಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸ್ವಚ್ಛತಾ ಅಭಿಯಾನದ ಜವಾಬ್ದಾರಿ ವಹಿಸಿಕೊಳ್ಳಬೇಕು ಎಂದರು. ಪ್ರಸ್ತುತ ಯುಗದಲ್ಲಿ ರಾಷ್ಟೀಯ ಭದ್ರತೆಯ ಪರಿಕಲ್ಪನೆ ಸಂಪೂರ್ಣವಾಗಿ ಬದಲಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಕೇವಲ ಸಶಸ್ತ್ರ ಪಡೆಗಳ ಬಲದಿಂದ ಮಾತ್ರವಲ್ಲದೆ ರಕ್ಷಣಾ ವಲಯದಲ್ಲಿನ ಸ್ವಾವಲಂಬನೆಯಿಂದಲೂ ರಾಷ್ಟೀಯ ಭದ್ರತೆ ನಿರ್ಧಾರವಾಗುತ್ತದೆ ಎಂದು ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ರಕ್ಷಣಾ ಉತ್ಪಾದಕರ ಸಂಘದ ಚಾಂಪಿಯನ್ಸ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಭಾರತ ಅತ್ಯಾಧುನಿಕ ಮಿಲಿಟರಿ ಬಿಡಿಭಾಗಗಳ ವಿಶ್ವಾಸಾರ್ಹ ರಫ್ತುದಾರನಾಗಿ ಹೊರಹೊಮ್ಮುತ್ತಿದೆ ಎಂದರು. 2025-26 ಹಣಕಾಸು ವರ್ಷದಲ್ಲಿ ಭಾರತದ ರಕ್ಷಣಾ ರಫ್ತು ದಾಖಲೆಯ 38,424 ಕೋಟಿ ರೂಪಾಯಿಗೆ ತಲುಪಿದ್ದು ಹಿಂದಿನ ಹಣಕಾಸು ವರ್ಷಕ್ಕೆ ಹೋಲಿಸಿದರೆ 60%ಕ್ಕಿಂತ ಅಧಿಕ ಬೆಳವಣಿಗೆ ದಾಖಲಿಸಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಇಥಿಯೋಪಿಯಾ ಪ್ರವಾಸದಲ್ಲಿರುವ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅಡಿಸ್ ಅಬಾಬಾದಲ್ಲಿ ನಿನ್ನೆ ಇಥಿಯೋಪಿಯಾ ಪ್ರಧಾನಿ ಅಬಿಯ ಅಹಮದ್ ಅಲಿ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ವೈಯಕ್ತಿಕ ಶುಭ ಹಾರೈಕೆಗಳನ್ನು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಹಂಚಿಕೆಯ ಅಭಿವೃದ್ಧಿಯ ಆಕಾಂಕ್ಷೆಗಳು ಮತ್ತು ದಕ್ಷಿಣ ಒಗ್ಗಟ್ಟನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಭಾರತ ಇಥಿಯೋಪಿಯಾ ದ್ವಿಪಕ್ಷೀಯ ಸಹಕಾರ ಗಣನೀಯವಾಗಿ ವೇಗ ಪಡೆದುಕೊಂಡಿದೆ ಎಂದಿದ್ದಾರೆ. ಸಮಾರಂಭವನ್ನುದ್ದೇಶಿಸಿ ಮಾತನಾಡಿರುವ ಸಚಿವ ಎಸ್ ಜೈಶಂಕರ್, ಜಾಗತಿಕ ಬಿಕ್ಕಟ್ಟುಗಳು ಅಭಿವೃದ್ಧಿಶೀಲ ರಾಷ್ಟಗಳ ಮೇಲೆ ಬೀರುತ್ತಿರುವ ಪರಿಣಾಮವನ್ನು ಅಂತಾರಾಷ್ಟೀಯ ಸಮುದಾಯ ಕಡೆಗಣಿಸಲು ಸಾಧ್ಯವಿಲ್ಲದ ಕಾರಣ ಜಾಗತಿಕ ದಕ್ಷಿಣದ ಧ್ವನಿಯನ್ನು ಬಲವಾಗಿ ಪ್ರತಿಪಾದಿಸಲು ಭಾರತ ಮತ್ತು ಆಫ್ರಿಕಾದ ರಾಷ್ಟಗಳು ಒಟ್ಟಾಗಿ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು. ನವದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿ ಇಂದು ನಡೆಸಲು ಉದ್ದೇಶಿಸಿದ್ದ ಪ್ರತಿಭಟನೆಗೆ ದೆಹಲಿ ಪೊಲೀಸರು ಅನುಮತಿ ನಿರಾಕರಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ನಿನ್ನೆ ಮಾಹಿತಿ ನೀಡಿದ ದೆಹಲಿ ಜಂಟಿ ಪೊಲೀಸ್ ಆಯುಕ್ತರಾದ ನೂಪುರ್ ಪ್ರಸಾದ್, ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಅಥವಾ ಇತರ ಕಾರ್ಯಕ್ರಮಗಳನ್ನು ನಡೆಸಲು ಕನಿಷ್ಠ 10 ದಿನ ಮುಂಚಿತವಾಗಿ ಅರ್ಜಿ ಸಲ್ಲಿಸುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದರು. ಪ್ರಸ್ತುತ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ, ಸಾರ್ವಜನಿಕ ಸುರಕ್ಷತೆ ಹಾಗೂ ನವದೆಹಲಿ ಭಾಗದ ಸಂಚಾರ ನಿಯಂತ್ರಣವನ್ನು ಗಮನದಲ್ಲಿಟ್ಟುಕೊಂಡು ಈ ಅನುಮತಿಯನ್ನು ನಿರಾಕರಿಸಲಾಗಿದೆ ಎಂದು ಜಂಟಿ ಕಮಿಷನರ್ ಸ್ಪಷ್ಟಪಡಿಸಿದ್ದಾರೆ. ಸಂಬಂಧಿತ ಪ್ರದೇಶದಾದ್ಯಂತ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಸೆಕ್ಷನ್ 163 ಜಾರಿಗೊಳಿಸಿ ಕಾನೂನು ಸುವ್ಯವಸ್ಥೆ ಮತ್ತು ಸಾರ್ವಜನಿಕ ಸುರಕ್ಷತೆಗಾಗಿ ಅಗತ್ಯ ನಿರ್ಬಂಧಗಳನ್ನು ಹೇರಲಾಗಿದೆ. ಭದ್ರತಾ ಕಾರಣಗಳಿಂದಾಗಿ ದೆಹಲಿ ಮೆಟ್ರೋ, 45 ಮೆಟ್ರೋ ನಿಲ್ದಾಣಗಳಲ್ಲಿ ಸಂಜೆ 6 ಗಂಟೆಯವರೆಗೆ ಪ್ರವೇಶ ನಿರ್ಗಮನದ ಸೌಲಭ್ಯಗಳು ಲಭ್ಯವಿರುವುದಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಪಶ್ಚಿಮ ಬಂಗಾಳ, ಅಸ್ಸಾಂ, ತಮಿಳುನಾಡು ಮತ್ತು ಪುದುಚೇರಿಯ 5 ವಿಧಾನಸಭಾ ಹಾಗೂ 1 ಲೋಕಸಭಾ ಕ್ಷೇತ್ರಗಳು ಸೇರಿದಂತೆ ಒಟ್ಟು 6 ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯ ಫಲಿತಾಂಶ ಪ್ರಕಟಗೊಂಡಿದ್ದು, ಆಡಳಿತಾರೂಢ ಬಿಜೆಪಿ ಹಾಗೂ ಪ್ರಾದೇಶಿಕ ಪಕ್ಷಗಳು ಗೆಲುವು ಸಾಧಿಸಿವೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ನಂದಿಗ್ರಾಮ ಮತ್ತು ರಿಜಿಗ್ರಾಮ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರೀ ಅಂತರದ ಗೆಲುವು ದಾಖಲಿಸಿದೆ. ಅಸ್ಸಾಂನ ನಗಾಂವ್ ಲೋಕಸಭಾ ಉಪಚುನಾವಣೆಯಲ್ಲಿ ಬಿಜೆಪಿಯ ದೇವಶಿಸ್ ಶರ್ಮಾ ಗೆಲುವು ದಾಖಲಿಸಿದ್ದಾರೆ. ತಮಿಳುನಾಡಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಟಿವಿಕೆ ಪಕ್ಷ ದಾರಾಪುರಂ ಮತ್ತು ಮಧುರಾಂತಕಂ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿದೆ. ಇನ್ನು ಪುದುಚೇರಿಯಲ್ಲಿ ಎನ್ಡಿಎ ಮೈತ್ರಿಕೂಟದ ಭಾಗವಾಗಿರುವ ಅಖಿಲ ಭಾರತ ಎನ್ಆರ್ ಕಾಂಗ್ರೆಸ್ ಪಕ್ಷ ತಟ್ಟಂಚಾವಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವು ದಾಖಲಿಸಿ ತನ್ನ ಸ್ಥಳವನ್ನು ಉಳಿಸಿಕೊಂಡಿದೆ. ಅಸ್ಸಾಂನ ನಗಾಂವ್ ಲೋಕಸಭಾ ಕ್ಷೇತ್ರ ಹಾಗೂ ಪಶ್ಚಿಮ ಬಂಗಾಳದ ನಂದಿಗ್ರಾಮ ಮತ್ತು ರಿಜಿನಗರ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗಳ ಫಲಿತಾಂಶ ಬಿಜೆಪಿ ಹಾಗೂ ಎನ್ಡಿಎ ಮೈತ್ರಿಕೂಟದ ಸುಶಾಸನದ ಮೇಲಿನ ಜನರಿಗಿರುವ ಆಳವಾದ ಬಾಂಧವ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಹಾಗೂ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಕೂಡಿರುವ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ 2025 ವಕ್ಫ್ ಸುಧಾರಣೆಗಳ ಕುರಿತ ಒಂದು ವರದಿ ಇಲ್ಲಿದೆ. ಈ ಹಿಂದೆ ವಕ್ಫ್ ಕಾಯ್ದೆಯ ಸೆಕ್ಷನ್ 40 ವಕ್ಫ್ ಮಂಡಳಿಗೆ ಯಾವುದೇ ಆಸ್ತಿಯನ್ನು ಸ್ವಯಂ ನಿರ್ಧಾರದ ಮೂಲಕ ವಕ್ಫ್ ಆಸ್ತಿ ಎಂದು ಘೋಷಿಸುವ ಅಧಿಕಾರವಿತ್ತು. ಇದರಿಂದಾಗಿ ನೋಂದಾಯಿತ ವಕ್ಫ್ ಆಸ್ತಿಗಳ ಸಂಖ್ಯೆಯಲ್ಲಿ ಭಾರಿ ಹೆಚ್ಚಳ ಕಂಡುಬಂದಿತ್ತು. 2013 2.07 ಲಕ್ಷ ಇದ್ದ ಈ ಆಸ್ತಿಗಳ ಸಂಖ್ಯೆ 8.72 ಲಕ್ಷಕ್ಕೆ ತಲುಪಿದೆ. ಈ ಪೈಕಿ ಸರ್ಕಾರಿ ಸ್ವಾಮ್ಯದ 5,973 ಆಸ್ತಿಗಳು ಸೇರಿರುವುದು ಗಂಭೀರ ಚಿಂತನೆಗೆ ಕಾರಣವಾಗಿತ್ತು. ಈ ಲೋಪದೋಷಗಳನ್ನು ಸರಿಪಡಿಸಲು ಜಾರಿಗೆ ತರಲಾಗಿರುವ ವಕ್ಫ್ ತಿದ್ದುಪಡಿ ಕಾಯ್ದೆ 2025 ಉಮೀದ್ ಕಾಯ್ದೆ ಎಂದು ಕರೆಯಲಾಗುತ್ತದೆ. ಈ ಹೊಸ ಕಾಯ್ದೆ ವಕ್ಫ್ ಮಂಡಳಿಯ ಏಕಪಕ್ಷೀಯ ಅಧಿಕಾರ ನೀಡುತ್ತಿದ್ದ ನಿಬಂಧನೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಿದೆ. ಇನ್ನು ಮುಂದೆ ಸರ್ಕಾರಿ ಭೂಮಿಯ ಮೇಲಿನ ಯಾವುದೇ ಹಕ್ಕುಗಳ ಪ್ರತಿಪಾದನೆಯನ್ನು ಕಲೆಕ್ಟರ್ಗಿಂತ ಹೆಚ್ಚಿನ ಶ್ರೇಣಿಯ ಅಧಿಕಾರಿಯೊಬ್ಬರು ಕೂಲಂಕುಷವಾಗಿ ಪರಿಶೀಲಿಸಬೇಕಾಗುತ್ತದೆ. ಜೊತೆಗೆ ವಕ್ಫ್ ನಿರ್ಧಾರಗಳ ವಿರುದ್ಧ ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಇದೇ ಮೊದಲ ಬಾರಿ ನೇರ ಅವಕಾಶ ಕಲ್ಪಿಸಲಾಗಿದೆ. ಈ ಕಾನೂನಾತ್ಮಕ ಸುಧಾರಣೆಗಳ ಜೊತೆಗೆ ಸಮಗ್ರ ಡಿಜಿಟಲೀಕರಣ ಪ್ರಕ್ರಿಯೆಗಳು ಜೊತೆ ಜೊತೆಗೆ ನಡೆಯುತ್ತಿವೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಜಾರ್ಖಂಡ್ನ ದೇವ್ಘರ್ಗೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ದೇವ್ಘರ್ನ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ 2ನೇ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ದೇವ್ಘರ್ನ BBMT ಆಸ್ಪತ್ರೆಯಲ್ಲಿ ಆಯೋಜಿಸಲಾಗಿರುವ ಸೈನ್ಯ ಸಂಪರ್ಕ ಮೇಳಕ್ಕೂ ಉಪರಾಷ್ಟಪತಿಗಳು ಭೇಟಿ ನೀಡಲಿದ್ದಾರೆ. ಉತ್ತರ ಪ್ರದೇಶದಿಂದ ರಾಜ್ಯಸಭೆಗೆ ಭಾರತೀಯ ಜನತಾ ಪಕ್ಷದ 8 ಹಾಗೂ ಸಮಾಜವಾದಿ ಪಕ್ಷದ 2 ಅಭ್ಯರ್ಥಿಗಳು ಸೇರಿದಂತೆ ಒಟ್ಟು ಎಲ್ಲಾ 10 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಕುರಿತು ಉತ್ತರ ಪ್ರದೇಶ ವಿಧಾನಸಭಾ ವಿಶೇಷ ಕಾರ್ಯದರ್ಶಿ ಹಾಗೂ ಚುನಾವಣಾಧಿಕಾರಿ ಅಜಿತ್ ವರ್ಮಾ ದೃಢಪಡಿಸಿದ್ದಾರೆ. ಬಿಜೆಪಿಯಿಂದ ಧರಂಪಾಲ್ ಸಿಂಗ್, ಪ್ರಕಾಶ್ ಪಾಲ್, ಶ್ರುತಿ ಗಂಗ್ವಾರ್, ವಿದ್ಯಾಸಾಗರ್ ಸೋಂಕಾರ್, ಪ್ರಿಯಾಂಕ್ ರಾವತ್, ರಾಧಾಕಾಂತ್ ಓಜಾ, ಗೋಪಿಕೃಷ್ಣ ಮಾಂಡೆ ಮತ್ತು ರಾಮ್ ಪ್ರತಾಪ್ ಸಿಂಗ್ ಚೌಹಾಣ್ ರಾಜ್ಯಸಭೆ ಪ್ರವೇಶಿಸಿದರೆ ಸಮಾಜವಾದಿ ಪಕ್ಷದಿಂದ ರಾಮ್ ಗೋಪಾಲ್ ಯಾದವ್ ಹಾಗೂ ಧನ್ರಾಜ್ ಪರಿಮಲ್ ನಥ್ವಾನಿ ರಾಜ್ಯಸಭೆಗೆ ಅವಿರೋಧವಾಗಿ ಆಯ್ಕೆಯಾದ ಅಭ್ಯರ್ಥಿಗಳಾಗಿದ್ದಾರೆ. ಆಸ್ಟ್ರೇಲಿಯಾದ ಬರ್ಹಾಮ್ನಲ್ಲಿ ನಡೆಯುತ್ತಿರುವ ವಿಶ್ವ ಬೌಲ್ಸ್ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಟೂರ್ನಿಯಲ್ಲಿ ಭಾರತದ ಪುತುಲ್ ಸೋನೋವಾಲ್ ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಸೆಮಿಫೈನಲ್ ಪ್ರವೇಶಿಸುವ ಮೂಲಕ ಭಾರತಕ್ಕೆ ಈ ಟೂರ್ನಿಯಲ್ಲಿ ಮೊಟ್ಟ ಮೊದಲ ಪದಕವನ್ನು ಖಚಿತಪಡಿಸಿದ್ದಾರೆ. ಅಸ್ಸಾಂ ಮೂಲದ 43 ವರ್ಷದ ಸೋನೋವಾಲ್ ಕ್ವಾರ್ಟರ್ ಫೈನಲ್ನಲ್ಲಿ ಸಿಂಗಾಪುರದ ಹರಿಮನ್ ಯುಎನ್ ಅವರನ್ನು ಸೋಲಿಸಿ ಅಂತಿಮ 4ರ ಹಂತಕ್ಕೆ ತಲುಪಿದರು. 2026 ಏಷ್ಯನ್ ಲಾನ್ ಬಾಲ್ಸ್ ಚಾಂಪಿಯನ್ಶಿಪ್ನ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಸೋನೋವಾಲ್ ಚಿನ್ನದ ಪದಕ ಗೆದ್ದಿದ್ದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹದಿಹರೆಯದ ಹೆಣ್ಣು ಮಕ್ಕಳ ಸರ್ವಾಂಗೀಣ ವಿಕಸನದತ್ತ ಹೆಚ್ಚಿನ ಗಮನ ಹರಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ರಕ್ಷಣಾ ವಲಯದಲ್ಲಿನ ಸ್ವಾವಲಂಬನೆಯೇ ಇಂದಿನ ರಾಷ್ಟೀಯ ಭದ್ರತೆ, ಸಚಿವ ರಾಜನಾಥ್ ಸಿಂಗ್. ಇಥಿಯೋಫಿಯಾ ಪ್ರಧಾನಿ ಅಬಿ ಅಹಮದ್ ಅವರೊಂದಿಗೆ ವಿದೇಶಾಂಗ ಸಚಿವ ಡಾ ಜೈಶಂಕರ್ ಮಾತುಕತೆ, ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆ. ಉತ್ತರ ಪ್ರದೇಶದಿಂದ ಬಿಜೆಪಿಯ 8, ಸಮಾಜವಾದಿ ಪಕ್ಷದ 2 ಸೇರಿ ಒಟ್ಟು 10 ಅಭ್ಯರ್ಥಿಗಳು ರಾಜ್ಯಸಭೆಗೆ ಅವಿರೋಧ ಆಯ್ಕೆ. ವಿಶ್ವ ಬೌಲ್ಸ್ ಚಾಂಪಿಯನ್ ಆಫ್ ಚಾಂಪಿಯನ್ಸ್ ಟೂರ್ನಿ, ಭಾರತದ ಪುತುಲ್ ಸೋನೋವಾಲ್ ಅವರಿಂದ ಮೊಟ್ಟ ಮೊದಲ ಪದಕ ಖಚಿತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
4: ನಮಸ್ಕಾರ ಕೇಳುಗರೆ, ಕೇಳ್ತಾ ಇದ್ದೀರಾ ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ನಮ್ಮ ಸಂವಿಧಾನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕಿದ್ದಾರೆ ಮಂಗಳೂರಿನ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವಂತಹ ಆಲ್ವಿನ್ ಡಿಸೋಜಾ.
5: ನಮಸ್ಕಾರ ಶ್ರೋತೃ ಮಿತ್ರರೇ, ಇಂದಿನ ಸಂವಿಧಾನ ಸಂಭಾಷಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಾನು ಆಲ್ವಿನ್ ಡಿಸೋಜಾ, ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದಿನ ನಮ್ಮ ಸಂವಿಧಾನ ಚಿಂತನೆ ಕಾರ್ಯಕ್ರಮದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಎರಡು ವಿಧಿಗಳ ಬಗ್ಗೆ ಮಾತನಾಡೋಣ, ವಿಧಿ 23 ಹಾಗೂ 24. ಈ ವಿಧಿಗಳು ಮಾನವೀಯತೆಯ ಮೂಲ ತತ್ವಗಳ ಮೇಲೆ ಆಧಾರಿತವಾಗಿವೆ. ಇವು ಶೋಷಣೆಯ ವಿರುದ್ಧ ಭಾರತೀಯ ಸಂವಿಧಾನದ ಘೋಷಣೆಗಳೆಂದೇ ಹೇಳಬಹುದು. ಮೊದಲು ಬನ್ನಿ ವಿಧಿ 23 ನೋಡೋಣ. ಈ ವಿಧಿ ಮಾನವ ಸಾಗಣೆ ಮತ್ತು ಇತರ ರೀತಿಯ ಬಲವಂತದ ದುಡಿಮೆಗಳನ್ನು ನಿಷೇಧಿಸುತ್ತದೆ. ಇದರಲ್ಲಿ ಮೊದಲನೆಯದಾಗಿ ಮಾನವ ಸಾಗಣೆಯ ಬಗ್ಗೆ ನೋಡೋಣ. ಮಾನವ ಸಾಗಣೆಗಳಿಗೆ ಹಲವು ಕಾರಣಗಳಿವೆ. ಇವುಗಳಲ್ಲಿ ಪ್ರಮುಖವಾಗಿ ಬಡತನ, ಶಿಕ್ಷಣದ ಕೊರತೆ, ಮಹಿಳೆ ಮತ್ತು ಮಕ್ಕಳ ಮೇಲೆ ಸಮಾಜದಲ್ಲಿರುವ ಶೋಷಣೆ, ಅಕ್ರಮ ದತ್ತು, ಲಾಭದ ಆಸೆಗಾಗಿ ಕೆಲಸ, ಲೈಂಗಿಕ ಶೋಷಣೆ, ಅಂಗಾಂಗ ವ್ಯಾಪಾರ ಮುಂತಾದವುಗಳು. ಈ ಅಂಶಗಳಲ್ಲಿ ಹೆಚ್ಚಿನವರು ಮಹಿಳೆಯರು ಮತ್ತು ಮಕ್ಕಳು. ಮಕ್ಕಳನ್ನು ಕೊಂಡುಕೊಳ್ಳುವ ಅಥವಾ ಮಾರುವಂತಹ ಕೆಲಸ ಸಂಪೂರ್ಣವಾಗಿ ಅಕ್ರಮ. ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳನ್ನು ದುಡಿಮೆಗೆ ಅಥವಾ ದತ್ತುಗೆ ಮಾರಾಟ ಮಾಡುವುದನ್ನು ಕಾಯ್ದೆಗಳು ಸಂಪೂರ್ಣ ನಿಷೇಧಿಸುತ್ತವೆ. ದತ್ತು ಪಡೆಯಬೇಕೆಂದರೆ ಕಾನೂನಾತ್ಮಕ ಮಾರ್ಗವಿದೆ, ಅದು ಕೇರಿಂಗ್ಸ್ ಅಂದರೆ ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸ್ ಇನ್ಫಾರ್ಮೇಶನ್ ಗೈಡೆನ್ಸ್ ಸಿಸ್ಟಮ್ ಎಂಬ ಸರ್ಕಾರದ ಪೋರ್ಟಲ್ ಮೂಲಕವೇ ನಡೆಯಬೇಕು. ನೇರವಾಗಿ ಯಾರಿಂದಲಾದರೂ ಹಣ ಕೊಟ್ಟು ಮಗುವನ್ನು ದತ್ತು ಪಡೆಯುವುದು ಅಕ್ರಮವಾಗಿದೆ. ಈಗ ಬನ್ನಿ ಈ ವಿಧಿಯಲ್ಲಿರುವ ಎರಡನೇ ಹಂತದ ಬಲವಂತದ ದುಡಿಮೆಯ ಬಗ್ಗೆ ನೋಡೋಣ. ಯಾರನ್ನಾದರೂ ಶಕ್ತಿಯಿಂದ ಅಥವಾ ಮೋಸದಿಂದ ಕೆಲಸಕ್ಕೆ ತೊಡಗಿಸುವುದು ಅಥವಾ ಮನುಷ್ಯರನ್ನು ವ್ಯಾಪಾರದ ವಸ್ತುವಾಗಿ ಬಳಸುವುದು ಕಾನೂನುಬದ್ಧವಲ್ಲ. ಉದಾಹರಣೆಗೆ, ಕೆಲವೆಡೆ ದಾರಿದ್ರ್ಯದ ನೆಪದಲ್ಲಿ ಜನರನ್ನು ಕೂಲಿ ಕೆಲಸಕ್ಕೆ ಕಳುಹಿಸುತ್ತಾರೆ, ಕೆಲವೊಮ್ಮೆ ಸಾಲದ ಪಾವತಿಗೆ ಬಲವಂತದ ಕೆಲಸ ಮಾಡಿಸುತ್ತಾರೆ, ಕೆಲವರು ಮಹಿಳೆಯರನ್ನು ಲೈಂಗಿಕ ಶೋಷಣೆಗೆ ಬಳಸುತ್ತಾರೆ. ಇದೆಲ್ಲವೂ ಈ ವಿಧಿ 23 ಶ್ರೇಷ್ಠ ಉಲ್ಲಂಘನೆ. ಈ ವಿಧಿಯಡಿಯಲ್ಲಿ ಯಾರು ಯಾರನ್ನು ಪೀಡಿಸುವ ಹಕ್ಕಿಲ್ಲ. ಈ ತೊಂದರೆಗಳ ವಿರುದ್ಧ ನಮ್ಮ ಕಣ್ಣು ತೆರೆಯಬೇಕಾಗಿದೆ. ಸರ್ಕಾರ ಮಾತ್ರವಲ್ಲ, ಪ್ರತಿ ನಾಗರಿಕನು ತಾನೇ ಬದಲಾವಣೆ ತರಬೇಕಾಗಿದೆ. ಒಬ್ಬ ವ್ಯಕ್ತಿ ಸಾಲವನ್ನು ತೀರಿಸಲು ವರ್ಷಗಳ ಕಾಲ ಒಂದು ಮನೆ, ಹೋಟೆಲ್ ಅಥವಾ ಬಟ್ಟೆಗಾರಿಕೆಯಲ್ಲಿ ದುಡಿದಾಗ ಇದನ್ನು ಬಾಂಧವ್ಯ ಶ್ರಮ ಅಂದರೆ ಬಾಂಡೆಡ್ ಲೇಬರ್ ಎನ್ನುತ್ತಾರೆ. ಇದು ಕೂಡ ವಿಧಿ 23 ಉಲ್ಲಂಘನೆ. 1976 ಭಾರತ ಸರ್ಕಾರ ಬಾಂಧವ್ಯ ಶ್ರಮ ನಿಷೇಧ ಕಾಯ್ದೆ ತಂದಿದೆ, ಆದರೆ ಇನ್ನೂ ಕೆಲವೆಡೆ ಇದನ್ನು ಕಾಣಬಹುದು. ವಿಧಿ 23 ಬಲವಂತದ ಕೆಲಸವನ್ನು ನಿಷೇಧಿಸಿತಾದರೂ ಕೆಲವು ಸಂದರ್ಭಗಳಲ್ಲಿ ಸರ್ಕಾರವು ಜನರಿಗೆ ಕೆಲಸ ಮಾಡಲು ಸೂಚಿಸಬಹುದು. ಸಾಮರಸ್ಯಕ್ಕಾಗಿ ಅಥವಾ ರಾಷ್ಟ್ರದ ಸುರಕ್ಷತೆಗೆ ಸಂಬಂಧಿಸಿದ ಕೆಲಸಗಳು ಅಂದರೆ ಉದಾಹರಣೆಗೆ ಸೇನೆಗೆ ಸೇವೆ, ವಿಪತ್ತು ನಿರ್ವಹಣೆ ಅಥವಾ ಸಾಮಾಜಿಕ ಕೆಲಸಗಳು. ಆದರೂ ಈ ಕೆಲಸಗಳಿಗೆ ನ್ಯಾಯವಾದ ಸಂಬಳ ಕೊಡಲೇಬೇಕು. ಇದು ಶೋಷಣೆಯಲ್ಲ, ಅದು ದೇಶದ ಪರ ಸೇವೆ ಹೇಳಬಹುದು. ಈಗ ಬನ್ನಿ ವಿಧಿ 24 ಕಡೆ ಹೋಗೋಣ. ಇದು ಮಕ್ಕಳ ಹಕ್ಕುಗಳನ್ನು ರಕ್ಷಿಸುವ ವಿಧಿ. ಯಾವುದೇ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕೆಲಸಕ್ಕೆ ತೆಗೆದುಕೊಳ್ಳಬಾರದು. ಮಕ್ಕಳನ್ನು ಪೂರ್ಣಕಾಲಿಕ ಅಥವಾ ಭಾಗಕಾಲಿಕ ಅಂದರೆ ಪಾರ್ಟ್ ಟೈಮ್ ಕೆಲಸಕ್ಕೂ ಬಳಸಬಾರದು. ಅವರನ್ನು ಟೀ ಹೋಟೆಲ್, ಗ್ಯಾರೇಜ್, ಬಡಾವಣೆ ಅಂಗಡಿ, ಕಟ್ಟಡ ಕಾಮಗಾರಿ ಕೆಲಸಕ್ಕೆ ಹಾಕುವುದು ಅಕ್ರಮ. ಇದು ಮಕ್ಕಳ ಭವಿಷ್ಯದ ಬಗೆಗಿನ ಕಾಳಜಿಯ ಪರಿಚಯ. ಮಕ್ಕಳಿಗೆ ಪಾಠಶಾಲೆ, ಆಟ, ಬೆಳವಣಿಗೆ ಇವೇ ಮುಖ್ಯ. ಇವರ ಬಾಲ್ಯ ಕಾರ್ಖಾನೆಯಲ್ಲಿ ಅಥವಾ ರಾಸಾಯನಿಕ ತಯಾರಿಕಾ ಘಟಕದಲ್ಲಿ ಕಳೆದು ಹೋಗಲು ಬಿಡುವುದು ತಪ್ಪು. ಉದಾಹರಣೆಗೆ, ಹಲವಾರು ಗ್ರಾಮೀಣ ಪ್ರದೇಶಗಳಲ್ಲಿ ಚಿಕ್ಕ ಮಕ್ಕಳು, ಸಣ್ಣ ಉದ್ಯಮ, ಚರ್ಮ ತಯಾರಿಕಾ ಕೇಂದ್ರಗಳು ಅಥವಾ ಹೋಟೆಲ್ಗಳು, ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡುತ್ತಿರುವುದು ಕಂಡುಬರುತ್ತದೆ. ಇದು ಅಸಭ್ಯತೆಯಲ್ಲದೆ ಅಸಂವಿಧಾನಿಕ ಕೂಡ ಹೌದು. 2023 ಸರ್ಕಾರದ ವರದಿ ಪ್ರಕಾರ ಭಾರತದಲ್ಲಿ ಅಂದಾಜು 10 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಶೋಷಣೆಯಂತಹ ದುಡಿಮೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸರ್ಕಾರ ಪೆನ್ಸಿಲ್ ಅಂದರೆ ಪ್ಲಾಟ್ಫಾರ್ಮ್ ಫಾರ್ ಇಫೆಕ್ಟಿವ್ ಎನ್ಫೋರ್ಸ್ಮೆಂಟ್ ಫಾರ್ ನೋ ಚೈಲ್ಡ್ ಲೇಬರ್ ಎಂಬ ಪೋರ್ಟಲ್ ಮೂಲಕ ಮಕ್ಕಳ ಕಾರ್ಮಿಕ ಶೋಷಣೆಯ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತಿದೆ. ಭಾರತ ಸರ್ಕಾರ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಮೂಲಕ ಇವಿದಿಗೆ ಕಾನೂನು ಬಲ ನೀಡಿದೆ. ಆದರೆ ಕೇವಲ ಕಾನೂನು ಸಾಕಾಗದು, ಮಾನಸಿಕ ಬದಲಾವಣೆ ಕೂಡ ಅಗತ್ಯ. ಮಕ್ಕಳಿಗೆ ಶಿಕ್ಷಣದ ಹಕ್ಕು 86 ವಿಧಿಯ ಮೂಲಕ ನೀಡಲಾಗಿದೆ. ಆದ್ದರಿಂದ ಶೋಷಣೆಯಿಂದ ಅವರನ್ನು ತಪ್ಪಿಸಬೇಕಾದ ಹೊಣೆ ನಮ್ಮೆಲ್ಲರ ಮೇಲಿದೆ. ಪ್ರಿಯ ಶ್ರೋತೃ ಮಿತ್ರರೇ, ಭಾರತ ಸಂವಿಧಾನವು ಕೇವಲ ನಿಯಮಗಳ ಸಂಕಲನವಲ್ಲ, ಅದು ಮಾನವೀಯ ಮೌಲ್ಯಗಳ ಪ್ರತಿಬಿಂಬ. ಮಾನವನನ್ನು ಕೊಂಡುಕೊಳ್ಳುವುದು, ಮಾರುವುದು ಅಥವಾ ಬಲವಂತದ ದುಡಿಮೆಗಾಗಿ ಬಳಸುವುದು ಇದು ಅಪರಾಧ ಮಾತ್ರವಲ್ಲ, ಅದು ಮಾನವೀಯತೆಗೂ ವಿರುದ್ಧ. ನಾವು ಪ್ರತಿಯೊಬ್ಬರೂ ಜಾಗರೂಕರಾಗಿ ಮಕ್ಕಳ ಮತ್ತು ಮಹಿಳೆಯರ ರಕ್ಷಣೆಗೆ ಬೆನ್ನು ನೀಡಬೇಕು. ಮಗು ಆಟವಾಡಬೇಕು, ಕಲಿಯಬೇಕು, ಕೆಲಸ ಮಾಡಬಾರದು. ಇವತ್ತಿನ ದಿನಗಳಲ್ಲಿ ನಾವು ಈ ವಿಧಿಗಳನ್ನು ಕೇವಲ ಓದುವುದು ಮಾತ್ರವಲ್ಲ, ಅವುಗಳನ್ನು ಅನುಸರಿಸುವುದು, ಬಳಸುವುದು ಮತ್ತು ಪೋಷಿಸುವುದು ನಮ್ಮ ಧರ್ಮವಾಗಿದೆ. ಇಂಥ ಹಕ್ಕುಗಳನ್ನು ತಿಳಿದುಕೊಂಡು ಇನ್ನೊಬ್ಬರ ಹಕ್ಕುಗಳ ಗೌರವವನ್ನು ಕಾಪಾಡೋಣ. ನಾನು ನಿಮ್ಮ ಆಲ್ವಿನ್ ಡಿಸೋಜಾ ಇಂದಿಗೆ ವಿದಾಯ ಪಡೆಯುತ್ತಿದ್ದೇನೆ. ಮುಂದಿನ ಸಂವಿಧಾನ ಸಂಭಾಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
4: ಕೇಳುಗರೆ, ಇಂದಿನ ನಮ್ಮ ಸಂವಿಧಾನ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮಂಗಳೂರಿನ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರೂ ಆಗಿರುವ ಆಲ್ವಿನ್ ಡಿಸೋಜಾ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಈ ದನ ಕೆಲವು ದಿನದಿಂದ ಏನು ತಿನ್ನೋದಿಲ್ಲ ಅಂತೀನಿ. ನಿನ್ನೆ ಡಾಕ್ಟರ್ ಬಂದು ನೋಡ್ತಾರೆ, ಹೊಟ್ಟೆಯಲ್ಲಿ ಇಷ್ಟು ಪ್ಲಾಸ್ಟಿಕ್, ಧರ್ಮಕ್ಕೆ ಖರ್ಚು.
1: ಹೌದು, ಇವುಗಳು ಸಿಕ್ಕಿದ್ದೆಲ್ಲ ತಿನ್ನೋದು ನಮ್ಗಿರ್ಲಿ ಕಷ್ಟ.
2: ಅಂದ್ಹಾಗೆ ತಪ್ಪು ಯಾರದ್ದು? ದನಗಳದ್ದೇ? ಅಥವಾ ಆಹಾರವನ್ನ ಪ್ಲಾಸ್ಟಿಕ್ ನಲ್ಲಿ ಕಟ್ಟಿ ಸಿಕ್ಕಿದಲ್ಲಿ ಎಸೆದವರದ್ದ? ಈ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕಾದ ಅವಶ್ಯಕತೆ ಇದೆ. ಪ್ಲಾಸ್ಟಿಕ್ ಅನ್ನ ಎಲ್ಲೆಂದರಲ್ಲಿ ಎಸೆಯುವುದನ್ನ ನಿಲ್ಲಿಸೋಣ. ಪರಿಸರಕ್ಕೆ ಮತ್ತು ಮೂಕ ಪ್ರಾಣಿಗಳಿಗಾಗುವ ಆಪತ್ತನ್ನು ತಪ್ಪಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹೇ ಆಂಬ್ಯುಲೆನ್ಸ್ ಬರ್ತಿದೆ, ಸೈಡ್ ಕೊಡು.
1: ನಾವ್ಯಾಕೆ ಸೈಡ್ ಕೊಡ್ಬೇಕು? ಮೊದಲು ನಾವು ಹೋಗುವ.
0: ಹೇ ಅದರಲ್ಲಿ ಯಾರಿದ್ದಾರೋ ಏನು, ನಮ್ಮಿದ್ದಾಗಿ ಒಂದು ಪ್ರಾಣಾದರೂ ಉಳಿಯುತ್ತೆ ಕಣ.
2: ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ ಮತ್ತು ಆಂಬ್ಯುಲೆನ್ಸ್ ಹೋಗ್ತಾ ಇದ್ರೆ ಅದಕ್ಕೆ ಜಾಗ ಮಾಡಿಕೊಡಿ. ಆಂಬ್ಯುಲೆನ್ಸ್ ನಲ್ಲಿ ಒಂದು ಅಮೂಲ್ಯ ಜೀವವಿರಬಹುದು, ಅದು ನಮ್ಮವರೂ ಆಗಿರಬಹುದು. ಜನಹಿತಕ್ಕಾಗಿ ರೇಡಿಯೋ ಸಾರ 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ, ನೀವು ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಪ್ರತಿ ವೃತ್ತಿಗೂ ತನ್ನದೇ ಆದಂಥ ಗೌರವ ಇದೆ. ನಾವು ಹೇಗೆ ಅದರಲ್ಲಿ ನಿಯತ್ತಿಂದ ಕೆಲಸ ಮಾಡ್ತೀವಿ ಅನ್ನೋದೇ ನಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ತನ್ನ ಹೊಟ್ಟೆಪಾಡಿಗಾಗಿ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಕೆಲಸ, ಒಂದೊಂದು ರೀತಿಯ ವೃತ್ತಿ. ಅವರವರು ಮಾಡುವ ವೃತ್ತಿ ಕೇವಲ ಅವರಿಗೆ ಮಾತ್ರ ಸೀಮಿತ ಅಲ್ಲ, ನಮಗೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದು ಅನಿವಾರ್ಯವಾಗಿರುತ್ತೆ. ಇಂತಹ ನಮ್ಮ ಸುತ್ತಮುತ್ತಲಿನ ವೃತ್ತಿ ಬದುಕಿನ ಅನಾವರಣ ರೇಡಿಯೋ ಸಾರಂಗ್ ಅರ್ಪಿಸ್ತಾ ಇರುವ ವೃತ್ತಿ ಸಂತೃಪ್ತಿ.
1: ವೃತ್ತಿ ಸಂತೃಪ್ತಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ವಿಕೆ ಕಡಬ. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಈ ಗಾದೆ ಮಾತನ್ನ ನೀವೆಲ್ಲರೂ ಕೂಡ ಬಹಳ ಸಣ್ಣ ಪ್ರಾಯದಲ್ಲಿ ಕೇಳಿರಬೇಕು, ಅಥವಾ ಕಾರ್ಯಕ್ರಮದಲ್ಲೋ ಅಥವಾ ಯಾರಾದರೂ ಭಾಷಣ ಮಾಡುವಾಗಲೂ ಇದನ್ನ ನೀವು ಕೇಳಿಯೇ ಇರ್ತೀರಿ. ಈ ಗಾದೆ ಮಾತಿನ ಬಗ್ಗೆ ನಾನು ಎಂದಿಗೂ ವಿವರಣೆ ನೀಡಲು ಹೋಗುವುದಿಲ್ಲ. ಆದರೆ ಗಾದೆ ಮಾತಿನಲ್ಲಿ ಹಾಸಿಗೆ ಎನ್ನುವ ಪದ ಇದೆಯಲ್ಲ, ಇದು ಬಹಳ ಆಪ್ತವಾದದ್ದು ಮತ್ತು ವಿಶೇಷವಾದದ್ದು. ಅಂದಹಾಗೆ ಆಪ್ತ ಹೇಗೆ ಅಥವಾ ವಿಶೇಷ ಹೇಗೆ ಎನ್ನುವಂಥ ಒಂದು ಪ್ರಶ್ನೆ ಕೂಡ ನಿಮ್ಮ ಮನಸ್ಸಿನಲ್ಲಿ ಮೂಡಬಹುದು. ಹಾಸಿಗೆ ಮೆತ್ತಗೆ ಇರುವ ಒಂದು ನೆಲಹಾಸು, ಹತ್ತಿ ಅಥವಾ ನಾರಿನಿಂದ ಮಾಡುವಂಥದ್ದು ಕೂಡ. ಜನರು ಇದರ ಮೇಲೆ ಮಲಗ್ತಾರೆ. ಹಳೆಯ ಕಾಲದಲ್ಲಿ ತೆಂಗಿನ ನಾರಿನಿಂದ ಮಾಡಿರುವಂತಹ ಹಾಸಿಗೆಗಳನ್ನು ಬಹಳಷ್ಟು ಜನ ಉಪಯೋಗ ಮಾಡ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ಅಷ್ಟೇ ಅದನ್ನು ತಯಾರು ಕೂಡ ಮಾಡ್ತಾ ಇದ್ರು. ಈಗ ಮಾರುಕಟ್ಟೆಯಲ್ಲಿ ಹೊಸ ಬಗೆಯ ಅನೇಕ ಹಾಸಿಗೆಗಳು ಮಾರುಕಟ್ಟೆಯನ್ನು ಪ್ರವೇಶ ಮಾಡಿವೆ. ನಮ್ಮ ಮಂಗಳೂರು ನಗರದಲ್ಲೂ ಕೂಡ ಅನೇಕ ಹಾಸಿಗೆ ಕಂಪನಿಗಳು ಕೂಡ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಸಾಂಪ್ರದಾಯಿಕವಾಗಿ ಹತ್ತಿಯನ್ನು ಉಪಯೋಗಿಸಿ ಹಾಸಿಗೆಗಳನ್ನು ಮಾಡುವ ಒಂದು ಸಮೂಹವೇ ನಮ್ಮ ತುಳುನಾಡಿನಲ್ಲಿ ಇದೆ. ಹಾಸಿಗೆ ಮಾಡುವವರ ನೋವು ನಲಿವು, ಅವರ ಜೊತೆಗಿನ ಒಡನಾಟ, ಬದುಕಿನ ಕತೆ ವ್ಯತಿಯನ್ನು ನಾವು ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದ ಮೂಲಕ ಇದೀಗ ಪ್ರಸ್ತುತಪಡಿಸುತ್ತಾ ಇದ್ದೇವೆ. ಮೆತ್ತಗೆ ಹಾಸಿಗೆಗಳನ್ನು ತಯಾರಿಸಿಕೊಡುವ ಇವರ ಕೆಲಸ ಸಾಮಾನ್ಯವಲ್ಲ. ಇಂದಿನ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ನಾವು ಹಾಸಿಗೆ ತಯಾರು ಮಾಡುವವರ ಬೇರೆ ಬೇರೆ ಘಟಕಗಳಿಗೆ ನಾವು ಭೇಟಿ ಕೊಟ್ಟಿದ್ದೇವೆ. ಈಗ ನಾವು ಅವರ ಮಾತುಗಳಿಗೆ ಕಿವಿಯಾಗೋಣ. ಈಗ ಎಡ್ವರ್ಡ್ ಲೋಬ್ ಅವರು ಮಾತನ್ನ ಮುಂದುವರಿಸುತ್ತಾರೆ.
2: ಕೆಳಗರೆ, ನಾವೀಗ ಕಾಸ್ಟ್ರೀಟ್ ಹತ್ತಿರದ SA ಏಕಂಬರಂ ಇಲ್ಲಿದ್ದೇವೆ. ಇಲ್ಲಿ ಒಂದು ಹಾಸಿಗೆ ಮಾಡುವವರು ತುಂಬ ಜನ ಇದ್ದಾರೆ, ಅವರ ಜೊತೆ ಇಲ್ಲಿ ಮಾತಾಡೋಣ. ಒಬ್ಬರು ನಮಗೆ ಮಾತಿಗೆ ಸಿಕ್ಕಿದ್ದಾರೆ. ಸರ್, ನಿಮ್ಮ ಹೆಸರು?
3: ನೌಫಲ್.
2: ನೌಫಲ್ರವರೇ, ಈ ಹಾಸಿಗೆ ಕೆಲಸಕ್ಕೆ ನೀವು ಯಾವಾಗ ಬಂದ್ರಿ?
3: ಹಾಸಿಗೆ ಕೆಲಸ ಬಂದು ಒಂದು 9 ವರ್ಷ ಆಯಿತು. 9 ವರ್ಷ ಅಲ್ಲಿ ಕೆಲಸಕ್ಕೆ ಬಂದಿದ್ದೇನೆ. ಸ್ವಲ್ಪ ಮನೆಯಲ್ಲೆಲ್ಲ ತುಂಬ ಪ್ರಾಬ್ಲಮ್ ಎಲ್ಲ ಉಂಟು, ಅದಕ್ಕಾಗಿ ಹಾಸಿಗೆ ಕೆಲಸಕ್ಕೆ ಬಂದೆ.
2: ಯಾಕೆ ಈ ಹಾಸಿಗೆ ಕೆಲಸ ಇಷ್ಟ ಆಯ್ತು?
3: ಯಾಕೆಂದರೆ ಇಲ್ಲಿ ಸ್ವಲ್ಪ ಸ್ಯಾಲ್ರಿ ಸ್ವಲ್ಪ ಜಾಸ್ತಿ ಉಂಟು, ಹಾಗೆಂದ ಹಾಸಿಗೆ ಒಂದು ಇದ್ದೇ ಚಾಯ್ಸ್ ಮಾಡಿದೆ. ಲೈಫಲ್ಲಿ ಈಗ ಬೇರೆ ಕಡೆ ಹೋದರೆ ಕೆಲಸ ತುಂಬ ಉಂಟಲ್ಲ. ಹಾಸಿಗೆ ಈಗ ನಾವು ಸೌದಿಗೆ ಅಲ್ಲಿ ಹೋದರೆ ಮತ್ತೆ ರಿಟರ್ನ್ ಬಂದಿದೆ, ಕೆಲಸ ಮಾಡ್ಬೋದು ಹಾಸಿಗೆ. ಅದು
2: ಹಾಸಿಗೆ ಕೆಲಸ ಈಸಿಯಾ, ತುಂಬ ಸುಲಭನ, ಕಷ್ಟ ಇದೆಯಾ?
3: ಕಷ್ಟ ಉಂಟು, ಸುಲಭ ಉಂಟು, ಅದು ಹೇಳಲಿಕ್ಕಾಗಲ್ಲ. ಕೆಲಸ ಎಲ್ಲ ಒಂದೇ ಅಲ್ಲ,
2: ಕಷ್ಟ ಕೂಡ ಇದೆ, ಸುಲಭ ಇದು ಸುಲಭ ಕೂಡ ಇದೆ ಅಂತ ಹೇಳ್ತೀರಿ. ಅದು ಕೆಲಸ ಕಲಿತಾ ಕಲಿತಾ ಅದು ಈಸಿಯಾಗಿ ಹೋಗುತ್ತೆ. ಕಲಿಯುವಾಗ ತುಂಬ ಕಷ್ಟ ಅನಿಸ್ತು ಅಲ್ವಾ?
3: ಅಷ್ಟೇನಿಲ್ಲ, ಅದು ನಮ್ಮದು ಫ್ರೆಂಡ್ಸ್ನವರಿದ್ದಾರೆ, ಅವ್ರು ಸ್ವಲ್ಪ ಎಲ್ಲ ಕಲಿಸಿಕೊಟ್ಟಿದ್ದಾರೆ ಕೆಲಸ, ಅವರಿಂದಾಗಿ ನಮಗೆ ತುಂಬ ಈಸಿಯಾಗಿದೆ ಕೆಲಸ.
2: ಎಷ್ಟು ಜನ ಇದ್ದೀರಿ ಈಗ ಹಾಸಿಗೆ ಮಾಡೋಕೆ ಇಲ್ಲಿ?
3: ಈಗ ಟೋಟಲ್ ಒಂದು 7 ಮಂದಿ ಇದ್ದೇವೆ. 7 ಮಂದಿ ಒಟ್ಟಿಗೆ ಫ್ರೆಂಡ್ಸ್ ಆಗಿಲ್ಲ, ಒಂದೇ ಮಕ್ಕಳ ಥರ ಇದ್ದೇವೆ ನಾವು. ಇಲ್ಲಿ ಏನು ಪ್ರಾಬ್ಲಮ್ ಏನು ಆಗೀಗ ಏನಿಲ್ಲ.
2: ಓಕೆ, ತುಂಬ ಖುಷಿಯಿಂದ ಫ್ರೆಂಡ್ಸ್ ಥರ ಇದ್ದೀರಿ ಇಲ್ಲಿ, ಎಲ್ಲ ಹಾಸಿಗೆ ಮಾಡ್ತಾ ಇದ್ದೀರಿ. ಎಷ್ಟು ಹಾಸಿಗೆ ಮಾಡ್ತೀರಿ ನೀವು ದಿನಕ್ಕೆ?
3: ದಿನಕ್ಕೊಂದು 25. ಅಲ್ಲೊಟ್ಟಿಗೆ 6 ಮಂದಿ ಸೇರಿ ಒಂದು 70 ಮಾಡ್ತೇವೆ, ಒಬ್ಬರು 25 ಮಾಡ್ತೇವೆ.
2: ಒಬ್ಬರು ದಿನಕ್ಕೆ 25 ಹಾಸಿಗೆ ಮಾಡ್ತೀರಿ?
3: ಓಕೆ.
2: ಆ ಹಾಸಿಗೆ ಮಾಡಬೇಕಾದ್ರೆ ಏನೆಲ್ಲ ಮೆಟೀರಿಯಲ್ಸ್ ಯೂಸ್ ಮಾಡ್ತೀರಿ ನೀವು?
3: ಮೆಟೀರಿಯಲ್ಸ್ ಏನಿಲ್ಲ, ಒಂದು ಹಾಸಿಗೆ ಮಾಡೋದೊಂದು ಅದೇ ರೀತಿಯಲ್ಲಿ ನಾವು ಮಾಡ್ತೇವೆ. ಮೆಟೀರಿಯಲ್ ಹತ್ತಿ ಅದರಲ್ಲೇ ಮಾಡ್ತೇವೆ, ಮತ್ತು ಸಿಲ್ಕಾನ್ ಒಂದು ಬಂದು ಬರ್ತದೆ ಅದರಲ್ಲಿ ಮಾಡ್ತೇವೆ ನಾವು.
2: ಈ ಹಾಸಿಗೆಗೆ ಹೊದಿಕೆಗೆ ಬಟ್ಟೆ ಬೇಕು, ಕಾಟನ್ಗೆ ಹೊದಿಕೆ ಮಾಡಲಿಕ್ಕೆ. ಈ ಥರ ನೀವು ಆ ಬಟ್ಟೆನೆಲ್ಲ ಎಲ್ಲಿ ನೀವೇ ಹೊಲಿತೀರಾ ಹೇಗೆ? ಅಲ್ಲ ನಿಮಗೆ ಅದು ರೆಡಿಯಾಗಿ ಬರುತ್ತೆ?
3: ಅದು ರೆಡಿಯಾಗಿ ಅಂಗಡಿಯಿಂದ ರೆಡಿಯಾಗಿ ಬರ್ತದೆ. ನಮ್ದು ಉಂಟಲ್ಲ ಅಂಗಡಿ ಉಂಟಲ್ಲ, ಇಲ್ಲಿ ನಾವು ಸಪ್ಲೈ ಇಲ್ಲಿಂದ ಅಲ್ಲಿಗೆ ಸಪ್ಲೈ ಮಾಡಿದಿಲ್ಲ. ಗೋಡನಿಗೆ ಬರ್ತಲ್ಲ ಐಟಮ್, ಅವ್ರು ದಣಿಯವರೆಲ್ಲ ಸ್ಟಿಚ್ ಆಗಿ ಮಾಡಿ ಕೊಡ್ತಾರೆ ಅವ್ರು.
2: ಈ ಹಾಸಿಗೆ ಕೆಲಸದಿಂದ ನಿಮ್ಮ ಮನೆಯೆಲ್ಲ ನಿರ್ವಹಣೆ ಆಗ್ಬೇಕು. ಯಾರೆಲ್ಲ ಇದ್ದೀರಿ ಮನೆಯಲ್ಲಿ?
3: ಮನೆಯಲ್ಲಿ ಟೋಟಲ್ 5 ಮಂದಿ ಇದ್ದೇವೆ. ಅಪ್ಪ, ತಾಯಿ, ಮತ್ತೆ ಒಂದು ತಂಗಿ, ನಾನು, ತಮ್ಮ, 5 ಮಂದಿ ಇರೋದು.
2: ಮ್ಯಾರೇಜ್ ಏನು ಆಗಿಲ್ಲ?
3: ನನಗೆ ಮ್ಯಾರೇಜ್ ಆಗಲಿಲ್ಲ.
2: ನೀವು ನಿಮ್ಮ ಲೈಫ್ ಸ್ಟೋರಿ ಹೇಳಿದ್ರೆ, ಈಗ ನಿಮ್ಮ ಲೈಫನ್ನು ಈಗ ಹಾಸಿಗೆ ಮಾಡುವ ಕೆಲಸಕ್ಕೆ ತಂದು ನಿಲ್ಲಿಸಿದೆ, ಮುಂದೆ ಏನಾದರೂ ಈ ಹಾಸಿಗೆ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಬೇಕಂತ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ?
3: ಪ್ಲ್ಯಾನ್ ಇದೆ, ಏನೋದೊಂದು ಹಾಸಿಗೆ ಒಂದು ಅಂಗಡಿ ಮಾಡುವಂಥ ಒಂದು ಪ್ಲ್ಯಾನ್ ಇದೆ. ನೋಡ್ಬೇಕು ಏನೆಲ್ಲ ಆಗ್ತದೆ ಅಂತ, ಏನೆಲ್ಲ ಆಗ್ತದೆ ನೋಡಬೇಕು, ದೇವರು ಏನೆಲ್ಲ ಮಾಡ್ತಾನೆ ನೋಡ್ಬೇಕು, ಅದೆಲ್ಲ ದೇವರಿಗೆ ಕೊಟ್ಟಲ್ಲ.
2: ಹಾಬೀಸ್ ಏನೆಲ್ಲ ಏನಿದೆ? ಈಗ ಸಂಡೇ ಟೈಮಲ್ಲಿ ಫ್ರೀ ಇರುತ್ತೆ, ಸಂಡೇನು ಕೆಲಸ ಮಾಡ್ತೀರಾ ಇಲ್ಲಿ ಹೇಗೆ?
3: ಇಲ್ಲ, ಸಂಡೇನು ಕೆಲಸ ಮಾಡಲ್ಲ, ವೀಕಲ್ಲಿ ಒಂದು ರಜೆ ಸಿಗ್ತದೆ ಅದಕ್ಕೆ ಸ್ವಲ್ಪ ಜಾಲಿ ಮಾಡ್ತೇನೆ.
2: ಸಂಡೇ ಏನು ಮಾಡ್ತೀರಾ, ಹೇಗೆ ಈ ಹಾಲಿಡೇನ ಸ್ಪೆಂಡ್ ಮಾಡ್ತೀರಾ?
3: ಸಂಡೇ ಅಂದರೆ ಬೋರ್ ಆದರೆ ಮೂವಿಗೆ ಹೋಗ್ತೇನೆ, ರೆಫರೆನ್ಸ್ ನೋಡೋರು ಮೂವಿಗೆ ಹೋಗ್ತಾನೆ ಅಷ್ಟೇ, ಬೇರೇನಿಲ್ಲ.
2: ಈ ಕೆಲಸ ಮಾಡದೆ ತಿರುಬೋಗಿ ಥರ ಕೆಲವರು ಅಳೀತಾ ಇದ್ದಾರೆ, ಅಲೆಮಾರಿ ಥರ ಕೆಲವರು ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ ಕೆಲವು ಯುವಕರು, ಏನು ಹೇಳ್ತೀರಾ ಅವರಿಗೆ?
3: ಅವ್ರಿಗೆ ಅಂದರೆ ನಾವು ಅವ್ರಿಗೆ ಕೈ ತೋರಿಸಬಾರದು, ಯಾಕೆಂದರೆ ನಾವು ಟ್ರೈ ಮಾಡಬೇಕು. ನಮ್ಮದು ಕೆಲಸಗಳು ಕರ್ಕೊಂಡು ಬಂದಿಲ್ಲ ಯಾರು, ಅವರಿಗೆ ಬೇರೆ ಕಡೆ ಒಂದು ಕೆಲಸ ಒಂದು ಟ್ರೈ ಮಾಡಬೇಕು, ಅದು ನಮ್ಮದು ಇದುಂಟು, ಅವ್ರದ್ದು ಟ್ರೈ ನಾವು ಮಾಡಬೇಕು. ಬಂದರೆ ಬರಲಿಲ್ಲ, ಅದ್ರಲ್ಲ ಅದು ಅವ್ರಿಗೆ ಬಿಟ್ಟಿದ್ದು, ನಾವು ಅವರಿಗೆ ಕೆಲಸ ಬರುವಾಗೆ ನಾವು ಮಾಡಬೇಕು. ಫ್ರೆಂಡ್ಸ್ ಆದರೆ ಯಾರಾಗಲಿ, ನಾವು ಸ್ವಲ್ಪ ಒಂದು ಎರಡು ಬಾಯಿ ಮಾತು ಹೇಳಬೇಕು ಅವರಿಗೆ.
2: ಕೆಲಸ ಇಲ್ಲ ಅಂತ ಇಲ್ಲ, ಕೆಲಸ ಮಾಡುವ ಮನಸ್ಸಿದ್ರೆ ಎಲ್ಲಿ ಬೇಕಾದ್ರೂ ಏನು ಬೇಕಾದರೂ ಕೆಲಸ ಮಾಡಿ ದುಡಿತು ಬದುಕಬಹುದು. ಓಕೆ, ಈ ಸಾರಂಗ್ ರೇಡಿಯೋದಲ್ಲಿ ಮಾತಾಡ್ತಿದ್ದೀರಿ, ಹೇಗೆ ಅನಿಸ್ತದೆ ನಿಮಗೆ?
3: ತುಂಬ ಸಂತೋಷ ಆಯಿತು ನನಗೆ, ಫಸ್ಟ್ ಟೈಮ್ ಮಾತಾಡೋದಿದು, ತುಂಬ ಸಂತೋಷ ಆಯಿತು. ನೋಡುವ ಏನೆಲ್ಲ ಆಗ್ತದೆ ಅಂತ, ಒಳ್ಳೇದಾಗಲಿ ನಿಮ್ಮ.
2: ಓಕೆ, ಈ ರೇಡಿಯೋ ಸಾರಂಗದಲ್ಲಿ ನೀವು ಮಾತಾಡಿದ್ದೀರಾ, ನಿಮಗಾಗಿ ಒಂದು ಸಾಂಗನ್ನು ನಾವು ಪ್ಲೇ ಮಾಡೋದಾದರೆ ಯಾವ ಸಾಂಗ್ ನೀವು ಇಷ್ಟಪಡ್ತೀರಾ?
3: ಆಶಿಕ್ ಟು ಬರ್ತದೆ, ಯಾವುದು ಮಾತಾಡ ಬಾ ಹೇಳೋದಂತ ಆಗಲ್ಲ, ಯಾವುದಂದ್ರೆ

0: ವೃತ್ತಿ ಸಂತೃಪ್ತಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಇದು ರೇಡಿಯೋ ಸಾರಂಗನಾಡ 7.8 ಎಫ್ಎಂ ಬಣ್ಣ ಬಣ್ಣದ ಬದುಕು. ಈಗ ಮತ್ತೆ ಎಡ್ವರ್ಡ್ ಲೋಬ್ ಅವರು ಮಾತನ್ನ ಮುಂದುವರಿಸ್ತಾ ಇದ್ದಾರೆ.
1: ಕೇಳುಗರೆ, ನಮ್ಮ ಜೊತೆ ಈಗ ಮತ್ತೊರ್ವ ಹಾಸಿಗೆ ಮಾಡುವವರು, ಇಲ್ಲಿ ಹಾಸಿಗೆ ಕೆಲಸ ಮಾಡುವವರು ಮಾತಿಗೆ ಸಿಕ್ಕಿದ್ದಾರೆ. ಸೊ ಅವ್ರ ಜೊತೆ ಮಾತಾಡೋಣ. ಸರ್, ನಿಮ್ಮ ಹೆಸರು?
2: ಧನರಾಜ್ ಆಚಾರ್ಯ.
1: ಎಲ್ಲಿ ಮನೆ ನಿಮ್ದು?
2: ಸೋಮೇಶ್ವರ ಉಚ್ಚಿಲ.
1: ಈ ಹಾಸಿಗೆ ಕೆಲಸಕ್ಕೆ ಯಾಕೆ ಬಂದ್ರಿ?
2: ಹಾಸಿಗೆ ಅಂದರೆ ನಾನು ಮೊದಲು ಹಾಸಿಗೆ ಅಂಗಡಿಯಲ್ಲಿ ಸೇಲ್ಸ್ ಮ್ಯಾನ್ ಆಗಿದ್ದೆ. ಅಲ್ಲಿ ನಾನು ಹಾಸಿಗೆ ಕಲ್ತಿದ್ದೆ. ಆನಂತರ ಅಲ್ಲಿ ಹಾಸಿಗೆ ಮಾಡಿಕೊಂಡಿದ್ದೆ. ಹಾಗೆ ಆನಂತರ ಆ ಶಾಪನ್ನು ನಾನು ಬಿಟ್ಟೆ. ಬಿಟ್ಟಂತೇಳಿದರೆ ಸಂಬಳ ಕಡಿಮೆ ಹಾಗೆಲ್ಲ ಇತ್ತು. ಹಾಗೆ ಆ ಅಂಗಡಿಯನ್ನು ಬಿಟ್ಟು ಆನಂತರ ನಾನು ಒಂದು ವರ್ಷ ಕಾಸ್ಮೆಟಿಕ್ ಶಾಪಲ್ಲಿ ಕೆಲಸ ಮಾಡಿದ್ದೆ. ಆನಂತರ ನನಗೆ ಪುನಃ ಇಂಥದ್ದೇ ಒಂದು ಅಂಗಡಿಗೆ ಬಂದು ಕೆಲಸ ಮಾಡಬೇಕು ಅಂತ ಆಸೆ ಇತ್ತು. ಹಾಗೆ ನಾನು ಹಾಸಿಗೆ ಅಂಗಡಿಯಲ್ಲಿ ನಾನು ಕೆಲಸ ಮಾಡಿಕೊಂಡಿರುವಾಗ ನಮ್ಮ ಇಲ್ಲಿ ಫ್ಯಾಕ್ಟ್ರಿಯಲ್ಲಿರುವ ಸಲಂ ಮತ್ತು ನೌಫಲ್ ಮತ್ತು ನಿಯಾಜ್ ಅಂತ ಇದ್ದಾರೆ, ಅವರು ನನ್ನನ್ನು ಹೇಳಿದರು, ನೀನು ನಮ್ಮ ಫ್ಯಾಕ್ಟ್ರಿಗೆ ಬಾ, ನಮ್ಮ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡು ಅಂತ ಹೇಳಿ ಆಗ ನಾನು ಹೇಳಿದೆ ನಾನು ಬರ್ತೇನೆ ಅಂತ ಕೆಲಸಕ್ಕೆ. ಹಾಗೆ ನನಗೆ ನಮ್ಮ ದನಿಯವರು ಮತ್ತು ಇಲ್ಲಿ ಕೆಲಸ ಮಾಡುವ ತುಂಬ ನನ್ನ ಸ್ನೇಹಿತರು ಎಲ್ಲರೂ ನನಗೆ ಹೆಲ್ಪ್ ಮಾಡಿದ್ದಾರೆ. ಹಾಗಾಗಿ ನಾನು ಇಲ್ಲಿ ಕೆಲಸಕ್ಕೆ ಈಗ ನಾನು ಹಾಸಿಗೆ ಮಾಡಲಿಕ್ಕೆ ಕಲಿತು ಸಾಧಾರಣ ಒಂದು 5-6 ವರ್ಷ ಆಯಿತು. ನನ್ನ ಮನೆಯಲ್ಲಿ ನಮ್ಮ ಪಕ್ಕದಲ್ಲಿ ಒಂದು ನನ್ನದೇ ಒಂದು ಸಣ್ಣ ಮಟ್ಟಿನಲ್ಲಿ ಕೆಲಸ ತಗೊಂಡು ಕಸ್ಟಮರ್ ಹತ್ರ ನಾನು ಹಾಸಿಗೆ ಮಾಡಿ ಕೊಡ್ತಿದ್ದೆ. ಹಾಗಾಗಿ ನಾನು ಸ್ವಲ್ಪ ಮಟ್ಟಿಗೆ ಕೆಲಸವನ್ನು ಕಲಿತಿದ್ದೆ. ಮತ್ತು ಇಲ್ಲಿ ನನಗೆ ಸ್ವಲ್ಪ ಕೆಲವು ಗೊತ್ತಿಲ್ಲದ ಕೆಲಸವನ್ನು ಒಂದು 2-3 ಜನ ನನಗೆ ಹೇಳಿಕೊಟ್ಟಿದ್ದಾರೆ. ಅದರಲ್ಲಿ ನನಗೆ ತುಂಬ ಖುಷಿ ಅನ್ನಿಸ್ತದೆ. ಹಾಗಾಗಿ ಮತ್ತೆ ನನ್ನ ಹವ್ಯಾಸ ಸಹ ಇದೆ. ನಾನು ಒಂದು ಯಕ್ಷಗಾನ ಕಲಾವಿದ, ಹವ್ಯಾಸಿ ಕಲಾವಿದ. ನಾನು ಯಕ್ಷಗಾನದಲ್ಲಿ ತುಂಬ ಯಕ್ಷಗಾನದಲ್ಲಿ ವೇಷ ಮಾಡಿದ್ದೇನೆ. ನಾನು ಜಾಸ್ತಿ ಮಾಡೋದು ಅಸುರರ ಯಕ್ಷಗಾನದಲ್ಲಿ ಅಸುರನ ಪಾರ್ಟ್ ಜಾಸ್ತಿ ಮಾಡ್ತೇನೆ. ನನ್ನ ಯಕ್ಷಗಾನದ ಗುರು ಜಗದೀಶ್ ಗಟ್ಟಿ ಉಚ್ಚಿಲ ಅಂತೇಳಿ, ಅವರು ನನಗೆ 7ನೇ ತರಗತಿಯಲ್ಲಿ ಕಲಿಯುವಾಗಲೇ ನನಗೆ ಯಕ್ಷಗಾನ ಕಲಿಸಿದ್ದಾರೆ. ನಾನೀಗ ಯಕ್ಷಗಾನ ಕಲಿತು 15 ವರ್ಷ ಆಯಿತು. ನಾನು ನಮ್ಮ ಶಾಲೆಯಲ್ಲಿರುವಾಗಲೇ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು ಜಿಲ್ಲೆಯಲ್ಲಿ ಒಂದು ಯಕ್ಷಗಾನ ಸ್ಪರ್ಧೆ ಆಯಿತು. ಅದರಲ್ಲಿ ನಾನು ದೇವಿ ಮಹಾತ್ಮೆ ಅಂತೇಳಿದರೆ ಶಾಂಭಾ ವಿಲಾಸ ಅಂತ ಉಂಟು, ಅದರಲ್ಲಿ ನಾನು ಶುಂಭ ಮಾಡಿದ್ದೇನೆ. ಅದರಲ್ಲಿ ನನಗೆ ಬಣ್ಣದ ವಿಷಯದಲ್ಲಿ ಪ್ರಥಮ ಬಹುಮಾನ ಸಿಕ್ಕಿದೆ. ಆಮೇಲೆ ಪುತ್ತೂರಿನಲ್ಲಿ ನಾವು ಪುತ್ತೂರು ತಾಲೂಕು ಮತ್ತು ಮಂಗಳೂರು ತಾಲೂಕು ಅಲ್ಲಿ ಪ್ರಯೋಗ ಆಯಿತು. ಅಲ್ಲಿ ಸಹ ನನಗೆ ತುಂಬ ಬಹುಮತ ಸಿಕ್ಕಿದೆ. ಈಗ ಸಹ ನಾನು ಯಕ್ಷಗಾನ ಬಿಡಲಿಲ್ಲ. ನನಗೆ ಎನಿಸಿದಾಗ ನಮ್ಮ ಉಚ್ಚಿಲದಲ್ಲಿ ಕಲಾಗಂಗೋತ್ರಿ ಯಕ್ಷಗಾನ ಅಧ್ಯಯನ ಕೇಂದ್ರ ಇದೆ. ಅಲ್ಲಿ ನಾನು ಆದಿತ್ಯವರ ಹೋಗಿ ನನಗೆ ಬೇಕಾದಾಗೆ ಪ್ರಾಕ್ಟೀಸ್ ಮಾಡಿ ನಮ್ಮ ತಾಳಜ್ಞಾನವನ್ನು ಇನ್ನೂ ಸಹ ಉತ್ತಮ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದೇನೆ.
1: ಓಕೆ, ನೀವು ಹೇಳಿದ್ರಿ ಯಕ್ಷಗಾನ ಕಲಾವಿದರಾಗಿದ್ದಿ, ಇಲ್ಲಿ ಕೆಲಸ ಆದ ನಂತರ ಯಕ್ಷಗಾನಕ್ಕೆಲ್ಲ ಹೋಗ್ತೀರಾ ನೀವು ಹವ್ಯಾಸಿಯಾಗಿ?
2: ಹವ್ಯಾಸಿಯಾಗಿ ಈಗ ಸ್ವಲ್ಪ ಕಮ್ಮಿ. ಮೊದಲು ನಾನು ಸಾಧಾರಣ 8 ಗಂಟೆ ನಂತರ ಹವ್ಯಾಸಿ ಮೇಳಗಳಿಗೆಲ್ಲ ಹೋಗ್ತಿದ್ದೆ. ಚಿರುಂಬ ಭಗವತಿ ಯಕ್ಷಗಾನ ಮಂಡಳಿ, ಅದಕ್ಕೆ ಹೋಗ್ತಿದ್ದೆ. ಮತ್ತು ಕಟೀಲು ಮೇಳದಲ್ಲಿ ಸಹ ಒಂದು ಸರ್ತಿ ಒಂದು ಭಾಗವತರ ಒಂದು ಒತ್ತಾಯದ ಮೇರೆಗೆ ಒಂದು ವೇಷ ಮಾಡಿದ್ದೇನೆ. ದೇವಿ ಮಹಾತ್ಮೆಯಲ್ಲಿ ನಿಶುಂಭ ಮಾಡಿದ್ದೇನೆ. ಅದು ನಮ್ಮ ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜ ಅವರ 1ನೇ ಮೇಳದ ಇದರಲ್ಲಿ
1: ಒಂದು ಥರ ಹಾಸಿಗೆಯೊಂದಿಗೆ ಹಾಸಿಗೆ ಬೇರೆಯವರಿಗೆ ಒಂದು ಹಾಸಿಗೆ ನೀವು ಹೊಲಿದುಕೊಳ್ಳುವಂಥದ್ದು ಒಂದು ಒಳ್ಳೆ ಕೆಲಸ. ಯಾಕೆಂದರೆ ನಿದ್ದೆ ಮಾಡಬೇಕಾದ್ರೆ ಕೆಲವರಿಗೆ ಸುಖದ ಸುಪ್ಪತ್ತಿಗೆ ಬೇಕಾಗುತ್ತೆ. ಆದರೆ ನೀವೊಂಥರ ಒಂದು ಈ ಸುಪ್ಪತ್ತಿಗೆ ಅಂದರೆ ಹಾಸಿಗೆಯನ್ನು ಒದಗಿಸಿಕೊಡ್ತಾ ಇದ್ದಾರೆ ಸುಖ ನಿದ್ದೆಗಾಗಿ. ಏನು ಡಿಫ್ರೆನ್ಸ್ ಇದೆ? ಕೆಲವೊಂದು ದೊಡ್ಡ ದೊಡ್ಡ ಏನು ಬೇರೆ ಬೇರೆ ರೀತಿಯ ಹೊಸ ಹೊಸ ನಮೂನೆಯ ಹಾಸಿಗೆಗಳು ಬರ್ತಾ ಇವೆ, ರೆಡಿಮೇಡ್ ಹಾಸಿಗೆಗಳು. ನೀವು ಈ ಹತ್ತಿ ಇಲ್ಲ ಹಾಸಿಗೆ ಮಾಡ್ತಾ ಇದ್ರೆ ಇದು ಅಂದ್ರೆ ಆಧುನಿಕ ಅಲ್ಲ, ಇದು ಆಧುನಿಕತೆ ಅಲ್ಲ, ಇದು ಹಿಂದಿನಿಂದ ಬಂದಂದು ಹಿಂದಿನಿಂದ ಒಂದು ಸಾಂಪ್ರದಾಯಿಕವಾಗಿ ಬಂದಂತ ಒಂದು ಹಾಸಿಗೆ ಮಾಡುವ ಕ್ರಮ ಅಂತ ಹೇಳ್ಬಹುದು. ಈಗ ಆಧುನಿಕವಾಗಿ ಕೆಲವೊಂದು ಬದಲಾವಣೆಗಳು ಆಗ್ತವೆ, ಏನು ಹೇಳ್ತೀರಿ ಈ ಬದಲಾವಣೆಗೆ ಬಗ್ಗೆ? ನಿಮ್ಗೆ ಏನಾದರೂ ತೊಂದರೆ ಆಗಿದೆ ಇದರಿಂದ?
2: ನಮಗೇನು ತೊಂದರೆ ಆಗ್ಲಿಲ್ಲ. ನಮಗೆ ಅಂತ ಹೇಳಿದ್ರೆ ಈ ಹತ್ತಿಯ ಹಾಸಿಗೆ ಯಾವ ಊರಿನಲ್ಲಿ ಸೋದ್ರೆ ಹತ್ತಿ ಹಾಸಿಗೆ ಎಲ್ಲಿಯೂ ಇರ್ತದೆ. ಕಂಪನಿದ ಹಾಸಿಗೆ ಅಂತ ಹೇಳಿದ್ರೆ ಅದು ಸ್ಟ್ಯಾಂಡರ್ಡ್ ಸೈಜ್ ಹೋಗ್ತದೆ. ಸ್ಟ್ಯಾಂಡರ್ಡ್ ಸೈಜ್ ಅಂತ ಹೇಳಿದ್ರೆ ನಾರ್ಮಲ್ ಸೈಜ್ ಎಲ್ಲ ಬರ್ತದೆ, 4-6, 5-6 ಅದೆಲ್ಲ ರೆಡಿ ಬರ್ತದೆ. ಈಗ 4.5, 5.5 ಹಾಗೆಲ್ಲ ಬರುವುದಿಲ್ಲ, ಅದು ಅನ್ಸೈಜ್. ಈಗ ಹತ್ತಿಯಲ್ಲಾದರೆ ಇವತ್ತು ಬೆಳಿಗ್ಗೆ ಆರ್ಡರ್ ಕೊಟ್ಟರೆ ಸಾಯಂಕಾಲದೊಳಗೆ ಬೆಡ್ ರೆಡಿ ಆಗ್ತದೆ. ಮತ್ತೆ ಹತ್ತಿ ಯಾವಾಗಲೂ ಒಳ್ಳೆಯದು ಮನುಷ್ಯನ ಹೆಲ್ತಿಗೆ, ಮನುಷ್ಯನ ಹೆಲ್ತಿಗೆ ಯಾವಾಗಲೂ ಒಳ್ಳೆಯದು. ಈಗ ಸ್ಪಾಂಜ್ ಅಲ್ಲಿ ಮಲಗಿದ್ದರೆ ಶೆಕೆ ಆಗ್ತದೆ ಅಂತ ಹೇಳ್ತಾರೆ. ಮಳೆಗಾಲದಲ್ಲಿ ಮಲಗ್ಬೋದು, ಬೇಸಿಗೆಗಾಲದಲ್ಲಿ ಮಲಗಲಿಕ್ಕೆ ಆಗೋದಿಲ್ಲ, ಅವು ಬೆಚ್ಚಾಪುಂಡು ಅಂತ ಹೇಳ್ತಾರೆ. ಹಾಗಾಗಿ ಹತ್ತಿ ಹಾಸಿಗೆ ಯಾವಾಗಲೂ ಒಳ್ಳೆಯದು. ಮತ್ತೆ ಹತ್ತಿ ನಿಮಗೆ ಎಷ್ಟು ವರ್ಷ ಆದರೂ ಸಹ ಹಾಳಾಗುವುದಿಲ್ಲ, ನೀರು ಬೀಳಬಾರ್ದು ಅಷ್ಟೇ. ಕೊಯರ್ ಆದರೆ ಕ್ರಮೇಣ ಅದಕ್ಕೆ ಸರ್ಟನ್ ಲಿಮಿಟೇಷನ್ ಅಂತ ಇರ್ತದೆ, ಆ ಟೈಮ್ ಆದ ನಂತರ ಕೊಯರ್ ಮ್ಯಾಟ್ರಸ್ ಹಾಳಾಗ್ತದೆ. ಮೇಲೆದು ಸ್ಪಾಂಜ್ ಹರಿದ್ರೆ ಬೆನ್ನಿಗೆ ಚುಚ್ಚಲಿಗೆ ಶುರು ಆಗ್ತದೆ. ಮತ್ತೆ ಈಗ ಎಲ್ಲ ಬಂದಿದೆ ಮೆಮರಿ ಫೋಮ್ ಆ ಟೈಪ್ ಎಲ್ಲ, ಅದು ಅಂತ ಹೇಳಿದ್ರೆ ನೀವು ಹೇಗೆ ಮಲಗ್ತೀರಿ ಹಾಗೆ ಬಾಡಿಗೆ ಶೇಪ್ ಸಿಗುವ ಹಾಗೆಲ್ಲ, ಅದನ್ನು ಜನರು ತಲೆಗೆ ತೆಕ್ಕೊಂಡು ಅದಕ್ಕೆ ಬೇಕಾದಾಗೆ ಅವರು ಬ್ಯಾಕ್ ಪೇನ್ ಆಗೋದಿಲ್ಲ ಹಾಗೆಲ್ಲ ಹೇಳಿ ಒಂದು ಆ ಮ್ಯಾಟ್ರಸ್ ಹೋಗ್ತದೆ. ಆದರೆ ಹತ್ತಿಯ ಬೆಡ್ ಯಾವಾಗಲೂ ಮನುಷ್ಯನಿಗೆ ಆರೋಗ್ಯಕ್ಕೆ ಒಳ್ಳೇದು ಯಾವಾಗಲೂ.
1: ಓಕೆ, ಒಬ್ಬ ಯಕ್ಷಗಾನ ಕಲಾವಿದನಾಗಿ ನಮ್ಮ ಕೇಳುಗರಿಗಾಗಿ ಒಂದು ಯಾವುದಾದ್ರೂ ಒಂದು ನಿಮ್ಮ ಡೈಲಾಗ್ ಹೇಳ್ಬೋದೇ, ಸಂಭಾಷಣೆ ಯಕ್ಷಗಾನದ್ದು?
2: ನಾನು ಈಗ ಯಕ್ಷಗಾನ ಕಲಾವಿದನಾಗಿ ದೇವಿ ಮಾತ್ಮೆಯ ಶುಂಭನಿ ಶುಂಭರ ಒಡ್ಡೋಲಗದಲ್ಲಿ ಶುಂಭನ ಮೊದಲನ ವಾಕ್ಯಾತುರ್ಯ, ಕಶ್ಯಪ ಬ್ರಹ್ಮರು ಧನುಜೇವಿಯಲ್ಲಿ ಪಡೆದ ಮಕ್ಕಳಾದ ನಾವು ಶುಂಭನಿ ಶುಂಭರೆಂದೇ ಪ್ರಖ್ಯಾತರಾಗಿದ್ದೇವೆ. ಧಾರವರ ಏಳಿಗೆಗಾಗಿ ಮಾದೆಯ ಅಪೇಕ್ಷೆಯಂತೆ ಕುಂಡಾರಣ್ಯವನ್ನು ಸೇರಿ ಕನಕಗರ್ಭನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡಿದ್ದೇನೆ. ನಮ್ಮ ತಪಸ್ಸಿಗೆ ಮೆಚ್ಚಿದಂತಹ ಬ್ರಹ್ಮದೇವ ನಮಗೆ ನೀಡಿದ ವರಗಳೇನು ಸಾಮಾನ್ಯವೇ ತಮ್ಮ.
1: ಓಕೆ, ಬಹಳ ಚೆನ್ನಾಗಿ ಒಂದು ಡೈಲಾಗ್ ಹೇಳಿದ್ರಿ ಯಕ್ಷಗಾನದ್ದು, ಬಹಳ ಖುಷಿ ಆಯಿತು ಕೇಳಿಕೊಂಡು. ನಮ್ಮ ಕೇಳುಗರು ಕೂಡ ತುಂಬ ಇಷ್ಟಪಡ್ತಾರೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಓಕೆ, ನಾವು ಸಾರಂಗನವರು ನಿಮ್ಮ ಬಳಿಗೆ ಬಂದಿದ್ದೀವಿ, ಏನು ಹೇಳ್ತೀರಿ?
2: ಬಹಳ ತುಂಬ ಖುಷಿಯಾಯಿತು. ಇಂಥದ್ದೆಲ್ಲ ನೀವು ಇಂಥ ನಮಗೆ ಅಂದರೆ ಹೇಳಿದರೆ ಈ ಮೀಡಿಯಾದವರು ಬರುವುದೆಲ್ಲ ಕಡಿಮೆ, ಯಾಕಂತ ಹೇಳಿದರೆ ನಮ್ಮ ಈ ಕೆಲಸಕ್ಕೆ ಯಾರು ಬರುವುದಿಲ್ಲ. ನೀವು ನಿಮ್ಮ ಸಾರಂಗ್ ನೀವು ಬಂದದಕ್ಕೆ ನಮಗೆ ತುಂಬ ಖುಷಿಯಾಯಿತು. ನಮ್ಮ ಕಷ್ಟ ನಮ್ಮಲ್ಲಿ ಆಗುವಂಥ ಇದು ಎಂತ ಹೇಳ್ತೇವೆ, ನಮಗೆ ನಮ್ಮ ಅನಿಸಿಕೆಯನ್ನು ನೀವು ಹಂಚಿಕೊಂಡಿದ್ದೀರಿ, ಹಾಗೆ ತುಂಬ ಖುಷಿ ಆಗ್ತದೆ. ಅಂತ ಹೇಳಿದರೆ ಈಗ ಹಾಸಿಗೆ ಮಾಡುವವರ ವಿಷಯ ಯಾರೂ ಬಂದು ನೋಡುವುದಿಲ್ಲ, ಯಾಕಂತ ಹೇಳಿದರೆ ಅವರಿಗೆ ಈ ವಿಷಯ ಬೇಡ ಅಂತ ಆಗ್ತದೆ. ಈಗ ನೀವು ಬಂದಿದ್ದೀರಿ, ನಮ್ಮ ಅನಿಸಿಕೆ ನಮ್ಮ ಕಷ್ಟ ಇದನ್ನೆಲ್ಲ ನೋಡಿ ನಿಮಗೆ ನಿಮ್ಮ ಮೀಡಿಯಾದಲ್ಲಿ ಗೊತ್ತಾಗ್ತದೆ. ಆಗ ಒಂದು 10 ಜನರಿಗೆ ಹಾಸಿಗೆ ಮಾಡುವವರ ಕಷ್ಟ ಎಷ್ಟು ಅಂತ ಗೊತ್ತಾಗ್ತದೆ. ಅದಕ್ಕೆ ತುಂಬ ಖುಷಿಯಾಯಿತು.
1: ಕೆಲವರು ಈ ಕೆಲಸ ಒಂದು ಹಾಸಿಗೆ ಕೆಲಸ ಅಂದರೆ ಸ್ವಲ್ಪ ಕೀಳು ದೃಷ್ಟಿಯಲ್ಲಿ ನೋಡುವವರು ಕೂಡ ಇದ್ದಾರೆ ಹಾಸಿಗೆ ಕೆಲಸನ ಅಂತ. ಏನು ಹೇಳ್ತೀರಿ ಅವ್ರ ಬಗ್ಗೆ?
2: ಅಂದರೆ ಹಾಸಿಗೆ ನೋಡಿ, ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡುವಕ್ಕಿಂತ ಸಹ ಹಾಸಿಗೆ ಮಾಡುವುದಂತ ಹೇಳಿದರೆ ಅದು ಎಲ್ಲರಿಗೆ ಬರುವುದಿಲ್ಲ ಆ ಕೆಲಸ, ಹಾಸಿಗೆದ ಕೆಲಸ. ಕೆಲವು ಜನರಿಗೆ ಬರ್ತದೆ, ಕೆಲವು ಜನಕ್ಕೆ ಅಂತ ಹೇಳಿದರೆ ಹಾಸಿಗೆಯಾ ಅಂತ ಕೇಳ್ತಾರೆ. ಆದರೆ ಇದರಲ್ಲಿ ಒಂದು ಟೈಮ್ನಲ್ಲಿ ಈ ಹಾಸಿಗೆ ಕೆಲಸ ಮಾಡುವವರಿಗೆ ವೃತ್ತಿ ಅಂತ ಇತ್ತು, ಆದರೆ ಅದಕ್ಕೆ ಬೇಕಾದಂಥ ಸವಲತ್ತು ಸಿಕ್ಕಿ ಉಂಡಿರಲಿಲ್ಲ. ಈಗಂತೇಳಿದರೆ ಈಗ ಹಾಸಿಗೆ ಕೆಲಸ ಮಾಡುವವರು ಜನ ತುಂಬ ಕಮ್ಮಿ ಆಗಿದ್ದಾರೆ. ಹಾಗಾಗಿ ಹಾಸಿಗೆಗೆ ಸಿಗುವಂಥ ಸವಲತ್ತು ಸ್ವಲ್ಪ ಉಂಟು, ಆದರೆ ಇನ್ನೂ ಸಹ ಸಿಗಬೇಕು ಅಂತ ಜನರ ಇಲ್ಲಿ ಕೆಲಸ ಮಾಡುವವರ ಅನಿಸಿಕೆ. ಯಾಕಂತೇಳಿದರೆ ದಿವಸ ಹೋದಾಗೆ ಈ ಅಕ್ಕಿ ಸಕ್ಕರೆ ಚಾವುಡಿ ಎಂತಾದರೂ ಸಹ ಮನೆಗೆ ಬೇಕಾದ ವ್ಯವಸ್ಥೆ ಇದು ಸಾಮಾನನ್ನು ಅದಕ್ಕೆ ತುಂಬ ಈಗ ರೇಟ್ ಜಾಸ್ತಿ ಆಗಿದೆ. ಅಂದರೆ ಕೆಲವರಿಗೆ ಅಂತೇಳಿದರೆ ಮನೆಯಲ್ಲಿ ತುಂಬ ಜನ ಇದ್ದಾರೆ, ಅದಕ್ಕೆ ಸಂಸಾರ ನಡೆಸಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ನಾವು ಹೇಳುದು ವಿಷಯ ಹೀಗೆ ತುಂಬ ಕಷ್ಟ ಆಗ್ತದೆ ಅಂತೇಳಿ.
1: ಓಕೆ, ನಿಮಗಾಗಿ ಏನಾದರೂ ನಿಮ್ಮ ಹಾಸಿಗೆ ಕೆಲಸ ಮಾಡ್ತಾ ಇದ್ರಿ, ನಿಮ್ಗೆ ಏನಾದರೂ ಯೂನಿಯನ್ ಸಂಘ ಸಂಸ್ಥೆ ಏನಾದರೂ ಇದೆಯಾ?
2: ನಮಗೆ ಬೇಕಾದದ್ದು ಏನಿಲ್ಲ, ನಾವು ದುಡ್ದದ್ದು ನಾವು ತಿಂದದ್ದು ಹಾಗೆ.
1: ಮುಂದೆ ಏನಾದರೂ ಮಾಡಬೇಕು ಅಂತ ಇದ್ದೀರಾ? ಏನಾದರೂ ಯಾರಾದರೂ ಮುಂದುವರಿದ್ರೆ?
2: ಯಾರಾದರೂ ಮುಂದುವರಿದ್ರೆ ನೋಡಬೇಕು, ಸ್ವಂತ ಏನಾದರೂ ಬಿಸ್ನೆಸ್ ಮಾಡಬೇಕಂತ ಉಂಟು.
1: ನಿಮಗಾಗಿ ಒಂದು ಸಾಂಗ್ ಅನ್ನು ನಾವು ಪ್ಲೇ ಮಾಡ್ತಾ ಇದ್ರೆ ಯಾವ ಸಾಂಗನ್ನು ಇಷ್ಟಪಡ್ತೀರಿ?
2: ರಾಜ್ಕುಮಾರ್ನ ನಾವಾಡುವ ನುಡಿ ಗಂಧದ ಗುಡಿ.

0: ವೃತ್ತಿ ಸಂತೃಪ್ತಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಇದು ರೇಡಿಯೋ ಸಾರಂಗು 7.8 ಎಫ್ಎಂ ಬಣ್ಣ ಬಣ್ಣದ ಬದುಕು. ಹಾಗೆಯೇ ನಮ್ಮ ಜೊತೆಗೆ ಈಗ ಸ್ಟುಡಿಯೋದಲ್ಲಿ ಹಾಸಿಗೆಯನ್ನು ತಯಾರು ಮಾಡುತ್ತಾ ಇರುವಂಥ ಅಶೋಕ್ ಮುಳಿಹಿತ್ಲು ಅವರು ಕೂಡ ಸ್ಟುಡಿಯೋದಲ್ಲಿದ್ದಾರೆ. ಅಶೋಕ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ತುಳುಟೆ ಪಾತ್ರಕತೆನ ಮುಂದುವರಿಸಕ ಇತ್ತೆ ಈ ಹಾಸಿಗೆದ ಬೇಲಿಗೆ ದಾಯಿಗೆ ಬರ್ತಾರೆ.
1: ಏನಪ್ಪ ಟೈಲರ್ ಬೆಲೆ ಅದು ಇತ್ತೆ ದಾನ ಮತ್ತೆ ಅಂಚಿಂಚೆ ಅದು ಟೈಲರ್ ಬೆಲೆ ಬಿಡ್ಚಿ ನೈಟ್ ದಾಲೆಂದು ಇಜ್ಜಿ ಒಂಜು ಗುಡ್ಡು ಬಡ್ಲಕ್ಕ ಅಂಚ ಬೆಲೆ ಬಿಡ್ಚಿ ಬಂದು ಎಂಕ್ಲೆ ಬಟ್ಟಾರ ಬೈಯ ಒಂದು ಆಜಿ ಗಂಟೆ ಹೋಗ್ಬೇಕು ಒಂದು ಬೇಲೆ ಆಡ್ಬಂಡು ಜೀ ಹಾಸಿಗೆದ ಬೆಲೆಗೆ ಸೇರಿನಿ.
0: ಹಾಸಿಗೆ ಬೆಲೆಗೆ ಏರಂಡಲ್ಲ ಸೇರ ಇರದಾನೆ
1: ಹಾಸಿಗೆ ಬೆಲೆ ಸೇರಂಡ ಯಾಮಂಡ ಅಂತ ಬಂಗಡ ಅಂತ ಇತ್ತೆ ಅಂಚ ಬಂಡೆ ಒಂಜಿ ಏನ ದೋಸ್ತಿ ಬಂದೆ ಇಂಚಿಂಚ ಒಂದು ಬೇಲೆ ಜನ ಬೋಡು ಎಡ್ಡ ದನಿ ಇರಲಿರು ಈ ಸ್ವಲ್ಪ ಬೇಲೆ ಸೇರಲಿ ಇರೋಂಥ ಕಷ್ಟಪಡುವಂಥ ಪರಿಹಾರ ಅಪ್ಪಂದು ಅಂಚದಂದು ಒಂದು ಕಂಪನಿಗೆ ಬೇಲೆ ಸೇರಿನಿ ಪಂಡ ಇತ್ತೆ ಏನು ಬೇಲೆಗೆ ಸೇರಿದ 14 ವರ್ಷ ಅಂಡು ಪಂಡ ದನಿ ಎಡ್ಡೆ ಎತ್ತಿನ ಇಟ್ಟು ನಮ್ಮ ಇತ್ತೆ ಅವಳು ಉಲ್ಲ ಇತ್ತೆ ಬೇತೆ ಉಲ್ಲ ಇಜ್ಜ ಅಂಚ ಅಂಚಂಚ ಅಂತಂತೆ ಬೆಲ್ಲ ಪೂರ ಹಿಂಗೆ ಇಲ್ಲೆಡ ಬರ ಮತ್ತೊಂದಿಲ್ಲ ಅಂತ ಅಂಚಿಂಚ ದಿನ ಪೋಪುಂಡು
0: ಇತ್ತೆ ಪ್ರತಿ ಬೊಕ್ಕ ಕುಂಟು ಸೇರದು ಬಾರಿ ಮೆತ್ತನೆದ ಹಾಸಿಗೆ ಮತ್ತು ಮಲ್ಪುವರು ಕೆಲಸಲ ಆತೆ ಮೆತ್ತನೆ ಪಂಡ ಸುಲಭ ಉಂಡ
1: ಕೆಲಸ ಪಂಡ ಕೆಲಸ ಕಠಿಣ ಬೇಲೆ ಪಂಡ ನರಮನೆಯಿಂದ ಇವಾಗ ಅವರೇ ಕೊಂಚ ಬೇಲೆ ಬೋಡತೆ ಅಂಚ ದಪ್ಪನಾಗ ಬಂಗಡ್ಲ ಹಾಕೊಂಡು ಆ ಧೂಳು ದೂರಂಡ ಒಂದಿನ ದಿನ ರಾತ್ರಿ ಜಪ್ಪನ ತೆಮ್ಮ ಬರ್ಣು ತೆಮ್ಮಡ ಕಪಾಟು ಪೂರ ಧೂಳು ಪೂರ ಬರ್ಣು ಕಪ್ಪು ದಾದ ಉಂಟು ಬಂಜಿದ ಬಡ ಬಡದು ಹೆಂಗ್ಳು ಬಂಗದ ಬೇಲೆ ಮಲ್ ತಂದಿಲ್ಲ ಪರ್ತಿ ಸ್ಪಂಜ್ ಉಂಡು ಬೊಕ್ಕ ಕೂಡದ ಪರ್ತಿ ಉಂಡು ಅಂಚ ತೆಪ್ಪುದ ಇನ್ನೊಂದು ತೆಪ್ಪುದ ಪೂರು ಅಂಟು ಕೆಲವು ನಮ್ಮದು ಉಂಡು ಆಸೆ ಪೂರ ಹೆಂಗ್ಳಿ ತೆಮ್ಮಲ್ಪನ ಉಂಡ ಪರ್ತಿದ ಆಸೆಗೆ ಬೊಕ್ಕ ಕೋಡದ ಆಸೆ ಪರ್ತಿದ ಆಸೆಗೆ ಅಬ್ರ ಮಲ್ ತಂದಿಲ್ಲ ಮಂಚ ತಲೆಂಬು ಪೂರ ಮಲ್ ತಂದಿಲ್ಲ ಪರತು ನಮ್ಮ ಪರತು ಆಸೆಗೆ ಇತ್ತಂಡ ಅಯ್ಯನ ಕಂತದ್ದು ಅಯ್ಯನ ಆಯ್ತ ಪರ್ತಿ ಪರ ದೆತ್ತದ್ದು ಮಿಷಿಂಡ ಪಡ್ದು ಅಯ್ಯಕ್ಕೊಂತ ಹೊಸ ಪರ್ತಿ ಮಿಕ್ಸ್ ಮಂತದ್ದು ಒಂದು ಸ್ಮೂತ್ ಮಲ್ತು ಮುಂಚೆ ಮಲ್ತು ಕೊಡ್ಪ ಎಲ್ಲ ಜನಕ್ಕೆ ಬರುವಂತ ಎಡ್ಡೆ ಹಾಕೊಂಡು ಒಂದು ಕಮ್ಮಿ ರೇಟ್ಲಿ ಹಾಕೊಂಡು ಅದೇ ಕುಂಟ್ಲು ಅಂಚಿನ ಕಮ್ಮಿದ ಕುಂಟ್ಲು ಒಪ್ಪುಂಡು ಜಾಸ್ತಿದ ಕುಂಟ್ಲು ಒಪ್ಪುಂಡು ಅಂದ ಜನಕ್ಕೆ ಎಂಚ ಇಂದ ಹಾಕೊಂಡು ಲೈಕ್ ಹಾಕೊಂಡು ಅಂಚೆ ಇಂಕ್ಲು ಮಲ್ತದ್ದು ಕೊರೊಂದಿಲ್ಲ
0: ಇತ್ತೆ ದಿನಟ್ಟು ಈತ ಹಾಸಿಗೆ ಮಲ್ಪುಡ್ ಪಂಡದ್ದು ಟಾರ್ಗೆಟ್ ಇದೆಲ್ಲ ದೀಪೇರ
1: ಪಂಡ್ ಟಾರ್ಗೆಟ್ ಪಂಡಲ್ಲ ಜಿ ಒಂದು ಅರ್ಜೆಂಟ್ ಇತ್ತು ಇಂಕ್ಲು ಪಂಡ ಕಮಿಷನ್ ಪ್ರಕಾರ ಇಂಕ್ಲು ಮಲ್ಪ ಒಂದು ಒಂದು ಪಾಸ್ಟ್ ಬೆಲೆ ಮಲ್ಪ ಈ ಜನ ಇಂಕ್ಲು ಒಂದು ಲೆಕ್ಕದ ಬೆಲೆ ಪಂಡು ಉಂಡು ಪಂಡ ಯಾನಿತ್ತ ಜಾಸ್ತಿ ಒಂದು ತಿಳ್ಪದ ಹಾಸಿಗೆ ಮಲ್ಪುಂಡು ಕರ್ಲನ್ ಬೆಡ್ಡದ ಮಿತ್ತು ಪೂರ ಪಾಡ್ ನಂಚಿನ ಅಂಚ ಒಂದು ದಿನಕ್ಕೆ ಒಂದು ಎಲ್ಲಿ ಅಂಡ ಒಂದು ಏಲೇನು ಹಾಸಿಗೆ ಮಲ್ಪಲಿ ಮಲ್ಲ ಒಂದು ಐನ್ ಬಿಟ್ಟದ ಆಜು ಬಿಟ್ಟದ ಅಂಡ ಒಂದು ಮೂಜಿನ ಹಾಸಿಗೆ ಮಲ್ಪಲಿ ಇಜ್ಜವ ಕುಡ್ಲೊಡ್ಡು ಕೆಲವು ಇತ್ತ ಕಂಪನಿ ಆಗ್ತದೆ ಹಾಸಿಗೆದ ಪಂಡ ಆ ಕಂಪನಿದ ಬೆಡ್ಡೆ ಬರಡು ನಾ ಕೆಲವು ದಾಕಲಿಂದ ಪರ್ತಿದ ಬೆಡ್ಡೆ ಜಪ್ಪಿರು ಪಂಡ ಆ ಹಾಕ್ಲು ಹಾಕ್ಲ ಚಾಯ್ಸ್ ಮಲ್ಲ ಹಾಕಲು ಕರ್ಲನ್ ಬೆಡ್ಡು ಬರೋದಿಪ್ಪಿರು ಎಡ್ಡೆ ಅಂಡ ಬೌಲು ತೊಂದರೆ ಇಜ್ಜಿ ವೈಟ್ ಜೊತೆಲ್ಲ ಹಿಂದಿ ಸಂತೋಷನೇ ಅಂಡೈತೆ ಹಿಂದಿ ಪರ್ತಿದ ಹಾಸಿಗೆ ಮಸ್ತ್ ಡಿಮಾಂಡ್ ಉಂಟು ಅಂಚೆ ಹಾಸ್ಟೆಲ್ಗೆ ಮಲ್ಲ ಮಲ್ಲ ಕಂಪನಿ ಪೂರ ಎಡ್ಡೆಡ್ಡ ಡಿಮಾಂಡ್ ಉಂಟು ಹಾಸಿಗೆ ಪೂರ ಅಂತ ಭಾರಿ ಲೈಕ್ ಮಲ್ತಂದಿರು ಕೆ ಜಿದ ವ್ಯತ್ಯಾಸ ಪಂಡ ಕೆಲವು ದಕ್ಕಲು ಕಮ್ಮಿ ಪರ್ತಿ ಪಡೆದು ಮಲ್ಪಿರು ಕೆಲವು ದಕ್ಕಲಿ ರೇಟ್ ಕಮ್ಮಿ ಆಗೋಡು ಹಾಸ್ಟೆಲ್ ದಕ್ಕಲಿ ಪೂರ ಕೆಲವು ದಕ್ಕಲಿ ಪರ್ತಿ ಜಾಸ್ತಿ ಅದು ಬೋಡು ಅಂಚ ಪರ್ತಿ ಜಾಸ್ತಿ ಪಡೆದು ಮಲ್ಪ ಅಂಚ ಕೆಲವು ದಕ್ಕಲು ಒಂದು ನಮ್ಮನ ಮಲ್ಪಿರು ಕೆಲವು ದಕ್ಕಲಿ ದರ್ಪೇರ ಅಬ್ಬಜಿ ಹಾಸಿಗೆನ್ ಅಂಚೆ ಹಾಕಲು ಕಮ್ಮಿ ಪರ್ತಿ ಪಡೆದು ಅಂಕ್ಲೆ ದರ್ಪೇರ ಅವನ ಲೆಕ್ಕ ಮಲ್ಪಲೆ ಬಂಡು ಮಲ್ಪಿರು ಅಂಚೆ ಕೆಲವು ದಕ್ಕಲಿ ಕಮ್ಮಿ ಪಾಡುವ ಕೆಲವು ದಕ್ಕಲಿ ಹೆಚ್ಚು ಪಾಡುವ
0: ಅಶೋಕರೆ ಕುಡಂಜಿ ವಿಷಯದಾದ ಪಂಡ ಇತ್ತೆ ಹಾಸಿಗೆ ಮಲ್ಪುನಾರು ಇತ್ತೆ ಹಾಸಿಗೆ ಮಲ್ಪುನಾರು ಪಂಡದು ಏನಲ್ಲ ಗುರುತ ಮಲ್ಪುನಕ್ಲು ಅಥವಾ ಮರ್ಯಾದೆ ಕುರಿಪಿನಕ್ಲು ನಮ್ಮ ಒಂದು ಸುತ್ತಮುತ್ತ ಉಳ್ಳೆರ
1: ಹಾಸಿಗೆ ಬೆಲೆ ಪಂಡ ಇತ್ತೆ ಹೆಂಗಂತೆ ಪ್ರಚಾರ ಮಲ್ತಿ ನಡುತ್ತೆ ಕೆಲವು ದಕ್ಕಲಿ ಗೊತ್ತುಂಡು ಅಂದ ಇಲ್ಲ ಬರ್ಪೇರಿ ಕೆಲವು ದಕ್ಕಲು ಫೋನ್ ಮಲ್ತಿಗಿನ ಅಶೋಕರೆ ಹೆಂಗೊಂದು ಹಾಸಿಗೆ ಹೊಡು ಪರತ್ ಇದು ಮಲ್ತು ಕೊರ್ಪಾರ ಅಂತ ಹೆಂಕ್ಲು ಇಲ್ಲ ಬರ್ಬೋದು ಹಾಸಿಗೆ ತೂದು ಬಕ್ಕ ಹಾಕಿ ರೇಟ್ ಪಂಡು ಹಿಂಕ್ ಮಲ್ತಂದಿಲ್ಲ ಇತ್ತ ತೊಂದರೆ ದೇವ್ರ ದೇಟ್ ಪಂಡ ಹೆಂಕುಲು ಒಂಜೇತಿಕ್ಕೊಂದಿಲ್ಲ ದನಿ ಎಡ್ಡೆ ನಿಂತಿನಿಟ್ಟು ಹಿಂಕ್ ಲವಲುಲ್ಲ ಇದ್ದಿಂದ ಆಗೋಯ್ತಿ ಪರಪ್ರ ನೀರಿಗೆ ಓಲು ನೆಲೆ ಬಂಡದು ಪಾರುಣ ಪಕ್ಕಿಗೆ ಓಲು ಗೂಡು ಬಂಡದು ಅಂಚ ಇಂಚೆ ಎಡ್ಡೆ ದನಿ ಏನಿಟ್ಟು ಹಿಂಕ್ ಲವಲುಲ್ಲ ಇದನ್ನು ನಮ್ಮ ಕೂಲಿ ಬೆಳೆದಾಕ್ಲಿ ಹಿಂಕ್ ಓಲ್ ಪಂಡು ಬಂದ ಅಲ್ಲ ಇಜ್ಜಿ ನೀರಲ್ಲಿ ಎತ್ತಿರಿ ಹಿಂಗ್ಲ ಅಡ್ಡೆ ಪೋಪ ಬೆಲೆ ಅಂತಂದು ಅಂಚೆ ಇತ್ತೆ ಸಂಬಳ ನಾವು ಅಂದುಕೊಂಡು ಅಂಚೆ ಹೊರ ಇಲ್ಲಡ್ಡ ಬರೋ ಬೆಲೆ ಬರೋ ಬತ್ತಿಂದ ಹಿಂಕ್ಲು ಮಲ್ತಂದಿಲ್ಲ ಅಂಚೆಂಟ ಒಂದು ದಿನ ಒಂದು ಪೂಪುಂಡು ದೇವ್ರ ದೇಟು ಅಂಚ ಒರಿಬನ ಪಂಚಾಯತ್ಗಿದಲ್ಲ ಇಜ್ಜಿ ಚೆಂಚೆ ದಿನ ಒಂಜಿ ಬಂಜಿದ ಬಡ ಹಿಂಗೆ ಪೋನುಂಟು ದೇವ್ರ ದೇಡ್ದೆಲ್ಲ ತೊಂದರೆ ಇಜ್ಜಿ ಇದ್ನಿಟ್ಟ ಫ್ಯಾಮಿಲಿ ಯಾನು ಎನ್ನು ಬಿಡಿದಿ ಬಕ್ಕ ಮಗ್ಗಲ್ಲಿ ಮಗಿತು ಓದೊಂದಿಲ್ಲ ಫಸ್ಟ್ ಬಿಸಿದ್ದು ಓದೊಂದಿಲ್ಲ ಮಗೆ ಪಂಡ ಎಂಕ ಪಂಡ ಎಂಕಲ್ ನಿಂತಿನಲ್ಲಕ್ಕ ಊರ್ಲ ಆಪೂಜಿ ಪಂಡ ಅಕ್ಲು ಎಂಚೆಲ್ಲ ಹಾಕ್ಲು ಮನಸ್ಸು ಮಲ್ಪುಂಡು ಮನಸ್ಸು ಮಲ್ತಾಕ್ಲು ಅಂಜಿ ಎಂಕ ಒಂಜಿ ಅಟ ಬೋಡು ಅಮ್ಮಿ ರೀತಿ ಭಂಗ ಬತ್ತದ ಎಂಕ್ಲಿ ಗೋದಾಮ ಒಲ್ಲಿರು ಅಂದ್ರೆ ಎಂಕುಲು ಅಮ್ಮಿರು ಓದಿದ್ದು ನಮ್ಮಲ್ಲತ್ತೆ ಎಂಕ್ಲು ಓದ್ರು ಪಂಡ ಆಗ್ಲೇ ಒಂಜಿ ಅಟ ಇತ್ತಂಡ ಅವು ಎಂಕ್ಲೀಗ ಒಂಜಿ ಬಾರಿ ಅಡ್ಡ ಅಂತ ಅಂಡ ಅಕ್ಲಕ್ಲ ಪ್ರಯತ್ನ ಅಕ್ಲಕ್ಲ ಬರಂದುಲ್ಲೀರು ಬಪ್ಪ ಎಮ್ಮೆ ಇತ್ತು ಇಂಕ್ಲು ಬಂಗಡ ಇಂಕ್ಲು ಓದೋಂದುಲ್ಲೀರು ಇತ್ತು ಬಂಗದ ಪರ್ತಿದ ಬೇಲೆಡ್ಡು ಮಲ್ತಂದು ಎಂಕ್ಲಿನ ಓದೋಂದುಲ್ಲೀರು ಎಂಕ್ಲ ಒಂಜಿ ಎಡ್ಡು ಎಂಕ್ಲ ಕರಡು ಎಂಕ್ಲು ಉಂತೋಳು ಬಂದು ಅಕ್ಲಲ್ಲಿ ಒಂಜಿ ಮನಸ್ಸಿತ್ತಿಂದ ವಾ ಅಪ್ಪ ಅಮ್ಮಗಳ ಒಂಜಿ ಪೋಡಿಗೆಜ್ಜಿ ಯಾನ್ ದುಂಬು ಟೈಲರ್ ಬೆಳೆದಿತ್ತೆ ಅಂಡ ಎಡ್ಡ ಒಂಜಿ ಪುದರಿತ್ತು ಮಿಳಿತಿಲ್ಲ ಅಶೋಕ್ ಟೈಲರ್ ಬಂದ ಬರೀ ಎಡ್ಡ ಪುದರಿತ್ತಂದು ಅದಾದ ಅಂತ ಅಂಚಿಂಚ ಅದು ಏನು ಟೈಲರ್ ಬೆಲ್ಲ ಬಿಡುತ್ತೆ ಅಂಡ್ ಇತ್ತಲ್ಲ ಕೆಲವೊಂದಿಲ್ಲ ಕೆಲವು ಜನ ಗಿರಾಕಿಲ್ಲ ಅಸಕರೆ ಬ್ಲೌಸ್ ಫೋಲ್ಲೋರ ಏನಂಜಿ ನಾಲ್ಕೇನು ಬ್ಲೌಸ್ ಇತ್ತಂದು ಬಂಡದು ಯಾವಡಿತ್ತೆ ಅಂಕು ಒಂದಾಗ ಒಂದು ದೃಷ್ಟಿ ಅಂತ ಕಮ್ಮಿ ಆಯ್ತು ಬ್ಲೌಸ್ ಫೋಲ್ ಮಲ್ಕೊಂಡು ಬಿಡುತ್ತೆ ಇತ್ತ ಹೆಂಚಿನ ಇತ್ತಂತೆ ಹಾಸಿಗೆ ಮಾತಂದಲ್ಲ ಅಂಚ ಕೆಲವು ಗಿರಾಕಿಲು ಬರೋಂದಿಲ್ಲ ಚಿಲ್ಲಡ್ ಪೂರ ಮಲ್ತಿಗೆ ಬರ್ತೇವೆ ಹಾಸಿಗೆ ಪೂರ ಅಂತ ಕ್ಲಿಬ್ರು ಭಾರಿ ಖುಷಿ ಅವನುಂಟು
0: ಈ ಪರ್ತಿದ ಧೂಳು ಅತ್ತನ ಕಣ ನಮ್ಮ ಮುಂಕುಗು ಮಂತ ಸೇರಂಡು ನಿಕ್ಕದ ದನ್ನೊಂಜಿ ರಕ್ಷಣೆ ಈರೆಂಚ ಮಲ್ಪುವರು
1: ಎಂಕ್ಲು ಬಂಡ ಮೂಕು ಒಂದು ಕುಂಟು ಕಟ್ಟಿದೆ ಮಲ್ಪುಣ್ಣು ಇದನ್ನ ಭಾರಿ ಭಂಗ ಉಂಡು ಕಣ್ಣಿಗೆ ಬರೋ ಹಿಂದೆ ಒಪ್ಪಲು ಬೊಕ್ಕ ದೊಂಡೆಗೆ ಬರ ಹಿಂದೆ ಭಾರಿ ಭಂಗ ಉಂಡು ಬಂಡ ಎಂಕ್ಲು ಬರ ಜಾಸ್ತಿ ಲಸ್ಸಿ ಬರ್ಪ ಅಪ್ಪಣ್ಣ ಧೂಳು ಅಂತ ಪೋಡ್ ಬಂದು ಎಂಕ್ಲು ಲಸ್ಸಿ ಬರ್ಪ ಇದನ್ನ ರಾತ್ರಿ ನುಂಗೆಲ್ ದ್ರಾಕ್ಷಿ ನೀರು ಬರ್ದು ಕಾಂಡ ನೀರು ಬರ್ಪ ಅಂಡ ಅವು ಆಪ್ನ ಎರಡೆಲ್ಲ ತಪ್ಪಲ್ಲ ಸದ್ದೇಜಿ ಕೆಲವು ಇತ್ತು ದುಂಬು ತಕ್ಕುಲು ಮಲ ಮಲ ಆಸಿ ಮಲ್ತಿನ ಕುಳ್ಳಿ ಇತ್ತಲ್ಲ ಒಳ್ಳೆಯದು ಒಂಜಿ ಬಸಿರು ಬಾಯಿ ಪೂರ ಒಳ್ಳೆಯದು ನಮ್ಮ ಬಂದರ್ದಾರು ಒಂಚ ಮಸ್ತ್ ಜನ ಒಳ್ಳೆಯದು ಸೈಬರ್ ನಕ್ಕಳು ಇತ್ತೇ ಒಳ್ಳೆಯದು ದೇಡ್ ದೇಟ್ ಎಡ್ಡೆ ಬೆಲ್ಲ ಪೂರ ಮಲ್ತಂದು ಒಳ್ಳೆಯದು ಆಸಿಗೆ ತಿಂಕಿಲ್ಲ ಇಲ್ಲಡೆಲ್ಲ ಆಸಿಗೆ ಪೂರ ಬಲಕ್ಕೆ ಮತ್ತಂದಿಲ್ಲ ಆಗಲೇ ಇತ್ತು ಆಸಿಗೆ ಜೊತೆ ಇತ್ತೆ ನೆಲಡೆ ಜಪ್ಪರೆ ಬಾರಿ ಬಂಗಾಪುಂಡು ಒಂದು 20 ವರ್ಷ ತುಂಬ ಕೆಲವು ಜನ ಪಜೆಟೆ ಜೊತೆ ಅಂತೀರಿ ನೆಲಡೆ ಜೊತೆ ಅಂತೀರಿ ಇತ್ತೆ ಒಂದು ಆಸಿಗೆ ಬತ್ತಿವಾಗ ನೆಲಡೆ ಜಪ್ಪರೆ ಬಾರಿ ಬಂಗಾಪುಂಡು ಕೆಲ ದೊಕ್ಕಲು ದುಂಬು ಖಾಲಿ ತಲೆಂಬು ದೀವಂದೇ ಜೊತೆ ಅಂತೀರಿ ಖಾಲಿ ಮನೆ ಜನ ಪಾಲಾದೆ ತುಂಡು ಬರೋ ದೀವ ಅಂತೀರಿ ಇತ್ತೆ ಬಂದ ತಲೆಂಬುರ ಬತ್ತಿವಾಗ ತಲೆಂಬು ದೀವಂಜ ಕೆಲವು ದಕ್ಕಲಾಗ ಹಬ್ಜಿ ಕೆಲ ದೊಕ್ಕಲಿಗೆ ತಲೆಂಬು ದೀಂದ ಕೇಕಿಲಿ ಬೆನ್ನ ಹಾಕೊಂಡು ಜನ ಪರ ಮಸ್ತ್ ಸಮಸ್ಯೆ ಪುರಪುಂಡು ಅಂಚಿತ್ತೆ ಮಸ್ತ್ ಐಟ್ ಬೇತೆ ಬೇತೆ ನಮ್ಮನ್ನ ತಲೆಂಬುರ ಬೈದಂದು ತೆಲುಪು ತಲೆಂಬು ದಪ್ಪ ದಪ್ಪುರ ಪಕ್ಕ ಕರ್ಲಂದಕ್ಲಾನ್ ತಲೆಂಬು ಬೈದಂದು ರೆಕ್ಕರನ್ ತಲೆಂಬು ಬೈದಂದು ಚಿತ್ತೆಲ್ಲ ಅಂಚಿನ ಪರಿಂದ ಇಜ್ಜಿ ಎಂಕ್ಲಿಗೆ ಜಾಸ್ತಿ ಬರ್ಪಣ್ಣು ಕೊಯಂಪುತ್ತೂರ್ದು ಬೊಕ್ಕ ಆಸ ನಡೆದು ಬರ ಪರ್ತಿ ಬರ್ಪಣ್ಣು ವ್ಯತ್ಯಾಸ ಒಂಜಿ ರೆಡ್ಡು ಮೂಜಿ ಐಟಮ್ ಉಂಡು ಒಂಜಿನ ಬರ್ತೀವಿ ರೆಡ್ಡನ ಬರ್ತೀವಿ ಮೂಜಿನ ಬರ್ತೀವಿ ಉಂಡು ಕೆಲದಕ್ಕೂ ಕಮ್ಮಿದ ಬರ್ತೀವಿ ಬರ್ಪೇವರು ಪಂಡ ಐಕ್ ಕೆಲವದಕ್ಕೆ ವರ್ಕ್ ಕಟ್ ಆಗಿ ಬಾಡಿಗೆ ಗೊರ್ರೆ ಉಂಡು ಸಂಬಳ ಗೊರ್ರೆ ಉಂಡು ಅಂಜಿ ವರ್ಕ್ ಕಟ್ ಒಂದು ಕಮ್ಮಿ ಬರ್ತೀವಿ ತರ್ಪೇವರು ಕೆಲವದಕ್ಕೂ ಜಾಸ್ತಿ ಕಾಸು ಕೊಡ್ದು ಪಡ್ತೀವಿ ಕನಪೇರು ಪಂಡಕ್ಲು ಒಂದು ರೇಟ್ ಬಂದು ಜಾಸ್ತಿ ಬರ ಪಡುವರು ಈ ಅಂಗಡಿದ ಬಾಡಿಗೆ ಹೊರಡು ಇಂಜಿ ಕರೆಂಟ್ದು ಬಿಲ್ ಹೊರಡು ಟ್ಯಾಕ್ಸ್ ಬರ ಕಟ್ಟು ಉಂಡು ಅಂಜೆ ಕೆಲವು ನಾಲ್ಕು ನಮ್ಮನ್ನು ಅಂಜಿ ಪಡ್ತೀವಿ ಉಂಡು ಇತ್ತೆ
0: ಇತ್ತೆ ಹಾಸಿಗೆ ಮಲ್ಪುನಾರು ಅತನ ಹಾಸಿಗೆ ಮಲ್ಪುನಾಯಿ ಪಂಡದ ನಮ್ಮ ಸಾಮಾನ್ಯವಾದ ಲಿಪ್ಪುವರು ಇತ್ತೆ ಹಾಸಿಗೆ ಮಲ್ಪುನಾರು ಪಂಡದ ನಮ್ಮ ಪನ್ಪ ಅಂಡ ಹಾಸಿಗೆ ಮಲ್ಪುನಾಯಿಗೆ ದಾದ ಮತ ಬೇಲೆ ಒಪ್ಪುಂಡು ಅಯ್ಯ ಬಗ್ಗೆ ಚೂರು ಪಲ್ಲೆ
1: ದಾನು ಪಂಡ ಆಕಳು ಟೈಲರ್ನ ಕುಳ್ಳಿರು ಎಂಕ್ಲು ಹಿಂದಿಟ್ಟು ಅಂಡ್ ಆಕಳು ಕಾವ್ರ ಪೂರ ಪೊಲ್ಲು ಕೊಟ್ಟಿರು ಎಂಕ್ಲು ಪಂಡ ಎಂಕ್ಲು ಪರ್ತಿ ಅವಳು ತನ್ನಗಳು ಕಂತು ಪಾಡ್ದಪ್ಪಿರು ಅವನು ಕೆಲವದಕ್ಕಲು ಕೈಟು ಪುಡಿ ಮಲ್ಪಿರು ಕೆಲವದಕ್ಕಲು ಮಿಷನ್ ಪುಡಿ ಮಲ್ಪಿರು ಅಂಡ್ ಎಂಕ್ಲು ಜಾಸ್ತಿ ಮಿಷನ್ ಪಾಡ್ದು ಪುಡಿ ಮಲ್ತದ್ದು ಅವು ಕವರ್ಗೆ ಜಿಂಜದ್ದು ಅವೇನು ಲೆವೆಲ್ ಮತ್ತದ್ದು ಎಂಕ್ಲು ಐಕ್ ಕಟ್ಟಪಡೋದಿಲ್ಲ ಅಂತ ಅವು ನಮ್ಮ ಕಾಂಟ್ರಾಕ್ಟ್ಲ ಕಾಂಟ್ರಾಕ್ಟ್ ಸಂಬಳ ಅಂಡ ಸಂಬಳ ಇಟ್ಕೊಂಡು ಸಂಬಳದಕ್ಕಲೇ ಕಂಡ ಕೆಲವ್ದನ್ನ ಜಿಂಜದ ಪುರ ಕೊಡ್ಪೀರು ಕಾಂಟ್ರಾಕ್ಟ್ ಅಂಡ ಅಕ್ಕಲೇ ಮಲ್ಪಡು ಅಕ್ಕಲ ಬೆಲ್ಲ ಅಕ್ಕಲೇ ರೆಡಿ ಮಲ್ತದ್ದು ಐಕ್ ಕಟ್ಟಪುರ ಪಾಡ್ದು ರೆಡಿ ಮಲ್ತು ದೀಪೀರು ಹಾಸಿಗೆ ಇತ್ತೆ ಐಟು ನಾಲ್ಕು ನಮ್ಮದು ಉಂಡು ಒಂಜಿ ತೆಲುಪು ಹಾಸಿಗೆ ಉಂಡು ಬೊಕ್ಕ ಒಂಜಿ ಕಟ್ಟಪಡ್ನ ಹಾಸಿಗೆ ಕಟ್ಟಪಡ್ನ ಹಾಸಿಗೆ ಒಂಜಿ 7-7.14 ಒಂದು 32 ಮೀಟರ್ ಎಲ್ಲಿ ಹಾಸಿಗೆ ಬರ್ಪುಂಡು ಕಟ್ಟ ಬರ್ಪುಂಡು ಮಲ್ಲೆ ಕೊಂಚ 80 ಬರ್ಪುಂಡು 60 ಬರ್ಪುಂಡು ಕೆಲವು ಬಾಕ್ಸ್ ಟೈಪ್ ಬರ್ಪುಂಡು ಅದಕ್ಕೆ ಕಟ್ಟ ಇಜ್ಜಿ ಅವು ಪಂಡ ಪರ್ತಿ ಪುರ ಅಂಚಿಂಚ ಹಬ್ಜಿ ಇತ್ತಿನವಲ್ಲಿ ಒಪ್ಪುಂಡು ಅವು ಪೂರ ಒಂದು ಕೆಲವು ಒಂದು 5-7 ಮಟ ಬರ್ಪುಂಡು ಅವು ಎಡ್ಡ ಹಾಕ್ಪುಂಡು ಪರ್ತಿ ನಿಂಚಿನ ಹಾಸಿಗೆ ಒಂದು ಕಟ್ಟ ಪಂಡ ಒಂದು ಸೈಡಿಗೆ ಪರ್ತಿ ಬಂದು ಒಂದುಪ್ಪುಂಡು ಅವನ ಕೆಲವು ಬೇರೆ ಬೇನೆ ಹಾಕ್ಪುಂಡು ಪಂಡ ದುಂಬದಾಗಲು ಬಂದಿದ್ದೀವಿ ಹಾಸಿಗೆದ ಬೆಲೆ ಅವು ಒಂಜತ್ತು ಒಂಜಿದ್ದು ನಾವು ಭಯಂಕರ ಬಂಗದ ಬೆಲೆನೇ ಐಟು ಕ್ಯಾನ್ಸರ್ ಪೂರ ಸೀಕ್ ಬರ್ಕೊಂಡು ಬೊಕ್ಕ ದೊಂಡೆ ಬೆನ್ನೆಲ್ಲ ಬರ್ಕೊಂಡು ತೆಮ್ಮಲ್ಲ ಹತ್ತಿಲ್ಲ ಹತ್ತದ ಅವು ಪೂರ ಪಣಂದಿಲ್ಲ ದುಂಬದಕ್ಕಲು ದುಂಬದಕ್ಕ ಲಂಚಿನ ಪ್ರಯತ್ನಗಳು ತೀರುಪತ್ತಿನಲ್ಲಿ ಉಂಟು ಅಂಡ ಬಂಜಿದ ಬಡಬೋದೈತೆ ಪೂರ ಮತ್ತೊಂದಿಲ್ಲ ಅವು ಪೂರ ದೇವರನ ಮಹಿಮೆ ಅವು ದಾಲ ಪಂಡ್ರ ಅಬ್ಬಜಿ ಏನು ತೃಪ್ತಿ ಉಂಟು ನಾ ದಾದ ಮಲ್ಪನು ಓವುಲ ಬೆಲೆ ಬುಡ್ರ ಅಬ್ಬಜಿ ಇತ್ತ ಕಾರಡ್ ಕೈಕಾರು ಗಟ್ಟಿದ್ದ ಓವು ಬೆಲ್ಲ ಮಲ್ಪಡೊಂದುಂಡು ದಾನಿ ಪಂಡಾಗ ಹಿಂಗ್ಲು ಬಂಜಿದ ಬಡಬೋಡದು ನಮ್ಮ ನಾಚಿಗೆ ಬಿಡೋಡು ಓರಿ ಆಯ ತೂಪಿ ಮಲ್ಲಾಯ ತೂಪಿ ಎಲ್ಲೇ ತೂಪಿ ಅಂಡ ನಮ್ಮ ಅವು ಹಿಂದೂ ಮಲ್ಪೆರಬಲ್ಲಿ ಪಂಡ ಎಂಕ್ಲಿನ ಬಂಜಿ ಬಡ ಕಟ್ಟುವಾಡ ಅಯ್ಯ ವಾ ಬೆಲ್ಲ ಮಲ್ಪುಡು ದಮ್ಮಡ ಐಕೊಂಜಿ ತೃಪ್ತಿ ಉಂಡು ಇಂದು ಆಡ ಒಂಜಿ 5 ಕೊರಲಿ ಇಂಬಿಡ ಒಂಜಿ 10 ಕೊರಲ ಅವು ನಮ್ಮ ಉಂಡಿನ ಮನಸ್ಸಿಗೆ ಎತ್ತೋಜಿ ನಮ್ಮ ಬೇಲ ಮಲ್ತಿ ನಮ್ಮ ರಡ್ಡು ಬಾಯಿ ಉಂಡ ಅವಿ ಬಾರಿ ಮಲ್ಲ ಎಂಕ್ಲಿಂದು
0: ಸುಮಾರಾತು ವಿಷಯ ನಿಂತ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮ ಪಟ್ಟಣರು ಇನಿ ರೇಡಿಯೋ ಸಾರಂಗದ ಸ್ಟುಡಿಯೋಗಳು ಬೈದರು ರೇಡಿಯೋ ಸಾರಂಗ ಮತ್ತೆ ಕೇನವರು ದಾದ ಪನ್ಪರ್
1: ಪಂಡ್ಯಾನು ರೇಡಿಯೋ ಸಾರಂಗ ರೆಡ್ಡು ನಾಲ್ಕು ವರ್ಷ ದುಂಬಿ ಅಂತ ಕೇನಂದುಲ್ಲ ಡೆಡ್ ಪ್ರೋಗ್ರಾಮ್ ಬರ್ಕೊಂಡು ಅಂಚೆ ರೇಡಿಯೋ ಸಾರಂಗ ಎಂಕ್ಲಿ ಮೆಗ್ಗೆ ಬರಲ್ಲ ಕಪ್ರಲ್ಲ ಅಂಚೆ ತಿನ್ನಿತ್ತೆ ಪೋದು ಏನನ್ನು ಭಾರಿ ಒತ್ತೆ ಮಾತಿಲ್ ಲೇತನ್ ಬತ್ತದ ಈ ಸಾರಂಗಡ ಸ್ಟುಡಿಯೋಡು ಇಂಜ ರೆಡ್ಡು ಪಾತ್ರ ಪನ್ಪಲ್ಲಿಗೆ ಮಲ್ತಾರೆ ನಾ ಭಾರಿ ಎಡ್ಡೆ ಎಂಕ್ಲಿಗೆ ಅನುಭವ ತಿಕ್ಕಲಗಾಂಡು ರೇಡಿಯೋ ಸಾರಂಗಡ ಪಾತ್ರ ಲೆಕ್ಕಲಾಂಡು ಅಂಚನೆ ಇಂಚನೆ ಕೂಡ ದುಂಬಾಗಲಿ ಎಡ್ಡೆಡ್ಡೆ ಬೇಲ್ದಕ್ಕೆ ಅಂತದ್ದು ಈ ರೇಡಿಯೋ ಸಾರಂಗಡು ನಮ್ಮ ಪ್ರಚಾರ ಮಾಡ್ಪಡು ಬಂಡು ಜಾನು ಕೇಳಂತು
0: ಅಂಚನೆ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮ ಇರಿಗೋಸ್ಕರ ಒಂಜಿ ಇರನ ಇಷ್ಟದ ಪದನ ಎಂಕ್ಲ ಪ್ಲೇ ಮಾಡ್ತಂದಿಲ್ಲ ವಾ ಪದ ಇಷ್ಟ ಇದೆ ಈಗ
1: ಎಂಕ್ ಪಂಡ ಎಂಕ್ಲ ಫ್ಯಾಕ್ಟ್ರಿ ಮಸ್ತ್ ಜನ ಒಳ್ಳೆಯರು ಟೈಲರ್ ನಕ್ಕಲು ಏಳು ಜನ ಒಳ್ಳೆಯರು ಪಂಡ ಎಂಕ್ಲು ಎರಡು ಜನ ಹಿಂದೂ ಒಳ್ಳೆಯರು ಐದು ಜನ ಮುಸ್ಲಿಮ್ಸ್ ದಕ್ಕಳೇರು ಅಂಜ ಪದ್ದು 25-14 ವರ್ಷದ ಹಿಂಚಿ ಎಂಕ್ಲು ಒಟ್ಟಿಗಿಡಲ್ಲ ಅಂಚೆ ನಕ್ಲಿಗೆ ಬಾಡದು ಪೂರ ಒಂಜಿ ರಾಜಕುಮಾರನ ಒಂಜಿ ಪದ್ಯ ಪಡ್ಕೊಂಡು ಕೂಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ ಅಂತ
0: ಖಂಡಿತ ಈ ಗಿರಿಕನ್ಯ ಸಿನಿಮಾದ ಪದನು ಏನು ಪ್ಲೇ ಮಲ್ಪುವೆ ಕೇಳಂದು ಪ್ಲೇ ರೇಡಿಯೋ ಸಾರಂಗು 97.85 ರಂಗ ರಂಗದ ಬದುಕು

0: ವೃತ್ತಿ ಸಂತೃಪ್ತಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಇದು ರೇಡಿಯೋ ಸಾರಂಗು 7.8 FM ಬಣ್ಣ ಬಣ್ಣದ ಬದುಕು. ಈಗ ಮತ್ತೆ ಎಡ್ವರ್ಡ್ ಲೋಬ್ ಅವರು ಮಾತನ್ನ ಮುಂದುವರಿಸ್ತಾ ಇದ್ದಾರೆ.
1: ಕೇಳಿದ್ರೆ ನಮ್ಮ ಜೊತೆ ಈಗ ಮತ್ತೊಬ್ರು ಹಾಸಿಗೆ ಮಾಡುವವರು ಇದ್ದಾರೆ, ಇಲ್ಲಿ ಹಾಸಿಗೆ ಮಾಡ್ತಾ ಇದ್ದಾರೆ, ಹೊಲಿತಾ ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡೋಣ. ಸರ್, ನಿಮ್ಮ ಹೆಸರು?
2: ನನ್ನ ಹೆಸರು ಮೊಹಮ್ಮದ್ ನಿಯಾಜ್ ಅಂತ.
1: ಎಲ್ಲಿಂದ ಬಂದಿದ್ದೀರಾ?
2: ನಾನು ಬಜಾಲ್ ಪಕ್ಕಲಡ್ಕ ಶಾಪಿ ಕ್ಲಿನಿಕ್ ನಿಯರ್ ಇಂದ, ಅಲ್ಲಿಂದ ಬರ್ತಾ ಇದ್ದೀನಿ ಡೈಲಿ.
1: ನಿಮ್ಮ ಮನೆಯಲ್ಲಿ ಹಾಸಿಗೆ ಇದೆಯಾ?
2: ನನ್ನ ಮನೆಯಲ್ಲಿ ಹಾಸಿಗೆ ಉಂಟು.
1: ಇಲ್ಲಿ ಹಾಸಿಗೆ ಜೊತೆ ನಿಮ್ಮ ಬದುಕು ಸಾಕ್ತಾ ಇದೆ, ಹೇಗನ್ಸದ ಈ ಬದುಕು?
2: ಬದುಕು ತೊಂದರೆ ಇಲ್ಲ, ಚೆನ್ನಾಗಿ ಸಾಕ್ತಾ ಉಂಟು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಮನೆಯಲ್ಲಿ ಇದ್ದಾರೆ, ತಂದೆ ತಾಯಿ ಇದ್ದಾರೆ, ನನಗೆ 3 ಮಕ್ಕಳುಂಟು, ಒಟ್ಟು ನಾವು 7 ಜನ ಇದ್ದೇವೆ. ನನಗೆ 3 ಮಕ್ಕಳನ್ನು ನಾವೊಬ್ಬರು ಮತ್ತು ತಂದೆ ತಾಯಿ, 7 ಜನ ಇದ್ದೇವೆ ಒಟ್ಟಿಗೆ. ಜೀವನ ಸಂತೋಷದಿಂದ ಸಾಗ್ತಾ ಇದೆ ನಮಗೆ.
1: ಓಕೆ, ಹಾಸಿಗೆಯನ್ನು ಹೊಲಿತಾ ಇದ್ದೀರಾ, ಹಾಗೆ ನಿಮ್ಮ ಬದುಕು ಕೂಡ ಒಂದು ಜೋಡಣೆ ಆಗ್ತಾ ಇದೆ, ಅಂದರೆ ಒಂದಕ್ಕೊಂದು

0: ಸೇರ್ತಾ ಇದೆ. ಈ ಹಾಸಿಗೆಯಿಂದ ನಿಮ್ಗಂತೂ ತೊಂದರೆ ಇಲ್ಲ, ನಿಮ್ಮ ಬದುಕು ಚೆನ್ನಾಗಿ ಸಾಗ್ತಾ ಇದೆ. ಯಾಕೆ ಇಷ್ಟಪಟ್ಟರೆ ಇದಕ್ಕೆ, ಯಾಕೆ ಹಾಸಿಗೆ ಇಷ್ಟ ಆಯಿತು?
1: ಹಾಸಿಗೆ ಇಷ್ಟ ಅಂದರೆ ನಮಗೆ ಸಣ್ಣದಿಂದಲೇ ಕಷ್ಟ, ಆ ಥರ ನಾವು ಸ್ಟಾರ್ಟಿಂಗೇ ಕಲ್ತದ್ದು ಹಾಸಿಗೆದು, ಮತ್ತು ನಮ್ಮ ಜೀವನ ಹಾಸಿಗೆಯಲ್ಲಿ ನಡೀತಾ ಉಂಟು. ಅದರಿಂದ ನಮಗೆ ತೊಂದರೆ ಇಲ್ಲ, ಸಂತೋಷ ಜೀವನ ನಡೀತಾ ಇದೆ, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ನಮಗೆ.
0: ಓಕೆ, ಏನು ಹಾಸಿಗೆಯಿಂದ ತೊಂದರೆ ಇಲ್ಲ ಬದುಕು ಅಂತ ಹೇಳ್ತಾ ಇದ್ದೀರಾ. ಮನೆಯಲ್ಲಿ ಕೂಡ ಈ ಕೆಲಸವನ್ನು ಇಷ್ಟಪಡ್ತಾರ? ಹಾಸಿಗೆ ಕೆಲಸ ಯಾಕೆ ಬೇಕು ನಿಮಗೆ? ಆರೋಗ್ಯಕ್ಕೆ ಏನಾದರೂ ತೊಂದರೆ ಬರುತ್ತೆ, ಯಾಕೆ ಈ ಕೆಲಸ ಬೇರೆ ಕೆಲಸ ನೋಡ್ಕೊಳ್ಳಿ ಅಂತ ಹೇಳಿದವರು ಇದ್ದಾರಾ?
1: ಹೌದೌದು, ನನಗೆ ಅಂದರೆ ಹಾಸಿಗೆ ಬೇಡ ಅಂತ ನಾನು ಬಿಟ್ಟಿದ್ದೆ. ಮತ್ತು ಅಂದರೆ ನಮ್ಮ ದಣಿಯವರು ಇಲ್ಲಿಗೆ ಕರೀತಾ ಇದ್ದಾರೆ ಕೆಲಸಕ್ಕೆ ಬರಬೇಕಂತ, ಮತ್ತು ನಾನು ಆಟೋ ರಿಕ್ಷಾ ಓಡಿಸ್ತಾ ಇದ್ದೀನಿ. ಇಲ್ಲಿ ಕೆಲಸ ಇಲ್ಲದಿದ್ದರೆ ಆಟೋ ಓಡಿಸ್ತಾ ಇದ್ದೀನಿ, ಕೆಲಸ ಇದ್ದರೆ ಇಲ್ಲಿಗೆ ಬರ್ತೇನೆ. ಸೀಸನ್ ಟೈಮಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಇರ್ತದೆ, ಆದರೆ ಅಲ್ಲಿ ಕೆಲಸ ಇಲ್ಲದಿದ್ದರೆ ಇಲ್ಲಿ ಬರ್ತೇನೆ. ಹಾಗೆ ಆ ಕಡೆ ಈ ಕಡೆ ಆಗಿ ಜೀವನ ಒಂದು ನಡೀತಾ ಇದೆ ನಮ್ಮದು.
0: ರಿಕ್ಷಾ ಏನು ಬಿಡ್ತಾ ಇದ್ದೀರಿ ಅಂತ ಹೇಳಿದ್ರಿ, ಇದನ್ನು ರಾತ್ರಿ ಬೆಳಿಗ್ಗೆ ಬಿಡ್ತಾ ಇದ್ದೀರಾ ಅಥವಾ ಈ ಕೆಲಸ ಮಾಡ್ಕೊಂಡು ಬಿಡ್ತೀರಾ ಹೇಗೆ?
1: ಈಗ ಇಲ್ಲಿ ಕೆಲಸ ಕಮ್ಮಿ ಆದರೆ ನಾನು ರಿಕ್ಷಾ ಓಡಿಸ್ತಾ ಇದ್ದೇನೆ, ಹಾಗೆ ನಮಗೆ ಆ ಕಡೆ ಈ ಕಡೆ ಆಗಿ ನಮ್ಮ ಜೀವನ ನಡೀತಾ ಉಂಟು.
0: ಓಕೆ, ಹಾಸಿಗೆ ಕೆಲಸ ಮಾಡ್ತಾ ಇದ್ದೀರಾ, ಈ ಮಳೆಗಾಲದಲ್ಲಿ ನಿಮಗೆ ಎಷ್ಟು ಕೆಲಸ ಸಿಗುತ್ತೆ ಈಗ?
1: ಮಳೆಗಾಲದಂದರೆ ನಮಗೆ ಇಷ್ಟ ಅಂದರೆ ಇಲ್ಲಿ ಕೆಲಸ ಪೀಸ್ ವರ್ಕ್, ನಾವು ಕೆಲಸ ಮಾಡಿದಾಗೆ ಅಂದರೆ ಸಂಬಳ ಲೆಕ್ಕಲ್ಲ, ನಾವು ಪೀಸ್ ವರ್ಕ್ ಮಾಡೋದು, ನಾವು ಎಷ್ಟು ಮಾಡ್ತೇವೆ ಅಷ್ಟು ಹಣ ಕೊಡ್ತಾರೆ ನಮಗೆ. ಒಂದು ಹಾಸಿಗೆಗೆ ಇಷ್ಟ ಅಂತ ಬೆಲೆ ಉಂಟು ನಮಗೆ, ಬಾಕ್ಸ್ ಅಂತ ಉಂಟು, ಸ್ಕ್ವಯರ್ ಅಂತ ಉಂಟು, ಆರ್ಡಿನರಿ ಬೆಡ್ ಉಂಟು, ಆ ಥರ ಒಂದೊಂದು ಹಾಸಿಗೆ ಒಂದೊಂದು ರೇಟ್ ಹಾಕಿ ಕೊಡ್ತಾರೆ ನಮಗೆ, ನಮ್ಮ ರೇಟಿಗೆ ಅವ್ರು ಕೊಡ್ತಾರೆ, ಅದಕ್ಕೇನು ತೊಂದರೆ ಇಲ್ಲ ನಮಗೆ.
0: ಯಾವ ಬೆಡ್ ಹೊಲಿಯಲಿಕ್ಕೆ ತುಂಬ ಕಷ್ಟ ಅನಿಸ್ತದೆ?
1: ಬೆಡ್ಡಲ್ಲಿ ನಮಗೆ ಬಾಕ್ಸ್ ಟೈಪ್ ಅಂದರೆ ತುಂಬ ಕಷ್ಟ, ಅದಂದರೆ ಧೂಳಲ್ಲಿ ಧೂಳಲ್ಲಿ ಮುಳುಗಿಸಿ ನಾವು ಕೆಲಸ ಮಾಡೋದು, ಎಂತಂದರೆ ನಮ್ಮ ಜೀವನಕ್ಕೆ ಪ್ರಾಬ್ಲಮ್ ಆಗ್ತದೆ. ಆದರೂ ಏನು ಮಾಡೋದು, ನಮ್ಮ ಕಷ್ಟಕ್ಕೆ ನಾವು ಮಾಡಲೇಬೇಕಲ್ಲ, ನಮಗೆ ದುಡಿದು ತಿನ್ನಬೇಕಲ್ಲ, ಇದರಿಂದಲೇ ನಮಗೆ ನಮ್ಮ ಜೀವನ ಸಾಗಬೇಕಲ್ಲ. ಅದರಲ್ಲಿ ನಾವು ನಡೀತಾ ಉಂಟು, ತೊಂದರೆ ಇಲ್ಲ. ಅದರಿಂದ ಜೀವಕ್ಕೆಲ್ಲ ಸ್ವಲ್ಪ ಒಂದೊಂದು ಸರಿ ಜ್ವರ ಬರ್ತದೆ, ಪ್ರಾಬ್ಲಮ್ ಎಲ್ಲ ಬರ್ತದೆ, ಆದರೆ ತೊಂದರೆ ಇಲ್ಲ, ಮೆಡಿಸಿನ್ ತಗೊಂಡು ಕ್ಲಿಯರ್ ಆಗ್ತದೆ.
0: ಆರೋಗ್ಯಕ್ಕೆ ಕೆಲವು ಸರ್ತಿ ತೊಂದರೆ ಬರುತ್ತೆ ಅಂತ ಹೇಳಿದ್ರಿ.
1: ಈಗ ಆಟೋ ಉಂಟು, ತೊಂದರೆ ಇಲ್ಲ, ಇಲ್ಲೇ ಇದು ಇಲ್ಲಿ ಕೆಲಸ ಇಲ್ಲದಿದ್ರೆ ಆಟೋ ಓಡಿಸುವಂತ ನಮಗೆ ಧೈರ್ಯ ಉಂಟು. ಊಟಕ್ಕೇನು ನಮಗೆ ಪ್ರಾಬ್ಲಮ್ ಇಲ್ಲ, ಅಂದರೆ ಆಟೋ ಓಡಿಸಿದ್ರೆ ಅಲ್ಲಿ ಆದರೆ ಅಲ್ಲಿ ಅಲ್ಲಿ ಅಲ್ಲಿಯೇ ಹೋದರೆ ನಮಗೆ ಒಂದು ಬಾಡಿಗೆ ಒಂದು ಸಿಗ್ತದೆ ಅಂತ ಒಂದು ಧೈರ್ಯ ಉಂಟು, ಅದಕ್ಕೇನು ತೊಂದರೆ ಇಲ್ಲ ನಮಗೆ. ಆಟೋ ಓಡಿಸಿ ನಮ್ಮದೇ ಜೀವನ, ನಮಗೆ ಸಿಕ್ಕಿದ್ದು ಸಾಕಂತ, ನಮಗೆ ದೇವರು ಎಷ್ಟು ಲೆಕ್ಕ ಮಾಡ್ತಾರೆ ಅದೇ ನಮಗೆ ಸಿಗೋದು. ನಮಗೆ ಆರೋಗ್ಯ ಒಂದು ಇದ್ರೆ ಸಾಕು, ನಮಗೆ ಯಾವ ಕೆಲಸ ಮಾಡಲಿಕ್ಕೆ ನಾವು ರೆಡಿ.
0: ಈಗ ಫ್ರೀ ಟೈಮ್ ಸಿಕ್ಕಿದಾಗ ಏನು ಮಾಡ್ತಾ ಇದ್ದೀರಾ ನೀವು?
1: ನಮಗೆ ಅಂದರೆ ಫ್ರೀ ಟೈಮ್ ಅಂತ ಏನಿಲ್ಲ, ನಾವು ಸ್ವಂತ ದುಡಿಮೆ ಅಲ್ಲ, ನಾವು ದುಡಿಯದಿದ್ದರೆ ನಮಗೆ ಒಂದು ದಿವಸ ದುಡಿದಿದ್ರೆ ನಮಗೆ ಕಷ್ಟ ಆಗ್ತದೆ, ಅದಕ್ಕೆ ಇಲ್ಲಿ ಕೆಲಸ ಇಲ್ಲದಿದ್ದರೆ ಆಟೋದು ಆರ್ಡರ್ ಓಡಿಸ್ತಾ ಇದ್ದೀನಿ.
0: ಸಂಡೇನ
1: ಸಂಡೇ ದಿವಸ ಅಂತ ನಮಗೆ ರಜೆ ಅಂತ ಇಲ್ಲ, ನಾವು ಅಂದರೆ ಸ್ವಂತ ದುಡಿಮೆ ಅಲ್ಲ, ಸ್ವಂತ ದುಡಿಮೆದವರಿಗೆ ರಜೆ ಅಂತ ಇರೋದು ಭಾರಿ ಕಷ್ಟ. ಅದಂದರೆ ರಜೆ ಮಾಡೋದೊಂದು ಶುಕ್ರವಾರ ಮಾತ್ರ, ಒಂದು ಮಸೀದಿಗೆಲ್ಲ ಹೋಗ್ಲಿಕ್ಕೆಲ್ಲ ಉಂಟಲ್ಲ, ಆ ಥರ ಮಧ್ಯಾಹ್ನ ನಂತರ ಎಲ್ಲ ರಜೆ ಮಾಡಿ ಮಸೀದಿ ಕೆಲಸ ಎಲ್ಲ ಸ್ವಲ್ಪ ಇರ್ತದೆ, ಅದನ್ನು ಮಾಡ್ತಾ ಇರ್ತೇವೆ ನಾವು.

0: ಈಗಷ್ಟೇ ನಮ್ಮ ಎಡ್ವರ್ಡ್ ಒಬ್ಬರು ಸಾಕಷ್ಟು ವಿಷಯಗಳನ್ನ ನಮ್ಮ ಜೊತೆಗೆ ಮಾತಾಡಿದ್ದಾರೆ. ಹಾಗೆಯೇ ಹಾಸಿಗೆ ಮಾಡುವವರ ಬಳಿಗೆ ನಾವು ಬಂದಿದ್ದೇವೆ. ಸಾಕಷ್ಟು ಹಾಸಿಗೆ ಮಾಡುವವರು ಇಲ್ಲಿ ನಮ್ಮ ಜೊತೆಗೆ ಇದ್ದಾರೆ. ಒಂದಿಷ್ಟು ಹತ್ತಿಯ ಏನು ಧೂಳುಗಳು ಕೂಡ ನಮ್ಮನ್ನ ಆವರಿಸ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಸಾಕಷ್ಟು ಹತ್ತಿಯನ್ನ ಹುಡಿ ಮಾಡಿ ಅದನ್ನ ಒಂದು ತಯಾರು ಮಾಡುವಂತ ಇಲ್ಲಿ ಯಂತ್ರಗಳೆಲ್ಲ ನಮ್ಮ ಬಳಿಯೇ ಇವೆ. ನಮ್ಮ ಜೊತೆಗೆ ಒಬ್ರು ಮಾತಾಡಲಿಕ್ಕೆ ಸಿಕ್ಕಿದ್ರೆ, ಅವರ ಹೆಸರನ್ನ ಕೇಳೋಣ. ಸರ್ ನಮಸ್ತೆ.
1: ಅಬ್ದುಲ್ ಸಲಾಂ.
0: ಅಬ್ದುಲ್ ಸಲಾಂ ಅವರು, ಎಷ್ಟು ವರ್ಷದಿಂದ ಈ ಹಾಸಿಗೆ ಕೆಲಸವನ್ನ ಮಾಡ್ತಾ ಇದ್ದೀರಿ?
1: 22 ವರ್ಷ ಆಯ್ತು.
0: ಸರ್, ಈ ಒಂದು ಹಾಸಿಗೆ ಕೆಲಸ ಮಾಡಲಿಕ್ಕೆ ನೀವು ಯಾಕೆ ಸೇರಿದ್ರಿ ಅಂತ ಹೇಳ್ಬೋದ?
1: ನಾನು ಸಣ್ಣದಿರುವಾಗನೇ ಇದರಲ್ಲಿ ಬಂದಿದ್ದೇನೆ, ಇದರಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈಗ ಇಷ್ಟವರೆಗೆ ಏನು ತೊಂದರೆ ಇಲ್ಲ, ಇದರಲ್ಲಿ ಪ್ರಾಬ್ಲಮ್ ಏನಿಲ್ಲ. ಬೇರೆ ಕೆಲಸ ಇತ್ತು, ಆದರೆ ಸಣ್ಣ ಇರುವಾಗ ನಾವು ಇದಕ್ಕೆ ಹಾಕಿದ್ದಾರೆ ಕೆಲಸಕ್ಕೆ, ಆದರೆ ನಂತರ ಇದರಲ್ಲಿ ಬಂದು ಸೇರಿದೆ, ಅದೇ ಕೆಲಸ ಮಾಡಿದ್ದೆ ಮತ್ತೆ.
0: ಸರ್, ಈಗ ನಾವಿಲ್ಲಿ ನೋಡ್ತಾ ಇದ್ವಿ, ಒಬ್ಬೊಬ್ಬರು ಒಂದೊಂದು ರೀತಿಯ ಹಾಸಿಗೆಯನ್ನು ಮಾಡ್ತಾ ಇದ್ರೆ, ಒಬ್ಬರು ಬಹಳ ದೊಡ್ಡದಾದಂತಹ ಹಾಸಿಗೆಯನ್ನು ಮಾಡ್ತಾ ಇದ್ರೆ, ಇನ್ನು ಕೆಲವರು ಸಣ್ಣದಾದಂತಹ ಒಂದು ಹಾಸಿಗೆಯನ್ನು ಮಾಡ್ತಾ ಇದ್ರೆ, ಏನು ಈ ವ್ಯತ್ಯಾಸಗಳು ಯಾಕೆ?
1: ಕೆಜಿ ಅಂದ್ರೆ ದೊಡ್ಡದಲ್ಲಿ ಸ್ವಲ್ಪ ಹತ್ತಿ ಜಾಸ್ತಿ ಉಂಟು, ಒಂದು 30 ಕೆಜಿ ಎಲ್ಲ ಹೋಗ್ತದೆ. ಸಣ್ಣದರಲ್ಲಿ ಒಂದು 5 ಕೆಜಿ ಇದು, ಮತ್ತೊಂದು ಎಲ್ಲ ಒಂದೊಂದು ಕ್ವಾಲಿಟಿ ಉಂಟು. ಆದ್ರೆ 5 ಕೆಜಿ ಅಂದ್ರೆ ಹಾಸ್ಟೆಲ್ ಸೀಸನ್ ಅಲ್ಲಿ 5 ಕೆಜಿ 4 ಕೆಜಿ ಎಲ್ಲ ಹೋಗ್ತದೆ, ಅದು ಹಾಸ್ಟೆಲ್ ಸೀಸನ್. ದೊಡ್ಡ ದೊಡ್ಡ ಹಾಸಿಗೆ ಎಲ್ಲ ಈ ಮದುವೆಗೆಲ್ಲ ಕೊಂಡೋಗ್ತಾರೆ, ಮತ್ತೆ ಮನೆಗೆಲ್ಲ ಕೊಂಡೋಗಿ ಎಲ್ಲ ಇರ್ತಾರೆ. ಜಾಸ್ತಿಯಾಗಿ ಇದು ಕಾಟನ್ ಅಲ್ಲಿ ಸ್ವಲ್ಪ ಇದು ಕ್ವಾಲಿಟಿ ಒಂದು ಒಳ್ಳೆ ಉಂಟು ಅದು. ಮತ್ತೆ ಈ ಕಂಪನಿ ಬೆಡ್ ಅಲ್ಲಿ ಹೀಟ್ ಆದ್ರೆ ಸ್ವಲ್ಪ ಇದೇ ಕೊಂಡೋಗ್ತಾರೆ ಜಾಸ್ತಿ ಅವರು.

0: ಇಲ್ಲಿ ಬರ್ತದೆ ಅದು ಸೀದಾ ಡೈರೆಕ್ಟ್.
1: ಹತ್ತಿಯಲ್ಲಿ ಕೂಡ ಏನಾದರೂ ಕ್ವಾಲಿಟಿ ಅಥವಾ ಆ ಥರದ್ದು ಏನಾದರೂ ವೆರೈಟಿಗಳಿದೆಯಾ?
0: ಉಂಟು, ಅದೇ ಜಾಸ್ತಿ ಉಂಟು ಒಳ್ಳೆ ಕಾಟನ್ ಅಲ್ಲಿ. ಅದು ನಿಮ್ದು ಸಾಧಾರಣ 450 ಉಂಟು, ಮತ್ತೆ ಕಾಟನ್ ಹತ್ತಿಯಲ್ಲಿ ಉಂಟು ಒಂದು 70 ರೂಪಾಯಿ ಕೆ ಜಿದು, ಅದು ಸಹ ಉಂಟು. ಅದಂದ್ರೆ ಜಾಸ್ತಿಯಾಗಿ ಇಲ್ಲಿ ಯೂಸ್ ಮಾಡಲ್ಲ, ಈಗ ಎಲ್ಲ ಸ್ವಲ್ಪ ಇದ್ದೇ ಯೂಸ್ ಮಾಡಿದ್ದು ಬಟ್ಟೆದು, ಅದರಲ್ಲೇ ಯೂಸ್ ಮಾಡುದು. ಮತ್ತೆ ಬೇರೆ
1: ಈಗ ನಾವು ಸಾಕಷ್ಟು ಕಡೆ ನೋಡ್ತಾ ಇದೀವಿ, ಒಂದಿಷ್ಟು ಆರೋಗ್ಯದ ಸಮಸ್ಯೆಗಳು ಕೂಡ ನಮ್ಮನ್ನ ಕಾಡ್ತಾ ಇದೆ. ಈಗ ಈ ಹತ್ತಿಯ ಧೂಳಿನಿಂದ ನಮ್ಮ ಮೂಗಿಗೆ ಅದು ನೇರವಾಗಿ ಹೋಗ್ತದೆ, ಅದರ ಧೂಳುಗಳೆಲ್ಲ. ಇದನ್ನೊಂದು ನಿಯಂತ್ರಣ ಮಾಡೋದಕ್ಕೆ ಅಥವಾ ಆರೋಗ್ಯದ ದೃಷ್ಟಿಯಿಂದ ಯಾವ ರೀತಿ ನೀವು ಕಾಳಜಿ ವಹಿಸ್ತೀರಿ?
0: ಅಂದ್ರೆ ಧೂಳು ಹೋಗ್ತದೆ, ಆದ್ರೆ ಒಂದು 70 ವರ್ಷ ಬದುಕುವವರು 50 ವರ್ಷದಲ್ಲಿ ಹೋಗ್ತಾರೆ, ಏನ್ ಮಾಡ್ಲಿಕ್ಕೆ ಆಗಲ್ಲ. ಏನ್ ಮಾಡೋದು, ದೇವರು ಯಾವಾಗ ಕರಿತಾರ ಅದಾಗ ಹೋಗ್ಲಿಕ್ಕೆ ಬೇಕಲ್ಲ.
1: ಅಥವಾ ನೀವು ಮೂಗಿಗೆ ಏನಾದ್ರೂ ರಕ್ಷಣೆ ಕವಚಗಳನ್ನು ಹಾಕ್ತೀರಾ?
0: ರಕ್ಷಣೆ ಹಾಕ್ತೇವೆ, ಆದ್ರೆ ಸಹ ಅದು ಹೋಗ್ತದೆ, ಅದು ಏನ್ ಮಾಡ್ಲಿಕ್ಕೆ ಆಗಲ್ಲ. ಅದಂದ್ರೆ ಬಟ್ಟೆ ಒಳಗೆ ಮೂಕೊಳಗೆ ಗಾಳಿಯಲ್ಲಿ ಹೋಗ್ತದೆ ಇರ್ತಾರಲ್ಲ, ಏನ್ ಮಾಡ್ಲಿಕ್ಕೆ ಆಗಲ್ಲ, ಹೊಟ್ಟೆಲ್ಲ ಹೋಗ್ತದೆ ಹೋಗ್ತದೆ.
1: ಏನಾದ್ರೂ ಆತರ ಆರೋಗ್ಯ ಸಮಸ್ಯೆ ಕಾಡಿದುಂಟ ನಿಮ್ಮನ್ನು?
0: ಬರ್ತದೆ ಒಂದೊಂದ್ಸಲ, ಅದು ಜಾಸ್ತಿಯಾಗಿ ಮೂಕಲ ಮೂಕ ಬಾಯಿ ಎಲ್ಲ ಬಂದ್ ಆಗ್ತದೆ, ಅದು ಏನ್ ಮಾಡ್ಲಿ ಬ್ಲಾಕ್ ಆಗ್ತದೆ, ಅದು ಮದ್ದೆಲ್ಲ ತಗೊಂಡು ಇದು ಮಾಡ್ಬೇಕು.
1: ಸರ್, ಈಗ ಇಷ್ಟು ಮೆತ್ತನೆಯ ಹಾಸಿಗೆಗಳನ್ನ ನೀವು ಮಾಡ್ತಾ ಇದ್ದೀರಿ, ನಿಮ್ಮ ಒಂದು ಬದುಕು ಸಾಕ್ತಾ ಇದೆ ಅಥವಾ ನಿಮ್ಮ ಮನೆಯ ಒಂದು ಜೀವನ ಈ ಒಂದು ಹಾಸಿಗೆಯಿಂದ ಹೋಗ್ತಾ ಇದೆಯಾ? ಇದರ ಬಗ್ಗೆ ನಮ್ಮ ಕೇಳುಗರಿಗೆ ಹೇಳಬಹುದಾ?
0: ಹೋಗ್ತದೆ, ಜೀವನ ಕರೆಕ್ಟ್ ಹೋಗ್ತದೆ, ಏನು ತೊಂದರೆ ಇಲ್ಲ. ಆದರೆ ನಮ್ಮದು ಲೈಫ್ ಅಂದರೆ ಇದೆ, ಇಷ್ಟೇ ಇದರಲ್ಲೇ ಇರೋದು, ಬೇರೆ ಎಂತ ಮಾಡಲಿಕ್ಕೆ ಆಗ್ತದೆ, ಏನು ಮಾಡಲಿಕ್ಕೆ ಆಗಲ್ಲ. ನೋಡಬೇಕು ಇನ್ನು ಎಂತೆಲ್ಲ ಆಗ್ತದೆ ಅಂತ ದೇವರು ಇದರಲ್ಲಿ.
1: ಅಂದರೆ ನಿಮಗೆ ಈ ಹಾಸಿಗೆ ಮಾಡುವ ಕೆಲಸದಲ್ಲಿ ತೃಪ್ತಿ ಇದೆ?
0: ತೃಪ್ತಿ ಇದೆ, ಏನು ತೊಂದರೆ ಇಲ್ಲ. ದಣಿಯವರು ಸಹ ಏನು ತೊಂದರೆ ಇಲ್ಲ, ಸಂಬಳದಲ್ಲಿ ಕರೆಕ್ಟ್ ಸಂಬಳ ಸಹ ಕೊಡ್ತಾರೆ, ಏನು ಪ್ರಾಬ್ಲಮ್ ಏನಿಲ್ಲ.
1: ಬಹಳ ಕಡಿಮೆ ಹಾಸಿಗೆ ಮಾಡಿದ್ಯಾ ಅವಾಗ?
0: ಕಡಿಮೆ ಅಂದರೆ ಕೆಲಸ ಇಲ್ಲದ ಟೈಮಲ್ಲಿ ಕಡಿಮೆ ಆಗ್ತದೆ, ಒಂದು 10 ಬೆಡ್ ಹಾಕಿದರೆ ಹಾಕಿತ್ತು, ಇಲ್ಲಾದ್ರೆ 5 ಬೆಡ್ ಮಾಡಿ ಹೋಗ್ಲಿಕ್ಕೆ ಚಾನ್ಸ್ ಉಂಟು, ಹೇಳಲಿಕ್ಕೆ ಆಗಲ್ಲ. ಆಗ ಕೆಲಸ ಏನಿರಲ್ಲ, ಕೆಲಸ ಅಂದರೆ ನಮಗೆ ಅದರ ಲೇಬರ್ ಚಾರ್ಜ್ ಅಷ್ಟೇ, ಕೆಲಸ ಇಲ್ಲದ್ರೆ ಸೀದಾ ಹೋಗ್ಬೇಕು, ಏನು ಮಾಡಲಿಕ್ಕೆ ಆಗಲ್ಲ. ಆದರೆ ದಣಿಯವರು ಕೊಡ್ತಾರೆ ಸ್ವಲ್ಪ, ಆದರೆ ಕೆಲಸ ಏನು ತೊಂದರೆ ಇಲ್ಲ.
1: ಸರ್, ಈಗ ನಾವು ಬೇರೆ ಕೆಲಸಕ್ಕೆ ಹೋಲಿಕೆ ಮಾಡಿದರೆ ಏನಂತ ಹೇಳಿದರೆ, ಈ ಮಳೆಗಾಲದ ಟೈಮಲ್ಲಿ ಕೆಲಸ ಇರುವುದಿಲ್ಲ ಅಥವಾ ಬೇರೆ ಸಮಯ, ಅದೊಂದು ನಿರ್ದಿಷ್ಟ ಅವಧಿ ಅಂತ ಇರ್ತದೆ, ನಿಮ್ಗೇನಾದರೂ ಆ ಥರ ವ್ಯತ್ಯಾಸಗಳಿದೆಯಾ ಅಥವಾ ಇಡೀ ವರ್ಷ ಇಡೀ ಕೆಲಸ ಇರ್ತದೆ?
0: ಇಲ್ಲ, ವರ್ಷ ಇಡೀ ಕೆಲಸ ಇರ್ತದೆ, ಅದು ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ, ಆದರೆ ವಾಸ್ಟರ್ ಸೀಸನ್ ಬರುವಾಗ ಸ್ವಲ್ಪ ಜಾಸ್ತಿ ಆಗ್ತದೆ ಅಷ್ಟೇ.
1: ಸರ್, ಈಗ ನೀವು ರೆಡಿ ಮಾಡಿರುವಂಥ ಈ ಹಾಸಿಗೆನ ನೀವು ಬಳಕೆ ಮಾಡಿದ್ದೀರಾ ಮನೆಯಲ್ಲಿ?
0: ಹಾಂ, ನನ್ನ ಮನೆಯಲ್ಲಿ ಇದೇ ಇರೋದು, ಬೇರೆ ಒಂದು ಕಂಪಿನ ಬೆಡ್ ಅಂತಲ್ಲ, ನಮ್ದು ಕಾಟನ್ ಮಾಡಿ ರೆಡಿ ಮಾಡಿದೆ ನಾವು, ಇದು ಯೂಸ್ ಮಾಡೋದು. ಅಂದರೆ ಕಂಪಿನ ಬೆಡ್ ಅಂದರೆ ಸ್ವಲ್ಪ ಹೀಟ್ ಆಗ್ತದೆ, ಅದಕ್ಕಾಗಿ ಮಾಡಲ್ಲ ನಾವು.
1: ನಮ್ಮ ರೇಡಿಯೋ ಸಾರಂಗದ ಜೊತೆಗೆ ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದೀರಿ. ನಾವು ರೇಡಿಯೋದವರು ನಿಮ್ಮ ಬಳಿಗೆ ಬಂದಿದ್ದೇವೆ, ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ರೇಡಿಯೋದವರು ಬಂದದ್ದು ಭಾರಿ ಇಷ್ಟ ಇದೆ ನಮಗೆ, ಅಂದರೆ ಇಷ್ಟರಿಗೆ ಯಾರು ಬರಲಿಲ್ಲ, ಇದೊಂದು ಫಸ್ಟ್ ಬಂದದ್ದು ನೀವು.
1: ನೀವು ರೇಡಿಯೋ ಎಲ್ಲ ಕೇಳ್ತೀರಾ?
0: ಹಾಂ, ರೇಡಿಯೋ 24 ಗಂಟೆ ಇಲ್ಲಿ ಚಾಲೆ ಇರ್ತದೆ, ಇದು ರಾತ್ರಿ 9 ಗಂಟೆವರೆಗೆ ಚಾಲೆ ಇರ್ತದೆ. ನಾವು 6 ಗಂಟೆ ಹೋದರೆ ಇನ್ನಿಬ್ಬರು ಇದ್ದಾರೆ ಅಲ್ಲಿ ಇಲ್ಲೇ ನಿದ್ದೆ ಮಾಡೋದವರು, ಆದರೆ ಅವ್ರಿಗೆ ಚಾಲೆ ಇರ್ತದೆ ರೇಡಿಯೋದು.
1: ಈಗ ಸರ್, ನಿಮಗೆ ಯಾವ ಹಾಡು ತುಂಬ ಇಷ್ಟ?
0: ಯಜಮಾನ.
1: ಖಂಡಿತ ನಿಮಗೋಸ್ಕರ ಹಾಡನ್ನು ಪ್ರಸಾರ ಮಾಡ್ತೇವೆ. ಇಷ್ಟೊತ್ತು ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.
0: ಥ್ಯಾಂಕ್ಸ್.

ಹಾಸಿಗೆ ತಯಾರು ಮಾಡುವವರ ಆ ಒಂದು ಕೆಲಸ ಮಾತ್ರ ಬಹಳ ಕಠಿಣವಾದದ್ದು ಮತ್ತು ಸೂಕ್ಷ್ಮವಾದದ್ದು. ಹತ್ತಿಯ ಹಾಸಿಗೆ ಮಾಡುವಂಥದ್ದು ಒಂದು ಸಾಂಪ್ರದಾಯಿಕ ಕೆಲಸ ಅಂತಲೇ ಹೇಳಬಹುದು. ಏನೇ ಆಗಲಿ, ಹಾಸಿಗೆ ಮಾಡುವವರಿಗೂ ಕೂಡ ಅವರದ್ದೇ ಆದ ಒಂದು ಗೌರವವಿದೆ, ಅವರದ್ದೇ ಆದಂಥ ವ್ಯಕ್ತಿತ್ವವಿದೆ. ಅದನ್ನು ನಾವೆಲ್ಲರೂ ಕೂಡ ಗೌರವಿಸೋಣ ಎನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವಾರದ ವೃತ್ತಿ ಸಂತೃಪ್ತಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.85 ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಆ ಹೆಸರಿನ ಹಿಂದಿನ ಕಥೆ ಅಲ್ಲಿನ ಜನರ ಜೊತೆ ವಿನೂತನ ಕಾರ್ಯಕ್ರಮ ಊರು ಖೇರಿ.
2: ನಮಸ್ಕಾರ ಶ್ರೋತೃಗಳೇ, ನೀವು ಕೇಳ್ತಾ ಇರುವುದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ರೈ ಕುಕ್ಕುವಳ್ಳಿ. ಊರುಕೇರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಊರಿಂದ ಊರಿಗೆ ನಮ್ಮ ಸಂಚಾರ. ನಾವು ಯಾವತ್ತೂ ಜಂಗಮರು, ಹಾಗಾಗಿ ನಿಂತಲ್ಲಿ ನಿಲ್ಲುವುದು ಮನುಷ್ಯನ ಪ್ರವೃತ್ತಿ ಅಲ್ಲ. ಈ ಊರುಕೇರಿ ಕಾರ್ಯಕ್ರಮದ ಮೂಲಕವಾಗಿ ಸಾಕಷ್ಟು ಮಂಗಳೂರಿನ ಆಸುಪಾಸಿನ ಸ್ಥಳಗಳನ್ನು ಪರಿಚಯಿಸುವಂತಹ ಪ್ರಯತ್ನವನ್ನ ಕಳೆದ ಕೆಲವು ತಿಂಗಳುಗಳಿಂದ ನಾವು ಮಾಡ್ತಾ ಬಂದಿದ್ದೇವೆ. ಆದರೂ ಮಂಗಳೂರಿನ ಪೇಟೆಯ ಪರಿಚಯ ಪೂರ್ತಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಷ್ಟು ವಿಸ್ತಾರವಾಗಿದೆ ನೋಡಿ ನಮ್ಮ ಊರು. ಊರು ಕೇರಿ ಈ ಎರಡನ್ನು ಕೂಡ ಪರಿಚಯಿಸುವಂತಹ ಪ್ರಯತ್ನ ಈ ಕಾರ್ಯಕ್ರಮದ್ದು. ಹಾಗಾಗಿ ಈ ಸಲ ಎಲ್ಲಿಗೆ ಹೋಗೋಣ ಅಂತ ನಾನು ಆಲೋಚನೆ ಮಾಡುವಾಗ ನಮ್ಮ ಸಾರಂಗ ತಂಡ ಒಂದು ಸೂಚನೆ ಕೊಟ್ಟಿತ್ತು, ಬೆಂದೂರುವೆಲ್ ಕಡೆ ಹೋದರೆ ಆದೀತು ಅಂತ. ಹಾಗಾಗಿ ಆರ್ಜೆ ಬಿಂದ್ಯಾ ಕುಲಾಲ್ ಹಾಗೆ ಎಡ್ವರ್ಡ್ ಲೋಬೋ ತೊಕ್ಕೊಟ್ಟು ಅವರ ಜೊತೆಗೆ ಈಗ 5ನೇ ನಂಬರ್ ಬಸ್ಸನ್ನು ನಾನು ಹತ್ತಿದ್ದೇನೆ. ಆ ಬಸ್ಸಿನಲ್ಲಿ ಈಗ ಮುಂದುವರೆದು ಬೆಂದೂರು ಹತ್ರ ಇಳಿದಿದ್ದೇವೆ. ಬೆಂದೂರಿಂದ ಇಳಿದು ಎಡಗಡೆಗೆ ತಿರುಗಿದಂತಹ ರಸ್ತೆ. ಈ ರಸ್ತೆ ಕದ್ರಿಗೆ ಹೋಗುವಂತ ರಸ್ತೆ. ಅಲ್ಲಿಂದ ಮತ್ತೆ ಅದು ಬೇರೆ ಬೇರೆ ತಿರುಗಳನ್ನು ಪಡೀತದೆ. ಅಲ್ಲಿವರೆಗೆ ನಾವು ಹೋಗುವುದಕ್ಕಿಲ್ಲ. ಈಗ ನಡ್ಕೊಂಡು ನಮಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಬಲಗಡೆಗೆ ಬಹಳ ದೊಡ್ಡ ಒಂದು ಆಸ್ಪತ್ರೆ ಕಾಣಿಸ್ತಾ ಇದೆ. ತಮ್ಗೆ ಗೊತ್ತಿದೆ, ಈ ಆಸ್ಪತ್ರೆ ಕೊಲಾಸು ಆಸ್ಪತ್ರೆ, ಹೆಸರುವಾಸಿಯಾದಂತಹ ಮಂಗಳೂರಿನ ಒಂದು ಆಸ್ಪತ್ರೆ ಇದು. ಇಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳಿಗೆ ಬೇಕಾದ ಸೌಲಭ್ಯಗಳಿವೆ. ಹೆಸರಾಂತ ವೈದ್ಯರುಗಳು ಕೂಡ ಇಲ್ಲಿದ್ದಾರೆ. ಅದರ ಸೇವೆಯನ್ನ ದಿನಂಪ್ರತಿ ಊರು ಪರ ಊರಿನ ಜನ ಪಡ್ಕೊಳ್ತಾ ಇದ್ದಾರೆ. ಒಂದು ಸುತ್ತು ಈ ಆಸ್ಪತ್ರೆಗೆ ಹೋಗಿ ಬಂದಿದ್ದೇವೆ. ಈಗ ನಾವು ಕೊಲಸ ಆಸ್ಪತ್ರೆಯಿಂದ ಹೊರಗೆ ಬಂದು ಎದುರು ನೋಡಿದರೆ ಒಂದು ವಿಶಾಲವಾದ ಪ್ರಾಂಗಣ ಇದೆ. ಇದೊಂದು ವಸತಿ ಪ್ರದೇಶ. ಎಜೆ ಶೆಟ್ಟರ ಮನೆ ಇಲ್ಲಿ ಕಾಣಿಸ್ತಾ ಇದೆ. ಎಜೆ ಶೆಟ್ಟರು ಉದ್ಯಮ ಕ್ಷೇತ್ರ, ಶಿಕ್ಷಣ ಕ್ಷೇತ್ರ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಹಾಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಮಂಗಳೂರಿನಲ್ಲಿ ತುಂಬಾ ಹೆಸರು ಮಾಡಿದಂತಹ ಒಬ್ಬ ವ್ಯಕ್ತಿ ಡಾಕ್ಟರ್ ಎಜೆ ಶೆಟ್ಟಿ. ಅವರ ಕಂಪೌಂಡ್ನ ಒಳಗೆ ನಾವು ಹೋಗುವುದಕ್ಕಿಲ್ಲ, ಅವರ ನಿವಾಸ ಇಲ್ಲಿ ಎನ್ನುವುದನ್ನು ಉಲ್ಲೇಖಿಸಲಿಕ್ಕೆ ನಾನು ಬಯಸ್ತೇನೆ. ಹಾಗೆ ನಾವು ಕೆಳಗೆ ಬಂದಿದ್ದೇವೆ. ಕೆಳಗೆ ಬಂದು ಒಂದು 10 ಹೆಜ್ಜೆ ನಾವು ಮುಂದೆ ಬಂದಾಗ ಇಲ್ಲೊಂದು ಪಡಿ ವೆಳರೋಡ್ ಇನ್ಸ್ಟಿಟ್ಯೂಷನ್ ಅಂತ ನಮ್ಗೆ ಕಾಣಿಸ್ತಾ ಇದೆ. ಪಡಿ ವೆಳರೋಡ್ ಸಂಸ್ಥೆ ಇದೊಂದು ನೋಂದಾಯಿತ ಸರಕಾರೇತರ ಸಂಸ್ಥೆ. 25ನೇ ವರ್ಷಕ್ಕೆ ಕಾಲಿರಿಸ್ತಾ ಇದೆ. ಕಳೆದ 25 ವರ್ಷಗಳಿಂದ ಪ್ರಾಥಮಿಕ ಶಿಕ್ಷಣ ಮತ್ತು ಮಕ್ಕಳ ಹಕ್ಕುಗಳ ಕ್ಷೇತ್ರದಲ್ಲಿ ಕಾರ್ಯೋನ್ಮುಖವಾಗಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಒಂದು ಸಂಸ್ಥೆ ಇದು. ಮಕ್ಕಳಿಗೆ ಮೌಲ್ಯಯುತ ಮತ್ತು ಜೀವನ ಸಂಬಂಧಿ ಶಿಕ್ಷಣ ಲಭ್ಯಗೊಳಿಸುವ ನಿಟ್ಟಿನಲ್ಲಿ ಶಿಕ್ಷಕರಿಗೆ, ಮಕ್ಕಳ ಪೋಷಕರು, ಸಮುದಾಯಾಧಾರಿತ ಸಂಘ ಸಂಸ್ಥೆಗಳಿಗೂ ಅಗತ್ಯ ತರಬೇತಿ ಸಮಾಲೋಚನಾ ಸಭೆಗಳನ್ನು ಇದು ನಡೆಸಿಕೊಂಡು ಬಂದಿದೆ. ಹಾಗೆ ಮಕ್ಕಳ ಹಕ್ಕುಗಳ ರಕ್ಷಣೆ ಹಿನ್ನೆಲೆಯಲ್ಲೂ ಕೂಡ ಜಾಗೃತಿ ಕಾರ್ಯಕ್ರಮಗಳು, ಕಾರ್ಯಾಗಾರಗಳು, ಸ್ಥಳೀಯ ಮತ್ತು ರಾಜ್ಯ ಇಲಾಖೆ ಸರ್ಕಾರಗಳೊಂದಿಗೆ ವಕಾಲತ್ತುಗಳನ್ನು ಕೂಡ ನಡೆಸುತ್ತಾ ಬಂದಿದೆ. ಅದರ ಜೊತೆಗೆ ಸಮೀಕ್ಷೆ, ಅಧ್ಯಯನಗಳು, ಸಮಾನ ಮನಸ್ಕರ ಸಮ್ಮಿಲನಗಳು, ಶಿಕ್ಷಣ ಸಮಾವೇಶಗಳು, ಹೀಗೆ ಆ ಚಟುವಟಿಕೆಗಳ ಮೂಲಕ ಉತ್ತಮ ಶಿಕ್ಷಣ ವಾತಾವರಣವನ್ನು ನಿರ್ಮಿಸಲು ಸಾಧ್ಯವಾಗಿಸಿ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ಮಕ್ಕಳ ಕ್ಷೇತ್ರದಲ್ಲಿ ನೀತಿ ನಿಯಮಗಳನ್ನು ಜಾರಿಗೊಳಿಸುವಲ್ಲಿ ಅದು ಸಫಲವಾಗಿದೆ. ಇದರ ಪರಿಣಾಮವಾಗಿ ಸ್ಥಳೀಯ ಸಂಘ ಸಂಸ್ಥೆಗಳು, ರಾಜ್ಯ ಮಟ್ಟದ ಇಲಾಖೆಗಳು ಕೂಡ ಈ ಸಂಸ್ಥೆಯನ್ನು ಗುರುತಿಸುವ ಹಾಗಾಗಿದೆ. ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಲಭ್ಯಗೊಳಿಸುವುದು, ಮಕ್ಕಳನ್ನು ಲೈಂಗಿಕ ದೌರ್ಜನ್ಯಗಳಿಂದ ಮುಕ್ತಗೊಳಿಸುವುದು, ಜೊತೆಗೆ ವಿಶೇಷ ಅಗತ್ಯವಿರುವ ಮಕ್ಕಳನ್ನು ಮುನ್ನೆಲೆಗೆ ತರುವುದು, ಅವರಿಗೆ ಪೂರಕ ವಾತಾವರಣ ಒದಗಿಸುವುದು ಇಂದಿಗೂ ಒಂದು ಸವಾಲಾದಂಥ ವಿಷಯ. ಇದಕ್ಕೆ ವಿಭಿನ್ನ ಚಿಂತನೆ, ಯೋಜನೆ, ಪೂರಕ ವ್ಯವಸ್ಥೆಗಳ ಅಗತ್ಯ ಕೂಡ ಇದೆ ಎಂಬುದನ್ನು ಮನಗಂಡು ಈ ಸಂಸ್ಥೆ ಕಾರ್ಯೋನ್ಮುಖವಾಗಿದೆ. ಸ್ಥಳೀಯ ಆಡಳಿತ, ಸರ್ಕಾರ, ವಿವಿಧ ಇಲಾಖೆಗಳು, ಸ್ಥಳೀಯ ಸಂಘ ಸಂಸ್ಥೆಗಳು, ಪೋಷಕರು ಇವರೆಲ್ಲ ಒಂದೆಡೆ ಸೇರಿ ಈ ಬಗ್ಗೆ ಚರ್ಚಿಸಿ ಯೋಜಿಸಿ ಕಾರ್ಯಗೊಳಿಸುವ ನಿಟ್ಟಿನಲ್ಲಿ ಈ ಸಂಸ್ಥೆ ಪ್ರಯತ್ನ ಮಾಡಿದೆ. ಆಮೇಲೆ ಶಾಲಾ ಮಕ್ಕಳಿಗೆ ಗುಣಮಟ್ಟದ ಮೌಲ್ಯಯುತ ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಯೋಜನೆಗಳು 2017 ರಿಂದ 2020, ಈ ಹಿನ್ನೆಲೆಯಲ್ಲಿ ಕೆಲವೊಂದು ಯೋಜನೆಗಳನ್ನು ಕಾರ್ಯಗತಗೊಳಿಸಲಿಕ್ಕೆ ಈ ಸಂಸ್ಥೆ ಒಂದು ಯೋಜನೆಯನ್ನು ಸಿದ್ಧಪಡಿಸಿದೆ. ಅದರಲ್ಲಿ ಬಹಳ ಮುಖ್ಯವಾದದ್ದು, ಮಕ್ಕಳ ಪೋಷಕರು, SDMC, ಗ್ರಾಮ ಪಂಚಾಯತ್ ಸದಸ್ಯರು, ಸ್ಥಳೀಯ ಸಂಘ ಸಂಸ್ಥೆಗಳು ಸೇರಿದ ಹಾಗೆ ಸಮುದಾಯದ ಸದಸ್ಯರಿಗೆ ಮಾಹಿತಿ ಕಾರ್ಯಾಗಾರಗಳನ್ನು ನಡೆಸುವುದು. ಇನ್ನೊಂದು, ಶಿಕ್ಷಕರಿಗೆ ಬೋಧನಾ ಮತ್ತು ಸೃಜನಶೀಲ ಕಾರ್ಯಾಗಾರಗಳನ್ನು ನಡೆಸುವುದು. ಅದಲ್ಲದೆ ನೊಂದ ಮತ್ತು ನ್ಯಾಯಿಕ ಪ್ರಕ್ರಿಯೆಯಲ್ಲಿರುವಂತಹ ಮಕ್ಕಳಿಗೆ, ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ವಿಶೇಷ ಅಗತ್ಯವಿರುವ ಮಕ್ಕಳಿಗೆ ಅಗತ್ಯ ಮೂಲ ಸೌಲಭ್ಯಗಳ ವ್ಯವಸ್ಥೆಯನ್ನು ಮಾಡುವಂಥದ್ದು. ಇದಲ್ಲದೆ ಯೋಜನೆ 25 ಸಂವತ್ಸರಗಳಲ್ಲಿ ಕೈಗೊತ್ತಿಕೊಂಡಂತಹ ಬೇರೆ ಬೇರೆ ವಿಚಾರಗಳು, ಅವುಗಳ ಸಫಲತೆಗಳು ಮತ್ತು ಸಂಸ್ಥೆಯ ಮುಂದಿರುವ ಸವಾಲುಗಳನ್ನು ಸರ್ವರಿಗೂ ತಲುಪಿಸುವಂತಹ ಪ್ರಯತ್ನವಾಗಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವುದು. ಇನ್ನು ಶೈಕ್ಷಣಿಕ ಸಮಾವೇಶ ಮತ್ತು ಮಕ್ಕಳ ಹಕ್ಕುಗಳ ರಂಗೋತ್ಸವ, ಇದನ್ನು ನಡೆಸಿ ದೀರ್ಘಕಾಲೀನ ಯೋಜನೆಯಾದಂತಹ ಮಕ್ಕಳ ರಕ್ಷಣೆ ಮತ್ತು ಗುಣಮಟ್ಟದ ಶಿಕ್ಷಣಕ್ಕಾಗಿ ತರಬೇತಿ ಮತ್ತು ಸಂಶೋಧನಾ ಕೇಂದ್ರದ ಕಟ್ಟಡ ನಿರ್ಮಾಣ ಇತ್ಯಾದಿ ಯೋಜನೆಗಳನ್ನು ಹಾಕಿಕೊಂಡಿದೆ. ಈಗಾಗಲೇ ಸಾಕಷ್ಟು ಯೋಜನೆಗಳು ಫಲಪ್ರದವಾಗಿ ಬಂದಿದೆ. ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಸಂಬಂಧಪಟ್ಟವರಿಂದ ನಾವು ತಿಳ್ಕೊಳ್ಳೋಣ.
3: ಕೆಳುಗರೆ, ನಾವೀಗ ಬಂದಿರುವಂತದ್ದು ಪಡಿ ಅನ್ನುವಂತಹ ಸಂಸ್ಥೆಗೆ ಬಂದಿದ್ದೇವೆ. ಈ ಒಂದು ಪಡಿ ಅನ್ನುವಂತಹ ಸಂಸ್ಥೆ ಹಲವಾರು ರೀತಿಯಲ್ಲಿ ಕೆಲಸ ಕಾರ್ಯವನ್ನ ಮಾಡ್ತಾ ಇದೆ. ಮಕ್ಕಳ ದೌರ್ಜನ್ಯವನ್ನ ಒಂದು ತಡೆಗಟ್ಟುವಲ್ಲಿ ಕೂಡ ಹಲವಾರು ರೀತಿಯ ಒಂದು ಜನಜಾಗೃತಿ ಕಾರ್ಯಕ್ರಮಗಳನ್ನ ಕೂಡ ಮಾಡ್ತಾ ಇರುವಂತದ್ದು. ಇಲ್ಲಿ ಒಂದು ಮುಖ್ಯಸ್ಥರು ನಮಗೆ ಮಾತಾಡೋದಕ್ಕೆ ಸಿಕ್ಕಿದ್ದಾರೆ. ಅವರ ಹತ್ರನೇ ಈ ಒಂದು ಪಡಿ ಸಂಸ್ಥೆ ಅಂದ್ರೆ ಏನು, ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತದೆ ಅನ್ನೋದನ್ನ ಕೇಳ್ತಾ ಬರೋಣ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಹೆಸರು?
4: ರೆನ್ನಿ ಡಿಸೋಜ ಅಂತ. ಪಡಿ ಸಂಸ್ಥೆಯ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಪಡಿ ಸಂಸ್ಥೆಯ ಉಸ್ತುದಾರನ ಆರಂಭವಾದದ್ದು ಮಕ್ಕಳ ಜೊತೆ ಕೆಲಸ ಮಾಡಲಿಕ್ಕೆ ಅಂತ. ಅಂದರೆ 1993 ನಾವು ಶಿಕ್ಷಣದಲ್ಲಿ ಕೆಲಸ ಮಾಡುವ ನಿಟ್ಟಿನಲ್ಲಿ ಇಲ್ಲಿಯೇ ಈ ಲೋರ್ಬೆಂದೂರಲ್ಲಿ ಇರುವ ಒಂದು ಸೇಂಟ್ ಜೋಸೆಫ್ಸ್ ಐಲ್ಯಾಂಡ್ಸಲ್ಲಿ ಡಾಕ್ಟರ್ ಡೆಸ್ಮಂಡ್ ಡಿ ಅಬ್ರಿಯೋ ಅಂತ ಇದ್ದರು. ಸೊ ಅವರು ಶಿಕ್ಷಣ ತಜ್ಞರು ಆಗಿದ್ದರು ಮತ್ತು ಅವರು ಚಿಂತಕರು ಆಗಿದ್ದರು ಮತ್ತು ಸಮಾಜದಲ್ಲಿ ಬದಲಾವಣೆ ಪ್ರಕ್ರಿಯೆಯಲ್ಲಿ, ಅದರಲ್ಲೂ ಕೂಡ ಶಿಕ್ಷಣದಲ್ಲಿ ಬದಲಾವಣೆಗೆ ತುಂಬ ಕೆಲಸ ಮಾಡಿದ್ದವರು, ತುಂಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಸೊ ಅವರು ಒಂದು ಪರಿಕಲ್ಪನೆ ನಮ್ಮ ಜೊತೆಗೆ ಹಂಚಿಕೊಂಡ್ರು. ನಾವು ಶಾಲೆಗಳಲ್ಲಿ ಮೌಲ್ಯಯುತ ಶಿಕ್ಷಣ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆಗೋಸ್ಕರ ಏನಾದರೂ ಮಾಡಬಹುದು ನಿಟ್ಟಿನಲ್ಲಿ ವ್ಯಾಲ್ಯೂವರ್ಡ್ ಎಜುಕೇಷನ್ ಅಂತ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದು 1993. ಸೊ ಅದು ಬೆಳೀತಾ ಬೆಳೀತಾ ಇಡೀ ನಮ್ಮ ಶಿಕ್ಷಣ ವ್ಯವಸ್ಥೆ ಬದಲಾವಣೆ ಪ್ರಕ್ರಿಯೆಗೆ ಒಂದಷ್ಟು ಕಾರ್ಯಕ್ರಮ ಮಾಡುತ್ತಾ ಅದನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ಪಡಿ ಅಂತ ಒಂದು ಸಂಸ್ಥೆ ಅವಶ್ಯಕತೆ ಇದೆ ಅಂತ ಹೇಳಿಕೊಂಡು ನಾವು 2014 ಅದನ್ನು ರಿಜಿಸ್ಟರ್ ಮಾಡಿದ್ದೆವು. ಅಲ್ಲಿ ಅಷ್ಟು ಅಂತ ಒಂದು 9 ನಾವು ಸಂಸ್ಥಾ ರೂಪದಲ್ಲಿ ಕೆಲಸ ಮಾಡಿದೆ. ಒಂದು ಚಳುವಳಿ ರೂಪದಲ್ಲಿ ಶಿಕ್ಷಕರ ಜೊತೆಗೆ, ಮಕ್ಕಳ ಜೊತೆಗೆ ಮತ್ತು ಶಿಕ್ಷಣ ಆಸಕ್ತರ ಜೊತೆಗೆಲ್ಲ ಕೆಲಸ ಮಾಡುತ್ತಾ ಶಾಲೆಗಳಲ್ಲಿ ಬದಲಾವಣೆಗಳನ್ನು ಮಾಡುವಂಥದ್ದು. ಬಹಳ ಮುಖ್ಯವಾಗಿ ಓದುವ ವಿಧಾನ ಇರ್ಬೋದು, ಕಲಿಸುವ ವಿಧಾನಗಳಿರ್ಬೋದು ಮತ್ತು ಅಲ್ಲಿರುವ ಮಕ್ಕಳಿಗಿರುವ ಹಕ್ಕುಗಳಿರ್ಬೋದು, ಇದನ್ನು ಕಾನೂನಾತ್ಮಕ ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಿ ನಾವು ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳನ್ನು ಸ್ಟಾರ್ಟ್ ಮಾಡಿದ್ದೆವು. ಈಗ ಪಡಿ ಸಂಸ್ಥೆ ಇಲ್ಲಿ ಮಂಗಳೂರಲ್ಲಿ ನಾವು ಕೆಲಸ ಮಾಡುತ್ತಾ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಶಾಲೆಯೊಟ್ಟಿಗೆ ಕೆಲಸ ಮಾಡ್ತಿದ್ದೇವೆ, ಇನ್ನೊಂದು 24 ಕೂಡ ಮಕ್ಕಳಿಗೆ ರಕ್ಷಣೆ ಕೊಡುವ ನಿಟ್ಟಿನಲ್ಲಿ ಚೈಲ್ಡ್ ಲೈನ್ ದಕ್ಷಿಣ ಕನ್ನಡ ಅಂತ ಒಂದು ಯೋಜನೆ ಮೂಲಕ ನಾವು 24 ಕೂಡ ಕೆಲಸ ಮಾಡ್ತಿದ್ದೇವೆ. ಇದರ ಮೂಲಕ ನಾವು ಮಕ್ಕಳಿಗೆ ಮಕ್ಕಳ ಹಕ್ಕುಗಳು ಎಲ್ಲಿಯಾದರೂ ಉಲ್ಲಂಘನೆ ಆದರೆ, ಯಾವುದೇ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಎಲ್ಲಿಯಾದರೂ ಉಲ್ಲಂಘನೆ ಆದರೆ, ಯಾರೋ ಆದರೂ ಫೋನ್ ಮಾಡಿದರೆ ಆ ಫೋನ್ ನಮಗೆ ಬರುತ್ತೆ. ಇಲ್ಲಿ 1098 ಫೋನು ನಮಗೆ ಬಂದ ಮೇಲೆ ನಾವು ನಮ್ಮ ತಂಡದವರು ಅಲ್ಲಿ ಹೋಗಿ ಆ ಮಗುವಿಗೆ ಸಂಬಂಧಪಟ್ಟು ಏನು ಸಮಸ್ಯೆ ಇದ್ದರೂ ಕೂಡ ಸೂಕ್ತ ಪ್ರಾಧಿಕಾರದ ಮೂಲಕ ಅದನ್ನು ಬಗೆಹರ ಮಾಡಲಿಕ್ಕೆ ಸಹಾಯ ಮಾಡ್ತೇವೆ. ಸೊ ಇದರ ಬಗ್ಗೆ ನಾವು ಚೈಲ್ಡ್ ಲೈನ್ನಲ್ಲಿ ಏನು ಕೆಲಸ ಮಾಡ್ತೇವೆ ಅಂದರೆ, ಒಂದು ಅವೇರ್ನೆಸ್ ಮಾಡ್ತೇವೆ ಮತ್ತು ಮಕ್ಕಳಿಗೆ ಹಕ್ಕುಗಳು ಉಲ್ಲಂಘನೆ ಆಗದಾಗೆ ಪ್ರಿವೆನ್ಷನ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೇವೆ. ಸೊ ಪ್ರಿವೆನ್ಷನ್ ಮಾಡೋದ್ರ ಮೂಲಕ ಹಕ್ಕುಗಳನ್ನು ಅವರಿಗೆ ಪ್ರೊಟೆಕ್ಟ್ ಮಾಡುವಂಥದ್ದು ಮತ್ತು ಅವ್ರಿಗೇನಾದರೂ ಅವಶ್ಯಕತೆ ಇದ್ರೆ, ಕಾನೂನು ಇದ್ರೆ ನಾವು ಮಕ್ಕಳ ಕಲ್ಯಾಣ ಸಮಿತಿ ಮೂಲಕ ಅದನ್ನು ಪರಿಹಾರ ಮಾಡಲಿಕ್ಕೆ ಸೂಕ್ತವಾಗಿ ತಿಳಿಸ್ತಾ ಇರ್ತೇವೆ. ಮತ್ತು ಇನ್ನೊಂದು ಕಾರ್ಯಕ್ರಮ ಅಂದರೆ, ನಾವು ಸಾಧಾರಣ ಒಂದು 8 ಕಡೆಗಳಲ್ಲಿ ಶಿಕ್ಷಣ ಸಂಪನ್ಮೂಲ ಕೇಂದ್ರಗಳನ್ನು ಆರಂಭಿಸಿದ್ದೆವು 10 ಹಿಂದೆ. ಅದೀಗ ಎಲ್ಲ ಕಡೆ ಕಾರ್ಯಾಚರಿಸಿ ಅವರೀಗ ಇಂಡಿಪೆಂಡೆಂಟ್ ಆಗಿ ತಮ್ಮದೇ ಆದ ಒಂದು ರಿಜಿಸ್ಟರ್ ಆದ ವೇದಿಕೆ ಮಾಡಿಕೊಂಡು ಸಾಧಾರಣ 1,000 ಹೆಚ್ಚು ವಾಲಂಟಿಯರ್ಸ್ ಅದರಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅವರು ಏನು ಮಾಡ್ತಿದ್ದಾರೆ ಅಂದರೆ, ಶಾಲೆಗಳಿಗೆ ಹೋಗಿ ಎಲ್ಲಿಯಾದರೂ ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಆದಾಗ ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಕೊಡುವಂಥದ್ದು ಅಥವಾ ಕ್ರಮ ಕೈಗೊಳ್ಳಲಿಕ್ಕೆ ಅವರಿಗೆ ಅದಕ್ಕೆ ಪಡಿ ಸಂಸ್ಥೆ ತರಬೇತಿ ನೀಡ್ತಾ ಇದೆ. ಅದರಲ್ಲಿ ಸಾಧಾರಣ ಒಂದು 100 ಸಂಪನ್ಮೂಲ ವ್ಯಕ್ತಿಗಳನ್ನು ತಯಾರು ಮಾಡಿದ್ದೇವೆ. ಸೊ ಅದರ ಮೂಲಕ ಅವರು 2 ಜಿಲ್ಲೆಗಳಲ್ಲಿ, ಉಡುಪಿ ಮತ್ತು ಮಂಗಳೂರು ಜಿಲ್ಲೆಗಳಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರು ಮಕ್ಕಳಿಗೆ ಹಕ್ಕುಗಳಿಗೆ ಸಂಬಂಧಪಟ್ಟ ಯಾವುದೇ ತರಬೇತಿ ಅಥವಾ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡೋದಾದ್ರೆ ಹೇಗೆ, ಈಗ ಇತ್ತೀಚೆಗೆ ಮಕ್ಕಳ ಸಂಸತ್ ಮಾಡ್ತಾ ಇದ್ದಾರೆ. ಸೊ ಇದು ಮಾಡಿದ್ರ ಮೂಲಕ ಒಂದು ಸಮಾಜದಲ್ಲಿ ಒಂದು ಮಕ್ಕಳಿಗೋಸ್ಕರ ಸ್ನೇಹ ಮಾಡುವ ಒಂದು ಸಮಾಜ ನಿರ್ಮಾಣ ಆಗಬೇಕು ಅಂತ ಕೆಲಸ ಮಾಡ್ತಿದೆ. ಸೊ ಪಡಿ ಸಂಸ್ಥೆಯ ಆರಂಭದಲ್ಲಿ ಎಜುಕೇಷನ್ ಕೆಲಸ ಮಾಡ್ತಾರೆ, ಆದರೂ ಕೂಡ ಸಮುದಾಯ ಇದರಲ್ಲಿ ಭಾಗವಹಿಸಲಿಕ್ಕೆ ಹೆಚ್ಚು ಕೆಲಸ ಮಾಡ್ತಾ ಇದೆ. ಅಂದರೆ ನಾವು ಬರೀ ಒಂದು ಸಂಸ್ಥೆ ಮಾತ್ರ ಕೆಲಸ ಮಾಡೋದಲ್ಲ, ಪಡಿ ಸಂಸ್ಥೆಯ ಜೊತೆಗೆ ಎಲ್ಲ ಇಲಾಖೆಗಳು ಕೈ ಜೋಡಿಸಿವೆ. ಶಿಕ್ಷಣ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ವಿಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್, ಇವರಲ್ಲಿ ಒಟ್ಟಿಗೆ ಕೆಲಸ ಮಾಡಿ ಮತ್ತು ಮಾಧ್ಯಮದ ಮೂಲಕ ಕೂಡ ನಾವು ಕೆಲಸ ಮಾಡಿ ಒಂದು ಮಕ್ಕಳಿಗೆ ಒಂದು ಮಗುಸ್ನೇಹಿ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಈ ಪಡಿ ಸಂಸ್ಥೆ ಕೆಲಸ ಮಾಡ್ತಿದೆ. ಈಗ ಮುಂದಿನ ಯೋಜನೆಯಾಗಿ ನಾವು ಒಂದು ಇದಕ್ಕೆ ಸಂಬಂಧಪಟ್ಟ ಒಂದು ತರಬೇತಿ ಸಂಸ್ಥೆಯನ್ನು ಕೂಡ ಆರಂಭ ಮಾಡುವ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಪೇರೆಂಟ್ಸ್ನವರಿಗೆ ಇಂದಿನ ಜನಾಂಗದ ಮಕ್ಕಳಿಗೆ ಯಾವ ರೀತಿಯಲ್ಲಿ ಬೆಳೆಸ್ಕೊಳ್ಬೇಕು ಮತ್ತು ಅವರು ಯಾವ ರೀತಿ ಕೌನ್ಸಿಲಿಂಗ್ ಆಸ್ಪೆಕ್ಟ್ಸ್ ಮೇಲೆ ಅದರ ಮೇಲೆ ಕೆಲಸ ಮಾಡೋ ನಿಟ್ಟಿನಲ್ಲಿ ನಾವೀಗ ಮುಂದಿನ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಮತ್ತು ಜೊತೆಗೆ ಇಡೀ ಸಮುದಾಯದವರು ಬರೀ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, RTE ಇಂಪ್ಲಿಮೆಂಟೇಷನ್ ಅಂದರೆ ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ, ಅದನ್ನು ನಾವು ರಾಜ್ಯ ಮಟ್ಟದಲ್ಲಿ ಮಾಡಲಿಕ್ಕೆ ಕೂಡ ನಾವೀಗ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಇದು ಬೆಂದರ್ವೇಲೆ ನಮಗೆ ಸಾಧಾರಣ ಒಂದು 25-26 ವರ್ಷದ ಈ ಸಂಸ್ಥೆ ಸ್ಟಾರ್ಟ್ ಮಾಡಿದ್ರೆ ಈ ಬೆಂದರ್ವೇಲೆ ವತರಣದಲ್ಲಿ ನಾವು ಸಂಸ್ಥೆ ರೂಪದಲ್ಲಿ ಬೆಳೆದದ್ದು. ಇಲ್ಲಿಂದ ಕಾರ್ಯಕ್ರಮಗಳೆಲ್ಲ ನಮ್ಮ ರಾಜ್ಯಕ್ಕೆ ಆಗಲಿ ಜಿಲ್ಲೆಗೆ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ವು. ಸೊ ಇಲ್ಲಿ ಒಂದು ಒಳ್ಳೆಯ ವಾತಾವರಣ ಏನಂದರೆ ಇದು ಒಂದು ನಗರದ ಮಧ್ಯಭಾಗದಲ್ಲಿ ಇದ್ದರೂ ಕೂಡ ಸ್ವಲ್ಪ ಹೊರಗಡೆ ಇದ್ದಾಗೆ ಇರುವಂಥ ಒಂದು ಇದು ಇರುವಂಥ ಪ್ರದೇಶ. ಮತ್ತು ಇಲ್ಲಿಯ ವಾರ್ಡಲ್ಲೆಲ್ಲ ಭಾಳ ಫ್ಯಾಮಿಲೀಸ್ ಎಲ್ಲ ತುಂಬ ಇಂಡಿಪೆಂಡೆಂಟ್ ಆಗಿದ್ದುಕೊಂಡು ಯಾವುದೇ ಒಂದು ಇದಿಲ್ಲ, ತಕರಾರಿಲ್ಲದೆ ಶಾಂತಿ ಪ್ರೀತಿಯಿಂದ ಇರುವ ಒಂದು ಪ್ರದೇಶ ಆಗಿದೆ. ಮತ್ತು ಹೊರಗಿನಿಂದ ಬರುವವರಿಗೆ ತುಂಬ ಆಕ್ಸೆಸ್ ಕೂಡ ಇದೆ. ಈ ಕಡೆಯಿಂದ ತಲಪಾಡಿಯಿಂದ ಅಥವಾ ಬ್ಯಾಂಗ್ಳೂರಿಂದ ಬರುವವರಿಗೆಲ್ಲ ಹತ್ತಿರ ಇರುವ ಪ್ಲೇಸ್ ಆಗಿದೆ. ನಾವು ಒಂದು ಕಳೆದ 25 ವರ್ಷಗಳಿಂದ ಇದೇ ವಾತಾವರಣದಲ್ಲಿ ಇದ್ದೆವು. ತುಂಬ ಮಂದಿ ಬರ್ತಾರೆ ಹೋಗ್ತಾರೆ ಮತ್ತು ಅನೇಕ ಮಂದಿ ವಿಸಿಟರ್ಸ್ ನಮ್ಮ ಸಂಸ್ಥೆಗೆ ಬರ್ತಾರೆ. ಬೆಂದೂರುವೆಲ್ಲ ಜಾಗಕ್ಕೆ ಬಂದು ವಿಸಿಟರ್ಸ್ ಬಂದು ಇಲ್ಲಿಗೆ ತಿಳ್ಕೊಂಡು ಹೋಗ್ತಾರೆ, ಬೇರೆ ಬೇರೆ ಸಂಸ್ಥೆಗಳಿಂದ ಹೋಗ್ತಾರೆ ಅವರು. ಹಾಗೆ ಪಡಿ ಸಂಸ್ಥೆ ಆಕ್ಚುಲಿ ಮಕ್ಕಳ ಹಕ್ಕುಗಳ ನೆಟ್ಟೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಒನ್ ಆಫ್ ದ ಪೈನರ್ ಸಂಸ್ಥೆ, ಮಕ್ಕಳ ಹಕ್ಕುಗಳಲ್ಲಿ ಕೆಲಸ ಮಾಡಿದ್ದರಲ್ಲಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಆಕ್ಟಿವಿಟೀಸ್ಗಳನ್ನು ಪಾಲಿಸಿ ಲೆವೆಲ್ ಚೇಂಜ್ ಮಾಡಲಿಕ್ಕೆ ಕೆಲಸ ಮಾಡಿದ್ದೆವಂಥದ್ದು ಬಹಳ ಮುಖ್ಯವಾದ ಪಾಲಿಸಿಗಳನ್ನು ಚೇಂಜ್ ಮಾಡಲಿಕ್ಕೆ ಒಂದು. ಅದರಲ್ಲಿ ಸಾಧಾರಣ 2-3 ವರ್ಷ ಹಿಂದೆ ಇಡೀ ರಾಜ್ಯಕ್ಕೆ ಸಂಚಲನ ಕೆಲಸವನ್ನು ಮಾಡಿದೆ. ಕರ್ನಾಟಕದಲ್ಲಿ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ಆಂದೋಲನ ಅಂತ ಒಂದು ಮೂಮೆಂಟ್ ಇದೆ. ಅದು ಪ್ರತಿ 3-4 ವರ್ಷಕ್ಕೊಮ್ಮೆ ಬೇರೆ ಬೇರೆ ಸಂಸ್ಥೆಯವರು ಅದನ್ನು ಜವಾಬ್ದಾರಿ ವಹಿಸ್ಕೊಂಡು ಮಾಡ್ತಾರೆ. ನಾವು ಕಳೆದ 4 ವರ್ಷ ಹಿಂದೆ 4 ವರ್ಷ ಅದರ ಸಂಚಾಲಕತ್ವವನ್ನು ವಹಿಸ್ಕೊಂಡಿದ್ದೆವು. ರಾಜ್ಯ ಮಟ್ಟದಲ್ಲಿ ಸಂಚಾಲಕತ್ವವನ್ನು ವಹಿಸಿಕೊಂಡು ಇಡೀ ಕರ್ನಾಟಕದ ಮಕ್ಕಳ ಹಕ್ಕುಗಳ ರಕ್ಷಣೆ, ಬಾಲಕಾರ್ಮಿಕ ರಕ್ಷಣೆ ಮತ್ತು ಚೈಲ್ಡ್ ಮ್ಯಾರೇಜ್ ಇರಾಡಿಕೇಷನ್ಗೆ ವರ್ಕ್ ಮಾಡಿದ್ದು. ಅದು ಒಂದು ಆ ಜವಾಬ್ದಾರಿಯನ್ನು ವಹಿಸ್ಕೊಂಡಿತ್ತು ಮತ್ತು ಅದನ್ನು ಇಡೀ ಕರ್ನಾಟಕ CSLಯಿಂದ ಅದಕ್ಕೆ ನಮಗೆ ಅವಕಾಶ ಸಿಕ್ಕಿತ್ತು. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ಇದು SDMC ಸಂಬಂಧಪಟ್ಟ ಹಾಗೆ ನಾವು ಕೆಲಸ ಮಾಡಿದ್ದು, ಅಂದರೆ ಶಾಲೆಗಳಲ್ಲಿರುವ ಸ್ಕೂಲ್ ಮ್ಯಾನೇಜ್ಮೆಂಟ್ಸ್ಗಳನ್ನು ಇಂಪ್ರೂವ್ ಮಾಡೋದ್ರಲ್ಲಿ ಈ ಕರ್ನಾಟಕದಲ್ಲಿ ನಾವು ಪ್ರಥಮ ಸಮಾವೇಶ ನಾವು ಮಂಗಳೂರಲ್ಲಿ ಆದದ್ದು SDMCಯವರದ್ದು. 2002 ಅಸಲು ಪ್ರಥಮವಾಗಿ SDMC ಬಂದಾಗ ಅವರನ್ನು ಸೇರಿಸಿ ನಾವು ಮಾಡಿದ್ರ ಮೂಲಕ ಅದರಲ್ಲಿ ಆ ನಂತರ ಈಗ ಎಲ್ಲ ಕಡೆ ಸಮಾವೇಶಗಳಾಗ್ತವೆ ಮತ್ತು ಈಗ SDMC ಸಮನ್ವಯ ಸಮಿತಿ ಕೂಡ ಆಗಿದೆ ಮತ್ತು ಅದಕ್ಕೆ ಅನೇಕ ಸಂಸ್ಥೆಗಳು ಸೇರಿಕೊಂಡಿದ್ದೇವೆ ಎಂದು. ಮತ್ತು ಮಕ್ಕಳ ಕರ್ನಾಟಕ ಚೈಲ್ಡ್ ಹೆಲ್ಫೇರ್ ಬ್ಯಾಂಗ್ಳೂರಿಂದ ನಮಗೆ ಅವಾರ್ಡ್ ಕೂಡ ಸಿಕ್ಕಿದೆ. ಅಂದರೆ ನಾವು ಕೆಲಸ ಮಾಡಿದ ನೆಲೆಯಲ್ಲಿ ನಮಗೆ ಕೆಲಸ ಮಾಡುವವರಿಗೆ ಅದಕ್ಕೆ ಅವಾರ್ಡ್ ಕೂಡ ನಮಗೆ ಸಿಕ್ಕಿದೆ. ಸೋಷಲ್ ಸರ್ವಿಸ್ ಬೆಸ್ಟ್ ಸೋಷಲ್ ಸರ್ವಿಸ್ ಇದೆ ಅಂತ ಅಂದರು. ಸೊ ಈ ರೀತಿ ನಾವು ಕೆಲವು ಶಿಸ್ತುಗಳಲ್ಲಿ ಗುರುತಿಸಿಕೊಂಡಿದ್ದೇವೆ. ಅಂದರೆ ಅದೇ ನಾವು ಇನಿಷಿಯಲಲ್ಲಿ ವ್ಯಾಲ್ಯೂ ಓರಿಯೆಂಟ್ ಎಜುಕೇಷನ್ ಮೇಲೇ ವರ್ಕ್ ಮಾಡ್ತಿದ್ದೆವು, ವ್ಯಾಲ್ಯೂರೆಡ್ ಅಂತಲೇ ಹೇಳ್ತಾ ಇದ್ದೆವು. ಬಟ್ ಅದು ಒಂದು ಕಾರ್ಯಕ್ರಮವಾಗಿ ಒಂದು ಕಾನ್ಸೆಪ್ಟ್ ಆಗಿ ಡೆವಲಪ್ ಮಾಡ್ತಾ ಹೋದಾಗ ಇದಕ್ಕೆ ಒಂದು ಸಂಸ್ಥಾ ರೂಪ ಬೇಕು ಅಂತ ನಾವು ಬೇಕಂತ ಹೇಳುವಾಗ ಸಂಸ್ಥೆ ರಿಜಿಸ್ಟರ್ ಮಾಡುವಾಗ ನಮಗೆ ಅಲ್ಲಿ ಆಲೋಚನೆಗೆ ಬಂದದ್ದು ಪಡಿ ಎಂಬುದು ಒಂದು ತುಳು ವರ್ಡ್. ಅಂದರೆ ಇದು ತುಳುವಿಗೆ ಸಂಬಂಧಪಟ್ಟ ಪದ, ಆದರೆ ಅದೇ ಅನೇಕ ಭಾಷೆಗಳಲ್ಲಿದೆ. ತುಳುನಲ್ಲಿದೆ, ಕನ್ನಡದಲ್ಲಿದೆ, ಇಂಗ್ಲೀಷ್, ಇದು ತಮಿಳು, ತೆಲುಗು ಎಲ್ಲ ಭಾಷೆಯಲ್ಲಿದೆ, ಬೇರೆ ಬೇರೆ ಮೀನಿಂಗ್ಸ್ ಇದೆ. ಬಟ್ ನಾವು ಇಲ್ಲಿ ಪಡಿ ಸಂಸ್ಥೆಗೆ ತಗೊಂಡ ಮುಖ್ಯ ಉದ್ದೇಶ ಏನಂದರೆ, ಒಂದು ಸ್ಥಳೀಯವಾದ ಭಾಷೆಯಲ್ಲಿ ಒಂದು ಪದವನ್ನು ತಗೊಂಡದ್ದು, ಮತ್ತೊಂದು ಪಡಿಗೆ ಎರಡು ನಮ್ಮಲ್ಲಿ ಮೀನಿಂಗ್ ಇದೆ. ಒಂದು, ನಾವು ಕೃಷಿ ಭತ್ತವನ್ನು ಪಡಿಯ ಬೆಂಚ್ ಇದಕ್ಕೆ ಬೆಂಚಿಗೆ ಹಾಕಿಕೊಂಡು ಅದನ್ನು ಸಪ್ರೇಟ್ ಮಾಡ್ತೇವೆ, ಭತ್ತ ಮತ್ತು ಕಾಳು ಇದನ್ನು ಸಪ್ರೇಟ್ ಮಾಡುವ ಅಂತ ಇದು ಇದಕ್ಕೆ ಪಡಿ ಹಾಕೋದು ಹೇಳ್ತೇವೆ. ಸೊ ಅದು ಅಂಶ ಇದೆ, ನಾವು ಅದನ್ನು ತಗೊಂಡಿದ್ದೇವೆ. ಅಂದರೆ ಕಲ್ಚರಲ್ ಆಗಿ ಸಾಂಸ್ಕೃತಿಕವಾಗಿ ಅಗ್ರಿಕಲ್ಚರ್ ಯಾವ ರೀತಿಯಲ್ಲಿ ತಮ್ಮ ಶ್ರಮಿಕರು ಬೆಳೆಸಿದ ದವಸ ಧಾನ್ಯಗಳನ್ನು ಒಂದು ಮುಖ್ಯ ಒಂದು ಇದಕ್ಕೆ ಬಂದು ಅದು ಮುಖ್ಯ ಇದಕ್ಕೆ ಹೋಗುವಂಥದ್ದು, ಆ ಅಂಶಕ್ಕೆ ಪಡಿ ಅಂತ ಹೇಳುವಂಥದ್ದು. ಮತ್ತು ಪಡಿ ಎಂಬಂದರೆ ತುಂಬ ಮೀನಿಂಗ್ಸ್ ಬೇರೆ ಇದೆ. ಅಂದರೆ ಪಡಿ ಅಂದರೆ ಕಲಿ ಎಂದಾಗ್ತದೆ, ಪಡಿ ನಿಮ್ಮ ಹಕ್ಕನ್ನು ಪಡೆಯುವಂಥದ್ದು ಇದೆಲ್ಲ ಇರುತ್ತೆ. ಬಟ್ ನಾವು ಸಾಮಾಜಿಕವಾಗಿ ನಾವು ತಗೊಂಡದ್ದು ಈ ಸಾಂಸ್ಕೃತಿಕವಾಗಿ ಕಲ್ಚರಲ್ ಅಗ್ರಿಕಲ್ಚರಲ್ ಆಸ್ಪೆಕ್ಟ್ಸ್ ಮೇಲೆ ಇಟ್ಕೊಳ್ಳುವಂಥದ್ದು, ಅದರ ಮೂಲಕ ಶಿಕ್ಷಣಕ್ಕೆ ಅದು ಉಪಯೋಗ ಆಗಬೇಕು ಅಂತ ಇಟ್ಕೊಂಡು ಮಾಡ್ತಾ ಇರುವಂಥದ್ದು. ಓಕೆ
3: ಸರ್, ಇಲ್ಲಿವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ಮಾಹಿತಿಯನ್ನು ನೀಡಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದ.
4: ಜನಸಾಮಾನ್ಯರಿಗೆ ಕೂಡ ಇದನ್ನು ತಲುಪುವಂತೆ ಮಾಡಿದ ನಿಮ್ಮ ಶ್ರಮಕ್ಕೂ ನಾನು ಅಭಿನಂದಿಸ್ತಾ ಇದ್ದೇನೆ.

ಪಡಿ ಸಂಸ್ಥೆಯಿಂದ ಹೊರಗೆ ಬಂದಿದ್ದೇವೆ. ಇಲ್ಲಿ ಎರಡೂ ಬದಿಯಲ್ಲಿ ಕೂಡ ತುಂಬಾ ಸಂಸ್ಥೆಗಳು ಕೂಡ ಇದ್ದಾವೆ, ಅಂಗಡಿ ಮುಂಗಟ್ಟುಗಳಿದ್ದಾವೆ, ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಂಸ್ಥೆಗಳು ಕೂಡ ಇಲ್ಲಿದ್ದಾವೆ. ಒಂದು ರೀತಿಯಲ್ಲಿ ಒಂದು ವಾಣಿಜ್ಯ ಸಂಕೀರ್ಣ ಕೂಡ ಇರತಕ್ಕಂಥದ್ದು, ಅದರ ಜೊತೆಗೆ ಸಾಕಷ್ಟು ರೆಸಿಡೆನ್ಷಿಯಲ್ ಏರಿಯಾಗಳು ಕೂಡ ಇಲ್ಲಿ ಕಾಣಿಸ್ತದೆ. ನಾವು ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಶಿಕ್ಷಣ ಸಂಸ್ಥೆಯ ಒಂದು ಆವರಣ ಸಿಗ್ತದೆ. ಬಹಳ ಪ್ರಸಿದ್ಧವಾದಂತಹ ಸೈಂಟ್ ಸೆಬಾಸ್ಟಿಯನ್ ಹಿರಿಯ ಪ್ರಾಥಮಿಕ ಶಾಲೆ ಬೆಂದೂರು ಮತ್ತು ಸೈಂಟ್ ತೆರೆಸಾ ಕಾನ್ವೆಂಟ್ ಸ್ಕೂಲ್ ಬೆಂದೂರು, ಈ ಎರಡು ಪ್ರಸಿದ್ಧ ಸಂಸ್ಥೆಗಳಿರುವಂಥ ಪ್ರದೇಶ ಇದು. ಇಲ್ಲಿ ನೋಡಿ, ಮಂಗಳೂರಿನ ಬೆಥನಿ ವಿದ್ಯಾಸಂಸ್ಥೆಗಳ ಮೂಲಕ ನಡೆಯುವಂತಹ ಈ ಸಂಸ್ಥೆಗಳ ಪರಿಚಯವನ್ನು ನಾವು ಮಾಡಿಕೊಳ್ಬೇಕು. ಇಲ್ಲಿ ಹಳೆಯ ಒಂದು ಶಾಲೆ ಇದು, ಸೈಂಟ್ ಸೆಬಾಸ್ಟಿಯನ್ ಹಿರಿಯ ಪ್ರಾಥಮಿಕ ಶಾಲೆ ಬೆಂದೂರು. ಮಂಗಳೂರಿನ ಕದ್ರಿಯಲ್ಲಿ ಪೀಟರ್ ಲೋಬು ಪೆದ್ರು ಶಣ ಅಂತವರನ್ನು ಕರೆಯುವುದು, ಅವರು ಸೈಂಟ್ ಫ್ರಾನ್ಸಿಸ್ ಜೇವಿಯರ್ ಶಾಲೆಯನ್ನು ನಡೆಸ್ತಾ ಇದ್ರು ಆ ಕಾಲಕ್ಕೆ. ಅವರ ನಂತರ ನುರಿತ ಶಿಕ್ಷಕ ಮಾರ್ಸೆಲ್ ಡಿ ಸೋಜಾ ಅವರು ತಮ್ಮ ಸುಪರ್ದಿಗೆ ಅದನ್ನು ತಗೊಳ್ತಾರೆ. ಬೆಂದೂರು ಚರ್ಚಿನ ಆಡಳಿತವನ್ನು ವಹಿಸಿಕೊಂಡಂತಹ ರೆಮಂಡರ್ ಎನ್ನುವರು ಈ ಚರ್ಚಿನ ವ್ಯಾಪ್ತಿಯಲ್ಲಿನ ಬಡ ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಅಂತ ಬಯಸಿದ್ರಂತೆ. ಈ ನಡುವೆ ಸೈಂಟ್ ಫ್ರಾನ್ಸಿಸ್ ಜೇವಿಯರ್ ಶಾಲೆಯು ಅನೇಕರ ಸಮಸ್ಯೆಗಳಿಗೆ ಒಳಗಾಗಿತ್ತು. ರೇಮಂಡ್ರು ಆ ಶಾಲೆಯನ್ನು ಮಾರ್ಸೆಲ್ ಡಿಸೋಜರಿಂದ ಪಡ್ಕೊಂಡ್ರು. 1918 ಈ ಶಾಲೆಯನ್ನು ಸೈಂಟ್ ಸೆಬಾಸ್ಟಿಯನ್ ಶಾಲೆಯೊಂದಿಗೆ ವಿಲೀನಗೊಳಿಸಿದರು. 1919 ಹೊಸ ಕಟ್ಟಡದಲ್ಲಿ ಸೈಂಟ್ ಸೆಬಾಸ್ಟಿಯನ್ ಶಾಲೆ ಮುಂದುವರಿಯಿತು. ಈ ಶಾಲೆಗೆ ಉತ್ತಮ ಶಿಕ್ಷಕರನ್ನು ಕೂಡ ನೇಮಕ ಮಾಡಿದರು. ಅವರಲ್ಲಿ ನಾವು ಹೆಸರಿಸಬಹುದಾದಂತಹ ಫ್ಲೋರಾ ಮತಾಯಸ್, ಆಲಿಸ್ ಮತಾಯಸ್, ಮಾರ್ಸೆಲಿನ್ ಮ್ಯಾನೇಜರ್ಸ್ ಮತ್ತು ರೆಜಿನಾ ಗಟ್ರೂಡ್ ಗೊನ್ಸಾಲ್ವಿಸ್ ಇವರು ಪ್ರಮುಖರು. ಮುಂದೆ ಈ ನಾಲ್ವರು ಶಿಕ್ಷಕಿಯರೇ ಬೆಥನಿ ಸಂಸ್ಥೆಯ ಸ್ಥಾಪನೆಗೆ ಕಾರಣರಾಗಿ ಈ ಸಂಸ್ಥೆಯ ಮೊದಲ ನಾಲ್ವರು ಭಗಿನಿಯರು ಕೂಡ ಅವರೇ ಆಗಿದ್ದಾರೆ. ಇವರ ಸೇವೆಯಿಂದ ಶಾಲೆ ಬಹಳ ಬೇಗ ಅಭಿವೃದ್ಧಿಯನ್ನು ಪಡೆಯಿತು, ವಿದ್ಯಾರ್ಥಿಗಳ ಸಂಖ್ಯೆ ಏರತೊಡಗಿತ್ತು. 1921 ಹೆಣ್ಮಕ್ಕಳಿಗೆ ಪ್ರತ್ಯೇಕ ಸೈಂಟ್ ಮಾರ್ಗರೆಟ್ ಮೇರಿ ಶಾಲೆ ಅಂತ ಇಲ್ಲಿ ಆರಂಭ ಆಯಿತು. ಹೆಣ್ಣು ಮಕ್ಕಳಿಗೆ ಮುಂದಿನ ಜೀವನಕ್ಕೆ ಅಗತ್ಯವಾಗಿ ಬೇಕಾದಂತಹ ಶಿಕ್ಷಣವನ್ನು ಕೂಡ ನೀಡಲಾಗ್ತಾ ಇತ್ತು. ಇದರ ಪಕ್ಕದಲ್ಲಿಯೇ ಹೆಣ್ಣು ಮಕ್ಕಳಿಗಾಗಿ ಮಾರ್ತಾಸ್ ಇಂಡಸ್ಟ್ರಿಯಲ್ ಸ್ಕೂಲ್ ಅದನ್ನು ಕೂಡ ಸ್ಥಾಪನೆ ಮಾಡಿದರು. ಸ್ತ್ರೀ ಶಕ್ತಿಗೆ ಈಗ ಯಾವ ಮಹತ್ವ ನೀಡಲು ಆರಂಭ ಆಗಿದೆಯೋ ಅದನ್ನು ಆಗಲೇ ರೇಮಂಡ್ರು ಬೆಥನಿ ಸಂಸ್ಥೆಯ ಮೂಲಕ ಆರಂಭಿಸಿದರು. 1986 ಸೈಂಟ್ ಮಾರ್ಗರೆಟ್ ಮೇರಿ ಶಾಲೆಯನ್ನು ಸೈಂಟ್ ಸೆಬಾಸ್ಟಿಯನ್ ಶಾಲೆಯೊಂದಿಗೆ ವಿಲೀನಗೊಳಿಸಿದರು. ಕೆಥೋಲಿಕ್ ವಿದ್ಯಾಬೋರ್ಡಿನ ಆಡಳಿತಕ್ಕೆ ಒಳಪಟ್ಟಂತಹ ಈ ಶಾಲೆ 1987 ಬೆಥನಿ ವಿದ್ಯಾಸಂಸ್ಥೆಗೆ ಹಸ್ತಾಂತರ ಆಯಿತು. ಈ ಶಾಲೆ ಈಗ ಸುಸಜ್ಜಿತ ಹೊಸ ಕಟ್ಟಡದಲ್ಲಿ ನಡೆಯುತ್ತಾ ಇದೆ. ಇದು ಸೈಂಟ್ ಸೆಬಾಸ್ಟಿಯನ್ ಹಿರಿಯ ಪ್ರಾಥಮಿಕ ಶಾಲೆಯ ವಿಷಯ ನಾವು ತಿಳ್ಕೊಂಡ ಹಾಗಾಗಿದೆ. ದೂರದ ಮಕ್ಕಳನ್ನು ಇಲ್ಲಿಗೆ ತರಲಿಕ್ಕೆ ನಿಟ್ಟೆ ವಿದ್ಯಾಸಂಸ್ಥೆ ವಾಹನದ ಸವಲತ್ತನ್ನು ಕೂಡ ಇಲ್ಲಿ ನೀಡಿದೆ, ಅದನ್ನು ನಾವು ಉಲ್ಲೇಖಿಸಲು ಬಯಸುತ್ತೇವೆ.

ಇನ್ನೊಂದು ಅತ್ಯಾಧುನಿಕ ರೀತಿಯ ಶಿಕ್ಷಣ ಕ್ರಮವನ್ನು ICSE ಶಿಕ್ಷಣವನ್ನು ಕೊಡುವಂತಹ ಸೈಂಟ್ ತೆರೇಸಾ ಕಾನ್ವೆಂಟ್ ಸ್ಕೂಲ್ ಬೆಂದೂರು, ಇದು ಕೂಡ ಇಲ್ಲೇ ಇರುವಂತಹದ್ದು. ಈ ಊರಿನ ಜನರ ಅಪೇಕ್ಷೆಯ ಮೇರೆಗೆ ಬೆಥನಿ ಸಂಸ್ಥೆಯ ಅಮೃತ ಮಹೋತ್ಸವ ಆಚರಣೆಯ ಸಂದರ್ಭದಲ್ಲಿ ಅಂದರೆ 1996 ಬೆಂದೂರಿನಲ್ಲಿ ಸೈಂಟ್ ತೆರೇಸಾ ಕಾನ್ವೆಂಟ್ ಸ್ಕೂಲ್ ಆರಂಭ ಆಗಿದೆ. ಇದು ದೆಹಲಿಯ ICSE ಶಿಕ್ಷಣ ಕ್ರಮವನ್ನು ಅಳವಡಿಸಿಕೊಂಡಿದೆ. ಪರಿಸರದ ಜನತೆಗೆ ಇದೊಂದು ಉತ್ತಮ ಅವಕಾಶ ದೊರೆತ ಹಾಗೆ ಇಲ್ಲಿ ಅತ್ಯುತ್ತಮ ಶಿಕ್ಷಣವನ್ನು ನೀಡಲಾಗ್ತಾ ಇದೆ. ವರ್ಷಂ ಪ್ರತಿ ಈ ಶಾಲೆ 100% ಫಲಿತಾಂಶವನ್ನು ಗಳಿಸುವುದು ಬಹಳ ವಿಶೇಷ. ಅಲ್ಲದೆ ಸಾಧಾರಣವಾಗಿ ಉನ್ನತ ಶ್ರೇಣಿಯಲ್ಲಿ 76% ಮತ್ತು ಉಳಿದವರು ಪ್ರಥಮ ಶ್ರೇಣಿಯಲ್ಲಿ ಇಲ್ಲಿ ತೇರ್ಗಡೆ ಹೊಂದ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಸದಾ ಕ್ರಿಯಾಶೀಲರಾಗಿದ್ದಾರೆ. ಅನೇಕ ರಚನಾತ್ಮಕ ಚಟುವಟಿಕೆಗಳಲ್ಲಿ, ಅದರಲ್ಲಿ ಕೂಡ ಮುಖ್ಯವಾಗಿ ಸ್ಕೇಟಿಂಗ್, ಚೆಸ್, ವಾದ್ಯ, ಸಂಗೀತ, ನೃತ್ಯ, ಕರಾಟೆ, ವಿಜ್ಞಾನ, ಸಂಸ್ಕೃತಿ ಮತ್ತು ಕಲೆ ಇತ್ಯಾದಿಗಳಲ್ಲಿ ಇಲ್ಲಿಯ ಮಕ್ಕಳು ಭಾಗವಹಿಸಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ವಿಜಯಿಗಳಿ ಆದದನ್ನು ನಾವಿಲ್ಲಿ ನೆನಪಿಸಿಕೊಳ್ಬಹುದು. ಕ್ರೀಡೆಗಳಲ್ಲೂ ಕೂಡ ಮುಂಚೂಣಿಯಲ್ಲಿದ್ದು ಕಾಲ್ಚೆಂಡು ಪಂದ್ಯಾಟದಲ್ಲಿ ಪ್ರತಿ ವರ್ಷ ಫಲಕವನ್ನು ಅವರು ತಮ್ಮದಾಗಿಸಿಕೊಳ್ತಾ ಇದ್ದಾರೆ. ವಿವಿಧ ದೇಶಗಳಲ್ಲಿ ಕಲಿತು ಅನುಭವ ಪಡೆದಂತಹ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸುತ್ತಾ ಇರುವುದರಿಂದ ಇಲ್ಲಿಯ ವಿದ್ಯಾರ್ಥಿಗಳೊಂದಿಗೆ ಅವರು ಬೆರೆತು ಶಿಕ್ಷಣದಲ್ಲಿ ಉನ್ನತ ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಸಹಕಾರಿಯಾಗಿದೆ. ದೇಶ ವಿದೇಶಗಳಿಗೆ ನಡೆಸುವಂತಹ ಶೈಕ್ಷಣಿಕ ಪ್ರವಾಸಗಳಲ್ಲಿ ಕೂಡ ಭಾಗವಹಿಸುವ ಮೂಲಕ ಮಾನಸಿಕ, ಬೌದ್ಧಿಕ, ಸಾಮಾಜಿಕ, ಭಾವನಾತ್ಮಕ ಪ್ರಬುದ್ಧತೆಯನ್ನು ಪಡೆಯುವ ವಿಪುಲ ಅವಕಾಶ ಇಲ್ಲಿದೆ. ತಮ್ಮ ಅಭಿರುಚಿಯಂತೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ಉತ್ಕೃಷ್ಟಗೊಳಿಸಲು ಸುಸಜ್ಜಿತ ಕಟ್ಟಡ, ವಿಜ್ಞಾನ ಪ್ರಯೋಗಾಲಯ, ಲ್ಯಾಂಗ್ವೇಜ್ ಲ್ಯಾಬ್, ಸ್ಮಾರ್ಟ್ ಬೋರ್ಡ್ಸ್, ಕಂಪ್ಯೂಟರ್ ಲ್ಯಾಬ್, ವಾಚನಾಲಯ, ಬಾಸ್ಕೆಟ್ಬಾಲ್ ಬಯಲು ಮುಂತಾದ ಸೌಲಭ್ಯಗಳನ್ನು ಕೂಡ ಇಲ್ಲಿ ಹೊಂದಿದ್ದಾರೆ. ರಕ್ಷಕ ಶಿಕ್ಷಕ ಸಂಘ ವಿದ್ಯಾರ್ಥಿಗಳ ಸಮಗ್ರ ಬೆಳವಣಿಗೆಗಾಗಿ ಮತ್ತು ಶಾಲಾಭಿವೃದ್ಧಿಗಾಗಿ ಸದಾ ಸಹಕಾರ ಬೆಂಬಲ ನೀಡುತ್ತಾ ಇದೆ ಅಂತ ಹೇಳಿ ಇಲ್ಲಿಯ ಒಂದು ಅಧ್ಯಾಪಕರಿಂದ ಹೇಳ್ತಾ ಇದ್ದಾರೆ. ಸಕ್ರಿಯವಾಗಿ ಹಾಗೂ ಕ್ರಿಯಾತ್ಮಕವಾಗಿ ಶಾಲೆಯ ಏಳಿಗೆಗಾಗಿ ವಿದ್ಯಾರ್ಥಿಗಳು, ಮಕ್ಕಳು ಹಾಗೆ ಶಿಕ್ಷಕರು ಮತ್ತು ಪೋಷಕರು ಎಲ್ಲರೂ ಕೂಡ ಶ್ರಮಿಸ್ತಾ ಇರುವುದರಿಂದ ಈ ಒಂದು ಸಂತ ತೆರೆಸಾ ಕಾನ್ವೆಂಟ್ ಸ್ಕೂಲ್ ಮಂಗಳೂರಿನಲ್ಲಿ ಬಹಳ ಹೆಸರನ್ನು ಪಡೆದಿರುವಂತಹದ್ದು.

0: ಕೇಳುಗರೆ, ನಾವೀಗ ಬಂದಿರುವಂತದ್ದು ಸಂತ ತೆರೇಸಾ ಸ್ಕೂಲ್ಗೆ ಬಂದಿದ್ದೇವೆ. ಇಲ್ಲಿ ನಮಗೆ ಸಂತ ತೆರೇಸಾ ಸ್ಕೂಲ್ ಅಲ್ಲಿ ಶಿಕ್ಷಕರಾಗಿರುವಂತಹ ರಾಜೇಶ್ ಅವರು ಮಾತಾಡಲಿಕ್ಕೆ ಸಿಕ್ಕಿದ್ದಾರೆ. ಅವರು ಈ ಒಂದು ತೆರೇಸಾ ಸ್ಕೂಲ್ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ತಾ ಬರೋಣ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಎಲ್ರಿಗೂ ನಮಸ್ಕಾರ. ನಮ್ಮ ಶಾಲೆಯು ಬೆತನಿ ಎಜುಕೇಶನಲ್ ಸೊಸೈಟಿ, ಇದರ ಅಧೀನಕ್ಕೆ ಒಳಪಟ್ಟ ಸಂತ ತೆರೇಸಾ ಶಾಲೆಯು ಮಂಗಳೂರಿನ ಹೃದಯ ಭಾಗವಾದ ಕಂಕನಾಡಿ ಸಮೀಪದ ಬಿಂದೂರು ಎಂಬ ಸುಂದರ ಸ್ಥಳದಲ್ಲಿದೆ. ಐಸಿಎಸ್ಇ ಪಠ್ಯಕ್ರಮವನ್ನು ಹೊಂದಿರುವ ಮಂಗಳೂರಿನ ಏಕೈಕ ಶಾಲೆ ಎಂಬ ಹೆಗ್ಗಳಿಕೆಯನ್ನು ನಮ್ಮ ಶಾಲೆ ಪಡೆದುಕೊಂಡಿದೆ. 1996 ಪ್ರಾರಂಭವಾದ ನಮ್ಮ ಶಾಲೆಯು ಈ ಶೈಕ್ಷಣಿಕ ವರ್ಷಕ್ಕೆ 23 ವರ್ಷಗಳನ್ನು ಪೂರ್ತಿಗೊಳಿಸಿ ರಜತ ಮಹೋತ್ಸವದ ಕಡೆಗೆ ಯಶಸ್ವಿಯಾಗಿ ಸಾಗುತ್ತಿದೆ. ಇಲ್ಲಿ 58 ಮಂದಿ ಶಿಕ್ಷಕರು ಮತ್ತು 24 ಮಂದಿ ಶಿಕ್ಷಕೇತರ ಸಿಬ್ಬಂದಿಯವರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಎಲ್ಕೆಜಿಯಿಂದ 10ನೇ ತರಗತಿಯವರೆಗಿನ ಶಿಕ್ಷಣದ ಸೌಲಭ್ಯವಿದ್ದು ಒಟ್ಟು 1675 ಮಂದಿ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆಗೈಯುತ್ತಿದ್ದಾರೆ. ಇಲ್ಲಿ ಮೌಲ್ಯಾಧಾರಿತ ಶಿಕ್ಷಣದ ಜೊತೆಗೆ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಮಹತ್ವ ನೀಡಲಾಗುತ್ತಿದೆ. ಸುಸಜ್ಜಿತವಾದ ಗ್ರಂಥಾಲಯ, ವಿಜ್ಞಾನ ಪ್ರಯೋಗಾಲಯಗಳು, ಲ್ಯಾಂಗ್ವೇಜ್ ಲ್ಯಾಬ್ಸ್, ಗಣಿತ ಪಾರ್ಕ್, ಕಂಪ್ಯೂಟರ್ ಲ್ಯಾಬ್, ನೃತ್ಯ ಕೊಠಡಿಗಳು, ಸಂಗೀತ ಕೊಠಡಿಗಳು ಮುಂತಾದ ಅತ್ಯಾಧುನಿಕ ಸೌಲಭ್ಯಗಳು ನಮ್ಮ ಶಾಲೆಯಲ್ಲಿವೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗಾಗಿ ಕರಾಟೆ, ಚೆಸ್, ಚಿತ್ರಕಲೆ, ನೃತ್ಯ ಮುಂತಾದ ಹವ್ಯಾಸಿ ತರಗತಿಗಳನ್ನು ನಡೆಸಲಾಗುತ್ತಿದೆ. ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿಯೂ ಅಮೋಘವಾದ ಸಾಧನೆಯನ್ನು ಮಾಡಿದ್ದಾರೆ. ಇಲ್ಲಿ ಕಲಿತ ಅನೇಕ ವಿದ್ಯಾರ್ಥಿಗಳು ಕ್ರೀಡೆ, ಸಿನಿಮಾ ಮುಂತಾದ ಕ್ಷೇತ್ರಗಳಲ್ಲಿ ಮಿಂಚುತ್ತಿದ್ದಾರೆ. ಸ್ಕೌಟ್ ಗೈಡ್ಸ್, RSP ಮುಂತಾದ ದಳಗಳಿದ್ದು ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಸಹಕಾರಿಯಾಗಿದೆ. ಕಳೆದ ಶೈಕ್ಷಣಿಕ ವರ್ಷದಲ್ಲಿ 10ನೇ ತರಗತಿಯ ವಾರ್ಷಿಕ ಪರೀಕ್ಷೆಗೆ ಹಾಜರಾದ 121 ವಿದ್ಯಾರ್ಥಿಗಳಲ್ಲಿ 111 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ಪಾಸ್ ಆಗಿದ್ದು ಶಾಲೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ಬೆಂದೂರ್ವೆಲ್ನ ಪರಿಸರವು ಇಲ್ಲಿ ಎಲ್ಲಾ ಮಾರ್ಗಗಳಿಂದಲೂ, ಎಲ್ಲಾ ಸ್ಥಳಗಳಿಂದಲೂ ಬಸ್ಸಿನ ವ್ಯವಸ್ಥೆ ಇರುವ ಕಾರಣ ಎಲ್ಲಾ ಸ್ಥಳಗಳಿಂದ ಮಕ್ಕಳಿಗೆ ಈ ಶಾಲೆಗೆ ಬರಲಿಕ್ಕೆ ಅತ್ಯಂತ ಅನುಕೂಲಕರವಾಗಿದೆ. ಹಾಗೆಯೇ ನಮ್ಮ ಶಾಲೆಯ ಸಮಯ ಕೂಡ ಬೆಳಿಗ್ಗೆ 8:30 ಪ್ರಾರಂಭವಾಗಿ ಮಕ್ಕಳಿಗೆ 2:45 ಕೊನೆಗೊಳ್ತದೆ. ಹಾಗಾಗಿ ಇಲ್ಲಿಂದ ಶಾಲೆಯಿಂದ ಹೋಗಿ ಮಕ್ಕಳಿಗೆ ಇನ್ನುಳಿದ ಯಾವುದೇ ಕ್ಲಾಸಸ್ಗೆ ಜಾಯ್ನ್ ಆಗಬೇಕಿದ್ರು ಮಕ್ಕಳಿಗೆ ಕೂಡ ಸರಿಯಾದ ಸಮಯ ಕೂಡ ದೊರೆಯುತ್ತದೆ. ಈಗ ನಮ್ಮ ಶಾಲೆಗೆ ಬರುವ ಹೆಚ್ಚಿನವರು ಇಲ್ಲಿ ಸುತ್ತಮುತ್ತಲಿನ ಪರಿಸರದವರು ನಮ್ಮ ಶಾಲೆಗೆ ಬರ್ತಾ ಇದ್ದಾರೆ. ಹಾಗೆ ಅವರ ಹೆತ್ತವರು ಕೂಡ ನಮಗೆ ಶಾಲೆಗೆ ಒಳ್ಳೆಯ ರೀತಿಯ ಸಹಕಾರವನ್ನ ಕೊಡ್ತಾ ಇದ್ದಾರೆ.
0: ಸರ್, ಇಲ್ಲಿವರೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಂತ ತೆರೇಸಾ ಶಾಲೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದೀರಾ, ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಹಾಡನ್ನ ಪ್ರಸಾರ ಮಾಡಬೇಕು ಅಂತಿದ್ರೆ ಯಾವ ಹಾಡನ್ನ ಕೇಳೋದಕ್ಕೆ ಬಯಸ್ತಾ ಇದ್ದೀರಾ?
1: ಜಿ ಎಸ್ ಶಿವರುದ್ರಪ್ಪ ಅವರ ಸಾಹಿತ್ಯ ಇರುವಂತಹ ಕಾಣದ ಕಡಲಿಗೆ ಹಂಬಲಿಸಿದೆ ಈ ಮನ, ಇದನ್ನ ಪ್ರಸಾರ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ.

0: ಸೈಂಟ್ ತೆರೆಸಾ ಸ್ಕೂಲಿನಿಂದ ಹೊರಗೆ ಬಂದಿದ್ದೇವೆ ಶ್ರೋತೃಗಳೇ. ಹಾಗೆ ಮತ್ತೆ ಇನ್ನು ಸ್ವಲ್ಪ ಮುಂದುವರಿದು ನಾವು ಬಂದ್ರೆ ಈಗ ನಮ್ಮ ಎದುರಿನಲ್ಲಿ ಮೂರು ಮಾರ್ಗ ಕಾಣಿಸ್ತಾ ಇದೆ. ಒಂದು ನಾವು ಈಗಾಗಲೇ ಬಂದಿರುವಂತಹ ಬೆಂದರ್ವೆಲ್ ಮಾರ್ಗ, ಅದು ಮುಂದುವರಿದುಕೊಂಡು ಕದ್ರಿ ಕಡೆಗೆ ಹೋಗುವಂತಹದ್ದು ಇನ್ನೊಂದು ಮಾರ್ಗ. ಅದರ ಮಧ್ಯೆ ಎಡಗಡೆಗೆ ಒಂದು ಮಾರ್ಗ ಇದು ಬಲ್ಮಠ ರಸ್ತೆಯನ್ನ ಸೇರುವಂತಹ ಮಾರ್ಗ. ಈ ಮೂರು ಮಾರ್ಗದ ಪ್ರದೇಶದಿಂದ ಸ್ವಲ್ಪ ನಾವು ಮುಂದಕ್ಕೆ ಚಲಿಸಿದ್ರೆ ಇಲ್ಲಿ ಬಲಭಾಗಕ್ಕೆ ಬಹಳ ದೊಡ್ಡ ಒಂದು ಚರ್ಚ್ ಆವರಣ ಸಿಗ್ತದೆ. ಈ ಚರ್ಚ್ಗೆ ಬೆಂದೂರು ಚರ್ಚ್ ಅಂತಲೇ ಹೆಸರು, ಸೈಂಟ್ ಸೆಬಾಸ್ಟಿಯನ್ ಚರ್ಚ್. ಮಂಗಳೂರಿನ ಧರ್ಮ ಕೇಂದ್ರದಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ಧರ್ಮ ಕೇಂದ್ರ ಇದು. ಈ ಬೆಂದೂರು ಧರ್ಮ ಕೇಂದ್ರವನ್ನ 1914 ಸ್ಥಾಪಿಸಿದ್ದಾರೆ. ನೋಡಿ, ನಾವು ಈ ಆವರಣದ ಒಳಗೆ ಬಂದಿದ್ದೇವೆ. ಬಹಳ ವಿಶಾಲವಾದಂತಹ ಒಂದು ಪ್ರದೇಶ, ಅಲ್ಲಿ ಎದ್ದು ಕಾಣುವಂತಹ ಈ ಒಂದು ಇಗರ್ಜಿಯ ಕಟ್ಟಡ. ರೇಮಂಡ್ ಮಸ್ಕರೇನ್ಯಸ್ ಅವರು ಮೊದಲನೆಯ ವಿಕಾರ ಆಗಿದ್ದಾಗ ಇದು ಸ್ಥಾಪನೆ ಆಯಿತಂತೆ. ಈ ಧರ್ಮ ಕೇಂದ್ರ ಸ್ಥಾಪನೆಯಾಗುವ ಮೊದಲು ಇದರ ಪೂರ್ವ ಕೇಂದ್ರವಾದಂತಹ ನಂತೂರು ಮತ್ತು ಮರೋಳಿ ಮಿಲಾಗ್ರೆಸ್ ಕೇಂದ್ರ ಭಾಗಕ್ಕೂ, ಪಶ್ಚಿಮ ಭಾಗದ ಕದ್ರಿ ಮತ್ತು ಬೆಂದೂರು ಇವು ರೊಜಾರಿಯೋ ಧರ್ಮ ಕೇಂದ್ರಕ್ಕೂ ಸೇರಿದ್ದು ಅಂತ ಹೇಳ್ತಾರೆ. 1935 ಮರೋಳಿಯ ಸ್ವಲ್ಪ ಭಾಗ ಹೊಸದಾಗಿ ನಿರ್ಮಾಣವಾದ ಆಂಜಲೋರ್ ಧರ್ಮ ಕೇಂದ್ರಕ್ಕೆ ಸೇರಿದ್ದವು. ಬೆಂದೂರು ಧರ್ಮ ಕೇಂದ್ರವು ಬೆಥನಿ ನನ್ಗಳ ಸಂಸ್ಥೆಯ ಜೊತೆಗೆ ಹತ್ತಿರದ ಸಂಬಂಧವನ್ನ ಹೊಂದಿತ್ತು. ಇಲ್ಲಿ ಕ್ರೈಸ್ತ ಬಾಂಧವರಿಗೆ ಬೇಕಾದಂತಹ ಪ್ರಾರ್ಥನೆಗೆ ಅನುಕೂಲವಾಗುವಂತಹ ವಿಶಾಲವಾದಂತಹ ಅವಕಾಶಗಳು ಇದೆ. ವಿಶೇಷವಾಗಿ ಕ್ರೈಸ್ತರ ಹಬ್ಬಗಳು, ಅದರಲ್ಲಿ ಮುಖ್ಯವಾಗಿ ಕ್ರಿಸ್ಮಸ್ ಹಬ್ಬ, ಆ ಸಂದರ್ಭದಲ್ಲಿ ಈ ಆವರಣದಲ್ಲಿ ಗೋದಲಿಗಳನ್ನು ಕೂಡ ರಚನೆ ಮಾಡಿ ಆರಾಧನೆ ಆಗ್ತಾ ಇರುವಂತಹದ್ದು, ಮತ್ತು ಎಲ್ಲ ರೀತಿಯಲ್ಲಿಯೂ ಕೂಡ ಧಾರ್ಮಿಕ ಕಾರ್ಯಕ್ರಮಗಳಿಗೆ ತೆರೆದುಕೊಂಡಿರುವಂತಹದ್ದು. ಇದರ ಹತ್ತಿರದಲ್ಲಿ ಒಂದು ದೊಡ್ಡ ಹಾಲ್ ಕೂಡ ಇದೆ, ಸಭಾಂಗಣ. ಸೈಂಟ್ ಸೆಬಾಸ್ಟಿಯನ್ ಚರ್ಚ್ ಹಾಲ್ ಅಂತಲೇ ಇದಕ್ಕೆ ಹೆಸರು. ಇಲ್ಲಿ ಎಲ್ಲ ಬಗೆಯ ಎಲ್ಲ ವರ್ಗದ ಜನರ ಕಾರ್ಯಕ್ರಮಗಳಿಗೆ ಮುಕ್ತ ಅವಕಾಶ ಇದೆ. ಜಾತಿ ಧರ್ಮ ಮತ ಭೇದ ಇಲ್ಲದೆ ಮದುವೆ ಇರಬಹುದು, ಬೇರೆ ಸಮಾರಂಭಗಳಿರಬಹುದು, ವಾರ್ಷಿಕೋತ್ಸವಗಳಿರಬಹುದು ಇತ್ಯಾದಿಗಳು ನಿರಂತರವಾಗಿ ಈ ಸಭಾಂಗಣದಲ್ಲಿ ನಡೆಯುತ್ತದೆ. ಸುಸಜ್ಜಿತವಾದಂತಹ ಒಳಾಂಗಣ ಇದೆ, ಅಲ್ಲಿ ವೇದಿಕೆ ಕೂಡ ಬಹಳ ಉತ್ತಮವಾದಂತಹ ವೇದಿಕೆ ಇದೆ, ಸೌಂಡ್ ಸಿಸ್ಟಮ್ ಇದೆ, ಪಾರ್ಕಿಂಗ್ಗೆ ಕೂಡ ಬೇಕಾದಷ್ಟು ಇಲ್ಲಿ ವಿಶಾಲ ಆವರಣ ಇರುವುದರಿಂದ ದೊಡ್ಡ ದೊಡ್ಡ ಮಟ್ಟದ ಕಾರ್ಯಕ್ರಮಗಳು ಸೈಂಟ್ ಸೆಬಾಸ್ಟಿಯನ್ ಚರ್ಚ್ ಸಭಾಂಗಣದಲ್ಲಿ ನಡೆಯುತ್ತಾ ಇದೆ. ನಮ್ಮ ಈ ಕಾರ್ಯಕ್ರಮವನ್ನು ಕೇಳುತ್ತಾ ಇರುವಂತಹ ಅನೇಕ ಶ್ರೋತೃಗಳು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳ ನಿಮಿತ್ತ ಇಲ್ಲಿಗೆ ಬಂದಿರಬಹುದು ಅಂತ ನಾನು ಭಾವಿಸ್ತೇನೆ.
1: ಕೇಳುಗರೆ, ನಾವೀಗ ಬೆಂದೂರುವೆಲ್ ಹೆಸರಾಂತ ಒಂದು ಚರ್ಚ್ ಮತ್ತು ಬೆಂದೂರು ಹಾಲ್, ಇದು ಎಲ್ಲರಿಗೂ ಪರಿಚಿತವಾದಂತು ಹಲವಾರು ಸಮುದಾಯದವರ ಮದುವೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವಂತಹ ಬೆಂದೂರು ಹಾಲ್ ಕೂಡ ಎಲ್ಲರಿಗೆ ಪರಿಚಿತವಾದದ್ದು. ಹಾಗೆ ಇಲ್ಲಿರುವ ಸಂತ ಸೆಬಾಸ್ಟಿಯನರ ಇಗರ್ಜಿ ಕೂಡ ಅಷ್ಟೇ ಪ್ರಸಿದ್ಧವಾದದ್ದು. ಇದಕ್ಕೆ ಶತಮಾನದ ಹಿನ್ನೆಲೆ ಕೂಡ ಇದೆ. ಹಾಗೆ ಹಲವಾರು ಧಾರ್ಮಿಕ ಚಟುವಟಿಕೆ ಜೊತೆಗೆ ಸೇವಾ ಚಟುವಟಿಕೆಗಳನ್ನು ಈ ಬೆಂದೂರು ಸಂತ ಸೆಬಾಸ್ಟಿಯನ್ ಚರ್ಚಿನ ವತಿಯಿಂದ ನಡೆಸಲ್ಪಡ್ತದೆ. ಈಗ ನಮ್ಮ ಜೊತೆ ಈ ಚರ್ಚಿನ ಬಗ್ಗೆ ಮಾತನಾಡಲು ಇಲ್ಲಿಯ ಸಹಾಯಕ ಗುರುಗಳಾದ ರೋಹನ್ ಡಯಾಸ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರು ಈ ಚರ್ಚಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ನಮಸ್ಕಾರ ಫಾದರ್.
2: ನಮಸ್ಕಾರ. ಬೆಂದೂರು ಸಂತ ಸೆಬಾಸ್ಟಿಯನ್ ರವಿಗೆ ಅರ್ಪಿಸಿದ ದೇವಾಲಯ 1914 August 23 ಪ್ರಾರಂಭವಾಯಿತು. ಅಂದಿನ ಧರ್ಮಗುರುಗಳಾದಂತಹ ಮೊನ್ಸಿಂಜೋರ್ ರೇಮಂಡ್ ಮಸ್ಕರೇನಸ್ ಇವರು ಈ ಪವಿತ್ರ ದೇವಾಲಯದ ಪ್ರಥಮ ಧರ್ಮಗುರುಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಈ ಬೆಂದೂರು ಚರ್ಚ್ 2-2.5 kilometer ವ್ಯಾಪ್ತಿಯಲ್ಲಿ ವಿಸ್ತರಿಸಿದ್ದು ಸರಿಸುಮಾರು 2,000 ಅಧಿಕ ಕ್ರೈಸ್ತ ಕುಟುಂಬಗಳು ಇದರ ವ್ಯಾಪ್ತಿಯಲ್ಲಿ ಬರುತ್ತವೆ. ಈ ವ್ಯಾಪ್ತಿಯಲ್ಲಿ 8 ಧರ್ಮ ಭಗಿನಿಯರ ಮನೆಗಳು, ಅದರಲ್ಲಿಯೂ ಪ್ರಮುಖವಾಗಿ ದೇವರ ಸೇವಕ ಮುನ್ಸಿಂಜರ್ ರೇಮಂಡ್ ಮಸ್ಕರೇನಸರು ಸ್ಥಾಪಿಸಿದ ಬೆಥನಿ ಧರ್ಮ ಭಗಿನಿಯರ ಪ್ರಥಮ ಮನೆ ಮತ್ತು ರೇಮಂಡ್ ಮಸ್ಕರೇನಸ್ ರವರ ಸಮಾಧಿ ಈ ಬೆಂದೂರು ಚರ್ಚ್ ನಲ್ಲಿ ಇದೆ. ಅದಲ್ಲದೆ ಮೊಟ್ಟ ಮೊದಲ ಮಹಿಳಾ ಕಾಲೇಜ್ ಮಂಗಳೂರಿನಲ್ಲಿ ಸ್ಥಾಪಿತವಾಗಿರುವಂತಹ ಸಂತ ಅಗ್ನೆಸ್ ಬೆಂದೂರಿನ ಕೀರ್ತಿಯನ್ನು ಪ್ರಪಂಚದಾದ್ಯಂತ ವಿಸ್ತರಿಸಿದೆ. ನಮ್ಮ ಈ ಬೆಂದೂರು ಚರ್ಚ್ನಲ್ಲಿ ಒಂದು ವಿದ್ಯಾಸಂಸ್ಥೆ ಇದೆ, ಅದು ಪಾದುವ ವಿದ್ಯಾಸಂಸ್ಥೆ. ಹಲವಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿ ನಾಟಕ ಮತ್ತು ಇತರ ಚಟುವಟಿಕೆಗಳಿಗೆ ಇದು ಪ್ರೋತ್ಸಾಹವನ್ನು ನೀಡುತ್ತದೆ. ನಮ್ಮ ಬೆಂದೂರು ಈ ಬೆಂದೂರು ಹಾಲ್ ಮುಖಾಂತರ ಬಹಳಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಎಲ್ಲಾ ಧರ್ಮದ ಕಾರ್ಯಗಳು ಇಲ್ಲಿ ನಡೆಯುತ್ತವೆ ಮತ್ತು ಇದು ಒಂದು ಸ್ನೇಹದ ಕೀರ್ತಿಯನ್ನು ಎಲ್ಲೆಡೆ ಪ್ರಸರಿಸುತ್ತದೆ. ಈ ಚರ್ಚಿನಲ್ಲಿ ವಿವಿಧ ಕಾರ್ಯಗಳು ನಡೆಯುತ್ತವೆ. ಇಲ್ಲಿ ಪ್ರತಿದಿನ 3 ಪೂಜೆ ಮತ್ತು ಭಾನುವಾರದಂದು 5 ಪೂಜೆ, ಹೀಗೆ ವಿವಿಧ ಚಟುವಟಿಕೆಗಳ ಒಂದು ಸ್ಥಳ ಈ ಬೆಂದೂರು ಚರ್ಚ್ ಆಗಿದೆ. ನಮ್ಮ ಮಾಜಿ ಶಾಸಕರಾದಂತಹ ಜಿಆರ್ ಲೋಬೋ ಈ ನಮ್ಮ ಬೆಂದೂರು ಚರ್ಚಿನವರು ಎಂದು ಹೇಳಲು ನನಗೆ ತುಂಬಾ ಸಂತೋಷ ಆಗ್ತದೆ. ಬೆಂದೂರು ಚರ್ಚ್ ಹಲವಾರು ಬಡ ಕುಟುಂಬಗಳಿಗೆ ಸಹಾಯವನ್ನು ಚರ್ಚ್ SVP ಸಂಘದ ಪರವಾಗಿ ಮಾಡುತ್ತಾ ಬರುತ್ತದೆ. ಬಡ ವಿದ್ಯಾರ್ಥಿಗಳಿಗೆ ಪಾದುವ ವಿದ್ಯಾ ಸಂಸ್ಥೆಯಲ್ಲಿ ಕನ್ಸೆಷನ್ ಕೊಟ್ಟು ಉತ್ತಮ ಶಿಕ್ಷಣವನ್ನು ಪಡೆಯಲು ಅವಕಾಶವನ್ನು ಮಾಡಿಕೊಡುತ್ತದೆ. ಹೀಗೆ ಈ ನಮ್ಮ ಬೆಂದೂರು ಚರ್ಚ್ ಮತ್ತು ಈಗಲೇ ಹೇಳಿದಂತೆ ಬೆಂದೂರು ಹಾಲು ಒಂದು ಪ್ರೀತಿಯ ಸ್ಥಳ. ಯಾವುದೇ ಧರ್ಮವೆಂದು ಲೆಕ್ಕಿಸದೆ ಎಲ್ರಿಗೂ ಸಮಾನವಾಗಿ ನೋಡುವಂತಹ ಒಂದು ಸ್ಥಳವಾಗಿದೆ. ಹಾಗಾಗಿ ಇಲ್ಲಿ ಹಲವಾರು ಜನರು ಭೇಟಿ ಕೊಡ್ತಾರೆ, ಮಾತ್ರವಲ್ಲದೆ ಒಂದು ಉತ್ತಮ ಸಂಬಂಧವನ್ನು ಈ ಬೆಂದೂರು ಚರ್ಚ್ ಇತರ ಧರ್ಮೀಯರೊಂದಿಗೆ ಇಟ್ಟುಕೊಂಡಿದೆ. ಹೀಗೆ ನಮ್ಮ ಬೆಂದೂರು ನಮ್ಮ ಒಂದು ಮಂಗಳೂರಿನ ಒಂದು ಕೀರ್ತಿಯನ್ನು ಹೆಚ್ಚಿಸಿದೆ, ಮಾತ್ರವಲ್ಲದೆ ಹಲವಾರು ದೇಶಗಳಲ್ಲಿ ನಮ್ಮ ಬೆಂದೂರಿನ ಜನರು ವಾಸವಾಗಿದ್ದಾರೆ. ಹೀಗೆ ಬೆಂದೂರು ಒಂದು ಪ್ರೀತಿಯ ಸ್ಥಳ ಎಂದು ಹೇಳಲು ನನಗೆ ತುಂಬ ಹೆಮ್ಮೆಯಾಗಿದೆ. ಅದಲ್ಲದೆ ಇಲ್ಲಿ ಬೆಂದೂರು ಹಾಲಿಗೆ ಬರುವಂತಹ ವಿದ್ಯಾರ್ಥಿಗಳಾಗಿರಬಹುದು ಅಥವಾ ಯಾವುದೇ ಸಂಘ ಸಂಸ್ಥೆಯ ವ್ಯಕ್ತಿಗಳಿಗೆ ಇಲ್ಲಿ ಕನ್ಸೆಷನ್ ರೇಟಿನಲ್ಲಿ ನಮ್ಮದು ಹಾಲನ್ನು ಕೊಟ್ಟು ನಾವು ಒಂದು ಉತ್ತಮ ಸಂಬಂಧವನ್ನು ಇತರರೊಂದಿಗೆ ಇಟ್ಟುಕೊಳ್ಳಲು ಪ್ರಯತ್ನವನ್ನು ಮಾಡುತ್ತಿದ್ದೇವೆ ಮತ್ತು ಅವರು ಕೂಡ ನಮ್ಮೊಂದಿಗೆ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿದ್ದಾರೆ. ಹಾಗಾಗಿ ಇದೊಂದು ಪ್ರೀತಿಯ ಸ್ಥಳ, ಸ್ನೇಹದ ಸ್ಥಳವಾಗಿ ಪರಿವರ್ತನೆಯಾಗಿದೆ.
1: ಫಾದರ್ ರೋಹನ್ ಡಯಸ್ ಅವರೇ, ಬಹಳ ಚೆನ್ನಾಗಿ ಬೆಂದೂರು ಚರ್ಚಿನ ಬಗ್ಗೆ, ಬೆಂದೂರು ಹಾಲ್ನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ನಿಮಗಾಗಿ ಒಂದು ಸಾಂಗನ್ನು ನಾವು ಪ್ಲೇ ಮಾಡ್ತಾಯಿದ್ದೇನೆ. ಯಾವ ಸಾಂಗನ್ನು ರಿಕ್ವೆಸ್ಟ್ ಮಾಡ್ತೀರಿ? ನಿಮ್ಮ ಇಷ್ಟದ ಹಾಡು ಯಾವುದು?
2: ಅವೈತಿ ಅವೈ ಕೊಂಕಣಿ ಒಂದು ಹಾಡು ಉಂಟು, ಅದು ನಮ್ಮ ತಾಯಿಯ ನೆನಪನ್ನು ನೆನಪು ಮಾಡ್ತದೆ. ಅದಕ್ಕೋಸ್ಕರ ನಾನು ಆ ಒಂದು ಹಾಡನ್ನು ಇಡೀ ಬೆಂದೂರು ಜನರಿಗೆ ಸಮರ್ಪಿಸಲು ಇಷ್ಟಪಡ್ತೇನೆ.

ಸರಿ ಶ್ರೋತೃಗಳೇ, ಈಗ ಸೈಂಟ್ ಸೆಬಾಸ್ಟಿಯನ್ ಚರ್ಚಿನ ಆವರಣದಿಂದ ನಾವು ಹೊರಗೆ ಬಂದಿದ್ದೇವೆ. ಈ ಒಂದು ಆವರಣಕ್ಕೆ ತಾಗಿದ ಹಾಗೆ ಸ್ವಲ್ಪ ಮುಂದೆ ಹೋದರೆ ಬಲಭಾಗದಲ್ಲಿ ಒಂದು ಸಣ್ಣ ದ್ವಾರ ಸಿಗ್ತದೆ. ಅಲ್ಲಿ ಬರೆದಿದ್ದಾರೆ ನೋಡಿ, ಸೈಂಟ್ ಆಗ್ನೆಸ್ ಕಾಲೇಜು ಅಂತ ಹೇಳಿ. ಮಂಗಳೂರಲ್ಲಿ ಮಾತ್ರ ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಬಹಳ ಪ್ರಸಿದ್ಧವಾದಂತಹ ಪ್ರಪ್ರಥಮ ಮಹಿಳಾ ಕಾಲೇಜು ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಒಂದು ಸಂಸ್ಥೆ ಇದು, ಸೈಂಟ್ ಆಗ್ನೆಸ್ ಕಾಲೇಜು. 1920 ಆರಂಭವಾಗಿರುವಂತದ್ದು. ಇದಕ್ಕಿಂತ ಮೊದಲು ಇಲ್ಲಿ ಸೈಂಟ್ ಆಗ್ನೆಸ್ ಪ್ರೌಢಶಾಲೆ ಮತ್ತು ಇತರ ವಿದ್ಯಾಸಂಸ್ಥೆಗಳು ಕೂಡ ಇದ್ದವು. ಈಗಲೂ ಅದು ಕಾರ್ಯಾರಂಭ ಮಾಡ್ತಾ ಇದೆ. 1920 ದಶಕದ ಕಾಲದಲ್ಲಿ ಸಮಾಜದಲ್ಲಿ ಮಹಿಳೆಯ ಸ್ಥಾನ ಹಿಂದಿನ ದಶಕಗಳಿಂದ ಏನು ಭಿನ್ನ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಶಿಕ್ಷಣದಿಂದ ವಂಚಿತಳಾದಂತಹ ಮಹಿಳೆ ಸಮುದಾಯದಲ್ಲಿ ಒಬ್ಬ ಸದುಪಯುಕ್ತ ಪ್ರಜೆ ಆಗಬೇಕು ಎನ್ನುವ ಕಾರಣದಿಂದ ದಕ್ಷಿಣ ಕನ್ನಡದಲ್ಲಿ ಇಂಥ ಒಂದು ಸ್ಥಿತಿಯಿಂದ ಅವಳನ್ನು ಪಾರು ಮಾಡುವುದಕ್ಕೆ, ಶಿಕ್ಷಣದಲ್ಲಿ ಆಕೆ ಮುಂಚೂಣಿಯಲ್ಲಿ ಬರುವುದಕ್ಕೆ, ಆ ಮಹಿಳೆಯರ ಉನ್ನತಿಗಾಗಿ ಕೆಲಸ ಮಾಡಿದಂತಹ ಸಿಸ್ಟರ್ ಅಲೋಶಿಯಾ ಎನ್ನುವರು ಜನರ ನಂಬುಗಿಡನ್ನು ಸುಳ್ಳು ಮಾಡಿ ಮಹಿಳೆಯರಿಗೆ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವುದನ್ನು ಸಾಧಿಸಿ ತೋರಿಸಿದ್ದು. ಮಂಗಳೂರಿನ ಮಹಿಳೆಯರಿಗೆ ಉನ್ನತ ಶಿಕ್ಷಣ ಕೊಡುವಂತಹ ಕನಸನ್ನು ಅವರು ಸಾಕಾರ ಮಾಡಿದರು. ಮಂಗಳೂರಿನ ಅಪೋಸ್ಟೋಲಿಕ್ ಸಂಸ್ಥೆ ತನ್ನ 50ನೇ ವರ್ಷದ ಸಂಭ್ರಮವನ್ನು ಆಚರಿಸ್ತಾ ಇರುವಂತಹ ಹೊತ್ತಿಗೆ ಆ ಸಂಭ್ರಮದ ಒಂದು ಸಂಕೇತವಾಗಿ ಒಂದು ಉನ್ನತ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ಸಿಸ್ಟರ್ ಅಲೋಶಿಯಾ ಅವರು ಮನಸ್ಸು ಮಾಡಿದರು. ಹಾಗೆ ಹುಟ್ಟಿಕೊಂಡಂತಹ ಸಂಸ್ಥೆ ಇದು ನೋಡಿ. ಅಧ್ಯಾಪಕ ಶಿಕ್ಷಣಕ್ಕೆ ಪೂರಕವಾದಂತಹ ಶೈಕ್ಷಣಿಕ ಅರ್ಹತೆ SSLC ಮಾತ್ರ ಇದ್ದಿತ್ತು ಅಷ್ಟರವರೆಗೆ. ಇನ್ನು ಮುಂದಕ್ಕೆ ಅದು ಸಾಕಾಗುವುದಿಲ್ಲ, ಇದಕ್ಕೆ ಸ್ನಾತಕ ಶಿಕ್ಷಣದ ಅಗತ್ಯವೂ ಇದೆ ಅಂತ ಮದರಾಸು ಪ್ರೆಸಿಡೆನ್ಸಿಯ ಶಿಕ್ಷಣ ವಿಭಾಗ ಘೋಷಿಸಿದಂತಹ ಸಂದರ್ಭ. ಆ ಕಾಲದಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸಿದ ಆದರೆ ಉನ್ನತ ಶಿಕ್ಷಣಕ್ಕಾಗಿ ಪಶ್ಚಿಮ ಘಟ್ಟದಿಂದ ಬಹುದೂರದ ಮದ್ರಾಸಿನವರೆಗೆ ಹೋಗಲಾಗದ ಹುಡುಗಿಯರು ಏನು ಮಾಡುವುದು? ಅಂಥ ಹುಡುಗಿಯರಿಗೆ ಉನ್ನತ ಶಿಕ್ಷಣದ ಅವಕಾಶವನ್ನು ಒದಗಿಸುವ ಸಲುವಾಗಿ ಸಿಸ್ಟರ್ ಅಲೋಶಿಯಾ ಅವರು ಸೈಂಟ್ ಆಗ್ನೆಸ್ ಕಾಲೇಜನ್ನು ಸ್ಥಾಪಿಸಲು ನಿರ್ಧರಿಸಿದರಂತೆ. ಅದಕ್ಕೆ ಅಗತ್ಯವಾದ ಅರ್ಹ ಅಧ್ಯಾಪಕ ವರ್ಗ, ಸೂಕ್ತ ಕಟ್ಟಡ, ಯಾವುದೇ ರೀತಿಯ ಭೌತಿಕ ಸೌಲಭ್ಯಗಳು ಆ ಕಾಲಕ್ಕೆ ಇರಲಿಲ್ಲ. ಆದರೂ ಇದನ್ನು ಸಾಕಾರಗೊಳಿಸಬೇಕು ಅಂತ ಹೇಳಿ ಅವರು ಪಣತೊಟ್ಟು ಆ ಪ್ರಯತ್ನವನ್ನು ಮುಂದುವರಿಸಿದರು. ಇದಕ್ಕೆ ಅವರು ಕಂಡ ಏಕೈಕ ಆಶಾಕಿರಣ ಅಂತ ಹೇಳಿದರೆ ಮಂಗಳೂರಿನ ಅಲೋಶಿಯಸ್ ಕಾಲೇಜಿನ ಜೆಸ್ವಿಟ್ ಪಾದ್ರಿಗಳ ಒಂದು ಸಹಕಾರ. ಮದ್ರಾಸಿನ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರ ಅನುಮೋದನೆಯ ಮೇರೆಗೆ ಅಪೋಸ್ಟೋಲಿಕ್ ಕಾರ್ಮೆಲ್ ಸಂಸ್ಥೆಯ ಚಿನ್ನದ ಹಬ್ಬದ ನೆನಪಿಗಾಗಿ ಕಲಾ ವಿಭಾಗದ ತರಗತಿಗಳು 1920 ಜೂನ್ನಲ್ಲಿ ಪ್ರಾರಂಭ ಆಯಿತು. ಸೇಂಟ್ ಆನ್ಸ್ ಕಿಂಡರ್ ಗಾರ್ಟನ್ ಶಾಲೆಯ ವಠಾರದಲ್ಲಿ ಸೇಂಟ್ ಆನ್ಸ್ ಹೈಸ್ಕೂಲ್ ಮತ್ತು ತೆಲಿಚೇರಿ ಸೇಕ್ರೆಡ್ ಹಾರ್ಟ್ ಸಂಸ್ಥೆಯ 9 ವಿದ್ಯಾರ್ಥಿನಿಯರು ಪಾಠ ಕೇಳಲು ಇಲ್ಲಿ ಸೇರಿದರು. 1921 ಏಪ್ರಿಲ್ 14 ಇದಕ್ಕೆ ಸಂಯೋಜನೆ ಸಿಕ್ಕಿತ್ತು. ಇದಾದ 3 ಈ ಪ್ರೈವೇಟ್ ತರಗತಿಯ ವಿದ್ಯಾರ್ಥಿನಿಯರಿಗೆ ಪರೀಕ್ಷೆ ಬರೆಯಲು ಅವಕಾಶ ಕೊಟ್ಟರು. ಈವರೆಗೆ ಸೈಂಟ್ ಆನ್ಸ್ ಕಾಲೇಜು ಅಂತ ಕರೆಯಲಾಗುತ್ತಿದ್ದಂತಹ ಸಂಸ್ಥೆ 2 ಜುಲೈ 1921 ಸೈಂಟ್ ಆಗ್ನೆಸ್ ಎಂಬ ನಾಮಕರಣ ಪಡೆದು ಬೆಂದೂರಿನ ಅಂಗಣದಲ್ಲಿ 2 ಇಂಟರ್ಮೀಡಿಯೇಟ್ ತರಗತಿಗಳೊಂದಿಗೆ ವಿದ್ಯುಕ್ತವಾಗಿ ಪ್ರಾರಂಭ ಆಯಿತು. ಈ ಹೊತ್ತಿನಲ್ಲಿ ಅಪೋಸ್ಟೋಲಿಕ್ ಕಾರ್ಮೆಲ್ ಸಂಸ್ಥೆಯಲ್ಲಿ ಅಗತ್ಯವಾದ ಅರ್ಹತೆಯುಳ್ಳ ವ್ಯಕ್ತಿಗಳು ಕೂಡ ಇರಲಿಲ್ಲ. ಹಾಗಾಗಿ ಆ ಸಂಸ್ಥೆಯವರಾರು ಪ್ರಾಂಶುಪಾಲರಾಗಿ ನೇಮಕವಾಗುವಂತಹ ಸಾಧ್ಯತೆಗಳಿರಲಿಲ್ಲ. ಹಾಗಾಗಿ ಮಿಸ್ ವೈರೆಟ್ ಲೀಕ್ಸ್ BA ಆನರ್ಸ್ ಬೊಂಬಾಯಿ ಇವರು ಪ್ರಾಂಶುಪಾಲರಾಗಿ ಮೊದಲಿಗೆ ನೇಮಕರಾದರು. ಇವರು ತರ್ಕಶಾಸ್ತ್ರ ಅಂದರೆ ಲಾಜಿಕ್ ಮತ್ತು ಇಂಗ್ಲಿಷ್ ಕಾಂಪೋಸಿಷನ್ ತರಗತಿಗಳನ್ನು ತೆಗೆದುಕೊಳ್ತಾ ಇದ್ರು. ಪದನಿಮಿತ್ತ ಪ್ರಾಂಶುಪಾಲರಾದಂತಹ ಸಿಸ್ಟರ್ ಕ್ಯಾಂಡಿಡಾ, ಮೇರಿ ಆಗ್ನೆಸ್, ಮಿಸ್ ಎಡಿತ್ ಬೀಲೆ ಅವರುಗಳು ಅಧ್ಯಾಪಕ ವರ್ಗದಲ್ಲಿ ಇದ್ದರು. 1922 ವಿದ್ಯಾರ್ಥಿನಿಯರು ಇಂಟರ್ಮೀಡಿಯೇಟ್ ಪರೀಕ್ಷೆ ತೆಗೆದುಕೊಂಡರು. ಎಲ್ಲರೂ ಕೂಡ ತೇರ್ಗಡೆ ಕೂಡ ಆದರು. ಒಬ್ಬರಿಗೆ ಚಿನ್ನದ ಪದಕ ಕೂಡ ಸಿಕ್ಕಿತು. ಮದರ್ ಅಲೋಶಿಯಾ BA ಪದವಿ ತರಗತಿಗಳನ್ನು ಪ್ರಾರಂಭಿಸಲು ತನ್ನ ಪ್ರಯತ್ನಗಳನ್ನು ಮುಂದುವರಿಸಿದರು. 1922 ಸಿಸ್ಟರ್ ಅನನ್ಸಿಯೇಟಾ ಆಗ ತಾನೇ BA ಪದವಿ ತೇರ್ಗಡೆಯಾಗಿದ್ದರು. ಅವರು ಅದೇ ಕಾಲದಲ್ಲಿ ಹೊಸ ಕಾಲೇಜಿನ ಪ್ರಾಂಶುಪಾಲೆಯಾಗಿ ಕಾರ್ಯವಹಿಸಿಕೊಂಡರು. ಅವರ ಸೇವೆ ಮುಂದುವರಿಯುತ್ತಿದ್ದಂತೆ BA ವಿಭಾಗದ ಸಂಯೋಜನೆಗಾಗಿ ಅರ್ಜಿ ಹಾಕಿದರು. ಅದು 4 ಜನವರಿ 1924 ಮಂಜೂರಾಯಿತು. ಅದೇ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ತೇರ್ಗಡೆಯಾದ 12 ವಿದ್ಯಾರ್ಥಿನಿಯರೊಂದಿಗೆ 1924 BA ಪ್ರಥಮ ವರ್ಷದ ತರಗತಿಗಳು ಪ್ರಾರಂಭವಾದವು. ಮದ್ರಾಸ್ ವಿಶ್ವವಿದ್ಯಾನಿಲಯದ ಪ್ರಥಮ ದರ್ಜೆ ಕಾಲೇಜುಗಳ ಅಡಿಯಲ್ಲಿ ಸೇಂಟ್ ಆಗ್ನೆಸ್ ಕಾಲೇಜು ಸ್ಥಾನ ಪಡೆಯಿತು. ಇದು ಪ್ರತ್ಯೇಕವಾಗಿ ಮಹಿಳೆಯರಿಗಾಗಿಯೇ ತೆರೆದಿಟ್ಟಂತಹ ಮೊದಲ ಗ್ರಾಮಾಂತರ ಪ್ರದೇಶದ ಕಾಲೇಜಾಗಿ ಕೂಡ ದಾಖಲಾಯಿತು. ಸಂಪೂರ್ಣವಾಗಿ ಭಾರತೀಯರಿಂದಲೇ ನಡೆಸಲಾಗ್ತಾ ಇದ್ದಂತಹ ಖಾಸಗಿ ಕಾಲೇಜುಗಳ ಪಟ್ಟಿಯಲ್ಲಿ ಇದೇ ಮೊದಲ ಬಾರಿಗೆ ಮಹಿಳಾ ಕಾಲೇಜಾಗಿ ಈ ಸಂಸ್ಥೆ ಕಾಣಿಸಿಕೊಂಡಿತು. 1971 ಕಾಲೇಜಿನ ಚಿನ್ನದ ಹಬ್ಬವನ್ನು ಕೂಡ ಆಚರಿಸಿದ್ದಾರೆ.
ಆ ಕಾಲದಲ್ಲಿ ಸಿಸ್ಟರ್ ನೋಯಲಿನ್ ಅವರು ಪ್ರಭಾರ ಪ್ರಾಂಶುಪಾಲರಾಗಿದ್ದರು. 1981 ಸಂಸ್ಥೆಯ ವಜ್ರ ಮಹೋತ್ಸವವನ್ನು ಆಚರಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅನೇಕ ಪುದುವಟ್ಟುಗಳನ್ನು ಕೂಡ ಸ್ಥಾಪಿಸಲಾಗಿತ್ತು. 1995 ಕಾಲೇಜಿನ ಪ್ಲಾಟಿನ ಮಹೋತ್ಸವ ಆಚರಣೆ ಆಯಿತು. ಈ ಉತ್ಸವದಲ್ಲಿ ನೊಬೆಲ್ ಪ್ರಶಸ್ತಿ ವಿಜೇತರಾದಂತಹ ಮದರ್ ತೆರೆಸಾ ಅವರು ಕೂಡ ಭಾಗವಹಿಸಿದ್ದು ವಿಶೇಷ. 2014 ಸಂಸ್ಥೆ ಸ್ಥಾಪನಾ ದಿನದ ಶತಮಾನೋತ್ಸವವನ್ನು ಕೂಡ ವಿಜೃಂಭಣೆಯಿಂದ ಆಚರಿಸಿದೆ. ಇವತ್ತು ನಮ್ಮ ಮಂಗಳೂರಿನಲ್ಲಿ ಬಹಳ ಪ್ರಸಿದ್ಧವಾದಂತಹ ಶಿಕ್ಷಣ ಸಂಸ್ಥೆ ಎನ್ನುವ ಹೆಗ್ಗಳಿಕೆಗೆ ಈ ಒಂದು ಸೈಂಟ್ ಆಗ್ನೆಸ್ ಕಾಲೇಜು ಪಾತ್ರರಾಗಿದೆ. ಹಾಗಾಗಿ ಅಲ್ಲಿ ಜಾತಿ ಧರ್ಮ ಮತ ಭೇದ ಇಲ್ಲದೆ ಎಲ್ಲ ವರ್ಗದ ವಿದ್ಯಾರ್ಥಿನಿಯರಿಗೂ ಕೂಡ ಮುಕ್ತವಾದಂತಹ ಒಂದು ಶಿಕ್ಷಣದ ಅವಕಾಶ ಇದೆ, ಅದನ್ನು ಉಪಯೋಗ ಮಾಡಿಕೊಳ್ತಾ ಇರುವುದನ್ನು ಕೂಡ ನಾವು ಗಮನಿಸಿದ್ದೇವೆ.

0: ಬಂಧು ಬಾಂಧವರು. ನಮಸ್ತೆ, ಕಡಲ ನಗರಿ ಮಂಗಳೂರಿನ ಸುಂದರ ಹಸಿರ ಸಿರಿಯಲ್ಲಿ ಇರುವ ವಿದ್ಯಾಸಂಸ್ಥೆ ಸಂತ ಆಗ್ನೆಸ್ ಕಾಲೇಜ್. ಇದು ದಕ್ಷಿಣ ಭಾರತದಲ್ಲಿನ ಮೊದಲ ಕ್ಯಾಥಲಿಕ್ ಮಹಿಳಾ ಕಾಲೇಜ್. ಇದೀಗ ಈ ಕಾಲೇಜು ತನ್ನ ಶತಮಾನೋತ್ಸವದ ಸಂಭ್ರಮಾಚರಣೆಯ ಸಿದ್ಧತೆಯಲ್ಲಿದೆ. ಮೂಲತಃ ಈ ಕಾಲೇಜನ್ನು ಅಪೋಸ್ಟಲಿಕ್ ಕಾರ್ಮೆಲ್ ಸಂಸ್ಥೆಯ ಮದರ್ ಮೇರಿ ಅಲೂಷಿಯಾ ಅವರು 1921 ಪ್ರಾರಂಭಿಸಿದರು. ಸ್ತ್ರೀ ಶಿಕ್ಷಣ ದೇಶದ ಬಹುದೊಡ್ಡ ಆಸ್ತಿ ಎಂಬುದನ್ನು ಮನಗಂಡ ಸಂತ ಆಗ್ನೆಸ್ ವಿದ್ಯಾಸಂಸ್ಥೆ ತನ್ನ ಸಿನಿಯರ ಸರ್ವಾಂಗೀಣ ಬೆಳವಣಿಗೆಗೆ ಕಳೆದ 99 ವರ್ಷಗಳಿಂದ ಸತತವಾಗಿ ಪ್ರಯತ್ನಿಸಿದರ ಫಲವಾಗಿ ಇಂದು ಇಲ್ಲಿನ ವಿದ್ಯಾರ್ಥಿನಿಯರು ದೇಶ ವಿದೇಶಗಳಲ್ಲಿ ವಿವಿಧ ರೀತಿಯ ಉನ್ನತ ಹುದ್ದೆಗಳಲ್ಲಿ ಕಂಗೊಳಿಸುತ್ತಿದ್ದಾರೆ. ಕೇವಲ ಬೆರಳೆಣಿಕೆಯಷ್ಟೇ ವಿದ್ಯಾರ್ಥಿನಿಯರೊಂದಿಗೆ ಆರಂಭಗೊಂಡ ವಿದ್ಯಾಸಂಸ್ಥೆ ಆಧುನಿಕ ಯುಗಕ್ಕೆ ಅನುಗುಣವಾದ ಶಿಕ್ಷಣವನ್ನು ನೀಡುತ್ತಿದೆ. ಪದವಿ ಪೂರ್ವ, ಪದವಿ, ಉನ್ನತ ಶಿಕ್ಷಣ ವಿಭಾಗದಲ್ಲಿ ಉದ್ಯೋಗಾಧಾರಿತ, ಸಮಾಜಾಧಾರಿತ ಕೋರ್ಸ್ಗಳ ಮೂಲಕ ವಿದ್ಯಾರ್ಥಿನಿಯರ ಸಕಲ ಅವಶ್ಯಕತೆಗಳನ್ನು ಪೂರೈಸುವುದರೊಂದಿಗೆ ಸಹಸ್ರಾರು ವಿದ್ಯಾರ್ಥಿನಿಯರ ಪಾಲಿಗೆ ದಾರಿದೀಪವಾಗಿದೆ. ಇಷ್ಟೇ ಅಲ್ಲದೆ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರನ್ನು ಬಹಳ ಹತ್ತಿರದಿಂದ ಅರ್ಥ ಮಾಡಿಕೊಂಡು ಬಡ ವಿದ್ಯಾರ್ಥಿಗಳ ಕಲಿಕೆಗೂ ಸಹಕರಿಸಿ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಲು ವ್ಯಕ್ತಿತ್ವದ ಸರ್ವಾಂಗೀಣ ವಿಕಾಸಕ್ಕೆ ನೆರವಾಗುವುದರ ಕಾಲೇಜಿನ ಪ್ರಮುಖ ಧ್ಯೇಯಗಳಲ್ಲಿ ಒಂದಾಗಿದೆ. ಪಾಠದಷ್ಟೇ ಆಟವನ್ನು ಪ್ರೋತ್ಸಾಹಿಸುವ ಈ ಕಾಲೇಜು ವಿಶಾಲ ಕ್ರೀಡಾಂಗಣವನ್ನು ಹೊಂದಿದ್ದು ದೈಹಿಕ ಶಿಕ್ಷಣವು ಅತ್ಯುತ್ತಮವಾಗಿದೆ. ಬಹು ಅಧ್ಯಯನ ಶಾಖೆಯ ಮ್ಯೂಸಿಯಂ, ಎಡಿಟಿಂಗ್ ಸ್ಟುಡಿಯೋ, ಕಾರ್ಮೆಲ್ ಜಿಮ್, ಯೋಗ ತರಬೇತಿಗಳು ಕೂಡ ಇಲ್ಲಿದ್ದು ವಿದ್ಯಾರ್ಥಿನಿಯರ ಶಿಕ್ಷಣಕ್ಕೆ ಪೂರಕವಾಗಿ ಬೆಳೆದಿದೆ. ಸಂತ ಆಗ್ನೆಸ್ ಕಾಲೇಜು ಈಗಾಗಲೇ ಹಲವಾರು ಪ್ರಶಸ್ತಿಗಳನ್ನು ಮತ್ತು ಮೌಲ್ಯಾಂಕಗಳನ್ನು ತನ್ನ ಮುಡಿಲೇರಿಸಿಕೊಂಡಿದೆ. 1999 ಮಂಗಳೂರು ವಿಶ್ವವಿದ್ಯಾನಿಲಯ ವ್ಯಾಪ್ತಿಯಲ್ಲಿ ನ್ಯಾಕ್ನಿಂದ ಮೊದಲ ಬಾರಿಗೆ ಪರಿಶೀಲನೆಗೆ ಒಳಪಟ್ಟ ಕಾಲೇಜು ಇದಾಗಿದ್ದು 5-star ಗ್ರೇಡ್ ಅನ್ನು ಪಡೆದು ತದನಂತರ 2005 ಮತ್ತು 2012 ಎ ಗ್ರೇಡ್ ಅನ್ನು ಪಡೆದಿದ್ದು 2017 ಎ ಪ್ಲಸ್ ಗ್ರೇಡ್ ಅನ್ನು ಪಡೆದು ಉತ್ತಮ ಸಂತುಲನವನ್ನು ಮೂಡಿಸಿದೆ. ಸಂತ ಆಗ್ನೆಸ್ ಕಾಲೇಜು ಗುಣಾಧಾರಿತ ಶಿಕ್ಷಣವನ್ನು ನೀಡುತ್ತಿದ್ದು ವಿವಿಧ ವರ್ಗದ ಜಾತಿಯ ವಿದ್ಯಾರ್ಥಿನಿಯರು ಇದರ ಸದುಪಯೋಗವನ್ನು ಪಡೆಯುತ್ತಿದ್ದಾರೆ. ಒಟ್ಟಿನಲ್ಲಿ ಸೇವೆಯ ಮೂಲಕ ಶಿಕ್ಷಣ, ಶಿಕ್ಷಣದ ಮೂಲಕ ಸೇವೆ ಎನ್ನುವಂತೆ ವಿದ್ಯಾರ್ಥಿನಿಯಗಳಲ್ಲಿ ಸೇವಾ ಮನೋಭಾವನೆ, ಶಿಸ್ತು, ಸಂಯಮ, ನಾಯಕತ್ವ, ಜವಾಬ್ದಾರಿಯುತ ವ್ಯಕ್ತಿತ್ವವನ್ನು ಬೆಳೆಸುವ ಧ್ಯೇಯವನ್ನು ಇಟ್ಟುಕೊಂಡಿರುತ್ತದೆ. ಇದೀಗ 2020-21 ಶೈಕ್ಷಣಿಕ ವರ್ಷ ಸಂತ ಆಗ್ನೆಸ್ ಕಾಲೇಜಿನ ಇತಿಹಾಸದ ಅತ್ಯಂತ ಮಹತ್ವದ ಘಟ್ಟವೆನಿಸಿದೆ. ಶೈಕ್ಷಣಿಕ ಸೇವೆಯಲ್ಲಿ 100 ವರ್ಷಗಳನ್ನು ಪೂರೈಸಲಿರುವ ಈ ಸಂಸ್ಥೆ ಸಾವಿರಾರು ವಿದ್ಯಾರ್ಥಿನಿಯರ ಸ್ವಶಕ್ತಿಗಳಿಗೆ, ಸಾಧನೆಗಳಿಗೆ ಮೈಲುಗಲ್ಲಾಗಿದೆ. ವಿದ್ಯಾರ್ಥಿನಿಯರ ಸರ್ವಾಂಗೀಣ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಸಂತ ಆಗ್ನೆಸ್ ಸಂಸ್ಥೆ ಅವರ ಬೆಂಗಾವಲಾಗಿ ನಿಂತಿರುವುದು ಸಂಸ್ಥೆಗೆ ಹಿರಿಮೆಯನ್ನು, ಸಂತಸವನ್ನು ತಂದಿದೆ.
1: ಸೇಂಟ್ ಆಗ್ನೆಸ್ ಮಹಿಳಾ ಕಾಲೇಜಿನ ವಿಸ್ತೃತವಾದಂತಹ ವಿವರಗಳನ್ನು ನಾವು ತಿಳ್ಕೊಂಡ ಹಾಗಾಯಿತು. ಶ್ರೋತೃಗಳೇ, ಮಂಗಳೂರಿನಲ್ಲಿ ಬಹಳ ಪ್ರಸಿದ್ಧವಾದಂತಹ ಶಿಕ್ಷಣ ಸಂಸ್ಥೆ ಇದು. ಅದರ ಆವರಣದಿಂದ ಹೊರಗೆ ನಾವು ಬಂದಿದ್ದೇವೆ. ಈಗ ಮತ್ತೆ ಇಲ್ಲಿ ನೋಡಿದರೆ 3 ರಸ್ತೆ ನಮಗೆ ಕಾಣಿಸ್ತಾ ಇದೆ. ಒಂದು ರಸ್ತೆ ನೇರವಾಗಿ ಮಲ್ಲಿಕಟ್ಟೆಗೆ ಹೋಗ್ತದೆ, ಎಡಭಾಗಕ್ಕೆ ಹೋಗ್ತದೆ. ಇನ್ನೊಂದು ನಂದೂರು ಕಡೆಗೆ ಹೋಗುವಂತಹ ರಸ್ತೆ. ಈ ಎರಡು ರಸ್ತೆಗಳ ಮಧ್ಯದಲ್ಲಿ ನಾವು ಸ್ವಲ್ಪ ಈ ಕಡೆ ಬಂದರೆ ಇಲ್ಲಿ ಎಡಭಾಗಕ್ಕೆ, ಸೇಂಟ್ ಆಗ್ನೆಸ್ ಕಾಲೇಜಿನ ಸರಿ ಎದುರು ಭಾಗಕ್ಕೆ ಒಂದು ದೊಡ್ಡ ಆವರಣ ಇದೆ. ಇದು ವಿಶೇಷ ಶಾಲೆ ಅಂತ ಹೆಸರು ಪಡೆದಿರುವಂತಹ ಒಂದು ಸಂಸ್ಥೆ. ವಿಕಲಚೇತನರು, ವಿಶೇಷಚೇತನರಿಗೆ, ಮಕ್ಕಳಿಗೆ ಇಲ್ಲಿ ಶಿಕ್ಷಣ ಮತ್ತು ತರಬೇತಿಯನ್ನು ಕೊಡಲಾಗ್ತಾ ಇದೆ. ಬಹಳ ಹಳೆಯ ಒಂದು ಕೀರ್ತಿ ಇರತಕ್ಕಂಥ ಶಾಲೆಯಲ್ಲಿ ಇಲ್ಲಿ ತುಂಬ ಮಂದಿ ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಕೂಡ ಪಡ್ಕೊಂಡಿದ್ದಾರೆ. ಇದರ ಒಳಗೆ ಹೋಗಿ ಒಂದಷ್ಟು ಇಲ್ಲಿಯ ಮಾಹಿತಿಯನ್ನು ನಾವು ಕಲೆ ಹಾಕುವುದಕ್ಕೆ ಪ್ರಯತ್ನ ಪಡೋಣ.
2: ಕೇಳುಗರೆ, ನಾವೀಗ ಇರುವಂತದ್ದು ಬೆಂದ್ರುವೆಲ್ನ ಪರಿಸರದಲ್ಲಿರುವಂತಹ ಸೇಂಟ್ ಆಗ್ನೆಸ್ ವಿಶೇಷ ಶಾಲೆಯಲ್ಲಿ ಇದ್ದೇವೆ. ಇಲ್ಲಿ ಒಂದು ಪ್ರಾಂಶುಪಾಲರು ನಮಗೆ ಮಾತಾಡಲಿಕ್ಕೆ ಸಿಕ್ಕಿದ್ದಾರೆ. ಈ ಒಂದು ಶಾಲೆಯ ಬಗ್ಗೆ ಅವರು ಏನ್ ಹೇಳ್ತಾರೆ, ಈ ಒಂದು ಶಾಲೆ ಹೇಗೆ ವಿಶೇಷವಾಗಿದೆ ಅನ್ನೋದನ್ನ ಅವರ ಮಾತಿಂದಲೇ ಕೇಳ್ತಾ ಬರೋಣ. ಸಿಸ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ, ನನ್ನ ಹೆಸರು ಸಿಸ್ಟರ್ ಶ್ರುತಿ ಅಂತ. ನಾನು ಸೇಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲಿನ ಪ್ರಾಂಶುಪಾಲರು. ಈ ಶಾಲೆ 1970 ಆಗಸ್ಟ್ 4ಗೆ ಸ್ಟಾರ್ಟ್ ಆದದ್ದು. ಸೊ ಅದರ ಪ್ರಕಾರ ಈ ವರ್ಷ ನಮ್ಮ ಶಾಲೆಯದು ಸ್ವರ್ಣ ಮಹೋತ್ಸವ. ಅದನ್ನು ತಿಳಿಸಲು ನನಗೆ ಸಂತೋಷ, ಏಕೆಂದರೆ 1970 ಕೇವಲ 5 ಮಕ್ಕಳ ಜೊತೆ ಪ್ರಾರಂಭವಾದ ಈ ಸಂಸ್ಥೆ ಈಗ 300 ಮಕ್ಕಳನ್ನು ತರಬೇತಿಗೊಳಿಸ್ತಾ ಇದೆ. ಇಲ್ಲಿ ನಾವು 3 ವರ್ಷದಿಂದ ಮಕ್ಕಳನ್ನು ತೆಗೆದುಕೊಳ್ತಾ ಇದ್ದೇವೆ. ಯಾರ ಐಕ್ಯೂ ಲೆವೆಲ್ 70 ಕಡಿಮೆ ಇದೆ ಅವರಿಗೆಲ್ಲ ನಾವು ಅವರಿಗೆ ಬೇಕಾದ ದೈನಂದಿನ ಚಟುವಟಿಕೆಗಳು ಹಾಗೂ ವಿದ್ಯಾಭ್ಯಾಸ ಹಾಗೂ ಅವರಿಗೆ ಅವರ ಜೀವನಕ್ಕೆ ಏನು ಅಗತ್ಯ ಅದನ್ನೆಲ್ಲ ನಾವು ತರಬೇತಿ ನೀಡ್ತಾ ಇದ್ದೇವೆ. ಅವರು 18 ನಂತರ ಅವರಿಗೆ ಇಲ್ಲಿ ನಾವು ಶೈಕ್ಷಣಿಕ ತರಬೇತಿ ಸಂಸ್ಥೆ ಕೂಡ ಇಲ್ಲಿ ಇದೆ. ಅದರಲ್ಲಿ ನಮ್ಮದು ಬುಕ್ ಬೈಂಡಿಂಗ್, ಕಾರ್ಪೆಂಟ್ರಿ ಮತ್ತು ಹೋಮ್ ಸೈನ್ಸ್ ಅಂತ 3 ಯೂನಿಟ್ ಇದೆ. ಸೊ 18 ಮೇಲೆ ಇದ್ದ ಮಕ್ಕಳಿಗೆ ಹೊರಗೆ ಸಮಾಜದಲ್ಲಿ ಅವರಿಗೆ ಕೆಲಸ ಸಿಗಲು ಕಷ್ಟ, ಅದಕ್ಕೋಸ್ಕರ ನಾವು ಇಲ್ಲಿಯೇ ಒಂದು ಕೆಲಸದ ಒಂದು ವಾತಾವರಣವನ್ನು ಸೃಷ್ಟಿಸಿದ್ದೇವೆ. ಅಲ್ಲಿ ಮಕ್ಕಳು ಹುಡುಗರು ಕಾರ್ಪೆಂಟ್ರಿ ಮತ್ತು ಬುಕ್ ಬೈಂಡಿಂಗ್ ಮಾಡ್ತಾರಾದರೆ ಹುಡುಗಿಯರು ಹೋಮ್ ಸೈನ್ಸ್ನಲ್ಲಿ ಕರಕುಶಲ ಆಕ್ಟಿವಿಟೀಸ್ ಅವರು ಮಾಡ್ತಾ ಇದ್ದಾರೆ. ನಮ್ಮ ಶಾಲೆಯಲ್ಲಿ ಸಾಮಾನ್ಯ ಶಾಲೆದ ಹಾಗೆ ಸ್ಪೋರ್ಟ್ಸ್ ಗೇಮ್ಸ್, ಕ್ರಾಫ್ಟ್, ಡ್ರಾಯಿಂಗ್ ಹಾಗೂ ಬುಲ್ಬುಲ್ಸ್, ಕಪ್ಸ್, ಸ್ಕೌಟ್ಸ್, ಗೈಡ್ಸ್ ಎಲ್ಲ ತರಬೇತಿಯನ್ನು ನಾವು ನೀಡ್ತಾ ಇದ್ದೇವೆ. ನಮ್ಮ ಮಕ್ಕಳು ಸಾಮಾನ್ಯ ಮಕ್ಕಳ ಹಾಗೆ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ, ಆದರೂ ಕೂಡ ಅವರ ಪ್ರಕಾರ ಅವರಿಗೆ ಎಷ್ಟು ಸಾಧನೆ ಮಾಡಲಿಕ್ಕಾಗ್ತದೆ ಅಷ್ಟು ಸಾಧನೆ ಅವರು ಮಾಡ್ತಾ ಇದ್ದಾರೆ. ಪ್ರತ್ಯೇಕವಾಗಿ ಸ್ಪೋರ್ಟ್ಸಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಕೂಡ ಅವರು ಹೋಗಿದ್ದಾರೆ ಹಾಗೂ ಶಾಲೆಗೆ ತುಂಬ ಕೀರ್ತಿಯನ್ನು ತಂದಿದ್ದಾರೆ. ಹಾಗೂ ನಮ್ಮ ಪೇರೆಂಟ್ಸ್ಗೆ ಕೂಡ ಈ ಶಾಲೆಯಲ್ಲಿ ಅವರು ಮಕ್ಕಳು ಸೇರಿಸಿದ ನಂತರ ಅವರಿಗೂ ಕೂಡ ತಮ್ಮ ಮಗು ಕೂಡ ಏನಾದರೂ ಸಾಧಿಸ್ತದೆ ಅಂತ ಅವರಿಗೆ ತೃಪ್ತಿ, ಅವರ ಮನಸ್ಸಲ್ಲಿ ಅವರ ಜೀವನದಲ್ಲಿ ತೃಪ್ತಿ ಇದೆ. ಅದು ಕೂಡ ನಮಗೆ ತುಂಬ ಸಂತೋಷವನ್ನು ಇಡ್ತಾ ಇದೆ. ಈ ಶಾಲೆಯಲ್ಲಿ ನಮಗೆ 28 ಶಿಕ್ಷಕ ಶಿಕ್ಷಕಿಯರು ದುಡಿತಾರೆ. ಅವರ ನಿಸ್ವಾರ್ಥ ಸೇವೆಯಿಂದಾಗಿ ನಮ್ಮ ಎಲ್ಲ ಮಕ್ಕಳು ಸಾಧ್ಯವಾದಷ್ಟು ಮಟ್ಟಿಗೆ ಸಮಾಜದಲ್ಲಿ ಹೊಂದಿಕೊಂಡು ಹೋಗಲು ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಈ ಸುವರ್ಣ ಮಹೋತ್ಸವದಲ್ಲಿ ನಾವು 50 ಚಟುವಟಿಕೆಗಳನ್ನು ಹಾಕಿದ್ದೇವೆ. ಈ 50 ಚಟುವಟಿಕೆಗಳು ಮಗುವಿನ ಉನ್ನತಿಗೋಸ್ಕರ ಹಾಗೂ ಸಮಾಜಕ್ಕೆ ನಾವು ಏನು ಅವೇರ್ನೆಸ್ ಪ್ರೋಗ್ರಾಮ್ ಆ ನಿಟ್ಟಿನಲ್ಲಿ ನಾವು ಸಾಕ್ತಾ ಇದ್ದೇವೆ. ಸೊ ಈ ಸ್ವರ್ಣ ಮಹೋತ್ಸವದಲ್ಲಿ ನಮಗೆ ಎಲ್ಲರಿಂದಲೂ ಸಹಕಾರ ಸಿಗ್ತಿದ್ದಂತ ನಾವು ಬಯಸಿ ನಮ್ಮ ಈ ವಿಶೇಷ ಮಕ್ಕಳು ತಮ್ಮ ತಮ್ಮ ಜೀವನದಲ್ಲಿ ಏನು ಅವರು ಏನು ಸಾಧಿಸ್ತಾರೆ ಅದು ಅವರಿಗೆ ಸಂತೋಷವನ್ನು ನೀಡಬೇಕಂತ ನಮ್ಮ ಆಸೆ. ಮಕ್ಕಳು ಕಲಿಸುವಾಗ ಅಂದರೆ ಅವರಿಗೆ ನಮ್ಮಷ್ಟು ಗ್ರಾಸ್ಪಿಂಗ್ ಎಬಿಲಿಟಿ ಅವರಿಗಿಲ್ಲ, ನಮಗೆ ತುಂಬ ತಾಳ್ಮೆ ಬೇಕಾಗ್ತದೆ. ಸೊ ಅವರಿಗೆ ಒಂದು ವಿಷಯ ಕಲಿಸಬೇಕಾದ್ರೆ ಅದು ಒಂದು ದಿನ ಆಗ್ಬೋದು, ಒಂದು ತಿಂಗಳಾಗ್ಬೋದು, ಕೆಲವೊಮ್ಮೆ ಒಂದು ವರ್ಷವೇ ಆಗ್ಬೋದು. ಸೊ ನಮ್ಮಲ್ಲಿ ತಾಳ್ಮೆ ಇದ್ರೆ ಡೆಫಿನೆಟ್ ಆಗಿ ನಾವು ಮುಂದಕ್ಕೆ ತರಬಹುದು. ಸೊ ಅದೊಂದು ದೊಡ್ಡ ಚಾಲೆಂಜ್ ತಾಳ್ಮೆ, ನಾವು ಅದಕ್ಕೆ ಒಂದು ಮಿತಿ ಇದೆ, ಅದಕ್ಕಿಂತ ಜಾಸ್ತಿ ನಮಗೆ ಆಗುವುದಿಲ್ಲ, ಆದರೂ ಕೂಡ ಅದೊಂದು ಚಾಲೆಂಜ್ ಆಗಿ ನಾವು ತಗೊಳ್ತೇವೆ. ಪರಿಸರದಲ್ಲಿ ಸುತ್ತಮುತ್ತಲು ಎಲ್ಲ ಕಡೆ ಶಿಕ್ಷಣ ಸಂಸ್ಥೆಗಳಿವೆ, ಅವರೆಲ್ಲರೂ ನಮ್ಮ ಮಕ್ಕಳಿಗೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಪ್ರತ್ಯೇಕವಾಗಿ

0: ಸೇಂಟ್ ಆಗ್ನೇಸ್ನ ಎದುರುಭಾಗದ ಈ ವಿಶೇಷ ಶಾಲೆಯಲ್ಲಿ ಒಂದಷ್ಟು ಹೊತ್ತು ಕಳೆದಿದ್ದೇವೆ ನಾವು. ಇಲ್ಲಿಯ ವಿವರಗಳನ್ನು ಕೂಡ ನಾವು ಸ್ವಲ್ಪ ತಿಳ್ಕೊಂಡ ಹಾಗಾಗಿದೆ. ಇನ್ನು ಆವರಣದಿಂದ ಹೊರಗೆ ನಾವು ಬಂದು ಮುಂದುವರೆದ್ರೆ ಇಲ್ಲಿ ಎಡಭಾಗಕ್ಕೆ ಬೇರೆ ಬೇರೆ ಅಂಗಡಿ ಮುಂಗಟ್ಟುಗಳು ಕಾಣಿಸ್ತವೆ. ದೊಡ್ಡ ಕಟ್ಟಡ ಇದೆ, ದಿನಬಳಕೆಯ ವಸ್ತುಗಳ ತುಂಬಾ ಅಂಗಡಿಗಳು ಕೂಡ ಇಲ್ಲಿ ಇದ್ದಾವೆ. ಅದರಲ್ಲಿ ಒಂದು ಪ್ರಮುಖವಾದದ್ದು ವಾಸ್ ಬೇಕರಿ. ವಾಸ್ ಬೇಕರಿ ಮಂಗಳೂರಿನಲ್ಲಿ ಬಹಳ ಪ್ರಸಿದ್ಧವಾದ ಒಂದು ಬೇಕರಿ ಸಂಸ್ಥೆ. ಇಲ್ಲಿ ಬೇಕಾದಂತಹ ಎಲ್ಲ ಬೇಕರಿ ಐಟಂಗಳು ನಮಗೆ ಸಿಗ್ತವೆ. ಜನನಿಬಿಡವಾಗಿರತಕ್ಕಂತಹ ಒಂದು ಅಂಗಡಿ ಅಂತ ಹೇಳಬಹುದು. ತುಂಬಾ ಮಂದಿ ಗ್ರಾಹಕರು ಇಲ್ಲಿ ಬರ್ತಾರೆ. ಶಾಲೆ ಇರುವ ಸಂದರ್ಭದಲ್ಲಿ ಇಲ್ಲಿ ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಿನದಾಗಿ ಇರ್ತದೆ. ಗ್ರಾಹಕರಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ಬೇರೆ ಬೇರೆ ಆಹಾರ ವಸ್ತುಗಳನ್ನು ಮಾಡಿಕೊಡುವಲ್ಲಿ ಇದು ಪ್ರಸಿದ್ಧವಾದಂತಹ ಒಂದು ಬೇಕರಿ ಅಂತ ಹೇಳಬಹುದು. ಈ ಬೇಕರಿಯಲ್ಲಿ ಏನೆಲ್ಲ ಇದೆ ಎನ್ನುವುದನ್ನು ಅವರಿಂದಲೇ ನಾವು ತಿಳ್ಕೊಳ್ಳೋಣ.
1: ಕೇಳುಗರೆ, ನಾವೀಗ ಬೆಂದೂರ್ವೆಲ್ನಲ್ಲಿರುವಂತಹ ವಾಸ್ ಬೇಕರಿಗೆ ಬಂದಿದ್ದೇವೆ. ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಂತಹ ವಾಸ್ ಬೇಕರಿಯ ಮಾಲಕರಲ್ಲಿ ಸಿಕ್ಕಿದ್ದಾರೆ ಮಾತಾಡಲಿಕ್ಕೆ. ಅವರ ಹತ್ರ ಮಾತಾಡೋಣ. ಈ ಒಂದು ವಾಸ್ ಬೇಕರಿಯ ಬಗ್ಗೆ ಅವರು ಏನ್ ಹೇಳ್ತಾರೆ, ಅದೇ ರೀತಿ ಬೆಂದೂರ್ವೆಲ್ ಪರಿಸರ, ಅವರು ಕಂಡಂತಹ ಬೆಂದೂರ್ವೆಲ್ ಪರಿಸರದ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳ್ತಾ ಬರೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ತೆ, ನನ್ನ ಹೆಸರು ಲೆಸ್ಟರ್ ವಾಸ್. ನಮ್ದು ಈ ಬೇಕರಿ 1905 ಅಲ್ಲಿ ಶುರುವಾಗಿದೆ. ನನ್ನ ಗ್ರ್ಯಾಂಡ್ ಫಾದರ್ ಶುರು ಮಾಡಿದ್ರು. ಅವರ ಹೆಸರು ಇಮ್ಯಾನ್ಯುಯಲ್ ವಾಸ್. ಮತ್ತೆ ನನ್ನ ತಂದೆ ಸೆಬಾಸ್ಟಿಯನ್ ವಾಸ್ ಕಂಟಿನ್ಯೂ ಮಾಡಿದ್ರು. ಈಗ ಥರ್ಡ್ ಜನರೇಷನ್ ನಾನು ಲೆಸ್ಟರ್ ವಾಸ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಮ್ದು ಇಲ್ಲಿ ಫೇಮಸ್ ಅಂದ್ರೆ ಮ್ಯಾಕ್ರೂನ್, ಕ್ಯಾಶ್ಯೂನಟ್ ಮ್ಯಾಕ್ರೂನ್, ಪ್ಲಮ್ ಕೇಕ್, ರಿಚ್ ಪ್ಲಮ್ ಕೇಕ್, ಪಫ್ಸ್ ಎಲ್ಲ ಸಿಗ್ತದೆ. ಈಗ ನಮ್ದೇ ಮ್ಯಾನುಫ್ಯಾಕ್ಚರ್ ಸಿನ್ಸ್ 1905. ಎಲ್ಲ ಊರಿನವರೆಲ್ಲ ಇಲ್ಲಿ ಹುಡುಕಿಕೊಂಡು ಬರ್ತಾರೆ. ನಮಗೆ ಕ್ರಿಸ್ಮಸ್ ಅಲ್ಲಿ ದೀಪಾವಳಿ ದೊಡ್ಡ ಸೀಸನ್. ಮೊದಲು ಬೆಂದೂರಲ್ಲಿ ಭಾರಿ ಕಡಿಮೆ ಜನ ಇದ್ರು, ಅಂಗಡಿ ಎಲ್ಲ ತುಂಬ ಕಡಿಮೆ ಇತ್ತು. ಆದರೆ ಈಗ ಒಳ್ಳೆ ಇಂಪ್ರೂವ್ ಆಗಿದೆ, ತುಂಬ ಜನ ಸೇರಿದ್ದಾರೆ, ತುಂಬ ಫ್ಲ್ಯಾಟ್ಸ್ ಇದೆ, ಎಲ್ಲ ಆಗಿದೆ. ಹಾಗೆ ಬಿಸ್ನೆಸ್ ಒಳ್ಳೆ ಉಂಟು.
1: ಸರ್ ಇಷ್ಟರವರೆಗೆ ಈ ಒಂದು ವಾಸ್ ಬೇಕರಿಯ ಬಗ್ಗೆ, ಅದೇ ರೀತಿ ಈ ಒಂದು ಬೆಂದೂರ್ವೆಲ್ ಪರಿಸರದ ಬಗ್ಗೆ ಮಾತಾಡಿದ್ರೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.
0: ವಾಸ್ ಬೇಕರಿಯಿಂದ ಹೊರಗೆ ಬಂದಾಗ ಇನ್ನು ಹೆಚ್ಚು ಮುಂದಕ್ಕೆ ನಾವು ಪ್ರಯಾಣ ನಡೆಸುವಂತಹ ಅಗತ್ಯ ಕಾಣುವುದಿಲ್ಲ, ಯಾಕಂದ್ರೆ ಈಗಾಗಲೇ ಸಮಯ ಆಗಿದೆ. ಆದರೆ ಇಲ್ಲಿ ಬಹಳ ಮುಖ್ಯವಾಗಿ ನಮಗೆ ಒಂದು TVS ಶೋರೂಮ್ ಕಾಣಿಸ್ತಾ ಇದೆ. ಇದು ಇತ್ತೀಚಿನ ಕೆಲವು ವರ್ಷಗಳಿಂದ ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ಒಂದು ಸಂಸ್ಥೆ. ಸಾಯಿರಾದ TVS ವಾಹನಗಳು

0: ಒಂದು ಕಟ್ಟಡ ಇದು. ಸಾಯಿರಾದ ಸಂಸ್ಥೆ, ರಾಧಾ ಮೆಡಿಕಲ್ಸ್, ಇದರಿಂದ ಇಲ್ಲಿ ಹೆಸರನ್ನು ಪಡೆದಿರುವಂಥದ್ದು. ಅದು ಕಟ್ಟಡ ನಿರ್ಮಾಣದ ಒಂದು ಸಂಸ್ಥೆ ಕೂಡ ಹೌದು. ಮನೋಹರ್ ಶೆಟ್ರ ನೇತೃತ್ವದಲ್ಲಿ ನಡೆಯುವಂತಹ ಒಂದು ಸಂಸ್ಥೆ. ಈ ಸಾಯಿರಾದ ಟಿ ವಿ ಎಸ್ ಕಟ್ಟಡದ ಒಳಗೆ ನಾವು ಹೋದರೆ ಬೇರೆ ಬೇರೆ ವಿನ್ಯಾಸದ ಟಿ ವಿ ಎಸ್ ವಾಹನಗಳನ್ನು ನಾವು ಇಲ್ಲಿ ಕಾಣಬಹುದು. ಒಳ್ಳೆಯ ಆಫರ್ಗಳನ್ನು ಕೂಡ ಈ ಹಬ್ಬದ ಸಂದರ್ಭದಲ್ಲಿ ಅವರು ಕೊಡ್ತಾ ಇದ್ದಾರೆ, ಮತ್ತು ಉತ್ತಮ ಸೇವೆಯನ್ನು ಕೊಡುವಂಥ ಒಂದು ಸಂಸ್ಥೆ ಅಂತ ಮಂಗಳೂರಿನಲ್ಲಿ ಹೆಸರಾಗಿರುವಂಥದ್ದು. ಹೆಚ್ಚಿನ ಗ್ರಾಹಕರನ್ನು ಆಕರ್ಷಿಸುವುದಕ್ಕೆ ಬೇಕಾದ ಎಲ್ಲ ರೀತಿಯ ಪರಿಕ್ರಮಗಳನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ನೋಡಲಿಕ್ಕೂ ಕೂಡ ಬಹಳ ಸುಂದರವಾದ ಒಂದು ಹೊಸ ವಿನ್ಯಾಸದಿಂದ ಕಂಗೊಳಿಸುವಂಥ ಒಂದು ಸಂಸ್ಥೆ ಇದು. ಸರಿ ಶ್ರೋತೃಗಳೇ, ಊರು ಕೇರಿ ಕಾರ್ಯಕ್ರಮದಲ್ಲಿ ಈ ಸಲ ನಾವು ಬೆಂದೂರುವೆಲ್ನಲ್ಲಿ ಏನೆಲ್ಲ ಇದೆ ಎನ್ನುವುದನ್ನು ನೋಡುವ ಪ್ರಯತ್ನ ಮಾಡಿದ್ದೇವೆ. ಆದಷ್ಟು ಇಲ್ಲಿಯ ಸ್ಥಳಗಳಿಗೆ ಸಂಬಂಧಪಟ್ಟಂತಹ ವಿವರಗಳನ್ನು ಕೊಡುವಂತಹ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಸಂಬಂಧಪಟ್ಟವರು ಕೂಡ ನಮ್ಮಲ್ಲಿ ಮಾತಾಡಿದ್ದಾರೆ. ಈ ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕೊಡಿ. ಮುಂದಿನ ವಾರ ಮತ್ತೆ ಇನ್ನೊಂದು ಕಡೆಗೆ ಹೇಗೂ ನಾವು ಪ್ರಯಾಣ ಬೆಳೆಸಲಿಕ್ಕಿದೆ. ಹಾಗಾಗಿ ಇವತ್ತಿನ ನಮ್ಮ ಪ್ರಯಾಣವನ್ನು ಇಲ್ಲಿಗೆ ನಾವು ಮೊಟಕುಗೊಳಿಸಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಊರು ಕೇರಿ ಕಾರ್ಯಕ್ರಮದಲ್ಲಿ ನಾನು ಭಾಸ್ಕರ್ ರೈ ಕುಕ್ಕುವಳ್ಳಿ, ನಮಸ್ಕಾರ.
1: ನಮ್ಮೂರಿಗೊಂದು ದಾರಿ, ಆ ದಾರಿಗೊಂದು ಹೆಸರು. ಆ ಹೆಸರಿನ ಹಿಂದಿನ ಕಥೆ ಅಲ್ಲಿನ ಜನರ ಜೊತೆ. ವಿನೂತನ ಕಾರ್ಯಕ್ರಮ ಊರು ಕೇರಿ.
2: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
3: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
4: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
4: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
5: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಟೀಚರ್ ಏನ್ ಮಾಡ್ಬೋದು ನಾನು, ಅವನ ವ್ಯಕ್ತಿತ್ವ ನಿರ್ಮಾಣಕ್ಕೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡಿ ಬೆಳೆಯೋದಕ್ಕೆ ಏನು ಬೇಕೋ ಸತ್ವ ಆ ಜೀವದಲ್ಲಿ ಇದೆ, ಒಳಗೆ ಇದೆ, ಅದು ಆ ಪರಿಪೂರ್ಣತೆ ಒಳಗೆ ಇದೆ, ಅದನ್ನು ಬೆಳೆಸುವಂಥ ಶಕ್ತಿ ಆಗಬೇಕು. ಇಲ್ಲಿ ಮಗುಗೆ ನಡಿಗೆ ಕಲಿಸೋದಿದೆಯಲ್ಲ, ದಯವಿಟ್ಟು ಕಣ್ಮನ್ನು ಕಲ್ಪನೆ ಮಾಡ್ಕೊಂಬಿಡಿ ಸ್ನೇಹಿತರೆ. ಇದರಂಥ ಅದ್ಭುತ ಕಲ್ಪನೆ ನನಗೆ ಸಿಕ್ಕಿಲ್ಲ ಇದುವರೆಗೂ. 11 ತಿಂಗಳ ಮಗು ನಡೆಯೋಕೆ ಶುರು ಮಾಡುತ್ತೆ ಅಂತ ಗಮನಿಸ್ಬೇಕು. ನಿಂತ್ಕೊಂಡಿದೆ, ತಾಯಿ ಏನು ಮಾಡ್ತಾಳೆ ಅಂದರೆ ಕೈ ಹಿಡ್ಕೊಂಡಿದ್ದಾಳೆ, ತಾಯಿ ಬಗ್ಗುತ್ತಾಳೆ. ಯಾವ ಹೈಟಿಗೆ ಬಗ್ತಾಳೆ? ತನಗೆ ಅನುಕೂಲ ಆಗೋ ಹೈಟ್ ಅಲ್ಲ, ಮಗುಗೆ ಅನುಕೂಲ ಆಗೋ ಹೈಟಿಗೆ. ನಿಂತ್ಕೊಂಡು ಸರಸರ ಹೋಗಲ್ಲ, ಆಕೆ ಬಗ್ಗೋದು ಮಗುಗೆ ಯಾವ ಹೈಟಿಗೆ ಅನುಕೂಲ ಆಗುತ್ತೋ ಆ ಎತ್ತರಕ್ಕೆ ತಾಯಿ ಬಗ್ಗುತ್ತಾಳೆ. ಎರಡನೇದು ಕೈ ಹಿಡ್ಕೊಂಡಿರ್ತಾಳೆ. ಕೈ ಹೆಂಗೆ ಹಿಡ್ಕೋತಾಳೆ? ತುಂಬ ಬಿಗಿಯಾಗಿ ಹಿಡಿತಾಳ? ಇಲ್ಲ, ಮಗುಗೆ ನೋವಾಗತ್ತೆ, ತುಂಬ ಸರಳಬಿಟ್ಟು ಕೈ ಬಿದ್ದುಬಿಡುತ್ತೆ. ಅದನ್ನು ಹದವಾಗಿ ಹಿಡಿತಾಳೆ, ಅಂದರೆ ಎಷ್ಟು ಬೇಕೋ ಅಷ್ಟೇ ಪ್ರೆಷರ್ ಹಾಕಿ, ಹೆಚ್ಚು ಪ್ರೆಷರ್ ಆಗದ ಹಾಗೆ, ಕೈ ಬೀಳದ ಹಾಗೆ ಹಿಡ್ಕೊಂಡಿರ್ತಾಳೆ. ಮೂರನೇದು ಯಾವ ವೇಗದಲ್ಲಿ ತಾಯಿ ನಡೀತಾಳೆ? ಸರಸ ನಡ್ಕೊಂಡು ಹೋಗ್ತಾಳ, ನಡ್ಕೊಂಡು ಎಳ್ಕೊಂಡು ಹೋಗೋದಾಗ ಮಗುನ ತಾಯಿ ಮಾಡಲ್ಲ. ಕೆಲಸ ಮಗು ಜೋರಾಗಿ ಓಡುತ್ತೆ, ಆಗ ತಾನು ಓಡ್ತಾಳೆ. ಅಂದರೆ ಮಗುವಿನ ವೇಗಕ್ಕೆ ಅನುಗುಣವಾಗಿ ತನ್ನ ವೇಗವನ್ನು ಬದಲಾಯಿಸ್ಕೋತಾಳೆ. ಮೂರು ಹಂತ ಇದೆ ಸ್ನೇಹಿತರೆ ಇದರೊಳಗೆ. ಒಂದು ತಾಯಿಯ ಬಾಗುವಿಕೆ, ಎರಡನೇದು ಕೈಯನ್ನು ಹಿಡಿಯುವಂಥ ರೀತಿ, ಮೂರನೇದು ಮಗುವಿನಂತೆ ನಡೆಯುವಂಥ ವೇಗ. ಮೂರು ಇದನ್ನು ಶಿಕ್ಷಣಕ್ಕೆ ಹೋಲಿಸೋಣ. ನೀವು MSc ಮಾಡಿರ್ಬೋದು, PhD ಮಾಡ್ಬೋದು, ಅಥವಾ ದೊಡ್ಡ ದೊಡ್ಡ ಪುಸ್ತಕ ಓದಿರಬಹುದು, ಅದೆಲ್ಲ ಏನೂ ಪ್ರಯೋಜನ ಇಲ್ಲ ಮಗುವಿನ ಹಂತಕ್ಕೆ ನೀವು ಬರದೇ ಹೋದರೆ. ಮಗುವಿನ ಮಟ್ಟಕ್ಕೆ ನೀವು ಬರದೇ ಹೋದರೆ ನಿಮ್ಮ ಕಲಿಕೆಗೆ ಅರ್ಥ ಇಲ್ಲ. ಅದಕ್ಕೆ ಹೇಳ್ತಾರೆ, ಕಮ್ಯುನಿಕೇಷನ್ ಈಸ್ ಟು ಬಿ ಅಂಡರ್ಸ್ಟುಡ್. ನಾನು ಮಾತಾಡೋದು ಅದಕ್ಕೆ ನಿಮ್ಗೆ ಅರ್ಥ ಆಗಬೇಕು. ನಮ್ಮ ಕಾಲೇಜಲ್ಲಿ ಇಬ್ಬರು ಪ್ರೊಫೆಸರ್ ಇದ್ದರು, ಒಬ್ಬರು ಇಂಗ್ಲೆಂಡಲ್ಲಿ PhD ಮಾಡ್ಕೊಂಬಂದವರು, ಇನ್ನೊಬ್ಬರು ಅಲ್ಲೇ MSc MA ಮಾಡ್ಕೊಂಡು ಹುಡುಗ, ಇಂಗ್ಲೀಷ್ ಹುಡುಗ. ನಾನು ಹುಡುಗರಿಗೆ ಕೇಳ್ತಾ ಇದ್ದೆ, ಇಂಗ್ಲೀಷ್ ಪಾಠ ಹೇಗಾಗ್ತಾ ಇದೆ ಪ್ರಿನ್ಸಿಪಾಲ್ ಅಂತ ಕೇಳ್ತಾ ಇದ್ದೆ. ಹೋಗಿ ಹುಡುಗರು ಹೇಳಿದರು, ಸಾರ್ ಮೇಡಮ್ ಇಂಗ್ಲೀಷ್ ಏನು ಚೆನ್ನಾಗಿದೆ ಸರ್, ಅಯ್ಯೋ ಅದ್ಭುತ ಸರ್, ಕೇಳ್ತಾ ಇದ್ರೆ ಕೇಳೋಣ ಅನ್ಸುತ್ತೆ ಸರ್, ಆದರೆ ಅರ್ಥ ಆಗಲ್ಲ ಸರ್, ಭಾರಿ ಇಂಗ್ಲೀಷು ಅರ್ಥನೇ ಆಗಲ್ಲ. ಇವರು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಸರ್. ಕೊನೆ ಯಾರು ಸಕ್ಸಸ್ಫುಲ್ ಆದರು? ಎರಡನೇದವನು.

0: You're listening to Radio Sarang, 107.8 FM.
1: ನಿಮಗೆ ಎಷ್ಟು ವಿಷಯ ಗೊತ್ತಿದೆ ಅನ್ನೋದು ಮುಖ್ಯ ಅಲ್ಲ, ನೀವು ಎಷ್ಟರ ಮಟ್ಟಿಗೆ ಮಗುವಿನ ಮಟ್ಟಕ್ಕೆ ಬರ್ತೀರಿ ಅನ್ನೋದು ಮುಖ್ಯ. ಬೆಂಡ್ ಡೌನ್ ಟು ದ ಲೆವೆಲ್, ಕಂಟೆಂಟ್, ವಿಷಯದ ಕಂಟೆಂಟ್. ಎರಡನೇದು ಕೈ ಹಿಡ್ಕೊಳ್ಳೋದಿದೆಯಲ್ಲ, ಇದನ್ನು ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಅಂತ ಕರಿತೇನೆ ನಾನು. ಕೆಲವು ಕ್ಲಾಸ್ ನೋಡಬೇಕು, ಮೇಸ್ಟರ್ ಮಿನಿ ಹಿಟ್ಲರ್ ತಲೆ ಅಗಲಾಡ್ಕೊಡಲ್ಲ, ಡೋಂಟ್ ಟರ್ನ್ ದಿಸ್ ಸೈಡ್, ಡೋಂಟ್ ಟರ್ನ್ ದ್ಯಾಟ್ ಸೈಡ್, ಹಿಂಗೆ ಕೂತಿರ್ಬೇಕು ಸೋಲ್ಜರ್ ಕೂತ್ಕೊಂಡಂಗೆ. ಇನ್ನು ಕೆಲವು ಕ್ಲಾಸು ಸಿಟಿ ಮಾರ್ಕೆಟು, ಹೋ ಅಂತ ಗಲಾಟೆ, ಪಕ್ಕದ್ರೂ ಕ್ಲಾಸ್ ತೊಗೊಳೋಕ್ಕಾಗಲ್ಲ. ಎರಡೂ ಪ್ರಯೋಜನ ಇಲ್ಲ. ಕ್ಲಾಸ್ ಹೇಗಿರಬೇಕು ಅಂದರೆ ತುಂಬ ರಿಜಿಡ್ ಆಗಿ ಕಲಿಕೆ ಆಗದ ಹಾಗೂ ಇರಬಾರ್ದು, ತುಂಬ ಸಡಿಲವಾಗಿ ಅರ್ಥ ಆಗದೆ ಹಾಗೂ ಇರಬಾರ್ದು. ಎರಡನೇದು ಕೈ ಹಿಡ್ಕೊಳ್ಳೋದಿದೆಯಲ್ಲ, ಕ್ಲಾಸನ್ನು ಹದವಾಗಿ ಮಕ್ಕಳನ್ನ ಮಿಶ್ರಣ ಮಾಡ್ಕೊಂಡು ಹೇಳುವಂಥದ್ದು. ಮೂರನೇದು ಬಹಳ ಮುಖ್ಯವಾಗಿರೋದು, ಯಾವ ವೇಗದಲ್ಲಿ ಹೋಗಬೇಕು ಇದನ್ನು ಪಾಠ ಮಾಡುವಂಥ ವೇಗ. ಕೆಲವ್ರು ಏನು ಮಾಡ್ತಾರೆ, ಸಿಲೆಬಸ್ಸು ನಮ್ಗೆ ಇಷ್ಟ ಆಗಿರುವಂಥ ಲೆಸನ್ ಬಂತು, ಮುಖ ಅರಳಿಬಿಡುತ್ತೆ. ವಿಸ್ತಾರವಾಗಿ ಹೇಳಿ ಹೇಳಿ ಹೇಳಿ ಹೇಳೋದು, ಮುಂದಿನ ಚಾಪ್ಟರ್ ಇಂಟ್ರೆಸ್ಟಿಂಗ್ ಇಲ್ಲ, ಉಯ್ ಅಂತ ಹೋಗ್ಬಿಡೋದು. ಅದು ನಾನು ಮೇಸ್ಟ್ ಹೇಳ್ತಾ ಇದ್ರು ಹೇಗಿದೆ ಅಂತಂದರೆ, ಬಸ್ಸಲ್ಲಿ ನಿಂತ್ಕೊಂಡಿದ್ದೀರಿ, ಅದು ಸ್ಟ್ಯಾಂಡಿಂಗ್ ಸೀಟ್ ಅಂತ ಕರೀತಾರೆ, ಯಾಕೋ ಗೊತ್ತಿಲ್ಲ, ಅದನ್ನು ಸೀಟೇ ಅಲ್ಲ ಅದು, ಆ್ಯಕ್ಚುಲಿ ಸ್ಟ್ಯಾಂಡಿಂಗ್ ಅಷ್ಟೇ. ನಿಂತ್ಕೊಂಡಿದ್ದೀರಿ ಬಸ್ಸಲ್ಲಿ, ಆ ಡ್ರೈವರು ಜೋರು ಎಕ್ಸಲೇಟರ್ ಹೊಡ್ತಾನೆ, ಬ್ರೇಕ್ ಹಾಕ್ತಾನೆ, ಜೋರ ಹೋಗ್ತಾನೆ ಬ್ರೇಕ್ ಹಾಕ್ತಾನೆ, ಹೇಗಿರುತ್ತೆ ಪ್ರವಾಸ? ಮನೆ ಮುಟ್ಟೋತಿ ಬೆನ್ನೋ ಬಂದಿರುತ್ತೆ. ಮಕ್ಕಳಿಗೂ ಆಗೋದು ಅದೇನೆ, ಸರಿಯಾದ ವೇಗದಲ್ಲಿ ಆಗದೆ ಹೋದರೆ. ಈ ಮೂರನ್ನು ಗಮನ ಇಟ್ಕೊಳ್ಳೋದು ಅಂದರೆ ಮುಖ್ಯವಾಗಿ ಏನು ಬೇಕಾಯಿತು ಅಂದರೆ, ನಾನು ಕಲಿಸುವಂಥ ರೀತಿ, ಕಲಿಸುವಂಥ ವಿಷಯ, ಕಲಿಸುವಂಥ ಜ್ಞಾನ ಮಕ್ಕಳ ಮಟ್ಟಕ್ಕೆ ಬರದೇ ಹೋದರೆ ಸಕ್ಸಸ್ಫುಲ್ ಆಗೋದಿಲ್ಲ. ಆ ದೃಷ್ಟಿ ಇದೆಯಲ್ಲ, ನಾನು ಕಲಿಸುವಂಥದ್ದು ಮಕ್ಕಳಿಗೆ ಅರ್ಥ ಆಗಬೇಕು ಅನ್ನೋಂಥದ್ದು. ಅದಕ್ಕೆ ಹೇಳ್ತಾರೆ, ಸ್ಟೂಡೆಂಟ್ಸ್ ನೆವರ್ ಫೇಲ್, ಇಟ್ ಈಸ್ ಓನ್ಲಿ ದ ಟೀಚರ್ ಹೂ ಫೇಲ್ಸ್ ಅಂತ.

0: Radio Sarang 107.8 FM.
1: ಬಹಳ ಅದ್ಭುತವಾದಂಥ ಮಾತು. ಮಾರ್ಕ್ ಟ್ವೇನ್ ಹೇಳ್ತಾನೆ, ಸ್ಟೂಡೆಂಟ್ಸ್ ನೆವರ್ ಫೇಲ್, ಎ ಟೀಚರ್ ಫೇಲ್ಸ್. ನಿಮ್ಮ ಸ್ಕೂಟರ್ ಸ್ಟಾರ್ಟ್ ಆಗಲ್ಲ ಬೆಳಿಗ್ಗೆ ಒಂದು ವಾರ ತೊಗೊಂಡಾಗ ಏನು ಮಾಡ್ತೀರಿ? ಮೆಕ್ಯಾನಿಕ್ಗೆ ತೋರಿಸ್ತೀರಿ. ಅವನು ಹೇಳ್ತಾನೆ, ಒಂದು ದಿವಸ ಬಿಟ್ಬಿಡಿ ಸರ್, ಥರೋ ಚೆಕ್ ಮಾಡ್ತೀನಿ ಅಂತಾನೆ. ಮರು ದಿವಸ ಹೋದ್ರೆ ಹೇಳ್ತಾನೆ, ಏನು ಸ್ಕೂಟರ್ ತಂದ್ರಿ ಸರ್, ಸ್ಟಾರ್ಟೇ ಆಗಲ್ಲ ಇದು ಅಂದರೆ. ಅವನು ಅಯ್ಯೋ ಸ್ಟಾರ್ಟ್ ಆಗಲ್ಲ ಅಂತ ತಂದಿದ್ದೇನಪ್ಪ, ಸ್ಟಾರ್ಟ್ ಆಗ್ತೀರಿ ತೊಗೊಂಡಾಗ ಬರ್ತಿದ್ದೆ ಇಲ್ಲ ನಾನು ಅಲ್ವಾ, ನಿನಗೆ ರಿಪೇರ್ ಮಾಡೋಕೆ ಬರಲಿಲ್ಲ ಅಂತ. ಹೀ ಫೇಲ್ಡ್, ಮೆಕ್ಯಾನಿಕ್ ಫೇಲ್ಡ್, ಸ್ಕೂಟರ್ ಡಿಡ್ ನಾಟ್ ಫೇಲ್. ಹಾಗೆ ಮಗು ಕ್ಲಾಸಲ್ಲಿ ಕೂತ ತಕ್ಷಣ ದ ಚೈಲ್ಡ್ ಡಿಕ್ಲೇರ್ಸ್, ಮಗು ಹೇಳ್ಬಿಡುತ್ತೆ ನನಗೆ ಗೊತ್ತಿಲ್ಲ ಸರ್. ಗೊತ್ತಿದ್ರೆ ಕ್ಲಾಸಲ್ಲಿ ಹಾಕಿರ್ತಿದ್ದ ಅವನು. ಮಗು ಕ್ಲಾಸಲ್ಲಿ ಕೂತ ತಕ್ಷಣ ಅವನು ಪ್ರಮಾಣ ಮಾಡಿಬಿಡ್ತಾನೆ, ನನಗೆ ಗೊತ್ತಿಲ್ಲ ಸರ್ ನೀವು ಪಾಠ ಮಾಡಿ ಅಂತ. ನಾವು ಒಂದು ವರ್ಷ ಪಾಠ ಮಾಡಿದ್ದೀವಿ, ಅಯ್ಯೋ ಅರ್ಥನೇ ಆಗಲ್ಲ, ದಡ್ಡ ಹುಡುಗ ಅರ್ಥ ಆಗಲ್ಲ ಇವನಿಗೆ ಅಂದರೆ, ಒಂದು ವರ್ಷ ಪಾಠ ಮಾಡಿ ಅವನಿಗೆ ಅರ್ಥ ಮಾಡೋಕೆ ಆಗಲಿಲ್ಲ ನಮ್ಮ ಕೈಯಲ್ಲಿ ಅಂತ. ಅದಕ್ಕೆ ಹೇಳ್ತಾರೆ, ಸ್ಟೂಡೆಂಟ್ ನೆವರ್ ಫೇಲ್ಸ್, ಎ ಟೀಚರ್ ಫೇಲ್ಸ್. ನಮ್ಮ ದೃಷ್ಟಿ ಧ್ಯೇಯ ಏನಪ್ಪ ಅಂದರೆ, ನನ್ನ ಕೈಯಲ್ಲಿ ಭಗವಂತ ಯಾವುದೋ ಒಂದು ವಸ್ತುವನ್ನು ಕೊಟ್ಟಿದ್ದಾನೆ, ಅದನ್ನು ಸರ್ವಶಕ್ತಿಯನ್ನು ಬೆಳೆಸೋಕೆ ಆಗತ್ತಾ ನೋಡಬೇಕು. ನಾನು ಒಬ್ಬ ರಾಷ್ಟ್ರಪತಿಯನ್ನು ಮಾಡೋಕ್ಕಾದರೆ, ಒಬ್ಬ ಪ್ರಧಾನಮಂತ್ರಿಯನ್ನು ಮಾಡೋಕ್ಕಾದರೆ, ಒಬ್ಬ ರಾಷ್ಟ್ರ ನಿರ್ಮಾಣ ಮಾಡುವಂಥ ವಿವೇಕಾನಂದರಾಗು. ಈ ವಿವೇಕಾನಂದರು ಎಲ್ಲಿ ಬರ್ತಾರೆ ರೀ? ಆಕಾಶದಿಂದ ಬರ್ತಾರ? ದೇ ಕಮ್ ಫ್ರಮ್ ಅವರ್ ಓನ್ ಕ್ಲಾಸ್ ರೂಮ್ಸ್. ಯು ಹ್ಯಾವ್ ಎ ಚಾನ್ಸ್ ಆಫ್ ಮೇಕಿಂಗ್ ಎ ವಿವೇಕಾನಂದ, ಯು ಹ್ಯಾವ್ ಎ ಚಾನ್ಸ್ ಆಫ್ ಮೇಕಿಂಗ್ ಎ ಗಾಂಧಿ, ಯು ಹ್ಯಾವ್ ಎ ಚಾನ್ಸ್ ಆಫ್ ಮೇಕಿಂಗ್ ಎ ಗ್ರೇಟ್ ಸ್ಕಾಲರ್. ಆ ಅವಕಾಶ ನಮಗಿದೆ. ಮಾಡಿದರೆ ನಮ್ಮ ಜನ್ಮ ಸಾರ್ಥಕ, ಮಾಡದೆ ಹೋದರೆ ನಮ್ಮ ಜನ್ಮ ನಿಷ್ಪ್ರಯೋಜಕ ಆಗ್ತದೆ. ಶಿಕ್ಷಕರ ಬೆಲೆ ಬಹಳ ದೊಡ್ಡದು, ಅಳಿಯೋಕ್ಕಾಗೋದಿಲ್ಲ. ಅದರ ಬೆಲೆ ಅರಿತು ನಮ್ಮ ಬಾಳು ಅರಳಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ.

ಅಲ್ಲೇ ಹುಡುಗ ಶಿವಣ್ಣ ಅಂತ ಅವನ ಹೆಸರು. ಶಿವ ದೇವಸ್ಥಾನದಲ್ಲಿ ಶಿವಣ್ಣ. ಅವನ ಕೆಲಸ ಏನ್ ಗೊತ್ತಾ? ಒಂದೇ ಕೆಲಸ ಅವನಿಗೆ, ಮಂಗಳಾರತಿ ಆಗೋ ತನಕನು ಗಂಟೆ ಬಾರಿಸ್ಬೇಕು, ಟನ್ ಟನ್ ಟನ್ ಗಂಟೆ ಹೊಡಿಬೇಕು. ಅವಂದೇ ಕೆಲಸ, ಅವಗೊಂದು ಅದು ಅಭ್ಯಾಸ ಆಗೋಗಿತ್ತು ಹೆಂಗ್ ಬಾರಿಸ್ಬೇಕು ಅಂತ. ದೇವಸ್ಥಾನ ಕಸ ಗುಡಿಸೋದು, ನೆಲ ತೊಳೆಯೋದು, ಗಂಟೆ ಬಾರಿಸು, ಇದರಲ್ಲೇ ಅವನ ಸಮಯ ಕಳೆದು ಹೋಗ್ತಿತ್ತು. ಅವನೇನ್ ಹುಡುಗರಾಗಿದೆ ಅಂತ ಇಲ್ಲೇ ಇದ್ದಾನ, ಅವನು ಈ ದೇವಸ್ಥಾನದಲ್ಲಿ ಇದ್ದಾನ ಅಷ್ಟು ವರ್ಷದಿಂದ. ಈಗ ಒಂದ್ ಸುಮಾರು 30-35 ವರ್ಷ ಅವನಿಗೆ. ದೇವಾಲಯ ಹೆಚ್ಚು ಪ್ರಖ್ಯಾತ ಆಗ್ತಾ ಇತ್ತು, ಕತೆ ಹಬ್ಬಿಡ್ತು, ಈ ದೇವಸ್ಥಾನ ಹರಕೆ ಹೊತ್ತರ ಆಗ್ಬಿಡುತ್ತೆ ಅಂತ ಹೇಳಿ ಜನ ಬರೋಕ್ ಶುರು ಮಾಡಿದ್ರು. ದೇಶ ವಿದೇಶಗಳ ಜನ ಬರೋಕ್ ಶುರು ಮಾಡಿದ್ರು. ವಿದೇಶಿಯರು ಜಾಸ್ತಿ ಬರೋಕ್ ಶುರು ಮಾಡ್ಬಿಟ್ರು. ವಿದೇಶಿಯರು ಜಾಸ್ತಿ ಬಂದಾಗ ದೇವಸ್ಥಾನದಲ್ಲೂ ಕೆಲವು ಬದಲಾವಣೆ ಆಗೋಕ್ ಶುರುಆಯ್ತು. ಈ ಪರದೇಶಿಯರಿಗೆ ಅರ್ಥ ಆಗುವಂಗ್ ಹೇಳ್ಬೇಕಲ್ಲ, ಯಾರೋ ದೇವಸ್ಥಾನದ ಅಧಿಕಾರಿಗಳೇನಿರ್ತಾರೆ ಆಡಳಿತ ವರ್ಗದವ್ರು ಹೇಳಿದ್ರಂತೆ, ಇಲ್ಲಿ ಕೆಲಸ ಮಾಡೋರು ಎಲ್ಲರಿಗೂ ಇಂಗ್ಲಿಷ್ ಬರಬೇಕು. ಇಂಗ್ಲಿಷ್ ಬರದೆ ಹೋದ್ರೆ ಪ್ರದೇಶ ಅರ್ಥ ಆಗೋಲ್ಲ, ತೆಗೆದು ಹಾಕ್ಬಿಡಿ ಅವ್ರನ್ನೆಲ್ಲ, ಇಂಗ್ಲಿಷ್ ಬರೋರು ಮಾತ್ರ ಇಟ್ಟುಕೊಳ್ಳಿ ಎಂದ್ರು. ಯಾಕಂದ್ರೆ ಮಠಗಳಿಗೆ ಹೆಚ್ಚು ಆದಾಯ ಬರೋದು ಪ್ರದೇಶಗಳು ಬಂದಾಗಲೇ. ಎಲ್ಲರೂ ಪಾಪ ಅರ್ಚಕರು ಕೂಡ ತೀರ್ಥ ಕೊಡೋರು ಎಸ್ ನೋ ಆಲ್ ರೈಟ್ ಪ್ಲೀಸ್ ವೇಟ್ ಅಂತ ಎಲ್ಲ ಕಲೆಕ್ಷನ್ ಮಾಡಿದ್ರು ಅವರೆಲ್ಲ ಹೇಳೋಕೆ. ಶಿವಣ್ಣನ್ ಮಾತ್ರ ಇಂಗ್ಲಿಷ್ ನೊಗಕ್ ಸಿಗಿಸೋಕ್ ಸಾಧ್ಯನೇ ಆಗಲಿಲ್ಲ, ಅವ್ನ್ ಬರೋಲ್ಲ ಪಾಪ. ಕೊನೆಗೆ ಧರ್ಮದರ್ಶಿಗಳು ಹೇಳಿದ್ರಂತೆ, ನೋಡಪ್ಪ ಒಂದ್ ತಿಂಗಳು ಸಮಯ ಕೊಡ್ತೀನಿ ನಿನಗೆ, ಅಷ್ಟೊಳಗೆ ಇಂಗ್ಲಿಷ್ ಕಲಿದೆ ಹೋದ್ರೆ ನಿನ್ ಕೆಲಸ ಇಲ್ಲ. ಆತ ಕೇಳ್ಕೊಂಡ, ಸ್ವಾಮಿ ಗಂಟೆ ಹೊಡಿಯೋದಕ್ಕೆ ಯಾಕೆ ಇಂಗ್ಲಿಷ್ ಬೇಕು ಅಂತ. ಇಲ್ಲಪ್ಪ, ಬಂದು ನಿನ್ ಕೇಳ್ತಾರೆ ದೇವಸ್ಥಾನ ಬಗ್ಗೆ, ನಿನಗೆ ಇಂಗ್ಲಿಷ್ ಬರಲ್ಲ, ಆದ್ರಿಂದ ಒಂದ್ ತಿಂಗಳು ತೆಗೆದು ಹಾಕ್ತೀವಿ ಕೆಲಸ ಅಂದ್ರು. ಪಾಪ ಹೆಂಗ್ ಕಲ್ತಾನ ಪಾಪ 35 ವರ್ಷಕ್ಕೆ, ಕೆಲಸ ಹೋಯ್ತು. ಇದುವರೆಗೂ ಬೇರೆ ಕೆಲಸ ಬಂದೇ ಇಲ್ಲ ಪಾಪ ಶಿವಣ್ಣ, ಗಾಬರಿ ಆಗ್ಬಿಟ್ಟ. ಏನ್ ಮಾಡ್ಲಿ, ಸಂಸಾರ ನಡೀದೆ ಹೇಗೆ? ಯಾವ್ಯಾವುದೋ ಕೆಲಸ ಮಾಡ್ದ, ಯಾರ್ಯಾರನೋ ಕೇಳ್ಕೊಂಡ, ಯಾವುದು ಪೂರೈಸಲಿಲ್ಲ ಅವನಿಗೆ. ಒಂದ್ಸಲ ಹಿಂಗ್ ತಿರುಗಾಡ್ತಾ ಅಡ್ಡಾಡ್ತಿದ್ದ ರಸ್ತೆಯಲ್ಲಿ ನೀರಡಿಕೆ ಆಗ್ಬಿಡ್ತು. ಒಂದ್ ಸ್ವಲ್ಪ ಯಾರು ಚಹಾರ ಕುಡಿಬೇಕು, ಸ್ವಲ್ಪ ಬಾಯಾರಿಕೆ ಕಮ್ಮಿ ಆಗ್ತದೆ ಅಂತ ಹೋಗ್ತಾನೆ. ಒಂದು ಚಹಾ ಅಂಗಡಿ ಇಲ್ಲ ಆ ರೋಡಲ್ಲಿ, ಒಂದು ಚಹಾ ಅಂಗಡಿ ಇಲ್ಲ. ಅವಾಗೊಂದು ತಲೆ ಹುಷಾರು ಹೊಳಿತು, ನನ್ನ ಹಾಗೆ ಬೇಕಾದಷ್ಟು ಜನ ಓಡಾಡಿರ್ಬೇಕಲ್ಲ, ಇಲ್ಲಿ ಚಹಾ ಬೇಕು ಅಂತ ಹೇಳಿ ಒಂದು ಅಂಗಡಿ ತೆಗೆದ್ಬಿಡೋಣ ಅಂತಾನೆ. ಏನ್ ಮಾಡಿದ ಅವನ್ ಹೆಂಡತಿ ಇಬ್ರು ಕೂಡ ಒಂದ್ ಸಣ್ಣ ಪೆಟ್ಟಿಗೆ ಅಂಗಡಿ ಹಾಕೊಂಡ್ರು. ಹೆಂಡತಿ ಸಹಾಯ ಪಾತ್ರೆ ಎಲ್ಲ ತೊಳಿತಿದ್ಲು, ಇವನು ಚಹಾ ಮಾಡೋದು. ಏನು ಸಂಜೆವರೆಗೂ ಮಾಡೋರು, ಒಳ್ಳೆ ಚಹಾ ಮಾಡ್ತಿದ್ದ. ಅದ್ರ ಜೊತೆ ಹೆಂಡತಿ ರುಚಿ ರುಚಿ ತಿಂಡಿ ಮಾಡೋಕ್ ಶುರು ಮಾಡಿದ್ಲು. ಆ ಪ್ರಸಿದ್ಧಿ ಅದ್ರದ್ದು ಶುರು ಆಯ್ತು. ಜನ ಸರದಿಯಲ್ಲಿ ನಿಂತ್ಕೊಂಡ್ಬಿಟ್ಟು ಆ ತಿಂಡಿ ತಿನ್ನೋಕೆ ಚೀ ಕುಡಿಯೋಕೆ ಬರ್ತಾ ಇದ್ರು. ಸ್ಲೋಲಿ ನಿಧಾನಕ್ಕೆ ಹೋಗಿ ಆ ಪೆಟ್ಟಿಗೆ ಅಂಗಡಿ ಹೋಗಿ ಅಲ್ಲಿ ಪಕ್ಕದ ಒಂದು ಬಿಲ್ಡಿಂಗ್ ತಗೊಂಡ, ಅದು ಹೋಟೆಲೇ ಆಯ್ತು. ದುಡ್ಡು ಸಂಪಾದನೆ ಆಗೋಕ್ ಶುರು ಆಯ್ತು. ಶಿವಣ್ಣನ ಬಿಡುವಿಲ್ದ ಕೆಲಸ, ಈಗ ಕೈಲಿ 16 ಹುಡುಗರು ಕೆಲಸ ಮಾಡೋಕ್ ಶುರು ಮಾಡಿದ್ರು. ಒಂದು 4-5 ವರ್ಷದೊಳಗೆ 4 ಹೋಟೆಲ್ ಆಯ್ತು. ಅವನು ಅವನ ಬೆಳವಣಿಗೆ ಕಂಡಂತ ಶ್ರೀಮಂತರು ಬರಂದ್ರು, ಇದು ಮಾಡೋ, ದೊಡ್ಡ ಹೋಟೆಲ್ ಮಾಡಪ್ಪ, ಇಂಟರ್ನ್ಯಾಷನಲ್ ಹೋಟೆಲ್ ಮಾಡೋ, ನಾನು ಇನ್ವೆಸ್ಟ್ ಮಾಡ್ತೀನಿ ನಿನ್ ಮೇಲೆ ಅಂದ್ರು. ಆಯ್ತು ಇನ್ವೆಸ್ಟ್ ಮಾಡಿ ಅಂದ. ಏನು ಅಂಗಡಿ ತೆಗ್ದ, ಶುರು ಮಾಡಿದವನು, ಇವತ್ತೊಂದು ಇಂಟರ್ನ್ಯಾಷನಲ್ ಹೋಟೆಲ್ ಮಾಡಿದ್ದಾನೆ. ಏನ್ ಲಕ್ಷಾಂತರ ವ್ಯವಹಾರ, ದಿನ ಲಕ್ಷಾಂತರ ವ್ಯವಹಾರ, 100 ಜನ ಬರಬೇಕು, ಚಾರ್ಟರ್ಡ್ ಅಕೌಂಟೆಂಟ್ ಇಟ್ಕೊಂಡ್ಬಿಟ್ಟಿದ್ದಾರೆ ಅವನ ಕಡೆಗೆ, 100 ವ್ಯವಹಾರ ಆಗಿ ಶುರು ಆಯ್ತು. ಒಂದ್ಸಲ ಈ ಕಂಪನಿಯವರು, ಚಾರ್ಟರ್ಡ್ ಅಕೌಂಟೆಂಟ್ ಕಂಪನಿಯವರು ಬಂದ್ರು ಶಿವಣ್ಣನ ಕಡೆ, ಕೆಲವು ದಾಖಲೆಗೆ ಸಹಿ ಹಾಕ್ಸ್ಕೋಬೇಕು ಅಂತ. ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ಬೇಕಲ್ಲ, ಸಹಿ ಮಾಡಿಸ್ಕೊಳಕ್ ಬಂದ್ರು. ಶಿವಣ್ಣ ಪೆನ್ ತಂದಾಗ, ಪೆನ್ ಬೇಡ ನನಗೆ, ಇಂಕ್ ಪ್ಯಾಡ್ ತಗೊಂಬನ್ನಿ ಅಂದ. ಯಾಕೆ ಪ್ಯಾಡ್ ಯಾಕೆ ಇದ್ರು, ನಾನು ಸಹಿ ಮಾಡಕ್ ಬರಲ್ಲ, ಹೆಬ್ಬೆಟ್ಟು ಓದ್ಬೇಕಲ್ವಾ ಅಂದ ಅವನು. ಅವನು ಕೇಳಿದ, ಚಾರ್ಟರ್ಡ್ ಅಕೌಂಟೆಂಟ್ ಸರ್, ಏನ್ ಸರ್ ನೀವು 100 ವ್ಯವಹಾರ ಮಾಡ್ತೀರಿ, ಸಹಿ ಮಾಡಕ್ ಬರಲ್ವಾ ನಿಮಗೆ ಅಂತ. ಇಲ್ಲಪ್ಪ ಬರಲ್ಲ ನನಗೆ, ಶಾಲೆ ಕಲ್ತಿಲ್ಲ ನಾನು, ಇಂಗ್ಲಿಷೇ ಬರಲ್ಲ ನನಗೆ. ಆಗೊಬ್ಬನು ಕೇಳಿದ್ದಂತೆ, ಸ್ವಾಮಿ ಓದು ಬರಹ ಬರದೇನೆ, ಇಂಗ್ಲಿಷ್ ಏನೂ ಬರದೇನೆ, ಇಷ್ಟು 100 ವ್ಯವಹಾರ ಮಾಡ್ತೀರಿ, ನಿಜವಾಗ್ಲೂ ಶಿಕ್ಷಣ ಪಡ್ಕೊಂಡು ಇಂಗ್ಲಿಷ್ ಚೆನ್ನಾಗಿ ಕಲ್ತಿದ್ರಿ, ಏನ್ ಮಾಡ್ತಿದ್ರಿ ನೀವು ಅಂತ ಕೇಳಿದಂತೆ. ಆಗ ಶಿವಣ್ಣ ಹೇಳಿದಂತೆ, ಇಂಗ್ಲಿಷ್ ಕಲ್ತಿದ್ರೆ ದೇವಸ್ಥಾನದ ಗಂಟೆ ಪಡ್ಕೊಂಡೇ ಇರ್ತಿದ್ದೆ ನಾನು ಅಲ್ವಾ, ಅದೇ ಮಾಡ್ತಿದ್ದಿಲ್ವ ಅವನು. ನಮಗೆ ಒಂದು ಶಕ್ತಿ ಇಲ್ಲ ಅಂತ ದುಃಖ ಪಡೋದು ಬೇಡ. ನಿಮ್ಗೆ ಶಕ್ತಿ ಇಲ್ಲ ಅಂತ ದುಃಖ ಪಡೋದಕ್ಕಿಂತ ಅದು ಬೇರೊಂದು ಸಾಧನೆಗೆ ಸಹಾಯಕ ಆಗಬಹುದು. ಒಂದು ಮಾತು ಸ್ನೇಹಿತರೆ ನಾನು ಹೇಳ್ತೀನಿ, ನಮ್ಮಲ್ಲಿ ಏನಿಲ್ಲ ಅಂತ ಚಿಂತಿಸಿ ಕೊರಗೋದು ಹೆಚ್ಚು. ನಾವು ನನಗೆ ಇದು ಬರೋಲ್ಲ, ಅಯ್ಯೋ ಅದಿಲ್ಲ ನನ್ನ ಕಡೆಗೆ, ಇದಿಲ್ಲ ಅಂತ ಒದ್ದಾಡ್ತೀವಿ. ನನಗೆ 100 ಗೊತ್ತಿರ್ಲಿಕ್ಕಿಲ್ಲ, 2 ಗೊತ್ತಿದೆಯೋ. ನಾನು ಇದೇ ಮಾತು ಕೇಳುದು, ಲತಾ ಮಂಗೇಶ್ಕರ್ಗೆ ಏನ್ ಬರುತ್ತೆ, ಹಾಡೋದು ಬರುತ್ತೆ, ಹಾಡೋದ್ ಬಿಟ್ರೆ ಇನ್ನೇನ್ ಬರುತ್ತೋ ಗೊತ್ತಿಲ್ಲ. ತೆಂಡೂಲ್ಕರ್ಗೆ ಕ್ರಿಕೆಟ್ ಬ್ಯಾಟಿಂಗ್ ಬಿಟ್ರೆ ಇನ್ನೇನ್ ಬರುತ್ತೋ ಗೊತ್ತಿಲ್ಲ ನನಗೆ ಅಲ್ವಾ. ಒಂದೇ ಸಾಕಲ್ವಾ ಸ್ವಾಮಿ, ಒಂದು ಕ್ರಿಕೆಟ್ ಆಟದಿಂದ ಜಗದ್ವಿಖ್ಯಾತನಾದಂತ ತೆಂಡೂಲ್ಕರ್, ಒಂದು ಹಾಡಿನಿಂದ ಜಗದ್ವಿಖ್ಯಾತರಾದಂತ ಲತಾ ಮಂಗೇಶ್ಕರ್ ಕಣ್ಣು ಮುಂದೆ ಮಾದರಿ ಇಲ್ವಾ ನಮಗೆ? ನಮ್ಮ ಕಡೆ ಏನಿಲ್ಲ ಅಂತ ಚಿಂತಿಸಿ ಕೊರಗೋದಕ್ಕಿಂತ ನಮ್ಮಲ್ಲಿ ಇರಬಹುದಾದಂತ ಶಕ್ತಿ ಮೇಲೆ ಮನಸ್ಸನ್ನ ಕೇಂದ್ರೀಕೃತ ಮಾಡಿದಾಗ ಎಂತಿಂತ ಸಾಧನೆ ಆಗ್ತದೆ ಗೊತ್ತಾ?

0: ಈಗಿನ ದಿವಸದಲ್ಲಿ ಉಪದೇಶಗಳು ಬೇಕಾದಷ್ಟು ಸಿಗ್ತವೆ, ಬೇಕೋ ಬೇಡವೋ, ಪುಕ್ಕಟೆ ಯಾಕೆ ಸಿಗೋದು ಅದೊಂದೇ ಅಂತ ಅನ್ಸುತ್ತೆ. ಈಗ ಉಪದೇಶ ಎಲ್ಲರೂ ಕೊಡ್ತಾರೆ. ಅಂತಹದೊಂದು ಉಪದೇಶದ ಕಥೆ ಇದು. ಒಂದು ಹಳ್ಳಿಯಲ್ಲಿ ಒಬ್ಬ ರೈತ, ಹೊಲ ಏನ್ ಜಾಸ್ತಿ ಇಲ್ಲ ಅವನು, ಆದ್ರೆ ಅವನೇನ್ ಮಾಡಿದ, ಒಂದು 10 ಆಕಳು ಸಾಕೊಂಡಿದ್ದ, ಹಸು ಸಾಕೊಂಡಿದ್ದ. ಆ ಹಸು ಕರು ಹಾಕ್ತಿತ್ತು, ಕರು ಮಾರಬೇಕು, ದುಡ್ಡು ಬರೋದು. ಅದ್ರ ಜೊತೆಗೆ ಹಸುವಿನ ಹಾಲು ಮಾರಿ ಜೀವನ ಮಾಡ್ತಾ ಇದ್ದ. ಕಷ್ಟಪಟ್ಟು ಮಾಡೋನು, ಒಂದಿಷ್ಟು ಹಾಲು ಬರೋದು, ಒಂದಿಷ್ಟು ಲಾಭ ಬರೋದು. ಒಂದ್ಸಲ ರೈತ ವಿಚಾರ ಮಾಡಿದ, ನಮ್ಮೂರಲ್ಲಿ ಒಬ್ಬ ಪಂಡಿತ ಇದ್ದಾನೆ, ದೊಡ್ಡ ಪಂಡಿತ, ದೊಡ್ಡ ದೊಡ್ಡ ಪುಸ್ತಕ ಓದ್ತಾನೆ, ದೊಡ್ಡ ದೊಡ್ಡ ದಪ್ಪದ ಪುಸ್ತಕ ಓದ್ತಾನೆ. ಅವನಿಗೆ ಬಹುಶಃ ಇನ್ನೂ ಏನಾದ್ರೂ ಹೊಸ ರೀತಿಗಳು ಗೊತ್ತಿದ್ರೆ ಕೇಳ್ಕೊಂಡ್ರೆ ಒಳ್ಳೇದಲ್ವಾ? ನಾನೇನೋ ಗೊತ್ತಿರೋ ವಿಷಯದಲ್ಲಿ ಮಾಡಿ ಹೈನ್ ಮಾಡ್ತಾ ಇದ್ದೀನಿ, ಹಾಲು ಮಾರ್ತಾ ಇದ್ದೀನಿ, ಅವರು ಕೇಳ್ಕೊಂಡ್ರೆ ಹಾಲು ಹೆಚ್ಚು ಬರುವಂತಹ ವಿಧಾನ ಸಿಗಬಹುದಾ ಅಂತ ಹೋಗಿ ಪಂಡಿತರನ್ನು ಕೇಳಿದ. ಪಂಡಿತರು ಇಲ್ಲ ಅನ್ಲಿಲ್ಲ, ಹೌದಪ್ಪ ಹೇಳ್ತೀನಿ, ನೀ ಹೆಂಗ್ ಸಾಕ್ತಾ ಇದ್ದೀಯ ಹಸುಗಳನ್ನ ಅಂತ ಕೇಳಿದ್ರು. ಅವನು ಹೇಳಿದ, ಇನ್ ಹೆಂಗ್ ಸಾಕೋದು ಸ್ವಾಮಿ, ದಿನ ಮೈ ತೊಳಿತೇನೆ, ಕರ್ಕೊಂಡು ಹೋಗ್ತೇನೆ ಕಾಡಿಗೆ, ಅಲ್ಲಿ ಹುಲ್ ತಿಂತವೆ, ಬಂದು ಗೋದ್ಲೆಯಲ್ಲಿ ಕಟ್ತೇನೆ, ಅದ್ರ ಮುಂದೆ ಒಂದಿಷ್ಟು ಹುಲ್ಲು ಹಾಕ್ಬಿಡ್ತೇನೆ, ಒಂದ್ ಬಕೆಟ್ ನೀರ್ ಇಡ್ತೇನೆ, ಯಾವಾಗ ಬೇಕಾದ ತಿಂತವೆ, ಯಾವಾಗ ಬೇಕಾದ ನೀರ್ ಕುಡಿತವೆ, ಹಾಲು ಮಾರ್ತೀನಿ. ಓ ಹಿಂಗ್ ಮಾಡ್ತೀಯ ನೀನು, ಒಂದ್ ವಾರ ಬಿಟ್ಟು ಬಾ, ನಾನು ಪುಸ್ತಕ ಎಲ್ಲ ಓದ್ಬಿಟ್ಟು ಸರಿಯಾಗಿ ಬೆಳೆಸೋದ್ ಹೇಗೆ ಅಂತ ಹೇಳ್ತೀನಿ ಅಂದ್ರು. ಒಂದ್ ವಾರ ಬಿಟ್ಟು ಹೋದ, ಇವ್ರು ಹೇಳಿದ್ರು, ದಡ್ಡ ದಡ್ಡ ಹಿಂಗ್ ಮಾಡೇ ಹಾಳಾಗಿದೆಯಲ್ಲೋ ನೀನು, ನನ್ನ ಪುಸ್ತಕದಲ್ಲಿ ಬರೆದಿದ್ದಾರೆ ಹಿಂಗಲ್ಲ ಬೆಳೆಸೋದು ಹಸುಗಳನ್ನ, ಹೇಗ್ ಮಾಡ್ಬೇಕೋತ, ಮೈ ತೊಳೆಯಲ್ಲ ಸರಿ, ಹುಲ್ ಹಾಕ್ತೀಯಲ್ಲ ತಪ್ಪು ಮಾಡ್ತೀಯ ನೀನು, ಒಂದ್ ಗುಡ್ಡೆ ಹುಲ್ ಹಾಕ್ಬಿಡ್ತೀಯ ಅದ್ರ ಮುಂದೆ, ಅದು ತುಂಬಾ ತಿಂದ್ಬಿಡ್ತದೆ, ಅದ್ರ ಹಾಲಿನ ಗುಣಮಟ್ಟ ಕಮ್ಮಿ ಆಗ್ತದೆ. ಅದಕ್ಕೇನ್ ಮಾಡ್ಬೇಕು ನಾನು ಹೇಳ್ತೀನಿ ಕೇಳು. ಬೆಳಗ್ಗೆ ಒಂದು ಮುಷ್ಟಿ ಹುಲ್ಲು, ಮಧ್ಯಾಹ್ನ ಒಂದು ಮುಷ್ಟಿ ಹುಲ್ಲು, ರಾತ್ರಿ ಒಂದು ಮುಷ್ಟಿ ಹುಲ್ಲು ಅಷ್ಟೇ ಹಾಕ್ಬೇಕು, ಜಾಸ್ತಿ ಕೊಡ್ಬೇಡ, ಕೂಗಿದ್ರು ಹಾಕ್ಬೇಡ, ನೀರ್ ಕೂಡ ಬಕೆಟ್ ಗಟ್ಟಲೆ ನೀರ್ ಇಡಬೇಡ, ಒಳ್ಳೇದಲ್ಲ ಅದು, ಹಾಲು ನೀರಾಗ್ಬಿಡ್ತವೆ. ಅದಕ್ಕೆ ಒಂದ್ ಕಾಲು ಬಕೆಟ್ ನೀರ್ ಮಾತ್ರ ಇಡ್ಬೇಕು ಅಷ್ಟೇನೆ, ದಿವಸಕ್ಕೆ ಕಾಲು ಬಕೆಟ್ ನೀರ್ ಅಷ್ಟೇನೆ, ಅಷ್ಟು ಮಾಡು. ಒಂದ್ ವಾರ ಬಿಟ್ಟು ಬಾ ಅಂದ್ರು. ಒಂದ್ ವಾರ ಬಿಟ್ಟು ರೈತ ಹೋದ, ಮುಖ ಎಲ್ಲ ಉದ್ದ ಆಗಿತ್ತು. ಯಾಕೋ ಹೆಂಗ್ ನಡೆದಿದೆ ಅಂತ ಕೇಳಿದ್ರು. ಏನ್ ಸ್ವಾಮಿ, ಮೂರ್ ಹಸು ಸತ್ತೋಯ್ತು ಅಂದ. ಮೂರ್ ಹಸು ಸತ್ತೋಯ್ತಾ? ಅಯ್ಯೋ ನೀನೋ ಸರಿಯಾಗಿ ಮಾಡ್ಲಿಲ್ಲ ಅನ್ಸತ್ತೆ ಹೇಳಿದ್ದು, ನೀವ್ ಹೇಳದಂಗೆ ಮಾಡಿದೆ ಸ್ವಾಮಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಒಂದೊಂದು ಮುಷ್ಟಿ ಹುಲ್ಲು ಹಾಕಿದೆ, ಇಷ್ಟೇ ನೀರ್ ಕೊಟ್ಟೆ, ಸತ್ತೋಯ್ತು ಮೂರ್ ಹಸು ಅಂದ. ಆಯ್ತು, ಒಂದ್ ಕೆಲಸ ಮಾಡು, ಈಗೇನ್ ಮಾಡಿದ್ಯಲ್ಲ ಮಾಡಿದ್ಯಾ, ಒಂದ್ ಬದಲಾವಣೆ ಮಾಡ್ಬೇಕು ಅದ್ರೊಳಗೆ. ಈ ಹುಲ್ಲೇನ್ ಹಾಕ್ತಿಯಲ್ಲ ನೀನು, ಹಸಿ ಹುಲ್ಲು ಮಾತ್ರ ತಪ್ಪದೆ ಹಾಕ್ಬೇಡ. ಆ ಹುಲ್ಲನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಬೆಳಗ್ಗೆ ಒಂದು ಮುಷ್ಟಿ ಒಣ ಹುಲ್ಲು, ಮಧ್ಯಾಹ್ನ ಒಂದು ಒಣ ಹುಲ್ಲು, ಸಾಯಂಕಾಲ ಒಂದು ಮುಷ್ಟಿ ಒಣ ಹುಲ್ಲು ಹಾಕು, ಅಷ್ಟೇ ನೀರು ಕೊಡು, ಜಾಸ್ತಿ ಕೊಡಬೇಡ, ನೋಡ್ಕೊಂಡು ಮುಂದಿನ ವಾರ ಬಾ ಅಂದ್ರು. ಮುಂದಿನ ವಾರ ಮತ್ತೆ ಹೋದ, ಮುಖ ಇನ್ನಷ್ಟು ಉದ್ದಾಗಿತ್ತು ಅವನು. ಯಾಕೋ ಕಣ್ಣಲ್ಲಿ ನೀರೇ ಬಂದ್ಬಿಟ್ಟಿತ್ತು ಅವನು. ಯಾಕೋ ಸ್ವಾಮಿ, ಇನ್ನು ಮೂರ್ ಹಸು ಸತ್ತೋಯ್ತು, ನಾಕೆ ಉಳಿದಿದ್ದಾವೆ ಅಂದ. ದಡ್ಡ ನೀ ಏನೋ ತಪ್ಪು ಮಾಡ್ತೀಯಪ್ಪ, ನಾ ಹೇಳ್ದಂಗ್ ಮಾಡ್ತಾ ಇಲ್ಲ ನೀನು, ಏನ್ ಮಾಡ್ಬೇಕು ಹೇಳಿ ಸ್ವಾಮಿ ಅಂದ. ಹುಲ್ ಎಲ್ಲಿಂದ ತರ್ತೀಯ ಅಂತ ಕೇಳಿದ್ರು. ಹುಲ್ಲೇನ್ ಸ್ವಾಮಿ, ನದಿ ದಂಡೆಗೆ ಹೋಗ್ತೀನಿ, ಚೆನ್ನಾಗಿ ಹುಲ್ ಬೆಳೆದೆ ತಗೊಂಡ್ಬರ್ತೀನಿ ಅಂದ. ನೀ ತಪ್ಪು ಮಾಡೋದು ಅಲ್ಲೇ ಅಪ್ಪ, ನನ್ ಪುಸ್ತಕ ಹೇಳುತ್ತೆ ನದಿ ಈ ಕಡೆ ದಂಡೆ ಹುಲ್ಲು ಚೆನ್ನಾಗಿಲ್ಲ, ಶಕ್ತಿಶಾಲಿ ಆಗಿಲ್ಲ, ಅದು ನದಿ ಆ ಕಡೆ ಇದೆಯಲ್ಲ, ಆ ಹುಲ್ ತಗೊಂಬಾ, ಅದನ್ನ ಹಾಕು, ಮತ್ ಒಣಗಿಸು. ನಾ ಹೇಳ್ದಂಗೆ ಒಂದ್ ಮುಷ್ಟಿ ಬೆಳಗ್ಗೆ, ಒಂದ್ ಮಧ್ಯಾಹ್ನ, ಒಂದ್ ರಾತ್ರಿ, ಇಷ್ಟೇ ಒಣ ಹುಲ್ ಕೊಡಬೇಕು, ಅಷ್ಟೇ ನೀರು ಕೊಡು, ಮುಂದಿನ ವಾರ ಬಾ ಅಂದ. ಮುಂದಿನ ವಾರ ತನಕ ಕಾಯಿಲೆ ಇಲ್ಲ ರೈತ. ಮೂರ್ ದಿವಸಕ್ಕೆ ಹೋದ, ಓ ಅಂತ ಅಳತಾ ಬಿದ್ದ್ಬಿಟ್ಟ ದಲದ ಮೇಲೆ. ಯಾಕೋ ಅಂತ ಕೇಳಿದ್ರು. ಒಂದು ಹಸು ಉಳಿದಿಲ್ಲ ಸ್ವಾಮಿ, 10 ಹಸು ಸತ್ತೋಯ್ತು ಅಂದ್ರು. ಅವನ್ ದುಃಖ ನೋಡಿ ತಡ್ಕೊಳಕ್ ಆಗ್ಲಿಲ್ಲ ಪಂಡಿತರಿಗೆ. ಅವ್ರೇನ್ ಹೇಳಿದ್ರು ಗೊತ್ತಾ, ಎಂತ ದುರ್ದೈವಿ ಇದೆಯೋ ಮರಾಯ ನೀನು, ಬಹಳ ದುರ್ದೈವಿ ಮನುಷ್ಯಪ್ಪ ನೀನು, ನನ್ ಕಡೆ ನನ್ನ ಪುಸ್ತಕದಲ್ಲಿ ಇನ್ನೂ ಬೇಕಾದಷ್ಟು ಸಲಹೆಗಳಿದ್ದಾವೆ, ಪ್ರಯೋಗ ಮಾಡೋದಕ್ಕೆ ಈ ಕಡೆ ಹಸುನೇ ಉಳಿದಿಲ್ಲಲ್ಲೋ ಅಂದ್ರು. ನಮಗೂ ಸಲಹೆಗಳು ಹೆಂಗೆ ಬರ್ತವೆ, ಯಾರ್ದೋ ಹಸು ಯಾರೋ ಸಲಹೆ ಕೊಡೋರು. ಆದ್ರಿಂದ ಸಲಹೆಗಳು ನಮಗೆ ನೂರಾರು ಬರ್ತಾವೆ ಕೇಳುಗ್ರೆ, ಬೇಕೋ ಬೇಡವೋ ನೀವೇನೇ ಮಾಡಿ. ರಾಜರತ್ನಂ ನನ್ನ ಹೇಳೋರು, ಬಹಳ ಚಂದ ಹೇಳ್ತಿದ್ರು ರಾಜರತ್ನಂ, ನೀವ್ ಮನೆ ಕಟ್ಸೋದಿದ್ರೆ ನಿಮ್ ಮನೆ ಡಿಸೈನ್ ಯಾರಿಗೂ ತೋರಿಸ್ಬೇಡಿ. ಯಾಕೆ ಅಂತ ಕೇಳಿದೆ. ಮನೆ ಕೋಣೆಯಲ್ಲಿ ಕಿಟಕಿಯಲ್ಲಿ ಇಡಬೇಕು ಅಂತ ಕೇಳಬೇಡಿ. 100 ಜನ 100 ಅಭಿಪ್ರಾಯ ಕೊಡ್ತಾರೆ, ಈ ಗೋಡೆ ಸರಿ ಇಲ್ಲ ಅಲ್ಲಿ ಇಡಿ ಅಂತಾರೆ, ಕೊನೆಗೆ ಕಿಟಕಿ ಕೈಯಲ್ಲಿ ಹಿಡ್ಕೊಂಡು ಓಡಾಡೋದಾಗುತ್ತೆ ಮನೆ ತುಂಬಾ ನೀವು. ಆದ್ರಿಂದ ನಿಮಗೆ ಯಾವ್ದು ಸರಿ ಅನ್ಸುತ್ತೋ 4 ಜನನ ವಿಶ್ವಾಸ ಇರೋರನ್ನ ಕೇಳಿ. ಪುಕ್ಕಟೆ ಸಲಹೆ ಕೊಡುವಂತ ಪಂಡಿತರನ್ನ ದಯವಿಟ್ಟು ಹತ್ರ ಇಟ್ಕೋಬೇಡಿ. ಅವ್ರ ಸಲಹೆಗಳು ಒಳ್ಳೇದಿರ್ಬೋದೇನೋ, ಅದು ನಿಮಗೆ ಒಳ್ಳೇದಾಗಬೇಕಲ್ಲ. ಆದ್ರಿಂದ ನಿಮಗೆ ಒಳ್ಳೆಯದಾಗಿ ವಿಚಿಂತನೆ ಮಾಡುವಂತವರನ್ನ ಆಯ್ದ ಸ್ನೇಹಿತರನ್ನ 4 ಜನ ಕೇಳ್ಕೊಂಡು ಅಭಿಪ್ರಾಯ ತಗೊಳ್ಳಿ. ಬರೀ ಮತ್ತೊಬ್ಬರ ಅಭಿಪ್ರಾಯ ಮೇಲೆ ಜೀವನ ಮಾಡೋದಾದ್ರೆ ಜೀವನ ಸಂತೋಷವಾಗಿರೋಕ್ ಸಾಧ್ಯ ಇಲ್ಲ.
1: ರೇಡಿಯೋ ಸಾರಂಗ್ ಮಾರ್ನಿಂಗ್ ಮಂತ್ರದಲ್ಲಿ ನಾಡುಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.

0: ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
1: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡುದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
2: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನ್ ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ, ಏನ್ ಮಾಡ್ಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
3: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

107.8 FM ಇದು ಬಣ್ಣ ಬಣ್ಣದ ಬದುಕು. ಕರ್ವಾಲೋ ಕೆಪಿ ಪೂರ್ಣಚಂದ್ರ ತೇಜಸ್ವಿ. ನೋಡೋಣ ಕರ್ವಾಲೋ ಸಾಹೇಬರಿಗೆ ಒಂದು ಮಾತು ಕೇಳ್ತೀನಿ ಎಂದು ಪ್ರಭಾಕರನ ಕಡೆ ತಿರುಗಿ, ನೀವು ಯಾವಾಗ ಇರ್ತೀರಾ ಸ್ವಾಮಿ ಆಫೀಸ್ನಾಗೆ ಎಂದು ಕೇಳಿದ. ಯಾಕಪ್ಪ ಎಂದು ಗಾಬರಿಯಿಂದ ಪ್ರಭಾಕರ ಕೇಳಿದ. ನಾ ಯಾವ ವಿಘ್ನಾಸಿ ಅಂತ ನನ್ನ ಆಫೀಸ್ನೊಳಗೆ ಬಿಡ್ತಾರೆ ಸ್ವಾಮಿ ಎಂದು ನಾರ್ವೆ ರಾಮಯ್ಯ ಗೊಣಗಿದ. ನಾರ್ವೆ ರಾಮಯ್ಯನ ನಿರ್ಗಮನದ ಅನಂತರ ನನಗೆ ಮಂದಣ್ಣನ ಮೇಲೆ ಜಿಗುಪ್ಸೆ ಬಂದಿತ್ತು. ನನ್ನ ಜೀವಮಾನದಲ್ಲಿ ಎಂದೂ ನಾನು ಮದುವೆ ದಳ್ಳಾರಿ ಕೆಲಸ ಮಾಡಿರಲಿಲ್ಲ. ನಾನು ಪ್ರಭಾಕರ ಸೇರಿಕೊಂಡು ಮುಂದಿನ ಉಪಾಯ ಚಿಂತಿಸಿದೆವು. ಕರ್ವಾಲೋರಿಗೆ ಹೇಳಿ ಮಂದಣ್ಣನಿಗೆ ಒಂದು ಕೆಲಸ ಕೊಡಿಸಬೇಕೆಂತ ಯೋಚಿಸಿದೆವು. ಆದರೆ ಈ ಒಂದು ತಿಂಗಳೊಳಗಾಗಿ ಮದುವೆಯಾಗದೆ ಹೋದರೆ ಆಮೇಲೆ 6 ತಿಂಗಳು ಮದುವೆ ಮುಹೂರ್ತನೇ ಇಲ್ಲ ಎಂದು ಮಂದಣ್ಣ ಬೆದರಿಕೆ ಹಾಕಿದ್ದ. ಅದನ್ನು ಪ್ರಭಾಕರ್ಗೆ ಹೇಳಿದೆ. ಅವನ ಮುಖದ ಚಿಂತೆ ಇನ್ನಷ್ಟು ದ್ವಿಗುಣವಾಯಿತು. ಅವನು ಇದ್ದಕ್ಕಿದ್ದಂತೆ, ಸರ್ ನಮ್ಗ್ಯಾಕೆ ಬೇಕು ಸರ್ ಈ ವ್ಯವಹಾರ? ಇವರು ಯಾರು ಮರ್ಯಾದಸ್ಥರ ಥರ ಕಾಣೋಲ್ಲ. ನಾಳೆಯಿಂದಾದರೂ ಒಂದು ಹೆಚ್ಚು ಕಡಿಮೆ ಆದರೆ ಮತ್ತೆ ರಾಮಯ್ಯ ಹಿಡಿದುಕೊಂಡು ನಮಗೆ ದಬಾಯಿಸ್ತಾನೆ ಎಂದ. ನನಗೂ ಅವನಂತೆ ಅನ್ನಿಸಿತ್ತು. ಆದರೆ ಈಗ ಹಿಡಿದಿದ್ದನ್ನು ಬಿಡೋ ಹಾಗಿರಲಿಲ್ಲ. ಹೇಗೋ ಒಂದು ಕೊನೆ ಮುಟ್ಟಿಸಬೇಕಾಗಿತ್ತು. ಪ್ರಭಾಕರನ ಜೊತೆ ಸಂಶೋಧನಾ ಕೇಂದ್ರಕ್ಕೆ ಹೋದೆ. ಕರ್ವಾಲೋ ಸಾಹೇಬರಿಗೆ ಈ ಮದುವೆಯಂತ ತರಲೆ ವಿಷಯ ಹೇಳುವುದು ಬೇಡವೆಂದುಕೊಂಡು, ಸರ್ ಮಂದಣ್ಣನಿಗೆ ಒಂದು ನೌಕರಿ ಸಿಗಲಿಲ್ಲ ಅಂತ ಬೇಸರ ಮಾಡಿಕೊಂಡು ಎಲ್ಲೆಲ್ಲೂ ತಿರುಗ್ತಾ ಇದ್ದಾನೆ ಸರ್. ನನ್ನ ಹತ್ತಿರ ಮಿನಿಸ್ಟ್ರಿಗೆ ಒಂದು ಅರ್ಜಿ ಬರೆದು ಕೊಡಿ ಅಂತ ಬಂದಿದ್ದ ಅಂದೆ. ಕರ್ವಾಲೋ ಕೋಪದಿಂದ, ಸ್ಟುಪಿಡ್ ಫೆಲೋ, ಅಯೋಗ್ಯ, ನನ್ನ ಹತ್ರ ಬಂದು ಒಂದು ಪ್ಯೂನ್ ಕೆಲಸ ಕೊಡಿ ಇಂದ. ನಾಚಿಕೆ ಆಗೋದಿಲ್ಲ ಅವನಿಗೆ. ನನ್ನ ಶಿಷ್ಯ ಅಂತ ಅನಿಸಿಕೊಂಡು ಪ್ಯೂನ್ ಆಗ್ತೀನಿ ಅನ್ನೋದಕ್ಕೆ ಗಮಾರ ಅವನು ಗಮಾರ ಎಂದು ಉರಿದು ಬಿದ್ರು. ಇಲ್ಲ ಸರ್, ಬರೀ ಹೊಟ್ಟೆ ಪಾಡಿಗೆ ಅವನು ಹಾಗಾಡ್ತಿಲ್ಲ ಸರ್. ಏನೋ ಕಾಂಪ್ಲಿಕೇಶನ್ ಬಂದಿದೆ ಅವನಿಗೆ, ಏನೋ ಫ್ಯಾಮಿಲಿ ತೊಂದರೆಗಳು ಎಂದೆ. ಆಲ್ ರೈಟ್, ಅವನ ತೊಂದರೆ ಏನಿದ್ರು ಪರಿಹರಿಸೋಣ. ಆದರೆ ಅವನು ಏನಾಗಬೇಕನ್ನೋದು ನನಗೆ ಗೊತ್ತು. ಅವನು ಇನ್ನೂ ತಿಳಿದುಕೊಳ್ಬೇಕಾಗಿರೋದು ಸಾಧಿಸೋದು ಬಹಳ ಇದೆ. ಪ್ಯೂನ್ ಕೆಲಸ ಅಟೆಂಡರ್ ಕೆಲಸ ಅಂತ ಅಂಗ್ಲಾಚಬಾರ್ದು ಅಷ್ಟೇ, ಶೇಮ್ ಶೇಮ್ ಎಂದರು. ನಾನು ಬೆಚ್ಚಿಬಿದ್ದೆ. ಪ್ರಭಾಕರ ಚಡಪಡಿಸಿದ. ನನಗೆ ಏನು ಸರಿಯಾಗಿ ಗೊತ್ತಾಗಲೇ ಇಲ್ಲ. ಈ ಮಂದಣ್ಣ ಮಂಗ ನನ್ನ ಮಗ ಪಿಗ್ಮಟನ್ ಹೊತ್ಕೊಂಡು ತಿರುಗ್ತಾ ಇದ್ದ. ಕರ್ವಾಲು ನೋಡಿದ್ರೆ ಇವನು ಭಾರಿ ಪ್ರತಿಭಾವಂತ ಅನ್ನೋ ಹಾಗೆ ಹೇಳ್ತಾರೆ. ಇರೋ ವಿಷಯ ಹೇಳ್ತೇನೆ ಎಂದು ಯೋಚಿಸಿದೆ. ನೀವು ಕೆಲಸ ಕೊಡದೆ ಇದ್ದುದಕ್ಕೆ ಅವನ ಮಾವ ಹೆಣ್ಣು ಕೊಡೋಲ್ಲ ಅಂತ ಹೇಳಿ ತಿರಸ್ಕರಿಸಿದ್ದಂತೆ ಸರ್ ಎಂದೆ. ಐ ಸಿ ಎನ್ನುತ್ತಾ ಕರ್ವಾಲೋ ದಿಗ್ಭ್ರಾಂತಿಯಿಂದೆಂಬಂತೆ ಬಿಡುಗಣ್ಣು ಬಿಡುತ್ತಾ ಕುಳಿತು ಬಿಟ್ರು. ಮಂದಣ್ಣ ಅವರಿಗೆ ಇದ್ದಕ್ಕಿದ್ದಂತೆ ಪ್ರೇಮ, ಕಾಮ, ಕೋಪ, ತಾಪ ಇತ್ಯಾದಿ ಅರಿಷಡ್ವರ್ಗಗಳನ್ನು ಹೊಂದಿರುವ ಮಾನವನಂತೆ ಕಾಣತೊಡಗಿದ. ಅದುವರೆಗೆ ಅವನಿಗೆ ಅವನು ಹೋಮೋಸೆಫಿಯನ್ ವರ್ಗದ ಒಂದು ಅಪೂರ್ವ ಸ್ಪೆಸಿಮೆನ್ ಮಾತ್ರವಾಗಿದ್ದ. ಇದನ್ನೆಲ್ಲ ಕೇಳಿದ ನಂತರ ಕರ್ವಾಲೋ

0: ಚಿಂತಾಕ್ರಾಂತರಾದರು. ತಕ್ಷಣದಲ್ಲಿ ಅವರು ಅವನಿಗೆ ಯಾವುದೇ ಕೆಲಸ ಕೊಡುವಂತೆಯೂ ಇರಲಿಲ್ಲ. ಅದಲ್ಲದೆ ಚಿಲ್ಲರೆ ಜವಾನಿಗೆ ಕೆಲಸ ಕೊಡಲು ಅವರು ತಯಾರಿರಲಿಲ್ಲ. ಯಾಕಂದರೆ ಜವಾನನೊಬ್ಬನೊಡನೆ ಸಾಹೇಬರು ಅಷ್ಟೊಂದು ಆತ್ಮೀಯರಾಗುವುದು ಹೇಗೆ? ಇದರೊಡನೆ ಇನ್ನೊಂದು ತಿಂಗಳು ಕಳೆದ್ರೆ ಆಮೇಲೆ ಮದುವೆ ಮುಹೂರ್ತವೇ ಇಲ್ಲವಂತೆ ಎಂಬುದನ್ನು ಹೇಳಿದೆ. ಕರ್ವಾಲು ಇನ್ನಷ್ಟು ಮುಖ ಹಿಂಜಿಕೊಂಡು ಕುಳಿತರು. ಕೊನೆಗೆ ನಾನು ಸಮಸ್ಯೆ ಬಗೆಹರಿಸಿದೆ. ನಾರ್ವೆ ರಾಮಯ್ಯ ಬಂದಾಗ ಕರ್ವಾಲು ಅವನಿಗೆ, ನೀನು ಮಗಳನ್ನು ಕೊಟ್ಟು ಲಗ್ನ ಮಾಡಿಬಿಡು, ಸಂಸಾರ ಬಂದಿಗ ಅಂತಾದರೆ ನನಗೆ ಕೆಲಸ ಕೊಡೋದು ಸುಲಭ ಆಗುತ್ತೆ ಎಂದು ಹೇಳುವುದು ಎಂದು. ನನ್ನ ಉಪಾಯ ಕರ್ವಾಲರಿಗೆ ಒಪ್ಪಿಗೆಯಾಯಿತು. ಆಗಲಿ, ಅದಕ್ಕೇನಂತೆ, ಪುವರ್ ಫೆಲೋ, ಮದುವೆ ಆದರೆ ಕೊಂಚ ಜವಾಬ್ದಾರಿಯುತವಾಗಿ ವರ್ತಿಸಬಹುದು ಎಂದರು. ಈಚೆಗೆ ಪ್ರಭಾಕರನೊಡನೆ ಹೊರಬಂದಾಗ ಪ್ರಭಾಕರ ಒಂದು ವಿಷಯ ತಿಳಿಸಿದ. ಗೂಬೆಮುಖದ ನಾಗರಾಜ ರಿಸರ್ಚ್ ಸ್ಟೇಷನ್ನಿನ ಸಹೋದ್ಯೋಗಿಯೊಬ್ಬರೊಂದಿಗೆ ಕರ್ವಾಲರಿಗೂ ಮಂದಣ್ಣನಿಗೂ ಯಾವ ರೀತಿ ಸಂಬಂಧ ಎಂದು ಸಂಶಯ ವ್ಯಕ್ತಪಡಿಸಿ, ಮುದುಕ ಹೆಂಡತಿ ಬಿಟ್ಟು ದೂರ ಇಡ್ತಾನಲ್ಲ, ಮಂದಣ್ಣನನ್ನೇ ಹೆಂಡತಿ ಮಾಡಿಕೊಂಡಿದ್ದಾನೆ ಎಂದು ಹೇಯವಾಗಿ ಮಾತನಾಡಿದನಂತೆ. ಅಂತೂ ಪೊಲೀಸರಿಂದ ಹಿಡಿದು ನಾಗರಾಜರವರೆಗೆ ಎಲ್ಲರೂ ಕರ್ವಾಲರ ಮೇಲೆ ಸಂಶಯದ ದೃಷ್ಟಿ ಬೀರುತ್ತಲೇ ಇದ್ರು, ತಮ್ಮದೇ ಆದ ರೀತಿಯಲ್ಲಿ. ಪ್ರಭಾಕರ ನನ್ನನ್ನು ಅವರ ಲ್ಯಾಬಿಗೆ ಕರೆದುಕೊಂಡು ಹೋಗಿ ಅವನೇ ಮಾಡಿದ ಎನ್ಲಾರ್ಜರ್ ಇತ್ಯಾದಿಗಳನ್ನೆಲ್ಲ ತೋರಿಸಿದ. ಆತ ತೆಗೆದಿದ್ದ ಅನೇಕ ಹುಳು ಹುಪ್ಪಟೆಗಳ ಮ್ಯಾಕ್ರೋ ಚಿತ್ರಗಳನ್ನೆಲ್ಲ ತೋರಿಸಿದ. ನಾನಂತೂ ಆ ದುಂಬಿ, ಮಿಡತೆ, ಚಿಟ್ಟೆಗಳ ಅದ್ಭುತ ರೂಪ ರಚನೆಗಳನ್ನು ನೋಡಿ ಮರುಳಾಗಿ ಹೋದೆ. ಅನೇಕ ಬಾರಿ ರಾತ್ರಿಯಾದ ನಂತರ ನನ್ನ ಮನೆ ದೀಪಕ್ಕೆ ಬಂದು ಬೀಳುತ್ತಿದ್ದ ದುಂಬಿ ಮಿಡತೆಗಳನ್ನು ಮೆಟ್ಟು ತೆಗೆದುಕೊಂಡು ಚಚ್ಚಿ ಸಾಯಿಸ್ತಾ ಇದ್ದೆ. ಇನ್ನು ಮೇಲೆ ಅವುಗಳನ್ನು ಗಮನಿಸಬೇಕೆಂದು ನಿರ್ಧರಿಸಿದೆ. ಮಂದಣ್ಣನಿಗೆ ಮದುವೆ ನಿಶ್ಚಯವಾಯಿತು. ಮಂದಣ್ಣ ಹೋಗಿ ಲಕ್ಷ್ಮಣನಿಗೆ ದಂಬಾಲು ಬಿದ್ದನಂತೆ. ನನಗೆ ತಂದೆ ಇಲ್ಲ, ನೀನೇ ದಿಕ್ಕು, ನೀನೇ ನಿಂತು ಕೆಲಸ ಮಾಡಿಕೊಡಬೇಕು ಎಂದು. ಲಕ್ಷ್ಮಣ ಒಬ್ಬ ಸ್ನೇಹಜೀವಿ. ಹೋದಲ್ಲಿ ತನಕ ಜವಾಬ್ದಾರಿಗಳನ್ನು ಮೈಮೇಲೆಳೆದುಕೊಳ್ಳುವುದೆಂದರೆ ಅವನಿಗೆ ಪಂಚಪ್ರಾಣ. ಮಂದಣ್ಣ ಕೇಳುವ ಮೊದಲೇ ಅವನು ಕೆಲಸ ಆರಂಭಿಸಿದ್ದ. ಒಂದು ದಿನ ಲಕ್ಷ್ಮಣ ಕೊಂಚ ಹಣ ಬೇಕೆಂದು ನನ್ನ ಬಳಿಗೆ ಬಂದ. 4 ಸವರನ್ನಿನ ತಾಳಿಯೇ ಆಗಬೇಕೆಂದು ರಾಮಯ್ಯ ಪಟ್ಟು ಹಿಡಿದಿದ್ದಂತೆ. ಹೆಣ್ಣಿನ ತಾಯಿಗೆ ಇಂತಿಂಥದೇ ಸೀರೆ ಆಗಬೇಕೆಂದು ಹಠ ಹಿಡಿದಂತೆ. ಮಂದಣ್ಣನ ಹಣವೆಲ್ಲ ಖರ್ಚಾಗಿ ಲಕ್ಷ್ಮಣನ ಬಳಿ ಇದ್ದ ಹಣವೂ ಖರ್ಚಾಗಿ ಈಗ ಅವರಿವರ ಬಳಿ ಹಣ ಸಂಗ್ರಹಿಸಬೇಕಾಗಿ ಬಂದಿದೆ ಎಂದು ಹೇಳಿದ. ದಿನಕ್ಕೊಂದು ತೊಂದರೆಯಂತೆ ಪುಂಖಾನುಪುಂಖವಾಗಿ ರಾಮಯ್ಯ ತಂದೊಡ್ಡುತ್ತಿದ್ದ ತೊಂದರೆಗಳಿಗೆ ಲಕ್ಷ್ಮಣ ಬೇಸತ್ತು ಹೋಗಿದ್ದ. ಇವನದ್ದು ಯಾವ ಸುರುಗಾಡು ಜಾತಿ ಸರ್? ಅದರ ಹೆಸರೇ ಕೇಳಿರಲಿಲ್ಲ ನಾನು. ಮಡಿ ಒಕ್ಕಲಿಗ ಅಂತೆ. ಬ್ರಾಹ್ಮರಿಗಿಂತ ಹೆಚ್ಚಿನ ಶಾಸ್ತ್ರ ಆಚಾರ ಮಾಡೋದಕ್ಕೆ ಬರ್ತಾರೆ. ಆ ರಾಮಯ್ಯ ಒಂದು ತೊಂದರೆ ಕೊಡ್ತಾನಂದ್ರೆ ಹೇಳೋದಲ್ಲ. ನೀವು ಕರ್ವಾಲು ಸಾಹೇಬ್ರು ಎಲ್ಲ ಮಂದಣ್ಣನ ಹಿಂದಿದ್ದೀರಿ ಅಂತ ಗುಟ್ಟು ತಿಳಿದುಕೊಂಡೆ. ಮದುವೆಯಾಗೋಕ್ಕೆ ಮುಂಚೆಯೇ ಸರಿಯಾಗಿ ಸುಲಿಯಬೇಕೆಂದು ಮಾಡಿಕೊಂಡಿದ್ದಾರೆ. ಮಾರಾಯ, ಮಾತಾಡಿದ್ದಕ್ಕೆ ಈಗ ಕೈ ಹಾಕಿಯಾಗಿದೆ. ಅವನಿಗೊಂದು ಮದುವೆ ಅಂತ ಒಂದ್ಸಾರಿ ಮಾಡಿ ಮುಗಿಸಿಬಿಡಿ ಎಂದೆ. ಆ ರಾಮಯ್ಯನಿಗೆ ಸರಿಯಾಗಿ ಬುದ್ಧಿ ಕಲಿಸೋದಿತ್ತು. ಮುಖ್ಯ ಈ ಮಂದಣ್ಣ ಹೆಬ್ಬಿಬ್ಬಿಗೆ ಹೋತ್ಕೊಂಡ ಅಂತಾರಲ್ಲ, ಹಂಗಾರ್ತಾನೆ. ಇವನು ಕೊಂಚ ಬಿಗಿ ಇದ್ರೆ ಆ ಗಾಂಚಾಲಿ ನನ್ನ ಮಗ ರಾಮಯ್ಯನಿಗೆ ಕೈಗೂಡಿಸಿ ಬಿಡ್ಬೋದಿತ್ತು ಎಂದು ಲಕ್ಷ್ಮಣ ರಾಮಯ್ಯನ ಮೇಲಿನ ತನ್ನ ಕೋಪವನ್ನು ವ್ಯಕ್ತಪಡಿಸಿದ. ಅಂದರೆ ಲಕ್ಷ್ಮಣ ತನ್ನ ಮದುವೆಯಲ್ಲಿ ಹೆಣ್ಣಿನ ಕಡೆಯವರನ್ನ ಹಣ್ಣುಗಾಯಿ ನೀರುಗಾಯಿ ಮಾಡಿ ಹಾಕಿದ್ದಂತೆ. ಸದ್ಯಕ್ಕೆ ಮಂದಣ್ಣ ಏನಾದರೂ ಲಕ್ಷ್ಮಣ ಹೇಳಿದಂತೆ ಕೇಳಿಕೊಂಡು ಕೊಂಚ ಬಿಗಿಯಾಗಿದ್ದರೆ ನಾರ್ವೆ ರಾಮಯ್ಯನ ತಿಥಿ ಮಾಡಲು ತಯಾರಿದ್ದಾನೆಂದು ಕಾಣುತ್ತದೆ. ಮಂದಣ್ಣನ ದಂತಪಂಕ್ತಿಗಳು ಮದುವೆಯಾಗುವವರೆಗೂ ಶಾಶ್ವತವಾಗಿ ಕಿರಿದುಕೊಂಡಿದ್ದವು. ಏನಯ್ಯ ವಿಶೇಷ ಎಂದು ಕೇಳಿದವರಿಗೆಲ್ಲ ಮ್ಯಾರೇಜೇ ಒಂದು ವಿಶೇಷ ಎಂದು ಡಂಗೂರ ಸಾರಿಕೊಳ್ಳುತ್ತಿದ್ದ. ಮಂದಣ್ಣನ ಮದುವೆ ಬಗ್ಗೆ ನಾವೆಲ್ಲ ತೋರಿದ ಆಸ್ಥೆ ಎಲ್ಲರೂ ಸಂಶಯದಿಂದ ನೋಡುವಂತಾಯಿತು. ಈವರೆಗೆ ಕೇವಲ ದೊಡ್ಡ ಮನುಷ್ಯರ ವರ್ಗಕ್ಕೆ ಮಾತ್ರ ಸೀಮಿತವಾಗಿದ್ದ ವದಂತಿಗಳು ಹಳ್ಳಿಗರವರೆಗೂ ಹಬ್ಬಿ ನೆಲೆಸಿದವು. ಹುಳ ಹುಪ್ಪಟ ಹಿಡ್ಕೊಂಡು ಓಡಾಡುವ ಕಿರಾತ, ಇವನ ಬಗ್ಗೆ ಯಾಕಪ್ಪ ಈ ದೊಡ್ಡವರಿಗೆಲ್ಲ ಇಷ್ಟೊಂದು ಉಸಾಬರಿ ಎಂದು ಹಲವಾರು ಬಾಯಿಗಳು ಹಲವಾರು ಕಿವಿಗಳಿಗೆ ಉರುಟಿದವು. ಮದುವೆ ದಿನ ನಾವೆಲ್ಲ ಇಲ್ದಿದ್ರೆ ಮಂದಣ್ಣ ಮದುವೆನೇ ಆಗೋದಿಲ್ಲಂತೆ ಎಂದು ಮಾಮೂಲಿ ಸುಳ್ಳೊಂದನ್ನು ಕರೆಯೋಲೆಯ ಜೊತೆಯಲ್ಲೇ ಮಂದಣ್ಣ ಹೇಳಿ ಕಳಿಸಿದ್ದ. ನಾವು ಅವರಿವರ ಮಾತುಗಳಿಗೆ ವದಂತಿಗಳಿಗೆಲ್ಲ ಬೆಲೆ ಕೊಟ್ಟು ದೂರಕ್ಕಿರೋದು ಬೇಡವೆಂದು ಮದುವೆಗೆ ಹೋದೆವು. ಸಣ್ಣ ಚಪ್ಪರವೊಂದನ್ನು ಕಟ್ಟಿದ್ದರು. ನಾನು ಹೋಗಬೇಕಾದರೆ ಮೊದಲೇ ಕರ್ವಾಲು ಸಾಹೇಬರು, ಪ್ರಭಾಕರ ಎಲ್ಲ ಬಂದಿದ್ರು. ಪ್ರಭಾಕರ ಕರ್ವಾಲವರವರಿಗೆ ಮದುವೆಯ ಶಾಸ್ತ್ರಾಚಾರ ವಿಧಿವಿಧಾನಗಳನ್ನು ವಿವರಿಸ್ತಾ ಇದ್ದ. ನಾನು ಹೋಗುತ್ತಿದ್ದಂತೆ ಅವರು ನಗುತ್ತಾ ಬನ್ನಿ ಬನ್ನಿ ಎಂದರು. ನಾನು ಹೋಗಿ ಕುಳಿತಿರಲಿಲ್ಲ. ಅಷ್ಟರಲ್ಲೇ ಯಾರೋ ಓ ಗಂಡಿನ ಕಡೆಯವರು ಬಂದರು ಬಂದರು ಎಂದು ಕೂಗಿದರು. ಹುಲ್ಲಿಗೆ ಬೆಂಕಿ ಹಾಕಿ ತಮಟೆ ಕಾಯಿಸುತ್ತಾ ಕೂತಿದ್ದ ಇಬ್ರು ತಕ್ಷಣ ಎದ್ದು ಡಮ್ ಡುಮ್ಕು ಡುಮ್ಕು ಡುಮ್ ಎಂದು ಬಲವಾಗಿ ತಮಟೆ ಬಡಿಯತೊಡಗಿದರು. ದಿಬ್ಬಣದ ಮುಂಭಾಗದಲ್ಲಿ ಲಕ್ಷ್ಮಣ ತಲೆಗೆ ಒಂದು ಟವಲ್ ಸುತ್ತಿಕೊಂಡು ಪೇಟದ ತರಹ ಮಾಡಿಕೊಂಡು ಕೇವಲ ಒಂದು ಪಂಚೆ ನೆಟ್ ಬನಿಯನ್ ತೊಟ್ಟುಕೊಂಡು ಬರುತ್ತಾ ಇದ್ದ. ಲಕ್ಷ್ಮಣ ಕೊಂಚ ವಯಸ್ಸಾದವನಂತೆ ಕಾಣಬೇಕೆಂದು ಅದಕ್ಕಾಗಿ ಇದೇ ರೀತಿ ವೇಷ ಧರಿಸಬೇಕೆಂದು ಮಂದಣ್ಣ ವಿಪರೀತ ಹಠ ಮಾಡಿದಂತೆ. ಅವನ ಹಿಂದುಗಡೆಯೇ ಮಂದಣ್ಣ ಒಂದು ಪೇಟ ಕಟ್ಟಿಕೊಂಡು ಅದಕ್ಕೊಂದು ಬಾಸಿಂಗ ಸಿಕ್ಕಿಸಿಕೊಂಡು ಅದಕ್ಕೆ ನೇತುಕೊಂಡಿದ್ದ ಗಾಜಿನ ಕುಚ್ಚುಗಳನ್ನೆಲ್ಲ ಓಲಾಡಿಸುತ್ತ ಬರುತ್ತಿದ್ದ. ಕೈಯಲ್ಲಿ ಒಂದು ಬೆಂಡಿನ ಗದೆ ಹಿಡಿದುಕೊಂಡಿದ್ದ. ಮುಖ ನೋಡಿದೆ, ಗುರುತೇ ಸಿಕ್ಕಲಿಲ್ಲ. 32 ಹಲ್ಲುಗಳ ಹಿಂದೆ ಒಂದು ಮೂಗು, ಎರಡು ಕಣ್ಣುಗಳು ಮಾತ್ರ ಕಂಡವು. ಬೇರೆ ಯಾರೋ ಒಬ್ಬಾತ ಮಂದಣ್ಣನ ತಲೆ ಮೇಲೆ ಒಂದು ಛತ್ರ ಹಿಡ್ಕೊಂಡಿದ್ದ. ಹಲವಾರು ಜನ ಹೆಂಗಸರು ಏನೇನನ್ನು ಹೊತ್ತುಕೊಂಡಿದ್ರು. ಪ್ರಭಾಕರ ಕ್ಯಾಮರಾ ತಂದಿದ್ದ, ಜೊತೆಗೆ ಈಚೆಗೆ ಹೊಸದಾಗಿ ಕೊಂಡಿದ್ದ ಫ್ಲಾಶ್ ಲೈಟ್ ಅನ್ನು ತಂದಿದ್ದ. ಬರುವಾಗಲೇ ಮಂದಣ್ಣ ಪ್ರತಿ ಹೆಜ್ಜೆಗೂ ಪ್ರಭಾಕರ ಫೋಟೋ ತೆಗೆದಾನೇನು ಎಂದು ನಿರೀಕ್ಷಿಸುತ್ತಾ ನಿಧಾನ ಹೆಜ್ಜೆ ಇಡುತ್ತಾ ಬಂದ. ಅವನ ಹಿಂದೆ ಒಂದೆರಡು ಜನ ಹಳ್ಳಿ ಹುಡುಗರು ಅಕಸ್ಮಾತ್ ಪ್ರಭಾಕರ ಫೋಟೋ ತೆಗೆದರೆ ತಮ್ಮ ಮುಖವೂ ಬರಲೆಂದು ಮಂತ್ರಿಗಳ ಹಿಂದೆ ಇಣುಕುವ ಸ್ಥಳೀಯ ಪುಢಾರಿಗಳಂತೆ ಹತ್ತಿರದಲ್ಲೇ ನಡೆದು ಬಂದರು. ಮಂದಣ್ಣ ಮದುವೆಗೆ ಮೊದಲೇ ಪ್ರಭಾಕರನಿಗೆ ಸಿಕ್ಕಿ, ಒಳ್ಳೆ ಪೋಜು ತಕ್ಕೊಡ್ಬೇಕು ಪ್ರಭಾಕರಯ್ಯ, ನೋಡಿದ್ರೆ ಸಾಕು ಮದುವೆ ಆದಂಗೆ ಇರಬೇಕು, ಆಯ್ತಾ, ನಿಮ್ಗೆ ಗೊತ್ತಲ್ಲ ಜನ್ಮದಲ್ಲಿ ಒಂದೇ ಒಂದು ಸಾರಿ ಮದುವೆ ಆಗೋದು ಅಂತ ಎಂದು ಅಂಗಲಾಚಿದ್ದನಂತೆ. ಅದಕ್ಕೆ ಪ್ರಭಾಕರ 36 ಫೋಟೋ ತೆಗೆಯಬಹುದಾದ ಒಂದು ಇಡೀ ರೋಲನ್ನೇ ಹಾಕಿಕೊಂಡು ಬಂದಿದ್ದ. ಕರ್ವಾಲೋ ಹೇಳಿದ್ರು, ಬರೀ ಮಂದಣ್ಣನ ಹಲ್ಲು ಕಿರಿಯೋ ಮೂತಿಯೇನು ತೆಗಿತೀಯಾ, ಇವೆಲ್ಲ ಶಾಸ್ತ್ರಾಚಾರನೂ ತೆಕ್ಕೋ ಎಂದು. ಇಲ್ಲ, ಎಲ್ಲಾ ಗಂಡಿನ ಕಡೆಯವರು ಚಪ್ಪರದೊಳಗೆ ಜಾಗ ಮಾಡಿಕೊಂಡ್ರು. ಆದರೆ ಪರಿಸ್ಥಿತಿ ಶಾಂತವಾಗಿದ್ದುದು ಇದ್ದಕ್ಕಿದ್ದಂತೆ ಗೊಂದಲಗೊಳ್ಳುವಂತೆ ಕಂಡಿತು. ಗಂಡಿನ ಕಡೆಯ ಹೆಂಗಸೊಬ್ಬಳು ವಧುವಿಗೆ ಕೊಡುವ ಉಡುಗೊರೆಗಳ ಬುಟ್ಟಿಯನ್ನು ಮದುವೆ ಮನೆ ಎದುರು ಇಟ್ಟಳು. ತಕ್ಷಣ ತೊಂದರೆ ಆರಂಭವಾಯಿತು. ಅಲ್ಲಿದ್ದ ಹೆಣ್ಣಿನ ಕಡೆಯ ಯಾರು ಯಾರು ಹೆಂಗಸರು ಅದನ್ನು ಪರೀಕ್ಷಿಸಲು ಲಘು ಬಗೆಯಿಂದ ನುಗ್ಗಿದ್ರು. ಒಬ್ಬಳು ಕೆಂಪು ಜಲ್ಲಿ ಕಾಗದದಲ್ಲಿ ಸುತ್ತಿಟ್ಟಿದ್ದ ಬಳೆ ಮತ್ತು ತಾಳಿಸರಗಳನ್ನು ತೆಗೆದು ನೋಡಿ ತಾತ್ಸಾರದ ಮುಖ ಮಾಡಿಕೊಂಡು, ಅಬ್ಬಬ್ಬಬ್ಬ, ನೆಗ್ಗಕ್ಕೆ ಆಗಲ್ಲ, ಅಷ್ಟೊಂದು ತೂಕ ಇದೆಯಲ್ಲ ಎಂದು ತಮ್ಮ ಹೆಂಗಸರ ಕಡೆ ತಿರುಗಿ ಹೀಯಾಳಿಸಿದ್ಲು. ಇವೆಲ್ಲ ಸಾಂಪ್ರದಾಯಿಕವಿರಬಹುದು ಎಂದುಕೊಂಡು ನಾನು ಸುಮ್ಮನೆ ಆರಾಮಾಗಿ ಕುಳಿತಿದ್ದೆ. ಲಕ್ಷ್ಮಣನಿಗೆ ಕೋಪ ತಾಳಲಾಗಲಿಲ್ಲ. ಏ ಯಾವಳೆ ನೀನು, ನಿನ್ನ ಕೈ ಹಿಡಿದ ಗಂಡಸು ಏನು ನಿನ್ನ ಕುತ್ತಿಗೆ ಕುಸಿಯೋದಂಥದ್ದನ್ನು ಹಾಕಿದಾನ ನೋಡೋಣ ಎಂದು ಅವಳ ಬಳಿಗೆ ನುಗ್ಗಿದ. ಈವರೆಗೂ ಹೆಣ್ಣಿನ ಕಡೆಯವರು ಕೊಟ್ಟ ಅಸಂಖ್ಯ ತೊಂದರೆಗಳನ್ನೆಲ್ಲ ಸಹಿಸಿ ಸಹಿಸಿ ಅವನ ತಾಳ್ಮೆ ಕೊನೆ ಹಂತ ಮುಟ್ಟಿತ್ತು. ಏ ಯಾರೋ ಅದು, ತಾಳಿಗೆ ಕೈ ಹಾಕ್ತೀಯನೋ ಎಂದು ಹಲವರು ಹೆಂಗಸರು ನುಗ್ಗಿದ್ರು. ನಾನು ಲಕ್ಷ್ಮಣ ತಾಳ್ಮೆ ತಾಳ್ಮೆ ಎಂದೆ. ತಮ್ಮಟ್ಟಿ ಸದ್ದಿನಲ್ಲಿ ನನ್ನ ಮಾತು ಯಾರಿಗೂ ಕೇಳಲಿಲ್ಲ. ಲಕ್ಷ್ಮಣನ ಬೀಸುತ್ತಿದ್ದ ಕೈಗಳು ಹಾಗೂ ಟವಲ್ಲಿನ ಪೇಟ ಹಲವಾರು ವನಿತಾ ಶಿರಸ್ಸುಗಳ ನಡುವೆ ಕಾಣುತ್ತಿತ್ತು. ಅಷ್ಟರಲ್ಲಿ ರಾಮಯ್ಯ ಮದುವೆ ಹೆಣ್ಣನ್ನು ಮಂಟಪಕ್ಕೆ ಹೊತ್ತು ತಂದು ಮನೆ ಮೇಲೆ ನಿಲ್ಲಿಸಿದ. ತಕ್ಷಣ ಕೆಲವು ಹೆಂಗಸರು, ಅಲ್ಲ ರಾಮಯ್ಯ, ಪಾಪದವ ಅಂತ ಈ ಥರ ಮೋಸ ಮಾಡಬಹುದಾ ಎಂದು ಉದ್ಗರಿಸುತ್ತಾ ರಾಮಯ್ಯನನ್ನು ಜಗಳದ ವರ್ತುಲದೊಳಕ್ಕೆ ಎಳೆದುಕೊಂಡರು. ಜಗಳಕ್ಕೆ ನಿಂತವರೊಬ್ಬರೂ ರಾಮಯ್ಯನ ಹಿತೈಷಿಗಳಾಗಿರಲಿಲ್ಲ. ಮಂದಣ್ಣ ಒಂದು ಮಾತು ಆಡದೆ ಹೆಣ್ಣಿನ ಮೋರೆ ನೋಡುತ್ತಾ ಹಲ್ಲು ಕಿರಿಯುತ್ತಾ ನಿಂತಿದ್ದ. ಜಗಳ ನಿಧಾನವಾಗಿ ಬಿಸಿಯೇರುತ್ತಾ ಹೋಯಿತು. ಹಲವಾರು ಜನ ಕಳ್ಳಬಟ್ಟಿ ಏರಿಸಿಕೊಂಡು ಬಂದಿದ್ದವರು ಗುಂಪಿನೊಳಗೆ ಪ್ರವೇಶಿಸಿದ ಕೂಡ್ಲೆ ಕೈ ಕೈ ಮಿಲಾಯಿಸುವವರೆಗೂ ಹೋಯಿತು. ಆ ನಿಮಿಷದಲ್ಲಿ ದೈವಕೃಪೆ ಎಂಬಂತೆ ಫಳ್ಳೆಂದು ಒಂದು ಮಿಂಚು ಎಲ್ಲರ ಕಣ್ಣನ್ನೂ ಕುಕ್ಕಿತು. ಆ ಕ್ಷಣ ಮದುವೆ ಮನೆಯ ರಣರಂಗದ ನಡುವೆ ಇದ್ದವರೆಲ್ಲರೂ ಚಕಿತರಾಗಿ ಹೋದರು. ಪ್ರಭಾಕರ ಕ್ಯಾಮರಾದ ಮುಖಾಂತರ ಏನನ್ನೋ ನೋಡುತ್ತಿದ್ದ. ಕರ್ವಾಲು ಸಾಹೇಬರು ಪಕ್ಕ ನಿಂತಿದ್ರು. ಎಲ್ಲರಿಗೂ ಎಂಥ ಅಚಾತುರ್ಯವಾಯಿತು ಎಂದೆನಿಸಿತು. ಎಲ್ಲರೆದುರು ಜಗಳವಾಡಿದವೆಂದಲ್ಲ, ಕ್ಯಾಮರಕ್ಕೆ ಸರಿಯಾಗಿ ಪೋಸು ಕೊಡಲಿಲ್ಲವಲ್ಲ ಎಂದು. ಪ್ರಭಾಕರ ಕ್ಯಾಮರಾ ಇನ್ನೂ ಗುರಿ ಹಿಡಿಯುತ್ತಿರುವುದನ್ನು ನೋಡಿ ಜಗಳ ನಿಲ್ಲಿಸಿ ಅಭಿನಯಪೂರ್ವಕವಾಗಿ ಸರಿದು ನಿಲ್ಲತೊಡಗಿದರು. ಲಕ್ಷ್ಮಣ ವಾಸ್ತವ ಪ್ರಜ್ಞೆಯನ್ನು ಎಂದೂ ಕಳೆದುಕೊಳ್ಳದ ಚಾಣಾಕ್ಷ, ಎಲ್ಲಿ ಎಲ್ಲ ಸ್ವಲ್ಪ ಹೀಗೆ ಬನ್ನಿ ಎಂದು ಎಲ್ಲರನ್ನೂ ನಿಲ್ಲಿಸಬೇಕಾದ ಕಡೆ ನಿಲ್ಲಿಸಿ ಕೂರಿಸಬೇಕಾದ ಕಡೆ ಕೂರಿಸಿ ಫೋಟೋಕ್ಕೆ ರಂಗ ಸರಿ ಮಾಡುವವನಂತೆ ನಟಿಸಿದ. ಪ್ರಭಾಕರ್ನ ಕಡೆಗೆ ತಿರುಗಿ ಕಣ್ಣು ಹೊಡೆದ. ಪ್ರಭಾಕರ ಇನ್ನೊಂದು ಫ್ಲಾಶ್ ಹೊಡೆದ. ತಕ್ಷಣ ತಡೀರಿ, ನಾ ಹೇಳ್ತೀನಿ, ಆಮೇಲೆ ತೆಗೀರಿ ಎಂದು ಮದುವೆ ಶಾಸ್ತ್ರದ ಮುಂದಿನ ಹಂತಕ್ಕೆ ಸರಿದ. ಎಲ್ಲರೂ ಜಗಳ ನಿಲ್ಲಿಸಿ ಮಂತ್ರಮುಗ್ಧರಂತೆ ಫೋಟೋಕ್ಕಾಗಿ ನಾಟಕವಾಡುವಂತೆ ಮದುವೆಯನ್ನು ಹಂತ ಹಂತವಾಗಿ ಅಭಿನಯಿಸತೊಡಗಿದರು. ಕೊಂಚ ಹೊತ್ತಿನ ಒಳಗೆ ತಾಳಿ ಕಟ್ಟುವ ಸೀನನ್ನು ಪ್ರಭಾಕರ ಫೋಟೋ ತೆಗೆದು ಮುಗಿಸಿಯೇ ಬಿಟ್ಟ. ಫಿಲ್ಮ್ ರೋಲ್ ಮುಗಿದಾಗ ಜಗಳ ಎಲ್ಲಿಗೆ ನಿಲ್ಲಿಸಿದ್ದೇನೆನ್ನುವುದರ ಬಗ್ಗೆ ಎಲ್ರಿಗೂ ಮರೆವು ಉಂಟಾಗಿತ್ತು. ಇತ್ತ ನೋಡಿದರೆ ತಾಳಿ ಕಟ್ಟಿಯಾಗಿ ಹೋಗಿದೆ. ಮದುವೆಯ ಆನಂತರ ನಾನು, ಕರ್ವಾಲು, ಪ್ರಭಾಕರ, ಲಕ್ಷ್ಮಣ ಕೊಂಚ ದೂರದಲ್ಲೇ ಮರದ ಕೆಳಗೆ ಮಾತಾಡುತ್ತಾ ನಿಂತಿದ್ದೆವು. ಲಕ್ಷ್ಮಣನು ಪ್ರಭಾಕರನು ಕಣ್ಣು ಮಿಟುಕಿಸಿಕೊಂಡು ಫೋಟೋ ತೆಗೆಸುತ್ತಾ ಮಾಡಿಸಿದ ಮದುವೆ ಎಂಬುದು ಕರ್ವಾಲೊರಿಗೆ ತಿಳಿದಿರಲಿಲ್ಲ. ಗೊತ್ತಾದ ನಂತರ ವಿಪರೀತ ನಕ್ಕರು. ಕೊಂಚ ಹೊತ್ತಿನ ಆನಂತರ ಕೆಲವರು ನಾರ್ವೆ ರಾಮಯ್ಯನ ಮನೆಯಿಂದ ಹೊರಬಿದ್ದರು. ಪಗಡು ದಸ್ತಾಗಿ ಶರಾಬು ಕುಡಿದುಕೊಂಡು ಅಮಲಿನಲ್ಲೇ ವಿಚಿತ್ರಗತಿಯಲ್ಲಿ ಕಾಲು ಹಾಕುತ್ತಾ ನಮ್ಮ ಕಡೆಗೆ ಕುತೂಹಲದ ನೋಟ ಬೀರಿ ಹೋದರು. ಬಹುಶಃ ಒಳಗೆ ಕಳ್ಳಬಟ್ಟಿ ಶರಾಬಿನ ಸಮಾರಾಧನೆ ಭರ್ಜರಿಯಾಗಿ ನಡೆಯುತ್ತಿರಬಹುದೆಂದು ಊಹಿಸಿದೆ. ನಾವು ಮಂದಣ್ಣನಿಗೆ ಹೋಗುತ್ತೇವೆ ಎಂದು ತಿಳಿಸಿ ಹೊರಡಬೇಕೆಂದು ಸಿದ್ಧರಾಗುವಷ್ಟರಲ್ಲೇ ಮಂದಣ್ಣ ಗಾಬರಿ ಗಾಬರಿಯಿಂದ ಓಡೋಡಿ ಬಂದ. ಏನೋ ಮಂದ ಎಂದ ಲಕ್ಷ್ಮಣ. ಅವನು ಏದುಸಿರು ಬಿಡುತ್ತಾ ಭೀತ ಸ್ವರದಲ್ಲಿ, ಸರ್, ನೀವೆಲ್ಲ ಹೋದ್ಮೇಲೆ ಹೆಣ್ಣಿನ ತಮ್ಮಂದಿರು ಇನ್ನೊಂದಿಬ್ರು ಸೇರಿಕೊಂಡು ನನ್ನ ಹೊಡಿಬೇಕಂತಿದ್ದಾರೆ ಸರ್ ಎಂದ. ಏ ಸುಮ್ನಿರೋ, ನಿನ್ನ ಹರಕು ಬಾಯಿ ಬೊಗಳೆ ಇನ್ನಾದರೂ ಕಡಿಮೆ ಮಾಡು ಎಂದು ನಾನು ರೇಗಿದೆ. ಹೊಡಿಲಿ ಬಿಡು ಬಡ್ಡಿ ಮಗನೆ, ನಾನೇ ಬಾರಿಸಬೇಕೆಂದಿದ್ದೆ, ಅವರು ಮಾಡ್ತಾರಷ್ಟೇ ಈಗ ಎಂದ ಲಕ್ಷ್ಮಣ. ಲಕ್ಷ್ಮಣನ ಮೂಗು ಮುಟ್ಟ ಕುಡಿದಿದ್ದಾರೋ, ಈಗ ತಾನೇ ಮದೊಳಿಗೇನೆ ಬಂದು ಹೇಳಿ ಹೋಯ್ತು ಎಂದು ವಿಷಾದದಿಂದ ಹೇಳಿದ ಮಂದಣ್ಣ. ನಾನು ಇದೊಳ್ಳೆ ಪೀಕಲಾಟಕ್ಕೆ ಬಂತಲ್ಲ ಎಂಬಂತೆ ಅತ್ತಿತ್ತ ನೋಡಿದೆ. ನಮ್ಮ ಸಂದಿಗ್ಧ ಪರಿಸ್ಥಿತಿ ತಿಳಿದ ಲಕ್ಷ್ಮಣ, ನೀವು ಸಾಹೇಬರು ಎಲ್ಲ ಹೊರಡಿ ಸರ್, ನಾನು ನಿಧಾನಕ್ಕೆ ಬರ್ತೀನಿ, ಪ್ರಸ್ಥಾನ ಮಾಡಿ ಮುಗಿಸೇ ಬರ್ತೀನಿ, ಆಮೇಲೆ ನನ್ನ ಹಿಡ್ಕೋತಾರೆ ಇವರು ಎಂದು ಹೇಳಿದ. ಅದಕ್ಕೇನು ಫೋಟೋಗ್ರಾಫರ್ ಬೇಡತಾನೆ ನಿನಗೆ ಎಂದೆ. ಮಂದಣ್ಣ ಲಕ್ಷ್ಮಣ ಇಬ್ಬರು ಗಾಬರಿಯಲ್ಲೂ ನಗುತ್ತಾ ಮದುವೆ ಚಪ್ಪರದ ಒಳಗೆ ನಡೆದರು. ಮಂದಣ್ಣನ ಮದುವೆಯಾದ ಮೂರು ದಿನಕ್ಕೆ ಒಂದು ಗಾಡಿಯಲ್ಲಿ ಏಳು ಜೇನು ಪೆಟ್ಟಿಗೆ ಹಾಕಿಕೊಂಡು ಬಂದ. ಹಳೆಯ ಜೇನು ಪೆಟ್ಟಿಗೆಗಳನ್ನು ಎಲ್ಲೆಲ್ಲೂ ಸಂಗ್ರಹಿಸಿದ್ದ. ಒಂದೊಂದಕ್ಕೆ ಆರೇಳು ರೂಪಾಯಿಗಳಂತೆ ಒಟ್ಟು 48 ರೂಪಾಯಿಗಳಾಯಿತೆಂದು ಹೇಳಿ ನನ್ನ ಕೈಲಿ ಹಣ ತೆಗೆದುಕೊಂಡ. ಯಾರ್ಯಾರ್ದೋ ಮನೆಯ ಕೊಟ್ಟಿಗೆ ಅಟ್ಟಗಳ ಮೇಲೆಲ್ಲ ಹತ್ತಾಡಿ ಅವರು ಉಪಯೋಗಿಸದೆ ಎಸೆದಿದ್ದ ಜೇನು ಪೆಟ್ಟಿಗೆಗಳ ಧೂಳು ಹೊಡೆದು ದುರಸ್ತಿ ಮಾಡಿ ತೆಗೆದುಕೊಂಡು ಬಂದಿದ್ದ. ಹಳೆ ಪೆಟ್ಟಿಗೆಗಳಾದರೆ ಒಳ್ಳೆಯದು, ಹೊಸ ಪೆಟ್ಟಿಗೆಯಲ್ಲಿ ವಾರ್ನಿಷ್ ವಾಸನೆ ಇರೋದ್ರಿಂದ ಜೇನು ಕುರಿಸುವುದು ಕಷ್ಟವೆಂದು ಹೇಳಿದ. ಮಂದಣ್ಣನಿಗೆ ಊಟ ಮಾಡಿ ಹೋಗೆಂದೆ. ಮಾವನ ಮನೆಗೆ ಊಟಕ್ಕೆ ಹೋಗ್ತೀನಿ, ಇಲ್ದಿದ್ರೆ ಏನಾರ ತಪ್ಪು ತಿಳಿತಾರೆ ಎಂದು ಹೇಳಿ ಕತ್ತಲಾದ ಮೇಲೆ ಬಂದು ಕಾಡೊಳಗೆ ಇಟ್ಟಿದ್ದ ಮಡಕೆ ಜೇನು ಕೂಡಿಕೊಡ್ತೀನೆಂದು ಊರೊಳಕ್ಕೆ ಹೋದ. ಮಂದಣ್ಣನಿಗೆ ಒಂದು ಅಡಾವುಡಿ ಮದುವೆ ಮಾಡಿದ್ರು. ದೊಡ್ಡವರ ಮಾತಿಗೆ ಮರ್ಯಾದೆ ಕೊಡಬೇಕಂತ ನಾನು ಕೂಡ ಸುಮ್ಮನಿದ್ದೀನಿ ಅಂತ ನಾರ್ವೆ ರಾಮಯ್ಯ ಕುಡಿದುಕೊಂಡು ಮಾತಾಡಿದಂತೆ. ಅವಸರದಲ್ಲಿ ಮದುವೆ ಮಾಡಿದ್ದು ನೋಡಿ ಅನೇಕರು ಅನೇಕ ವಿಧವಾಗಿ ಮಾತಾಡಿಕೊಂಡ್ರಂತೆ. ಕರ್ವಾಲು ಸಾಹೇಬರ ಕಿವಿವರೆಗೆ ಇದೆಲ್ಲ ಹೋಗದಿದ್ದರೂ ನನ್ನ ಕಿವಿಗೂ ಪ್ರಭಾಕರ್ನ ಕಿವಿಗೂ ಆಗೀಗ ಬೀಳ್ತಾ ಇತ್ತು. ಬಿಡೋ ಮಂದಣ್ಣ, ಅದರಲ್ಲೇನಿದೆ, ಕಂಡೋರ ಮಾತಿಗೆಲ್ಲ ನೀನು ಯಾಕೆ ಚಿಂತೆ ಮಾಡ್ತಿ ಅಂತ ನಾವು ಹೇಳುವ ಸ್ನೇಹದ ಮಾತುಗಳಿಗೋಸ್ಕರ ಮಂದಣ್ಣನೇ ಅನೇಕ ಬಾರಿ ಮಾತುಗಳನ್ನು ನಮ್ಮ ಕಿವಿಗೆ ತಂದು ಹಾಕ್ತಾ ಇದ್ದ. ಮಂದಣ್ಣ ಕತ್ತಲಾದ ಮೇಲೆ ಬಂದ. ಪ್ಯಾರ ಮತ್ತು ಮಂದಣ್ಣ ನನ್ನದೊಂದು ಪಂಚೆಯನ್ನು ಜೇನು ಮಡಕೆಗೆ ಸುತ್ತಿ ತರಲು ತೆಗೆದುಕೊಂಡು ಟಾರ್ಚ್ ಹಿಡಿದುಕೊಂಡು ಕಾಡಿಗೆ ಹೋದರು. ಜೇನು ಮಡಕೆ ಕಾಡಿನಿಂದ ಕತ್ತಲಾದ ಮೇಲೆ ತರಬೇಕಂತೆ. ಎಲ್ಲ ಹೊರಗೆ ಹೋಗಿದ್ದ ಜೇನುಗಳು ಬಂದು ಗೂಡಿನಲ್ಲಿ ಕುಳಿತಿರುತ್ತವೆಂದು ಇರಬಹುದು. ಕೊಂಚ ಹೊತ್ತಿನ ಆನಂತರ ಪಂಚೆಯಲ್ಲಿ ಜೇನು ಮಡಕೆ ಸುತ್ತಿಕೊಂಡು ಪ್ಯಾರನ ಕೈಯಲ್ಲಿ ಹೊರಿಸಿಕೊಂಡು ಮಂದಣ್ಣ ಬಂದ. ಮಂದಣ್ಣನ ಕಾಲಿಗೆ ಗಾಯವಾಗಿತ್ತು, ಯಾವುದೋ ಕೂಳೆ ಕಾಲಿಗೆ ಕತ್ತಲಲ್ಲಿ ತಾಗಿತೆಂದು ಹೇಳಿದ. ಪ್ಯಾರ, ಎಲ್ಲ ಸುಳ್ಳು, ಇಂಥ ಬೆಳದಿಂಗಳು ಇದೆ, ಕಿವಿ ಸರಿಯಾಗಿ ದಾರಿಯಲ್ಲಿ ಕರ್ಕೊಂಡು ಹೋಗಿ ಕರ್ಕೊಂಡು ಬಂದಿದ್ದಾನೆ, ಸರಿಯಾಗಿ ಒಂದು ದರಾಮು ಶರಾಬು ಏರಿಸಿಕೊಂಡು ಅಡ್ರ ಬಡ್ರ ಕಾಲಾಗ್ತಾ ಬಂದರೆ ಇನ್ನೇನಾಗುತ್ತೆ ಎಂದು ಗುಟ್ಟು ಬಿಟ್ಟ. ಮಂದಣ್ಣ ಪ್ಯಾರನತ್ತ ಕೋಪದಿಂದ ನೋಡಿದ. ಏನೋ ಮಂದಣ್ಣ, ಕುಡಿಯೋದು ಬೇರೆ ಕಲ್ತಿದ್ದೀಯಾ ಎಂದೆ. ಬ್ಯಾಡ ಬ್ಯಾಡ ಅಂದರೂ ಒಂಚೂರು ತಗ, ನಿಶ ಇರೋದಿಲ್ಲ ಅಂತ ಒಂದೇ ಸಮ ಬಲವಂತ ಮಾಡಿಬಿಟ್ಟ ಸರ್ ಮಾವ, ಎಂತ ಮಾಡ್ತೀರಾ ಎಂದು ಮಂದಣ್ಣ ಹೇಳಿದ. ಹನಿಮೂನಿನ ಉದ್ವೇಗದಲ್ಲಿ ಏನೋ ಮಾಡಿದ್ದಾನೆ ಎಂದುಕೊಂಡು ಹೆಚ್ಚು ಮಾತಾಡದೆ ಸುಮ್ಮನಾದೆ. ನಾಳೆ ಹಂದಿ ಕಡಿತಾರಂತೆ ಸರ್, ಪಿಗ್ ಮಟನ್ ಏನಾದರೂ ಬೇಕಾ ಎಂದ. ನೋಡು, ಒಳ್ಳೆ ಹಂದಿ ಆದರೆ ಚೂರು ತಗೊಂಡು ಬಾ, ಅವತ್ತಿನ ಹಾಗೆ ಒಂದು ಹೆಡಿಗೆ ತಂದು ಬಿಡಬೇಡಪ್ಪ ಎಂದೆ. ಬೆಳಗ್ಗೆ ಬಂದು ಜೇನನ್ನು ಪೆಟ್ಟಿಗೆಗೆ ಕೂರಿಸಿಕೊಡ್ತೇನೆಂದು ಹೇಳಿ ಹೋದ. ಬೆಳಗಿನ ಜಾವ ಎದ್ದಾಗ ಕುರಿಯೋ ಎಂದು ಹಂದಿಯ ಕಿರಿಚಾಟ ಊರಿನ ಕಡೆಯಿಂದ ಕಹಳೆ ಮೊಳಗಿದಂತೆ ಕೇಳಿಸ್ತಾ ಇತ್ತು. ತುತ್ತೇರಿ ಸುವರ್ ಎಂದು ಪ್ಯಾರ ತನಗೆ ತಾನೇ ಎಂಬಂತೆ ಹೇಳಿಕೊಂಡ.
1: ಓ ಸ್ವಾಮಿ, ಬನ್ನಿ ಬನ್ನಿ, ನೋಡಿ ಬನ್ನಿ ಎಂದು ಕೂಗುತ್ತ ಪ್ಯಾರ ಅವನ ಹಿಂದೆ ಕಿವಿ ಮನೆ ಕಡೆ ಓಡೋಡಿ ಬಂದರು. ಯಾಕೋ ಏನಾಯ್ತು ಎಂದೆ. ಮಂದಣ್ಣ ಜೇನು ಪೆಟ್ಟಿಗೆಗಳನ್ನು ತಂದವನು ಒಂದು ಪೆಟ್ಟಿಗೆಗೆ ಮಡಕೆಯ ಜೀನನ್ನು ಕೂರಿಸಿ ಮಿಕ್ಕ ಪೆಟ್ಟಿಗೆಗಳನ್ನು ಅವನು ಪ್ಯಾರನು ತೋಟದಲ್ಲಿ ಅಲ್ಲಲ್ಲಿ ತಂಪಾದ ಜಾಗಗಳನ್ನು ಹುಡುಕಿ ಇಟ್ಟಿದ್ರು, ಜೇನುಗಳು ತಮ್ಮಿಂದ ತಾವೇ ಬಂದು ಗೂಡು ಕಟ್ಟುತ್ತವೆಂದು. ಅವುಗಳಲ್ಲೇ ಒಂದೆರಡು ಪೆಟ್ಟಿಗೆಗಳನ್ನು ಪ್ಯಾರ ಕೆಲವು ಜಾಗಗಳಲ್ಲಿಟ್ಟು ತನ್ನದಕ್ಕೆ ಮೊದಲು ಬರುತ್ತವೆಂದು ಮಂದಣ್ಣನ ಜೊತೆ ಷರತ್ತು ಕಟ್ಟಿದ್ದ. ಅಂದಿನಿಂದ ಪುರುಸೊತ್ತಾದಾಗಲೆಲ್ಲ ತೋಟಕ್ಕೆ ಓಡಿ ಹೋಗಿ ಆ ಪೆಟ್ಟಿಗೆಗಳನ್ನು ನೋಡಿ ಬರುವುದೇ ಪ್ಯಾರನ ಕೆಲಸವಾಗಿತ್ತು. ಓಡಿ ಬಂದ ಪ್ಯಾರ ಹೇಳಿದ, ಒಂದು ದೊಡ್ಡ ಜೇನಿನ ಗುಂಪು ಪ್ಯಾರ ಇಟ್ಟಿದ್ದ ಪೆಟ್ಟಿಗೆಯೊಳಗೆ ಕೂರುತ್ತಿವೆ ಎಂದು. ನನಗೆ ಆಶ್ಚರ್ಯವಾಯಿತು, ಜೇನುಗಳು ತಾವಾಗಿಯೇ ಬಂದು ಪೆಟ್ಟಿಗೆಯೊಳಗೆ ಕುಳಿತು ತುಪ್ಪ ಮಾಡುವಂತಿದ್ದರೆ ಅವುಗಳನ್ನು ಮರದ ಪೊಟರೆಗಳಿಂದ ಆಗಲಿ ಹುತ್ತದಿಂದ ಆಗಲಿ ಹಿಡಿದು ಕುಳ್ಳಿರಿಸುವ ತಾಪತ್ರಯವೇ ತಪ್ಪುತ್ತದಲ್ಲ ಎಂದು. ಮಂದಣ್ಣ ಮೂರು ದಿನದ ಹಿಂದೆ ಮಡಕೆಯಿಂದ ಜೇನನ್ನು ತೆಗೆದು ಪೆಟ್ಟಿಗೆಗೆ ಕೂರಿಸಬೇಕಾದರೆ ರಾಮಾಯಣವೇ ನಡೆದು ಹೋಯಿತು. ಆ ಮಡಕೆಯೊಳಗಿದ್ದ ರಾಣಿ ಜೇನು ತುಂಬಾ ಕಿಡಿಗೇಡಿ ಸ್ವಭಾವಿಯಾಗಿದ್ದರಿಂದ ಮಂದಣ್ಣ ಕೂರಿಸಬೇಕಾದ್ರೆ ಮಡಕೆಯಿಂದ ಹೊರಕ್ಕೆ ಹಾರಿಬಿಟ್ಟಿತ್ತು. ತಕ್ಷಣ ಮಡಕೆಯೊಳಗಿದ್ದ ಜೇನುಗಳೆಲ್ಲ ಹೊರಕ್ಕೆ ಬಂದು ಗುಂಪುಗೂಡಿ ಹಾರಾಡತೊಡಗಿದವು. ಮಂದಣ್ಣ ಅವುಗಳ ಗುಂಪಿನ ಮೇಲೆ ಒಂದು ಬಕೆಟ್ಟಿನಲ್ಲಿ ನೀರು ತರಿಸಿ ಎರಚಿದ. ಮಳೆ ಬೀಳಲಾರಂಭಿಸಿದೆ ಎಂದು ತಿಳಿದು ಜೇನುಗಳು ಹಿಂದಿರುಗಿ ಬಿಡುತ್ತವಂತೆ. ಆದರೆ ಆ ಕಿಡಿಗೇಡಿ ರಾಣಿ ಜೇನು ಅದ್ಯಾವುದಕ್ಕೂ ಜಗ್ಗದೆ ಹಾರಾಡುತ್ತಾ ಹೊರಟೇ ಬಿಟ್ಟಿತ್ತು. ತನ್ನ ಬಳಗವೆಲ್ಲ ಜೊತೆಗಿತ್ತು. ಮಂದಣ್ಣನು ಪ್ಯಾರಾನು ಅವನ್ನು ಹಿಂಬಾಲಿಸಿ ಹೋಗಿ ಸುಮಾರು ಅರ್ಧ ಪರ್ಲಾಂಗು ದೂರ ಒಂದು ಮರದ ಕೊಂಬೆಯ ಮೇಲೆ ಕುಳಿತ ಅವನ್ನು ಹಗ್ಗ ಮಡಕೆಗೆ ಕಟ್ಟಿ ಬೋರಲಾಗಿ ಅವುಗಳ ಮೇಲಕ್ಕೆ ಇಳಿಸಿ ಹೊಗೆ ಹಾಕಿ ಅವು ಮಡಕೆಗೆ ಸರಿದು ಕೂರುವಂತೆ ಮಾಡಿದ. ಆನಂತರ ಮತ್ತೆ ತಂದು ಪೆಟ್ಟಿಗೆಗೆ ಹಾಕಿದ್ದರು. ಈ ವಿಚಿತ್ರ ಸರ್ಕಸ್ಸಿನ ವಿವರಗಳನ್ನೆಲ್ಲ ಮಾರನೆಯ ದಿನದವರೆಗೂ ಪ್ಯಾರ ನನಗೆ ಕೊರೆಯುತ್ತಲೇ ಇದ್ದ. ಅವತ್ತು ಮಂದಣ್ಣ ಪಟ್ಟ ಪಾಡು, ಪ್ಯಾರನಿಗೂ ಅವನಿಗೂ ಆ ಜೇನುಗಳು ಕಚ್ಚಿದ್ದು ಇವನ್ನೆಲ್ಲ ನೋಡಿ ನನಗೆ ಜೇನಿನ ಬಗ್ಗೆ ದಿಗಿಲು ಆರಂಭವಾಗಿತ್ತು. ಆದ್ದರಿಂದ ಜೇನುಗಳು ಹೇಗೆ ತಾವಾಗಿಯೇ ಪೆಟ್ಟಿಗೆಯೊಳಗೆ ಬಂದು ಕೂರುತ್ತವೆ ನೋಡಬೇಕೆಂದು ಮನಸ್ಸಾಯಿತು. ಊಟವಾದ ಮೇಲೆ ಹೋಗಿ ನೋಡೋಣವೆಂದು ಹೇಳಿದೆ. ಸುಮಾರು ಮಧ್ಯಾಹ್ನ ಒಂದು ಗಂಟೆ ಸಮಯಕ್ಕೆ ನಾನು, ಮಗಳು, ಪ್ಯಾರ ಮತ್ತು ಕಿವಿಯೊಡನೆ ತೋಟಕ್ಕೆ ಹೋದೆವು. ಪ್ಯಾರ ತೋರಿಸಿದ ಪೆಟ್ಟಿಗೆಯ ಹತ್ತಿರ ಹೋಗದೆ ಸುಮಾರು ಹೊತ್ತು ದೂರದಿಂದಲೇ ವೀಕ್ಷಿಸಿದೆವು. ಒಂದೇ ಒಂದು ಜೇನು ಹಾರಾಡ್ತಾ ಇರಲಿಲ್ಲ. ಅನುಮಾನದಿಂದ ಪ್ಯಾರನ ಕಡೆಗೆ ನೋಡಿದೆ. ಇಲ್ಲ ಸ್ವಾಮಿ, ನಾ ನೋಡಿದ್ದೀನಿ ಎಂದ. ನಿಧಾನಕ್ಕೆ ಪೆಟ್ಟಿಗೆ ಬಳಿ ಹೋಗಿ ನೋಡಿದೆ. ಒಳಗಿನಿಂದ ಏನೇನೂ ಸದ್ದಿರಲಿಲ್ಲ. ಅನುಮಾನ ಪ್ರಬಲವಾಯಿತು. ಪೆಟ್ಟಿಗೆ ಮುಚ್ಚಳ ಎತ್ತಿ ನೋಡಿದೆ. ಒಳಗೆ ಒಂದೇ ಒಂದು ಹುಳುವೂ ಇರಲಿಲ್ಲ. ಇಲ್ಲ ಸ್ವಾಮಿ, ನಾನು ಯಾಕೆ ಸುಳ್ಳು ಹೇಳಿ, ನಾನು ಖಂಡಿತ ನೋಡಿದೆ ಎಂದು ಕಕ್ಕಾಬಿಕ್ಕಿಯಾಗಿ ಅಪರಾಧಿ ಮೋರೆ ಹಾಕಿಕೊಂಡು ಪ್ಯಾರ ಹೇಳಿದ. ಇದೇ ಪೆಟ್ಟಿಗೆ ಅಂತ ಖಾತ್ರಿ ಗೊತ್ತೇ ನಿನಗೆ? ತಮಾಷೆ ಮಾಡ್ತಿದೀಯಾ ಎಂದು ಸಿಟ್ಟಿನಿಂದ ಕೇಳಿದೆ. ಮುಚ್ಚಳ ತೆಗೆದು ನೋಡಿದ್ದೆ. ಒಳಗಡೆ ಬರ್ತಿ ಕೂತಿದ್ವು. ನಿಮಗೆ ಹೇಳೋಣ ಅಂತ ಓಡೋಡಿ ಬಂದೆ ಎಂದ. ತಕ್ಷಣ ನನಗೆ ಅವು ರಾಜೀನಾಮೆ ಪತ್ರ ಇಟ್ಟು ಹೋಗಲು ಕಾರಣ ಹೊಳೆಯಿತು. ಅವು ಪೆಟ್ಟಿಗೆಯೊಳಗೆ ಸರಿಯಾಗಿ ಬೀಡು ಬಿಟ್ಟು ಹಲ್ಲೆ ಕಟ್ಟುವ ಮೊದಲೇ ಪ್ಯಾರ ಎತ್ತಿ ನೋಡಿದ್ದ. ಅವು ಭವಿಷ್ಯದಲ್ಲಿ ಬರಬಹುದಾದ ಆಪತ್ತನ್ನು ತಕ್ಷಣವೇ ಮನಗಂಡು ಪರಾರಿಯಾಗಿದ್ದವು. ಮುಟ್ಟಾಳ, ಪೆಟ್ಟಿಗೆ ಮುಚ್ಚಳ ಯಾಕೆ ಎತ್ತಿ ನೋಡಿದ್ಯೋ ಎಂದು ಬೈದೆ. ನಾವೆಲ್ಲ ಹೀಗೆ ಹತಾಶರಾಗಿ ಹಿಂದಕ್ಕೆ ಬರ್ತಿರ್ಬೇಕಾದ್ರೆ ಕಿವಿ ಇದ್ದಕ್ಕಿದ್ದಂತೆ ಕುಯ್ ಕುಯ್ ಎಂದು ಕೂಗಿಕೊಂಡು ವೇಗವಾಗಿ ಮನೆ ಕಡೆಗೆ ಓಡಿತು. ಹುಚ್ಚು ಹಿಡಿದಂತೆ ಓಡುತ್ತಿದ್ದ. ಅವನು ನೋಡಿ ನಾನೂ ಚಕಿತನಾದೆ. ಜೇನುಹುಳುಗಳು ಬ್ಯಾಣಗಳು ಏನಾದರೂ ಕಚ್ಚಿದುವೋ ಎಂದು ನೋಡಿದೆ. ಬೆಳಿಗ್ಗೆನು ಒಂದು ಸಾರಿ ಕೂಗಿಕೊಂಡು ಸಿಕ್ಕಾಪಟ್ಟೆ ಓಡೋಯ್ತು ಸ್ವಾಮಿ ಎಂದು ಪ್ಯಾರ ಹೇಳಿದ. ನಾನು ಚಿಂತೆಯಿಂದ ಯಾಕೋ ಪ್ಯಾರ ಎಂದೆ. ಏನೋಪ್ಪ, ಬೆಳಿಗ್ಗೆಯಿಂದ ಊಟನೂ ಸರಿಗೆ ಮಾಡಿಲ್ಲ ಸ್ವಾಮಿ. ಹಂದಿ ಮಾಂಸ ತಿಂತಲ್ಲ, ಏನಾರು ಆಯ್ತೋ ಏನೋ ಎಂದ. ಮನೆಗೆ ಬಂದು ನೋಡಿದ್ರೆ ಕಿವಿ ಗಡಗಡ ನಡುಗುತ್ತಾ ನಿಂತಿತ್ತು. ಸಿಕ್ಕಾಪಟ್ಟೆ ತೋಟದಲ್ಲಿ ತಿರುಗಿಸಬೇಡ ಅಂದ್ರೆ ಕೇಳೋಲ್ಲ, ಹಾವು ಗೀವಿನ ಮೇಲೇನಾದರೂ ಚೂ ಬಿಟ್ಟಿದೆಯೇನೋ ಎಂದು ರೇಗಿದೆ. ದೇವ್ರಾಣೆ, ಬೇಕಾದ್ರೆ ಪ್ರಮಾಣ ಮಾಡ್ತೀನಿ, ಕಿವಿ ನನ್ನ ತಮ್ಮ ಇದ್ದಂಗೆ, ಅಂತ ಕೆಲಸ ಮಾಡ್ತೀನ ಅದಕ್ಕೆ ಎಂದ. ಅವನಿಗೂ ಕಿವಿಯ ಮೇಲೆ ನನ್ನಷ್ಟೇ ಪ್ರೀತಿ ಇತ್ತು. ಅವನು ನನ್ನಷ್ಟೇ ವ್ಯಾಕುಲಗೊಂಡಂತೆ ಕಂಡಿತು. ಹೋಗ್ಲಿ, ಅದನ್ನು ಕಟ್ಟಾಕಿ ಸರಿಯಾಗಿ ಊಟ ಮಾಡುವವರೆಗೂ ಬಿಡ್ಬೇಡ್ರಿ ಎಂದೆ. ಕೈಕಾಲು ತೊಳೆದುಕೊಂಡು ಕಿವಿಗೆ ಏನಾಗಿರಬಹುದು ಅಂತ ಯೋಚಿಸುತ್ತಾ ಕೂತಿದ್ದೆ. ಹಿಂದಿನ ದಿನ ನಡೆದಿದ್ದ ಸಂಗತಿಯೊಂದು ಜ್ಞಾಪಕಕ್ಕೆ ಬಂತು. ಬೆಳಗ್ಗೆ ಎದ್ದಾಗ ಮನೆಯದು ದುರ್ವಾಸನೆ ಕವಿದಿತ್ತು. ನನ್ನ ಹೆಂಡತಿ ಪ್ಯಾರ ಎಲ್ಲೋ ಪಾಯ್ಖಾನೆ ಮೆಟ್ಟಿ ಮನೆಯೊಳಗೆಲ್ಲ ಓಡಾಡಿದ್ದಾನೆ ಎಂದು ಅವನಿಗೆ ಬೈತಾ ಇದ್ಲು. ನಾನು ಪ್ಯಾರ ಎಲ್ಲ ಒಂದು ಕಡೆಯಿಂದ ಆ ದುರ್ವಾಸನೆಯ ಮೂಲವನ್ನು ಹುಡುಕಲಾರಂಭಿಸಿದೆವು. ಹೊರಗೆಲ್ಲ ನಾವು ಅಜಮಾಯಿಸಿ ಮಾಡುತ್ತಿರಬೇಕಾದ್ರೆ ಮನೆಯೊಳಗೆ ನನ್ನ ಹೆಂಡತಿ ಹಠಾತ್ತನೆ ಪತ್ತೆ ಮಾಡಿದ್ಲು. ರೂಮ್ನಲ್ಲಿಟ್ಟಿದ್ದ ಖಾಲಿ ಮಂಚದ ಅಡಿ ಒಂದು ದೊಡ್ಡ ಪ್ರಾಣಿಯ ಅರ್ಧಂಬರ್ಧ ಅಸ್ಥಿ ಪಂಜರ ಬಿದ್ದಿತ್ತು. ಅದಕ್ಕಂಟಿಕೊಂಡಿದ್ದ ಮಾಂಸ ಕುಳಿತು ಮಾನವ ಸಹಿಸಲಾರದಂಥ ದುರ್ಗಂಧ ಅದರಿಂದ ಹೊಮ್ತಾ ಇತ್ತು. ಮೂಳೆಗಳ ಗಾತ್ರ ನೋಡಿದರೆ ದನದ್ದೋ ಎಮ್ಮೆಯದ್ದೋ ಇರಬೇಕೆಂದು ಅನಿಸ್ತಾ ಇತ್ತು. ಅಂತೂ ಅದನ್ನು ಪುರುಸುತ್ತಾದಾಗಲೆಲ್ಲ ಅಗಿಯೋಣವೆಂದೋ ಏನೋ ಪ್ರಯಾಸಪಟ್ಟು ಎಳೆತಂದು ಯಾರಿಗೂ ಕಾಣದಂತೆ ಮಂಚದಡಿ ಇಟ್ಟುಕೊಂಡಿತ್ತು ಕಿವಿ. ಅದನ್ನೇನಾದರೂ ತಿಂದು ಕಾಯಿಲೆ ಬಂದಿತೋ ಎಂದು ಯೋಚಿಸಿದೆ. ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಹೆಣ್ಣಾಳೊಬ್ಳು ಅದೇ ಸಮಯದಲ್ಲಿ ಏದುತ್ತಾ ಓಡೋಡಿ ಬಂದ್ಲು. ನಾರ್ವೆ ರಾಮಣ್ಣನ ಮನೆಗೆ ಪೊಲೀಸ್ನವರು ನುಗ್ಗಿ ಮಂದಣ್ಣನಿಗೆ ಹೊಡೆಯುತ್ತಿದ್ದಾರಂತೆ ಎಂದು ಹೇಳಿದ್ಲು. ಮಂದಣ್ಣ ಇನ್ನು ಮಾವನ ಮನೆಯಲ್ಲೇ ಟಿಕ್ಕಾಣಿ ಹೂಡಿದ್ದಾನೆಂದು ಗೊತ್ತಿರಲಿಲ್ಲ. ಎಲ್ಲಕ್ಕಿಂತ ಪೊಲೀಸರು ನುಗ್ಗಿ ಯಾಕೆ ಹೊಡೆಯಬೇಕೋ ತಿಳಿಯಲಿಲ್ಲ. ಏನೇ ಇರಲಿ, ಒಮ್ಮೆ ನೋಡಿ ಬರೋಣ ಎಂದು ಚಪ್ಪಲಿ ಮೆಟ್ಟಿಕೊಂಡು ಊರ ಕಡೆಗೆ ನಡೆದೆ. ನಾನು ಹೋಗುವುದು ಕೊಂಚ ತಡವಾಯಿತು. ನಾರ್ವೆ ರಾಮಯ್ಯನ ಮನೆ ಹತ್ತಿರ ಹೋದಾಗ ಅವನ ಮನೆ ಬಾಗಿಲು ಹಾರು ಹೊಡೆದು ಬಿದ್ದಿತ್ತು. ರಾಮಯ್ಯನ ಹೆಂಡತಿ ಮಗಳನ್ನು ತಬ್ಬಿಕೊಂಡು ಅಳುತ್ತಾ ನಿಂತಿದ್ಲು. ಪೊಲೀಸರು ಮನೆ ನುಗ್ಗಿದಾಗ ಕಾಡಿಗೆ ಓಡೋಗಿದ್ದ ಮಂದಣ್ಣನ
0: ಭಾವಮೈದನರು ಒಬ್ಬೊಬ್ಬರಾಗಿ ಕಳ್ಳ ಹೆಜ್ಜೆ ಇಟ್ಟು ಇಣುಕು ನೋಟ ಬೀರುತ್ತಾ ಬರ್ತಾ ಇದ್ರು. ಮಂದಣ್ಣ ಎಲ್ಲಿ ಹೋದ ಎಂದೆ. ಅವನ್ನ ಹಿಡ್ಕೊಂಡು ಹೋದ್ರು ಎಂದ ರಾಮಯ್ಯ. ಯಾಕೋ ಎಂದೆ. ರಾಮಯ್ಯ ಎಲ್ಲವನ್ನೂ ವಿವರಿಸಿದ. ಪೊಲೀಸರು ಬಂದಿದ್ದು ಕಳ್ಳಬಟ್ಟಿ ಶರಾಬು ಹಿಡಿಯುವವರಂತೆ. ನೇರವಾಗಿ ರಾಮಯ್ಯನ ಮನೆಗೆ ನುಗ್ಗಿ ಇದ್ದ ಪಾತ್ರೆ ಪಗಡಿ ಎಲ್ಲ ಎಳೆದಾಡಿದ್ರಂತೆ. ಕೋಲು ತೆಗೆದುಕೊಂಡು ಸಿಕ್ಕ ಸಿಕ್ಕವರಿಗೆ ಬಾರಿಸಿದ್ರಂತೆ. ಕೊನೆಗೆ ಕೊಳೆಗಿಳೆ ಏನೂ ಸಿಕ್ಕದೆ ಮಂದಣ್ಣ ಇಟ್ಟಿದ್ದ ಜೇನು ಮಡಕೆ ನೋಡಿ ಅದರೊಳಗೆ ಅರ್ಧದವರೆಗೆ ಇದ್ದ ಜೇನುತುಪ್ಪವನ್ನೇ ಶರಾಬು ಕಾಯಿಸುವ ಕೊಳೆ ಎಂದು ಯಾರದ್ದೊಯ್ದು ಎಂದು ಮಂದಣ್ಣನಿಗೆ ನಾಲ್ಕು ಬಾರಿಸಿದ್ರಂತೆ. ಮಂದಣ್ಣ ಹೊಡೆತ ತಾಳಲಾರದೆ ಅಯ್ಯಯ್ಯೋ ನಂದೇ ಅದು ಎಂದು ಕೂಗಿದ್ನಂತೆ. ಸರಿ ಹೊತ್ಕೊಂಡು ನಡೆಯದನ್ನಂತ ಬಂದಿಖಾನೆಗೆ ತೆಗೆದುಕೊಂಡು ಹೋದರಂತೆ. ರಾಮಯ್ಯ, ಅದರೊಳಗೆ ಇದ್ದಿದ್ದು ಜೇನುತುಪ್ಪ ಹೌದೇನೋ, ನಿಜ ಹೇಳು ಎಂದೆ. ಧರ್ಮಸ್ಥಳದ ದೇವರಾಣಿಗೂ ಹೇಳ್ತೀನಿ, ಆ ಸಾರಿ ಬಂದಾಗ ಮಂದಣ್ಣ ತಂದಿಟ್ಟಿದ್ದ ಜೇನುತುಪ್ಪ ಸ್ವಾಮಿ, ಅದು ಕಾಸರಿಕನ ಹೂವಿನ ಜೇನುತುಪ್ಪ ಇರ್ಬೋದು, ಸ್ವಲ್ಪ ವಾಸನೆ ಬರ್ತಿತ್ತಷ್ಟೆ. ಪೊಲೀಸ್ನವ್ರಿಗೆ ಏನಾಗಬೇಕು, ಲಂಚ ಸಿಕ್ಕಲಿ ಅಂತ ಅದೆಲ್ಲ ಪ್ಲಾನು ಎಂದ. ನನಗೆ ಇದು ನಾರ್ವೆ ರಾಮಯ್ಯ ಹೇಳುವಷ್ಟು ಸರಳವಾಗಿ ಇರಲಾರದೆಂದೆನಿಸಿತು. ಅಷ್ಟೇ ಅಲ್ಲದೆ ಮಂದಣ್ಣನ ಮೈದುನರೆಲ್ಲ ಮಂದಣ್ಣನನ್ನ ಸಿಗಿಸಿ ತಾವು ಕಾಡಿಗೆ ಓಡಿ ಹೋಗಿರುವುದನ್ನು ನೋಡಿದರೆ ಇವರ್ಯಾರೂ ತಾವು ಹೇಳಿಕೊಳ್ಳುವಷ್ಟು ಮುಗ್ಧರಲ್ಲ ಎಂದೆನಿಸಿತು. ಮಂದಣ್ಣ ಮೂರು ದಿನಗಳ ಹಿಂದೆ ಬಟ್ಟಿ ಶರಾಬು ಕುಡಿದುಕೊಂಡು ಬಂದಿದ್ದು ಜ್ಞಾಪಕಕ್ಕೆ ಬಂತು. ಪೊಲೀಸರು ಅವನಿಗೆ ಚೆನ್ನಾಗಿ ಒದೆಯಲಿ ಎಂದೆನಿಸಿ, ನಿಮಗೆ ನಮ್ಮಂಥವ್ರು ಒಳ್ಳೆ ಮಾತಲ್ಲಿ ಹೇಳಿದರೆ ಬುದ್ಧಿ ಬರೋದಿಲ್ಲ ಕಣೋ, ಪೊಲೀಸ್ನವರು ಬೂಟ್ ಕಾಲಲ್ಲಿ ಒದ್ರೇನೆ ಬುದ್ಧಿ ಬರೋದು, ಆಗ್ಲಿ ಆಗ್ಲಿ ನಿಮಗೆ ಎಂದು ಹೇಳಿ ಹಿಂತಿರುಗಿದೆ. ಮನೆಗೆ ಬಂದಾಗ ಹೆಂಡತಿ, ಪ್ಯಾರ, ಮಗಳು ಎಲ್ಲ ಕಿವಿ ಕಟ್ಟಿದ್ದ ಜಾಗದಲ್ಲಿ ಗುಂಪಾಗಿ ನಿಂತಿದ್ರು. ಹತ್ತಿರ ಹೋದೆ. ಕಿವಿ ಸತ್ತ ರೀತಿಯಲ್ಲಿ ಕೈಕಾಲು ಸೆಟೆದುಕೊಂಡು ಬಿದ್ದಿತ್ತು. ನನಗೆ ಸಿಡಿಲು ಹೊಡೆದಂತಾಯಿತು. ಏನಾಯ್ತೋ ಎನ್ನುತ್ತಾ ಹತ್ತಿರಕ್ಕೆ ಹೋದೆ. ಹೆಂಡತಿ ಹೇಳಿದ್ದು, ಕಿವಿಗೆ ಒಂದು ಲೋಟ ಹಾಲು ಹಾಕಲು ಹೋದಾಗ ಬಾಯಲ್ಲಿ ಜೊಲ್ಲು ಸುರಿಸುತ್ತಾ ತಲೆ ಕೊಡವಿಕೊಂಡು ಕೈ ಕೈ ಎಂದು ಕೂಗಿತಂತೆ. ಇದ್ದಕ್ಕಿದ್ದಂತೆ ಓಡಲೆತ್ನಿಸಿ ಸಾಧ್ಯವಾಗದೆ ಕೆಳಗೆ ಬಿದ್ದು ಲಿಬಿ ಲಿಬಿ ಒದ್ದಾಡತೊಡಗಿತಂತೆ. ಆನಂತರ ಕೈಕಾಲು ನೀಡಿಕೊಂಡು ಹೀಗೆ ಬಿದ್ದಿದೆ ನೋಡಿ ಎಂದಳು. ಅವರೆಲ್ಲ ಅದು ಸತ್ತು ಹೋಗಿದೆ ಎಂದು ತಿಳಿದಿದ್ರು. ಎದೆಮುಟ್ಟಿ ನೋಡಿದೆ, ಉಸಿರಾಟ ನಿಂತಿರಲಿಲ್ಲ. ಪ್ಯಾರ ತಲೆಗೆ ಕೊಂಚ ತಣ್ಣೀರು ಹಾಕಿದ. ಅವನ ಕಣ್ಣಿನಲ್ಲಿ ನೀರು ಬಂದಿತ್ತು. ಕಿವಿ ಕೊಂಚ ಹೊತ್ತಿನ ಆನಂತರ ಕಣ್ ತೆರೆದು ಕುಳಿತುಕೊಂಡಿತು. ಏ ಕಿವಿ ಎಂದು ಕರೆದೆ. ಯಾರದೂ ಪರಿಚಯವಿಲ್ಲವೆಂಬಂತೆ ಎಲ್ಲವೂ ಹೊಸದೆಂಬಂತೆ ಅತ್ತಿತ್ತ ನೋಡಿತು. ಮತ್ತೊಮ್ಮೆ ಏ ಕಿವಿ ಎಂದು ಕರೆದು ತಲೆ ಮುಟ್ಟಲು ಹೋದೆ. ನನ್ನ ಕಡೆ ನೋಡಿ ಗುರ್ರ ಎಂದು ಹಲ್ಲು ಕಿರಿಯಿತು. ನಾನು ಬೆಚ್ಚಿ ಬಿದ್ದು ಹಿಂದಕ್ಕೆ ಸರಿದೆ. ಅದರ ತಲೆ ನಿಜಕ್ಕೂ ಕೆಟ್ಟಿದೆ ಎಂದೆನಿಸಿತು. ಏನೋ ಗಾಢವಾದ ತೊಂದರೆ ಸಂಭವಿಸದೆ ಕಿವಿ ನನ್ನ ಕಡೆ ತಿರುಗಿ ಗುರ್ರ ಎನ್ನಲು ಸಾಧ್ಯವೇ ಇಲ್ವಲ್ಲ ಎಂದು ಚಿಂತಿಸಿದೆ. ಏಕೆಂದರೆ ಅದು ಹುಟ್ಟಿ ಕಣ್ಣು ಬಿಟ್ಟಾಗ ಅದು ನೋಡಿದ್ದು ಅದರ ತಾಯಿ ತಂದೆಯನ್ನಲ್ಲ, ನನ್ನ ಮತ್ತು ನನ್ನ ಹೆಂಡತಿಯ ಮುಖವನ್ನು. ನಮ್ಮ ಗುರುತು ಮರೆತ ಮೇಲೆ ಅದಕ್ಕೆ ಜಗತ್ ಸರ್ವವೂ ಮರೆತಂತೆಯೇ. ತೀರ ಹತಾಶನಾದೆ. ಮಗಳು ಕಿವಿಗೆ ಏನಾಗಿದೆ ಎಂದು ಅಳತೊಡಗಿದ್ಲು.
1: ಇಲ್ಲೇ ಕಟ್ಟಿರಲಿ, ಯಾರೂ ಬಿಚ್ಚಬೇಡಿ, ಏನಾಗುತ್ತೋ ನೋಡೋಣ. ನಾಳೆ ಮೂಡಿಗೆರೆ ಆಸ್ಪತ್ರೆಗೆ ತಗೊಂಡು ಹೋಗ್ತೀನಿ ಎಂದೆ. ತೋಟದ ಬಗ್ಗೆ, ಕಾಡಿನ ಬಗ್ಗೆ, ಹಳ್ಳಿಯ ಬಗ್ಗೆ ಎಲ್ಲ ಬೇಸರ ಬರತೊಡಗಿತು. ಬೆಳಿಗ್ಗೆಯೂ ಕಿವಿ ಸ್ಥಿತಿಯೇ ಹಾಗೆಯೇ ಇತ್ತು. ರಾತ್ರಿ ಇನ್ನೊಮ್ಮೆ ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದು ಒದ್ದಾಡಿತ್ತೆಂದು ಕಾಣುತ್ತದೆ. ಮುಖವೆಲ್ಲ ಜೊಲ್ಲಿನ ಕೆಸರಿನಿಂದ ತುಂಬಿ ಹೋಗಿತ್ತು. ಮುಟ್ಟಲು ಹೋದರೆ ಗುರ್ರ ಎಂದು ಕೋಪಗೊಳ್ಳುತ್ತಿತ್ತು. ನನಗೆ ಇನ್ನೂ ಒಂದು ಭೀತಿ ಆರಂಭವಾಯಿತು. ಏನಾದರೂ ಕಿವಿಗೆ ಹುಚ್ಚು ನಾಯಿಯ ಕಾಯಿಲೆ ತಗಲಿದೆಯೋ ಎಂದು. ಆ ಕಾಯಿಲೆ ಏನಾದರೂ ಆಗಿದ್ರೆ ಕಿವಿಗೆ ಯಾವುದೇ ಔಷಧಿ ಕೊಡಿಸುವುದು ನಿಷ್ಪ್ರಯೋಜಕವಾಗಿತ್ತು. ಜೊತೆಗೆ ಅದು ಮನೆ ಮಂದಿಯೊಂದಿಗೆಲ್ಲ ಕುಣಿದಾಡಿ ಆಟವಾಡಿತ್ತು. ಚಿಕ್ಕಮಗಳಂತೂ ಅದರ ಮಾರುದ್ದ ಕಿವಿಯನ್ನು ಹಿಡಿದುಕೊಂಡು ಜೋತಾಡುತ್ತಾ ಸದಾ ಆಟವಾಡ್ತಾ ಇದ್ಲು. ಆದಷ್ಟು ಬೇಗ ಎಲ್ರಿಗೂ ರೇಬಿಸ್ ಇಂಜೆಕ್ಷನ್ ಕೊಡಿಸಬೇಕಾಗುತ್ತಿತ್ತು. ನನಗೆ ಕಳವಳ, ಭಯ ಎಲ್ಲ ಉಂಟಾಯಿತು. ಪ್ಯಾರನಿಗೆ, ನೋಡು, ನೀರು ಕಂಡರೇನಾದರೂ ಇದರ ಹುಚ್ಚು ಕೆದರುತ್ತಾ ಎಂದು ನೀರು ತಂದುಕೊಡಲು ಹೇಳಿದೆ. ಕಿವಿ ಒಂದೆರಡು ಸಾರಿ ನೀರನ್ನು ಚಪ್ಪರಿಸಿತು. ನನಗೆ ಅರ್ಧ ಜೀವ ಬಂದಂತಾಯಿತು. ಕಿವಿಗೆ ಹುಚ್ಚು ನಾಯಿಯ ರೇಬಿಸ್ ಕಾಯಿಲೆ ಇರಲಾರದೆಂದೆನಿಸಿತು. ಆದರೂ ಇದು ಹುಚ್ಚಿನ ಆರಂಭವೋ ಏನೋ ಎಂಬ ಸಂಶಯ. ಜೋಪಾನವಾಗಿ ಜೀಪಿನಲ್ಲಿ ಕುಳ್ಳಿರಿಸಿಕೊಂಡು ಮೂಡಿಗೆರೆ ಆಸ್ಪತ್ರೆಗೆ ತಂದೆ. ವೆಟರ್ನರಿ ಡಾಕ್ಟರು ಕಿವಿಯ ಬಾಯಿಗೆ ಹಗ್ಗ ಕಟ್ಟಿ ವಿವರವಾಗಿ ಪರೀಕ್ಷಿಸಿದರು. ನಮ್ಮ ಅತ್ಯಂತ ಪ್ರೀತಿಪಾತ್ರ ವ್ಯಕ್ತಿಗೆ ದಾರ ಕಟ್ಟಿ ಪರೀಕ್ಷೆ ಮಾಡಿಸುವುದು ಎಂಥ ಬೇಸರದ ಸಂಗತಿ ಎಂದು ಆಗ ನನಗೆ ಅರಿವಾಯಿತು. ಡಾಕ್ಟರು, ರೇಬಿಸ್ ಕಾಯಿಲೆಯಂತೂ ಅಲ್ಲ, ಮೂರ್ಛೆ ರೋಗ ಏನಾದರೂ ಇದಕ್ಕೆ ಇತ್ತೆ ಎಂದು ಕೇಳಿದರು. ನನಗೆ ಎಷ್ಟೋ ಸಮಾಧಾನವಾಯಿತು. ಮೂರ್ಛೆ ರೋಗ ಏನೂ ಇರಲಿಲ್ಲ ಸರ್, ಎರಡು ಮೂರು ದಿನದ ಹಿಂದೆ ದನದ ಮೂಳೆ ಎಳೆದುಕೊಂಡು ಬಂದು ಹಾಕಿತ್ತು ಎಂದೆ. ಡಾಕ್ಟರ್ ತುಂಬ ಯೋಚಿಸಿದರು. ನಾನು ಹೇಳಿದ ಸೂಚನೆಗಳಿಂದ ಅವರಿಗೆ ಏನೂ ಸಹಾಯವಾಗಲಿಲ್ಲ. ಏನೋ ಹೊಟ್ಟೆ ಕಾಯಿಲೆ ಇರಬಹುದೆಂದು ಅಸ್ಪಷ್ಟವಾಗಿ ಸೂಚಿಸಿದರು. ಅದರ ಪಾಯಖಾನೆಯಲ್ಲಿ ರಕ್ತ ಮೂಳೆ ಚೂರು ಏನಾದರೂ ಬೀಳುತ್ತಾ ನೋಡಿದ್ದೀರಾ ಎಂದು ಕೇಳಿದರು. ನಾನು ಗಮನಿಸಿರಲಿಲ್ಲ. ಇನ್ನು ಮುಂದೆ ನೋಡುತ್ತೇನೆ ಎಂದು ಆಶ್ವಾಸನೆ ಕೊಟ್ಟೆ. ಯಾವುದೋ ಒಂದೆರಡು ಔಷಧಿಗಳನ್ನು ಬರೆದುಕೊಟ್ರು. ಕಿವಿಯನ್ನು ಪ್ಯಾರನನ್ನು ಆಸ್ಪತ್ರೆಯಲ್ಲೇ ಬಿಟ್ಟು ಔಷಧಿ ತರಲು ಪೇಟೆ ಕಡೆ ನಡೆದೆ. ದಾರಿಯಲ್ಲಿ ಲಕ್ಷ್ಮಣ ನಡೆದು ಬರುತ್ತಾ ಇರುವುದು ಕಂಡಿತು. ಅವನು ಚಿಕ್ಕ ಮಗುವೊಂದನ್ನು ಎತ್ತಿಕೊಂಡು ಬರುತ್ತಾ ಇದ್ದ. ತಕ್ಷಣ ನನಗೆ ನಿನ್ನೆ ಮಂದಣ್ಣನಿಗೆ ಸಂಭವಿಸಿದ್ದು ಜ್ಞಾಪಕಕ್ಕೆ ಬಂತು. ಕಿವಿಯ ಯೋಚನೆಯಲ್ಲಿ ಅದು ಸಂಪೂರ್ಣ ಮರೆತೇ ಹೋಗಿತ್ತು. ಲಕ್ಷ್ಮಣನನ್ನು ಕೂಗಿ ಕರೆದೆ. ಏನಯ್ಯ ಲಕ್ಷ್ಮಣ, ನಿನ್ನೆ ಮಂದಣ್ಣನನ್ನು ಪೊಲೀಸ್ನವರು ಹಿಡಿದುಕೊಂಡು ಬಂದು ಲಾಕಪ್ಪಿಗೆ ಹಾಕಿದ್ರಂತೆ. ಕಳ್ಳಬಟ್ಟಿ ಶರಾಬು ಮಾಡ್ತಿದ್ದಾರ ಅಂತ ನಾರ್ವೆ ರಾಮಯ್ಯನ ಮನೆಗೆ ರೈಡ್ ಮಾಡಿದ್ರಂತೆ. ಮಂದಣ್ಣನ ಜೇನಿನ ಮಡಕೆಯೇ ಶರಾಬು ಕಾಯಿಸೋ ಕೊಳೆ ಅಂತ ಹೇಳಿ ಹಿಡಿದು ಹೊರಿಸಿಕೊಂಡು ಬಂದಿದ್ದಾರಂತೆ ಎಂದೆ. ಅವನು ಗಾಬರಿಯಿಂದ, ಹೌದೇನು ಸರ್, ನೋಡಿ ಎಂಥ ರಾಸ್ಕಲ್ಗಳು, ಒಳಗಿಂದೊಳಗೆ ಎಂಥ ಹಲ್ಕ ಕೆಲಸ ಮಾಡ್ತಿದ್ದಾರೆ, ನಿಮ್ಮಂಥವರ ಮರ್ಯಾದೆ ಉಳಿಸೋ ಕೆಲಸನ ಸರ್ ಇದು ಎಂದ. ಏನಯ್ಯ, ನನಗೆ ಅವನ ಮಾವನ ಮನೆಯವರ ನಡವಳಿಕೆನೆ ಒಂಚೂರು ಸರಿ ಬರಲಿಲ್ಲ ಕಣಯ್ಯ. ಇವನು ಏನು ಕಂಡು ಅಲ್ಲಿ ಸಂಬಂಧ ಮಾಡಿದ್ನಯ್ಯ ಎಂದೆ. ನಾನು ಹಿಂದಿನ ದಿನ ನಾರ್ವೆ ರಾಮಯ್ಯನ ಮನೆ ಹತ್ತಿರ ವಿಚಾರಿಸಲು ಹೋದಾಗ ಅವನ ಮಗಳು ರಾಮಿ ವರ್ತನೆ ಕೊಂಚ ಅಸ್ವಾಭಾವಿಕವಾಗಿ ಕಂಡಿತ್ತು. ಮನೆಯವರೆಲ್ಲ ಅಳ್ತಾ ಇದ್ರು, ಅದರ ಪರಿವೇ ಇಲ್ಲದೆ ಆಕೆ ನಸ್ನಗ್ತಾ ಇದ್ಲು. ಲಕ್ಷ್ಮಣ ಹೇಳಿದ, ಮಂದಣ್ಣನ ಹೆಂಡತಿ ರಾಮಿಗೆ ತಲೆ ಸ್ವಲ್ಪ ಸರಿ ಇಲ್ಲ ಅಂತ ಕಾಣ್ತದೆ ಸರ್. ಮುಂಚೆ ಅವಳಿಗೆ ಮೂರ್ಛೆ ರೋಗ ಇತ್ತಂತೆ, ಈಗೇನೂ ಇಲ್ಲ, ಆದರೂ ಒಂಥರ ಆಡ್ತಾಳೆ ಸರ್. ಮಂದಣ್ಣನಿಗೆ ಹೇಳಿದೆ, ಅದಕ್ಕೆ ಅವನು ತಲೆಗಿಲೆ ಎಲ್ಲ ಸರಿಯಾಗಿದೆ, ನನ್ನ ಮದುವೆ ಆಗಬೇಕಂತ ಮನಸ್ಸಿಗೆ ಹಚ್ಚಿಕೊಂಡು ಒಂಥರ ಆಗಿದ್ದಾಳೆ ಅಷ್ಟೇ ಅಂದ. ಊರಿನ ಹುಡುಗರೆಲ್ಲ ರಾಮಿ ರಾಮಿ ಹರಾಮಿ ಅಂತ ಕೆಣಕ್ತಾ ಇದ್ರು ಸರ್ ಅಂದ. ಹೋಗ್ಲಿ, ಈ ಹಲ್ಕ ಮನುಷ್ಯನ ಕತೆ ಏನಾಯ್ತು ನೋಡೋಣವೋ, ಪೊಲೀಸ್ನವರಿಗೆ ಏನಾದರೂ ಒಂದು ಮಾತು ಹೇಳೋಣವೋ ಎಂದೆ. ಆ ಜನಕ್ಕೆ ಕಾಸು ಬಿಚ್ಚದೆ ಇವನ್ನ ಎಲ್ಲಿಂದ ಹೊರಕೆ ಬಿಡ್ತಾರೆ ಸರ್? ನೋಡಿ ಎಂಥ ತೊಂದರೆ ತಂದಿಟ್ಟ. ನಾ ಹೇಳಿದೆ ಆ ಸಂಬಂಧ ಬೇಡಕಣೋ ಅಂತ. ಅವನ ಜಾತಿ ಜನವೇ ಇಲ್ಲ. ಆ ಹುಡುಗಿ ಮದುವೆ ಆಗದಿದ್ರೆ ಅವನ ಜಾತಿ ಹುಡುಗಿ ಭೂಮಂಡಲದ ಮೇಲೆ ಒಂದೂ ಇಲ್ಲ ಅಂತ ಹೇಳಿಬಿಟ್ಟ. ದರಿದ್ರ ನನ್ನ ಮಗ ಎಂದು ಬೈಯುತ್ತಾ ನನ್ನೊಡನೆ ಪೊಲೀಸ್ ಠಾಣೆಗೆ ಬಂದ. ಕರೆ ತಂದ ಮೇಲೆ ಮತ್ತೆ ಠಾಣೆಯಲ್ಲೂ ಮಂದಣ್ಣನಿಗೆ ಒದೆತ ಬಿದ್ದಿದ್ದವೋ ಏನೋ, ಬಂದೀಖಾನೆಯೊಳಗೆ ಕೂರಿಸಿದ್ರು. ಉಚ್ಚವಾಸನೆ ಸಹಿಸಲಸಾಧ್ಯವಾದಂತೆ ಅಲ್ಲಿಂದ ಬರ್ತಾ ಇತ್ತು. ಇನ್ಸ್ಪೆಕ್ಟ್ರು ಹುಬ್ಬು ಗಂಟಿಕ್ಕಿಕೊಂಡು ಬಿಗುಮೋರೆ ಹಾಕಿಕೊಂಡು ಕುಳಿತಿದ್ದ. ನಾನವನಿಗೆ ಮಂದಣ್ಣ ಅಂಥವನಲ್ಲ ಎಂದು ಮಡಕೆಯೊಳಗೆ ಇದ್ದದ್ದು ಜೇನೆಂದು ಹೇಳಿದೆ. ಇನ್ಸ್ಪೆಕ್ಟರ್, ನಾವೇನು ಬೆರಳು ಚಿಪ್ಪು ಮಕ್ಕಳೆಂದು ತಿಳಿದಿದ್ದೀರಾ? ಹಾಗೆ ಸುಮ್ಸುಮ್ಮನೆ ನಿರಪರಾಧಿಗಳ ಮೇಲೆ ಕೈ ಹಾಕೋಕೆ ನಾವೂ ಅನ್ನ ತಿಂತೀವಿ ತಿಳಿದುಕೊಳ್ಳಿ ಎಂದ. ಹಾಗಲ್ಲ, ನೀವು ತಪ್ಪು ತಿಳ್ಕೊಂಡು ಆತನನ್ನು ಎಳೆದುಕೊಂಡು ಬಂದಿರಬಹುದು ಅಂತ ಎಂದ ಲಕ್ಷ್ಮಣ. ಓಹೋ, ಹಾಗಂತ ನಿಮಗೆ ಅಷ್ಟೊಂದು ಖಾತರಿ ಇದ್ರೆ ನಮ್ಮ ಮೇಲೆ ಕೇಸು ಮಾಡಿ, ಕೋರ್ಟಿನಲ್ಲಿ ನೋಡ್ಕೊಳ್ತೀವಿ ಎಂದ. ಹಾಗಲ್ಲ, ಕೇಸ್ ಹಾಕೋದಿದ್ರೆ ನಿಮ್ಮ ಹತ್ರ ಯಾಕೆ ಕೇಳೋದಕ್ಕೆ ಬರ್ತಿದ್ವಿ? ವಿಷಯ ಹೀಗಿದೆ ಅಂತ ಹೇಳೋಣ ಅಂತ ಎಂದೆ ನಾನು. ನೋಡ್ರಿ, ನೀವು ಮರ್ಯಾದಸ್ತರು, ಇದಕ್ಕೆಲ್ಲ ಕೈ ಹಾಕಬೇಡಿ. ಕಳ್ಳಬಟ್ಟಿಯವರ ಸಮಾಚಾರ ನಿಮ್ಗೆ ಗೊತ್ತಿಲ್ಲ ಎಂದು ಇನ್ಸ್ಪೆಕ್ಟರ್ ಎಗರಾಡಿದ. ಅಲ್ಲಿಟ್ಟಿದ್ದ ಮಡಕೆಯಿಂದ ಹಳತಾದ ಮಜ್ಜಿಗೆ ವಾಸನೆ ಉಕ್ಕುತ್ತಿತ್ತು. ಲಕ್ಷ್ಮಣ ಬಹಳ ಹೊತ್ತು ಏನೇನೋ ಮನವಿ ಮಾಡಿಕೊಂಡ. ಮೊನ್ನೆ ತಾನೇ ಮದುವೆಯಾದವನು ಎಂದು ಹೇಳಿದ. ಅದಕ್ಕೆ ಇನ್ಸ್ಪೆಕ್ಟರ್, ಹೌದೌದು ಗೊತ್ತಾಯಿತು ಎಲ್ಲ, ಗಡಿಗೆಗಟ್ಟಲೆ ಕಳ್ಳಬಟ್ಟಿ ಸಮಾರಾಧನ ಆಯ್ತಂತೆ, ನೀವು ಹೋಗಿದ್ರೋ ಮದುವೆಗೆ ಎಂದು ರೇಗಿದ. ಅವನ ಕೈಲಿ ಎಲ್ಲ ವಿವರವಾಗಿ ಹೇಳಲಿಕ್ಕೆ ಬಳಸಿಕೊಂಡಿದ್ದೀವಿ, ಯಾರಾದರೂ ಜಾಮೀನು ಕೊಟ್ಟು ಕರ್ಕೊಂಡು ಹೋಗಿ, ಸಮನ್ಸ್ ಬರುತ್ತೆ, ಕೋರ್ಟಿಗೆ ಹಾಜರು ಮಾಡಿ ಎಂದು ಕೊನೆಗೆ ಕಠೋರವಾಗಿ ಹೇಳಿದ. ಮಂದಣ್ಣ ತೀರ ಮಂಕಾಗಿ ಕುಳಿತಿದ್ದ. ನನಗೆ ಪ್ರಜ್ಞೆ ಕಳೆದುಕೊಂಡ ಕಿವಿ ನೆನಪು ಬಂತು. ಲಕ್ಷ್ಮಣ, ಒಂದು ನಿಮಿಷ ಹೊರಗಡೆ ಬನ್ನಿ ಸರ್ ಎಂದು ನನ್ನನ್ನು ಕರೆದ. ನಾನು ಅವನೊಡನೆ ಹೊರಬಂದೆ. ಈಗೇನು ಮಾಡೋಣ ಸರ್? ಅವನ ಮಾವನ ಕಡೆಯವರು ಯಾರು ಬಂದು ಬಿಡಿಸಿಕೊಳ್ಳಿ. ನಾವೇನಾದ್ರೂ ಜಾಮೀನಾದರೆ, ನಾಳೆ ಎಲ್ಲಾದರೂ ಕಾಡು ಬಿದ್ದ ಅಂದರೆ ನಮ್ಮ ತಲೆ ಮೇಲೆ ಬರುತ್ತಲ್ಲ ಸರ್ ಕೇಸು. ನಾವು ಹಾಗೆಲ್ಲ ಏಕ್ದಮ್ ಮುಂದುವರಿಯೋದು ಬೇಡ. ಇವನು ಶರಾಬು ಮಾಡ್ತಿದ್ನೋ ಏನೋ, ಮಡಕೆ ಒಳಗಿಂದ ಬರೋ ವಾಸನೆ ನೋಡಿದರೆ ಇವರೆಲ್ಲ ಐನಾತಿ ಮಕ್ಕಳು ಅನಿಸುತ್ತೆ ಎಂದು ಹೇಳಿದ. ನನಗೆ ಮಂದಣ್ಣ ಲಾಕಪ್ಪಿನೊಳಗೆ ಕುಳಿತಿದ್ದ ದೃಶ್ಯ ಹೃದಯ ವಿದ್ರಾವಕವಾಗಿ ಕಾಣುತ್ತಿತ್ತು. ಬನ್ನಿ ಬನ್ನಿ, ಇಲ್ಲೇ ನಿಂತರೆ ಆ ಇನ್ಸ್ಪೆಕ್ಟರ್ ಲಂಚ ಎಳೆಯೋಕಾಂತ ಇನ್ನಷ್ಟು ಬಿಗಿಯಾಗ್ತಾನೆ ಎಂದು ನನ್ನನ್ನು ದೂಡಿಕೊಂಡು ಪೇಟೆ ಬದಿಗೆ ಕರೆತಂದ. ನೀವು ನಡೀರಿ ಸರ್, ಅವನ ಮಾವನ ಕಡೆಯವರು ಯಾರಾದರೂ ಬಂದು ಬಿಡಿಸಬಹುದು. ನೀವು ಊರಿಗೆ ಹೋದವರು ಅವನ ಮಾವನಿಗೆ ಒಂದು ಮಾತು ಹೇಳಿ ಕಳಿಸಿ ಎಂದ. ನನಗೂ ಇದೇ ಸರಿ ಅನಿಸಿತು. ಈ ಮಂದಣ್ಣನಿಗೆ ಜಾಮೀನಾಗಿ ಮಂದಣ್ಣ ಗೈರು ಹಾಜರಾಗಿ ನಾಳೆ ನಾನು ಕೋರ್ಟು ಮೆಟ್ಟಿಲು ಹತ್ತಬೇಕಾಗಿ ಬಂದರೆ ಹೆಣ್ಣು ಕೊಟ್ಟ ಮಾವ ಅಂತ ಇರಬೇಕಾದರೆ ಜಾಮೀನು ಕೊಡಲಿ ಅವನು ಎಂದುಕೊಂಡೆ. ಲಕ್ಷ್ಮಣನ ಬುದ್ಧಿ ಚಾಣಾಕ್ಷತೆಗೆ ಮೆಚ್ಚಿದೆ. ಲಕ್ಷ್ಮಣ ಮಗುವನ್ನೆತ್ತಿಕೊಂಡು ಮನೆ ಕಡೆಗೆ ನಡೆದ. ನಾನು ಆಸ್ಪತ್ರೆಗೆ ಹೋಗಿ ಪ್ಯಾರಾನನ್ನು ಕಿವಿಯನ್ನು ಕರೆದುಕೊಂಡು ಔಷಧಕ್ಕಾಗಿ ಮೂಡುಗೆರೆ ಪೇಟೆ ಬೀದಿಯಲ್ಲಿ ಅಂಗಡಿಯಿಂದ ಅಂಗಡಿಗೆ ತಿರುಗುತ್ತಾ ಇದ್ದೆ. ಡಾಕ್ಟರ್ ಬರೆದುಕೊಟ್ಟ ಔಷಧಿ ಸಿಗಲಿಲ್ಲ. ಅದರ ಬದಲಿಗೆ ಇನ್ನೊಂದಿದೆ ಎಂದು ಯಾವುದೋ ಔಷಧ ಅಂಗಡಿಯವ ತೋರಿಸಿದ. ನಾನು ಪ್ಯಾರನ ಕೈಗೆ ಅದನ್ನು ಕೊಟ್ಟು ಇದಾದರೆ ಆಗಬಹುದೇ ಅಂತ ಡಾಕ್ಟರನ್ನ ಕೇಳಿಕೊಂಡು ಬೇಗ ಬಾ ಎಂದು ಹೇಳಿ ಔಷಧದ ಅಂಗಡಿ ಎದುರು ಕಾಯುತ್ತಾ ನಿಂತಿದ್ದೆ. ಮೂಡುಗೆರೆ ಪೇಟೆ ಬೀದಿ ನೇರವಾಗಿ ಉದ್ದಕ್ಕೆ ಇಕ್ಕಲುಗಳಲ್ಲೂ ಅಂಗಡಿ ಸಾಲುಗಳಿದ್ದವು. ನಾನು ನಿಂತಲ್ಲಿಂದ ಬೀದಿಯ ಆಚೆ ತುದಿವರೆಗೂ ಕಾಣುತ್ತಿತ್ತು. ಹಾಗೆ ನೋಡುತ್ತಾ ನಿಂತಿರಬೇಕಾದ್ರೆ ಲಕ್ಷ್ಮಣ ಬೀದಿಯ ಆಚೆ ತುದಿಯಲ್ಲಿ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷನಾದ. ನನ್ನ ಜೀಪನ್ನು ನೋಡಿ ನಾನು ಅಲ್ಲೇ ಇರಬಹುದೆಂದು ವೇಗವಾಗಿ ನಡೆದು ಬರ್ತಾ ಇದ್ದ. ಅವನು ಹತ್ತಿರ ಬಂದಾಗ ಉದ್ವೇಗದಿಂದ ನಾನೇ ಮೊದಲು ಏನಯ್ಯ ಲಕ್ಷ್ಮಣ ಎಂದು ಕೇಳಿದೆ. ಅಯ್ಯಯ್ಯೋ ಕೆಲಸ ಕೆಟ್ಟೋಗುತ್ತೆ ಸರ್. ಈಗ ಜಾಮೀನು ಕೊಟ್ಟು ಮಂದಣ್ಣನ ನಾವು ಬಿಡಿಸದಿದ್ರೆ 12 ಗಂಟೆ ಹೊತ್ತಿಗೆ ಅವನ ಚಿಕ್ಕಮಂಗ್ಳೂರು ಜೈಲಿಗೆ ತಗೊಂಡು ಹೋಗ್ತಾರಂತೆ. ಪೆಟ್ಟಿಗೆ ಹೆದರಿಕೊಂಡು ಆ ನನ್ನ ಮಗ ಏನೇನು ಹೇಳಲಿಕ್ಕೆ ಕೊಡ್ತಾನೋ. ಶರಾಬು ಕೇಸಿಗೆ 600 ರೂಪಾಯಿ ಜುಲ್ಮಾನೆ, 1 ವರ್ಷ ಸಜಾ ಅಂತೆ ಸರ್ ಎಂದು ಒಂದೇ ಉಸಿರಿಗೆ ಹೇಳಿದ. ನನಗೆ ಆಶ್ಚರ್ಯವಾಯಿತು. ಇವರೆಲ್ಲ ಯಾವ ಥರದ ಮನುಷ್ಯರೆಂದು. ಈಗ ತಾನೇ ಇವನ ತಂಟೆ ಬೇಡ ಅಂತ ಹೇಳಿ ಹೋದವ, ಈಗ ಈ ರೀತಿ ಹೇಳ್ತಿದ್ದಾನಲ್ಲ ಎಂದು ಅಂದುಕೊಂಡೆ. ಮತ್ತ್ಯಾಕೆ ನಾನು ನೋಡ್ತೀನಿ ನೀವು ನಡೀರಿ ಅಂತ ನನಗೆ ಹೇಳಿದೆಯೋ ಎಂದೆ. ಹಂಗಲ್ಲ ಸರ್, ಜಾಮೀನು ಕೊಡೋದಕ್ಕೆ ಗೆಜೆಟೆಡ್ ಸರ್ಕಾರಿ ನೌಕರರಾಗಬೇಕಂತೆ ಅಥವಾ ರಸೀದಿ ಪಟ್ಟ ಇರೋ ಆಸ್ತಿವಂತರಾಗಿರ್ಬೇಕಂತೆ ಎಂದ. ನನಗೆ ಒಂದು ಕ್ಷಣ ಇವರೆಲ್ಲ ನನ್ನನ್ನು ಅನವಶ್ಯಕ ವ್ಯೂಹದಲ್ಲಿ ಸಿಕ್ಕಿಸ್ತಿದ್ದಾರೋ ಎಂದು ಗುಮಾನಿ ಬಂತು. ಏನಾದ್ರಾಗ್ಲಿ, ಸದ್ಯಕ್ಕೆ ಮಂದಣ್ಣ ಒಂದು ಸಾರಿ ಆ ಉಚ್ಚೆಗುಂಡಿಯಿಂದ ಹೊರಬರಲಿ ಎಂದು ಜಾಮೀನು ಕೊಟ್ಟು ಬಿಡಿಸಲು ನಿರ್ಧರಿಸಿದೆ. ಮಂದಣ್ಣನನ್ನು ಹೊರಬಿಟ್ಟಾಗ, ಏನೋ ಮಂದಣ್ಣ, ನನಗೆ ಗೊತ್ತು ನಿನ್ನದೇನೋ ತಪ್ಪಿಲ್ಲ ಅನ್ನೋದು, ಆದರೂ ಹೀಗಾಯ್ತಲ್ಲ ಅಂತ ಬೇಜಾರು. ನಿನ್ನೆ ರಾತ್ರಿ ಏನಾದರೂ ಹೊಡೆದ್ರೇನೋ ಎಂದೆ. ಏನೋ ಆಗೋಯ್ತು ಸರ್, ಒಟ್ಟಿನಲ್ಲಿ ನನಗೆ ಗ್ರಾಚಾರ ಸರಿಯಿಲ್ಲ, ನಿಮ್ಮ ಉಪಕಾರ ಮರೆಯೋದಿಲ್ಲ ಎಂದ. ಅವನ ಗಾಂಭೀರ್ಯ, ಸಂಕಟ ಇತ್ಯಾದಿಗಳನ್ನು ನೋಡಿ ಅವನಿಗೆ ಸನ್ನಿವೇಶ ಅರ್ಥವಾಗಿದೆ ಎಂದು ಸುಮ್ಮನಾದೆ. ಕಿವಿ ನಿಧಾನವಾಗಿ ಚೇತರಿಸಿಕೊಂಡಿತು. ಅದರ ಪಾಯ್ಖಾನೆಯಲ್ಲಿ ರಕ್ತಮಿಶ್ರಿತವಾದ ಚೂಪನೆಯ ಮೂಳೆ ಚೂರುಗಳು ಇದ್ದವು. ಡಾಕ್ಟರ್ ಊಹೆ ನಿಜವಾಗಿತ್ತು. ಅಸಾಧ್ಯವಾದ ಯಾತನೆಯನ್ನು ತಡೆಯಲಾರದೆ ಅದು ಈ ರೀತಿ ಪ್ರಜ್ಞೆ ತಪ್ಪಿ ಬೀಳ್ತಾ ಇತ್ತು. ನಾಯಿಗಳು ಮೂಳೆ ಜಗಿಯುವುದು ಸ್ವಾಭಾವಿಕ ಎಂದು ತಿಳಿದಿದೆ. ಆದರೆ ಕಿವಿಗೆ ಆದ ಗತಿ ನೋಡಿ ಇನ್ನು ಅದಕ್ಕೆ ಮೂಳೆಯನ್ನು ತಿನ್ನಲು ಕೊಡಬಾರದು ಎಂದು ನಿರ್ಧರಿಸಿದೆವು. ಅದಕ್ಕೆ ಹುಚ್ಚು ನಾಯಿಯ ರೇಬಿಸ್ ರೋಗ ಇಲ್ಲವೆಂದು ತಿಳಿದ ನನಗೆ ಬಹಳ ಸಮಾಧಾನ ಆಯಿತು. ಈ ನಡುವೆ ಒಂದು ದಿನ ಒಬ್ಬ ಕಾಕಿ ಬಟ್ಟೆಯ ಪೊಲೀಸು ಪೇದೆ ನಮ್ಮ ಮನೆಯ ಮುಂದೆ ಅವತರಿಸಿದ. ಸರ್, ಮುಂಡಾನ ಅನ್ನೋದು ಯಾರಾದರೂ ಇಲ್ಲಿದ್ದಾರಾ ಎಂದ. ಮುಂಡಾನ? ಇಲ್ಲಪ್ಪ, ಮುಂಡಾರ ಅನ್ನೋನೊಬ್ಬ ಕೆಲಸಕ್ಕೆ ಬರ್ತಾ ಇದ್ದಾನೆ ಅಷ್ಟೇ ಎಂದೆ. ಅವನಿಗೆ ಒಂದು ಕೋರ್ಟ್ ಸಮನ್ಸ್ ಇದೆ ಸರ್ ಎಂದ. ಅವನ ಮನೆ ಎಲ್ಲಿದೆಯೋ ಗೊತ್ತಿಲ್ಲಪ್ಪ, ಯಾರನ್ನಾದರೂ ಕೇಳಿದ್ರೆ ಹೇಳಬಹುದು ಎಂದೆ. ಮತ್ತೆ ನೀವು ಜಾಮೀನು ಕೊಟ್ಟಿದ್ದೀರಲ್ಲ ಸರ್ ಎಂದ. ತಕ್ಷಣ ನನಗೆ ಗೊತ್ತಾಯಿತು, ಇದು ಮುಂಡಾನ ಅಲ್ಲ ಮಂದಣ್ಣ ಎಂದು. ಇಂಗ್ಲಿಷ್ನಲ್ಲಿ ಅವನ ಹೆಸರು ಬರೆದುಕೊಂಡು ಆನಂತರ ಪೊಲೀಸಿನವನ ಬಾಯಲ್ಲಿ ಅದು ಕನ್ನಡಕ್ಕೆ ತರ್ಜುಮೆಯಾದಾಗ ಈ ರೀತಿ ರೂಪಾಂತರವಾಗಿದೆ. ಸರಿ, ನನಗೆ ಹೊಸ ತಲೆನೋವು ಒಂದು ಸಿದ್ಧವಾಯಿತು ಎಂದು ನಿರ್ಧರಿಸಿದೆ. ನಿನ್ನ ಈ ಮುಂಡಾನನ ಮಾವ ಇಲ್ಲೇ ಊರೊಳಗೆ ನಾರ್ವೆ ರಾಮಯ್ಯ ಅಂತ ಇದ್ದಾನೆ ಕಣಯ್ಯ, ಅವನನ್ನ ಕೇಳಿ ಯಾವತ್ತು ಹಾಜರಾಗಬೇಕು ಅಂತ ಹೇಳು ಎಂದೆ. ಅದಕ್ಕೆ ಪೊಲೀಸ್ನವನು, ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದೆ ಸರ್, ಆತ ಹೇಳಿದ ಅವನು ಯಾರೋ ನನಗೆ ಗೊತ್ತಿಲ್ಲ, ಸಾವುಕಾರರುಂಟು ಅವನುಂಟು, ಅಲ್ಲೇ ಕೇಳಿಕೋ ಹೋಗು ಎಂದು ಹೇಳಿದ ಸರ್ ಎಂದ. ನನಗೆ ವಿಪರೀತ ಬೇಸರ ಕೋಪ ಎಲ್ಲ ಬಂತು. ಸಮನ್ಸಿಗೆ ರುಜು ಹಾಕಿ ತಗೊಂಡ್ಬಿಡಿ ಸರ್, ಮುಂದಿನ ಸೋಮವಾರ ಕೋರ್ಟಿಗೆ ಹಾಜರು ಮಾಡಿದರೆ ಸಾಕು ಎಂದ. ನನ್ನ ತೋಟ ಕೊಳ್ಳಲಿಕ್ಕೆ ಯಾರೋ ಮದ್ರಾಸಿನ ಕಡೆ ಚೆಟ್ಟಿಯಾರರು ಉತ್ಸಾಹ ವ್ಯಕ್ತಪಡಿಸಿದರು. ಇಲ್ಲಿಂದ ಬಿಡುಗಡೆಯ ಗಳಿಗೆ ಸನ್ನಿಹಿತವಾಗುತ್ತಿರುವುದನ್ನು ನೋಡಿ ಆನಂದ ತುಂದಿರನಾಗಿದ್ದೆ. ಆದರೆ ಈಗ ಈ ಮುಂಡಾನ ಸರಿಯಾಗಿ ಮುಂಡ ಮುಚ್ಚಿದ್ದ. ಈ ಸಾರಿ ಮಾತ್ರ ನನ್ನ ಮೂರ್ಖತನಕ್ಕೆ ನನಗೇ ಕೋಪ ಬಂದಿತ್ತು. ಲಕ್ಷ್ಮಣ ಆ ದಿನ ವಿನಾಕಾರಣ ನನ್ನನ್ನು ಈ ಮೊಕದ್ದಮೆಯೊಳಗೆ ಸಿಕ್ಕಿಹಾಕಿಸಿದ ಎಂದು ಕೋಪಗೊಂಡೆ. ಅದೇ ಕೋಪದಲ್ಲೇ ರುಜು ಹಾಕಿ ಸಮನ್ಸ್ ತೆಗೆದುಕೊಂಡು ನೇರವಾಗಿ ಮೂಡುಗೆರೆ ಜೇನು ಸೊಸೈಟಿಗೆ ನಡೆದೆ. ಲಕ್ಷ್ಮಣ ಆಫೀಸ್ನಲ್ಲಿ ಕೂತಿದ್ದ. ಎಂಥ ಹಲ್ಕ ಪಂಚಾಯತಿಗೆ ಸಿಕ್ಕಿಸಿದೆ ಲಕ್ಷ್ಮಣ. ಆ ನನ್ನ ಮಗ ಮಂದಣ್ಣ ಜೈಲಿಗೆ ಹೋಗಿದ್ರೆ ವಾಸಿ ಇತ್ತು, ಏನೂ ತೊಂದರೆ ಇರಲಿಲ್ಲ. ಈಗ ನೋಡು, ಈ ಅಯೋಗ್ಯ ಎಲ್ಲೋ ನಾಪತ್ತೆಯಾಗಿ ಪೊಲೀಸರು ಸಮನ್ಸ್ ತೆಗೆದುಕೊಂಡು ಬಂದು ನನ್ನ ಕೈಗೆ ಕೊಟ್ಟಿದ್ದಾರೆ ಎಂದು ಸಮನ್ಸ್ ಚೀಟಿ ತೆಗೆದು ಮೇಜಿನ ಮೇಲೆ ಬಿಸಾಡಿದೆ. ಲಕ್ಷ್ಮಣ ಈ ಸಂಗತಿಯಿಂದ ನಿಜವಾಗಿಯೂ ಬೇಸರಪಟ್ಟ. ನಿಮ್ಮನ್ನು ಸಿಕ್ಕಾಕಿಸ್ಬೇಕಂತ ಎಲ್ಲಾದರೂ ನಾನು ಮಾಡ್ತೀನ ಸರ್. ನಿಮಗೆ ತೊಂದರೆ ಬಂದರೆ ನಮಗೆ ಬಂದಂಗೆ ಅಲ್ವಾ? ಈಗ ನಿಜವಾಗಿಯೂ ಮಂದಣ್ಣ ತಪ್ಪಿಸಿಕೊಂಡಿದ್ದಾನೋ ಅಥವಾ ಪೊಲೀಸರೇ ಹುಡುಕ್ಲಿಲ್ವೋ ತಿಳಿತೀನಿ. ಆ ಕಳ್ಳ ನನ್ನ ಮಗ ಏನಾದರೂ ನಿಜವಾಗಿಯೂ ಕಳ್ಳಾಟ ಆಡಿದರೆ ಒಂದು ಉಪಾಯ ಮಾಡೋಣ. ನಾವಿದ್ದೀವಿ ಹೆದರಬೇಡ ಅಂತ ಉಪಾಯಾಂತರದಲ್ಲಿ ಅವನ್ನು ಕೋರ್ಟಿಗೆ ಹಾಜರುಪಡಿಸಿ ನೀವು ನಿಮ್ಮ ಜಾಮೀನು ವಾಪಸ್ ತೆಗೆದುಕೊಂಡು ಬಿಡೋರಂತೆ. ಆ ನನ್ನ ಮಗ ಏನಾದರೂ ಸಾಯ್ಲಿ, ಅವನುಂಟು ಅವನ್ನು ಸಿಕ್ಕಾಕಿಸಿದ ಹೆಣ್ಣು ಕೊಟ್ಟ ಮಾವ ಉಂಟು ಎಂದು ಇತ್ಯರ್ಥ ಕೊಟ್ಟ. ನಾನು ಒಳಗೊಳಗೆ ಏನು ಬೇಕಾದರೂ ಆಗಿರಲಿ, ಮಂದಣ್ಣ ಪ್ರಾಮಾಣಿಕನಾಗಿರಲಿ ಮೋಸಗಾರನಾಗಿರಲಿ, ಈ ಸಾರಿ ಕೋರ್ಟಿಗೆ ಹಾಜರು ಮಾಡಿದಾಗ ನಾನು ಜಾಮೀನು ವಾಪಸ್ ತೆಗೆದುಕೊಂಡೇ ತೀರ್ತೇನೆ. ಎಲ್ಲ ಗೊಂದಲಗಳಿಂದ ಒಂದೇ ಸಾರಿ ವಿಮುಕ್ತನಾಗ್ತೇನೆ ಎಂದು ನಿರ್ಧಾರ ಮಾಡಿಬಿಟ್ಟೆ. ಲಕ್ಷ್ಮಣ ಇಲ್ದಿದ್ರೆ ಈಗ ನನ್ನ ಪರಿಸ್ಥಿತಿ ನಾಯಿ ಪಾಡಾಗ್ತಿತ್ತು ಎಂದೆನಿಸಿತು. ಲಕ್ಷ್ಮಣ ನಾಳೆ ನಾಳಿದ್ದಿನ ಒಳಗೆ ಉಪಾಯದಲ್ಲೂ ಹೆದರಿಸಿಯೋ ಅವನನ್ನು ಕರೆದುಕೊಂಡು ಬರ್ತೇನೆಂದು ಹೇಳಿದ. ವಾಪಸ್ಸು ಮನೆಗೆ ಬರುತ್ತಾ ಇದ್ದಕ್ಕಿದ್ದಂತೆ ಸಂಶೋಧನಾ ಕೇಂದ್ರದೆದುರು ಕರ್ವಾಲೋ ಜ್ಞಾಪಕಕ್ಕೆ ಬಂದರು. ಜೀಪು ನಿಲ್ಲಿಸಿದೆ. ಕರ್ವಾಲೋ ಎಂಥ ಬೇಜವಾಬ್ದಾರಿ ಜನ ಎಂದೆನಿಸಿತು. ಈ ಅಯೋಗ್ಯನನ್ನು ಭಾರಿ ಮಹಾನುಭಾವ ಎಂದು ತಿಳಿದಿದ್ರಲ್ಲ. ಕೇವಲ ನಾಲ್ಕಾರು ಹುಳ ಹುಪ್ಪಟೆ ಹಕ್ಕಿಗಳಿಗಾಗಿ ಇಂಥ ಲಫಂಗರನ್ನೆಲ್ಲ ಆತ್ಮೀಯರಾಗಿ ಮಾಡಿಕೊಂಡು ಬೇಕಾದ್ದಾಗಲಿ ಈ ದಿನ ಹಲವು ವಿಷಯಗಳನ್ನು ಕಟುವಾಗಿ ತಿಳಿಸಿ ಅವರನ್ನು ಅವರ ಭ್ರಾಂತ ಪ್ರಪಂಚದಿಂದ ಹೊರಕೆಳೆಯಲೇಬೇಕು ಎಂದು ದೃಢ ನಿಶ್ಚಯ ಮಾಡಿಕೊಂಡು ಆಫೀಸಿನ ಒಳಗೆ ಕಾಲಿಟ್ಟೆ.
2: ನನ್ನನ್ನು ನೋಡಿದ ಕರ್ವಾಲು, ಕಮಾನ್ ಕಮಾನ್ ಮೈ ಡಿಯರ್ ಯಂಗ್ ಮ್ಯಾನ್, ಇಷ್ಟೊಂದು ದಿನ ಎಲ್ಲೋಗಿದ್ರಿ? ಕಾಣಲೇ ಇಲ್ವಲ್ಲ, ನನಗೆ ಯಾವಾಗ್ಲೂ ನಿಮ್ಮ ತೋಟಕ್ಕೆ ಗಿರಾಕಿ ಸಿಕ್ಕು ನೀವು ಎಲ್ಲಿ ಊರ್ ಬಿಟ್ಟು ಹೋಗ್ತೀರೋ ಅಂತ ಭಯ. ಕಮಾನ್ ಕುರ್ಚಿ ತಗೊಳ್ಳಿ ಎಂದರು. ತೋಟದ ವಿಷಯ ಎತ್ತಿದ ಕೂಡಲೇ ನನಗೆ ರೂಮ್ ಮನೆ ಕೋಪ ಬಂತು. ಸಾಧಾರಣವಾಗಿ ಕರ್ವಾಲು ಬಳಿ ಬಹಳ ತಾಳ್ಮೆ ಮತ್ತು ಶಿಸ್ತಿನಿಂದ ವರ್ತಿಸ್ತಾ ಇದ್ದೆ, ಆದರೆ ಈ ಸಾರಿ ವಿಪರೀತ ಕೋಪ ಬಂದಿತ್ತು. ಸರ್, ಒಂದು ಒಳ್ಳೆ ಪಾರ್ಟಿ ಬಂದಿತ್ತು ಸರ್, ಆದರೆ ನಿಮ್ಮ ಶಿಷ್ಯ ಎಲ್ಲ ಹಾಳು ಮಾಡಿ ಹಾಕಿದೆ ಸರ್ ಎಂದೆ. ಇಸ್ ಇಟ್ ಸಾರಿ? ನನ್ನ ಮಟ್ಟಿಗೆ ಇದು ಸಂತೋಷದ ವಾರ್ತೆನೆ, ಯಾಕೆಂದರೆ ಇನ್ನೂ ನೀವಿಲ್ಲೇ ಇರೋದ್ರಿಂದ ಅದೆಲ್ಲ ನಿಧಾನಕ್ಕೆ ಹೇಳ್ತೀನಿ ಯಾಕಂತ. ಅದಿರಲಿ, ಯಾವ ಶಿಷ್ಯ, ಯಾಕೆ ಹಾಳು ಮಾಡಿದ, ಈ ಸಂತೋಷದ ಸುದ್ದಿ ಪೂರ್ತಿ ಕೇಳಿ ಸರ್, ಅಷ್ಟೊಂದು ಸಂತೋಷ ಪಡಲ್ಲ ನೀವು ಅಂತ ಕಾಣ್ತದೆ ಎಂದೆ. ಹೇಳಿ ಹೇಳಿ ಎಂದರು. ಈ ಮಂದಣ್ಣ ನೋಡಿ ಸರ್, ಎಂಥ ಕೆಲಸ ಮಾಡಿದ್ದಾನೆ. ಅವನ ಮಾವನ ಮನೆಯಲ್ಲಿ ಹನಿಮೂನ್ ಮಾಡ್ತಾ ಬಟ್ಟಿಶಾಲೆ ಕಾಯಿಸಿಕೊಂಡಿದ್ದಂತೆ. ಪೊಲೀಸ್ನೋರು ರೈಡ್ ಮಾಡಿದಾಗ ಮಂದಣ್ಣ ಒಂದು ಜೇನುತುಪ್ಪದ ಮಡಿಕೆಯಲ್ಲಿ ಏನನ್ನೂ ಇಟ್ಟಿದ್ದಂತೆ. ನಾನು ನೋಡಿದೆ ಅದನ್ನ, ದುರ್ನಾತ ಬರ್ತಿತ್ತು. ಪೊಲೀಸ್ನವ್ರು ಹಿಡ್ಕೊಂಡು ನಾಲ್ಕು ಬಾರಿಸಿದ್ರಂತೆ. ಮಂದಣ್ಣ ಅದು ತನ್ನದೇ ಅಂತ ಹೇಳಿದ್ನಂತೆ. ನಾಲ್ಕು ಒದ್ದು ತಗೋಬಂದು ಲಾಕಪ್ಪಿಗೆ ಹಾಕಿದ್ರು. ಕೇಸ್ ದಾಖಲು ಮಾಡಿಕೊಂಡು ಹೇಳಿಕೆ ತಗೊಂಡಿದ್ದಾರೆ. ನಾನು ಅನ್ಯಾಯ ಲಾಕಪ್ಪಿನೊಳಗೆ ಉಚ್ಚೆಗುಂಡಿಲಿ ಕೂತಿದ್ದಾನಲ್ಲ ಅಂತ ಜಾಮೀನು ಕೊಟ್ಟು ಬಿಡಿಸಿದೆ. ಪುವರ್ ಫೆಲೋ, ಅವನಿಗೆ ಒಂದು ಕೆಲಸ ನೋಡಬೇಕು ಎಂದರು. ಏನು ಪುವರ್ ಫೆಲೋ ಸರ್, ಅವನಿಗೆ ಜಾಮೀನು ಕೊಟ್ಟಿದ್ದೆ ತಪ್ಪಾಗಿ ಹೋಯಿತು. ಈಗ ಅವನು ಎಲ್ಲೋ ತಪ್ಪಿಸಿಕೊಂಡು ಹೋಗಿದ್ದಾನೆ. ನಾನು ತೋಟ ಮಾರಾಟ ಮಾಡೋದಕ್ಕೆ ಮಾತುಕತೆಗೆ ಬೆಂಗಳೂರಿಗೆ ಹೋಗಬೇಕಿತ್ತು. ಇಲ್ಲಿ ಪೊಲೀಸ್ನವರು ನನಗೆ ಸಮನ್ಸ್ ಜಾರಿ ಮಾಡಿ ಹೋಗಿದ್ದಾರೆ. ನಾನೀಗ ಸಿಕ್ಕಾಕಿಕೊಂಡಿದ್ದೇನೆ. ಸ್ವಲ್ಪನೂ ಮಾನ ಮರ್ಯಾದೆ ಇಲ್ಲ ಸರ್ ಅವನಿಗೆ, ಎಲ್ಲ ಬಿಟ್ಟು ಶರಾಬು ಕೇಸಿನಲ್ಲಿ ಸಿಕ್ಕಿ ಎಂದೆ. ಅಷ್ಟರಲ್ಲಿ ಕರ್ವಾಲು, ತಡೀರಿ ತಡೀರಿ, ಮಂದಣ್ಣ ಶರಾಬು ಮಾಡ್ತಿದ್ದದ್ದು ಹೌದೋ ಎಂದರು. ಅವನಿಗೆ ಜಾಮೀನು ಕೊಟ್ಟು ಬಿಟ್ಟ ನಂತರ ಹೇಳಿದೆ ಸರ್. ನಡೆದದ್ದೇನು ಸರಿಯಾಗಿ ಹೇಳು ಅಂತ. ಅವನೇ ಇಟ್ಟಿದ್ದನಂತೆ ಮಡಿಕೆಯಲ್ಲಿ ಒಂದರ್ಧ ಮಡಕೆ ಜೇನುತುಪ್ಪ. ಹುಳಿ ಬಂದು ಕೆಟ್ಟೋಗಿತ್ತಂತೆ. ಹುಳಿ ಬಂದಿದೆ, ಎಸೆದು ಬಿಡೋಣ ಅಂತ ಹೇಳಿದ್ನಂತೆ. ಅದಕ್ಕೆ ಅವನ ಬಾವಮೈದರು ಮಾವ ಎಲ್ಲ ಸೇರಿ, ಹೋಗು ಹೋಗು ಎಸಿತಾನಂತೆ, ಹೈ ಕ್ಲಾಸ್ ಶರಾಬಾಗುತ್ತೆ ಅದರಲ್ಲಿ ಬಿಡು ಅಂತ ದಬಾಯಿಸಿದ್ರಂತೆ ಎಂದೆ. ಕರ್ವಾಲು ಹೇಳಿದರು, ನೀವು ಇವನ್ನ ಬಿಡಿಸಿ ಉಪಕಾರ ಮಾಡಿದ್ರಿ ಮಹಾರಾಯರೆ, ಹಾಗೆ ಪೊಲೀಸ್ನವರಿಗೆ ಒಂದು ಮಾತು ಹೇಳಿ ಚಾರ್ಜ್ ಶೀಟ್ ತೆಗೆಸಿ ಹಾಕಿ ಬಿಡಲಾಗೋದಿಲ್ವೇ? ಪಾಪ ಅವಂದೇನು ತಪ್ಪಿಲ್ವಲ್ಲ ಎಂದರು. ಕರ್ವಾಲುರಿಗೆ ಇನ್ನೂ ಪರಿಸ್ಥಿತಿಯ ಗಾಂಭೀರ್ಯ ಅರಿವಿಗೆ ಬಂದಿರಲಿಲ್ಲ. ಸುಮ್ಮನೆ ಕತೆ ಕೇಳುವಂತೆ ನಾನು ಹೇಳಿದ್ದನ್ನು ಕೇಳ್ತಾ ಇದ್ರು. ಅಲ್ಲ ಸರ್, ನೀವೇನು ಹೇಳ್ತಿದ್ದೀರಿ ತಿಳಿದಿಲ್ಲ. ಮಂದಣ್ಣ ಎಲ್ಲ ಹೇಳಿಕೆ ಕೊಟ್ಟು ಬಿಟ್ಟಿದ್ದಾನೆ ಸರ್. ಚಾರ್ಜ್ ಶೀಟನ್ನು ಕೋರ್ಟಿಗೆ ಕಳಿಸಿ ಕೋರ್ಟಿಂದ ಸಮನ್ಸು ಬಂದಿದೆ ಸರ್. ಈ ಕೇಸ್ ಏನಾದರೂ ಸಾಬೀತಾದರೆ ಅವನಿಗೆ ಕೊನೆ ಪಕ್ಷ ಒಂದು ವರ್ಷ ಸಜಾ, 600 ರೂಪಾಯಿ ದಂಡ ಗ್ಯಾರಂಟಿ ಸರ್ ಎಂದೆ. ಈವರೆಗೂ ಸುಮ್ಮನೆ ಲೋಕಾಭಿರಾಮವಾಗಿ ನನ್ನ ಮಾತನ್ನು ಕೇಳುತ್ತಿದ್ದ ಕರ್ವಾಲು ಈ ಮಾತನ್ನು ಕೇಳಿದ ಕೂಡಲೇ ಕುಗ್ಗಿ ಭೂಮಿಗೆ ಇಳಿದು ಹೋದರು. ವಾಟ್, ಏನಂದ್ರಿ? ಇಂಪಾಸಿಬಲ್, ನಾನ್ಸೆನ್ಸ್, ಸಾಧ್ಯವೇ ಇಲ್ಲ.
0: ಎಂದು ಎಂತೆಂಥದ ಉದ್ಗಾರಗಳನ್ನು ಗೊಣಗಿ ಕೊನೆಗೆ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡ್ರು. ನನಗೆ ಕೊಂಚ ಸಮಾಧಾನ ಆಯಿತು. ಎಲ್ಲ ಭಾರವನ್ನೂ ನಾನು ಹೊತ್ತುಕೊಂಡು ತಿರುಗುತ್ತಿದ್ದಂತೆ ಈವರೆಗೆ ನನಗೆ ವಾಸವಾಗಿತ್ತು. ಈಗ ಕರ್ವಾಲು ತಲೆಯ ಮೇಲೆ ಕೈ ಹೊತ್ತು ಕುಳಿತ ನಂತರ ಆ ತೂಕ ಅರ್ಧ ಇಳಿದಂತಾಯಿತು. ನಾನು ಸಹ ಚಿಂತಾಕ್ರಾಂತನಾಗಿ ಯೋಚಿಸುತ್ತಾ ಕುಳಿತಂತೆ ನಟಿಸಿದೆ. ಕರ್ವಾಲು ಒಂದು ನೀಳ ನಿಟ್ಟುಸಿರು ತೆಗೆದುಕೊಂಡು ಮಾತಾಡಿದರು. ಮೈ ಡಿಯರ್ ಯಂಗ್ ಮ್ಯಾನ್, ನಿಮಗೆ ಕೆಲವು ವಿಷಯ ಕೆಲವು ಕಾರಣಗಳಿಂದ ಈಗ ಹೇಳಲಾರೆ. ನೀವು ಮಾಡಬೇಕಾದ್ದು ಈಗ ಸುಮ್ಮನೆ ಕಾಯಬೇಕು. ಈಗ ಸದ್ಯಕ್ಕೆ ಮಂದನನ್ನು ಹೇಗಾದರೂ ಮಾಡಿ ನಾವು ಪಾರ್ ಮಾಡಬೇಕು. ಜುಲ್ಮಾನೆ 600 ಅಲ್ಲ, 6,000 ಆದರೂ ನಾನು ಕೊಡ್ತೀನಿ. ಸಜಿಗಿಜಿಯಾಗಿ 1 ವರ್ಷ ಜೈಲಿಗೆ ಹೋದರೆ ನನ್ನ ಕತೆ ಮುಗಿದಂತೆ. ಇಲ್ಲಿ ಬನ್ನಿ ಎಂದು ನನ್ನನ್ನು ಹತ್ತಿರ ಕರೆದು, ನೋಡಿ ಇದು ನಾನು ನಿಮಗೆ ಒಪ್ಪಿಸ್ತಿರುವ ಜವಾಬ್ದಾರಿ. ನಾನು ಚಿಕ್ಕಮಗಳೂರಿನ ಅತ್ಯಂತ ಮುಖ್ಯ ಕ್ರಿಮಿನಲ್ ಲಾಯರಿಗೆ ಒಂದು ಕಾಗದ ಕೊಡ್ತೀನಿ, ಪ್ರೊಫೆಸರ್ ಸಿರಿಲ್ ಗೊನ್ಸಾಲ್ವೆನ್ಸ್ ಅಂತ. ಅವರಿಗೆ ಹೇಳಿ ಫೀಸು ಅಕ್ಷರಶಃ ನಿಮಗೆ ತೋಚಿದಷ್ಟು ಕೇಳಿ, ಮಂದಣ್ಣನನ್ನ ನೀವು ಪಾರು ಮಾಡಲೇಬೇಕು ಅಂತ. ಇಷ್ಟು ಮಾಡಿ, ಬಹಳ ಬೇಗ ನಿಮಗೆ ಮುಂದಿನದೆಲ್ಲ ಹೇಳ್ತೇನೆ, ನಿಮಗೆ ಬೇರೊಂದು ಪ್ರಪಂಚದ ಸಂಗತಿಗಳನ್ನೆಲ್ಲ ಹೇಳಬೇಕಾಗಿದೆ ಎಂದರು.
1: ನನಗೆ ತಲೆ ಗಿರಿಗಿರಿ ತಿರುಗತೊಡಗಿತು. ಕರ್ವಾಲೋರನ್ನು ಅವರ ಭ್ರಾಂತ ಪ್ರಪಂಚದಿಂದ ಹೊರಗೆಳೆಯಬೇಕೆಂದು ನಿಶ್ಚಯಿಸಿಕೊಂಡು ಬಂದಿದ್ದೆ. ಮಂದಣ್ಣನನ್ನು ಉಪಾಯಾಂತರದಿಂದ ಪೊಲೀಸರಿಗೆ ಒಪ್ಪಿಸಿ ನಾನು ಕೈ ತೊಳೆದುಕೊಂಡು ಬಿಡಬೇಕೆಂದು ಒಂದು ವ್ಯೂಹ ರಚಿಸಿಕೊಂಡಿದ್ದೆ. ಈಗ ಕರ್ವಾಲು ಹೀಗನ್ನುತ್ತಿದ್ದಾರೆ. ನನಗೆ ವಿಪರೀತ ಗೊಂದಲ ಆರಂಭವಾಯಿತು. ಈ ಕರ್ವಾಲು ಮಹಾ ಬೆಪ್ಪು ತಕಡಿಯಿರಬಹುದೇ ಎಂಬ ಸಂಶಯ ಒಂದು ಸುಳಿದು ದಿಗಿಲೂ ಆಗತೊಡಗಿತು. ನೋಡಿ, ನಾನೆಲ್ಲ ವಿಷಯ ತಿಳಿಸ್ತೇನೆ ನಿಧಾನಕ್ಕೆ, ನಿಮಗೊಬ್ಬರಿಗೆ ಮಾತ್ರ ಅದು ಸರಿಯಾಗಿ ಅರ್ಥವಾಗುತ್ತೆ. ಅದಕ್ಕೆ ನಾನು ನಿಮ್ಮ ಬೆನ್ನು ಹತ್ತಿರುವುದು. ಇನ್ನು ಯಾರಿಗಾದರೂ ಹೇಳಿದರೆ ನನ್ನನ್ನು ಹುಚ್ಚನೆಂದು ಕೂಡಲೇ ಪರಿಗಣಿಸ್ತಾರೆ. ಯಾವುದೋ ಒಂದು ಸೂಚನೆಗೆ, ಕನ್ಫರ್ಮೇಷನ್ಗೆ ಕಾಯ್ತಿದ್ದೇನೆ. ಅಲ್ಲಿವರೆಗೆ ನೀವು ಸಹ ನನ್ನನ್ನು ಮೂರ್ಖ ಈಡಿಯಟ್ ಅಂತಾನೆ ತಿಳಿದುಕೊಂಡರೂ ಪರವಾಗಿಲ್ಲ. ಆದರೆ ಈಗ ನಿಮಗೆ ಒಪ್ಪಿಸಿರೋ ಕೆಲಸನ ಮಾತ್ರ ದಯಮಾಡಿ ಚಾಚು ತಪ್ಪದೆ ಮುಗಿಸಬೇಕು ಎಂದು ಹೇಳಿ ಒಂದು ಲೆಟರ್ ಹೆಡ್ ತೆಗೆದುಕೊಂಡು ಗೊನ್ಸಾಲ್ವೆಸ್ಗೆ ಕಾಗದ ಬರೆಯತೊಡಗಿದರು. ಕಾಗದ ಕೊಟ್ಟ ನಂತರ, ನೋಡಿ ಈಗ ಚೆಕ್ ಪುಸ್ತಕ ತಂದಿಲ್ಲ, ನೀವು ಚಿಕ್ಕಮಗಳೂರಿಗೆ ಹೋಗ್ತಾ ಇಲ್ಲಿಗೆ ಬನ್ನಿ, ಚೆಕ್ ಕೊಡ್ತೀನಿ. ಎಷ್ಟು ಹಣ ಬೇಕಾದರೂ ಡ್ರಾ ಮಾಡಿ, ನನ್ನ ಅಕೌಂಟ್ನಲ್ಲಿ ಇಲ್ಲದಿದ್ದರೆ ತಿಳಿಸಿ, ಟ್ರಾನ್ಸ್ಫರ್ ಮಾಡಿಸ್ತೇನೆ ಎಂದರು. ನನಗೆ ಇವರು ಯಾವುದಾದರೂ ಕಳ್ಳ ಸಾಗಾಣಿಕೆ ವ್ಯವಹಾರದಲ್ಲಿ ತೊಡಗಿದ್ದಾರೆಯೇ ಅಥವಾ ವಿದೇಶಿ ಏಜೆಂಟೇ ಅನ್ನುವುದರಿಂದ ಹಿಡಿದು ಮಂದಣ್ಣ ಏನಾದರೂ ಅವತಾರ ಪುರುಷನೇ ಅನ್ನುವವರೆಗೆ ಎಲ್ಲ ಬಗೆಯ ಗುಮಾನಿ ಸಂಶಯಗಳು ಸುಳಿದು ಹೋದವು. ಹಣದ ವಿಷಯ ಇರಲಿ ಸರ್, ಎಷ್ಟು ಹಣ ಬೇಕಾದರೂ ಖರ್ಚು ಮಾಡ್ತೇನೆ ಅಂತ ನೀವೇನಾದರೂ ಹೀಗೆ ಬಾಯಿ ಬಿಟ್ಟರೆ ಆಮೇಲೆ ಬೇರೆ ಬೇರೆ ಥರದ ಕಾಂಪ್ಲಿಕೇಶನ್ಗಳು ತೊಂದರೆಗಳು ಆರಂಭವಾಗ್ತದೆ ಸರ್. ಸಮಸ್ಯೆ ಈಗಾಗಲೇ ಜಟಿಲವಾಗಿರೋದು ಇನ್ನೂ ಜಟಿಲವಾಗುತ್ತೆ ಸರ್, ದಯವಿಟ್ಟು ಇನ್ನೆಲ್ಲೂ ಹೀಗೆ ಹೇಳಬೇಡಿ ಎಂದೆ. ಪೊಲೀಸರು, ನಾರ್ವೆ ರಾಮಯ್ಯ ಇವರೆಲ್ಲರಿಗೂ ಈ ವಿಷಯದ ಸುಳಿವು ಸಿಕ್ಕರೆ ಹಬ್ಬ ಹುಡಿ ಹಾರಿಸದೆ ಬಿಡುವುದಿಲ್ಲ ಎಂದೆನಿಸಿತು. ನೋನೋ, ನಿಮ್ಮೊಬ್ಬರಿಗೆ ಮಾತ್ರ ನನ್ನ ಭಾಷೆ ಅರ್ಥ ಆಗೋದು, ಯೋಚನೆ ಮಾಡಬೇಡಿ ಎಂದರು. ಬರ್ತೀನಿ ಸರ್ ಎಂದು ಹೊರಬಂದಾಗ ಗೂಬೆಮೊರೆಯ ನಾಗರಾಜ ನನ್ನ ಕಡೆ ಓರೆಗಣ್ಣಿನಿಂದ ನೋಡ್ತಾ ಇದ್ದ. ಪ್ರಭಾಕರ್ ಇದ್ದಾರೇನ್ರಿ ಎಂದು ಕೇಳಿದೆ. ಇಲ್ಲ, ಅವರು ವಾರಕ್ಕೆ ಒಂದೇ ದಿನ ಬರೋದು ಎಂದ. ಬಂದರೆ ನಾನು ಕೇಳಿದೆ ಅಂತ ಒಂದು ಮಾತು ಹೇಳಿ ಎಂದು ಹೊರಬಿದ್ದೆ. ಕರ್ವಾಲ ಜೊತೆ ಮಾತಾಡಿದ್ದು ಬಹಳ ಒಳ್ಳೆಯದಾಯ್ತೆನಿಸಿತು. ಅವರು ನೀಡಿದ ಆರ್ಥಿಕ ಮತ್ತು ನೈತಿಕ ಧೈರ್ಯ ನನ್ನಲ್ಲಿ ಒಂದು ಹೊಸ ಹುರುಪನ್ನು ತಂದಿತ್ತು. ಜೊತೆಗೆ ನಮ್ಮೆಲ್ಲ ಕ್ರಿಯೆಯ ಹಿಂದೆ ಯಾವುದೋ ರಹಸ್ಯತಮ ಮಹದುದ್ದೇಶ ಹೊಂದಿದೆ ಎಂದು ಬೇರೆ ಹೇಳಿ ನನ್ನ ಸಾಹಸ ಪ್ರಿಯತೆಗೆ ರೋಮಾಂಚನ ಉಂಟು ಮಾಡಿದ್ದರು. ನನಗೆ ನನ್ನ ಸುತ್ತಲಿನ ಪರಿಸರ, ಜನ, ಕಾನೂನು, ಪೊಲೀಸರು ಇವರೆಲ್ಲ ಎಂಥ ಜಡತ್ವವನ್ನು ತಮಸ್ಸನ್ನು ಉಂಟು ಮಾಡಿದ್ರೆಂದರೆ ಇವುಗಳಿಂದ ಮುಕ್ತನಾಗಲು, ಅದು ಭ್ರಾಂತಿಯಾದರೂ ಸರಿ, ಕರ್ವಾಲೋರನ್ನು ಹಿಂಬಾಲಿಸಲು ತಯಾರಾಗಿದ್ದೆ. ಕರ್ವಾಲು ನನಗೆ ಜವಾಬ್ದಾರಿ ಒಪ್ಪಿಸಿದ ನಂತರ ನನಗೆ ಅನವಶ್ಯಕ ಗಾಬರಿ ಆರಂಭವಾಯಿತು. ಸಾಯಂಕಾಲದ ಹೊತ್ತಿಗೆ ಲಕ್ಷ್ಮಣ ಮಂದಣ್ಣನೊಂದಿಗೆ ಮನೆಗೆ ಬಂದ. ಮಂದಣ್ಣ ಪೊಲೀಸರಿಗೆ ವಿಳಾಸ ಕೊಡು ಹೋದಾಗ, ಸಾಕು ಬಿಡೋ, ದೊಡ್ಡ ದೊಡ್ಡವರೆಲ್ಲ ನಿನ್ನ ಜಾಮೀನ್ಗಿರ್ಬೇಕಾದ್ರೆ ನಮ್ಗ್ಯಾಕೋ ನಿನ್ನ ವಿಳಾಸ ಅಂತ ಹೇಳಿ ಕಳಿಸಿಬಿಟ್ರಂತೆ ಸರ್. ಹಂಗಾಗಿ ಇವನ ವಿಳಾಸ ಇಲ್ಲದೆ ಸಮಸ್ತಗೊಂಡು ನಿಮ್ಮ ಹತ್ತಿರ ಬಂದಿದ್ದಾನೆ ಆತ ಎಂದು ಲಕ್ಷ್ಮಣ ಹೇಳಿದ. ಸರಿಯಪ್ಪ ಅಂತ ಹೇಳಿ ಮಂದಣ್ಣನನ್ನು ಮಾರನೇ ದಿನ ಕರೆದುಕೊಂಡು ಪ್ರಭಾಕರ್ನೊಡನೆ ಗೊನ್ಸಾಲ್ವೆನ್ಸ್ ಹತ್ರ ಹೋದೆ. ಖ್ಯಾತ ವಕೀಲರಾದ ಗೊನ್ಸಾಲ್ವೆನ್ಸ್ ಮೊದಲಿಗೆ ಶರಾಬಿನ ಕೇಸುಗಳಲ್ಲಿ ತಾವು ವ್ಯವಹರಿಸುವುದೇ ಇಲ್ಲವೆಂದು ಹೇಳಿಬಿಟ್ರು. ನಾನು ಕರ್ವಾಲೋರವರ ಹೆಸರನ್ನು ಕೂಡಲೇ ಪ್ರಸ್ತಾಪ ಮಾಡಿ ಕರ್ವಾಲೋರವರ ಕಾಗದ ಕೊಟ್ಟ ನಂತರವೇ ಅವರು ನಮಗೆ ಮಾತನಾಡಲು ಕುರ್ಚಿ ಕೊಟ್ಟು ಕೂರಿಸಿದರು. ನಡೆದುದನ್ನೆಲ್ಲ ಸವಿವರವಾಗಿ ಕೇಳಿಕೊಂಡ್ರು. ಮಂದಣ್ಣ ಪೊಲೀಸರ ಬಳಿ ಕೊಟ್ಟಿರುವ ಹೇಳಿಕೆಯನ್ನು ಕೇಳಿಕೊಂಡ ನಂತರವೇ ಅವರು ಕೊಂಚ ಚಿಂತಾಕ್ರಾಂತರಾದರು. ಯಾಕಂದರೆ ಮಂದಣ್ಣ ಅಧಿಕೃತವಾಗಿ ಜೇನು ಸಾಕಾಣೆಯನ್ನಾಗಲಿ ಜೇನುತುಪ್ಪದ ಮಾರಾಟವನ್ನಾಗಲಿ ಕೈಗೊಂಡಿರುವುದಕ್ಕೆ ಯಾವ ಸಾಕ್ಷ್ಯವೂ ಇರಲಿಲ್ಲ. ಶರಾಬಿನ ಕೊಳೆ ಇದ್ದ ಮಡಕೆಯನ್ನು ತನ್ನದೇ ಎಂದು ಮಂದಣ್ಣ ನಿರ್ವಿವಾದ ಹೇಳಿಕೆ ಕೊಟ್ಟು ಬಿಟ್ಟುದರಿಂದ ಆ ಬಗ್ಗೆ ಇನ್ನೇನು ಮಾಡುವಂತೆ ಇರಲಿಲ್ಲ. ಅವರು ಚಿಂತಾಕ್ರಾಂತರಾದ ಕೂಡಲೇ ನನಗೆ ಗಾಬರಿ ಆರಂಭ ಆಯಿತು. ಯಾಕಂದರೆ ಕರ್ವಾಲೋ ನಮ್ಮ ಕಾರ್ಯದ ಹಿಂದೆ ಮಹದುದ್ದೇಶಗಳನ್ನು ಆರೋಪಿಸಿದರು. ನನಗೆ ಆ ಬಗ್ಗೆ ಬಹಳ ನಂಬಿಕೆ ಏನು ಬಂದಿರಲಿಲ್ಲ. ಅನೇಕ ಬಾರಿ ಕರ್ವಾಲು ಅತ್ಯಂತ ಕ್ಷುದ್ರವಾದದ್ದನ್ನು ಸಾಮಾನ್ಯವಾದದ್ದನ್ನೆಲ್ಲ ಪರಮಾದ್ಭುತ ಮತ್ತು ಅತಿ ಮುಖ್ಯ ಎಂದು ವಿವರಿಸ್ತಾ ಇದ್ರು. ಹಾಗಾಗಿ ನಾನು ಅವರ ಮಾತಿಗೆ ಗೌರವ ಕೊಟ್ಟಿದ್ದೇನೆ ಹೊರತು ಬಹಳ ನಂಬಿರಲಿಲ್ಲ. ಆದರೆ ಈಗ ಮಂದಣ್ಣನನ್ನು ಪಾರು ಮಾಡಬೇಕೆಂದು ಪಣತೊಟ್ಟು ಮೇಲೆ ಅದನ್ನು ಪೂರೈಸುವುದು ಮರ್ಯಾದೆಯ ಪ್ರಶ್ನೆಯಾಗಿ ಹೋಗಿತ್ತು. ಗೊನ್ಸಾಲ್ವೆನ್ಸ್ ಬಹಳ ಹೊತ್ತು ಆಲೋಚನೆ ಮಾಡಿ ಅನಂತರ ಮಂದಣ್ಣ ಜೇನು ಕೆಲಸಗಾರ ಎಂದು ಏನಾದರೂ ದಾಖಲೆಗಳಿದ್ದರೆ ತೆಗೆದುಕೊಂಡು ನಾಳೆ ಬನ್ನಿ ಎಂದು ಹೇಳಿದರು. ಮಂದಣ್ಣ ಈ ಬಗ್ಗೆ ಏನೇನೂ ಕೆಲಸಕ್ಕೆ ಬಾರದ ಸಂಗತಿಗಳನ್ನೆಲ್ಲ ವಟಗುಟ್ಟಿದ್ದ. ಗೊನ್ಸಾಲ್ವೆಸ್ ಅವರ ಎದುರು ಅಸಂಬದ್ಧವಾಗಿ ಆಣೆ ಭಾಷೆಗಳನ್ನೆಲ್ಲ ಹಾಕಿದ. ಅವನ ಚರ್ಯೆಗೆ ಅವರು ನಸುನಕ್ಕು ಅವನ ಮಾತನ್ನು ಅಲಕ್ಷಿಸಿದರು. ನಾನು ಅವರ ಆಫೀಸ್ನಿಂದ ಈಚೆಗೆ ಬಂದು, ಮಂದಣ್ಣ ನೀನು ಬಾಯಿ ಮುಚ್ಕೋತೀಯ ಇಲ್ವೋ? ಅವನ ಮನೆಯಲ್ಲಿದ್ದ ಕೊಳೆ ಮಡಿಕೆ ನಿನ್ನದೇ ಅಂತ ಹೇಳಿಕೆ ಕೊಟ್ಟಿದೀಯಾ? ಈಗ ಕೆಲಸಕ್ಕೆ ಬರದ ಸಂಗತಿ ಬೊಗಳ್ತಾ ಇದೀಯಾ? ಒಂದು ವರ್ಷ ಸಜಾ ಆಗಿ ರಾಗಿ ಮುದ್ದೆ ಖಂಡಿತ ತಿಂತೀಯ ನೀನು ಎಂದು ಕೋಪದಿಂದ ಬೈದೆ. ಇವನು ಕೋರ್ಟಿನಲ್ಲಿ ಬಾಯಿಗೆ ಬಂದಂತೆ ಹೇಳಿ ನಮಗೆ ತಲೆಗೆ ತಂದಿರ್ತಾನೆ ನೋಡಿಬೇಕಾದ್ರೆ ಎಂದು ಪ್ರಭಾಕರ ಹೇಳಿದ. ನನಗೂ ಹೌದೆನ್ನಿಸಿ ಇನ್ನಷ್ಟು ಕೋಪ ಬಂತು. ಅವನ ಕಡೆ ತಿರುಗಿ, ಮರಯ್ಯ ಇದೊಂದು ಸಾರಿ ಬಾಯಿ ಮುಚ್ಚಿಕೊಂಡು ಹೇಳಿದಂತೆ ಕೇಳು, ಆಮೇಲೆ ನೀನು ಫಾಸಿಗೆ ಹೋದರೂ ಕೂಡ ನಾನು ತಂಟೆಗೆ ಬರೋಲ್ಲ ಎಂದೆ. ಮೂಡಿಗೆರೆಯಲ್ಲಿ ನನಗೆ ತುರ್ತು ಕೆಲಸ ಇದ್ದುದರಿಂದ ಮಾರನೇ ದಿನ ಮಂದಣ್ಣನ ಕರೆದುಕೊಂಡು ಗೊನ್ಸಾಲ್ವೆಸ್ರ ಬಳಿ ಹೋಗಲು ಪ್ರಭಾಕರ್ನಿಗೆ ಹೇಳಿ ಮಂದಣ್ಣನಿಗೆ ಕೆಲಸಕ್ಕಾಗಿ ಮಂತ್ರಿಗಳಿಗೆ ನಾನು ಬರೆದುಕೊಟ್ಟ ಅರ್ಜಿ ವಿಷಯ ಲಾಯರ್ ಬಳಿ ಪ್ರಸ್ತಾಪಿಸಲು ಹೇಳಿ ಹೊರಟು ಬಂದೆ. ಮಾರನೇ ದಿನ ಬಂದು ಗೊನ್ಸಾಲ್ವೆನ್ಸ್ ಅಭಿಪ್ರಾಯವನ್ನು ಮುಂದಿನ ಬೆಳವಣಿಗೆಯನ್ನು ನನಗೆ ತಿಳಿಸಬೇಕೆಂದು ಹೇಳಿದ್ದೆ. ಆದ್ದರಿಂದ ಮಾರನೆಯ ದಿನ ಸಾಯಂಕಾಲದ ಹೊತ್ತಿಗೆ ಪ್ರಭಾಕರ ಬಂದ. ಜೋಲು ಮೋರೆ, ಭಾರವಾದ ಹೆಜ್ಜೆಗಳು, ದಣಿದ ನಡಿಗೆಯಲ್ಲಿ ಪ್ರಭಾಕರ ಬರುತ್ತಿರಬೇಕಾದರೆ ಅವನನ್ನು ನೋಡಿ ಏನೋ ದೊಡ್ಡ ರಾದಾಂತವಾಗಿರಬೇಕೆಂದು ಗಾಬರಿಯಾಯಿತು. ಏನಯ್ಯ ಪ್ರಭಾಕರ ಎಂದು ಕೇಳಿದೆ. ಅವನು ಮುಖಚರ್ಯೆಯಲ್ಲಿ ತೋರಿಸಿಕೊಳ್ಳುತ್ತಿದ್ದಷ್ಟು ಭಯಾನಕವಾದುದೇನೂ ನಡೆದಿರಲಿಲ್ಲ. ಆದರೆ ಒಂದು ಸಮಸ್ಯೆ ಮಾತ್ರ ಉದ್ಭವವಾಗಿತ್ತು. ಗೊನ್ಸಾಲ್ವೆನ್ಸ್ ಬಹಳ ಹೊತ್ತು ಯೋಚನೆ ಮಾಡಿ ಹೇಳಿದರಂತೆ, ಮಂದಣ್ಣ ನನ್ನ ಬಳಿ ಬೀ ಕೀಪಿಂಗ್ ಕೆಲಸ ಕಲಿತಾ ಇದ್ದ ಎಂದು ಕರ್ವಾಲೋ ಕೋರ್ಟಿನಲ್ಲಿ ಒಂದು ಮಾತು ಹೇಳಬೇಕಾಗ್ತದೆ ಎಂದು. ಯಾವನೋ ಶರಾಬು ಕೇಸಿನ ವ್ಯಕ್ತಿಗೆ ಕರ್ವಾಲೋರ ಸಾಕ್ಷ್ಯ ಬೇಕೆಂದು ಹೇಳುವುದು ಹೇಗೆ ಅಂತ ಲಾಯರು ತುಂಬಾ ಗೊಂದಲಕ್ಕೆ ಬಿದ್ದಿದ್ದಾರಂತೆ. ನಾನು ಇನ್ನೊಂದು ಸಾರಿ ಚೆನ್ನಾಗಿ ಯೋಚನೆ ಮಾಡಿ ಹೇಳ್ತೀನಿ, ಅಲ್ಲಿವರೆಗೂ ಕರ್ವಾಲ ಸಾಹೇಬರಿಗೆ ಹೇಳಬೇಡಿ ಎಂದು ಹೇಳಿದರು ಸರ್. ನಾನು ಹೇಳಲಿಲ್ವೇ ಈ ಮುಟ್ಟಾಳನ ವ್ಯವಹಾರಕ್ಕೆ ನಾವು ಕೈ ಹಾಕಲೇ ಕೊಡೋದು ಅಂತ. ನೋಡಿ ಈಗ ಕರ್ವಾಲು ಸಾಹೇಬರಲ್ಲಿ ಈ ಪೋಖ್ರಿ ಮಾವನ ಸಹವಾಸದಿಂದ ಶರಾಬಿನ ಕೇಸಿಗೆ ಸಿಕ್ಕಾಕಿಕೊಂಡಿರುವಂಥ ಈ ಅಯೋಗ್ಯೆಯಲ್ಲಿ ಕರ್ವಾಲು ಸಾಹೇಬರೇನು ಮಂದಣ್ಣ ಮೇಲಿನ ವಿಶ್ವಾಸಕ್ಕೆ ಆಯಿತು ಬಂದು ಸಾಕ್ಷಿ ಹೇಳ್ತೀನಿ ಅಂತಾರೆ. ಆದರೆ ನಮಗೆ ಕೊಂಚ ಪ್ರಜ್ಞೆ ಇರಬೇಕಲ್ಲ ಸರ್ ಎಂದು ದುಃಖದಲ್ಲಿ ನುಡಿದ. ಮೊದಲೇ ಅನೇಕರು ಅನೇಕ ಬಗೆಯಾಗಿ ನಮ್ಮ ಬಗ್ಗೆ ಹೇಳತೊಡಗಿದರು. ಈಗ ಶರಾಬಿನ ಕೇಸಿಗೂ ನಾವು ಕೈ ಹಾಕಿದರೆ ಇನ್ನೂ ತೊಂದರೆಗಿಟ್ಟುಕೊಳ್ತದೆ ಅನ್ನುವುದು ಖಚಿತವಾಯಿತು. ಮಂದಣ್ಣ ಎಲ್ಲಿ ಎಂದೆ. ನನ್ನ ಜೊತೆನೇ ಬಂದ ಸರ್, ಹೆಂಡತಿ ಮನೆಗೆ ಹೋಗಿ ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಊರೊಳಕ್ಕೆ ಹೋದ ಎಂದ ಪ್ರಭಾಕರ. ಅಲ್ಲಯ್ಯ ಪ್ರಭಾಕರ, ಕರ್ವಾಲು ನಮ್ಮಿಂದ ಏನು ಮಹತ್ವದ ಕೆಲಸ ಆಗಬೇಕಾಗಿದೆ ಅನ್ನುತ್ತಾರಲ್ಲ, ಈ 108 ರಗಳೆಗಳಿಂದ ಎಂದೋ ನಾನು ದೂರಾಗಿ ಬಿಡ್ತಿದ್ದೆ ಮಾರಾಯ, ಈ ಕರ್ವಾಲು ಒಬ್ಬರು ಇಲ್ದಿದ್ರೆ ಎಂದೆ. ಅಯ್ಯೋ ನನಗೂ ಹಂಗೆ ಹೇಳಿದರು ಸರ್, ಅವರ ಸ್ವಭಾವನೇ ಹಾಗೆ, ಎಲ್ಲಕ್ಕೂ ಬೆರಗಾಗಿ ಭಾರಿ ಮುಖ್ಯ ಅಂತಾರೆ. ಆ ಗ್ಲೋವರ್ಮ್ ಅಂತ ದೀಪ ಬಿಡೋ ಹುಳು ತರೋದಕ್ಕೆ ಒಂದು ವಾರ ರಜೆ ಹಾಕಿ ಮಂದಣ್ಣನ ಕೊಂಪೆ ನಾರ್ವಿಗೆ ಹೋಗಿದ್ರು. ಅವ್ರಿಗೇನು ಹೇಳೋಣ ಹೇಳಿ, ಅವರನ್ನು ಕೇಳಿದರೆ ಅದು ಹುಳನ ಪರಮಾತ್ಮನ ಅವತಾರ ಅಂತಾರೆ, ಅವರಿಗೆ ಇವೆಲ್ಲ ಗೊತ್ತಾಗೋಲ್ಲ ಅಂತ ನಾವು ತಿಳಿದವರು ಅವರನ್ನು ದುರುಪಯೋಗ ಮಾಡಿಕೋಬಾರ್ದು ಎಂದು ಹೇಳಿದ. ನನಗೂ ಪ್ರಭಾಕರ್ನಿಗೆ ಅನಿಸಿದಂತೆ ಅನಿಸತೊಡಗಿತು. ಪ್ರಭಾಕರ ಬಹಳ ಸಮತೂಕದಲ್ಲಿ ಮಾತಾಡುವ ಮನುಷ್ಯ ಎಂದೆನಿಸಿತು. ಪ್ರಭಾಕರ ಆ ದಿನ ರಾತ್ರಿ ಮನೆಯಲ್ಲೇ ಉಳಿದುಕೊಂಡ. ನಾವಿಬ್ಬರೂ ಸುಮಾರು ಮಧ್ಯರಾತ್ರಿವರೆಗೂ ಮಾತಾಡ್ತಾ ಕುಳಿತಿದ್ವು. ಪ್ರಭಾಕರ ತುಂಬಾ ಚಿಂತಿಸಿ ಕೊನೆಗೆ ಹೇಳಿದ, ಸರ್ ನಾವು ಬಹಳ ತಪ್ಪು ಮಾಡಿದ್ದೀವಿ ಸರ್, ಜವಾಬ್ದಾರಿ ತಗೊಂಡ್ರೆ ಸರಿಯಾಗಿ ತಿಳಿದು ಕೆಲಸ ಮಾಡಬೇಕು. ಈ ರೀತಿ ಅರೆಬರೆ ವ್ಯವಹಾರದಲ್ಲಿ ಇರೋದು ಬೇಡ. ನಾಳೆ ಕರ್ವಾಲು ಸಾಹೇಬರನ್ನು ಕಂಡು ಮುಚ್ಚುಮರೆ ಮಾಡಬೇಡಿ ಸರ್. ಅವನಿಂದಾಗಬೇಕಾಗಿರೋ ಮಹತ್ವದ ಕೆಲಸ ಏನು ಅಂತ ತಿಳಿಸಿಬಿಡಿ ಅಂತ ನೇರವಾಗಿ ಹೇಳಿಬಿಡಿ. ಆಮೇಲೆ ಇಲ್ಲಿವರೆಗೂ ಏನೇ ನಡೀತು ಎಲ್ಲ ಹೇಳಿ. ಗೊಂಜಾಲ್ವೇಸರ್ ಹೇಳಿದ್ದನ್ನು ಹೇಳಿ. ನಮಗೇನಿಸುತ್ತೆ ಅದನ್ನು ಹೇಳಿಬಿಡೋಣ. ನಾವು ಹೀಗೆ ಮುಂದುವರಿದಷ್ಟು ಸಮಸ್ಯೆ ಜಟಿಲವಾಗುತ್ತೆ ಸರ್ ಎಂದ. ಆಯಿತು ಎಂದೆ. ಮಲಗಲು ನಾನು ಹೋದಾಗ ಅರ್ಧರಾತ್ರಿ ಮೀರಿತ್ತು. ನನ್ನ ಹೆಂಡತಿ ಏನು ಸಮಾಚಾರ ಎಂದು ಕೇಳಿದಾಗ ನಾನು ಎಲ್ಲವನ್ನು ಸಂಕ್ಷಿಪ್ತವಾಗಿ ಹೇಳಿದೆ. ಅದು ಹೇಗೆ ಈ ಚಕ್ರವ್ಯೂಹದೊಳಗೆ ಸಿಕ್ಕಿಹಾಕಿಕೊಳ್ಳುತ್ತಿದ್ದೇವೋ ತಿಳಿಯದೆ ಅವಳು ಆಶ್ಚರ್ಯಪಟ್ಲು. ಆದರೆ ಅವಳೊಂದು ಮಾತು ಕೇಳಿದ್ಲು. ಮಂದಣ್ಣ ನಿರಪರಾಧಿಯಾಗಿದ್ದರೆ ನೀವಾಗಲಿ ಕರ್ವಾಲು ಅವರಾಗಲಿ ಯಾಕೆ ಕೋರ್ಟಿಗೆ ಹೋಗಿ ಸಾಕ್ಷ್ಯ ಹೇಳಬಾರ್ದು? ಅದರಲ್ಲೇನು ಅವಮಾನ ಎಂದು ಪ್ರಶ್ನಿಸಿದ್ಲು. ಖಚಿತ್ತಾಗಿ ಕೇಳಿದ ಅವಳ ಪ್ರಶ್ನೆ ತಕ್ಷಣವೇ ನನ್ನ ಮನಸ್ಸಿನ 108 ವ್ಯಾಧಿಗಳನ್ನು ಎತ್ತಿ ತೋರಿಸಿತು. ಎಂಥ ತಪ್ಪಾದ ಆಲೋಚನಾ ಲಹರಿಯಲ್ಲಿ ತರ್ಕಸರಣಿಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದೇವೆ ಎಂದೆನಿಸಿತು. ಆ ಕೂಡಲೇ ನನ್ನ ಮನಸ್ಸು ಹೊಸ ತರ್ಕಕ್ಕೆ, ಹೊಸ ಸರಳತೆಗೆ, ಹೊಸ ವಿಸ್ತಾರಕ್ಕೆ ಪರಿವರ್ತನೆಗೊಂಡಿತು. ನನಗೆ ಸಮಸ್ಯೆಗಳು ಸ್ಪಷ್ಟವಾಗಿ, ಸರಳವಾಗಿ ಕಾಣತೊಡಗಿದವು. ಬೆಳಿಗ್ಗೆ ಮಂದಣ್ಣ ಹಲ್ಲು ಚಿಲಿಯುತ್ತಾ ಬಂದ. ಕಾಫಿ ಕುಡಿಯುತ್ತಾ ಕರ್ವಾಲು ಸಾಹೇಬ್ರ ಹತ್ರ ಹೋಗಿ ಬರೋಣ ಕಣು ಎಂದೆ. ಅವರಿಗ್ಯಾಕೆ ಸರ್ ಈ ಸಣ್ಣ ವಿಚಾರನ್ನೆಲ್ಲ ತಲೆಗೆ ತುಂಬೋದು ಎಂದೆ ಮಂದಣ್ಣ. ಲೋ ಮಂದಣ್ಣ, ಗೊಂಜಾಲ್ವೆಸ್ ಹತ್ರ ನಮ್ಮನ್ನು ಕಳಿಸಿದವರು ಯಾರು? 1,000 ರೂಪಾಯಿಗೆ ಕಡಿಮೆ ಅವರು ಕೇಸನ್ನು ಕೈಯಿಂದ ಮುಟ್ಟೋರಲ್ಲಂತೆ ಗೊತ್ತೋ ಎಂದೆ. ಅಷ್ಟೊಂದು ಹಣ ಕೊಡಬೇಕಾಗುತ್ತೆ ಎಂದು ತಿಳಿದ ಕೂಡಲೇ, ನಾನೆಲ್ಲಿಂದ ತರಲಿ ಸರ್ ಅಷ್ಟೊಂದು ದುಡ್ಡು? ಮದುವೆಗೆ ಲಕ್ಷ್ಮಣ ಹತ್ರ 500 ರೂಪಾಯಿ ಸಾಲ ಮಾಡಿಕೊಂಡು ಸಾಯ್ತಿದ್ದೀನಿ. 1 ವರ್ಷ ನೀವು ಹೇಳ್ದಂಗೆ ರಾಗಿ ಮುದ್ದೆ ತಿನ್ಕೊಂಡು ಜೈಲಿನಾಗೆ ಇದ್ದು ಬರ್ತಿದ್ದೆ ಎಂದ ಗಾಬರಿಯಲ್ಲಿ. ಏನಾದರೂ ಸಾಯಿ, ಹೋಗಿ ಕರ್ವಾಲು ಸಾಹೇಬ್ರ ಕಾಲಿಗೆ ಬಿದ್ದುಬಿಡು ಎಂದೆ. ಅದಕ್ಕೂ ಈಗ ಸಾಹೇಬ್ರನ್ನು ನೋಡೋಕೆ ಹೋಗ್ತಿರೋದು ಎಂದು ಕೇಳಿದ. ಮಂದಣ್ಣ ಕಾಫಿ ಕುಡಿದ ನಂತರ 1 ನಿಮಿಷಕ್ಕೆ ಬಂದೆ ಎಂದು ಹೇಳಿ ಪ್ಯಾರನೊಡನೆ ತೋಟದ ಕಡೆ ಓಡಿದ. ತಾವಿಟ್ಟ ಜೇನು ಪೆಟ್ಟಿಗೆಗೆ ಯಾವುದಾದ್ರೂ ಜೇನುಗಳು ಬಂದಿವೆಯೋ ಎಂದು ನೋಡಲು. ಜೊತೆಗೆ ಇವರಿಬ್ಬರು ತಾವಿಟ್ಟ ಜಾಗಗಳಿಗೆ ಮೊದಲು ಬರುತ್ತೇವೆಂದು ಷರತ್ತು ಬೇರೆ ಕಟ್ಟಿದ್ರು. ಅವರು ಕಾಡಿನ ಕಡೆಗೆ ಹೋಗುತ್ತಿದ್ದದನ್ನು ನೋಡಿ ಕಟ್ಟಿಹಾಕಿದ್ದ ಕಿವಿ ಒಂದೇ ಸಮ ಸರಪಳಿ ಎಳೆಯುತ್ತಾ ಜಗ್ಗಾಡಿ ಗಲಾಟೆ ಮಾಡಿತು. ಇನ್ನೆಲ್ಲಿ ಕುತ್ತಿಗೆ ಮೂಳೆ ಮುರಿದುಕೊಳ್ಳುತ್ತದೋ ಎಂದು ಗಾಬರಿಯಿಂದ ನಾನು ಬೇಗನೆ ಅದರ ಸರಪಳಿ ಕಳಚಿದೆ. ಬಾಣದಂತೆ ಅವರು ಹೋದ ದಾರಿಯಲ್ಲಿ ಕಾಡಿನ ಕಡೆಗೆ ಓಡಿತು. ನಾನು ಪ್ರಭಾಕರನು ಮನೆಯಲ್ಲೇ ಕುಳಿತು ಹೊರಟುತ್ತಾ ಕಾದೆವು. ಕರ್ವಾಲು ಹೇಗೆ ನನಗೆ ಪರಿಚಯವಾದರು ಎಂದು ಹಳೆಯದನ್ನೆಲ್ಲ ಪ್ರಭಾಕರ ನೆನೆಸಿಕೊಂಡ. ಕರ್ವಾಲು ಯಾವುದೋ ವಿದೇಶದ ಯೂನಿವರ್ಸಿಟಿಗೆ ಡಾಕ್ಟರೇಟ್ ಪ್ರಬಂಧವೊಂದನ್ನು ಒಪ್ಪಿಸಿದ್ದರಂತೆ. ಅದಕ್ಕೆ ಬೇಕಾದ ಫೋಟೋಗಳು, ನಕ್ಷೆಗಳು ಎಲ್ಲವನ್ನೂ ಪ್ರಭಾಕರ ಮಾಡಿಕೊಟ್ಟನಂತೆ. ಪ್ರಭಾಕರನ ಫೋಟೋಗ್ರಫಿ ಜ್ಞಾನ ಮತ್ತು ಉಪಕರಣಗಳು ಸಾಲದೆ ಹೊಸ ಹೊಸ ಫೋಟೋಗ್ರಫಿ ವಿಧಾನಗಳು ಮತ್ತು ಉಪಕರಣಗಳನ್ನೆಲ್ಲ ಕರ್ವಾಲು ತಿಳಿಸಿ ವಿದೇಶದಿಂದ ತರಿಸಿಕೊಟ್ರಂತೆ. ಗ್ರಾಫಿಕ್ ಫೋಟೋಗ್ರಫಿ ಅಂತ ಹೊಸ ರೀತಿಯ ಕೆಲಸನೇ ಕಲಿಸಿಕೊಟ್ರು ಸರ್. ಈಗಿಂದೀಗಲೇ ನಾನೇನಾದರೂ ಬಟ್ಟೆಗಿರಣಿಯ ಉದ್ಯಮಕ್ಕೆ ಹೋದರೆ ನನಗೆ ತಿಳಿದಿರೋ ಗ್ರಾಫಿಕ್ ವಿದ್ಯೆಯಲ್ಲಿ 100 ರೂಪಾಯಿ ದುಡಿಬಲ್ಲೆ ಸರ್. ಆದರೆ ಕರ್ವಾಲೋರನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸೇ ಬರೋಲ್ಲ ಸರ್. ಅವರ ಜೊತೆ ಇದ್ರೆ ದಿನದಿನಕ್ಕೂ ನಮ್ಮ ಬುದ್ಧಿ ವಿದ್ಯೆ ಬೆಳೀತಾ ಹೋಗುತ್ತೆ ಸರ್ ಎಂದ. ಪ್ರತಿದಿನ ದೇಶ ವಿದೇಶಗಳಿಂದ ಫೋಟೋಗಳು, ನೆಗೆಟಿವ್ಗಳು, ಸ್ಪೆಸಿಮೆನ್ಗಳು 100 ಬರ್ತಿರ್ತವೆ ಸರ್. ಅವುಗಳನ್ನೆಲ್ಲ ಕರ್ವಾಲೋ ಗುರುತಿಸಿ ಜಾತಿ ವಿಂಗಡಣೆ ಮಾಡಿ ತಿಳಿಸ್ತಾ ಇರ್ತಾರೆ ಸರ್. ಕರ್ವಾಲೋ ಸಾಹೇಬ್ರಂದ್ರೆ ಭಾರೀ ದೊಡ್ಡ ತಿಳುವಳಿಕಸ್ತ ಸರ್. ಅವರು ಒಂದು ಮಾತು ಬರೆದ್ರೆ ನಾಳೇನೆ ಹೊರದೇಶಗಳಿಂದೆಲ್ಲ ಬೇಕಾದ್ದು ಬರುತ್ತೆ ಸರ್ ಎಂದು ಪ್ರಭಾಕರ ತನ್ನ ಅರಿವಿಗೆ ನಿಲುಕಿದ್ದಷ್ಟನ್ನು ಕರ್ವಾಲು ಬಗ್ಗೆ ಹೇಳಿದ. ಸುಮಾರು 9 ಗಂಟೆಯಾಯಿತು. ಮಂದಣ್ಣ ಮಾತ್ರ ಬರಲೇ ಇಲ್ಲ. ಬೇಜವಾಬ್ದಾರಿತನದಲ್ಲಿ ಅದ್ವಿತೀಯ ವ್ಯಕ್ತಿಯಾಗಿದ್ದ. ಕಾಡಿನ ಕಡೆಗೆ ಮುಖ ಮಾಡಿ ಗಟ್ಟಿಯಾಗಿ ಹಲವಾರು ಬಾರಿ ಲೋ ಮಂದಣ್ಣ ಎಂದು ಕೂಗಿದೆ. ಸಮೀಪದಲ್ಲೇ ಎಲ್ಲಾದರೂ ಇದ್ದರೆ ಬರಲಿ ಎಂದು. ಮಂದಣ್ಣ ಓಕೊಳ್ಳಲೂ ಇಲ್ಲ, ಬರಲೂ ಇಲ್ಲ. ಹೋಗಿಯಾದರೂ ಕರೆಯೋಣವೆಂದರೆ ಎಲ್ಲಿಗೆಂದು ಹೋಗಿ ಕರೆಯುವುದು? ಯಾವ ಕಗ್ಗಾಡಿನಲ್ಲಿ ಎಲ್ಲಿಟ್ಟಿದ್ದಾನೋ ಪೆಟ್ಟಿಗೆಗಳನ್ನು. ಕೋಪದಿಂದ ಬೈಯುತ್ತಾ ಹಲ್ಲು ಕಡಿಯುತ್ತಾ ಕಾಯತೊಡಗಿದೆವು. ಕೊಂಚ ಹೊತ್ತಾದ ನಂತರ ಪ್ಯಾರ ಶಿಳ್ಳೆ ಹೊಡೆಯುತ್ತಾ, ನೆಗೆಯುತ್ತಾ ಕಿವಿಯೊಡನೆ ಮನೆ ಕಡೆ ಓಡಿ ಓಡಿ ಬಂದ. ಏನೋ, ಎಲ್ಲೋ ಮಂದಣ್ಣ? ಅಸಹನೆಯಿಂದ ಕೇಳಿದೆ. ಬಾಳೆನಾರು ತಗೋಬಂದ್ರು ಎಂದ. ಯಾಕೋ ಬಾಳೆನಾರು? ನಾನು ಮಂದಣ್ಣಾರು ಬಾಜಿ ಕಟ್ಟಿದ್ವಿ. ನಾನು 2 ಕಡೆ ಪೆಟ್ಟಿಗೆ ಇಟ್ಟಿದ್ದೆ, ಅವರು 4 ಕಡೆ ಇಟ್ಟಿದ್ರು. ನನ್ನದಕ್ಕೆ ಮೊದಲು ಬರ್ತದೆ ಅಂತ ಷರತ್ತು ಕಟ್ಟಿದ್ದೆ, ಹಂಗೆ ಆಯಿತು ಎಂದ ಗೆದ್ದ ಗೆಲುವಿನಲ್ಲಿ. ಸರಿ, ಈಗ್ಯಾಕೆ ಬರಲಿಲ್ಲೋ ಎಂದೆ. ಜೇನು ಸೊಟ್ಟಾಪಟ್ಟ ಹಲ್ಲೆ ಕಟ್ಟಿದಾವೆ, ಕುಯ್ದು ಫ್ರೇಮಿಗೆ ಸರಿಯಾಗಿ ಕಟ್ಟೋಣ, ಬಾಳೆನಾರು ತಗೊಂಡು ಬಂದರು ಎಂದ. ನಿನ್ನ ಹಲ್ಲು ಮುರಿತೀನಿ ಹಜಾಮ, ನಾವಿಲ್ಲಿ ಕಾಯ್ಕೊಂಡು ಸಾಯ್ತಿದ್ದೀವಿ, ನೀವು ಅಲ್ಲಿ ಷರತ್ತು ಕಟ್ಟಿಕೊಂಡು ಆಟಾಡ್ತಿದ್ದೀರೇನೋ? ಒಳ್ಳೆ ಮಾತಿನಲ್ಲಿ ಈ ಕಡೆ ಬರ್ಲಿಕ್ಕೆ ಹೇಳ್ತೀಯೋ ಇಲ್ಲ ನಿನ್ನ ಜೇನು ಪೆಟ್ಟಿಗೆಯೆಲ್ಲ ತೆಗೆದು ಎಸಿಲೋ ಎಂದು ಅಬ್ಬರಿಸಿ ಕೂಗಿದೆ. ಪ್ಯಾರಾ ಇಂಗು ತಿಂದ ಮಂಗನ ಮುಸುರಿ ಮಾಡಿಕೊಂಡು ಬಂದ ವೇಗದಲ್ಲೇ ಮತ್ತೆ ಕಾಡಿನ ಕಡೆಗೆ ಓಡಿದ. ಅವನಿಗಿಂತ ವೇಗವಾಗಿ ಕಿವಿ ಓಡಿತು. ಪ್ಯಾರಾ ಕಾಡೊಳಗೆ ಮರೆಯಾಗುತ್ತಿದ್ದಂತೆ ಬಲಗಡೆ ದೊಡ್ಡ ರಸ್ತೆಯಲ್ಲಿ ಯಾರೋ ಬರುತ್ತಾ ಇರುವುದು ಕಂಡಿತು.

0: ಅಂತ ಬೆಳಗ್ಗೆ ನಾನೇ ಹೊರಟು ಬಂದ್ಬಿಟ್ಟೆ ಎಂದರು. ಬನ್ನಿ ಸರ್ ಬನ್ನಿ, ಏನು ಕೇಸಿನ ವಿಷಯಕ್ಕೆ? ನೀವೊಂದು ಅರ್ಧ ಗಂಟೆ ತಡೆದಿದ್ರೆ ನಾವೇ ಬರ್ತಿದ್ವಲ್ಲ ಸರ್, ಅದಕ್ಕೆಲ್ಲ ನಿದ್ದೆ ಯಾಕೆ ಕಳಿಸ್ಕೋಬೇಕು? ನೀವು ಮಂದಣ್ಣನೇ ಆ ವಿಷಯ ಮನಸ್ಸಿಗೆ ಹಚ್ಚಿಕೊಂಡಿಲ್ಲ, ಇನ್ನು ನೀವ್ಯಾಕೆ ಯೋಚಿಸ್ತೀರಿ?
1: ನೋ ನೋ ನೋ ನೋ, ಕೇಸಿನದಲ್ಲ, ಬೇರೆ ವಿಷಯ ಬಹಳ ಇದೆ ಹೇಳೋದು. ಮೊದಲು ಕೇಸಿನದು ಏನಾಯಿತು ಹೇಳಿ, ಆಮೇಲೆ ಮಿಕ್ಕದ್ದು ವಿವರವಾಗಿ ತಿಳಿಸ್ತೀನಿ ಎಂದರು.
0: ಗೊನ್ಸಾಲ್ವೆನ್ಸ್ಗೆ ಕೇಸು ಹ್ಯಾಂಡ್ ಓವರ್ ಮಾಡಿದೆವು ಸರ್. ನಿಮ್ಮ ಕಾಗದ ಇಲ್ದಿದ್ರೆ ಅವರು ನಮ್ಮನ್ನ ಕಚೇರಿಯ ಒಳಗೆ ಸೇರಿಸ್ತಾನೆ ಇರಲಿಲ್ಲ ಅಂತ ಕಾಣ್ತದೆ ಸರ್. ಆಮೇಲೆ ಎಲ್ಲ ಕೇಳಿಕೊಂಡ್ರು ಸರ್, ಮತ್ತೆ ನೋಡಿ ನನ್ನನ್ನು ಅಂತ ಹೇಳಿದ್ದಾರೆ. ನಿನ್ನೆ ಕೋರ್ಟ್ಗೆ ಹಾಜರಾಗಿ ಕೇಸ್ ಅರ್ಜೆಂಟ್ಮೆಂಟ್ ತೆಗೆದುಕೊಂಡಿದ್ದೀವಿ, ಬಹುಶಃ ಕೇಸು ನಿಲ್ಲೋದಿಲ್ಲ ಅಂತ ಕಾಣ್ತದೆ ಸರ್. ನೋಡೋಣ ಎಂದೆ.
1: ನೋಡೋಣ?
0: ಏನು ನೋಡೋಣ, ನಾವು ಕೇಸ್ ಗೆಲ್ಲಿಸಲೇಬೇಕು, ಬೇರೆ ಮಾರ್ಗವೇ ಇಲ್ಲ.
1: ಹಾಗಲ್ಲ ಸರ್, ಈ ಮಂದಣ್ಣ ಈ ಕೊಳೆ ಇಟ್ಟ ಮಡಕೆ ತನ್ನದೇ ಅಂತ ಹೇಳಿಕೆ ಕೊಟ್ಟು ಬಿಟ್ಟಿದ್ದಾನೆ ಸರ್. ಅದೇ ಈಗ ದೊಡ್ಡ ತಲೆನೋವು. ಅವನು ಬಿ ಮ್ಯಾನ್ ಕೆಲಸ ಕಲಿತಿದ್ದ ಅನ್ನೋದಕ್ಕೆ ಒಂದು ದಾಖಲೇನು ಇಲ್ಲ. ನೀವು ಎಂಟಮಾಲಜಿಸ್ಟ್ ಆಗಿರೋದ್ರಿಂದ ಏನಾದರೂ ಸಹಾಯ ಮಾಡೋದಕ್ಕೆ ಆಗ್ತದೋ ಅಂತ ಸಿರಿಲ್ ಗೊನ್ಸಾಲ್ವೆಸ್ ಯೋಚನೆ ಮಾಡ್ತಿದ್ರು ಎಂದೆ.
0: ಪುವರ್ ಫೆಲೋ, ನಾನು ಬರ್ತೀನಿ ಕೋರ್ಟಿಗೆ, ಅದರಲ್ಲೇನಿದೆ, ನಾನು ಕಲಿಸ್ತಾ ಇದ್ದೆ ಅಂತ ಎಂದರು ಕರ್ವಾಲೋ.
1: ಅಲ್ಲ, ಈ ವಿಷಯಕ್ಕೆಲ್ಲ ನಿಮ್ಮನ್ನು ಎಳೆಯೋದು ಸರಿಯಾ ಅಂತ ಪ್ರಭಾಕರ ಎಂದ.
0: ನಾನ್ ಸೆನ್ಸ್, ನನ್ನ ಹತ್ತಿರ ಶಿಷ್ಯವೃತ್ತಿ ಮಾಡಿ ನೀನು ತರಬೇತಾಗಿರೋದು ಇಷ್ಟೇನು ಪ್ರಭಾಕರ? ನಾನು ಪ್ರೊಫೆಸರು, ಮಂದಣ್ಣ ಹಳ್ಳಿಗಮಾರ, ಇವೆಲ್ಲ ಹೆಬ್ಬುಬ್ಬೆಯನ್ನ ನೀನು ನಿಜ ಅಂತ ತಿಳಿದ್ರೆ ಏನಪ್ಪ ಕಲಿತಂತೆ ಆಯ್ತು? ಇದರಲ್ಲೇ ನಿನ್ನ ಆಯಸ್ಸು ಮುಗಿದು ಹೋಗುತ್ತೆ, ಸತ್ಯದ ಕಿಂಚಿತ್ ದರ್ಶನವೂ ಆಗೋಲ್ಲ ನಿನಗೆ. ಈ ಮಾಯೆನೆಲ್ಲ ಮೀರಬೇಕು ನಾವು, ಆಗಲೇ ನಿಮಗೆ ಬೇರೆ ಬೇರೆ ಜಗತ್ತು ಪ್ರಪಂಚ ಕಾಣ್ತದೆ ಎಂದರು.
1: ನನಗೆ ನಿನ್ನೆ ರಾತ್ರಿಯಿಂದ ಮನಸ್ಸೇ ಬೇರೆ ಥರ ಆಗ್ತಿತ್ತು. ಕರ್ವಾಲು ಹೇಳಿದ್ದು ಅತ್ಯಂತ ಸರಳ ಸತ್ಯವಾಗಿ ಕಂಡಿತು ನನಗೆ.
0: ಈಗ ನನ್ನ ವಿಷಯಕ್ಕೆ ಬರೋಣ. ಬಹುಶಃ ನೀವೆಲ್ಲ ನನ್ನನ್ನು ನನ್ನ ವರ್ತನೆಯನ್ನು ಹುಚ್ಚ ಅಂತ ತಿಳಿದಿರಬಹುದು ಎಂದರು. ನಾನು ಇನ್ನೂ ಏನೇನು ಕೇಸಿನ ವಿಷಯ ಹೇಳಬೇಕೆಂದಿದ್ದೆ, ಆದರೆ ಕರ್ವಾಲು ಯಾವುದೋ ಮಹತ್ವದ ವಿಷಯ ಹೇಳ ಹೊರಟಿದ್ದಾರೆಂಬ ಕುತೂಹಲದಲ್ಲಿ ಅದನ್ನು ಅಲ್ಲಿಗೆ ತಡೆ ಹಿಡಿದೆ.
1: ಕರ್ವಾಲು ಹೇಳಿದರು, ನೋಡಿ ಪ್ರಭಾಕರ, ನಿಮಗೆ ಈಗ ನಾನು ಹೇಳೋ ವಿಷಯದ ತಲೆಬುಡ ಅರ್ಥವಾಗಲಾರದು, ಆದ್ದರಿಂದ ನಿಮಗೆ ನಿಧಾನಕ್ಕೆ ವಿವರವಾಗಿ ತಿಳಿಸ್ತೇನೆ. ಯಾಕಂದರೆ ವಿಶ್ವದಲ್ಲಿ ಜೀವೋತ್ಪತ್ತಿ, ಮಾನವನ ಉಗಮ, ಚರಿತ್ರ, ಪೂರ್ವಯುಗಗಳು ಇವನ್ನೆಲ್ಲ ಇದಕ್ಕೆ ಪೂರ್ವಭಾವಿಯಾಗಿ ತಿಳಿದಿರಬೇಕು ಎಂದು ಹೇಳಿ ಆನಂತರ ನನ್ನ ಕಡೆ ತಿರುಗಿ, ನೋಡಿ ನಿಮಗೆ ನಾನು ಸಂಕ್ಷಿಪ್ತವಾಗಿ ಹೇಳಿದರೆ ಸಾಕಂತ ಕಾಣ್ತದೆ, ಎಂ ಎಯಲ್ಲಿ ನಿಮ್ಮ ವಿಷಯ ಫಿಲಾಸಫಿ ಸೋಷಿಯಾಲಜಿ ತಾನೆ ಎಂದರು.
0: ಅಯ್ಯೋ, ನಾನು ಪ್ರಭಾಕರ್ನಷ್ಟೇ ಅಜ್ಞ ಸರ್ ಈ ವಿಷಯದಲ್ಲಿ ಎಂದೆ.
1: ನೋ ನೋ, ನಿಮ್ಮ ಈ ಫಾರ್ಮಾಲಿಟಿ ನಮ್ರತೆ ಎಲ್ಲ ಬೇಡ. ತುಂಗಾ ಕೊಳ್ಳದಲ್ಲಿ ಚರಿತ್ರಪೂರ್ವ ನಾಗರಿಕತೆಯ ಸಂಶೋಧನೆ ಬಗ್ಗೆ ನೀವು ಭಾಗವಹಿಸಿದ್ದು, ನಿಮ್ಮ ಲೇಖನ ಎಲ್ಲ ನೋಡಿದ್ದೇನೆ ನಾನು.
0: ಅಯ್ಯೋ, ಅದೊಂದು ದೊಡ್ಡ ಟ್ರಾಜಿಡಿ ಸರ್. ನಮ್ಮ ಎಕ್ಸ್ಪೆಡಿಷನ್ ಕೊನೆಗೆ ದುರಂತವಾಗೋಯಿತು. ಸರ್ವೇಯರ್ ನಾರಾಯಣನ್ನ ಕರಡಿ ಕೊಂದು ಹಾಕಿದ ಮೇಲೆ ನಾವು ಬೇಸರ ಬಂದು ಬಿಟ್ಟೆವು ಸರ್ ಎಂದೆ.
1: ಗೊತ್ತು ಗೊತ್ತು, ಅದರ ಮೇಲೆ ನೀವೊಂದು ಪುಸ್ತಕ ಬರೆಯಬಹುದು ಎಂದರು. ನನಗೆ ನನ್ನ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ ಜೀವನ ನೆನಪಿಗೆ ಬರತೊಡಗಿತ್ತು. ಸ್ಕೂಲ್ ಹುಡುಗರ ಥರ ಕರ್ವಾಲೋರ ಪಾಠ ಕೇಳಲು ಕುಳಿತೆ.
0: ನೋಡಿ, ನಾನು ಕೆಲವು ವಾರಗಳ ಹಿಂದೆ ನೀವು ಬಂದಾಗ ರಜಾ ಹಾಕಿ ನಾರ್ವೆಗೆ ಮಂದಣ್ಣನ ಜೊತೆ ಹೋಗಿದ್ದೇನಲ್ಲ, ಆಗ ಎರಡು ಪ್ರಾಣಿಗಳನ್ನು ನೋಡಬೇಕಂತ ಹೋಗಿದ್ದೆ. ಒಂದು ಆ ಗ್ಲೋವರ್ಮ್ ನಿಮಗೆ ತೋರಿಸಿದ್ನಲ್ಲ, ಅದು. ಅದರ ಮೇಲೆ ಸದ್ಯದಲ್ಲೇ ಸ್ಮಿತ್ ಸೋನಿಯನ್ ಇನ್ಸ್ಟಿಟ್ಯೂಟ್ನವರು ಒಂದು ಬಾರಿ ರಿಸರ್ಚ್ ಆರಂಭಿಸಲಿದ್ದಾರೆ. ಅದರ ಬೆಳಕಿನ ಮೂಲ ಯಾವುದು, ನಾವು ಸಹ ಅದರಂಥ ದೀಪಗಳನ್ನು ಸೃಷ್ಟಿ ಮಾಡಬಹುದೇ ಎಂದು. ಇನ್ನೊಂದು ನೋಡಲೇಬೇಕೆಂದುಕೊಂಡು ಹೋಗಿದ್ದು ಫ್ಲೈಯಿಂಗ್ ಲಿಜರ್ಡ್ ಅಂತ, ಹಾರುವ ಓತಿ ಎನ್ನಬಹುದು. ನಮ್ಮ ಮಂದಣ್ಣನೇ ಈ ವಿಷಯನ ನನಗೆ ತಿಳಿಸಿದ್ದು. ನಾರ್ವೆ ಬಳಿಯ ಕಾಡಿನಲ್ಲಿ ಅದನ್ನು ನೋಡಿದ್ದೇನೆ ಎಂದು ಹೇಳಿದ ಎಂದು ಹೇಳಿ ಕರ್ವಾಲೋ ತಮ್ಮ ಚರ್ಮದ ಚೀಲದೊಳಗಿನಿಂದ ಸುಮಾರು ಕಾಗದ ಪುಸ್ತಕ ಇತ್ಯಾದಿಗಳನ್ನು ಹೊರಕ್ಕೆಳೆದುಕೊಂಡು ಒಂದು ರೇಖಾಚಿತ್ರವನ್ನು ಹುಡುಕಿ ತೆಗೆದರು. ಇದನ್ನು ನಾನು ಮಂದಣ್ಣ ಹಾರಾಡುವ ಓತಿಯನ್ನು ವಿವರಿಸಿದಾಗ ಅವನು ಹೇಳಿದಂತೆಯೇ ಬರೆದುಕೊಂಡದ್ದು. ಸಾಧಾರಣವಾಗಿ ಕಣ್ಣಿಗೆ ಇದು ಬೇಲಿ ಮೇಲಿನ ಓತಿಖ್ಯಾತಕ್ಕಿಂತ ಭಿನ್ನವಾಗಿ ಕಾಣೋದಿಲ್ಲ, ಆದರೆ ಸಾಮಾನ್ಯ ಓತಿಖ್ಯಾತಕ್ಕೂ ಇದಕ್ಕೂ ಹಲವಾರು ಮೂಲಭೂತ ವ್ಯತ್ಯಾಸಗಳಿದ್ದಾವೆ ಎಂದರು. ಮಂದಣ್ಣ ಈ ಓತಿಯ ವಿಷಯ ಹೇಳಿದಾಗ ನಾನು ಸುಮ್ಮನೆ ಅವನು ಹೇಳಿದಂತೆ ಬರೆದುಕೊಂಡೆ ಅಷ್ಟೆ.
1: ಸರ್, ಅವನು ಏನು ಹೇಳಿದ್ನು, ನೀವೇನು ಬರೆದುಕೊಂಡ್ರು, ಅವನು ನೋಡಿದ್ದೇನೋ, ನೀವು ಬರೆಯುವಾಗ ಅದೇನು ರೂಪ ಪಡೆಯಿತು?
0: ಇಲ್ಲ ಇಲ್ಲ, ಈ ವಿಷಯದಲ್ಲಿ ಮಂದಣ್ಣನ ಮೀರಿಸುವವರು ಯಾರೂ ಇಲ್ಲ, ಅಷ್ಟೊಂದು ಚೆನ್ನಾಗಿ ಗ್ರಹಿಸ್ತಾನೆ, ಅವನೊಬ್ಬ ಹುಟ್ಟ ನ್ಯಾಚುರಲಿಸ್ಟ್. ಹೆಚ್ಚು ಕಡಿಮೆ ಈವರೆಗೂ ಅವನು ಹೇಳಿರೋದು ಒಂದೊಂದು ಕೂಡ ಅದರ ವಿವರಗಳಲ್ಲಿ ಸಹ ಸುಳ್ಳಾಗಿಲ್ಲ, ಅಷ್ಟೊಂದು ಸೂಕ್ಷ್ಮವಾಗಿ ಗ್ರಹಿಸ್ತಾನೆ, ಅದ್ಭುತ ಪ್ರಕೃತಿ ಶಾಸ್ತ್ರಜ್ಞ. ಅಂತೂ ನನ್ನ ಹತ್ತಿರ ಬಂದು ಪ್ಯೂನ್ ಕೆಲಸ ಕೊಡಿ

0: ಅದೇ ನನಗೆ ಸಿಟ್ಟು ಬರುದಿಲ್ವೇ ರಾಸ್ಕಲ್. ಅವನಿಗೆ ಮದುವೆ ಆದಮೇಲೆ ಕೆಲಸದ ವಿಷಯ ಚಕಾರನೂ ಎತ್ತಲಿಲ್ಲ ಸರ್. ಸುಮ್ಮನೆ ಮ್ಯಾರೇಜಿನ ಸಲುವಾಗಿ ಹಾಗೆಲ್ಲ ಗೋಳಾಡಿಕೊಂಡು ತಿರುಗಾಡ್ತಿದ್ದ ಕಾಣ್ತದೆ. ಲಕ್ಷ್ಮಣ ಮೊನ್ನೆ ಬೀಮ್ಯಾನ್ ಕೆಲಸಕ್ಕೆ ಅಪ್ಲಿಕೇಶನ್ ಕೊಡು ಅಂದರೆ ಈಗೇನು ಅವಸರ ಅಂತ ಹೇಳಿದ್ನಂತೆ ಎಂದ ಪ್ರಭಾಕರ. ನೋಡಿ ನೋಡಿ, ಮುಖ್ಯ ವಿಷಯ ಬಿಟ್ಟು ಅಡ್ಡ ಹಾದಿ ತುಳಿಬೇಡಿ. ಕೆಲಸಕ್ಕೆ ಬಾರದ ಹರಟೆಯಲ್ಲೇ ಮುದುಕರಾಗ್ತೀವಿ, ಕಾಲ ಸರಿತಾ ಇದೆ ಎಂದು ಕರ್ವಾಲು ಎಚ್ಚರಿಸಿದರು. ಅಷ್ಟರಲ್ಲಿ ಪ್ಯಾರಾನು ಮಂದಣ್ಣನು ಏದುಸಿರು ಬಿಡುತ್ತಾ ಓಡೋಡಿ ಬಂದರು. ಏನಯ್ಯ ನೀನು ಜವಾಬ್ದಾರಿಲ್ಲದ ಮನುಷ್ಯ, ಎಷ್ಟು ಹೊತ್ತಂತ ಕಾಯ್ದು ನಿನಗೆ ಎಂದು ಮಂದಣ್ಣನಿಗೆ ಬೈದೆ. ಇಲ್ಲ ಸರ್, ಒಂದು ಪೆಟ್ಟಿಗೆಗೆ ಜೇನು ಬಂದು ಹುಚ್ಚಾಪಟ್ಟೆ ಹಲ್ಲಿ ಕಟ್ಟಿಟ್ಟಿದ್ದಾವೆ, ಅವನ್ನ ಈಗಲೇ ಸರಿ ಮಾಡಿ ಕಟ್ಟಬೇಕು, ಇಲ್ದಿದ್ರೆ ಆಮೇಲೆ ಹದ್ದು ಬಸ್ಸಿಗೆ ಬರೋದೇ ಇಲ್ಲ ಅವು ಎಂದ. ಆಮೇಲೆ ಅವನು ಗುರು ಕರ್ವಾಲೋ ಸಾಹೇಬ್ರನ್ನು ನೋಡಿ ಚಕಿತನಾಗಿ, ಓ ಸಾಹೇಬ್ರು ಬಂದ್ಬಿಟ್ಟಿದ್ದಾರೆ, ನಾವು ಹೊರಡೋದು ತಡ ಆಗಿದ್ದು ಒಳ್ಳೇದೇ ಆಯಿತು ಎಂದ. ಇರ್ಲಿ ಕೂತ್ಕೋ ಎಂದೆ. ಅವನು ವಿನಯವನ್ನು ಪ್ರದರ್ಶಿಸಲು ನಿಂತೇ ಇದ್ದ. ಅಷ್ಟರಲ್ಲಿ ಒಳಗಿನಿಂದ ನನ್ನ ಹೆಂಡತಿ ಬಂದಳು. ಕರ್ವಾಲೋರನ್ನು ನೋಡಿ ಚಕಿತಳಾಗಿ, ನಮಸ್ಕಾರ ಸರ್ ಎಂದಳು. ಕರ್ವಾಲೋ ಮತ್ತೆ ರೇಖಾಚಿತ್ರ ಹಿಡಿದು ಆರಂಭಿಸಿದರು. ನೋಡಿ, ಈ ಓತಿಗೂ ನಮ್ಮ ಸಾಧಾರಣ ಓತಿಗೂ ಬಹಳ ವ್ಯತ್ಯಾಸ ಇದೆ. ಒಳಗೆ ಶರೀರ ರಚನೆಯಲ್ಲಿ ಕೂಡ ಇದು ಬೇರೆ ರೀತಿಯೇ ಇದೆ. ಇದರ ಅತಿ ಹತ್ತಿರದ ಸಂಬಂಧಿ ಅಂದರೆ ಕುವಟಾರ ಅಂತ ಇನ್ನೊಂದು ಓತಿ, ಅದು ನ್ಯೂಜಿಲೆಂಡ್ನಲ್ಲಿದೆ. ಅದಕ್ಕೂ ಇದಕ್ಕೂ ಇರೋ ಮೂಲಭೂತ ವ್ಯತ್ಯಾಸ ಅಂದರೆ ಆ ಪ್ರಾಣಿ ನೆಲದ ಮೇಲೆ ಉಳಿದುಕೊಂಡು ಆಹಾರ ಸಂಪಾದನೆ ಮಾಡಿತು, ಆದ್ದರಿಂದ ಅದಕ್ಕೆ ರೆಕ್ಕೆ ರೂಪುಗೊಳ್ಳಲಿಲ್ಲ. ಇಲ್ಲಿ ನೋಡಿ ಅವುಗಳ ಚಿತ್ರ ಎಂದು ಇನ್ನೆರಡು ಚಿತ್ರಗಳನ್ನು ನನ್ನ ಮುಂದೆ ಹಿಡಿದರು. ಓತಿಖ್ಯಾತದಂಥ ಎರಡು ಪ್ರಾಣಿಗಳು ಅದರಲ್ಲಿದ್ದವು. ಆದರೆ ಈ ನಮ್ಮ ಓತಿಗೆ ಬಾವಲಿಯಂತ ಎರಡು ತೆಳ್ಳನೆ ರೆಕ್ಕೆಗಳಿದ್ದಾವೆ. ಅದರ ಸಹಾಯದಿಂದ ಅದು ಮರದಿಂದ ಮರಕ್ಕೆ ಗಾಳಿಯಲ್ಲಿ ತೇಲಿ ಹಾರಬಲ್ಲದು. ಆದರೆ ಹಕ್ಕಿಯಂತೆ ರೆಕ್ಕೆ ಬಡಿದುಕೊಂಡು ಹಾರಲಾರದು. ಮಂದಣ್ಣ ಬಹಳ ಸ್ಪಷ್ಟವಾಗಿ ಅದರ ವಿವರಣೆ ಕೊಟ್ಟಿದ್ದಾನೆ. ಸರಸರ ಮರ ಹತ್ತಿ ಸಾಕಷ್ಟು ಎತ್ತರಕ್ಕೆ ಏರಿದೊಡನೆ ಅಲ್ಲಿಂದ ಇನ್ನೊಂದು ದೂರದ ಮರಕ್ಕೆ ತೇಲಿಕೊಂಡು ಹಾರುತ್ತದಂತೆ. ಒಂದು ವಿಷಯ ಮಾತ್ರ ನಿಮಗೆ ಇಲ್ಲಿ ಪ್ರಾಮಾಣಿಕವಾಗಿ ಹೇಳಬೇಕಾಗಿದೆ. ಈ ಚಿತ್ರದಲ್ಲಿ ಬರೆದಿರೋ ರೆಕ್ಕೆಯ ಕಲ್ಪನೆ ನನ್ನದು. ಇಷ್ಟೆಲ್ಲ ವಿವರಗಳನ್ನು ತಿಳಿಸಿದ ಮಂದಣ್ಣ ರೆಕ್ಕೆ ಬಗ್ಗೆ ಏನೊಂದೂ ಹೇಳಲಾರದಾಗಿದ್ದಾನೆ. ಏಕೆಂದರೆ ಅವನು ಹಾರಿದಾಗ ಮಾತ್ರ ರೆಕ್ಕೆ ಕಂಡನಷ್ಟೇ ಹೊರತು ಕುಳಿತ ಕೂಡಲೇ ಏನೂ ಗೊತ್ತಾಗಲಿಲ್ಲವಂತೆ. ಆದ್ದರಿಂದ ಬಾವಲಿಯಂತಿರುವ ರೆಕ್ಕೆಯೋ, ಹಕ್ಕಿಯಂತಿರುವ ರೆಕ್ಕೆಗಳು, ಅಥವಾ ನಮ್ಮ ಹಾರುವ ಅಳಿಲುಗಳಲ್ಲಿರುವಂಥ ರೆಕ್ಕೆಗಳು ಏನೂ ಹೇಳಲಿಲ್ಲ. ಈ ಪ್ರಾಣಿ ಜಾತಿಗಳು ಹುಟ್ಟಿದ್ದು ಬಹಳ ವರ್ಷಗಳ ಹಿಂದೆ. ಎಷ್ಟು ವರ್ಷಗಳ ಹಿಂದೆ ಅಂತ ಹೇಳಲು ಸಾಧ್ಯವೇ ಆಗೋಲ್ಲ, ಅಷ್ಟೊಂದು ವರ್ಷಗಳ ಹಿಂದೆ. ಇವು ಎಂದರೆ ಈ ಜಾತಿಯ ಓತಿಗಳು ಚರಿತ್ರಪೂರ್ವ ಪ್ರಾಚೀನ ಯುಗಗಳಿಗೆ ಸೇರಿದವು. ಇವೇ ದೊಡ್ಡ ದೊಡ್ಡ ಬೃಹದಾಕಾರದ ಪ್ರಾಣಿಗಳಾಗಿ ಬೆಳೆದು ಇಡೀ ಭೂಮಂಡಲವನ್ನೆಲ್ಲ ವ್ಯಾಪಿಸಿಬಿಟ್ಟಿದ್ದವು. ಆದರೆ ಇವುಗಳ ಮೆದುಳನ್ನು ಮೀರಿ ಇವುಗಳ ಮೈ ಬೆಳೆದು ಬಿಟ್ಟಿತ್ತು. ಭೌಗೋಳಿಕ ವ್ಯತ್ಯಾಸಗಳಿಗೆ ಹೊಂದಿಕೊಂಡು ಬದುಕಲು ಇವಕ್ಕೆ ಸಾಧ್ಯ ಆಗಲಿಲ್ಲ. ಯಾವುದೋ ಅಗೋಚರ ಕಾರಣಗಳಿಂದಾಗಿ ಅವೆಲ್ಲ ಸರ್ವನಾಶ ಹೊಂದಿ ನಾಮಾವಶೇಷವಾಗಿ ಹೋದವು. ಆದರೂ ಒಂದೋ ಎರಡು ಪ್ರಾಣಿಗಳು ಭೂಮಿ ಮೇಲೆ ಹಾಗೂ ಇನ್ನೊಂದೆರಡು ನೀರಿನಲ್ಲಿ ಹೇಗೋ ಹೊಂದಿಕೊಂಡು ಉಳಿದು ಬಿಟ್ಟವು. ಆದ್ದರಿಂದ ಕೋಟಿಗಟ್ಟಲೆ ವರ್ಷಗಳ ಹಿಂದೆ ಗುಟ್ಟನ್ನೆಲ್ಲ ಹೊಟ್ಟೆಯೊಳಗೆ ಇಟ್ಟುಕೊಂಡು ಅಪೂರ್ವ ಜೀವಿಗಳಾಗಿವೆ ಇವು. ಇನ್ನು ಈ ಹಾರುವ ಓತಿ ಇದೆಯಲ್ಲ, ಇದು ನಿಶೇಷವಾಗಿದೆ ಅಂತ ಇದುವರೆಗೂ ಇರುವ ನಂಬಿಕೆ. ಇದರ ಒಂದು ಮಿಂಚು ನೋಟ ಸಿಕ್ಕರೂ ಸಾಕೆಂದು ಜಗತ್ತಿನಾದ್ಯಂತ ವಿಜ್ಞಾನಿಗಳು ತಮ್ಮ ಕಾಲ, ಜೀವನ, ಹಣ ಎಲ್ಲವನ್ನ ಮುಡಿಪಾಗಿಟ್ಟುಕೊಂಡು ಹಂಬಲಿಸ್ತಾ ಇದ್ದಾರೆ. ಆದರೆ ಸಾಧ್ಯವಾಗಿಲ್ಲ, ನಿರ್ವಂಶವಾಗಿದೆ ಎಂದೇ ಅಧಿಕೃತವಾಗಿ ತೀರ್ಮಾನಿಸಲಾಗಿದೆ. ಹೀಗೆ 1817 ಎಂದರೆ ಒಂದು ಶತಮಾನಕ್ಕೂ ಹಿಂದೆ ಒಬ್ಬ ಪಾದ್ರಿ ಆಫ್ರಿಕಾದ ಅರಣ್ಯಗಳಲ್ಲಿ ಇದನ್ನು ಕಂಡಿದ್ದನೆಂಬ ದಾಖಲೆ ಇದೆ. ಬ್ರಿಟಿಷ್ ಜಿಯೋಲಾಜಿಕಲ್ ಮ್ಯೂಸಿಯಂನಲ್ಲಿ ಒಂದು ಜೀರ್ಣವಾಗಿ ಹೋಗಿರುವ ಚರ್ಮವನ್ನು ಇದರದ್ದೆಂದು ಇಟ್ಟಿದ್ದಾರೆ. ನಮ್ಮ ಕೊಹಿನೂರ್ ವಜ್ರಕ್ಕಿಂತ ಹೆಚ್ಚಾಗಿ ಇದನ್ನು ಜೋಪಾನ ಮಾಡಿದ್ದಾರೆ. ನಾನು, ಪ್ರೊಫೆಸರ್ ಜೆಕೋಸ್ಕಿ ಅಂತ ಇಬ್ಬರು, ರುಮೇನಿಯಾದ ಪ್ರೊಫೆಸರು ಸರ್ಕಾರದ ವಿಶೇಷ ಅನುಮತಿ ಪಡೆದು ಅದನ್ನು ಸಂದರ್ಶಿಸಿದ್ದೆವು. ಆಮೇಲಿನಿಂದ ಇದರ ಬಗ್ಗೆ ಯಾರಿಗೂ ಇನ್ನೇನು ದೊರೆತಿಲ್ಲ ಎಂದರು. ನಾವು ಮೊದಮೊದಲು ಯಾವುದೋ ಒಂದು ಸ್ಪೆಸಿಮೆನ್ ಬಗ್ಗೆ ತಾನೆ ಎಂದು ಸಾಧಾರಣ ಕುತೂಹಲದಿಂದಲೇ ಕೇಳಲಾರಂಭಿಸಿದೆವು. ಆದರೆ ಕರ್ವಾಲೋ ಮುಂದುವರಿದು ವಿವರಿಸುತ್ತಾ ಬಂದಂತೆ ವಾತಾವರಣದಲ್ಲಿ ಕಾವೇರತೊಡಗಿತು. ಉಸಿರೆಳೆಯದೆ ಕೇಳಿಕೊಳ್ಳುತ್ತಾ ಬಂದೆವು. ಮಂದಣ್ಣನ ಬಾಯಿಂದ ಈ ವಿಷಯ ಕೇಳುತ್ತಿದ್ದಂತೆಯೇ ನನಗೆ ರಕ್ತವೆಲ್ಲ ತಣ್ಣಗಾಗತೊಡಗಿತು. ಇಡೀ ಜಗತ್ತೇ ಬೆಚ್ಚಿಬೀಳುವಂಥ ಸಮಾಚಾರ ಹೇಳಿದ್ದೇನೆ ಎನ್ನುವುದರ ಅರಿವೇ ಅವನಿಗಿರಲಿಲ್ಲ. ನಾನು ಅದಕ್ಕೆ ಅವನೂರಿಗೆ ಒಮ್ಮೆ ಹೋಗಿ ಕಣ್ಣಾರೆ ಕಂಡು ಬಿಡೋಣ, ಆನಂತರ ಹೊರ ಪ್ರಪಂಚಕ್ಕೆ ಈ ಸಂಗತಿ ತಿಳಿಸೋಣ ಅಂತ ಹೋಗಿದ್ದೆ. ಆದರೆ ಮಳೆ ದೆಸೆಯಿಂದ ಇದನ್ನು ನೋಡಲಾಗಲಿಲ್ಲ. ಹಾಗಾಗಿ ಇಲ್ಲಿಯವರೆಗೂ ಕಾಯಬೇಕಾಯಿತು. ಈ ಬಗ್ಗೆ ಜೆಕೋಸ್ಕಿ ಹತ್ತಿರ ಹಾಗೂ ಅಮೆರಿಕದ ಹಲವು ವಿಜ್ಞಾನ ಶಾಸ್ತ್ರಜ್ಞರ ಹತ್ತಿರ ವಿಚಾರ ವಿನಿಮಯ ಮಾಡಿದೆ. ಆದರೆ ಇದರ ಇರವನ್ನು ತಿಳಿಸಿಲ್ಲ. ವಿನಿಮಯ ಫಲವಾಗಿ ಇದು ಚರಿತ್ರಪೂರ್ವ ಯುಗದಿಂದ ಬಂದ ಕಾಲದ ರಾಯಭಾರಿ ಎಂಬುದು ಖಚಿತವಾಯಿತು ಎಂದರು. ನನಗೆ ಆಶ್ಚರ್ಯ, ಆನಂದ, ಗಾಬರಿ ಎಲ್ಲ ಆಗತೊಡಗಿತು. ನನ್ನ ಹೆಂಡತಿಯೂ ಅಲ್ಲೇ ಈ ವಿಷಯ ಕೇಳುತ್ತಾ ಕುಳಿತಿದ್ದಳು. ಅವಳು ವಿಶ್ವವಿದ್ಯಾನಿಲಯದ ಪದವೀಧರಿಯಾದ್ದರಿಂದ ಈ ವಿಷಯ ಹೆಚ್ಚು ಕಮ್ಮಿ ಅರ್ಥವಾಗಿತ್ತು. ಈ ಪ್ರಾಣಿ ಹೆಚ್ಚು ಕಡಿಮೆ ಎಷ್ಟು ಹಿಂದಿನದಿರಬಹುದು ಸರ್ ಎಂದಳು. ಅದನ್ನು ಹೇಳೋಕೆ ಈವರೆಗೆ ಸಾಧ್ಯವಾಗಿಲ್ಲಮ್ಮ ಎಂದು ಕರ್ವಾಲು ಮುಂದುವರಿಸಿದರು. ಶಿಲಾಪದರಗಳಲ್ಲಿ ಇದರ ಪಳೆಯುಳಿಕೆಗಳು ಸಿಕ್ಕಿವೆ. ಜ್ವಾಲಾಮುಖಿ ಬೂದಿಯ ಪದರಗಳಲ್ಲಿ ಇದರ ಅಚ್ಚುಗಳು ಬಿದ್ದಿವೆ. ಆದರೆ ಕಾಲವನ್ನು ಪತ್ತೆ ಹಚ್ಚುವ ಮನುಷ್ಯನ ಎಲ್ಲಾ ವಿಧಾನ ಉಪಕರಣಗಳು ಸೋತು ಹೋಗಿವೆ. ರೇಡಿಯೋ ಕಾರ್ಬನ್ ಡೇಟಿಂಗ್ ಅಂತ, ಪೊಟ್ಯಾಷಿಯಂ ಆರ್ಗಾನ್ ಡೇಟಿಂಗ್ ಅಂತ ಹೊಸ ಹೊಸ ಕಾಲಮಾಪನ ವಿಧಾನಗಳನ್ನು ಕಂಡುಹಿಡಿದರು. ಆದರೆ ಅವು ಯಾವುದರಿಂದಲೂ ಸಾಧ್ಯವಾಗಿಲ್ಲ. ಜೆಕೋಸ್ಕಿ ಈಚೆಗೆ ಬರೆದ ಕಾಗದದಲ್ಲಿ ಸ್ಥೂಲವಾಗಿ ಒಂದು ಕಾಲದ ಪರಿಮಾಣ ಹೇಳಿದ್ದಾರೆ. ಆ ಸಂಖ್ಯೆಗೆ ಏನೆಂದು ಕರೀತೀರೋ ಕರೀರಿ. ಅವರು 3 ಮುಂದೆ 7 ಸೊನ್ನೆಗಳನ್ನು ಹಾಕಿದ್ದಾರೆ. ಇದು ಸ್ಥೂಲವಾಗಿ ಆ ಪ್ರಾಣಿ ಇದಕ್ಕಿಂತಲೂ ಹಿಂದಿನದಿರಬಹುದು ಎಂದರು. ಈ ಸಂಖ್ಯೆಗಳು, ಇದರ ಪುರಾತನ ಚರಿತ್ರೆ, ಇದರ ಪ್ರಾಮುಖ್ಯ, ಇದನ್ನೆಲ್ಲ ಕೇಳುತ್ತಾ ನಮಗೆ ಮಂಕು ಹಿಡಿದಂತಾಯಿತು.
1: ಛೇ, ಆಗ ನೀವು ನಾರ್ವೆಗೆ ಹೋಗಿದ್ದೀರಲ್ಲ ಸರ್, ನನಗೊಂದು ಮಾತು ತಿಳಿಸಿದ್ರೆ ನಾನು ಬರ್ತಿದ್ನಲ್ಲ ಸರ್. ಅದ್ಯಾವ ಗೊಂಡಾರಣ್ಯದಲ್ಲಿದ್ದರೂ ಬಿಡದೆ ಅದನ್ನು ಪತ್ತೆ ಮಾಡಬಹುದಿತ್ತು. ನಾನು ಬೇಕೆಂದೇ ಇದನ್ನು ಈವರೆಗೂ ಯಾರಿಗೂ ತಿಳಿಸಿಲ್ಲ. ಮೊದಲನೇದಾಗಿ ನನಗೆ ಜೆಕೋಸ್ಕಿಯಿಂದ ಸರಿಯಾದ ಕನ್ಫರ್ಮೇಷನ್ಗೆ ಕಾಯ್ತಿದ್ದೆ, ಏಕೆಂದರೆ ಇದು ಇಡೀ ಪ್ರಪಂಚಕ್ಕೆ ದಿಗ್ಭ್ರಮೆ ಹಿಡಿಸುವ ಸುದ್ದಿಯಾಗುತ್ತದೆ. ಯಾವ ಯಾವ ವೈಜ್ಞಾನಿಕ ಸಿದ್ಧಾಂತಗಳು ಇದರಿಂದ ತಲೆ ಕೆಳಗಾಗುತ್ತವೆಯೋ, ಇನ್ನು ಯಾವ ಯಾವ ಕೋಲಾಹಲ ಕಾದಿದೆಯೋ ಹೇಳಬಲ್ಲವರಾರು? ಎರಡನೆಯದು, ಇನ್ನು ಯಾವ ಯಾವ ದೇಶ ವಿದೇಶಗಳ ಏಜೆಂಟರುಗಳು, ಗುಪ್ತಚರರು ಇದರಿಂದ ಕಾರ್ಯಪ್ರವೃತ್ತರಾಗುತ್ತಾರೋ ಎಂಬ ಭಯ. ಹೀಗಾಗಿ ಎಲ್ಲರಿಗೂ ತಿಳಿಸದೆ ಮಂದಣ್ಣನಿಗೂ ಸಹ ಇದರ ಮಹತ್ವದ ಬಗ್ಗೆ ಒಂದು ಚಕಾರವನ್ನು ಎತ್ತದೇ ಇದ್ದೆ ಎಂದರು. ಯಾರು ಯಾರಿಗೆ ಎಷ್ಟೆಷ್ಟು ಅರ್ಥವಾಯಿತು ಗೊತ್ತಿಲ್ಲ. ಕರ್ವಾಲು ಭೌಗೋಳಿಕ ಯುಗಗಳು, ಜೀವ ವಿಕಾಸ, ಪ್ರಳಯಗಳು, ಹಿಮಯುಗ ಇತ್ಯಾದಿಗಳ ಮೇಲೆಲ್ಲ ಬಹಳ ಹೊತ್ತು ಮಾತಾಡಿದರು. ನಮಗೆ ಇವನ್ನೆಲ್ಲ ಬುದ್ಧಿಗತ ಮಾಡಿಸಬೇಕೆಂದು ಬಹು ಪ್ರಯಾಸದಿಂದ ಅತ್ಯಂತ ಸರಳಗೊಳಿಸಿ ಹೇಳುತ್ತಿದ್ದುದು ಗೊತ್ತಾಗ್ತಾ ಇತ್ತು. ನಾವು ಅವಕ್ಕಾಗಿ ಕುಳಿತು ಕೇಳಿದೆವು. ಕಾಲ ದೇಶಗಳನ್ನು ಮೀರುವ ದಿವ್ಯಜ್ಞಾನದ ಮಿಂಚು ನೋಟಗಳಂತೆ ಕರ್ವಾಲೋರವರ ಯೋಚನೆಗಳು ಬಂದು ನಮ್ಮ ಅಂತಃಕರಣವನ್ನು ತಾಕಿದವು. ನನ್ನ ಹೆಂಡತಿ ಕಾಫಿಗೆ ನೀರಿಡಬೇಕೆಂದಿದ್ದವಳು ಎದ್ದು ಹೋದರೆ ಇನ್ಯಾವ ಮಹತ್ ಸಂಗತಿ ತಪ್ಪಿ ಹೋಗುತ್ತೋ ಎಂದು ಅಲ್ಲೇ ಕೂತಿದ್ಲು. ಎಲ್ಲರೂ ಮೌನವಾಗಿ ತಮ್ಮ ಅರಿವಿಗೆ, ಸಂಸ್ಕಾರಕ್ಕೆ ತಿಳಿದಷ್ಟನ್ನು ಗ್ರಹಿಸಿದೆವು. ನನ್ನ 4 ಮಗಳು ಕೊನೆಗೆ ಚತುಷ್ಪಾದಿಯಾದ ಕಿವಿ ಕೂಡ ಸುಮ್ಮನೆ ಆಲಿಸಿದರು. ಕರ್ವಾಲೋ ಎಲ್ಲ ಹೇಳಿ ಮುಗಿಸಿದ ನಂತರ, ಸರಿ ಸರ್, ಈ ಮಂದಣ್ಣ ನೋಡಿದ ಪ್ರಾಣಿ ಇದೆಯೋ ಇಲ್ಲವೋ ಒಮ್ಮೆ ಬೇರೆ ಯಾರಾದರೂ ಏನಾದರೂ ಮಾಡುವುದರೊಳಗೆ ನೋಡೇ ಬಿಡಬೇಕು ಎಂದ ಪ್ರಭಾಕರ. ಎಲ್ಲಿಗಯ್ಯ ಹೋಗ್ತಿ? ಇನ್ನು 3 ಕೇಸಿನ ಹಿಯರಿಂಗು. ಕರ್ವಾಲೋ ಸಾಹೇಬರು ಹೇಳಿದ ಲೋಕಕ್ಕೆ ಹೋಗೋದಕ್ಕೆ ಮೊದಲು ಪಾಸ್ಪೋರ್ಟ್ ತಗೋಬೇಕಲ್ಲ ಇಲ್ಲಿ ಎಂದೆ. ಕರ್ವಾಲೋ, ಹೋಗೋಣ, ತಡೀರಿ, ಅದಕ್ಕೇನು ಅವಸರ ಪಡಬೇಡಿ. ಮಿಲಿಯಾಂತರ ವರುಷ ಬದುಕಿ ಬಂದಿರೋದು ಈಗೇನು ನಾಮಾವಶೇಷವಾಗೋಲ್ಲ. ಈ ಸಾರಿ ಸರಿಯಾದ ಸಿದ್ಧತೆ ಮಾಡಿ ಹೋಗಬೇಕು ನಾವು ಎಂದರು. ನನಗಿದ್ದಕ್ಕಿದ್ದಂತೆ ಮಂದಣ್ಣನ ಕೇಸು, ಪೊಲೀಸರ ಕಿರುಕುಳ, ಚಿಕ್ಕಮಗಳೂರಿನ ಅಲೆದಾಟ ಎಲ್ಲ ತಟಕ್ಕನೆ ಜ್ಞಾಪಕಕ್ಕೆ ಬಂದು ಯಾವುದೋ ಇನ್ನೊಂದು ಲೋಕದ ಸರಹದ್ದಿನೊಳಕ್ಕೆ ಇಳಿದಂತಾಯಿತು. ಆದಷ್ಟು ಬೇಗ ಮಂದಣ್ಣನ ಕೇಸು ಮುಗಿದು ನಮಗೆ ಈ ಪ್ರಪಂಚದಿಂದ ರಹದಾರಿ ಸಿಕ್ಕರೆ ಸಾಕೆನಿಸಿತು. ಯಾವುದೋ ಒಂದು ವಿವರಿಸಲಾಗದ ಕಸಿವಿಸಿ ಹೃದಯದಲ್ಲಿ ಎದ್ದಿತು. ಕರ್ವಾಲೋ ಏಕೆ ಮಂದಣ್ಣನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿದರು, ಯಾಕೆ ಅವನನ್ನ ಜೈಲಿಗೆ ಹೋಗುವುದರಿಂದ ತಪ್ಪಿಸಬೇಕೆಂದು ಹೆಣಗಾಡಿದ್ರು ಎಂಬುದು ಈಗ ನನಗೆ ಅರ್ಥವಾಯಿತು. ಆದರೆ ಇದನ್ನು ಯಾರಿಗೂ ತಿಳಿಸದೆ ರಹಸ್ಯವಾಗಿಟ್ಟಿದ್ದುದು ಅನವಶ್ಯಕ ಎಂದೆನಿಸಿತು. ಯಾಕೆಂದರೆ ಹೇಳಿದರೂ ಅದನ್ನು ತಿಳಿದುಕೊಳ್ಳುವಂಥವರು ಯಾರಿದ್ರು ಇಲ್ಲಿ? ತಿಳಿದವರಿಗೇನೋ ಕರ್ವಾಲು ತಿಳಿಸಿದ ಈ ಹಾರಾಡುವ ಓತಿ ಕೊಹಿನೂರು ವಜ್ರಕ್ಕಿಂತ ಎಷ್ಟೆಷ್ಟೋ ಪಾಲು ಅನರ್ಘ್ಯವಿರಬಹುದು. ಆದರೆ ಮಿಕ್ಕವರಿಗೆ ಇದೊಂದು ಹುಚ್ಚಿನ ಮುನ್ಸೂಚನೆಯಾಗಿ ಮಾತ್ರ ಕಾಣುತ್ತದೆ. 3 7 ಹಾಕಿ ಅಷ್ಟು ಹಿಂದಿನ ಪ್ರಾಣಿಯೊಂದನ್ನು ಹುಡುಕಲಿಕ್ಕಾಗಿ ನಾವು ಹೆಣಗುತ್ತಿದ್ದೇವೆ ಎಂದು ಪೊಲೀಸರಿಗೆ ತಿಳಿಸಿದರೆ ಪಾಪ ಎಂದು ನಮ್ಮ ಬಗ್ಗೆ ಕನಿಕರ ಸೂಚಿಸಿಯಾರು ಮಾತ್ರ. ಅಷ್ಟರಲ್ಲಿ ಕರ್ವಾಲೋ, ನಿಮಗೆ ಇನ್ನೊಂದು ಒಳ್ಳೆಯ ಸಂಗತಿ ತಿಳಿಸುವುದಿದೆಯಪ್ಪ ಎಂದು ಅನೇಕ ಕಾಗದ ಪತ್ರಗಳನ್ನು ನಮ್ಮೆದುರು ಇಟ್ಟು, ನೋಡಿ, ನನ್ನ ಪತ್ರ ವಿನಿಮಯದಿಂದಲೇ ಈ ಬಗ್ಗೆ ಏನೋ ಸುಳಿವು ತಿಳಿದುಕೊಂಡು ಕೆಲವು ಜಾಗತಿಕ ಸಂಸ್ಥೆಗಳು ಧನ ಸಹಾಯ ಮಂಜೂರು ಮಾಡಲು ಮುಂದಾಗಿವೆ. ಸ್ಮಿತ್ ಸೋನಿಯನ್ ಸಂಸ್ಥೆ, ಜಿಯೋಗ್ರಫಿಕಲ್ ಸೊಸೈಟಿ, ಬ್ರಿಟಿಷ್ ಜಿಯೋಲಾಜಿಕಲ್ ಇನ್ಸ್ಟಿಟ್ಯೂಟ್, ಇವೆಲ್ಲ ಕ್ರಮವಾಗಿ 3,000, 2,000, 1,000 ಸ್ಟರ್ಲಿಂಗ್ ಪೌಂಡ್ಗಳಷ್ಟು ಹಣ ಕೊಡಲು ಮುಂದಾಗಿವೆ. ಸದ್ಯಕ್ಕೆ ನಾನು ಇದರ ಬಗ್ಗೆ ಏನೂ ನಿರ್ಧಾರ ತಗೊಂಡಿಲ್ಲ. ಹೇಗಿದೆ ಎಂದರು. ಓಹೋಹೋ, ಸುಮಾರು ಹಣವಾಯ್ತಲ್ಲ ಸರ್ ಎಂದೆ ನಾನು. ಬೇರಾರಿಗೂ ಪೌಂಡ್ಗಳೆಂದರೆ ದುಡ್ಡು ಎಂದು ಗೊತ್ತಾಗಲಿಲ್ಲ. ಪ್ರಭಾಕರ, ಎಷ್ಟು ಗೊತ್ತಾ, ನಮ್ಮ ವಿನಿಮಯ ಲೆಕ್ಕದಲ್ಲಿ 120,000 ರೂಪಾಯಿ ಕಣೋ ಎಂದೆ. ಏನು ಎಂದು ಮಂದಣ್ಣ ಕುಳಿತಲ್ಲಿಂದಲೇ ಕುಮುಟಿ ಬಿದ್ದ. ಅವನಿಗೆ ನಮ್ಮ ಕೆಲಸದ ಗುರುತ್ವ ಈಗ ತಲೆಗೆ ಹೋಯ್ತೆಂದು ಕಾಣುತ್ತದೆ. ಹೌದೋ, ಸರಿಗೆ ಲೆಕ್ಕ ಹಾಕಿಯಪ್ಪ, ಸುಮ್ಮನೆ ಕನ್ನಡಿ ಗಂಟು ತೋರಿಸಬೇಡಿ ಎಂದ ಪ್ರಭಾಕರ. ಛೇ ಛೇ, ಇಷ್ಟೊಂದು ಹಣ ಎಂದು ಮೂಗಿನ ಮೇಲೆ ಬೆರಳಿಟ್ಟುಕೊಂಡಳು ಹೆಂಡತಿ. ಕಿವಿ ಮಾತ್ರ ಏನೂ ಅರ್ಥವಾಗದೆ ಒಂದು ಸಾರಿ ಆಕಳಿಸಿ ಸುರುಳಿ ಸುತ್ತಿಕೊಂಡು ಮಲಗಿ ಕಣ್ಣು ಮುಚ್ಚಿಕೊಂಡು ನಿದ್ದೆ ಬಂದಂತೆ ನಟಿಸುತ್ತಾ ನಿಟ್ಟಿಸಿರು ಬಿಟ್ಟಿತು. ಈ ಓತಿಗೆ ಎಲ್ಲ ಸಂಸ್ಥೆಗಳು ಈಗಾಗಲೇ ಖರ್ಚು ಮಾಡಿರೋ ಹಣದೆದುರು ಇದೆಲ್ಲ ಏನೂ ಇಲ್ಲ ತಿಳಿದುಕೊಳ್ಳಿ ಎಂದರು ಕರ್ವಾಲು. ನಾನು ಇವರೆಲ್ಲರ ಕೋರಿಕೆ ಮೇಲೆ ಇನ್ನೊಮ್ಮೆ ಲೆಕ್ಕ ಹಾಕಿ ನನ್ನ ಗಣಿತ ಸರಿಯೆಂದು ಖಚಿತಪಡಿಸಿಕೊಂಡೆ. ಸಿರಿಲ್ ಗೊಂಜಾಲ್ವೆಸ್ ಹೇಳಿದರು, ಕರ್ವಾಲೋ ಬಂದು ತಮ್ಮ ಬಳಿ ಮಂದಣ್ಣ ಬಿ ಮ್ಯಾನ್ ಕೆಲಸ ಕಲಿಯುತ್ತಿದ್ದ ಎಂದು ಒಂದು ಮಾತು ಹೇಳೋದಾದರೆ ಈ ಕೇಸಿನಲ್ಲಿ ಯಾವುದೇ ತೊಡಕು ಇಲ್ಲ ಎಂದು. ಒಂದು ರೀತಿಯಲ್ಲಿ ಅವರು ಹೇಳಿದ್ದು ಸತ್ಯವಾದರೂ ಇನ್ನೊಂದು ರೀತಿಯಲ್ಲಿ ಅದು ಅಷ್ಟೊಂದು ನಿಜವಾಗಿರಲಿಲ್ಲ. ಯಾಕಂದರೆ ನನ್ನ ಮತ್ತು ಕರ್ವಾಲೋ ಮುಂತಾದವರ ಹೆಸರುಗಳನ್ನು ಗೊಂಜಾಲ್ವೆಸ್ ಸಾಕ್ಷಿಪಟ್ಟಿಯಲ್ಲಿ ಫೈಲ್ ಮಾಡುತ್ತಿದ್ದಂತೆಯೇ ಆ ಸುದ್ದಿ ಅನೇಕ ಕಡೆ ಪ್ರಚಾರವಾಗಿ ಹೋಯಿತು. ಕೇಸಿನ ಹಿಯರಿಂಗ್ 2 ದಿನ ಇರುವಂತೆಯೇ ಮೂಡುಗೆರೆಯ ಶರಾಬು ಕಾಂಟ್ರಾಕ್ಟರ್ ಗೋವಿಂದಪ್ಪ ಕಾರು ಹಾಕಿಕೊಂಡು ನನ್ನ ಮನೆಗೆ ಬಂದರು. ಸುಮಾರು ಹೊತ್ತು ಅದು ಇದು ಮಾತನಾಡಿ ಹೊತ್ತು ಕಳೆದ ನಂತರ, ನೋಡಿ, ನಿಮಗೊಂದು ವಿಷಯ ಹೇಳಬೇಕೋ ಬೇಡವೋ ಗೊತ್ತಿಲ್ಲ ಎಂದರು. ಏನು ಹೇಳಿ, ಪರವಾಗಿಲ್ಲ ಎಂದೆ. ಅಲ್ಲ, ನಿಮ್ಮಂಥ ತಿಳುವಳಿಕಸ್ಥರಿಗೆ ನಾನು ಇದ್ದಲ್ಲೆಲ್ಲ ತಿಳುವಳಿಕೆ ಏನು ಬಂತು? ಹಾಗಲ್ಲ, ಒಂದು ಭಾಳ ಉಭಯ ಸಂಕಟ. ಯಾಕೆ? ಹೇಳದಿದ್ದರೆ ಗೊತ್ತಿದ್ದು ಒಂದು ಮಾತು ಹೇಳಲಿಲ್ಲ ಅಂತ. ಹಾಗಾದರೆ ಹೇಳಿಬಿಡಿ, ನಾ ಹೇಳಿದೆ ಅಂತ ನೀವೇನು ನಂಬೋದು ಬೇಡ. ಹೇಳೋದು ಹೇಳಿ, ನೀವು 4 ಕಡೆ ವಿಚಾರ ಮಾಡಿ ನನ್ನ ಮಾತು ಸುಳ್ಳ ಅಂತ. ಆಯಿತು. ಈ ಕರ್ವಾಲೋ ಇದಾನಲ್ಲ, ಭಾರಿ ಕಿತಾಪತಿ ಮನುಷ್ಯ. ಛೇ, ಮತ್ತೇನು, ಅಂಥ ವಿದ್ಯಾವಂತನ ತೆಗೆದು ಈ ಕೊಂಪೆಗೆ ಹಾಕಿರಬೇಕಾದ್ರೆ ನೀವೇ ವಿಚಾರ ಮಾಡಿ. ಈತ ಏನು ಮಾಡಿದ ಗೊತ್ತೇ? ಮಲ್ಲಾಪುರದ ಕಡೆಯವರಿಗೆ ಬಗನಿ ಹೆಂಡ ಕಟ್ಟೋದಕ್ಕೆ ನಾನು ಕಾಂಟ್ರಾಕ್ಟ್ ಕೊಡಲಿಲ್ಲ ಅಂತ ಅವರನ್ನು ಹಿಡಿದುಕೊಂಡು ನಾನು ಬೆರಕ್ಕೆ ಸೇಂದಿ ಮಾಡ್ತಿದ್ದೀನಿ ಅಂತ ಅರ್ಜಿ ಬರೆಸೋದೆ. ತಿಂಗಳಿಗೆ 70,000 ಸರ್ಕಾರಕ್ಕೆ ಕಟ್ಕೊಂಡು ನಾನು ಅಸಲು ಗಿಟ್ಟಿಸಬೇಕಾದ್ರೆ ಕಷ್ಟ ಆಗಿದೆ. ಈತನಿಗೆ ನಾನು ಬಿಟ್ಟು ಬ್ರ್ಯಾಂಡಿ ಕೊಟ್ಟು ಪುಸಲಾಯಿಸಿಲ್ಲ ಅಂತ ಈತ ಕೆಲಸಕ್ಕಿಳಿಯೋದೆ. ನೀವೇ ಯೋಚನೆ ಮಾಡಿ, ನಾನು ಕಂಡಂಗೆ ಅವರು ಯಾರ ಜೊತೆಯೂ ಹೆಚ್ಚಿಗೆ ಸೇರೋಲ್ಲಲ್ವಾ? ಅದೇ ಇರೋದು ಅವಂದು. ಅಪ್ಪಂತವರು ಮರ್ಯಾದಸ್ಥರು ಅನ್ನೋರನ್ನು ಕಂಡ್ರೆ ಅವನಿಗೆ ಆಗೋದೇ ಇಲ್ಲ. ನಾವೆಲ್ಲ ಆತನ ಎಷ್ಟೊಂದು ದೊಡ್ಡ ಮನುಷ್ಯ ಅಂತ ಮರ್ಯಾದೆ ಕೊಡ್ತಿದ್ವಿ. ಈತ ನೋಡಿದರೆ ಬೀದಿ ಪೋಲಿಗಳು, ಬಿಕನಾಸಿಗಳು ಇಂಥವ್ರ ಜೊತೆನೆ ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡ್ತಾನೆ. ಕಳ್ಳಬಟ್ಟಿ ಕಾಯಿಸೋನೊಬ್ಬ ಮಂದಣ್ಣ ಅಂತ ಅವನ ಜೊತೆ ಮಿಲಾಖತಾಗಿದ್ದಾನೆ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ. ಅವನ ಮೇಲಿನ ಕಳ್ಳಬಟ್ಟಿ ಕೇಸಿಗೆ ನಿಮ್ಮನ್ನು ಹೇಗೋ ಸಿಕ್ಕಾಕಿಸಿದ್ದಾರೆ, ನಿಮಗೆ ತಿಳಿದಿರಬಹುದು. ಇಲ್ಲಪ್ಪ, ನಾನೇ ಲಾಯರ್ ಗೊತ್ತು ಮಾಡಿಕೊಂಡಿದ್ದು ಆ ಮಂದಣ್ಣನಿಗೆ. ನೋಡಿದ್ರಾ, ನಿಮ್ಮಂಥವರು ತಿಳಿದೇ ಮಾಡದೆ ಇಂಥವಕ್ಕೆಲ್ಲ ಇಳಿಕೂಡ್ದು. ಒಂದು ಸಾರಿ ಪೊಲೀಸ್ನವರ ನಿಗಾ ಬಿತ್ತು ನಿಮ್ಮ ಮೇಲೆ ಅಂದರೆ ಫೈಲು ಬಿಲ್ಡಪ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ನಾಳೆ ತಾವು ಮುಂದಾಳತ್ವ ವಹಿಸಿ ಮುಂದೆ ಬರಬೇಕಾದವರು. ನನಗೆ ಏನೂ ತೋಚಲಿಲ್ಲ, ಕರ್ವಾಲೋ ಇಂಥ ತಳ್ಳಿ ಅರ್ಜಿ ರಾಜಕಾರಣ ಮಾಡಲು ಸಾಧ್ಯವೇ ಇರಲಿಲ್ಲ. ಆದರೆ ಕರ್ವಾಲೋ ಪರಿಚಯವೇ ಇಲ್ಲದೆ ಕರ್ವಾಲೋರಿಗೆ ಆಪ್ತರಾಗಿ ಅವರ ಕೀರ್ತಿರತೆ ಹಬ್ಬಿಸಿದವರನ್ನೂ ನೋಡಿದ್ದೆ. ಈಗ ಕರ್ವಾಲರನ್ನು ಏನೂ ತಿಳಿಯದೆ ಅವರ ಮೇಲೆ ನಿಷ್ಕಾರಣವಾಗಿ ಶಂಕಿಸುವವರನ್ನೂ ನೋಡಿದೆ. ಆದರೆ ಈ ರೀತಿ ಒಬ್ಬರನ್ನು ಅಗೋಚರವಾಗಿ ಮೇಲಕ್ಕೆತ್ತುವ ಅಥವಾ ತುಳಿಯುವ ಗುಪ್ತ ವ್ಯವಸ್ಥೆಯ ವಿರುದ್ಧ ನಾನು ಅಸಹಾಯಕನಾಗಿದೆ. ಕರ್ವಾಲು ಸಾಹೇಬರನ್ನ ಒಂದು ಮಾತು ಕೇಳಿದರೆ ಅವರು ಸತ್ಯ ಸಂಗತಿ ತಿಳಿಸಬಹುದು ಎಂದೆ. ನೋಡಿ, ಕೇಸು ಏನೋ ಒಂದಾಗುತ್ತೆ, ಅದು ದೊಡ್ಡದಲ್ಲ. ಆದರೆ ಈ ಕರ್ವಾಲು ಬಗ್ಗೆ ಮಾತ್ರ ನೀವು ಹುಷಾರಾಗಿರಿ. ಪೊಲೀಸ್ನವರು ಯಾವುದನ್ನೂ ಯಾವತ್ತೂ ಅಲ್ಲಿಗೆ ನಿಲ್ಲಿಸೋರಲ್ಲ ಎಂದರು ಗೋವಿಂದಪ್ಪ. ಅವರ ಮಾತು ನಾನು ನಂಬದಿದ್ದರೂ ಪರವಾಗಿಲ್ಲ, ಒಂದು ಬಗೆಯ ಗುಮಾನಿ ಹುಟ್ಟಿಸಿ ಬಿಡೋಣ ಎಂದು ಆತ ಬಂದಿದ್ದ. ಆದರೆ ಆತ ಬಂದಾಗ ಕಾಲ ಮೀರಿ ಹೋಗಿತ್ತು. ಅನೇಕ ದಿನಗಳ ಹಿಂದೆನಾದರೂ ಬಂದು ಈ ರೀತಿ ಕರ್ವಾಲೋ ಮೇಲೆ ಹೇಳಿದರೆ ನನಗೆ ಅಧೈರ್ಯ ಉಂಟಾಗಬಹುದಿತ್ತು ಏನು. ಆದರೆ ಈಗ ಕರ್ವಾಲೋರ ಮನಸ್ಸಿನ ಭೂಮಿಕೆ ನನಗೆ ಪರಿಚಯವಾಗಿ ಅವರ ಅಭಿವ್ಯಕ್ತಿಯ ಪರಿಭಾಷೆಯು ನನಗೆ ಪರಿಚಯವಾಗಿತ್ತು.
0: ಗೋವಿಂದಪ್ಪ ಎಚ್ಚರಿಕೆ ಹೇಳಿ ಹಿಂತಿರುಗಿದಾಗ ನಾನು ಅಂದುಕೊಂಡೆ, ಈ ವಿಷಯ ಮೊದಲು ಕರ್ವಾಲರನ್ನು ಕೇಳಿ ಸ್ಪಷ್ಟಪಡಿಸಿಕೊಳ್ಳಬೇಕು ಎಂದು. ಇದರೊಡನೆ ನನಗೆ ಗೊತ್ತಾಯಿತು ಮಂದಣ್ಣನ ಕೇಸಿನ ಹಿಂದೆ ವಿರುದ್ಧವಾಗಿ ಬೇರೆ ಬೇರೆ ಶಕ್ತಿಗಳು ಕೆಲಸ ಮಾಡುತ್ತವೆ ಎಂದು. ನಾನು ಕರ್ವಾಲು ಎಲ್ಲ ಸಾಕ್ಷಿ ಹೇಳಲು ಮುನ್ಸಿಪ್ ಕೋರ್ಟಿಗೆ ಹಾಜರಾದಾಗ ಎಲ್ಲ ಆಶ್ಚರ್ಯಚಕಿತರಾದರು. ಪೊಲೀಸರು ಸಂಶಯ ಕುಲಿತರಾದರು. ಪಬ್ಲಿಕ್ ಪ್ರಾಸಿಕ್ಯೂಟರ್ ವಿಶ್ವನಾಥ ಎನ್ನುವ ನನ್ನ ದೂರದ ಸಂಬಂಧಿ ನನ್ನನ್ನು ಅತ್ಯಂತ ತಿರಸ್ಕಾರದಿಂದ ನೋಡಿದ. ನಾನು ಬೇರೆ ಜಾತಿಯವಳಾದ ನನ್ನ ಹೆಂಡತಿಯನ್ನು ಮದುವೆಯಾದುದೇ ಅವನಿಗೆ ಅಸಹ್ಯ ವಾರ್ತೆಯಾಗಿತ್ತು. ಯಾವುದೋ ಮದುವೆ ಮನೆಯಲ್ಲಿ ಎಂಥ ಅಪ್ಪನಿಗೆ ಎಂಥ ಮಗ ಹುಟ್ಟಿದ, ಆನೆ ಹೊಟ್ಟೆಯಲ್ಲಿ ಲದ್ದಿ ಬಿದ್ದಂತಾಯ್ತು ಎಂದು ಹೀಯಾಳಿಸಿದಂತೆ. ಇನ್ನು ಕಳ್ಳಬಟ್ಟಿ ಕೇಸಿನ ಮಂದಣ್ಣನಿಗೆ ಸಾಕ್ಷಿದಾರನಾದುದು ನನ್ನ ಯೋಗ್ಯತೆಗೆ ಸರಿಯಾದ ಕೆಲಸವೇ ಆಗಿತ್ತು ಆತನ ದೃಷ್ಟಿಯಲ್ಲಿ. ಅದೃಷ್ಟಕ್ಕೆ ನ್ಯಾಯಾಧೀಶರು ಅಲ್ಲಿಯವರಲ್ಲದೆ ಯಾರೋ ಬಿಜಾಪುರದ ಕಡೆಯವರಾಗಿ ನಾವು ಬದುಕಿದೆವು. ಪಬ್ಲಿಕ್ ಪ್ರಾಸಿಕ್ಯೂಟರ್ ತನ್ನ ವಾದದಾದ್ಯಂತ ನಮಗೂ ಮಂದಣ್ಣನಿಗೂ ಏನು ಸಂಬಂಧ ಎಂಬುದನ್ನೇ ಕೆಣಕ್ತಾ ಇದ್ರು. ನಮ್ಮೆಲ್ಲರ ನಡುವಿನ ಸಂಬಂಧದ ಕುಣಿಕೆಯಾದ ಹಾರುವ ಓತಿಯ ಬಗ್ಗೆ ಕರ್ವಾಲೋರ ಅನುಮತಿ ಇಲ್ಲದೆ ನಾನೇನು ಹೇಳುವಂತಿರಲಿಲ್ಲ. ಜೊತೆಗೆ ಹೇಳಿದ್ರೂ ಅವರಿಗೆ ಅರಿವಾದೀತೆಂಬ ನಂಬುಗೆಯೂ ನನಗಿರಲಿಲ್ಲ. 3-7 ಹಾಕಿ ಇಷ್ಟು ಹಿಂದಿನ ಓತಿಕ್ಯಾಸದ ಮುಖಾಂತರ ನಾವು ಒಬ್ಬರಿಗೊಬ್ಬರು ಸಂಬಂಧಿಸಿದ್ದೇವೆಂದರೆ ಎಲ್ಲ ನಗೆ ಪಾಟಲಿಗೀಡಾಗುತ್ತಿದ್ದವೇನು. ಕರ್ವಾಲೋರಂತೂ ಇವರೆಲ್ಲರ ಕಟಕಿ ವ್ಯಂಗ್ಯಗಳನ್ನು ಸಾಕ್ರಟೀಸನ ಅನಂತ ತಾಳ್ಮೆ ಸಹನೆಗಳಿಂದ ಭರಿಸಿ ವಿಷಕಂಠನಂತೆ ಸುಮ್ಮನೆ ಕುಳಿತರು. ಕರ್ವಾಲೋರವರ ಹೇಳಿಕೆ ಕಾಲ ಬಂದಾಗ ಒಮ್ಮೆ ನ್ಯಾಯಾಧೀಶರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅನ್ನ ಸನ್ಮಾನ್ಯ ಸಾಕ್ಷಿಗೆ ಅನಗತ್ಯ ಪ್ರಶ್ನೆಗಳನ್ನು ಹಾಕಕೂಡದೆಂದು ಎಚ್ಚರಿಕೆಯನ್ನಿದ್ರು. ಮಂದಣ್ಣನಿಗೆ ನೀನು ಅಗತ್ಯಕ್ಕಿಂತ ಹೆಚ್ಚಿಗೆ ಮಾತಾಡಿದರೆ ನಿನಗೆ ಕೋಳ ಖಾತರಿ ಎಂದು ಹೆದರಿಸಿದ್ದೆವು. ಏಕೆಂದರೆ ಪ್ರಾಸಿಕ್ಯೂಟರು ಪೊಲೀಸರು ಈ ಕೇಸನ್ನು ತಮ್ಮ ಪ್ರತಿಷ್ಠೆ ಪ್ರಶ್ನೆ ಮಾಡಿಕೊಂಡಂತೆ ಕಾಣಿಸುತ್ತಿತ್ತು. ಮಂದಣ್ಣ ಮಂತ್ರಿಗಳಿಗೆ ಬೀಮ್ಯಾನ್ ಕೆಲಸಕ್ಕೆ ನನ್ನಿಂದ ಬರೆಸಿಕೊಂಡು ಹೋದ ಅರ್ಜಿ ವಿಷಯ ಎತ್ತಿ ಪ್ರಾಸಿಕ್ಯೂಟರ್ ಈ ಕೇಸಿಗಾಗಿ ತಯಾರಿಸಿ ಸುಳ್ಳು ಸಾಕ್ಷಿ ನೀಡಿದ್ದಾರೆಂದು, ಇದನ್ನು ನ್ಯಾಯವಾಗಿ ಕೆಲಸಕ್ಕಾಗಿ ಇವರು ಬಳಸಿಕೊಂಡಿದ್ದರೆ ಈ ವೇಳೆಗೆ ಇದು ಮಂತ್ರಿಗಳ ಫೈಲಿನಲ್ಲಿರಬೇಕಿತ್ತೆಂದು ಪ್ರತಿವಾದ ಹೂಡಿ ವಿಪರೀತ ತೊಂದರೆ ಕೊಟ್ಟರು. ಮಂದಣ್ಣ ಮಾತಾಡದೆ ಮಂಕನಂತೆ ನಿಂತಿದ್ದ. ಕೊನೆಗೆ ನಾನು ನ್ಯಾಯಾಧೀಶರ ಮತ್ತು ಲಾಯರ ಅಪ್ಪಣೆ ಪಡೆದು ಆ ಸಮಾರಂಭದಲ್ಲಿ ಆದ ಹೆಜ್ಜೆನಿನ ದಾಳಿಯನ್ನು, ಎಲ್ಲಾ ಪುಡಾರಿಗಳು ಕಚ್ಚೆಬಿಚ್ಚಿಕೊಂಡು ಓಡಿದ್ದನ್ನು, ಮಂತ್ರಿಗಳಿಗೆ ಹಠಾತ್ ವಾಂತಿಭೇದಿ ಆರಂಭವಾಗಿ ಅವರ ತಕ್ಷಣದ ನಿರ್ಗಮನವನ್ನು ವಿವರಿಸಿದೆ. ಪೊಲೀಸರು ಅದನ್ನು ಅನಿವಾರ್ಯವಾಗಿ ಹೌದೆಂದು ಒಪ್ಪಿಕೊಂಡು ನಮ್ಮ ವಾದಕ್ಕೆ ಪುಷ್ಟಿ ಕೊಡಬೇಕಾಯಿತು. ಹನಿಮೂನಿಗೆ ಬಂದ ಮಂದಣ್ಣನನ್ನು ಒಯ್ದು ಬಂದೀಖಾನೆಗೆ ಹಾಕಿದರೆಂಬ ಗೊಂಜಾಲ್ವೆಸ್ರ ವಾದವನ್ನು ಕೇಳಿ ನ್ಯಾಯಾಧೀಶರು ನಸುನಕ್ಕರು. ಆದರೆ ನಮಗೆ ತೀರಾ ತೊಂದರೆ ಕೊಟ್ಟ ಅಂಶ ಎಂದರೆ ಆ ಮಡಕೆಯೊಳಗಿನ ಕೊಳೆ ತನಗೇ ಸಂಬಂಧಿಸಿದೆಂದು ಮಂದಣ್ಣ ಕೊಟ್ಟಿದ್ದ ಹೇಳಿಕೆ. ಮಡಕೆಯೊಳಗೆ ಶರಾಬು ಕುದಿಸಲಸಾಧ್ಯವಾದ ಹುಳಿ ಬಂದ ಕೊಳೆ ಇತ್ತು. ಅದು ತನ್ನದೆಂದು ಮಂದಣ್ಣ ನಿರ್ವಿವಾದವಾಗಿ ಒಪ್ಪಿದ್ದಾನೆ. ಅದು ಬೆಲ್ಲ ಇರಬಹುದು, ಜೇನಿರಬಹುದು, ಕಾಕಂಬಿ ಇರಬಹುದು, ಆ ವಿಷಯ ಬೇರೆ. ಗೊಂಜಾಲ್ವೇಸ್ರಿಗೂ ಒಂದು ಹಂತದಲ್ಲಿ ತಬ್ಬಿಬ್ಬಾಗುವಂತೆ ಪ್ರಾಸಿಕ್ಯೂಟರ್ ಪಟ್ಟು ಹಿಡಿದು ಬಿಟ್ಟರು. ಗೊಂಜಾಲ್ವೇಸ್ರಿಗೆ ಶರಾಬಿನ ಕೇಸು ವ್ಯವಹರಿಸಿ ಅಭ್ಯಾಸವಿಲ್ಲದರಿಂದ ಸ್ವಲ್ಪ ಇಕ್ಕಟ್ಟಾದದ್ದು ನನಗೂ ಗೊತ್ತಾಯಿತು. ಕೊನೆಗೆ ಅವರು ಆ ಶರಾಬಿನ ಮಡಕೆಯೊಳಗೆ ಇಟ್ಟ ಹುಳಿ ಬಂದ ಕೊಳೆಯ ಮೂಲ ದ್ರವ್ಯ ಜೇನೆಂದು ಒಪ್ಪುತ್ತೀರಾ ಎಂದು ಪೊಲೀಸರನ್ನು ಕೇಳಿದ್ದಕ್ಕೆ ಅವರು ಇರಬಹುದು ಎಂದರು. ಅಷ್ಟಂದದೆ ತಡ ಗೊಂಜಾಲ್ವಿಸ್. ಹಾಗಿದ್ದರೆ ಮಂದಣ್ಣ ಶರಾಬಿಗಾಗಿ ಜೇನು ಇಟ್ಟಿದ್ದಲ್ಲ. ಏಕೆಂದರೆ ಜೇನು ಒಂದು ಬಾಟಲಿಗೆ 10-11 ರೂಪಾಯಿ, ಶರಾಬು ಒಂದು ಬಾಟ್ಲಿಗೆ 1 ರೂಪಾಯಿ. ಕಳ್ಳಬಟ್ಟಿಯಾದರೂ ಒಂದು ಬಾಟ್ಲಿಗೆ 60 ಪೈಸೆಗೆ ಮಾರಾಟ ಮಾಡ್ತಾರಂತೆ. ಒಂದೊಂದು ಬಾಟಲಿಗೂ ಸುಮಾರು 10 ರೂಪಾಯಿ ನಷ್ಟವಾಗುವ ವ್ಯವಹಾರ ಯಾರೂ ಮಾಡುವುದಿಲ್ಲ ಎಂಬುದು ಸರ್ವವಿದಿತ. ನನ್ನ ವಾದ ಇಲ್ಲಿಗೆ ಮುಗಿಯಿತು ಎಂದು ಕುಳಿತು ಬಿಟ್ಟರು. ಪ್ರಾಸಿಕ್ಯೂಟರ್ ಕೋಪದಿಂದ ಪೊಲೀಸರ ಕಡೆಗೆ ಗೊಂಜಾಲ್ವೇಸ್ ಕಡೆಗೆ ನೋಡುತ್ತಾ ಕೋರ್ಟ್ ರೂಮ್ ಬಿಟ್ಟು ಹೊರಟೆ ಹೋದರು. ನ್ಯಾಯಾಧೀಶರು ಸೌಮ್ಯ ದನಿಯಲ್ಲಿ, ಇದೇಕೆ ಈ ಒಂದು ಸಣ್ಣ ಕೇಸಿಗೆ ಇಷ್ಟೊಂದು ಉದ್ವೇಗಗೊಂಡಿದ್ದೀರಿ ಎಂದು ಆಶ್ಚರ್ಯ ಸೂಚಿಸಿದರು. ಈ ಒಂದು ಕಾರಣದಿಂದ ತಮ್ಮ ತೀರ್ಮಾನ ಕಾದರಿಸಿದ್ದೇನೆ, ನಿಧಾನಕ್ಕೆ ಇತ್ಯರ್ಥ ಕೊಡುತ್ತೇನೆ ಎಂದು ಹೇಳಿ ಹಿಯರಿಂಗು ಬರಖಾಸ್ತು ಮಾಡಿದರು. ಗೊಂಜಾಲ್ವೆನ್ಸ್ ಹೇಳಿದರು ಮಂದಣ್ಣನ ಖುಲಾಸೆ ಆದಂತೆ ಎಂದು. ಆದರೂ ಪ್ರಾಸಿಕ್ಯೂಟರ್ ಪೊಲೀಸರು ಎಲ್ಲ ವಿಶೇಷ ಶ್ರದ್ಧೆ ಈ ಕೇಸಿನ ಬಗ್ಗೆ ವಹಿಸಿದ್ದು ನಮಗೆ ದಿಗಿಲಾಗುವಂತೆ ಮಾಡಿತು. ನ್ಯಾಯಾಧೀಶರು ಇತ್ಯರ್ಥ ಕೊಡುವ ದಿನಾಂಕ ಹತ್ತಿರ ಆದಂತೆ ನಮಗೆ ದಿಗಿಲು ಹೆಚ್ಚಾಗುತ್ತಿತ್ತು. ಇದರ ಜೊತೆಗೆ ಒಂದೆರಡು ಸಣ್ಣ ವಕೀಲ ಮಿತ್ರರು ನನ್ನ ಬಳಿ ಈ ಕೇಸನ್ನು ಹಾಗೆ ವಾದ ಮಾಡಲೇ ಕೂಡದಿತ್ತು. ಗೊಂಜಾಲ್ವೆಸ್ ಬಹಳ ದೊಡ್ಡ ವಕೀಲರೆಂಬುದೇನು ಸರಿ, ಆದರೆ ಈ ಶರಾಬು ಕೇಸುಗಳನ್ನು ಎದುರಿಸಿ ಅವರಿಗೆ ಅಭ್ಯಾಸವಿಲ್ಲ ಎಂದೆಲ್ಲ ಹೇಳಿ ನಮ್ಮ ಗಡಿಬಿಡಿ ಗಾಬರಿಯನ್ನು ಹೆಚ್ಚಿಸಿದರು. ಕೊನೆಗೊಂದು ದಿನ ನ್ಯಾಯಾಧೀಶರು ಮಂದಣ್ಣ ನಿರಪರಾಧಿ ಎಂದು ಘೋಷಿಸಿದರು. ಹುಳಿ ಬಂದ ಜೇನಿನಿಂದ ಮದ್ಯವನ್ನು ತಯಾರಿಸಬಹುದಾದರೂ ಆ ಉದ್ದೇಶಕ್ಕಾಗಿಯೇ ಅದನ್ನು ಮಂದಣ್ಣ ಮಾಡಿದ್ದ ಎಂಬುದಕ್ಕೆ ಸರಿಯಾದ ಕಾರಣಗಳನ್ನು ಪೊಲೀಸರು ಕೊಟ್ಟಿಲ್ಲ ಮತ್ತು ಆರ್ಥಿಕವಾಗಿಯೂ ಈ ವಿಧಾನ ನಷ್ಟದಾಯಕ ಎಂದು ಪ್ರತಿವಾದಿಗಳು ಸಾಬೀತು ಮಾಡಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದರು. ನಮಗಾದ ಆನಂದಕ್ಕೆ ಪಾರವೇ ಇರಲಿಲ್ಲ. ಗೊಂಜಾಲ್ವೆಸ್ರ ಆಫೀಸಿನಿಂದಲೇ ಕರ್ವಾಲೋರಿಗೆ ಟ್ರಂಕ್ ಕಾಲ್ ಮಾಡಿ ವಿಷಯ ತಿಳಿಸಿದೆ. ನಮ್ಮ ಆನಂದ ಉದ್ವೇಗಗಳನ್ನು ನೋಡಿ ಗೊಂಜಾಲ್ವೆನ್ಸ್ ಬಹಳ ಚಕಿತರಾಗಿದ್ದರು. ಗೊಂಜಾಲ್ವೆನ್ಸರಿಗೆ ವಕಾಲತ್ತಿನ ಫೀಸು ಎಷ್ಟು ಎಂದು ಕೇಳಿದಾಗ ತಾವು ಅದನ್ನು ಕರ್ವಾಲೋ ಜೊತೆ ಮಾತಾಡ್ತೇನೆ, ನೀವು ಹೋಗಿ ಎಂದು ಹೇಳಿದರು. ಆದ್ದರಿಂದ ನಾನು ಆ ದಿನವೇ ನೇರವಾಗಿ ಮೂಡಿಗೆರೆಗೆ ಬಂದು ಕರ್ವಾಲೋರ ಹತ್ತಿರ ಹೇಳಿದೆ. ಆಗ ಶರಾಬು ಕಾಂಟ್ರಾಕ್ಟರ್ ಗೋವಿಂದಪ್ಪ ಮಾಡಿದ ಆರೋಪ ಹೇಳಲು ಮರೆಯಲಿಲ್ಲ. ಮಲ್ಲಾಪುರದ ಕಡೆಯವರ ಕಡೆಯಿಂದ ತಳ್ಳಿ ಅರ್ಜಿ ಬರೆಸಿದ್ರಂತೆ. ನಿಜವೇ ಸರ್ ಎಂದು ಕೇಳಿದೆ. ಕರ್ವಾಲು ಆಶ್ಚರ್ಯಚಕಿತರಾಗಿ, ಈ ವಿಷಯವೇ ನನಗೆ ಗೊತ್ತಿರಲಿಲ್ಲವೆಂದು. ತಮ್ಮ ಸಂಶೋಧನಾ ಕೇಂದ್ರದಿಂದ ವರುಷದ ಕೊನೆಯಲ್ಲಿ ಉಳಿದ ನಿರುಪಯುಕ್ತ ರಾಸಾಯನಿಕ ವಸ್ತುಗಳನ್ನು ಹರಾಜು ಹಾಕುತ್ತೇವೆಂದು, ಅದರಲ್ಲಿ ಬಹುಪಾಲು ಅಮೋನಿಯಂ ಕ್ಲೋರೈಡು, ಮೀಥೇಲ್ ಆಲ್ಕೋಹಾಲ್, ಈಸ್ಟು ಇತ್ಯಾದಿಗಳನ್ನು ಈ ಶರಾಬು ಕಾಂಟ್ರಾಕ್ಟರ್ ಕಡೆಯವರು ಹರಾಜಿನಲ್ಲಿ ಬಿಡಿ ಮಾಡಿ ತೆಗೆದುಕೊಳ್ಳುತ್ತಿದ್ದರೆಂದು, ಕೊನೆಗೆ ಮಲ್ಲಾಪುರದ ಕಡೆಯವರು ಹಲವು ಜನ ಬಂದು ಈ ರಾಸಾಯನಿಕಗಳನ್ನು ಶರಾಬು ಕಾಂಟ್ರಾಕ್ಟರ್ ಕಡೆಯವರು ಬೆರಕ ಶೇಂದಿ ಮಾಡಲು ಉಪಯೋಗಿಸುತ್ತಿದ್ದಾರೆಂದು ದೂರು ಕೊಟ್ಟರೆಂದು, ಅವರು ತಂದ ಸೇಂದಿಯನ್ನು ಪರೀಕ್ಷಿಸಲಾಗಿ ಅಮೋನಿಯಾ ವಾಸನೆ ಹೊಡೆಯುತ್ತಿತ್ತೆಂದು ಹೇಳಿದರು. ಹುಳಿ ಬಂದು ಉಳಿದ ಹಳೆಯ ಸೇಂದಿ, ನೀರು, ಅಮೋನಿಯಂ ಕ್ಲೋರೈಡ್ ಇತ್ಯಾದಿಗಳನ್ನೆಲ್ಲ ಒಟ್ಟಿಗೆ ಬೆರೆಸಿ ಒಂದಕ್ಕೆ ಮೂರರಷ್ಟು ಪ್ರಮಾಣ ಸೇಂದಿ ಮಾಡಿ ಮಾರುತ್ತಾ ಇದ್ರಂತೆ. ಈಗಲೂ ಮಾರುತ್ತಿದ್ದಾರಂತೆ. ಇದು ಮಾರಾಟವಾಗಲಿ ಎಂದೇ ಬಗನಿ ಸೇಂದಿ ಇಳಿಸಲು ಮೂಡಿಗೆರೆಯಲ್ಲಿ ಯಾರಿಗೂ ಕಾಂಟ್ರಾಕ್ಟರ್ ಕೊಟ್ಟಿಲ್ಲವಂತೆ. ಕರ್ವಾಲು ಈ ವರ್ಷದಿಂದ ಉಳಿದ ರಾಸಾಯನಿಕ ವಸ್ತುಗಳನ್ನು ಸಂಶೋಧನಾ ಕೇಂದ್ರದಿಂದ ಹರಾಜು ಹಾಕುವುದು ರದ್ದು ಮಾಡಿದ್ರಂತೆ. ತಳ್ಳಿ ಅರ್ಜಿ ಯಾರಾದರೂ ಬರೆದಿರಬಹುದು, ಅದಕ್ಕೂ ನನಗೂ ಸಂಬಂಧವಿಲ್ಲ. ಆದರೆ ನಾನು ಮಾತ್ರ ಮೇಲ್ಪಟ್ಟವರಿಗೆ ಈ ಕಾರಣಗಳನ್ನೇ ಕೊಟ್ಟು ಹರಾಜನ್ನು ರದ್ದು ಮಾಡಿದ್ದೇನೆಂದು ತಿಳಿಸಿದ್ದೆ ಅಷ್ಟೇ ಎಂದರು. ನನಗೆ ಗೋವಿಂದಪ್ಪ ಏನು ಹೇಳಿದರು ಎಂಬುದನ್ನು ಅವರಿಗೆ ಸಾಧ್ಯಂತವಾಗಿ ತಿಳಿಸಿದೆ. ಕರ್ವಾಲು ಜಿಗುಪ್ಸೆಯಿಂದ ನ್ಯಾಸ್ಟ್ ಫೆಲೋಸ್ ಎಂದರು. ಕರ್ವಾಲು ನಮ್ಮ ಜಿಲ್ಲೆಯ ಭೂಪಟ ತರಿಸಿಕೊಂಡು ನಾರ್ವೆ ಬಳಿಯ ಕಾಡಿನ ವಿಸ್ತೀರ್ಣ, ಉದ್ದ, ಅಗಲ, ಅದು ಹಬ್ಬಿರುವ ರೀತಿ ಇವುಗಳನ್ನೆಲ್ಲ ವಿವರವಾಗಿ ಅಭ್ಯಾಸ ಮಾಡ್ತಾ ಇದ್ರು. ಅದು ಶಿರಾಡಿಘಾಟಿಯಿಂದ ಹಿಡಿದು ಚಾರ್ಮಾಡಿಘಾಟಿಯವರೆಗೂ ಇತ್ತು. ಅದರ ಅರ್ಧ ಭಾಗ ಘಾಟಿಯ ಕೆಳಗು, ಇನ್ನರ್ಧ ಭಾಗ ಘಾಟಿಯ ಮೇಲೆ ಸಮುದ್ರ ಮಟ್ಟದಿಂದ 4,000 ಅಡಿ ಎತ್ತರಕ್ಕೂ ಹಬ್ಬಿತ್ತು. ಕರ್ವಾಲು ಆ ರೀತಿ ನಕ್ಷೆಯ ಮೇಲೆ ಅನ್ವೇಷಣೆ ನಡೆಸುತ್ತಿರುವುದು ನನಗೆ ಬೇಸರ ತರಿಸುತ್ತಿತ್ತು. ಕರ್ವಾಲು ಅವರಿಗೆ ಅದನ್ನು ತಿಳಿಸಿದಾಗ, ವೈಜ್ಞಾನಿಕ ಅನ್ವೇಷಣೆ ಎಂದರೆ ನೀವು ಕೋವಿ ಹಿಡಿದು ಶಿಕಾರಿಗೆ ಹೋಗ್ತೀರಲ್ಲ, ಹಾಗಲ್ಲ ಎಂದು ಖಂಡಾತುಂಡವಾಗಿ ಉತ್ತರ ಹೇಳಿದರು. ಮಂದಣ್ಣ ಅಡಿಗೆಗೆ ಮತ್ತು ಇತರ ಕೆಲಸಗಳಿಗೆ ಎಂದು ಪ್ಯಾರನನ್ನು ಕರೆದೊಯ್ಯೋಣ ಎಂದ. ನಾನು ಅವನ ಹಂಚಿಕೆಯನ್ನು ಸಾಧ್ಯವೇ ಇಲ್ಲವೆಂದು ತಿರಸ್ಕರಿಸಿದೆ. ಏಕೆಂದರೆ ಪ್ಯಾರ ಹುಡುಕಾಟಿಗೆ ಮಂಗಾಟಗಳಲ್ಲಿ ಎತ್ತಿದ ಕೈ. ಆದ್ದರಿಂದ ಅವನು ಮಂದಣ್ಣನ ಜೊತೆಯೇ ಸೇರಿದರೆ ನಮ್ಮ ಅನ್ವೇಷಣೆಯ ಉದ್ದೇಶವನ್ನೇ ಸಂಪೂರ್ಣ ಹಾಳು ಮಾಡಿ ಹಾಕುತ್ತಿದ್ದ. ನನ್ನ ಜೀಪಿನ ಟಾಪನ್ನು ತೆಗೆದು ಕಾಡಿನಲ್ಲಿ ದುರ್ಗಮ ಜಾಗಗಳಲ್ಲಿ ಓಡಾಡಿಸಲು ಸಾಧ್ಯವಾಗುವಂತೆ ಪರಿವರ್ತಿಸಿದೆ. ಒಂದು ಹಾರೆಯನ್ನು, ಒಂದು ಸಬ್ಬಲನ್ನು ತೆಗೆದುಕೊಳ್ಳಬೇಕೆಂದು ಯೋಚಿಸಿದೆ. ಮಂದಣ್ಣ ಒಬ್ಬ ನಿಷ್ಣಾತ ಮರ ಹತ್ತುವವನು ಬೇಕೆಂದು ಹೇಳಿದ. ಏಕೆಂದರೆ ಅವನು ತಿಳಿದಂತೆ ಆ ಹಾರುವ ಒತ್ತಿ ಮರ ಹತ್ತುವುದರಲ್ಲಿ ಅದ್ವಿತೀಯ ನೈಪುಣ್ಯ ತೋರುತ್ತಿತ್ತಂತೆ. ಕರ್ವಾಲು ಹೇಳಿದರು, ಕೇವಲ ಮಂಗನ ಥರ ಮರ ಹತ್ತಿದ್ರೆ ಸಾಲದು, ನಮ್ಮ ವೈಜ್ಞಾನಿಕ ಅನ್ವೇಷಣೆಯನ್ನು ಅರಿತು ಸಹಕರಿಸುವವನಾಗಬೇಕು ಎಂದು. ನಾನು ಎಷ್ಟು ಯೋಚಿಸಿದರೂ ಅಂಥವನೊಬ್ಬ ನನಗೆ ಹೊಳೆಯಲಿಲ್ಲ. ಕೊನೆಗೆ ಮಂದಣ್ಣನೇ ಓರ್ವ ವ್ಯಕ್ತಿಯನ್ನು ಕರೆತಂದ. ಅವನ ಹೆಸರು ಬಿರಿಯಾನಿ ಕರಿಯಪ್ಪ ಎಂದಂತೆ. ಅವನ ಕೆಲಸ ಅಡಿಗೆ ಮಾಡುವುದು, ಮದುವೆ, ಮುಂಜಿ, ತಿಥಿ, ತೊಟ್ಟಿಲು ಶಾಸ್ತ್ರ ಇತ್ಯಾದಿಗಳೆಲ್ಲ ಎಲ್ಲೆಲ್ಲಿ ನಡೆಯುತ್ತವೆ ಪತ್ತೆ ಮಾಡಿ ಅಡುಗೆ ಕಾಂಟ್ರಾಕ್ಟ್ ವಹಿಸಿಕೊಂಡು ಅಡುಗೆ ಮಾಡುತ್ತಿದ್ದಂತೆ. ಆತನಿಗೆ ನಮ್ಮ ಊರಿನ ದೊಡ್ಡ ದೊಡ್ಡವರೆಲ್ಲ ದಿವಂಗತರಾದ ದಿನಾಂಕ ಬಾಯಿಪಾಠವಾಗಿ ಹೋಗಿತ್ತು. ಅವನು ಎಲ್ಲ ಅಡುಗೆಗಳನ್ನು ಮಾಡಬಲ್ಲವನಾದರೂ ಅವನ ಸ್ಪೆಷಾಲಿಟಿ ಅಂದರೆ ಬಿರಿಯಾನಿಯಂತೆ. ಅದಕ್ಕೆ ಅವನಿಗೆ ಬಿರಿಯಾನಿ ಕರಿಯ ಎಂದು ಅನ್ವರ್ಥನಾಮ ಬಂದಿತ್ತು.
1: ಕರ್ರಗೆ ಕುಳ್ಳಗಿದ್ದ ಈತ ತನಗೆ ಮರ ಹತ್ತುವುದು, ಶಿಕಾರಿ ಮಾಡುವುದು, ಈಜುವುದು, ಹಕ್ಕಿ ಹಿಡಿಯುವುದು ಇತ್ಯಾದಿ ಸಕಲವೂ ಬರುತ್ತದೆ ಎಂದು ಹೇಳಿದ. ಅವನು ಮದುವೆ ಸೀಸನ್ ಮುಗಿದ ನಂತರ ಶಿಕಾರಿಯನ್ನೇ ಕಸುಬನ್ನಾಗಿ ಮಾಡಿಕೊಂಡಿರುತ್ತಾನೆಂದು, ತನ್ನೊಡನೆ ಮಂದಣ್ಣ ಎಷ್ಟೋ ಸಾರಿ ದಿನಗಟ್ಟಲೆ ಕಾಡಿನಲ್ಲಿ ಕಳೆದಿದ್ದಾನೆಂದು ಹೇಳಿದ. ನಾನು ಪ್ರಭಾಕರನು ಬಿರಿಯಾನಿ ಭಕ್ತರಾದುದರಿಂದ ಅವನ ಹೆಸರಿಗೆ ನಾವು ಶರಣಾಗಿ ಹೋದೆವು. ನಮ್ಮ ಅನ್ವೇಷಣೆಗೂ ಬಿರಿಯಾನಿಗೂ ಯಾವುದೇ ಸಂಬಂಧವಿಲ್ಲದಿದ್ದರೂ ಬಿರಿಯಾನಿ ಕರಿಯಪ್ಪ ನಮ್ಮೊಡನೆ ಬರಲು ಅಭ್ಯಂತರವೇನೂ ಇಲ್ಲವೆಂದು ಕರ್ವಾಲೋರಿಗೆ ಸ್ಪಷ್ಟಪಡಿಸಿದೆವು. ಕರಿಯಪ್ಪನ ಎರಡು ಕಾಲುಗಳು ಬಾಳೆಕಾಯಿಯಂತೆ ಕಮಾನವಾಗಿ ಬಾಗಿದ್ದವು. ಅದು ಹೇಗೆ ಈ ಕಮಾನು ಕಾಲುಗಳಲ್ಲಿ ಈತ ವೇಗವಾಗಿ ಮರ ಹತ್ತುತ್ತಾನೆ ಎಂದು ಮಂತಣ್ಣನನ್ನು ಕೇಳಿದ್ದಕ್ಕೆ ಅವನು ಕರಿಯಪ್ಪ ಮರಹತ್ತಿಯೇ ಕಾಲುಗಳು ಕಮಾನಾಗಿ ಹೋದವೆಂದು ಹೇಳಿಬಿಟ್ಟ. ಕರ್ವಾಲು ಈ ಸಮಯದಲ್ಲಿ ಇನ್ನೂ ನಕ್ಷೆಗಳ ನಡುವೆಯೇ ಗುದ್ದಾಡುತ್ತಿದ್ದರು. ಹಾಸನದಿಂದ ಮಂಗಳೂರಿಗೆ ರೈಲು ಮಾರ್ಗ ಹಾಕಲು ಕಾಡೊಳಗೆಲ್ಲ ರಸ್ತೆಗಳನ್ನು ವ್ಯಾಪಕವಾಗಿ ಶಿರಾಡಿಘಾಟಿ ಬಳಿ ಮಾಡಿದರು. ಈ ದಾರಿಗಳಿಂದ ನಮ್ಮ ಅನ್ವೇಷಣೆಯನ್ನಾರಂಭಿಸಿ ಚಾರ್ಮಾಡಿ ಬಳಿ ಬೆಂಕಿ ಕಡ್ಡಿ ಮರ ಸಾಗಿಸಲು ಮಾಡಿರುವ ಒಂದು ಸಣ್ಣ ಕಾಡುದಾರಿಗೆ ಸೇರಿ ಅಲ್ಲಿಂದ ಮುಂದುವರಿದು ಮಂಗಳೂರು ಬೆಂಗಳೂರು ಹೈವೇ ತಲುಪುವುದು ಎಂದು ಲೆಕ್ಕ ಹಾಕಿದ್ದರು. ಇಷ್ಟರೊಳಗೆ ಆ ಪ್ರಾಣಿಯ ಸಂದರ್ಶನ ನಮಗೆ ಆಗಿಯೇ ಆಗುತ್ತದೆಂದು ಅವರ ತೀರ್ಮಾನ. ಮಂದಣ್ಣ ಹೇಳಿದ, ಅದೆಲ್ಲ ಅನವಶ್ಯಕ, ಸುಮ್ಮನೆ ನನ್ನ ಹಿಂದೆ ಬನ್ನಿ, ನಾ ತೋರಿಸಿಕೊಡ್ತೇನೋ ಇಲ್ಲೋ ನೋಡಿ ಎಂದು. ಅವನು ಹೇಳುವ ದಾರಿಯಾದರೂ ನಾರ್ವೆಯಿಂದ ಹೊರಟು ಬೆಟ್ಟದ ಕಿಬ್ಬಿಯೊಳಗೆ ಚಾರ್ಮಾಡಿ ಕಡೆಗೆ ಬರುವ ದಾರಿಯಾಗಿತ್ತು. ಯಾವ ದಾರಿಯಾದರೇನು, ನೀನು ಖಂಡಿತ ತೋರಿಸುವ ಹಾಗಿದ್ರೆ ನಡಿ ಎಂದೆವು. ಪ್ರಭಾಕರ ಇಲೆಕ್ಟ್ರಾನಿಕ್ ಫ್ಲ್ಯಾಶ್, ಒಂದು ಟೆಲಿಕ್ಯಾಮರಾ, ಒಂದು 16mm ಮೂವಿ ಕ್ಯಾಮರಾ, ಅನೇಕ ಸೆಟ್ ಲೆನ್ಸ್ಗಳನ್ನು, ಇನ್ನೂ ಏನೇನೋ ವಿಚಿತ್ರ ಹೆಸರಿನ ಉಪಕರಣಗಳು ಎಲ್ಲ ಒಟ್ಟು ಮಾಡುತ್ತಿದ್ದ. ನನಗೆ ಕರ್ವಾಲೋರ ಮತ್ತು ಪ್ರಭಾಕರನ ಸಿದ್ಧತೆಗಳೇ ಬೇಸರ ತರಿಸಿದ್ದವು. ನನಗೂ ಮಂದಣ್ಣನಿಗೂ ಅವರ ಪ್ರತಿಯೊಂದು ಸಿದ್ಧತೆಗಳು ಅನಗತ್ಯವಾಗಿ ಕಾಣುತ್ತಿದ್ದವು. ಏಕೆಂದರೆ ನಮಗೆ ಕಾಡುಗಳನ್ನು ಅಲೆದಲ್ಲೆದು ಚೆನ್ನಾಗಿ ಅಭ್ಯಾಸವಿದ್ದುದರಿಂದ ಅಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಏನು ಮಾಡಿದರೂ ಊಹಿಸಲಸಾಧ್ಯ ಎಂದು ನಂಬಿದ್ದೆವು. ನಾವು ಅನುಕೂಲಕ್ಕಾಗಿ ಮಾಡಿಕೊಂಡವೇ ಅನಾನುಕೂಲ ಮೂಲಗಳಾಗಿ ಪರಿವರ್ತನೆಯಾಗಲೂ ಸಾಧ್ಯವಿತ್ತು. ಕರಿಯಪ್ಪನನ್ನು ಏನೇನು ತಯಾರಿ ಮಾಡಿಕೊಂಡಿದ್ದಿ ಎಂದು ಕೇಳಿದ್ದಕ್ಕೆ, ಒಂದು ಕತ್ತಿ, ಒಂದು ಜೋಡು ನಳಿಗೆ ಕೇಪಿನ ಕೋವಿ ಎಂದ. ಅವನ ಕೋವಿಯನ್ನು ನೋಡಿದೆ. ಅದರ ಎಡಗಡೆಯ ನಳಿಗೆ ಒಡೆದು ಹೋಗಿತ್ತು. ಒಂದು ಬಲವಾದ ಹಂದಿ ಹೊಡೆಯಲು ಅದಕ್ಕೆ ತುಂಬಾ ಕೋವಿ ಮಸಿ ಹಾಕಿದ್ನಂತೆ. ಹಂದಿಯೇನೋ ಬಂತು, ಇವನು ಹೊಡೆದ. ಆದರೆ ಮಸಿ ಆ ನಳಿಗೆಯ ಸಾಮರ್ಥ್ಯಕ್ಕಿಂತ ಮೀರಿದ್ದರಿಂದ ಆ ನಳಿಗೆಯೇ ಆ ಸ್ಫೋಟಗೊಂಡು ಕರಿಯಪ್ಪನ ಮೂಗಿನ ಬಳಿ ಕಣ್ಣಿನ ಕೆಳಗೆ ಅದರ ಉಕ್ಕಿನ ಚೂರೊಂದು ನಾಟಿಬಿಟ್ಟಿತಂತೆ. ಇಲ್ಲಿ ಮುಟ್ಟಿ ನೋಡಿ, ಈಗಲೂ ಗಟ್ಟಿಯಾಗಿ ಸಿಗ್ತದೆ ಎಂದು ಮೂಗಿನ ಪಕ್ಕವನ್ನು ಬೆರಳಿನಿಂದ ಒತ್ತಿ ತೋರಿಸಿದ. ನಾವೇನು ಅದನ್ನು ಒತ್ತಿ ನೋಡಲಿಲ್ಲ. ಈ ಮಧ್ಯೆ ಒಂದು ದಿನ ಕರ್ವಾಲೋ, ನೋಡಿ ನಮ್ಮ ಊಹೆ ತಪ್ಪಾಗಿದೆ ಎಂದರು. ಯಾಕೆ ಎಂದೆ. ಏನಿಲ್ಲ, ಅವತ್ತು ಮೌಮೌ ಬೀಗಳು ನಮ್ಮ ದೇಶದಲ್ಲಿ ಇಲ್ಲ ಎಂದಿದ್ದೆ. ಅದು ಸರಿಯಲ್ಲ, ನಮ್ಮಲ್ಲೂ ಇವೆ. ಆದರೆ ಕಾಕಿ ಬಟ್ಟೆ ಪೇಟ ಕಟ್ಟಿಕೊಂಡು ಪೊಲೀಸ್ ಅಂತ ಹೆಸರಿಟ್ಟುಕೊಂಡಿವೆ ಎಂದರು. ನನಗೆ ಸರಿಯಾಗಿ ಅರ್ಥವಾಗದೆ, ಯಾಕೆ ಸರ್, ಏನಾಯಿತು ಎಂದೆ. ಕರ್ವಾಲೋ, ನೋಡಿ ಲಕ್ಷ್ಮಣ ಬಂದಿದ್ದ. ಒಬ್ಬ ಪೊಲೀಸ್ನವನು ನೋಡಿದ್ರೋ ನಿಮ್ಮ ಕೇಸು ನಿಲ್ಲಿಲ್ವಲ್ಲ ಎಂದು ಹೇಳಿದ್ದಕ್ಕೆ ಹೇಳಿದ್ನಂತೆ. ನಾವು ಈ ಕೇಸು ಹಾಕಿದ್ದು ಈ ಕಿಲಾಡಿ ನನ್ನ ಮಗನ ಹಿಂದೆ ಯಾರ್ಯಾರಿದ್ದಾರೆ ಅಂತ ಪತ್ತೆ ಮಾಡೋದಕ್ಕೆ ಅಷ್ಟೇ. ಇನ್ನೊಂದು ಸಾರಿ ಅಷ್ಟು ಜನರನ್ನು ಎಳಿತೀವಿ ನೋಡಿ ಅಂತ. ನಿಮಗೆ ತಿಳಿದಿರಲಿ ಸರ್ ಈ ವಿಷಯ, ನಮ್ಮೂರು ಪೊಲೀಸ್ನವರು ಅಂದರೆ ಮಹಾಪೋಕರಿಗಳು ಅಂತ ಹೇಳಿ ಹೋದ ಎಂದರು. ನಾನು ಟಾಪಿಲ್ಲದ ಓಪನ್ ಜಿಪಿನಲ್ಲಿ ತಿರುಗುವುದನ್ನು ನೋಡಿ, ಓಹೋ ಇದೇನೋ ಬಂತಲ್ಲಪ್ಪ ಹೊಸತರದ ಕಾಯಿಲೆ ಎಂದು ಅಂದುಕೊಂಡರು ಕೆಲವರು. ಸ್ಕೂಲ್ ಹುಡುಗರು ಓಹೋ ಸರ್ಕಸ್ ಜೀಪು ಅಂತ ಚಪ್ಪಾಳೆ ತಟ್ಟುತ್ತಾ ಓಡಿ ಬಂದರು. ನನ್ನ ಹೆಂಡತಿ ಅದರ ಟಾಪನ್ನು ಪುನಃ ಪ್ರತಿಷ್ಠಾಪಿಸುವವರೆಗೂ ಅದರಲ್ಲಿ ಕೂರುವುದಿಲ್ಲವೆಂದು ಪ್ರತಿಭಟಿಸಿದ್ಲು. ಮೂಡುಗೆರೆಯ ಮಾರ್ವಾಡಿಗಳು ಅವರ ಮದುವೆ ಮೆರವಣಿಗೆಗೆ ದಯಮಾಡಿ ಜೀಪನ್ನು ಬಾಡಿಗೆಗೆ ಕೊಡ್ತೀರಾ ಎಂದು ಗಂಟು ಬಿದ್ದರು. ಈ ಎಲ್ಲ ಕಿರಿಕಿರಿಗಳು ನನಗೆ ರೇಜಿಗೆ ಉಂಟು ಮಾಡಿದ್ವು. ಆದರೆ ಕರ್ವಾಲೋ ಪ್ರಭಾಕರ್ ಇಬ್ಬರು ಮೀಟರು, ನ್ಯಾವಿಗೇಟರು, ಕ್ರೋನೋಮೀಟರು, ದಿಕ್ಸೂಚಿ, ಅಲ್ಟಾಮೀಟರು, ಅದರಲ್ಲೇ ತೊಳ್ಳಾಡುತ್ತಾ ಕುಳಿತಿದ್ರು. ಅವರು ಮನಸ್ಸಿನಲ್ಲಿ ನಾವು ತೆಪ್ಪದ ಮೇಲೆ ಸಪ್ತಸಾಗರ ದಾಟಿ ಹೋಗುತ್ತಿದ್ದೇವೆಂದು ಭ್ರಮಿಸಿದ್ದರೋ ಏನು. ಕರ್ವಾಲೋ ಕೆಪಿ ಪೂರ್ಣಚಂದ್ರ ತೇಜಸ್ವಿ.
2: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
3: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
4: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
5: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ರೇಡಿಯೋ ಸಾರಂಗ್ 107.8 FM. ನಮಸ್ಕಾರ ಕೇಳುಗರೆ, ಕೇಳ್ತಾ ಇದ್ದೀರಾ? ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ನಮ್ಮ ಸಂವಿಧಾನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕಿದ್ದಾರೆ ಮಂಗಳೂರಿನ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವಂತಹ ಆಲ್ವಿನ್ ಡಿಸೋಜಾ.
1: ನಮಸ್ಕಾರ ಶ್ರೋತೃ ಮಿತ್ರರೇ, ಇಂದಿನ ಸಂವಿಧಾನ ಸಂಭಾಷಣಾ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ನಾನು ಆಲ್ವಿನ್ ಡಿಸೋಜಾ, ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದಿನ ನಮ್ಮ ಸಂವಿಧಾನ ಚಿಂತನೆ ಕಾರ್ಯಕ್ರಮದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಎರಡು ವಿಧಿಗಳ ಬಗ್ಗೆ ಮಾತನಾಡೋಣ, ವಿಧಿ 23 ಹಾಗೂ 24. ಈ ವಿಧಿಗಳು ಮಾನವೀಯತೆಯ ಮೂಲ ತತ್ವಗಳ ಮೇಲೆ ಆಧಾರಿತವಾಗಿವೆ. ಇವು ಶೋಷಣೆಯ ವಿರುದ್ಧ ಭಾರತೀಯ ಸಂವಿಧಾನದ ಘೋಷಣೆಗಳೆಂದೇ ಹೇಳಬಹುದು. ಮೊದಲು ಬನ್ನಿ ವಿಧಿ 23 ನೋಡೋಣ. ಈ ವಿಧಿ ಮಾನವ ಸಾಗಣೆ ಮತ್ತು ಇತರ ರೀತಿಯ ಬಲವಂತದ ದುಡಿಮೆಗಳನ್ನು ನಿಷೇಧಿಸುತ್ತದೆ. ಇದರಲ್ಲಿ ಮೊದಲನೆಯದಾಗಿ ಮಾನವ ಸಾಗಣೆಯ ಬಗ್ಗೆ ನೋಡೋಣ. ಮಾನವ ಸಾಗಣೆಗಳಿಗೆ ಹಲವು ಕಾರಣಗಳಿವೆ. ಇವುಗಳಲ್ಲಿ ಪ್ರಮುಖವಾಗಿ ಬಡತನ, ಶಿಕ್ಷಣದ ಕೊರತೆ, ಮಹಿಳೆ ಮತ್ತು ಮಕ್ಕಳ ಮೇಲೆ ಸಮಾಜದಲ್ಲಿರುವ ಶೋಷಣೆ, ಅಕ್ರಮ ದತ್ತು, ಲಾಭದ ಆಸೆಗಾಗಿ ಕೆಲಸ, ಲೈಂಗಿಕ ಶೋಷಣೆ, ಅಂಗಾಂಗ ವ್ಯಾಪಾರ ಮುಂತಾದವುಗಳು. ಈ ಅಂಶಗಳಲ್ಲಿ ಹೆಚ್ಚಿನವರು ಮಹಿಳೆಯರು ಮತ್ತು ಮಕ್ಕಳು. ಮಕ್ಕಳನ್ನು ಕೊಂಡುಕೊಳ್ಳುವ ಅಥವಾ ಮಾರುವಂತಹ ಕೆಲಸ ಸಂಪೂರ್ಣವಾಗಿ ಅಕ್ರಮ. ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳನ್ನು ದುಡಿಮೆಗೆ ಅಥವಾ ದತ್ತುಗೆ ಮಾರಾಟ ಮಾಡುವುದನ್ನು ಕಾಯ್ದೆಗಳು ಸಂಪೂರ್ಣ ನಿಷೇಧಿಸುತ್ತವೆ. ದತ್ತು ಪಡೆಯಬೇಕೆಂದರೆ ಕಾನೂನಾತ್ಮಕ ಮಾರ್ಗವಿದೆ, ಅದು ಕೇರಿಂಗ್ಸ್ ಅಂದರೆ ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸ್ ಇನ್ಫಾರ್ಮೇಶನ್ ಗೈಡೆನ್ಸ್ ಸಿಸ್ಟಮ್ ಎಂಬ ಸರ್ಕಾರದ ಪೋರ್ಟಲ್ ಮೂಲಕವೇ ನಡೆಯಬೇಕು. ನೇರವಾಗಿ ಯಾರಿಂದಲಾದರೂ ಹಣ ಕೊಟ್ಟು ಮಗುವನ್ನು ದತ್ತು ಪಡೆಯುವುದು ಅಕ್ರಮವಾಗಿದೆ. ಈಗ ಬನ್ನಿ ಈ ವಿಧಿಯಲ್ಲಿರುವ ಎರಡನೇ ಹಂತದ ಬಲವಂತದ ದುಡಿಮೆಯ ಬಗ್ಗೆ ನೋಡೋಣ. ಯಾರನ್ನಾದರೂ ಶಕ್ತಿಯಿಂದ ಅಥವಾ ಮೋಸದಿಂದ ಕೆಲಸಕ್ಕೆ ತೊಡಗಿಸುವುದು ಅಥವಾ ಮನುಷ್ಯರನ್ನು ವ್ಯಾಪಾರದ ವಸ್ತುವಾಗಿ ಬಳಸುವುದು ಕಾನೂನುಬದ್ಧವಲ್ಲ. ಉದಾಹರಣೆಗೆ, ಕೆಲವೆಡೆ ದಾರಿದ್ರ್ಯದ ನೆಪದಲ್ಲಿ ಜನರನ್ನು ಕೂಲಿ ಕೆಲಸಕ್ಕೆ ಕಳುಹಿಸುತ್ತಾರೆ, ಕೆಲವೊಮ್ಮೆ ಸಾಲದ ಪಾವತಿಗೆ ಬಲವಂತದ ಕೆಲಸ ಮಾಡಿಸುತ್ತಾರೆ, ಕೆಲವರು ಮಹಿಳೆಯರನ್ನು ಲೈಂಗಿಕ ಶೋಷಣೆಗೆ ಬಳಸುತ್ತಾರೆ. ಇದೆಲ್ಲವೂ ಈ ವಿಧಿ 23 ಶ್ರೇಷ್ಠ ಉಲ್ಲಂಘನೆ. ಈ ವಿಧಿಯಡಿಯಲ್ಲಿ ಯಾರೂ ಯಾರನ್ನು ಪೀಡಿಸುವ ಹಕ್ಕಿಲ್ಲ. ಈ ತೊಂದರೆಗಳ ವಿರುದ್ಧ ನಮ್ಮ ಕಣ್ಣು ತೆರೆಯಬೇಕಾಗಿದೆ. ಸರ್ಕಾರ ಮಾತ್ರವಲ್ಲ, ಪ್ರತಿ ನಾಗರಿಕನು ತಾನೇ ಬದಲಾವಣೆ ತರಬೇಕಾಗಿದೆ. ಒಬ್ಬ ವ್ಯಕ್ತಿ ಸಾಲವನ್ನು ತೀರಿಸಲು ವರ್ಷಗಳ ಕಾಲ ಒಂದು ಮನೆ, ಹೋಟೆಲ್ ಅಥವಾ ಬಟ್ಟೆಗಾರಿಕೆಯಲ್ಲಿ ದುಡಿದಾಗ ಇದನ್ನು ಬಾಂಧವ್ಯ ಶ್ರಮ ಅಂದರೆ ಬಾಂಡೆಡ್ ಲೇಬರ್ ಎನ್ನುತ್ತಾರೆ. ಇದು ಕೂಡ ವಿಧಿ 23 ಉಲ್ಲಂಘನೆ. 1976 ಭಾರತ ಸರ್ಕಾರ ಬಾಂಧವ್ಯ ಶ್ರಮ ನಿಷೇಧ ಕಾಯ್ದೆ ತಂದಿದೆ, ಆದರೆ ಇನ್ನೂ ಕೆಲವೆಡೆ ಇದನ್ನು ಕಾಣಬಹುದು. ವಿಧಿ 23 ಬಲವಂತದ ಕೆಲಸವನ್ನು ನಿಷೇಧಿಸಿತಾದರೂ ಕೆಲವು ಸಂದರ್ಭಗಳಲ್ಲಿ ಸರ್ಕಾರವು ಜನರಿಗೆ ಕೆಲಸ ಮಾಡಲು ಸೂಚಿಸಬಹುದು. ಸಾಮರಸ್ಯಕ್ಕಾಗಿ ಅಥವಾ ರಾಷ್ಟ್ರದ ಸುರಕ್ಷತೆಗೆ ಸಂಬಂಧಿಸಿದ ಕೆಲಸಗಳು ಅಂದರೆ ಉದಾಹರಣೆಗೆ ಸೇನೆಗೆ ಸೇವೆ, ವಿಪತ್ತು ನಿರ್ವಹಣೆ ಅಥವಾ ಸಾಮಾಜಿಕ ಕೆಲಸಗಳು. ಆದರೂ ಈ ಕೆಲಸಗಳಿಗೆ ನ್ಯಾಯವಾದ ಸಂಬಳ ಕೊಡಲೇಬೇಕು. ಇದು ಶೋಷಣೆಯಲ್ಲ, ಅದು ದೇಶದ ಪರ ಸೇವೆ ಹೇಳಬಹುದು. ಈಗ ಬನ್ನಿ ವಿಧಿ 24 ಕಡೆ ಹೋಗೋಣ. ಇದು ಮಕ್ಕಳ ಹಕ್ಕುಗಳನ್ನು ರಕ್ಷಿಸುವ ವಿಧಿ. ಯಾವುದೇ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕೆಲಸಕ್ಕೆ ತೆಗೆದುಕೊಳ್ಳಬಾರದು. ಮಕ್ಕಳನ್ನು ಪೂರ್ಣಕಾಲಿಕ ಅಥವಾ ಭಾಗಕಾಲಿಕ ಅಂದರೆ ಪಾರ್ಟ್ ಟೈಮ್ ಕೆಲಸಕ್ಕೂ ಬಳಸಬಾರದು. ಅವರನ್ನು ಟೀ ಹೋಟೆಲ್, ಗ್ಯಾರೇಜ್, ಬಡಾವಣೆ ಅಂಗಡಿ, ಕಟ್ಟಡ ಕಾಮಗಾರಿ ಕೆಲಸಕ್ಕೆ ಹಾಕುವುದು ಅಕ್ರಮ. ಇದು ಮಕ್ಕಳ ಭವಿಷ್ಯದ ಬಗೆಗಿನ ಕಾಳಜಿಯ ಪರಿಚಯ. ಮಕ್ಕಳಿಗೆ ಪಾಠಶಾಲೆ, ಆಟ, ಬೆಳವಣಿಗೆ ಇವೇ ಮುಖ್ಯ. ಇವರ ಬಾಲ್ಯ ಕಾರ್ಖಾನೆಯಲ್ಲಿ ಅಥವಾ ರಾಸಾಯನಿಕ ತಯಾರಿಕಾ ಘಟಕದಲ್ಲಿ ಕಳೆದು ಹೋಗಲು ಬಿಡುವುದು ತಪ್ಪು. ಉದಾಹರಣೆಗೆ, ಹಲವಾರು ಗ್ರಾಮೀಣ ಪ್ರದೇಶಗಳಲ್ಲಿ ಚಿಕ್ಕ ಮಕ್ಕಳು ಸಣ್ಣ ಉದ್ಯಮ, ಚರ್ಮ ತಯಾರಿಕಾ ಕೇಂದ್ರಗಳು ಅಥವಾ ಹೋಟೆಲ್ಗಳು, ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡುತ್ತಿರುವುದು ಕಂಡುಬರುತ್ತದೆ. ಇದು ಅಸಭ್ಯತೆಯಲ್ಲದೆ ಅಸಂವಿಧಾನಿಕ ಕೂಡ ಹೌದು. 2023 ಸರ್ಕಾರದ ವರದಿ ಪ್ರಕಾರ ಭಾರತದಲ್ಲಿ ಅಂದಾಜು 10 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಶೋಷಣೆಯಂತಹ ದುಡಿಮೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸರ್ಕಾರ ಪೆನ್ಸಿಲ್ ಅಂದರೆ ಪ್ಲಾಟ್ಫಾರ್ಮ್ ಫಾರ್ ಇಫೆಕ್ಟಿವ್ ಎನ್ಫೋರ್ಸ್ಮೆಂಟ್ ಫಾರ್ ನೋ ಚೈಲ್ಡ್ ಲೇಬರ್ ಎಂಬ ಪೋರ್ಟಲ್ ಮೂಲಕ ಮಕ್ಕಳ ಕಾರ್ಮಿಕ ಶೋಷಣೆಯ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತಿದೆ. ಭಾರತ ಸರ್ಕಾರ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಮೂಲಕ ಈ ವಿಧಿಗೆ ಕಾನೂನು ಬಲ ನೀಡಿದೆ. ಆದರೆ ಕೇವಲ ಕಾನೂನು ಸಾಕಾಗದು, ಮಾನಸಿಕ ಬದಲಾವಣೆ ಕೂಡ ಅಗತ್ಯ. ಮಕ್ಕಳಿಗೆ ಶಿಕ್ಷಣದ ಹಕ್ಕು 86 ವಿಧಿಯ ಮೂಲಕ ನೀಡಲಾಗಿದೆ. ಆದ್ದರಿಂದ ಶೋಷಣೆಯಿಂದ ಅವರನ್ನು ತಪ್ಪಿಸಬೇಕಾದ ಹೊಣೆ ನಮ್ಮೆಲ್ಲರ ಮೇಲಿದೆ. ಪ್ರಿಯ ಶ್ರೋತೃ ಮಿತ್ರರೇ, ಭಾರತ ಸಂವಿಧಾನವು ಕೇವಲ ನಿಯಮಗಳ ಸಂಕಲನವಲ್ಲ, ಅದು ಮಾನವೀಯ ಮೌಲ್ಯಗಳ ಪ್ರತಿಬಿಂಬ. ಮಾನವನನ್ನು ಕೊಂಡುಕೊಳ್ಳುವುದು, ಮಾರುವುದು ಅಥವಾ ಬಲವಂತದ ದುಡಿಮೆಗಾಗಿ ಬಳಸುವುದು ಇದು ಅಪರಾಧ ಮಾತ್ರವಲ್ಲ, ಅದು ಮಾನವೀಯತೆಗೂ ವಿರುದ್ಧ. ನಾವು ಪ್ರತಿಯೊಬ್ಬರೂ ಜಾಗರೂಕರಾಗಿ ಮಕ್ಕಳ ಮತ್ತು ಮಹಿಳೆಯರ ರಕ್ಷಣೆಗೆ ಬೆನ್ನು ನೀಡಬೇಕು. ಮಗು ಆಟವಾಡಬೇಕು, ಕಲಿಯಬೇಕು, ಕೆಲಸ ಮಾಡಬಾರದು. ಇವತ್ತಿನ ದಿನಗಳಲ್ಲಿ ನಾವು ಈ ವಿಧಿಗಳನ್ನು ಕೇವಲ ಓದುವುದು ಮಾತ್ರವಲ್ಲ, ಅವುಗಳನ್ನು ಅನುಸರಿಸುವುದು, ಬಳಸುವುದು ಮತ್ತು ಪೋಷಿಸುವುದು ನಮ್ಮ ಧರ್ಮವಾಗಿದೆ. ಇಂತಹ ಹಕ್ಕುಗಳನ್ನು ತಿಳಿದುಕೊಂಡು ಇನ್ನೊಬ್ಬರ ಹಕ್ಕುಗಳ ಗೌರವವನ್ನು ಕಾಪಾಡೋಣ. ನಾನು ನಿಮ್ಮ ಆಲ್ವಿನ್ ಡಿಸೋಜಾ ಎಂದಿಗೆ ವಿದಾಯ ಪಡೆಯುತ್ತಿದ್ದೇನೆ. ಮುಂದಿನ ಸಂವಿಧಾನ ಸಂಭಾಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
0: ಕೇಳುಗರೆ, ಇಂದಿನ ನಮ್ಮ ಸಂವಿಧಾನ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಮಂಗಳೂರಿನ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರು ಆಗಿರುವ ಆಲ್ವಿನ್ ಡಿಸೋಜಾ. ಇದು ರೇಡಿಯೋ ಸಾರಂಗುನ್ 07.8 FM ಬಣ್ಣ ಬಣ್ಣದ ಬದುಕು.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳಾದೇವಿ ದೇವಸ್ಥಾನದಲ್ಲಿ ನಡೆದ ಯಕ್ಷ ತುಳು ಪರ್ವ ಈ ಕಾರ್ಯಕ್ರಮದಲ್ಲಿ ಡಿ ಮನೋಹರ್ ಕುಮಾರ್ ಅವರ ರಚನೆಯ ಶ್ರೀಮತಿ ಶ್ರೀಪತಿ ತುಳು ಯಕ್ಷಗಾನ. ಭಾಗವತರು ರವಿಚಂದ್ರ ಕನ್ನಡಿಕಟ್ಟೆ, ಚೆಂಡೆ ಹಾಗೂ ಮದ್ದಳೆ, ಕುಮಾರ ಸುಬ್ರಹ್ಮಣ್ಯ ಭಟ್ ಒಳಕುಂಚ, ಚಂದ್ರಶೇಖರ ಗುರುವಾಯನಕೆರೆ. ಪಾತ್ರವರ್ಗದಲ್ಲಿ ಡಿ ಮನೋಹರ್ ಕುಮಾರ್, ವಿನೋದ್ ರೈ ಸೊರಕೆ, ತಿಲಕ್ ಹೆಗ್ಡೆ, ಡಿ ಸಂತೋಷ್ ಕುಮಾರ್, ಶಶಿಧರ ಬಾಚಕೆರೆ, ದಿವಾಕರ್ ರೈ, ದಿನೇಶ್ ಕೋಡಪದೌ, ಎಂಕೆ ರಮೇಶ್ ಆಚಾರ್ಯ, ಸಂಜಯ್ ಕುಮಾರ್ ಗೋಣಿಬೀಡು, ಕಡಬ ಶ್ರೀನಿವಾಸ್ ರೈ. ಈಗ ಶ್ರೀಮತಿ ಶ್ರೀಪತಿ ಈ ತುಳು ಯಕ್ಷಗಾನದ 5ನೇ ಕಂತು.
1: ಎನ್ನಡದು ಪಕ್ಕ ಈ ಊರಿನ ಮಹಾರಾಣಿ ಆದ ಈ ಬದುಕೋಡು ರಡ್ಡು ಜೋಕ್ಲು ನಿಕ್ಕಿ ಆಣ್ ಜೋಕ್ಲಿನ ಪೆದ್ದಿನ ಅಪ್ಪೆ ಆಯ್ಗೆ ವಿಧವೇ ಪಂಡದ ದಾಸಾರ ಅಂತಿದ್ದೀರಿ ಎಲ್ಲ ಈ ಮಹಾರಾಣಿ ಆದುಪ್ಪುಲ ಆಕಲು ವಿದ್ಯಾ ಬುದ್ಧಿ ಮಾತ ಕಲ್ಪಾದಿ ಆಕಲು ಮಲ್ಲಕ್ಕಲ ಆಯಿ ಮೊಕ್ಕ ಊರದ ಅಧಿಕಾರನ ಆಕಲೇ ಮುಡಿದುಕೊರಲ ಶ್ರೀಕಂಠ ಶ್ರೀಪತಿ ಪಂಡದ ರಡ್ಡು ಆಣ್ ಜೋಕ್ಲು ಆಕಲಿನ ಬುಳೆಪಾಯ ಯಾನೆ ನನ್ನ ತುಂಬುಗು ಊರದ ಜನಕ್ಲಿನ ಮಾತ ಜೋಕ್ಲಿ ಲೆಕ್ಕ ಪೊರುಳುಡು ತೂವೊಂದು ಆಕಲಿ ಕೂಡಂದ ಅಂಡ ಆಕಲ್ನ ಬುದ್ಧಿ ಗುಳೆವು ಐಕ್ಯ ವಿದ್ಯೆ ಮಾಧ್ಯಮ ಆದಕ್ಕು ಅಂಚಾದೆ ಗುರುಮಠದ್ದು ಯಾನು ಕಡಬುಂದತ್ತ ಕಲ್ತದೆ ಅರಮನೆಗೆ ಬರ್ತದೆ ಆಕಲ್ನ ಅಭಿಪ್ರಾಯ ತೆರೆದು ತುಂಬ ಹೆಂಚಿನ ಒಂದು ಆಲೋಚನೆ ಮಾಡಿಕೊಡತ್ತ.

0: ਕਰਵਾਏ ਫਾਦਰਗੀ ਭਕਤੀ ਦਾ ਨਾਮ ਨਾ ਨਾ ਪਿਛੋ ਨਾ
1: ਕਈ ਮੁਕੇ ਨਾ ਮਾ
2: ਸੇਵਸਤੋ ਸੁਭਮਸਤੋ
0: ਅਮਾ ਮਨੇ ਬਦਲਾ ਪਾਟਾ ਸ਼ਾਨੇ ਜਨਨ ਤਾਨੇ ਬਦਲਾ ਗੁਰੂ
2: ਹਾਂ
0: ਜਨਨ ਇੰਦਾ ਪਾਟਾ ਕਲਿਤਾ ਜਨਰ ਧੰਨੇ
2: ਅੱਲਾਪਾ
0: ಎತ್ತು ಅರ್ಥ ಗರ್ಭಿತವಾಗಿ ಬರ್ತೀರ
2: ಸಮ
0: ಅಪ್ಪೇ ಎಡ್ಡ ಸಂಸ್ಕೃತದ ಪರಿಚಯ ಕೊರಿಯರಿ ಯೋಗ್ಯ ಸಂಸ್ಕಾರ ಕೊರಿಯರಿ ಅರಸು ಜೋಕಲ್ ಬರ್ಬ ಕಾರಣ ಸ್ವೇಚ್ಛಾಚಾರದ ಬದುಕಿಗೆ ಅವಕಾಶ ಕೊಡ್ತಾರೆ ಪ್ರತಿ ಒಂದಿಟ್ಲ ನಿಯಂತ್ರಣ ಜೀವಂದರೆ ಇನ್ನು ಎಂಕಿಲೇ ಅರಸು ಜೋಕಲ್ ಬಂದದೆ ಎಂಟನ ಬದುಕರ್ ಬರ್ಬ ಇಚ್ಛೆ ಇರುವಂತೆ
2: ಆಹಾ
0: ಈ ಸಮಾಜದ ಆಸ್ತಿ ಅವರು ಸ್ವರ್ಣ ಪುರತರಡ್ಡಿ ಕಣ್ಣಿಲ್ಲಕ್ಕ ರಡ್ಡು ಜೋಕಲೈತು
2: ಅಂದ್ರೆ
0: ಶ್ರೀಕಂಠಯ್ಯನ ಐದನ ಮಟ್ಟದ ಬೋಡಾನಾಥ ವಿದ್ಯೆ ಕಲ್ತದಾನೆ ಆಗ ಅವನು ಕಲ್ತನೆ ನಾಲ್ಕೋಳದ ಮಧ್ಯೆ ಮಾತ್ರ ಪ್ರಪಂಚ ಬಂದು ನಾವು ಪಾಠಶಾಲದ ವ್ಯವಹಾರ ಪೂರ್ತಿ ದಿಕ್ಕೇಜಿ ಅಮ್ಮ ಈ ಪೊತ್ತು ನಿಮ್ಗೆ ಲೆತ್ತರತ್ತಿ ತಾಯಿ ಬಂದ್ರೆ
1: ಅಮ್ಮ.

0: ಆಲೋಚನೆ ಬರ್ತುಗೋ ಬಾರಿ ಎಚ್ಚರಿಕೆಯಿಂದ ಹೊರಕೆ ಕೆಲವು ಪಾತ್ರೆ ಬಂತಾರೆ. ವಿದ್ಯೆ ವೃದ್ಧಿ ಬಂತಂದ್ರ ನಿಖಿಲು ಸುರುಕಾವಡ ನೆಂಚಿನ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುಕುಲ ಮನಸ್ಸಿನ ಗೆಂದಡು ಗುರುಕುಲ ಎತ್ತರಿಂಚಿನ ವಿದ್ಯಾ ಸಂಪತ್ತನೆ ನಿಖಿಲು ಸಂಪೂರ್ಣ ಎತ್ತರಡು. ಅವು ಆ ರೀತಿ ಎತ್ತರಲ್ಲಿ ಗುರುಕುಲ ಮನಸ್ಸಿನ ಗೆದ್ದಿದೆ ವಿನಯಪೂರ್ವಕ ಅರಸು ಜೋಕಲು ಪಡೆದ ಅಹಂಕಾರ ತೋಜಾಂದ್ರೆ ಸಜ್ಜನರಾದ ಗುರು ಮಟ್ಟುಟ್ಟು ಇಪ್ಪಡು
1: ಸತ್ಯ
0: ಎಚ್ಚರಿಕೆದ ಪಾತಿರ ಬಂಡಿ ಎಂಕಿಲ ನೆತ್ತಿದ ಮಿತ್ತಿದ ಕೈದಿಯದು ಗುರುಕುಲು ಕರಪಣ್ಣ ಪೊರ್ತು ಆರಂಭಿ ಪಾತಿರ ಬಂಡಿ ನಿಖಿಲ ಲೆಕ್ಕನ ಶಿಷ್ಯರು ಪಡೆಯೋದಂಡ ಎಂಗ್ಳು ಭಾಗ್ಯವಂತಿರಲಿ. ಆ ಪೊರ್ತು ಯಾನಿಂಚಿನ ಎಗುತ್ತೀನಿ ಎಡ್ಡೆಂದ ಅಪ್ಪಮ್ಮಗ ಜೋಕಲಾದ ಪುಟ್ಟೋಡ್ದಾಂಡಲ ಪೂರ್ವ ಜನ್ಮದ ಪುಣ್ಯದ ಫಲವೋಡು ಎಂಗ್ಳು ಭಾಗ್ಯವಂತಿರಲಿ ತಿಳಿಯೊಂಡೆ ಭಾಗ್ಯವಂತರಾಯ ನೆಂಚಿನ ಎಂಕ್ಳಿಗೆ ಭಾಗ್ಯದ ತುಡರನ್ನು ತೋಜ ದೇವೇರಿ ಇರಿ ಭಾಗ್ಯ ದೇವತೆಯ ನೆಂಚಿನ ಇರಿ ಆಶೀರ್ವಾದ ಮಂತ್ರದ ಕರಪುಣ್ಯ ಹಿಡಿದಾದ್ರ ಆಡಿತಂಚಿನ ವಿದ್ಯೆ ಪೂರ ದೇತೊಂಡೆ ಗುರುಕುಲು ಕಡಪಡ್ತುಕೊಂಡ ಕೊಂಚ ಪಾತ್ರ ಬಂಡಿರಿ ಕೈ ತಿತ್ತಿನ ಪಣವು ಖರ್ಚಾಪಣ ಮಗ ಆಂಡ ಖರ್ಚಿ ಮಂತ್ರಾತಿ ಹೆಚ್ಚಿಗೆ ಆಪಣವು ವಿದ್ಯಾ ಸಂಪತ್ತು ಕಲ್ತರಾತ್ ಕಲ್ತರಾತ್ ಕಲ್ತರಾತಿ ಹೆಚ್ಚಿಗೆ ಓದ್ಬೋಬ್ಳು ಪಣವು ಒಟ್ಟುಗು ಬರ್ಪುಜಿ ಆಂಡ ನಿನ್ನ ಸೈನ ಹೊರ್ತುಗು ನಿನ್ನ ಒಟ್ಟುಗು ಲೀನವಾದ ಪೋಪ್ಳು ವಿದ್ಯಾ ಸಂಪತ್ತು ಅವು ನಿನ್ನ ಒಟ್ಟುಗೆ ಇಪ್ಪುಡು ಆಯ್ನ ರಾತ್ರ ವಿದ್ಯಾವಂತರಾದ ಬುದ್ಧಿವಂತರಾದಿ ಲೋಕದ ಸೇವೆ ಮಲ್ಪಣ ಲೋಕ ಸೇವಕ್ಕೆ ರಾದು ನಿಖಿಲ ಜೀವನವನ್ನು ಸಮರ್ಪಣೆ ಮಲ್ಪಲೇ ಏನ್ಮಂಡಿ
2: ಭಾರಿ ಅರ್ಥಗರ್ಭಿತ ಮಾಡಿದ ಉಪದೇಶ ಗುರುಕುಲ ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಶರ ಪರಮೀಡನಾಯ ಖಲಸ್ಯ ಸಾಧೋ ವಿಪರೀತ ಮೇತಲ್ಲಿ ಜ್ಞಾನಾಯ ದಾನಾಯ ಚ ರಕ್ಷಣಾಯ ಪಾತ್ರ ಕನ್ನಡ ಇಪ್ಪಳ ವಿದ್ಯೆ ಬೊಕ್ಕರಡೆ ವಾದ ಮಲ್ತದ್ದು ಗೆಲ್ಪರತ್ತಿ ತನ್ನ ಜ್ಞಾನ ಶಕ್ತಿನ ಹೆಚ್ಚಿ ಮಲ್ತೋರಿಗೆ ಪಣ ವಿಪ್ಪಣೆ ತನ್ನ ಅಹಂಕಾರ ಮಲ್ಲಾತಿಯನ್ನು ತೋಜೆ ಇರುತ್ತಿ ಬಡ ಬಗ್ಗೆರಿಗೆ ದೀನ ದಲಿತರಿಗೆ ದಾನ ಧರ್ಮ ಮಲ್ಪಣ ಮೂಲಕ ಐಟ ಪುಣ್ಯ ಸಂಚಯನ ಮಾಡ್ಬಿಡು ಸಾಮರ್ಥ್ಯ ಇಪ್ಪಳ ಪಾಪದಾರಿ ನಾನು ನೋಪರತ್ತಿ ಏನಿಗೆ ಬಡವಾಗ ಅನ್ಯಾಯ ಅಪ್ಪಡ ಆ ಪೊರ್ತು ಅನ್ಯಾಯ ಮಲ್ಪಣ ರೆಡ್ಡೆ ಬರ್ತದೆ ಆಗ ಬುದ್ಧಿ ಕಲ್ಪಾರ ಶಕ್ತಿನ ಪ್ರಯೋಗ
0: ಮಾಡ್ಕೊಳ್ಳಿ ಪಾತ್ರ ನೆನಪು ಮಾಡ್ತೀರಿ ನಿಖಿಲ್ನ ಸೇವೆ ಜನಕಲಿಗೆ ಮುಟ್ಟಣ ಬರ್ತುಗು ನಿಖಿಲ್ನ ಎದುರು ಕುಲದಂಚಿನ ವ್ಯಕ್ತಿಲು ನಿಖಿಲೆಂದು ಮಲ್ಲಕ್ಕಲನ್ನು ತೆರೆಯಲಿ ನಿಖಿಲೆಂದು ಬುದ್ಧಿವಂತರನ್ನು ತೆರೆಯಲಿ ಅಕ್ಕಲೇನು ತೆರೆಯೋದು ನಿಖಿಲ್ ನಡತಾರ ನಿಖಿಲ ಜೀವನಕ್ಕೆ ಅರ್ಥ ಬರ್ಕೊಂಡು ಒಂದು ತೆರಿಪಾಯ
2: ಸಾಧಯತೆ ಕಲ್ಪಲತೇ ಮಲ್ಲೆ ಪಣಪಡಗೆ ತುಂಬ ಗ್ರಹಣ ಮಲ್ತದ ಪಂಡದಿ ಇರ್ನ ಬಾಯಿ ಮುಚ್ಚವಳ ಬೆಲೆ ಮಲ್ತದಿಲ್ಲ
1: ಮಲ್ಲೆತ್ತಪ್ಪ ಎಕಡೆ ಈ ಒಂದು ಪಾತ್ರ ಪಂಡ ಎಡ್ಡೆ ಅಪ್ಪ ಅಮ್ಮಗೆ ಜೋಕ್ಲಾದ ಪುಟ್ಟೋಡ ಅಂದ ಪುಣ್ಯ ಬೋಡು ಅವತ್ತೆ ಸತ್ಪುತ್ರರ ಜನನ ಮಾತಾ ಪಿತೃಗಳ ಅಭ್ಯುದಯ ಎಡ್ಡೆ ಜೋಕ್ಲು ಪುಟ್ಟೋಡಂದ ಅಂಡ ನಮ ಪುಣ್ಯ
0: ಮಾಡ್ತೀವಿ.

0: ಜೀವನಕ್ಕೂ ಮೋಡ ಏನಾತು ಅಂದ ಪೂರ ಕಲ್ತದೆ ವಿಷಯ ಇಜ್ಜಿ ಸೈಪುನೇಟೇ ಕಲ್ತಂಡಲ್ಲ ಇಜ್ಜಿ ದಾಯಿಗೆ ಕಡಲ್ದ ತಡಿಟ್ಟಿತ್ತಿನ ಕೊಯ್ಯ ಕೊಯ್ಯ ತೂತು ಜರ
1: ಮಗೆ
0: ಐದು ಒಂಜಿ ಪುಂಡಿದೆಪ್ಪಲ ಬೊಕ್ಕ ಏ ತೋರಿ ಉಂಡು
1: ಅವ್ಳು ಬೊಕ್ಕಲ ತೋರಿ
0: ಏ ತೋರಿ ಪುಂಡ ಸೈಪುನೇಟೇ ಕಲ್ತಂಡ ಕಡಲ್ದ ಬರಿಟ್ಟಿತ್ತಿನ ಒಂಜಿ ಪುಂಡಿ ಕೊಯ್ಯದೆತ್ತಿ ಲೆಕ್ಕ ಆತಿ ಅವತ್ತಿ ಇಟ್ಲ ಪಂಡಿನ ಪಾತ್ರ ಕೇಂದ್ರೆ అవత్ దాయ పండేయాలి సంపత్ విద్యా సంపద సంపత్ మేతే ఇచ్చి నమ్మ బోయిన బోడాయినాత్ పణం సంగ్రహం అవుతుంది అయితే మూతి తర్వాత అపాయం ಕಳವೆರೆ ಬತ್ತದ ಕಂಡು ಹೋಗಲಿ ಅತ್ತಿ ಆ ರಾಜ ಭಯ ಅಂಡೆ
2: ಚೋರ ಭಯ ಅಗ್ನಿ ಭಯ
0: ಇಲ್ಲ ಸೂಪುರ್ದು ಪೊತ್ತದು ಪೋಂಡಲ ಅಂಡಿ ಅವತ್ತು ವಿಷಯ ಏ ಫಲ ನಾಶ ಆವಂದಿನ ಕ್ಷರ ಆವಂದಿನ ಇಕ್ಕೆ ಅಕ್ಷರ ಅಂತ ಪಂಡ್ಕೊನೆ ಅಂಡ ಮಂಜಿ ಊರು ದಕ್ಕಲು ಪಂಡ್ಕು ಸೇರ ಆನೆ ತಿಂದ ಬೇಲ ಪಂಡ ಕಂಠ ಪಾಠ ಇತ್ತಂಡ ಯಾವಂದಿ ಅವನು ಅಧ್ಯಯನ ಅಭ್ಯಾಸ ಮಲ್ತೊಂದಿಪ್ಪುಡು
1: ಸಮರ್ಪಕವಾದ
0: ಆ ದಾಯ ಬಂಡೆಯಾನೆ ನಿಕ್ಲಿ ಏತು ಕಲ್ತದಾರಿ ಒರಿ ಗಣಿತ ಶಾಸ್ತ್ರ ಕಲ್ತೇನೆ ಸುದೆ ಕಡತಿ ನಾವು
1: ಗೊತ್ತುಂಡಮ್ಮ
0: ಅವು ಗೊತ್ತಿದ್ಯ ಆ ಏ ಕಡಲ್ದ ಬರಿಟ್ಟು ಸುದೆ ಬರಿಟ್ಟು ಹೋಯಿದೆ ಹೋದು ನೀರು ಏತು ಉಂಡು ನಡುಟು ಬಾರಿ ಗುಂಡಿ ಉಂಡು ಅಂಚಿಡ್ದು ಇಂಚಿಡ್ದು ಜಾಸ್ತಿ ಆ ನಡು ತಿತ್ತಿನವೇನ ಆದ ಅಂಚಿದ ಬರಿಟ್ಟು ಆತ್ರಿ ಅಂಚಿದ ಬರಿಟ್ಟು ಇತ್ತು ಅಂಚ ಪಾಲ್ ಮಲ್ತಂಡ ಗಣಿತ
1: ಗಣಿತ
0: ಪಾಲ್ ಮಲ್ತದ
1: ಲೆಕ್ಕ
2: ಓಡೋಡು ಹೋಯ್
0: ಓಡಾಡುತ್ತೆ
2: ನಡುಗುಂಡಿರಲ್ಲ
0: ನಡುಸೋದಕ್ಕೆ ಪೋನಾಗ ಅಂಚ ಏನು ಬಂದಿ ತಿನ್ನವೇನು ಪ್ರಾಯೋಗಿಕ ಶಿಕ್ಷಣ ಬೇಕೆ ಇಂಚ ಕಲ್ಪನ
2: ಅಧ್ಯಯನ
0: ನಿಕ್ಲಡಕ್ಕೆ ಏನ್ಮ ನರಮಣಿನ ಜೀವನ ಬಂಡ ಅಪಗಪಗ ಬದಲಾಗುವ ಆತೇತಿ ಪ್ರಪಂಚ ಪಂಪನ ಶಬ್ದಗೆ ಪರಿವರ್ತನಾಶೀಲವಾಗಿನವು ಅರ್ಥ ಅಂಚತ್ತ ಅಂಚ ಅಂಡ ಎಲ್ಲಿ ಜೋಕ್ಲಾಗಿರ್ತಾರೆ
1: ಪರೀಕ್ಷೆ
0: ಮಾಡ್ಕೊಂಡ ಪರೀಕ್ಷೆ ಹೋಗಲ್ಲ ಇತ್ತೆ ಜವನೇರ್ ಅಂದ ಮದ್ಮೆ ಆವರ್ಚ
2: ಮದ್ಮೆ ಸಂತತಿ ತುಂಬ ಆವರ್ಚ
0: ಮದ್ಮೆ ಪಂಪನ ಒಂಜಿ ಸಂಸ್ಕಾರ ಮಗ ಒಂಜಿ ಪೊಣ್ಣಲ ಒಂಜಿ ಆಣಲ ಸುಖ ಪಡೇರಿ ಬೋಡಾದ ಮಾತೇರಿ ನವ್ಲ ಒಂಜಿ ಪರವಾನಿಗೆ ಸೇರ್ತಾ ಭಕ್ತ
2: ಪ್ರಜಾಭಿವೃದ್ಧಿ ಒಂದು ಜವಾಬ್ದಾರದ ಮೇಲೆ
0: ಧರ್ಮ ಸಂಪತ್ ಪ್ರಜಾಸಿದ್ಧಾರ್ಥಂ ಇಮಾಂ ಕನ್ಯಾ ವೃಣೀನೇ ಶಾಸ್ತ್ರ ತೆರಿನಕ್ಕೆ ಪಂಪನ ಪಾತ್ರ ಅಂಚಾತ ನಿಕ್ಲೆ ಮದ್ಮೆ ಮಲ್ಪಾಬೇ ಅನ್ ಅಡಿ ಬೊಕ್ಕ ಕಂಡಣಿ ಬಿಡಿದೀನಿ ಕೊಟ್ಟು ಸುಕೊಟ್ಟು ಬದುಕುವಾರ ನಿಕ್ಲೆ
1: ಅಂಡ
0: ನಿಕ್ಲೆ ಪೆದ್ದಿನ ಅಪ್ಪೆ ನಿಕಲ್ನ ಜೀವನದ ಆಧಾರವಾದ ಯಾನು ಮುಖ್ಯವ ಅತ್ತೆ ಇತ್ತೆ ಕೈಪತ್ತದ ಬರ್ತದೆ ಜೀವನ ಸಂಗಾತಿಯಾದ ತಿಕ್ಕು ನಾವು ಆಲ್ ಪ್ರಧಾನ
1: ಒಂದು ಆನನ ಜೀವನಡು ಅಪ್ಪೆ ಪ್ರಾಮುಖ್ಯನ ಅತ್ತು ಬುಡೇ ಪ್ರಾಮುಖ್ಯನ ಯಾರು ಯಾರು ಯಾರು

0: ಇವ್ರನ್ನ ಪಾತ್ರದ ವಿರುದ್ಧ ಪಾತ್ರ ಬಂದು ಎಣ್ಣೆ ಅಡಿ
1: ಇಜ್ಜಪ್ಪ
0: ಹುಕಲತ್ತರದು ಬಳತ್ತದ ಉಂತು ನಂಕಿನ ಜೋಕುಳ್ಳ ಅಪ್ರಸ್ತುತವಾದ ಪ್ರಶ್ನೆ ಎದುರ್ದಿಯಾರೆ
1: ಅಪ್ರಸ್ತುತ ದಾಯ ಮಗ
0: ಕೇವಲ ಅಕ್ಷರ ಜ್ಞಾನ ಮಾತ್ರ ಲೋಕಜ್ಞಾನ ತೆರಿನಕ್ಕಲು ಎಂಕುಳಾದ ಜವಳಿರತ್ತೆ ಮಾ
1: ಓಹೋ
0: ಇವ್ರನ್ನ ಪ್ರಶ್ನೆ ಅಪ್ಪ ಶ್ರೇಷ್ಠನ ಕೈಪತ್ತನ ಬಡತಿ ಶ್ರೇಷ್ಠನ ಅಂತೈತಿ
1: ಇತ್ತೆ ಅಪ್ಪಗೆ ನಮಸ್ಕಾರ ಮಾಡಿ ಬರ್ಲಿಕ್ಕೆ ಬುಡಿದಿಗಿಜ್ಜತ್ತ
0: ಅಮ್ಮ ಆತೈತೆ ಲೆಕ್ಕಾಚಾರ ಮಾಡ್ಲಿ ನಮಸ್ಕಾರ ಮಾಡ್ಕೊಳ ಜಾಗು ಅವು ಶ್ರೇಷ್ಠವಾಯ್ನ ಆಯ್ನ ಮಿತ್ತ ನಂಬಿಕೆ ಇಟ್ಕೊಂಡು ವಿಶ್ವಾಸ ಇಟ್ಬಿಡು ಅಂದ್ರೆ ಆ ಕಾರಣಕ್ಕೋಸ್ಕರ ಪೂಜಾರ್ಹ ಬಂದ್ಬಿಡ ಕಾರಣ ನಮಸ್ಕಾರ ಮಾಡ್ಕೊ ಆಯ್ಗಳ ಮಟ್ಟೊಟ್ಟು ಎಂಗಳಿಗೆ ಪಂಡಿತ ಕೊರ್ತೀನಿ ಅವ್ಳು ವಿದ್ಯೆ ಕಲ್ಪ ಗುರುಕುಲ ಅಂದಲ್ಲ ಆರ್ಲ ತತ್ತದ ಗುರು ಶ್ರೇಷ್ಠ ಅಂತ ಬಂತೀರ ಶುರು ಓನ್ ಬಂದೇ ಬಂದ ಮಾತೃ ದೇವೋ ಭವ ಐದು ಬಕ್ಕ ಪಿತೃ ದೇವೋ ಭವ ಐದು ಬಕ್ಕ ಆಚಾರ್ಯ ದೇವೋ ಭವ ಕದಾತವು ಅತಿಥಿ ದೇವೋ ಭವ
1: ವಿಷಯ ಅಂದಪ್ಪ
0: ಪ್ರಥಮ ಪ್ರಾಶಸ್ತ್ಯ ಕೊಡ್ತಾನೆ ಅಪ್ಪರ್ತನ ಅಮ್ಮೆ ಶ್ರೇಷ್ಠ ಅನ್ನಲ್ಲ ಅಪ್ಪನೇ ಮಾತೃ ದೇವೋ ಭವ ಅಂತ ಬರ್ತೀರಿ ದೇವರೇ ನಿನ್ನ ಅಪ್ಪಡ ತೂಳ ಅಂದೆ ಮನೆಯಲ್ಲ ಕಾರಣಮ್ಮ ಒರ್ಮ ತಿಂಗಳು ತನ್ನ ಬಂಜಿಡು ಜಪ್ಪಡಾದಿ ಪತ್ತಲ ತಿಂಗಳು ಲೋಕದ ಬುಲ್ಪುಡು ತೋಜಣ ಅಪ್ಪನ ತ್ಯಾಗ ಎಲ್ಲವಮ್ಮ ರಾತ್ರಿಂದಿಜ್ಜಿ ಪಗಿಲಿಂದಿಜ್ಜಿ ಬಾಲದ ಚಲನ ಬಲನನ್ನು ತುಂದು ತಾನು ಪೆದ್ದದಿಪ್ಪಳ ಪೊರ್ತು ಅನುಭವಿಸೋಣ ಆ ಬಂಜಿಡ ದಿವನ ಪೊರ್ತು ಅನುಭವಿಸೋಣ ವೇದನೆ ಆ ಬಾಲಿನ ತೂಯಿನ ತಕ್ಷಣ ಅಪ್ಪೆ ಮದಪ್ಪು ಅಲ್ಲಿಗೆ ಶಾಸ್ತ್ರರು ನನಂಜಿ ಸಂದರ್ಭನು ಉಲ್ಲೇಖ ಮಾಡ್ತಿದ್ರಿ ಕೈಪತ್ರ ಖಂಡನೆ ಬಿಡಿದು ಆದರ್ಶ ದಂಪತಿಲಾದಿತ್ತನ್ನಾಡಲ ತನ್ನ ಖಂಡನೆ ಅಕಾಲ ಮರಣದ ತುತ್ತಾದ ಕೊಂಡ ಬಡಿದ್ದಿ ದುಃಖ ಮಲ್ಪನೆ ಕೇವಲ ಒಂಜಿ ವರ್ಷ ಮಾತ್ರ ಒಂದೇ ವರ್ಷ ತನ್ನ ಏತ್ತು ಪ್ರೀತಿ ಪಾತ್ರ ಕಂಡನೆ ಅಂಡಲ ದೈತ್ಯ ನಾನು ಒಂಜಿ ವರ್ಷದಲ್ಲೇ ಮದಪ್ಪು ಅಲೆ ಅಂಚನೆ ತನ್ನ ಪ್ರೀತಿ ಪಾತ್ರ ಬಡಿದ್ದಿ ತೈತಲ್ಲ ಕಂಡನೆಯತ್ತ ಸಮಯ ಮನಸ್ಸಿನ ಬೇಜಾರಿ ಮಲ್ಪಬೇಕು ಗೊತ್ತಲ್ಲ ಕೇವಲ ಅಜೇ ತಿಂಗಳು ಆಜಿ ತಿಂಗಳು ಕರಿಬಿಟ್ಟಿಗೆ ನನಗೆ ಹೊಣ್ಣ ನಡೆದು ಒಬ್ಬ ಮದುವೆ ಆಂಡ ಅಪ್ಪೇನ ಅಂಚೆ ಬಂತೀರಿ ಪುತ್ರ ಶೋಕ ನಿರಂತರ ತಾನು ಪೆದ್ದನಂತಿನ ಬಾಲ್ಯ ಬೋಲ ಆಕಸ್ಮಿಕ ತೈತನ್ನಾಡ ಆ ಬಾಲ್ಯದ ದುಃಖನು ಅಪ್ಪೇನಲೆ ಜೀವನದ ಕಡೆಬುಟ್ಟ ದಿನಕ್ಕೂ ಒರಂಡಲ ಎಣ್ಣೆದ ಒಂಜಿ ತೊಟ್ಟು ಕನ ನೀರು ಜಪ್ಪಡಾಯ್ದಾನ ಅಲ್ಲ ಅಪ್ಪೆ ಅಪ್ಪೆತ್ತಿಗೆ ಅಪ್ಪಿಗೆ ಆತಬಲ ಸ್ಥಾನಮಾನ ಕರ್ತರು ಅಪ್ಪಡೆ ಸರ್ವಗಳ ಶ್ರೇಷ್ಠ ಅಪ್ಪೆದ ಬಿಗಿನಾಯಿನ ಬಂಧುನೇ ಇಚ್ಚೇರಿ ಅಂಚಿನ ಅಪ್ಪನ ಎದುರು ದೀವಣ್ಣ ಎಂಕುಳು ಆ ಕಾರು ಬೊಡೆದಿ ಬಂಡ ಏರಿ ಬಲಿಗಾನ ಕನ್ನಡ ಗಾದಂಡತಿ ಹೆಂಡತಿ ನೀನು ಜೀವ ಹೆಂಡುತ್ತಿ ಆಳು ಜೀವನ ಪುಂಟೇರನೇ ಬರ್ಪಣಾಳೆ ಅರ್ಧ ಕೆರ್ರೆನೇ ಬರ್ಪಣಾಳೆ ಅಪ್ಪೆ ಅಪ್ಪನೇ ಶ್ರೇಷ್ಠ ಬಿಡು ನನ್ನ ಒಂಜಿ ಪಾತ್ರ ಬಣಪೆ ನಮ್ಮ ಪೇರು ಬರ್ಪತ್ತಮ್ಮ ಎಂಕುಳು ಇರ ಪೇರು ಬರ್ತಾ ಒಂದು ನಾಲ್ಕೈದು ವರ್ಷ ಇರು ಪೇರು ಕೊರ್ತಾರೆ ಐದು ಬಕ್ಕ ಅಪ್ಪಿನ ಜಾಗಡೆ ಪೇರು ಕೊಡ್ತಲ್ಲ ಒಂದು ಸಂತತಿ ಉಂಡು ಈ ಲೋಕರು ಗೋವುದು ಬಂತೇರಿ ಅವನ ಬಜಿ ಪೆತ್ತ ಕೈಕಂಜಿ ಬಂತಿದ್ದೀರಿ ಗೋ ಮಾತೆ ಅಂದು ಬಂಡೇರಿ ಆ ಬಾಯಿ ಬರನ ಪಶು ಮಾತೆ ಅಂದು ಬಂಡೇರಿ ಅಟ್ಟಲ ಅಪ್ಪಿನ ತೂಲ ಅಂದು ಬಂಡದು ಸಂಸ್ಕಾರ ನಮ್ಮ ಸಂಸ್ಕೃತಿ ನಮ್ಮ ಪರ್ಪಣ ಪರತ್ರದ ಪೋಪಣ ನೀರು ಅಯ್ಯ ಬಜ್ಜಿ ನೀರನ್ನು ಬಂಡಿದ್ದೀರಿ ಜೀವ ಪೋಪಣ ಬರ್ತದು ಒಂಜಿ ತೊಟ್ಟು ನೀರು ಬಿಡ್ದು ಒಂದು ಗಂಗಾ ಮಾತೆ ಅಂದು ಮಾಡ್ಬೇರಿ ಆ ನೀರಿನ ಅಪ್ಪನೇ ತೂಯ ಅಪ್ಪಗ ತೈತದ್ದು ಸ್ವರ್ಗ ಸೇರೋಣಲ ಆ ನೀರು ಅಪ್ಪದ ಸಮಾನ ಬರ್ತದೆ ಅಂತಿಮ ಸಂಸ್ಕಾರ ಕೊರಪುಡ ಅಪ್ಪರ್ದ ಮಿಗಿಲಾಯ್ನ ಸುತ್ತ ಈ ಜಗತ್ತು ಇಚ್ಚಮ್ಮ ಇಚ್ಚಮ್ಮ ದೇವರೇ ಬರ್ತದೆ ಅಂತ ಕೇಳಿದ್ರಿ ಯಾನು ಬೋಡ ಅಪ್ಪೆ ಬೋಡದ್ಕೆಂಡ ಎಂಕ ಅಪ್ಪೆ
2: ಸಮರ್ಪಕವಾಯಿನ ಉತ್ತರ ಬೋಡ ಸಮಾಧಾನಕರವಾಯಿನ ಉತ್ತರ ಬೋಡ
1: ಎಂಕ ಸಮರ್ಪಕವಾಯಿನ ಉತ್ತರ
2: ಬಂಡೆ ಇಲ್ಲಿ ಕೇಳಿನಂಚಿನ ಪ್ರಶ್ನೆ ಆ ರೀತಿ ಐಕ್ ಬಣ್ಣೆ
0: ಅಮ್ಮನತ್ತೇ ಬಂದೆ
2: ಅಮ್ಮನೇ ಬಣ್ಣ ಐಲ್ ಬಣ್ಣೆ ಸಂಸ್ಕಾರ ಇತ್ತಿನಂಚಿನ ವ್ಯಕ್ತಿ ಕೊರಡ ರೀತಿ ಉತ್ತರ ಕೊಡ್ಬೇಕು ಯಾರು ಬಂದ

Aliye ya kan ke ja tare te.

रेडियो सारंग 107.8 FM। रेडियो सारंग 107.8 FM। येंदु मरेयदा हाडू।

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು.
1: ಶಾಲೆಗೆ ಈ ದಿನ ರಜಾ, ನೌಕರಿಗೆ ದಿನ ರಜಾ,

107.8 FM ಇದು ಬಣ್ಣ ಬಣ್ಣದ ಬದುಕು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ

Radio Sarang 107.8 FM.

0: रेडियो सारंग 107.8 एफएम। ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 ಎಫ್ಎಂ, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
2: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

0: ಎಲ್ಲ ಇಲ್ಲಿ ಮುತ್ತು.
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.
2: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
0: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ನಮಸ್ಕಾರ, ಯಾನೆ ರಂಗಭೂಮಿ ಕಲಾವಿದೆ ಸತೀಶ್ ಮುಂದಲೆ ಬಾತೇರ್ನ ನಿಗಳು ಕೇಳೋಂದುಲ್ಲಾರೆ 107.8 FM. ಬಣ್ಣ ಬಣ್ಣದ ಬದುಕು ಕೇಳೊಂದು ಪಡು, ರಂಗ ರಂಗಿದ ಬದುಕು ಕೇಳೊಂದು ಪಿಲವೇ.